0: ರೈಲ್ ಇಲ್ಲ, ಬಸ್ ಇಲ್ಲ, ಯಾವುದೇ ಸಾರಿಗೆ ಸಂಪರ್ಕ ನಾಳೆ ಬೆಳಗ್ಗೆಯಿಂದ ನಿಷೇಧ ಅಲ್ವೇ ಎಂದರು. ಆಗ ಒಂದು ಉಪಾಯ ಮಾಡಿದೆವು. ನನ್ನ ಮಗನ ಕಾರನ್ನು ಹೊರಡಿಸಿ ನಾವು 8 ಮಂದಿ ಕುಂದಾಪುರಕ್ಕೆ ಹೊರಟೆವು. ಚಾಲಕರು ನನ್ನ ಕಾರನ್ನು ಕುಂದಾಪುರಲ್ಲಿ ಬಿಟ್ಟು ನನ್ನ ಮಗನ ಕಾರಲ್ಲಿ ಮೈಸೂರಿಗೆ ಹಿಂದಿರುಗುವುದು ಎಂದಾಯಿತು. ಆದರೆ ಮಡಿಕೇರಿಗೆ ಪ್ರವೇಶ ಬಂದ್ ಆಗಿತ್ತು, ಮಂಗಳೂರಿಗೂ ಮಾರ್ಗ ಮುಚ್ಚಿದ್ದರು. ಚಾಲಕರು ಧೃತಿಗೆಡದೆ ಧರ್ಮಸ್ಥಳ, ಕಾರ್ಕಳ, ಮಣಿಪಾಲಗಳ ಒಳದಾರಿಯಲ್ಲಿ ಆ ರಾತ್ರಿಯಲ್ಲಿ ಕಾರು ಓಡಿಸಿ ಕ್ಷೇಮವಾಗಿ ಕುಂದಾಪುರ ಮುಟ್ಟಿಸಿದರು. ಇಂತಹ ಚಾಲಕರಿಲ್ಲದಿದ್ದರೆ ಏನಾಗುತ್ತಿತ್ತು? ಮನೆ ತಲುಪಿದರೆ ಕೊಳಾಯಿಗಳಲ್ಲಿ ಒಂದು ಹನಿ ನೀರು ಬರುತ್ತಿಲ್ಲ, ಕುಡಿಯಲು ನೀರಿಲ್ಲ, ಪಂಪ್ ಹಾಳಾಗಿತ್ತು. ರಾತ್ರಿ 1 ಗಂಟೆಗೆ ಪ್ಲಂಬರ್ನಿಗೆ ಫೋನ್ ಮಾಡಿ ಅಸಹಾಯಕತೆ ಹೇಳಿದಾಗ ಅಪರಾತ್ರಿಯಲ್ಲೂ ನಿದ್ದೆ ಬಿಟ್ಟು ಎದ್ದು ಬಂದು ದುರಸ್ತಿ ಮಾಡಿ ನೀರು ದೊರಕಿಸಿಕೊಟ್ಟ. ಹೇಳ ಹೋದರೆ ಒಂದೊಂದು ವೃತ್ತಿ ಕಸುಬಿನವರು ಸಮಾಜದ ಅವಿಭಾಜ್ಯ ಅಂಗ, ನಮ್ಮ ಬದುಕಿಗೆ ಅನಿವಾರ್ಯವಾದವರೇ. ಯಾರನ್ನೂ ನಾವು ಸಣ್ಣವರೆಂತಲೂ, ಸಣ್ಣ ಕೆಲಸದವರೆಂತಲೂ ಉಪೇಕ್ಷಿಸುವಂತಿಲ್ಲ. ಇಂತಹವರನ್ನೆಲ್ಲ ಕೂಡಿಕೊಂಡೇ ಸಮಾಜ ಅಸ್ತಿತ್ವದಲ್ಲಿದೆ. ಈ ಸತ್ಯವನ್ನು ಅರಿತಾಗಲೇ ವಿವಿಧತೆಯಲ್ಲಿ ಏಕತೆ ಎಂಬ ಉಕ್ತಿಯ ಅಂತರಾಳ ಅರ್ಥವಾಗುತ್ತದೆ.
1: ಇದುವರೆಗೆ ASN ಹೆಬ್ಬಾರ್ ಅವರಿಂದ ಚಿಂತನ ಕೇಳಿದಿರಿ. ಇದು ಮಂಗಳೂರು ಕೇಂದ್ರದ ಕೊಡುಗೆ.
2: 102.6 FM ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ. ಸಮಯ 6:35:35. ಇದೀಗ ದೇಶಭಕ್ತಿ ಗೀತೆಯನ್ನ ಕೇಳೋಣ. ನಾ ಮೊಗಸಾಲೆಯವರ ರಚನೆ, ಸಮೂಹಗಾನದಲ್ಲಿ. ನಮ್ಮ ತಲೆಯ ಮೇಲೆ ರಾಷ್ಟ್ರ ಧ್ವಜದ ನೆರಳು ನೆಲೆಸಲಿ, ನಮ್ಮ ಕೈಗಳಲ್ಲಿ ಗಂಗೆ ತುಂಗೆ ಹರಿದು ದಣಿಯಲಿ.

0: ನಾ ಮೊಗಸಾಲೆಯವರ ದೇಶಭಕ್ತಿ ಗೀತೆ ಕೇಳಿದಿರಿ. ಸಮಯ 6:40:30 ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದೀಗ ಕೇಳೋಣ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಎಂ ವಿ ಅಂತ ಹೇಳಿ. ನಾನು ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಡಿಕೆ ತೋಟಗಳಲ್ಲಿ ಬಹಳಷ್ಟು ರೈತರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಉತ್ತಮವಾದ ಫಸಲನ್ನ ಗಳಿಸೋದು. ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಒದಗಿಸೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಯಾವುದೇ ಬೆಳೆಗೆ ಬೇರಿನ ಭಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ನೀರು ಶೇಖರಣೆ ಆದಲ್ಲಿ ತೊಂದರೆ ಹೆಚ್ಚು ಅಂತ ಹೇಳ್ಬೋದು. ಯಾಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಅಡಿಕೆ ಗಿಡವನ್ನೇ ತೆಗೆದುಕೊಂಡ್ರೆ, ನೀವು ಅಡಿಕೆ ಗಿಡದ ಬುಡದಲ್ಲಿ ನೀವು ಮುಟ್ಟಿದ್ರೆ ತೇವ ಇದ್ರೆ ಅಷ್ಟು ತೇವಾಂಶ ಸಾಕು, ನೀರನ್ನ ನಿಲ್ಲಿಸ್ಬೇಕು ಭತ್ತದ ಗದ್ದೆ ರೀತಿ ಅನ್ನೋದು ತಪ್ಪು ಕಲ್ಪನೆ. ಅದು ಅತಿ ಹೆಚ್ಚು ನೀರು ನಿಂತಾಗ ಏನಾಗುತ್ತೆ, ಮಣ್ಣಿನಲ್ಲಿ ನೀವು ನೋಡ್ತಾ ಹೋದ್ರೆ 45% ಮಾತ್ರ ನಿಮ್ಗೆ ಮಣ್ಣಿನ ಕಣ ಇರ್ತವೆ, 5% ನಿಮ್ಗೆ ಸಾವಯವ ಅಂಶ ಇರಬೇಕು, 25% ನೀರು, 25% ಗಾಳಿ ಇರಬೇಕು. ನೀವು ಯಾವಾಗ ಅತಿ ಹೆಚ್ಚು ನೀರನ್ನ ಕೊಡ್ತಾ ಹೋಗ್ತೀರಿ, ನಾನು ಏನ್ 25% ಗಾಳಿ ಹೇಳಿದೆ, ಆ ಗಾಳಿ ಜಾಗವನ್ನ ನೀರು ಆವರಿಸ್ಕೊಂತ ಹೋಗ್ತಾ ಇರುತ್ತೆ. ಆವಾಗ ಏನಾಯ್ತು, ಅದರ ಅರ್ಥ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಅಥವಾ ಬೇರಿಗೆ ಉಸಿರಾಟ ಆಗೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ರೈತರ ಹೊಲದಲ್ಲಿ ನೀವು ಕಾಣಬಹುದಂತ ಹಿಡಿಮುಂಡಿಗೆನೂ ಕೂಡ ಅಂತದ್ರಲ್ಲಿ ಒಂದು ಹಿಡಿಮುಂಡಿಗೆ. ಇದೊಂದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳಲ್ಲ, ಗಟ್ಟಿಯಾದ ಮಣ್ಣಿನ ಪದರ, ನೀರು ಅತಿ ಹೆಚ್ಚಾಗಿ ನಿಲ್ಲೋದು, ಬೇರಿನ ಉಸಿರಾಟದ ಸಮಸ್ಯೆ, ಕೆಲವೊಂದು ಲಘು ಪೋಷಕಾಂಶ ಬೋರಾನ್ ಜಿಂಕ್ ಅಂತ ಲಘು ಪೋಷಕಾಂಶದ ಕೊರತೆ ಇದೆಲ್ಲ ಬರ್ತದೆ. ಹಾಗಾಗಿ ನೀರಿನ ನಿರ್ವಹಣೆ ನಮ್ಗೆ ಬಹಳ ಮುಖ್ಯ. ಈ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಕಡೆ ನಾವು ಈ ನೀರು ಹೆಚ್ಚಾಗಿ ನಿಲ್ಲೋದನ್ನು ನೋಡಿದಾಗ ಅಡಿಕೆ ಗಿಡ ಹಳದಿ ಆಗೋದು, ಫಲ ಕಚ್ಚದೆ ಇರೋದು, ಇವೆಲ್ಲ ಸಮಸ್ಯೆಯನ್ನು ನೋಡ್ತಾ ಬರ್ತೀವಿ. ಇದಕ್ಕಿರುವಂತ ಉತ್ತಮವಾದ ಮಾರ್ಗೋಪಾಯ ಅಂತ ಹೇಳಿದ್ರೆ, ಉತ್ತಮವಾದ ಬಸುಗಾಲುವೆಗಳನ್ನ ನಾವು ತೋಟದಲ್ಲಿ ಮಾಡ್ಕೊಳ್ಳೋವಂಥದ್ದು. ಯಾವ ರೀತಿ ಮಾಡಬೇಕು, ಬಹಳಷ್ಟು ಕಡೆ ತೋಟಗಳು ಮಟ್ಟವಾಗಿದ್ದಂತ ಸಂದರ್ಭದಲ್ಲಿ ನೀರು ಹೊರ ಹೋಗಕ್ಕಾಗಲ್ಲ, ಅಂತ ಕಡೆ ಕೂಡ ನೀವು ಬಸಿಗಾಲಬೇಕು. ಕೆಲವೊಂದ್ ಕಡೆ ನೀವು ಆಗ್ಲೇ ಇಳಿಜಾರು ಇರ್ತದೆ, ನೀವು ಹಂಗೆ ಬಿಟ್ಟರು ಕೂಡ ಮಣ್ಣಿನ ಸವಕಳಿ ಕೂಡ ಆಗ್ತಾ ಇರ್ತದೆ. ಹಾಗಾಗಿ ಈಗ ನಿಮ್ಮ ಇಳಿಜಾರು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರಿದೆ ಅಂತ ಹೇಳಿದ್ರೆ, ನೀವು ಬಸಿಗಾಲುವೆ ಯಾವಾಗ್ಲೂ ಉತ್ತರ ದಕ್ಷಿಣಕ್ಕೆ ಬಸಿಗಾಲುವೆ ಮಾಡ್ಬೇಕು, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸ್ಲೋಪ್ ಅಂತ ಹೇಳ್ತೀವಿ, ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಬಸಿಗಾಲುವೆಗಳನ್ನು ಮಾಡ್ಬೇಕು. ಉದಾಹರಣೆಗೆ ಸಾಲ್ ಬಿಟ್ ಸಾಲು 9 ಅಡಿದಾಯ ಅಂತ ಹೇಳಿದ್ರೆ, ಒಂದ್ ಸಾಲ್ ಬಿಟ್ ಸಾಲು 18 ಅಡಿಗೊಂದೊಂದು ನೀವು ಈ ಅಡ್ಡ ಟ್ರೆಂಚ್ ಅನ್ನ ಒಡ್ಕೋಬಹುದು. ಸರಿ ಸುಮಾರು 1.5 ಅಡಿ ಆಳ ಇದ್ರೆ ಒಳ್ಳೇದು. ಮತ್ತೆ ಅದನ್ನ ಒಂದ್ ಕಡೆ ಓಟ ಕೊಟ್ಕೊಂಡು ಆ ನೀರೆಲ್ಲ ಬಸ್ತು ನಿಮ್ಗೆಲ್ಲ ಕೆಳಗೋಗೋ ರೀತಿ ಒಂದು ಮುಖ್ಯ ಕಾಲುವೆಯನ್ನು ಕೂಡ ನೀವು ಮಾಡ್ಕೋಬಹುದು, ಒಂದ್ 2.5 ಅಡಿ ಆಳಕ್ಕೆ. ಇದ್ರ ಉಪಯೋಗ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅತಿ ಹೆಚ್ಚಾದಂತಹ ನೀರು ಬಸ್ತು ಹೋಗುತ್ತೆ ಮೊದಲನೇದು, ಅದರಿಂದಾಗಿ ಬೇರು ಉಸಿರಾಡಕ್ಕೆ ಅವಕಾಶ ಆಗ್ತದೆ. ಎರಡನೇದು ಬಂದು ನಿಮ್ಗೆ ಎಲ್ಲಿ ನಿಮ್ಗೆ ಕಪ್ಪು ಮಣ್ಣಿರ್ತದೆ, ಬೇರಿನ ಉಸಿರಾಟ ಸಾಮಾನ್ಯವಾಗಿ ತೊಂದರೆ ಇರ್ತದೆ. ಈ ಟ್ರೆಂಚ್ ಹೊಡೆದಂತ ಸಂದರ್ಭದಲ್ಲಿ ಒಂದ್ ಗಿಡಕ್ಕೆ ಒಂದ್ ಕಡೆ ಆದ್ರೂ ಟ್ರೆಂಚ್ ಸಿಗುತ್ತೆ, ಆ ಜಾಗಕ್ಕೆ ಬೇರುಗಳು ಹೆಚ್ಚಿನ ಪ್ರಮಾಣದೊಳಗೆ ಉಸಿರಾಟಕ್ಕೆ ಆಡ್ಕೊಳ್ಳಕ್ಕೆ ಒಂದು ಅವಕಾಶ ಆಗ್ತದೆ. ಹಂಗಾಗಿ ಈ ಬಸಿಗಾಲುವೆಗಳನ್ನ ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ತಿಳ್ಕೊಬಹುದು. ಇದರ ಜೊತೆ ಜೊತೆಗೆ ನಾವು ಬಹಳ ಜನದ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಆಯ್ತು ಸರ್ ನಾವು ಬಸಿಗಾಲುವೆ ಮಾಡ್ತೀವಿ ಮಳೆಗಾಲಕ್ಕೆ ಸರಿಯೋದು, ಬೇಸಿಗೆಗಾಲದಲ್ಲಿ ಏನ್ ಮಾಡೋದು ಆ ಬಸಿಗಾಲುವೆಗಳನ್ನ ಅಂತ ಹೇಳೋದಾದ್ರೆ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಮಳೆಗಾಲದಲ್ಲಿ ನೀವು 3-4 ತಿಂಗಳು ಅಡಿಕೆ ತೋಟನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಅದೇ ರೀತಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ತೋಟಕ್ಕೆ ನೀರ್ ಕಟ್ಟದಾಗ ನಾವು ನೀರ್ ಬಸ್ತು ಹೋಗುತ್ತಲ್ಲ ಅನ್ನೋದಾದ್ರೆ, ಮುಖ್ಯವಾಗಿ ನಾವು ಹೇಳೋದು ಆದಷ್ಟು ಸೂಕ್ಷ್ಮ ನೀರಾವರಿ ಪದ್ಧತಿಗೆ ಹೋಗಿ, ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್, ಅವೆರಡನ್ನು ಮಾಡ್ಕೊಂಡು ನೀವು ಅವಶ್ಯಕತೆ ಇದ್ದಾಗ ನೀರನ್ನು ಒದಗಿಸ್ಬೋದು. ಆಯೋ ನೀರ್ ಕಡೆ ಹೌದು ಖಂಡಿತವಾಗಿ ತೊಂದರೆ ಬದ್ದೇ ಬರ್ತದೆ. ಆದ್ರೆ ಇಂಥ ಸಂದರ್ಭದಲ್ಲೂ ಕೂಡ ನೀವೇನ್ ಮಾಡ್ಬೋದು, ಬೇಸಿಗೆ ಉದಾಹರಣೆಗೆ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ನೀವೇನು ಬ್ರಷ್ ಕಟರ್ನಲ್ಲಿ

0: ಹುಲ್ಲು ಕಸಕಡ್ಡಿಯನ್ನು ಕತ್ತರಿಸ್ತೀರಿ, ಅದನ್ನೆಲ್ಲ ಗುಂಡಿ ಒಳಗೆ ತುಂಬ್ಕೋಬಹುದು ನೀವು. ಆ ಗುಂಡಿ ಒಳಗೆ ತುಂಬ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀರು ಸುಲಭವಾಗಿ ಹರಿದೋಗಲ್ಲ. ಏನೇ ನೀರು ಬಂದರೂ, ಒಂದು ಅಡ್ಡ ಮಳೆ ಬಂದರೂ ಕೂಡ ನಿಮಗೆ ಆ ಶೀತ ಅದರಲ್ಲಿ ಶೇಖರಣೆ ಆಗಿರ್ತದೆ, ನೀರನ್ನು ಒದಗಿಸ್ತಾ ಇರ್ತದೆ. ಅದೇ ಈಗ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ ಈ ಕಾಲುವೆಗಳನ್ನೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ನೀರು ಸುಲಭವಾಗಿ ಬಸ್ತೋಗೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾವು ಇದಿಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡದ್ದೇ ಆದಲ್ಲಿ ಈ ಮುಂಗಾರು ಹಿಂಗಾರು ಆಗಮನಲ್ಲಿ ನಮ್ಮ ಅಡಿಕೆ ಬೆಳೆಯನ್ನು ಪೋಷಿಸ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 8277206549. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ.

0: ಆಕಾಶವಾಣಿ ಚಿತ್ರದುರ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳ್ತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೇ,

0: ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
1: 9845450395.
2: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:50 ಇದೀಗ ಆರೋಗ್ಯ ಬಿಂದು. ಇಂದಿನ ವಿಷಯ ಈರುಳ್ಳಿಯ ಔಷಧೀಯ ಗುಣಗಳು. ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪುಷ್ಪಲತಾ.
1: ಈರುಳ್ಳಿಯಲ್ಲಿ ನಾವು ಉಪಯೋಗ ಮಾಡುವಂತ ಭಾಗ ಏನು ಅಂದ್ರೆ ಮನೆಯಲ್ಲಿ ಈರುಳ್ಳಿ ಎಲೆ ಆಮೇಲೆ ಈರುಳ್ಳಿ ಗಡ್ಡೆ. ಆದರೆ ಔಷಧಿಯಲ್ಲಿ ನಾವು ಈರುಳ್ಳಿ ಗಡ್ಡೆಯನ್ನ ಉಪಯೋಗ ಮಾಡ್ತೀವಿ. ಈರುಳ್ಳಿ ಗಡ್ಡೆಯಲ್ಲಿ ಬಿಳಿ ಗಡ್ಡೆ ಇದೆ, ಆಮೇಲೆ ಕೆಂಪು ಗಡ್ಡೆನೂ ಇದೆ. ಬಿಳಿ ಗಡ್ಡೆಕಿನ್ನ ಕೆಂಪು ಗಡ್ಡೆಗೆ ಹೆಚ್ಚಿನ ಔಷಧಿ ಗುಣಗಳಿದೆ. ಹಾಗಾಗಿ ಈಗ ನಾನು ನಿಮಗೆ ಮೊದಲನೇದಾಗಿ ಬಾಹ್ಯ ಉಪಯೋಗಗಳು ಅಂದರೆ ನಾವು ಹೊರಭಾಗದಲ್ಲಿ ಯಾವ ರೀತಿ ಈರುಳ್ಳಿ ಗಡ್ಡೆಯನ್ನು ಉಪಯೋಗ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಯಾವುದೇ ಜ್ವರದಲ್ಲಾಗಲಿ ಜ್ವರದ ತಾಪ ಹೆಚ್ಚಾದಾಗ ಈರುಳ್ಳಿಯನ್ನು ಜಜ್ಜಿ ಅದರ ರಸವನ್ನು ಹಣೆಗೆ ಮೈಗೆ ಹಚ್ಚಿ 20 ನಿಮಿಷದಲ್ಲಿ ಜ್ವರದ ತಾಪ ಕಡಿಮೆಯಾಗುವುದು. ಅದೇ ರೀತಿ ಅತಿ ಬಿಸಿಲಿನ ಪ್ರದೇಶಗಳಲ್ಲಿ ಜನರು ಬೇಸಿಗೆಯಲ್ಲಿ ಆಚೆ ಹೋಗುವಾಗ ಈರುಳ್ಳಿಯನ್ನು ಜಜ್ಜಿ ನೆತ್ತಿಯ ಮೇಲೆ ಇಟ್ಟು ಅದರ ಮೇಲೆ ಟೊಪ್ಪಿ ಅಥವಾ ಸ್ಕಾರ್ಫ್ ಅಂತ ಏನು ಹೇಳ್ತೀವಿ ಅದನ್ನು ಕಟ್ಕೊಂಡು ಹೋಗೋದ್ರಿಂದ ಬಿಸಿಲಿನಿಂದ ಆಗೋವಂಥ ತಲೆ ಸುತ್ತಾಗಲಿ ಮೂರ್ಛೆ ಆಗಲಿ ಸನ್ಸ್ಟ್ರೋಕ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ತಡಿಬಹುದು. ಮೂರನೆಯದಾಗಿ ಈರುಳ್ಳಿಯನ್ನು ಅರ್ಧ ಭಾಗವಾಗಿ ಸೀಳಿ ಸೀಳಿದ ಹಿಮ್ಮಡಿಗಳಿಗೆ ಅಥವಾ ಒಡೆದ ಹಿಮ್ಮಡಿಗಳಿಗೆ ಉಜ್ಜುವುದರಿಂದ ಬಹಳ ಲಾಭದಾಯಕವಾಗುತ್ತದೆ. ಇದೇ ರೀತಿ ಅರ್ಧ ಭಾಗವಾಗಿ ಹೆಚ್ಚಿದ ಈರುಳ್ಳಿಯನ್ನು ಜೇನುನೊಣದ ಕಡಿತ ಆಗಲಿ ಕಣಜದ ಕಡಿತ ಆಗಲಿ ಅಥವಾ ಯಾವುದೇ ಕ್ರಿಮಿಗಳ ಕಡಿತದಲ್ಲಾಗಲಿ ಉಜ್ಜೋದ್ರಿಂದ ಕೊಂಡಿ ಬೇಗನೆ ಹೊರಬಂದು ಉರಿ ಆಮೇಲೆ ನೋವು ಎರಡೂ ಕಡಿಮೆ ಆಗ್ಬಿಡುತ್ತೆ. ಅದೇ ರೀತಿ ಹೆಚ್ಚಿದ ಈರುಳ್ಳಿಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಕುರು ಆದ ಜಾಗದಲ್ಲಿ ಹಾಕಬೇಕು. ಕುರು ಆದ ಜಾಗ ಹಣ್ಣಾದ ಹೊರತು ಅದು ಒಡೆಯೋದಿಲ್ಲ, ನೋವು ಆಮೇಲೆ ಉರಿ ಎಲ್ಲ ಕಡಿಮೆ ಆಗೋದಿಲ್ಲ. ಈರುಳ್ಳಿ ಬೆಚ್ಚಗೆ ಮಾಡಿ ಹಚ್ಚುವುದರಿಂದ ಕುರು ಬೇಗ ಹಣ್ಣಾಗುತ್ತದೆ, ಒಡೆದು ಗುಣನೂ ಆಗುತ್ತದೆ. ಕಣ್ಣಿನ ಪೊರೆಯಲ್ಲಂತೂ ಈರುಳ್ಳಿ ರಸ ಬಹಳ ಶ್ರೇಷ್ಠ. ಈರುಳ್ಳಿ ರಸ ಹಾಗೂ ಜೇನುತುಪ್ಪ ಸಮ ಪ್ರಮಾಣದಲ್ಲಿ ಬೆರೆಸಿ 1-2 ತೊಟ್ಟು ಕಣ್ಣಿಗೆ ಹಾಕುವುದರಿಂದ ಕಣ್ಣಿನ ಪೊರೆಯನ್ನು ತಡೆಯಬಹುದು. ಅದೇ ರೀತಿ ಬೊಕ್ಕ ತಲೆ ಅಥವಾ ತಲೆಯಲ್ಲಿ ಅಲ್ಲಲ್ಲೇ ಕೂದಲು ಉದುರುತ್ತೆ. ಇದು ತಲೆಯಲ್ಲಿ ಮಾತ್ರ ಅಲ್ಲ, ಮುಖದಲ್ಲಿ ಗಡ್ಡದಲ್ಲಿ ಇರ್ಬೋದು, ಮೀಸೆಯಲ್ಲಿ ಇರ್ಬೋದು, ಅಲ್ಲಲ್ಲೇ ಕೂದಲು ಉದುರುತ್ತೆ. ಆವಾಗ ಈರುಳ್ಳಿ ಬೀಜವನ್ನು ಜಜ್ಜಿ ಯಾವುದೇ ಎಣ್ಣೆ, ಕೊಬ್ಬರಿ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಅದರ ಜೊತೆಯಲ್ಲಿ ಕಾಸಿ ದಿನನಿತ್ಯ 1 ವಾರಗಳ ಕಾಲ ಹಚ್ಚುವುದರಲ್ಲಿ ಸಣ್ಣ ಸಣ್ಣ ಕೂದಲುಗಳು ಆ ಜಾಗದಲ್ಲಿ ಹುಟ್ಟುತ್ತದೆ. ಇದಿಷ್ಟು ಈರುಳ್ಳಿಯಿಂದ ಆಗುವಂಥ ಬಾಹ್ಯ ಉಪಯೋಗಗಳು. ಈಗ ಆಭ್ಯಂತರ ಉಪಯೋಗಗಳನ್ನು ಹೇಳ್ತೀನಿ. ಒಣ ಕೆಮ್ಮಲಿನಲ್ಲಿ 1/2 ಚಮಚ ಈರುಳ್ಳಿ ರಸವನ್ನು ಸಮ ಪ್ರಮಾಣ ಸಕ್ಕರೆ ಜೊತೆ ಸೇರಿಸಿ ದಿನ 2 ಬಾರಿ ಸೇವಿಸುವುದು. ಈ ಒಣ ಕೆಮ್ಮು ಮಾತಾಡುವಾಗ ಬರ್ಬೋದು, ನಿದ್ದೆ ಮಾಡುವಾಗ ಬರ್ಬೋದು, ಹಾಡು ಹೇಳುವಾಗ ಬರ್ಬೋದು, ಅಂಥ ಸ್ಥಿತಿಯಲ್ಲಿ ಇದನ್ನು ಮಾಡಿದ್ರೆ ಒಳ್ಳೆ ಗುಣಕಾರಿ. ಅದೇ ರೀತಿ ಕಫ ಕಟ್ಟಿದ ಕೆಮ್ಮು ದಮ್ಮು ಇರೋವಾಗ ಈರುಳ್ಳಿ ರಸ 1/2 ಚಮಚ ಹಾಲಿನ ಜೊತೆ ಸೇರಿಸಿ ಪ್ರತಿದಿನ 2 ಬಾರಿ ಸೇವಿಸುವುದರಿಂದ ಒಳ್ಳೆ ಲಾಭ ದೊರೆಯುತ್ತದೆ, ಇಲ್ಲ ಕೆಮ್ಮು ಶಮನವಾಗುತ್ತದೆ. ಹಾಗೆ ರಕ್ತಭೇದಿ ಅಥವಾ ಮೂಲವ್ಯಾಧಿ ಇರುವಾಗ 1 ಈರುಳ್ಳಿ

0: ಯನ್ನು ತುಂಡಾಗಿ ಮಾಡಿ ತುಪ್ಪದಲ್ಲಿ ಹುರಿದು ಸಕ್ಕರೆಯನ್ನು ಬೆರೆಸಿ ದಿನಾ ಒಂದು ಬಾರಿ ತಿನ್ನುವುದರಿಂದ ಈ ಕಾಯಿಲೆ ಉಪಶಮನವಾಗುತ್ತದೆ.
1: ಆರೋಗ್ಯ ಬಿಂದು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: विचारधारा याह संघटनात्मक शक्ते हे लोकसेवा याह प्रतिबद्धता याह च विषये अवधानम् प्रदत्तवान् केंद्रीय वाणिज्योद्योग मंत्री पीयूष गोयल दृढ़ विश्वास प्रकटितवान यत् भारत कनाडा आर्थिक सहभागित्वस्य अग्रिम अध्याय विश्वासेन प्रेरित भविष्यति येन द्वयोः राष्ट्रयोः संयुक्त समृद्धि भविष्यति गतरात्रौ कनाडा देशस्य टोरंटो नगरे राजनैतिक पुनरुत्थापनात् वाणिज्यिक वितरण पर्यन्तम् इति मंत्रिस्तरीय पूर्ण सम्मेलनस्य उद्घाटन सत्रम् संबोधितवान् इति वार्ताः
1: इदु आकाशवाणी चित्रदुर्ग एफ्एम केंद्र ಕೇಳುಗರೆ ಗಮನಿಸಿ ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ ಕಾರ್ಯಕ್ರಮದಲ್ಲಿನ ವಿಷಯ 2026 ಹಾಗೂ 27ನೇ ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಅಭಿವೃದ್ಧಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ನಾಸಿರುದ್ದೀನ್ ಅವರು ಹಾಗೆ ಚಿತ್ರದುರ್ಗದ ಡಯಟ್ ಶಿಕ್ಷಣ ಇಲಾಖೆಯ ಉಪ ಪ್ರಾಚಾರ್ಯರಾದ ನಾಗಭೂಷಣ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕೇಳಿ ಇಂದು ಬೆಳಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಕೇಳುಗರು ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಭಾಗವಹಿಸಬಹುದು
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ
3: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ
2: ಲಿಡ್ಕರ್ ನಂಬಿಕೆ ನಿರಂತರ
4: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
4: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
5: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸ್
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-4233
1: ಆಕಾಶವಾಣಿ ಚಿತ್ರದುರ್ಗ ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆ ನಂತರ 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಆ ಬಳಿಕ 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಮೂಡಿಬರಲಿದೆ

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ. ಅರಿವ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ವಾರ್ತೆಗಳ ವಿವರ: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ ಸೂಚಿಸುತ್ತದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ರಾಷ್ಟೀಯ ಸಂತ ಆಚಾರ್ಯ 108 ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಎಜಿಎಂ ಎಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ ಹಾಗೂ 151 ಅಡಿ ಭಗವಾನ್ ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪನೆಯ ಭೂಮಿ ಶುದ್ಧೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಷ್ಟೀಯ ಸಂತ ಆಚಾರ್ಯ ಗುಣಧರನಂದಿ ಮಹಾರಾಜರು ಮಾನವೀಯತೆ, ಶಾಂತಿ, ಕರುಣೆ ಮತ್ತು ಸಾಮಾಜಿಕ ಜಾಗೃತಿಗೆ ದೈವಿಕ ಸ್ಫೂರ್ತಿಯಾಗಿದ್ದರು. ಅವರ ಇಡೀ ಜೀವನ ತ್ಯಾಗ, ತಪಸ್ಸು, ಧ್ಯಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಮೀಸಲಾಗಿದೆ. ಸಮಾಜಕ್ಕೆ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಜೊತೆಗೆ ಶಿಕ್ಷಣ, ಸೇವೆ ಮತ್ತು ಸಂಸ್ಕೃತಿಯ ಮೂಲಕ ಬಲಿಷ್ಠ ಭಾರತವನ್ನು ನಿರ್ಮಿಸುವ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿ ನೈತಿಕತೆ ಬೆಳೆಸುವ ಶಿಕ್ಷಣ ವ್ಯವಸ್ಥೆ ಅವಶ್ಯವಾಗಿದ್ದು, ಜ್ಞಾನದೊಂದಿಗೆ ಮೌಲ್ಯಗಳ ಸಂಯೋಜನೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕರ್ನಾಟಕ ಕೃಷಿ ನಾವೀನ್ಯತೆ, ಕೃಷಿ ಉದ್ಯಮಶೀಲತೆ ಹಾಗೂ ಸುಸ್ಥಿರ ಕೃಷಿ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ಜಿಕೆವಿಕೆ ಆವರಣದಲ್ಲಿ ನಡೆದ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಕೃಷಿ ಕ್ಷೇತ್ರದ ನವೀನತೆ, ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಹಾಗೂ ಭವಿಷ್ಯದ ಕೃಷಿ ದಿಕ್ಸೂಚಿಗಳ ಕುರಿತು ಮಾತನಾಡಿದರು. ರಾಜ್ಯದಲ್ಲಿರುವ ಪ್ರಮುಖ ಕೃಷಿ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಇನ್ಕ್ಯುಬೇಷನ್ ಕೇಂದ್ರಗಳು ಹಾಗೂ ಪ್ರಗತಿಪರ ರೈತರ ಬಲಿಷ್ಠ ಜಾಲವು ತಂತ್ರಜ್ಞಾನ ಆಧಾರಿತ ಕೃಷಿ ಪರಿವರ್ತನೆಗೆ ಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇಂದಿನ ಯುವಕರು ಹಾಗೂ ಕೃಷಿ ಪದವೀಧರರು ಕೇವಲ ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಕರ್ತರಾಗಬೇಕು ಎಂಬುದು ಕಾಲದ ಅಗತ್ಯ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆಯಾಗಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು, ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11ರಂದು ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು, ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಜೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನೀಲ್ ವಲ್ಯಾಪುರೆ ಮತ್ತು ಗೋವಿಂದ ರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಗದಗ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳು 4 ತಿಂಗಳೊಳಗೆ ಪೂರ್ಣಗೊಳ್ಳಲಿದ್ದು, ರಸ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ. ಗದಗ ಬೆಟಗೇರಿ ನಗರದ 3 ವಿಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳು ದೀರ್ಘಕಾಲ ಬಾಳಿಕೆ ಬರುವಂತಾಗಬೇಕು. ಕಾಮಗಾರಿ

0: ಆಸ್ಪತ್ರೆಯ ಪ್ರತಿಯೊಂದು ಹಂತದಲ್ಲೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಬೇಕು, ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗಬಾರದು ಎಂದು ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸುವ ವೇಳೆಗೆ ಅದು 10 ಲಕ್ಷ ಕೋಟಿ ತಲುಪಲಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಸಿ ರೆಡ್ಡಿ ಕಾಲದಿಂದ ಬಸವರಾಜ ಬೊಮ್ಮಾಯಿ ಸರ್ಕಾರದವರೆಗೆ ಒಟ್ಟು 47% ಸಾಲ ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ 53% ಸಾಲ ಮಾಡಿದೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಆದಾಯದ ಆಧಾರದ ಮೇಲೆ ಬಡವರಿಗೆ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಈಗ ಅವುಗಳನ್ನು ಸಮರ್ಪಕವಾಗಿ ನೀಡಲು ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರದ ಖಜಾನೆ ಖಾಲಿಯಾಗಿರುವ ಕಾರಣ ಬಿಪಿಎಲ್ ಕಾರ್ಡ್ ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ, ಬಡವರ ಅನ್ನಕ್ಕೂ ಕತ್ತರಿ ಹಾಕಲು ಹೊರಟಿದೆ ಎಂದು ಅವರು ಆರೋಪಿಸಿದರು. 43 ವರ್ಷಗಳ ನಂತರ ಮತ್ತೆ ಧಾರವಾಡಕ್ಕೆ ನಗರ ಪಾಲಿಕೆ ದಕ್ಕಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಹೇಳಿದ್ದಾರೆ. ರಾಜ್ಯಪಾಲರು ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿರುವ ವಿಷಯ ತಿಳಿದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹಾಗೂ ಅವಳಿ ನಗರದ ಜನಪ್ರತಿನಿಧಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಶೇಷವಾಗಿ 11 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ನಡೆಸಿದ ಹೋರಾಟ ಮತ್ತು ಪ್ರಯತ್ನ ಅಭಿನಂದನೀಯವಾದದ್ದು, ಧಾರವಾಡದ ಜನತೆಯ ಬೇಡಿಕೆಗೆ ಮನ್ನಣೆ ಸಿಕ್ಕಿದ್ದು ಅತ್ಯಂತ ಹರ್ಷ ತಂದಿದೆ ಎಂದರು. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಪಶ್ಚಿಮಘಟ್ಟದ ಜೀವವೈವಿಧ್ಯ, ಅರಣ್ಯ, ಪರಿಸರ ಕುರಿತು ಈವರೆಗೆ ನಡೆದಿರುವ ಸಂಶೋಧನೆಗಳು ಹಾಗೂ ಅಧ್ಯಯನಗಳ ಬಗ್ಗೆ ರಾಜ್ಯಮಟ್ಟದ ಕಾರ್ಯಾಗಾರ ಕಾಳಿ ಬೇಡ್ತಿ ಕಣಿವೆಗಳ ಮಧ್ಯೆ ಯಲ್ಲಾಪುರದಲ್ಲಿ ಇಂದು ಆಯೋಜಿತವಾಗಿದೆ ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ತಿಳಿಸಿದ್ದಾರೆ. ರಾಜ್ಯ ಜೀವವೈವಿಧ್ಯ ಮಂಡಳಿ, ತಾಲೂಕು ಪಂಚಾಯತ್ ಜೀವವೈವಿಧ್ಯ ಸಮಿತಿ ಯಲ್ಲಾಪುರ ಇವರು ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಅಂತಾರಾಷ್ಟೀಯ ಜೀವವೈವಿಧ್ಯ ದಿನಾಚರಣೆ ಅಂಗವಾಗಿ ನಡೆಯುವ ಕಾರ್ಯಾಗಾರ ಈವರೆಗಿನ ಹಲವು ಅಧ್ಯಯನ ವರದಿಗಳು, ಶಿಫಾರಸು ಇವುಗಳನ್ನು ಆಧರಿಸಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಲಿದೆ. ಅತಿ ಹೆಚ್ಚು ರಾಸಾಯನಿಕ ಬಳಸಿ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಬೇಗ ಕಡಿಮೆಯಾಗುತ್ತದೆ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಹೇಳಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮೂಗ್ತಿಹಳ್ಳಿ ಗ್ರಾಮದಲ್ಲಿ ನಡೆದ ಆರೋಗ್ಯಕರ ಭವಿಷ್ಯಕ್ಕಾಗಿ ಸಾವಯವ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಸಣ್ಣ ವಯಸ್ಸಿನಿಂದಲೇ ಮಧುಮೇಹ, ರಕ್ತದೊತ್ತಡ ಕಾಯಿಲೆ ಹಾಗೂ ಪೌಷ್ಟಿಕಾಂಶ ಕೊರತೆಯಿಂದ ಅಂಗಾಂಗಗಳು ಹಾನಿಗೆ ತುತ್ತಾಗುತ್ತಿರುವ ಪ್ರಕರಣಗಳು ಕೇಳಿಬರುತ್ತಿವೆ. ಇದೇ ರೀತಿ ಮಣ್ಣಿಗೆ ವಿಷ ಉಣಿಸಿದರೆ ಭಾರತ 2042ರ ಹೊತ್ತಿಗೆ ಮಣ್ಣಿನ ಸತ್ವ ಕಳೆದುಕೊಳ್ಳಲಿದೆ ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ರೈತರು ಜಾಗೃತರಾಗಬೇಕೆಂದು ಅವರು ಕರೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ಬೇರು ಸಹಿತ ಕಿತ್ತುಹಾಕಲು ಜಿಲ್ಲಾಡಳಿತ ಕ್ರಮ ವಹಿಸಿದ್ದು, ನಗರ ಪ್ರದೇಶಗಳಲ್ಲಿನ ಖಾಲಿ ನಿವೇಶನಗಳಲ್ಲಿ ಗಾಂಜಾ ಗಿಡಗಳು ಕಂಡುಬಂದರೆ ನೇರವಾಗಿ ಆಯಾ ನಿವೇಶನಗಳ ಮಾಲೀಕರ ವಿರುದ್ದವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟೀಯ ಮಾದಕ ವಸ್ತು ಸಮನ್ವಯ ಪೋರ್ಟಲ್ ಸಮಿತಿ ಸಭೆಯಲ್ಲಿ ಡ್ರಗ್ಸ್ ನಿಯಂತ್ರಣ ಕುರಿತು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳನ್ನು ಕಾಲಮಿತಿಯೊಳಗೆ ತಲುಪಿಸಬೇಕು ಹಾಗೂ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಆದ್ಯತೆ ನೀಡಬೇಕು, ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ

0: ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಆಶ್ವಿಜಾ ಬಿ ಅವರು, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಶ್ವಿಜಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋ ಪದ ಕೇಳಿದ ತಕ್ಷಣ ಸಾಮಾನ್ಯ ಜನರಿಗೆ ಏನಪ್ಪ ಇದೊಂದು ವಿಜ್ಞಾನದ ಪದ ಅಂತ ಅನ್ಸತ್ತೆ, ವಿಜ್ಞಾನ ಕಲ್ತಿದವರಿಗೆ ಮಾತ್ರ ಇದು ಅರ್ಥ ಆಗತ್ತೆ, ನಮ್ಮಂತವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಮೊದಲು ತಲೆಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಮೊದಲ ಪ್ರಶ್ನೆನೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ಸರಳವಾಗಿ ತಿಳಿಸಿ.
3: ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕ್ವಾಂಟಮ್ ಭೌತಶಾಸ್ತ್ರದ ತತ್ವಗಳನ್ನ ಆಧರಿಸಿ ಈ ಗಣಕಯಂತ್ರಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಏನು ಗಣಕಯಂತ್ರಗಳನ್ನ ಬಳಸ್ತೀವಿ, ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಇರುವಂತಹ ಗಣಕಯಂತ್ರಗಳು, ಈ ಎಲ್ಲ ಗಣಕಯಂತ್ರಗಳು ವಿದ್ಯುನ್ಮಾನ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವಂತದ್ದು. ಇವು ಬೈನರಿ ಲಾಜಿಕ್ ಅಂತ ಹೇಳ್ತೀವಿ ನಾವು. ಈ ಸಾಮಾನ್ಯ ಕಂಪ್ಯೂಟರ್ಗಳು ಬಿಟ್ಗಳನ್ನ ಬಳಸುತ್ತೆ. ಈ ಬಿಟ್ಗಳು 0 ಅಥವಾ 1 ಈ ಇನ್ಫಾರ್ಮೇಶನ್ ಅನ್ನು ಮಾತ್ರ ಇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಅನೇಕ ಸ್ಥಿತಿಗಳಲ್ಲಿ ಇರಬಹುದಾಗುತ್ತೆ. ಸೊ ಹೀಗಾಗಿ ಈ ಕ್ಯೂಬಿಟ್ಗಳನ್ನು ಆಧರಿಸಿ ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಆಗುವಂಥ ಪ್ರಯೋಜನ ಏನು, ಏನಕ್ಕೆ ನಾವು ಈ ರೀತಿಯಾದಂಥ ಕ್ಯೂಬಿಟ್ಗಳನ್ನು ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಈಗ ಒಂದು ಶಾಲೆಯನ್ನು ತಗೊಂಡ್ರೆ, ಒಂದು ವಿದ್ಯಾರ್ಥಿಗಳ ಗುಂಪು ಒಂದು ಇದೆ ಅಂತ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಶಿಕ್ಷಕರು ಈ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋಣ. ಒಂದು ಗ್ರಂಥಾಲಯ ಇದೆ, ಈ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿದೆ. ಈ ಎಲ್ಲ ಪುಸ್ತಕಗಳನ್ನು ಹುಡುಕಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕಬೇಕು ಅಂತಂದ್ಬಿಟ್ಟು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬನೇ ವಿದ್ಯಾರ್ಥಿ ಎಲ್ಲಾ ಪುಸ್ತಕಗಳನ್ನು ಹುಡುಕಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ನಾವು ಗಮನಿಸಿದ್ರೆ, ಅದನ್ನೇ ಈ ಇಡೀ ವಿದ್ಯಾರ್ಥಿ ಸಮೂಹ, ಈ ಇಡೀ ವಿದ್ಯಾರ್ಥಿಗಳ ಗುಂಪು ಎಲ್ಲರೂ ಸೇರಿ ಒಟ್ಟಿಗೆ ಹುಡುಕಿದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಬೇಗ ಹುಡುಕಬಹುದು.
1: ಈಗ ಸಾಮಾನ್ಯವಾಗಿ ಬೇಗ ಇನ್ಫಾರ್ಮೇಶನ್ ಸಿಗತ್ತೆ, ಫಾಸ್ಟ್ ಆಗಿ ಕೆಲಸ ಆಗತ್ತೆ ಅನ್ನೋದೊಂದು ಸರಳವಾಗಿ ತಿಳ್ಕೊಂಡಾಯ್ತು. ಆದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಏನು, ಯಾವ ತರದಲ್ಲಿ ಬಳಸಬಹುದು ಅವರು
3: ಈ ಕ್ವಾಂಟಮ್ ತಂತ್ರಜ್ಞಾನವನ್ನ? ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಮಾಡಬಹುದಾಗಿದೆ. ನಮಗೆಲ್ಲರಿಗೂ ಗೊತ್ತು, ನಾವು ಈಗ ಬಳಸ್ತಾ ಇರುವಂತಹ ಕಂಪ್ಯೂಟಿಂಗ್ ಕೂಡ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಆದರೆ ಇವುಗಳ ಶಕ್ತಿಯನ್ನು ಮೀರಿ

0: ಈ ಕಂಪ್ಯೂಟರ್ಗಳ ಕೆಪಾಸಿಟಿಗೂ ಮೀರಿ ಅವುಗಳ ಕೈಲಿ ಆಗದೇ ಇರುವಂತಹ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಹೊಸ ಹೊಸ ರೀತಿಯಾದಂತಹ ಕಂಪ್ಯೂಟಿಂಗ್ ತಂತ್ರಜ್ಞಾನಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ ಅನ್ನೋದು ಕೂಡ ಇದರಲ್ಲಿ
1: ಒಂದು ಹೊಸ ಆವಿಷ್ಕಾರವಾಗಿ
0: ಆಗಿದೆ. ನಾನು ಈಗಾಗಲೇ ಹೇಳಿದಂತೆ ಕ್ವಾಂಟಮ್ ಕಂಪ್ಯೂಟರ್ದು ಮುಖ್ಯ ತತ್ವ ಏನು ಅಂತ ಹೇಳಿದ್ರೆ, ಅನೇಕ ಮಾರ್ಗಗಳಿದ್ದರೆ ಇವು ಎಲ್ಲ ಮಾರ್ಗಗಳನ್ನು ಒಂದೇ ಸಮಯದಲ್ಲಿ ಎಲ್ಲ ಮಾರ್ಗಗಳನ್ನು ಅನ್ವೇಷಿಸಿ ಅದರಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂತಹ ಮಾರ್ಗ ಅಥವಾ ಯಾವುದು ಸಮರ್ಪಕವಾದಂಥ ಉತ್ತರ ಅಂತ ಕಂಡುಹಿಡಿಯೋದಕ್ಕೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತವೆ. ನಾನು ಈಗಾಗಲೇ ಹೇಳಿದಂತೆ ಕ್ಯೂಬಿಟ್ ಅಂತ ಹೇಳಿದ್ನಲ್ಲ, ಅನೇಕ ಸ್ತರಗಳಲ್ಲಿ ಒಂದೇ ಸಮಯದಲ್ಲಿ ಅವು ಇರಬಹುದಾಗಿರುವಂಥದ್ದು. ಸೊ ಇವು ಈ ಎಲ್ಲ ಮಾರ್ಗಗಳನ್ನು ನಮ್ಮ ಸಮಸ್ಯೆಗಳಲ್ಲಿ ಯಾವ್ಯಾವ್ದು ಮಾರ್ಗಗಳು ಎಲ್ಲ ಇದೆಯೋ ಅದೆಲ್ಲದರನ್ನು ಒಂದೇ ಸತಿ ಹುಡುಕಿ ಅದರಲ್ಲಿ ಅತ್ಯಂತ ಸಮರ್ಪಕವಾದಂಥ ಯಾವುದು ನಮಗೆ ಸೊಲ್ಯೂಷನ್ ಅಂತ ಏನಿದೆ ಅದನ್ನು ಕಂಡುಹಿಡಿಯಬಹುದಾಗಿದೆ. ಸೊ ಇದಕ್ಕೆ ನಮಗೆ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತೆ. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಾವು ಬಳಸ್ಬೋದು ಅಂತ ಹೇಳಿದ್ರೆ, ಅನೇಕ ಸ್ತರಗಳಲ್ಲಿ ಇದನ್ನು ಅನೇಕ ಕ್ಷೇತ್ರಗಳಲ್ಲಿ ನಾವು ಇದನ್ನು ಬಳಸಬಹುದಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಪ್ರತಿದಿನ ನಾವು ಎಲ್ಲರೂ ಫೇಸ್ ಮಾಡುವಂತದ್ದು ಈ ಟ್ರಾಫಿಕ್ ಪ್ರಾಬ್ಲಮ್, ಸಂಚಾರ ದಟ್ಟಣೆ ಅಂತ ಸಮಸ್ಯೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅನೇಕ ಮಾರ್ಗಗಳಿರುತ್ತವೆ, ಅನೇಕ ರೂಟ್ಸ್ ಇರುತ್ತೆ. ಇವುಗಳಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂತ, ಅತ್ಯಂತ ವೇಗವಾಗಿ ನಾವು ಹೇಗೆ ಹೋಗಬಹುದು, ಯಾವ ಮಾರ್ಗದಲ್ಲಿ ಹೋದ್ರೆ ಸಂಚಾರ ದಟ್ಟಣೆ ಕಡಿಮೆ ಇದೆ, ಯಾವ ಮಾರ್ಗವನ್ನು ನಾವು ಹಿಡಿದ್ರೆ ಬೇಗ ನಮ್ಮ ಗುರಿಯನ್ನು ತಲುಪಬಹುದು, ಈ ರೀತಿಯಾದಂತ ಎಲ್ಲ ವಿಷಯಗಳನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ಸ್ ಅನ್ನ ಯೂಸ್ ಮಾಡಿಕೊಂಡು ಅತ್ಯಂತ ಸಮರ್ಪಕವಾಗಿ ನಾವು ಕಂಡುಹಿಡ್ಕೋಬಹುದು.
2: ಖಂಡಿತ, ನೀವು ಸರಿಯಾದ ಒಂದು ಉದಾಹರಣೆ ಕೊಟ್ರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಪ್ ಅಲ್ಲಿ ಆಟೋ ಬುಕ್ ಮಾಡ್ತೀವಿ, ಟ್ಯಾಕ್ಸಿ ಬುಕ್ ಮಾಡ್ತೀವಿ, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುವಾಗ ಯಾವ ಕಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ, ಬೇರೆ ರೂಟ್ ಅಲ್ಲಿ ಯಾವ ಕಡೆಯಿಂದ ಬೇಗ ತಲುಪಬಹುದು ಅನ್ನೋದನ್ನ ನಮ್ಗೆ ಅಲ್ಲಿ ಮ್ಯಾಪ್ ಅಲ್ಲಿ ತೋರಿಸುತ್ತೆ. ಸೊ ಅದಕ್ಕೆ ಈ ಬಳಕೆ ಆಗುತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ನಾವು ಸರಳವಾಗಿ ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಇವಾಗ ಜನರಿಗೆ ಖಂಡಿತ ಅರ್ಥ ಆಗಿರುತ್ತೆ. ಹಾಗೆ ಇನ್ನು ರೈತರಿಗೆ ಅಂತ ಬಂದ್ರೆ ಇದರಿಂದ ಏನಾದ್ರೂ ಅವರಿಗೆ ಉಪಯೋಗ ಇದೆಯಾ? ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ಸೊ ಅವರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಈ ಆವಿಷ್ಕಾರಕ್ಕೆ ಒಂದು ಶಭಾಷ್ ಅಂತ ಹೇಳಬಹುದು.
0: ನಿಜ, ನಾನು ಈಗಾಗಲೇ ಹೇಳಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನವನ್ನು ಬಳಸಬಹುದು. ಈ ಹವಾಮಾನ ವೈಪರೀತ್ಯಗಳು ಅಂತ ನಾವು ಏನ್ ಹೇಳ್ತೀವಿ, ಅವುಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ ಹಾಗೂ ಅವುಗಳ ಬಗ್ಗೆ ಈ ಹವಾಮಾನದ ಬಗ್ಗೆ ಮುನ್ಸೂಚನೆಗಳನ್ನ ಕೊಡೋದಕ್ಕೆ ರೈತರಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನ ಬಳಸಬಹುದು. ಅದೇ ರೀತಿ ಈ ಮಣ್ಣಿನ ವಿಶ್ಲೇಷಣೆಯನ್ನ ಮಾಡುವುದಕ್ಕೆ ಅದಕ್ಕೂ ಕೂಡ ಬಳಸಬಹುದಾಗಿದೆ. ಹಾಗೂ ನೀರಿನ ಸಮರ್ಪಕ ಬಳಕೆಗೆ ಈ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
2: ಮುಂದಿನ ಮುನ್ಸೂಚನೆಯನ್ನ ಅಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವಾಗ ಅವರಿಗೆ ಅರ್ಥ ಆಗಿರುತ್ತೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೆ ಸಹಕಾರ ನೀಡ್ತಾ ಇದೆ. ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಮೀನುಗಾರರು ತೀರಕ್ಕೆ ಹೋಗಬಾರದು, ಸಮುದ್ರಕ್ಕೆ ಇಳಿಬಾರದು ಅನೌನ್ಸ್ ಮಾಡ್ತಾ ಇರ್ತೀವಿ ರೇಡಿಯೋದಲ್ಲಿ. ಸೊ ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋದು ಈಗ ನಮ್ಮ ರೈತರಿಗೂ ಗೊತ್ತಾಗಿದೆ.
0: ಈಗಾಗಲೇ ಗಣಕಯಂತ್ರಗಳನ್ನ ಉಪಯೋಗಿಸಿ ನಾವು ಹವಾಮಾನ ಮುನ್ಸೂಚನೆ ಈ ರೀತಿಯಾದಂತ ಅನೇಕ ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಕ್ವಾಂಟಮ್ ತಂತ್ರಜ್ಞಾನಗಳನ್ನು ಬಳಸಿ ಇವುಗಳನ್ನು ಮತ್ತೆ ಹೆಚ್ಚು ನಿಖರವಾಗಿ ನಾವು ಮಾಡುವಂತ ಸಾಧ್ಯತೆಗಳಿವೆ.
2: ಇನ್ನು ಆಸ್ಪತ್ರೆಗಳಿಗೆ ಅಂತ ಬಂದಾಗ ನೂರಾರು ಜನ ಪೇಷಂಟ್ಸ್ ವಿಧ ವಿಧವಾದ ಒಂದು ಕಾಯಿಲೆಯಿಂದ ಬರ್ತಾರೆ, ಅವರಿಗೆ ಸಾಕಷ್ಟು ಅದರಿಂದ ರಿಪೋರ್ಟ್ಗಳು ಬೇಕಾಗುತ್ತೆ, ಇನ್ನೇನು ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ, ಹೇಗೆ ಅಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅವರಿಗೆ ಸಹಾಯವಾಗ್ತಾ ಇದೆ?
0: ಕ್ವಾಂಟಮ್ ತಂತ್ರಜ್ಞಾನಗಳು ಈ ವೈದ್ಯಕೀಯ ಕ್ಷೇತ್ರದಲ್ಲೂ ಬಳಕೆ ಮಾಡಬಹುದಾಗಿದೆ. ಈ ಹೊಸ ರೋಗಗಳನ್ನ ನಿಖರವಾಗಿ ಪತ್ತೆ ಹಚ್ಚೋದಕ್ಕೆ ಈ ಕ್ವಾಂಟಮ್ ಸೆನ್ಸರ್ಸ್ ಅಂತ ಹೇಳ್ತೀವಿ ನಾವು, ಅವು ಅತಿ ಹೆಚ್ಚಾಗಿ ಬಳಕೆ ಮಾಡಬಹುದು. ಹಾಗೇನೆ ಈ ರೋಗಗಳಿಗೆ ಹೊಸ ರೀತಿಯಾದಂತಹ ಔಷಧಿಗಳನ್ನ ಆವಿಷ್ಕಾರ ಮಾಡುವುದಕ್ಕೆ ಅಥವಾ ಚುಚ್ಚುಮದ್ದುಗಳನ್ನ ಅಭಿವೃದ್ಧಿಪಡಿಸುವುದಕ್ಕೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
2: ಈಗ ಇನ್ನೊಂದು ಅಶ್ವಿಜಾ ಅವರೇ, ಎಲ್ಲ ಕಡೆ ಕ್ಯಾಶ್ ಲೆಸ್ UPI ನಿಂದ ನಾವು ಪೇಮೆಂಟ್ ಗಳನ್ನ ಮಾಡ್ತಾ ಇದೀವಿ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವಯಸ್ಸಾದವರು ಕೂಡ, ಹಾಗೇನೆ ರೈತರು, ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಇವತ್ತಿನ ದಿನ UPI ಮೂಲಕ ಪೇಮೆಂಟ್ ಅನ್ನ ಮಾಡ್ತಾ ಇದಾರೆ. ಎಷ್ಟು ಸುರಕ್ಷಿತ ಇದಕ್ಕೆ, ಇದರಿಂದ ಏನಾದ್ರೂ ಉಪಯೋಗ ಇದೆಯಾ, ಇದರ ಕೊಡುಗೆ ಏನಿದೆ?
0: ಹೌದು, ನೀವು ಹೇಳದಂತೆ ಎಲ್ಲರಿಗೂ ಕೂಡ ಅದೊಂದು ರೀತಿಯಾದಂತ ಆತಂಕ ಇರುತ್ತೆ. ಯಾವುದೋ ಒಂದು QR ಕೋಡ್ ಅನ್ನ ತೋರಿಸಿ ಇದನ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಅಂತ ಹೇಳಿದಾಗ ನನ್ನ ಹಣ ಎಷ್ಟು ಸುರಕ್ಷಿತವಾಗಿದೆ ಅನ್ನುವಂತಹ ಒಂದು ಆತಂಕ ಎಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ. ಕ್ವಾಂಟಮ್ ತಂತ್ರಜ್ಞಾನವನ್ನ ಬಳಸಿ ಈ ರೀತಿಯಾದಂತಹ ಆನ್ಲೈನ್ ವಹಿವಾಟುಗಳನ್ನ ನಾವು ಏನ್ ಮಾಡ್ತೀವಿ, ಇದನ್ನ ಅತ್ಯಂತ ಸುರಕ್ಷಿತವಾಗಿ ಮಾಡುವಂತ ಸಾಧನಗಳು ಈ ಕ್ವಾಂಟಮ್ ತಂತ್ರಜ್ಞಾನದಿಂದ ಇದೆ. ಕ್ವಾಂಟಮ್ ಕಮ್ಯುನಿಕೇಶನ್ ಮತ್ತು ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ನಾವು ಹೇಳ್ತೀವಿ. ಇದನ್ನ ಬಳಸಿ ಈ ರೀತಿಯಾದಂತಹ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅನ್ನ ಅತ್ಯಂತ ಹೆಚ್ಚು ಸುರಕ್ಷಿತವಾಗಿ ನಾವು ಮಾಡಬಹುದಾಗಿದೆ.
2: ಸೊ ಡಿಜಿಟಲ್ ಇಂಡಿಯಾ, ಸೊ ಹಾಗಾಗಿ

0: ಈ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೂ ಕೂಡ ಅದರ ಕೊಡುಗೆಯನ್ನ ನೀಡ್ತಾ ಇದೆ. ಜನರು ಭಯವನ್ನ ಬಿಟ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ UPI ಪೇಮೆಂಟ್ ಅನ್ನ ಕೂಡ ಮಾಡಬಹುದು ಅನ್ನೋ ಒಂದು ಭರವಸೆಯನ್ನ ನೀಡ್ತಾ ಇದ್ದೀರಾ ಈ ಕಾರ್ಯಕ್ರಮದ ಮೂಲಕ. ಇನ್ನು ಮನುಷ್ಯ ಎಷ್ಟೇ ಮುಂದುವರೆದ್ರು ನಮ್ಮ ಪ್ರಕೃತಿ ನಿಸರ್ಗ ನಮ್ಮನ್ನ ಹಿಂದಕ್ಕೊಂದು ಸರಿ ಜಗ್ಗಿ ಎಳೆಯತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಾಲಕ್ಕೆ ತಕ್ಕಂತೆ ಋತುಮಾನಗಳು ಚೇಂಜ್ ಆಗ್ತಾ ಇರತ್ತೆ, ಅದು ವಿಕೋಪಕ್ಕೂ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ. ಅದಕ್ಕೆ ನಮ್ಮ ಕೊಡುಗೆಗೇನೆ ಜಾಸ್ತಿ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ, ಮನುಷ್ಯನಿಂದನೇ ಇದೆಲ್ಲ ಆಗ್ತಾ ಇರೋದಂತ. ಆದ್ರೂ ಮನುಷ್ಯ ಇದರ ಜೊತೆಗೆ ಹೋರಾಟವನ್ನ ಮಾಡಲೇಬೇಕಾಗತ್ತೆ, ಆ ವಿಕೋಪವನ್ನ ಎದುರಿಸಲೇಬೇಕಾಗತ್ತೆ. ಅಂತ ಸಮಯದಲ್ಲಿ ವಿಕೋಪದ ವಿಪತ್ತಿನ ಆಪತ್ತಿನ ಸಮಯದಲ್ಲಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಯಾವ ರೀತಿ ಸಹಕಾರವಾಗಿದೆ?
1: ನಿಜ, ನೀವು ಹೇಳ್ದಂಗೆ ಈ ರೀತಿಯಾದಂತಹ ನೈಸರ್ಗಿಕ ವಿಕೋಪಗಳು, ನೀವು ಈಗಾಗಲೇ ಹೇಳದಂತೆ ಮೀನುಗಾರರು ಸಮುದ್ರಕ್ಕೆ ಹೋಗುವಾಗ ಯಾವುದೇ ಚಂಡಮಾರುತ ಅಥವಾ ಯಾವುದಾದ್ರು ಬರುವಂತದ್ದು ಅಥವಾ ಪ್ರವಾಹಗಳಾಗುವಂಥದ್ದು, ಈ ರೀತಿಯಾದಂತಹ ಎಲ್ಲ ನೈಸರ್ಗಿಕ ವಿಕೋಪಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಗಣಕಯಂತ್ರಗಳನ್ನ ಸಾಧಾರಣವಾಗಿ ಬಳಸ್ತಾರೆ. ಸೊ ಆ ಕ್ಷೇತ್ರದಲ್ಲಿ ಸಹ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಕೆ ಮಾಡಬಹುದಾಗಿದೆ. ಈ ವಿಕೋಪಗಳನ್ನು ವಿಶ್ಲೇಷಿಸಿ ಅವುಗಳ ಸಂಬಂಧಪಟ್ಟಂತೆ ಏನಾದರೂ ಮುನ್ಸೂಚನೆಗಳನ್ನು ಕೊಡಬೇಕಾದ್ರೆ ಅವುಗಳಿಗೆ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಸಬಹುದಾಗಿದೆ.
0: ಇವತ್ತಿನ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ನಮ್ಮ ಶ್ರೋತೃಗಳಾಗಿರ್ಬಹುದು ಅಥವಾ ಮಕ್ಕಳುಗಳಾಗಿರ್ಬಹುದು, ಈ ಕ್ಷೇತ್ರಕ್ಕೆ ತಾವು ಕೂಡ ಬರಬೇಕು, ತಮಗೂ ಆಸಕ್ತಿ ಇದೆ, ಕಲಿಬೇಕು ಅಂತ ಆಸಕ್ತಿ ಹೊಂದಿರುವಂತಹ ಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ, ಯಾವ ರೀತಿ ಸಲಹೆಯನ್ನ ನೀಡ್ತೀರಾ?
1: ಖಂಡಿತ, ಇಂದಿನ ಮಕ್ಕಳೇ ನಾಳೆನ ವಿಜ್ಞಾನಿಗಳು ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ವಿಜ್ಞಾನ, ಗಣಿತ ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಗಣಕ ವಿಜ್ಞಾನ ಅಂತ ನಾವು ಏನು ಹೇಳ್ತೀವಿ, ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಪರಿಶ್ರಮ ಹೊಂದಿರುವಂಥ ವಿದ್ಯಾರ್ಥಿಗಳು ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಬಹುದಾಗಿದೆ. ಸೊ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನೇಕ ರೀತಿಯಾದಂತಹ ನಾವು ರಿಸರ್ಚ್ ಅಂತ ಏನು ಹೇಳ್ತೀವಿ ಅವರ ಕೊಡುಗೆಗಳನ್ನು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೊಡಬಹುದಾಗಿದೆ.
0: ಯಾವ ಏಜ್ ಇಂದ ಶುರುವಾಗುತ್ತೆ ಇಲ್ಲಿಗೆ ಎಂಟ್ರಿ?
1: ಸಾಧಾರಣವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಶಾಲೆ ವಿದ್ಯಾರ್ಥಿಗಳು ಕೂಡ ಪ್ರೋಗ್ರಾಮಿಂಗ್ ಮಾಡುವಂತಹ ಸ್ಥಿತಿಗೆ ನಾವು ತಲುಪಿದ್ದೀವಿ. ಆಲ್ರೆಡಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಕೂಡ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಶಾಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಜರ್ನಿ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಸ್ಟಾರ್ಟ್ ಮಾಡಬಹುದಾಗಿದೆ. ಇವತ್ತು
0: ಪ್ರೋಗ್ರಾಮ್ ಕೇಳ್ತಾ ಇರುವಂತಹ ಮಕ್ಕಳಿಗೆ ಇದೊಂದು ಆಶಾದಾಯಕ ಉತ್ತರ ಅಂತ ಅನ್ಸತ್ತೆ. ಅವರು ಕೂಡ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥವರಿಗೆ ನಿಮ್ಮ ಸಿಡ್ಯಾಕ್ ಬೆಂಗಳೂರಿನ ನಂಬರ್ ಅನ್ನ ಕೊಡಬಹುದಾ?
1: ಖಂಡಿತ, ಈ ವಿಷಯವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು, 8050555639. ಇದರ ಜೊತೆಗೆ ನಮ್ಮ ಸಿಡ್ಯಾಕ್ ವೆಬ್ಸೈಟ್ cdac.in ಮತ್ತು ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದ ಸಂಬಂಧಪಟ್ಟಂತೆ qniverse.in ಅನ್ನುವಂತ ವೆಬ್ಸೈಟ್ ಕೂಡ ಇದೆ. ಇವುಗಳನ್ನ
0: ಅವಲೋಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಡಾಕ್ಟರ್ ಆಶ್ವಿಜ ಬಿ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್.
2: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ, ಭಾಗವಹಿಸಿದ್ದವರು ಡಾಕ್ಟರ್ ಆಶ್ವಿಜ ಬಿ ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರನ್ನ ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ

0: ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:30:30. ಇದೀಗ ಸೇವಾ ಮಾಹಿತಿ.
2: ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ ವಿಟಿ ಎಕ್ಸ್ಟೆನ್ಷನ್ ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9599.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:30:30. ಇದೀಗ ಸೇವಾ ಮಾಹಿತಿ.
2: ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ ವಿಟಿ ಎಕ್ಸ್ಟೆನ್ಷನ್ ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರೋಫ್ ಎಂ ಹುಚ್ಚರಾಯಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.
1: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ 2026 ಹಾಗೂ 2027 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಅಭಿವೃದ್ಧಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ನಾಸಿರುದ್ದೀನ್ ಹಾಗೂ ಚಿತ್ರದುರ್ಗದ ಡಯಟ್ ಶಿಕ್ಷಣ ಸಂಸ್ಥೆಯ ಉಪ ಪ್ರಾಚಾರ್ಯರಾದ ಎಸ್ ನಾಗಭೂಷಣ್. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳಿ, ಇಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.
3: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 ರಿಂದ 30/6/2026 ನಡೆಯಲಿದ್ದು ಬೆಳಗ್ಗೆ 9:00 ರಿಂದ ರಾತ್ರಿ 9:00 ರವರೆಗೆ ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನು ಅನುಭವಿ ವೈದ್ಯರಾದ ಡಾಕ್ಟರ್ ನವೀನ್ ಬಿ ಸಜ್ಜನ್ ಹಾಗೂ ಡಾಕ್ಟರ್ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971002744 ಹಾಗೂ 9513908555.
4: ಪ್ರಿಯ ಕೇಳುಗರೆ, ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10:00 ಗಂಟೆಯಿಂದ 11:00 ಗಂಟೆಯವರೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳೇನು, ಲಕ್ಷಣಗಳು ಹೇಗಿರುತ್ತವೆ, ಚಿಕಿತ್ಸೆ ಉಂಟೆ? ತಡೆಗಟ್ಟುವ ವಿಧಾನಗಳು ಯಾವುವು? ಸಮಗ್ರ ಮಾಹಿತಿ, ಕೇಳುಗರ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ. ಉತ್ತಮ ಆರೋಗ್ಯಕ್ಕಾಗಿ ಕೇಳಿ ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10:00 to 11:00 102.6 FM ಕಂಪನಾಂಕಗಳಲ್ಲಿ.
1: ಕೇಳುಗರೇ ಗಮನಿಸಿ, ನಾಳೆ ಪ್ರಸಾರವಾಗಲಿರುವ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾ ದಿವ್ಯಾ ಆರ್ವಿ. ಕೇಳುಗರು ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಭಾಗವಹಿಸಬಹುದು. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10:00 to 11:00 ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.
5: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಸೇವಾ ಮಾಹಿತಿ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಮೇರ್ವೆ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಫೈನಲ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವಾರ್ತೆಗಳ ವಿವರ. ಮೂರು ದಿನಗಳ ಸಿಕ್ಕಿಂ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ ನೀಡಲಿದ್ದಾರೆ. ಆನಂತರ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ರಾಷ್ಟ್ರಪತಿಯವರು ಸಿಕ್ಕಿಂ ಪೊಲೀಸ್ಗೆ ರಾಷ್ಟ್ರಪತಿಗಳ ಪದಕವನ್ನು ನೀಡಲಿದ್ದಾರೆ. ಈ ಪ್ರತಿಷ್ಠಿತ ಪದಕವನ್ನು ಸ್ವೀಕರಿಸುತ್ತಿರುವ 15ನೇ ಪೊಲೀಸ್ ಪಡೆ ಸಿಕ್ಕಿಂ ಆಗಿದೆ. ಮೂರು ದಿನಗಳ ಭೇಟಿಗಾಗಿ ನಿನ್ನೆ ಸಿಕ್ಕಿಂಗೆ ಆಗಮಿಸಿದ ಅವರನ್ನು ಆರ್ಚಿಡರಿಯಂನಲ್ಲಿ ರಾಜ್ಯಪಾಲ ಓಂ ಪ್ರಕಾಶ್ ಮಾಥೂರ್ ಮತ್ತು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರರು ಸ್ವಾಗತಿಸಿದರು. ಡ್ರೋನ್ ಮೂಲಕ ಮಾದಕ ವಸ್ತುಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡುವುದನ್ನು ತಡೆಯಲು ಮುಂದಿನ 6 ತಿಂಗಳಲ್ಲಿ ಡ್ರೋನ್ ನಿಗ್ರಹ ವ್ಯವಸ್ಥೆಯನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ರಾಜಸ್ಥಾನದ ಬಿಕನೇರ್ ಜಿಲ್ಲೆಯ ಸಾಂಚು ಗಡಿ ಹೊರಠಾಣೆಯಲ್ಲಿ ಗಡಿ ಭದ್ರತಾ ಪಡೆಯ ಯೋಧರನ್ನು ಉದ್ದೇಶಿಸಿ ಮಾತನಾಡಿದರು. ಗಡಿ ಉದ್ದಕ್ಕೂ ತೀವ್ರ ಎಚ್ಚರಿಕೆ ವಹಿಸಲಾಗಿದೆ. ಹೊರಗಿನ ಶತ್ರುಗಳ ಮೇಲೆ ಮಾತ್ರವಲ್ಲದೆ ದೇಶದೊಳಗಿನ ದುಷ್ಟಶಕ್ತಿಗಳ ಮೇಲೂ ತೀವ್ರ ನಿಗಾ ಇರಿಸಿ ಅವರನ್ನು ಮಟ್ಟಹಾಕಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಭಾರತದ ಭೂಭಾಗದಲ್ಲಿನ ಡ್ರೋನ್ಗಳ ನೆರವಿನಿಂದ ಗಡಿಯಾಚೆಯ ಚಲನವಲನ ಮೇಲೆ ನಿಗಾ ಇಡಲಾಗುತ್ತದೆ ಮತ್ತು ಅಪಾಯಕಾರಿ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲಾಗುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಹಲವು ಅರ್ಜಿಗಳ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಈ ವರ್ಷದ ಆರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಯಾದವ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ತನ್ನ ತೀರ್ಪು ಕಾಯ್ದಿರಿಸಿದ್ದು ಇಂದು ಆ ತೀರ್ಪನ್ನು ಪ್ರಕಟಿಸಲಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. 2002ರಿಂದ ಈಚೆಗೆ ಯಾವ ಹೆಸರು ಮತದಾರರ ಪಟ್ಟಿಯಲ್ಲಿದೆಯೋ ಅವುಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯ ಮುಂದಿನ ಅಧ್ಯಾಯವು ವಿಶ್ವಾಸದಿಂದ ಮುನ್ನಡೆಸಲ್ಪಡುತ್ತದೆ ಮತ್ತು ಇದು ಎರಡು ರಾಷ್ಟ್ರಗಳ ಹಂಚಿಕೆಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆನಡಾದ ಟೊರೆಂಟೋದಲ್ಲಿ ಕಳೆದ ರಾತ್ರಿ ನಡೆದ ರಾಜಕೀಯ ಪುನರ್ರಚನೆಯಿಂದ ವಾಣಿಜ್ಯ ವಿತರಣೆಗೆ ಎಂಬ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎರಡೂ ದೇಶಗಳು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಒತ್ತಾಯಿಸುತ್ತಿರುವುದರಿಂದ ರಾಷ್ಟ್ರಗಳ ನಡುವಿನ ವಿಶ್ವಾಸವು ಹೊಸ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ತೆರೆಯುತ್ತಿದೆ ಎಂದರು. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವಲ್ಲಿ ಸಿಇಪಿಎ ಹೇಗೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಲಯಗಳಾದ್ಯಂತ ಸಹಯೋಗಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂಬುದರ ಕುರಿತು ಮಾತನಾಡಿದ ಅವರು, ವೈವಿಧ್ಯತೆಯು ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ಅವರು ಹೇಳಿದರು. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಬಲಪಡಿಸುವ ಉದ್ದೇಶದ ಪಿಎಂಎಜೆಎವೈ ಪೋರ್ಟಲ್ ಮತ್ತು ಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಉಪಕ್ರಮವು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಪಿಎಂಎಜೆಎವೈ ಯೋಜನೆಯ ಅನುಷ್ಠಾನದ ಗುಣಮಟ್ಟವನ್ನು ತ್ವರಿತಗೊಳಿಸುತ್ತದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಕಾಗದ ಆಧಾರಿತದಿಂದ ಸಂಪೂರ್ಣ ಡಿಜಿಟಲ್ ಆಧಾರಿತ ಮತ್ತು ನೈಜ ಸಮಯದ ಪ್ರಕ್ರಿಯೆಗೆ ಪರಿವರ್ತನೆಗೊಳ್ಳುವ ಗುರಿ ಹೊಂದಿದೆ. ಈ ವೇಳೆ ವೀರೇಂದ್ರ ಕುಮಾರ್ ಈ ಉಪಕ್ರಮವನ್ನು ಪರಿಶಿಷ್ಟರ ಕಲ್ಯಾಣ ಉಪಕ್ರಮಗಳಿಗೆ ಪಾರದರ್ಶಕ ಡಿಜಿಟಲ್ ಮತ್ತು ಸಬಲೀಕೃತ ಸೇವಾ ವಿತರಣೆಯತ್ತ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದರು. ಪಿಎಂಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಮೀಕ್ಷೆಗಳು ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯಂತಹ ಕಾಗದ ಆಧಾರಿತ ಕೆಲಸದಿಂದ ತಳಮಟ್ಟದಲ್ಲಿ ಡಿಜಿಟಲ್ ವೇದಿಕೆಗೆ ಪರಿವರ್ತನೆಗೊಳ್ಳಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯ ಪರಿಕಲ್ಪನೆ ರೂಪಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ

0: ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶದ ಮೊದಲ ಹೈಡ್ರೋಜನ್ ಚಾಲಿತ 10 ಬೋಗಿಗಳ ಡೆಮು ರೈಲು ಸಂಚಾರವನ್ನು ಆರಂಭಿಸಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ಈ ಕ್ರಮವು ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು ವಿದ್ಯುತ್ ಉತ್ಪಾದಿಸಲು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಲಾಗುವುದು. ಈ ರೈಲು ಒಟ್ಟು 1200 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಡಿಸ್ಟ್ರಿಬ್ಯೂಟೆಡ್ ಪವರ್ ರೋಲಿಂಗ್ ಸ್ಟಾಕ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ ವಿದ್ಯುತ್ ವ್ಯವಸ್ಥೆಯನ್ನು ಕೇವಲ ಒಂದು ಲೋಕೋಮೋಟಿವ್ನಲ್ಲಿ ಇರಿಸುವ ಬದಲು ರೈಲು ಕೋಚ್ಗಳಾದ್ಯಂತ ಹರಡಲಾಗಿರುತ್ತದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ತಮ್ಮ ಆಸ್ಟ್ರೇಲಿಯಾದ ಸಹವರ್ತಿ ಪೆನ್ನಿ ವಾಂಗ್ ಅವರೊಂದಿಗೆ 17ನೇ ವಿದೇಶಾಂಗ ಸಚಿವರ ಚೌಕಟ್ಟು ಸಂವಾದದ ಸಹ ಅಧ್ಯಕ್ಷತೆ ವಹಿಸಿದ್ದರು. ಇಂಡೋ ಪೆಸಿಫಿಕ್, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಇತರ ಪ್ರಾದೇಶಿಕ, ಜಾಗತಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಡಾಕ್ಟರ್ ಜೈಶಂಕರ್ ಹೇಳಿದರು. ಎರಡು ರಾಷ್ಟ್ರಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಸ್ಥಿರ ಪ್ರಗತಿಯನ್ನು ಸಹ ಉಭಯ ನಾಯಕರು ಪರಾಮರ್ಶಿಸಿದರು. ಪರಮಾಣು ಶಕ್ತಿಯನ್ನು ಉತ್ಪಾದಿಸಲು ಯುರೇನಿಯಂ ಸರಬರಾಜು ಸೇರಿದಂತೆ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸುತ್ತಿದೆ. ಎರಡು ದೇಶಗಳು ನಿರ್ಣಾಯಕ ಖನಿಜಗಳಲ್ಲಿಯೂ ಸಹಭಾಗಿತ್ವದಲ್ಲಿ ತೊಡಗಿಸಿಕೊಂಡಿವೆ ಎಂದು ಡಾಕ್ಟರ್ ಜೈಶಂಕರ್ ಹೇಳಿದರು. ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ 2ನೇ ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. ಸೈಬರ್ ರಕ್ಷಣೆ, ಮಿಲಿಟರಿ ವೈದ್ಯಕೀಯ ಸಹಕಾರ, ಜಂಟಿ ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗವನ್ನು ಒಳಗೊಂಡ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಯೋಜನೆಯನ್ನು ಎರಡೂ ದೇಶಗಳು ಅಂತಿಮಗೊಳಿಸಿದವು. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ರೊಮೇನಿಯಾದ ರಕ್ಷಣಾ ನೀತಿ ಯೋಜನೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಕಂಪನಿಯ ಉಪಮುಖ್ಯಸ್ಥರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನ ತನ್ನ ಮೇಲೆ ನೆಲೆಯನ್ನು ನಿರ್ಮಿಸುವ ಅಮೆರಿಕದ ಯೋಜನೆಯ ಭಾಗವಾಗಿ ಚಂದ್ರನಿಗೆ ಕಳುಹಿಸಲು ಉದ್ದೇಶಿಸಿರುವ ರೋಬೋಟಿಕ್ ಲ್ಯಾಂಡರ್ಗಳು, ಹಾಪಿಂಗ್ ಡ್ರೋನ್ಗಳು ಮತ್ತು ವಾಹಕಗಳ ವಿವರಗಳನ್ನು ಅಮೆರಿಕದ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾ ಬಿಡುಗಡೆ ಮಾಡಿದೆ. 2028ರಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಅಮೆರಿಕನ್ನರನ್ನು ಮತ್ತೆ ಚಂದ್ರನ ಮೇಲೆ ಇಳಿಸಲು ಅಮೆರಿಕ ಬಯಸಿದೆ. 2030ರ ವೇಳೆಗೆ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವ ತನ್ನದೇ ಆದ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿರುವ ಚೀನಾದಿಂದ ನಾಸಾ ಸ್ಪರ್ಧೆಯನ್ನು ಎದುರಿಸುತ್ತಿದೆ. 2032ರ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪರಮಾಣು ಮತ್ತು ಸೌರಶಕ್ತಿಯಿಂದ ಚಾಲಿತ ಶಾಶ್ವತ ನೆಲೆಯನ್ನು ನಿರ್ಮಿಸಲು $20 ಬಿಲಿಯನ್ ಯೋಜನೆಯನ್ನು ನಾಸಾ ಘೋಷಿಸಿದೆ. ಜೆಫ್ ಬೆಜೋಸ್ ಅವರ ಬಾಹ್ಯಾಕಾಶ ಕಂಪನಿ ಬ್ಲೂ ಒರಿಜಿನ್ ಯಂತ್ರಗಳನ್ನು ಉತ್ಪಾದಿಸಲು ಆಯ್ಕೆಯಾದ ಹಲವು ಕಂಪನಿಗಳಲ್ಲಿ ಒಂದಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ T20 ಕ್ರಿಕೆಟ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ದಾಖಲಿಸಿತು. ಈ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡವು ರಜಿತ್ ಪಾಟಿದಾರ್ ಅವರ 93 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 254 ರನ್ ಗಳಿಸಿತು. 255 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡವು 19.3 ಓವರ್ಗಳಲ್ಲಿ 162 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ರಾಯಲ್ ಚಾಲೆಂಜರ್ಸ್ ಪರ ಜೇಕಬ್ ಡಫಿ 3 ವಿಕೆಟ್ ಪಡೆದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು, ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ T20 ಕ್ರಿಕೆಟ್ ಸತತ 2ನೇ ಬಾರಿ ಫೈನಲ್ ಪ್ರವೇಶಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:00.

0: 45 ನಿಮಿಷ 15 ಸೆಕೆಂಡ್ಗಳು. ಇದೀಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಸುನೀತಾ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಆತ್ಮೀಯ ಕೇಳುಗರೆ, ನಾನು ಡಾಕ್ಟರ್ ಸುನೀತಾ ಟಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಮಾಳೇನಹಳ್ಳಿ, ಚಿತ್ರದುರ್ಗ ಜಿಲ್ಲೆಯ ವೈದ್ಯಾಧಿಕಾರಿ. ತ್ವಚೆಯ ಆರೋಗ್ಯಕ್ಕೆ ವರ್ಣಮೂಲಿಕೆಗಳು. ನಾವು ನೋಡಲು ಸುಂದರವಾಗಿರಬೇಕು, ಕಾಂತಿಯುತ ತ್ವಚೆಯನ್ನು ಹೊಂದಿರಬೇಕು ಅನ್ನೋ ಆಸೆ ಬಹುತೇಕರಿಗೆ ಇರುತ್ತೆ. ಕೆಲವೊಬ್ಬರು ಸ್ವಾಭಾವಿಕವಾಗಿ ಕಾಂತಿಯುತ ತ್ವಚೆಯನ್ನು ಹೊಂದಿದ್ರೆ ಇನ್ನೂ ಕೆಲವರು ಸೌಂದರ್ಯ ವರ್ಧಕಗಳ ಮೊರೆ ಹೋಗುವುದನ್ನು ನೋಡಬಹುದು. ಆಯುರ್ವೇದ ವಿಜ್ಞಾನದ ಪ್ರವರ್ತಕರಾದ ಮಹರ್ಷಿ ಚರಕರು ತ್ವಚೆಯ ಕಾಂತಿಯನ್ನು ವೃದ್ಧಿಸುವ ಔಷಧೀಯ ಸಸ್ಯಗಳನ್ನು ಒಂದೆಡೆ ವಿವರಿಸಿ ಅವುಗಳಿಗೆ ವರ್ಣಗಣ ದ್ರವ್ಯಗಳೆಂದು ಹೇಳಿದ್ದಾರೆ. ವರ್ಣ ಎಂದರೆ ತ್ವಚೆಗೆ ಗೌರವರ್ಣ ಹಾಗೂ ಕಾಂತಿ ನೀಡುವ ಔಷಧಿಗಳು ಎಂದರ್ಥ. ಈ ದಿನ ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ದ್ರವ್ಯಗಳನ್ನು ಆಂತರಿಕವಾಗಿ ಸೇವಿಸಿದರೆ ಅಥವಾ ಬಾಹ್ಯವಾಗಿ ಲೇಪನವಾಗಿ ಬಳಸಿದಾಗ ನಾವು ಇವುಗಳ ಪ್ರಭಾವವನ್ನು ಕಾಣಬಹುದಾಗಿದೆ. ಇವುಗಳಲ್ಲಿ ಹೆಚ್ಚಿನವು ರಕ್ತವನ್ನು ಶುದ್ಧೀಕರಿಸಿ ತ್ವಚೆಯ ಬಣ್ಣಕ್ಕೆ ಕಾರಣವಾದ ಭ್ರಾಜಕ ಪಿತ್ತ ಎಂಬ ಅಂಶವನ್ನು ಉತ್ತೇಜಿಸುತ್ತದೆ. ಇದರಿಂದ ತ್ವಚೆಯ ಬಣ್ಣ ಹಾಗೂ ಕಾಂತಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಗಮನಿಸಬಹುದಾಗಿದೆ. ಚರಕ ಮಹಾಮುನಿಗಳು ಚರ್ಮಕ್ಕೆ ಕಾಂತಿ ನೀಡುವ ಶ್ರೇಷ್ಠ 10 ಗಿಡಮೂಲಿಕೆಗಳನ್ನು ಒಂದು ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾರೆ. ಚಂದನ ತುಂಗ ಪದ್ಮಕೋಶಿರ ಮಧುಕ ಮಂಜಿಷ್ಟ ಸಾರೀವ ಪಯ್ಯಸ್ಯ ಸೀತಾ ಲತಾ ಇತಿ ದಶೇಮಾನಿ ವರ್ಣಾನಿ ಭವಂತಿ. ಈ 10 ಮೂಲಿಕೆಗಳನ್ನು ವರ್ಣಗಣ ಎಂದು ವಿವರಿಸಿದ್ದಾರೆ. ಈಗ ಇವುಗಳಲ್ಲಿ ಸಾಮಾನ್ಯವಾಗಿ ಸಿಗುವ ಕೆಲವು ಮೂಲಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಚಂದನ ಅಥವಾ ಶ್ರೀಗಂಧ. ಇದರ ಉಪಯುಕ್ತ ಭಾಗವು ಕಾಂಡವಾಗಿದೆ. ಇದು ದೇಹಕ್ಕೆ ತಂಪು, ಬೆವರಿನ ದುರ್ಗಂಧವನ್ನು ದೂರ ಮಾಡುತ್ತದೆ, ಹಾಗೆಯೇ ತ್ವಚೆಯ ಕಾಂತಿಯನ್ನು ವೃದ್ಧಿಸುತ್ತೆ. 3-4 ಗ್ರಾಂ ಗಂಧದ ಚೂರ್ಣ ಅಂದರೆ ಪುಡಿಯನ್ನು 2 ಲೋಟ ನೀರಿನಲ್ಲಿ ಹಾಕಿ 1/2 ಲೋಟ ಆಗುವವರೆಗೂ ಕುದಿಸಿ ಕಷಾಯ ತಯಾರಿಸಿ ಈ ಕಷಾಯವನ್ನು ದಿನಕ್ಕೆ 3 ಬಾರಿಯಂತೆ 20 ml ಸೇವಿಸಬೇಕು. 5-10 ಹನಿ ಗಂಧದ ಎಣ್ಣೆಯನ್ನು ತ್ವಚೆಗೆ ನಿಯಮಿತವಾಗಿ ಹಚ್ಚುವುದರಿಂದ ಕಾಂತಿ ಹೆಚ್ಚುತ್ತದೆ. ನಂತರ ತುಂಗ, ಕನ್ನಡದಲ್ಲಿ ಸುರಹೊನ್ನೆ ಅಂತ ಕರೀತಾರೆ. ಇದರ ತೊಗಟೆ, ಅಂಟು, ಎಲೆ ಹಾಗೂ ಬೀಜದ ಎಣ್ಣೆಯಲ್ಲಿ ಔಷಧೀಯ ಗುಣವನ್ನು ಹಾಗೂ ನಂಜು ನಿವಾರಕ ಗುಣವನ್ನು ಹೊಂದಿದ್ದು ಬೀಜದ ಎಣ್ಣೆಯು ಚರ್ಮದ ಕಲೆ ಮತ್ತು ಗಾಯಗಳಲ್ಲಿ ಉಪಯುಕ್ತ. ಉಶಿರ, ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಲಾವಂಚದ ಬೇರು ಎಂದು ಕರೆಯುತ್ತಾರೆ. ಇದೊಂದು ಬಗೆಯ ಹುಲ್ಲಾಗಿದ್ದು ಬೇರಿನಲ್ಲಿ ಔಷಧೀಯ ಗುಣಗಳಿವೆ. ಇದು ದೇಹಕ್ಕೆ ತಂಪು ಹಾಗೂ ಮೂತ್ರವನ್ನು ಸರಾಗವಾಗಿ ಹೊರಹಾಕುವ ಗುಣವನ್ನು ಹೊಂದಿದೆ. ರಕ್ತವನ್ನು ಶುದ್ಧೀಕರಿಸಿ ತ್ವಚೆಯನ್ನು ಮೃದುಗೊಳಿಸುವುದು ಹಾಗೂ ತ್ವಚೆಯನ್ನು ಪುನಶ್ಚೇತನಗೊಳಿಸುವುದು. 1-3 ಗ್ರಾಂ ಬೇರಿನ ಪುಡಿಯನ್ನು ಜೇನುತುಪ್ಪದಲ್ಲಿ ಅಥವಾ ನೀರಿನಲ್ಲಿ ಬೆರೆಸಿ ಸೇವನೆ ಮಾಡುವುದು ಉಪಯುಕ್ತ. ಎಷ್ಟಿ ಮಧು, ಇದನ್ನು ಜ್ಯೇಷ್ಠ ಮಧು ಎಂದು ಆಡು ಭಾಷೆಯಲ್ಲಿ ಕರೆಯುತ್ತಾರೆ. ಬೇರು ಮತ್ತು ಕಾಂಡದಲ್ಲಿ ಔಷಧೀಯ ಗುಣಗಳಿವೆ. ಇದು ದೇಹದ ಕಫವನ್ನು ನಿವಾರಿಸುತ್ತದೆ, ಚರ್ಮದ ಜೀವಕೋಶಗಳನ್ನು ಪುನರುಜ್ಜೀವನಗೊಳಿಸುವ ಹಾಗೂ ಮೈಬಣ್ಣ ವರ್ಧಕ ಗುಣಗಳನ್ನು ಹೊಂದಿದೆ. ಮಂಜಿಷ್ಟ, ಆಡು ಭಾಷೆಯಲ್ಲಿ ಮಂಜಿಟ್ಟೆ ಬಳ್ಳಿ ಅಥವಾ ಗಂಡುಗರುಗ ಎಂದು ಕರೆಯುತ್ತಾರೆ. ಸಂಪೂರ್ಣ ಸಸ್ಯದಲ್ಲಿ ಔಷಧೀಯ ಗುಣಗಳಿವೆ. ಮಂಜಿಷ್ಟದ ಚೂರ್ಣದ ಲೇಪನ ಹಾಗೂ ಕಷಾಯವನ್ನು ಬಳಸುವುದರಿಂದ ರಕ್ತ ಶುದ್ಧೀಕರಣಗೊಳ್ಳುತ್ತದೆ. ಮೈಬಣ್ಣ ವರ್ಧಕ, ಬೇಸಿಗೆಯಲ್ಲಿ ಆಗುವ ಬೆವರು ಸಾಲೆ ಹಾಗೂ ದೇಹದ ಉಷ್ಣತೆ ಕಡಿಮೆ ಮಾಡುವಲ್ಲಿ ಸಹಕಾರಿ. ಸಾರೀವ, ಇದನ್ನ ಕನ್ನಡದಲ್ಲಿ ಸೊಗದೆ ಬೇರು ಅಂತ ಕರಿತೀವಿ. ಇದರ ಬೇರಿನಲ್ಲಿ ಔಷಧೀಯ ಗುಣಗಳಿವೆ. ಇದು ಕೂಡ ದೇಹಕ್ಕೆ ತಂಪು, ಚರ್ಮವನ್ನು ಮೃದುಗೊಳಿಸಿ ಮೈಬಣ್ಣವನ್ನು ವೃದ್ಧಿಸುತ್ತದೆ. ಕಷಾಯ ಸೇವನೆ ಹಾಗೂ ಲೇಪನ ರೂಪದಲ್ಲಿ ಬಳಸಬಹುದಾಗಿದೆ. ಸೊಗದೆ ಬೇರಿನ ಜ್ಯೂಸ್ ಮಾಡಿ ಬೇಸಿಗೆಯಲ್ಲಿ ಕುಡಿಯುವುದರಿಂದ ದೇಹವು ತಂಪು ಆಗುತ್ತದೆ. 1 ಲೀಟರ್ ನೀರಿಗೆ 100 ಗ್ರಾಂ ಸಾರೀವವನ್ನು ಬೆರೆಸಿ 1/2 ಲೀಟರ್ ಆಗುವವರೆಗೂ ಕುದಿಸಿ ಸೋಸಿದ ನಂತರ 400 ಗ್ರಾಂ ಬೆಲ್ಲ ಅಥವಾ ಸಕ್ಕರೆಯನ್ನು ಬೆರೆಸಿ ಪಾಕವಾಗುವ ತನಕ ಕುದಿಸಬೇಕು. ಇದನ್ನು 3-4 ತಿಂಗಳವರೆಗೂ ಶೇಖರಿಸಿ ಇಡಬಹುದು. ಅವಶ್ಯಕತೆ ಇದ್ದಾಗ 1/2 ಲೋಟ ಸಿರಪ್ಗೆ 1/2 ಲೋಟ ನೀರನ್ನು ಬೆರೆಸಿ ಕುಡಿಯಬಹುದು. ಪಯಸ್ಯ ಅಥವಾ ವಿದಾರಿಕಂದ, ಇದನ್ನು ಕನ್ನಡದಲ್ಲಿ ನೆಲಗುಂಬಳ ಅಂತ ಕರೀತಾರೆ. ಇದರ ಗಡ್ಡೆಯಲ್ಲಿ ಚರ್ಮಕ್ಕೆ ಕಾಂತಿ ಕೊಡುವಂತಹ ಗುಣಗಳಿವೆ. ಒಟ್ಟಾರೆಯಾಗಿ ವರ್ಣಗುಂಪಿನ ಔಷಧಿಗಳು ಹೆಚ್ಚಾಗಿ ಕಹಿ ರುಚಿಯನ್ನು ಹೊಂದಿದ್ದು ಇವು ದೇಹಕ್ಕೆ ತಂಪು, ರಕ್ತವನ್ನು ಶುದ್ಧೀಕರಿಸುತ್ತದೆ, ತುರಿಕೆ ಉರಿ ಕಡಿಮೆ ಮಾಡುವುದಲ್ಲದೆ ಕಲೆಗಳನ್ನು ನಿವಾರಿಸುವಲ್ಲಿ ತುಂಬಾ ಉಪಯುಕ್ತ. ಹಾಗಾಗಿ ಮೊಡವೆ, ಬಂಗು, ಸುಟ್ಟ ಕಲೆಗಳು, ಶಸ್ತ್ರಚಿಕಿತ್ಸೆಯ ನಂತರದ ಗುರುತು, ಗುಳ್ಳೆ ಅಥವಾ ಹುಣ್ಣು, ಈ ಎಲ್ಲಾ

0: ಸಂದರ್ಭಗಳಲ್ಲಿ ಇವುಗಳನ್ನು ಬಳಸಬಹುದು. ಚಂದನಾಸವ, ಉಶಿರಾಸವ, ಮಂಜಿಷ್ಠಾದಿ ಕಷಾಯ, ದಶಾಂಗಲೇಪ, ವರ್ಣೀಯ ಲೇಪ, ಸಾರಿವಾದ್ಯಾಸವ, ಎಷ್ಟಿಮದು ತೈಲ, ಹೀಗೆ ಹಲವಾರು ರೂಪದಲ್ಲಿ ಸಿರಪ್ ಕ್ರೀಮ್ಗಳಲ್ಲಿ ಈ ವರ್ಣ ಔಷಧಿಗಳು ಲಭ್ಯವಿದ್ದು, ರೋಗಿಗಳು ಅವರವರ ಲಕ್ಷಣಕ್ಕೆ ಅನುಸಾರವಾಗಿ ಸಮೀಪದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಮೇರೆಗೆ ಬಳಸಬಹುದಾಗಿದೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ ಕೇಳಿದಿರಿ.

ನೀವು ಟ್ಯೂನ್ ಮಾಡಿದ್ದೀರಾ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರವನ್ನ. ಸಮಯ 7:51:40. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಶುಭ ಮುಂಜಾನೆ. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ ಕೂಡ ಸಿದ್ಧವಾಗಿದೆ ಸ್ನೇಹಿತರೆ. ಈ ಒಂದು ಪ್ರಶ್ನೆ ಬಹಳಷ್ಟು ಆಸಕ್ತಿದಾಯಕವಾಗಿರುವಂಥದ್ದು. ಹಾಗೆ ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹ ವಿದ್ಯಾರ್ಥಿಗಳು, ಪೋಷಕರು, ಹಾಗೆ ಶಿಕ್ಷಕರು, ಎಲ್ಲ ಕೇಳುಗರಿಗೂ ಕೂಡ ಒಂದಷ್ಟು ಆಸಕ್ತಿಯನ್ನು ಹುಟ್ಟಿಸುವಂಥದ್ದು. ಹೌದು, ಶಾಲಾ ಜೀವನದಲ್ಲಿ ನಮಗೆ ಅತ್ಯಂತ ಇಷ್ಟವಾದ ಸಂಗತಿ ಯಾವುದು ಅಂತಂದರೆ ಅದು ರಜೆಯ ದಿನ ಅಂತ ಹೇಳಬಹುದು ಅಲ್ವೇ? ಇನ್ನೇನು ಬೇಸಿಗೆ ರಜೆ ಅನ್ನೋದು ಮುಗಿದು ಶಾಲೆ ಆರಂಭ ಆಗ್ತಾ ಇದೆ. ಕೆಲವಾರು ಶಾಲೆಗಳು ಈಗಾಗಲೇ ಆರಂಭ ಆಗಿದೆ, ಇನ್ನು ಕೆಲವು ಶಾಲೆಗಳು ಆರಂಭ ಆಗುವ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಇಷ್ಟ ಆಗದಲೇ ಇರುವಂತಹ ವಿಷಯ ಏನಿರಬಹುದು ಸ್ನೇಹಿತರೆ, ಊಹೆ ಮಾಡ್ತೀರಾ? ಓಕೆ, ಈ ಊಹೆಗೆ ಕೊಟ್ಟ ಸಮಯದಲ್ಲಿ ಬಹುಶಃ ನೀವು ಊಹಿಸಿರಬಹುದು ಮಕ್ಕಳಿಗೆ ಇಷ್ಟ ಆಗದಲೇ ಇರುವಂತಹ ವಿಷಯ ಅಂದರೆ ಅದು ಹೋಮ್ವರ್ಕ್, ಅಂದರೆ ಮನೆ ಕೆಲಸ. ಹೌದು, ಮಕ್ಕಳಿಗೆ ಅತ್ಯಂತ ಭಯ ಹಾಗೆ ಬೇಸರ ತರಿಸುವ ವಿಷಯ ಅಂತಂದರೆ ಹೋಮ್ವರ್ಕ್ ಅಂತೇಳಿ ಹೇಳಬಹುದು. ಸಾಮಾನ್ಯವಾಗಿ ಶಾಲೆ ಮುಗಿಸಿ ಮನೆಗೆ ಬಂದಂತಹ ಮಕ್ಕಳು ಆಟ ಆಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರ್ತಾರೆ. ಅಷ್ಟರಲ್ಲಿ ಮನೆಯಲ್ಲಿರುವಂತಹ ಪೋಷಕರು ಹೋಮ್ವರ್ಕ್ ಮುಗಿಸಿದ್ಯಾ, ಹೋಮ್ವರ್ಕ್ ಮಾಡಿದ್ಯಾ ಅಂತೇಳಿ ಕೇಳ್ತಾ ಇದ್ದ ಹಾಗೇನೆ ಮಕ್ಕಳಿಗೆ ಬೇಸರ ಅನ್ನೋದು ಆಗುತ್ತೆ ಅಲ್ವಾ? ಹಾಗೆ ಮಕ್ಕಳು ಬೇಸರ ಪಟ್ಟು ಮಾಡುವಂತಹ ಹೋಮ್ವರ್ಕ್ನ ಕಂಡು ಪೋಷಕರು ಕೂಡ ಒಂದಷ್ಟು ಬೇಸರ ಮಾಡಿಕೊಳ್ತಾರೆ. ಹಾಗೆ ಕೆಲವೊಮ್ಮೆ ಈ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ಸಾಕಷ್ಟು ಬಾರಿ ಹೆಣಗಾಡ್ತಾ ಇರ್ತಾರೆ. ಹಾಗೆ ಸ್ನೇಹಿತರೆ, ಈ ಹೋಮ್ವರ್ಕ್ ಮಾಡಿಸೋದಕ್ಕಂತಾನೆ ಪೋಷಕರು ಪರ್ಯಾಯವಾಗಿ ಟ್ಯೂಷನ್ಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರ್ತಾರೆ ಅಲ್ವೇ? ಏನಿದು, ಬರೀ ಹೋಮ್ವರ್ಕ್ ಬಗ್ಗೆನೆ ಮಾತಾಡ್ತಾ ಇದ್ದಾರಲ್ಲ, ಇನ್ನು ಶಾಲೆ ಈಗಷ್ಟೇ ಆರಂಭ ಆಗ್ತಾ ಇದೆ ಅಂತೇಳಿ ಯೋಚಿಸ್ತಾ ಇದ್ದೀರಾ? ಖಂಡಿತವಾಗ್ಲೂ ಈ ಶಾಲಾ ಆರಂಭದ ಹಂತದಲ್ಲಿಯೇ ನಿಮಗೊಂದು ಕುತೂಹಲಕಾರಿ ಪ್ರಶ್ನೆಯನ್ನು ಕೇಳೋಣ ಅಂತೇಳಿ. ಏನು ಅಂದರೆ, ಈ ಹೋಮ್ವರ್ಕ್ ಮನೆ ಕೆಲಸವನ್ನು ಕಂಡುಹಿಡಿದವ್ರು ಯಾರು ಅಂತೇಳಿ? ಅಂದರೆ ಈ ಹೋಮ್ವರ್ಕ್ ಅನ್ನುವಂತಹ ಪದ್ಧತಿ ಯಾವಾಗ ಆರಂಭ ಆಯಿತು, ಇದನ್ನು ಕಂಡುಹಿಡಿದವರು ಅಥವಾ ಪರಿಚಯಿಸಿದ ವ್ಯಕ್ತಿ ಯಾರು ಅಂತೇಳಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಸ್ನೇಹಿತರೆ. ಉತ್ತರ ನಿಮಗೆ ಗೊತ್ತಿದ್ದರೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448624273 ಈ ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮೂಲಕ ನಿಮ್ಮ ಉತ್ತರವನ್ನು ತಲುಪಿಸಬಹುದು. ಹಾಗೆ ಕೇಳುಗರೆ, ಎಂದಿನಂತೆ ಪ್ರಶ್ನೆ ಕೇಳಿದ ನಂತರದಲ್ಲಿ ಬಂದ ಸಂದೇಶಗಳನ್ನು ಮಾತ್ರ ಸ್ವೀಕರಿಸ್ತೇನೆ. ಹಾಗೆ ನಿಮ್ಮ ಸಂದೇಶದಲ್ಲಿ ಹೆಸರುಗಳಿಗೆ ಒಂದಷ್ಟು ಮಿತಿ ಇರಲಿ. ಇನ್ನು 2 ಹಾಡಿನ ಕಾಲಾವಧಿ ನಿಮಗಿದೆ ಅಂತ ತಿಳಿಸ್ತಾ ಪ್ರಶ್ನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಹೋಮ್ವರ್ಕ್ ಮನೆ ಕೆಲಸವನ್ನು ಪರಿಚಯಿಸಿದಂತಹ ವ್ಯಕ್ತಿಯ ಹೆಸರೇನು ಅನ್ನೋದೇ ನಿಮಗೆ ಕೇಳಿದಂತಹ ಪ್ರಶ್ನೆಯಾಗಿದೆ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ಹಾಡು. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

0: ಬಜ್ಜಿ ಹುಳುಕಡ್ಡಿ ಸಾಯಿಬಾಲ್ ಗುಳ್ಳೆ ಗಜಕರ್ಣ ಸಾಯಿಬಾಲ್ ಕೆಸರು ಹುಣ್ಣ
1: ಸಾಯಿಬಾಲ್
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
8: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗೆ ನಮ್ಮ ಕೇಳುಗರು ಕೂಡ ಸರಿಯಾದ ಉತ್ತರವನ್ನು ಕಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಎಂದಾದರೂ ಯೋಚನೆ ಮಾಡಿದ್ರ ಮಕ್ಕಳಿಗೆ ಹೋಮ್ವರ್ಕ್ ಅನ್ನು ಮಾಡಿಸ್ಬೇಕಾದ್ರೆ ಈ ಹೋಮ್ವರ್ಕ್ ಕಂಡಿಡಿದಂತಹ ಮಹಾನುಭಾವ ಯಾರಿರಬಹುದು ಅಂತೇಳಿ? ಓಕೆ, ಈ ಒಂದು ಪ್ರಶ್ನೆಯ ಮೂಲಕ ಬಹುಶಃ ನೀವು ಕಂಡುಕೊಳ್ತಾ ಇದ್ದೀರಾ ಅಂತ ಭಾವಿಸ್ತೇನೆ, ಅಥವಾ ಈ ಮೊದಲೇ ತಿಳಿದಿದ್ರೆ ತುಂಬ ಸಂತೋಷ. ಇನ್ನು ಈ ಹೋಮ್ವರ್ಕ್ ಕೊಡುವಂತಹ ಉದ್ದೇಶ ಏನಾಗಿತ್ತು ಅಂದರೆ, ತರಗತಿಯಲ್ಲಿ ಸರಿಯಾಗಿ ಓದದ, ಶಿಸ್ತು ಪಾಲಿಸದ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಶಿಕ್ಷೆಯಾಗಿ ಮನೆಗೆಲಸವನ್ನು ಪ್ರಾರಂಭಿಕ ಹಂತದಲ್ಲಿ ನೀಡಲಾಗ್ತಾ ಇತ್ತು. ಆದರೆ ನಂತರದ ದಿನಗಳಲ್ಲಿ ಶಾಲೆಯಲ್ಲಿ ಕಲಿತ ವಿಷಯಗಳನ್ನು ವಿದ್ಯಾರ್ಥಿಗಳು ಮನೆಯಲ್ಲಿ ಮತ್ತೊಮ್ಮೆ ನೆನಪಿಸಿಕೊಳ್ಳಲಿ ಮತ್ತು ಸ್ವತಂತ್ರವಾಗಿ ಕಲಿಯುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ಳಲಿ ಎಂಬ ಸದುದ್ದೇಶದಿಂದ ಇದೊಂದು ಶೈಕ್ಷಣಿಕ ವ್ಯವಸ್ಥೆಯ ಭಾಗವಾಗಿ ಬದಲಾಗುತ್ತೆ. ಹೋಮ್ವರ್ಕ್ ನಮಗೆ ಮಾಡೋದಕ್ಕೆ ಇಷ್ಟ ಇರಲಿ ಬಿಡಲಿ, ಆದರೆ

ಖಂಡಿತವಾಗ್ಲೂ ಕೂಡ ನಮ್ಮ ಶಿಕ್ಷಣದ ಅಭ್ಯಾಸದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವಂತದ್ದು. ಓಕೆ ಸ್ನೇಹಿತರೆ, ಇನ್ನು ಒಂದು ಹಾಡಿನ ಕಾಲಾವಧಿ ನಿಮಗಿದೆ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಕೇಳೋಣ ಸುಂದರಕಾಂಡ ಚಿತ್ರದ ಹಾಡು. ಕೆವಿ ರಾಜ್ ಅವರ ಗೀತ ರಚನೆಗೆ ಸಂಗೀತ ರಾಜು ಅವರ ರಾಗ ಜೋಡಣೆ. ಈ ಗೀತೆಯನ್ನ ಹಾಡಿದ್ದಾರೆ ಮನು ಹಾಗೂ ಚಿತ್ರಾ.

0: ವಿಡಿಯೊ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕಾಂಪ್ರಮೈಸ್ ಬೇಡ, ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-2233.
2: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗೆ ನಮ್ಮ ಕೇಳುಗರು ಕೂಡ ಸಂದೇಶದ ಮೂಲಕ ಉತ್ತರವನ್ನ ತಲುಪಿಸಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ಈಗ ತಿಳಿತಾ ಹೋಗೋಣ. ಓಕೆ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶೀಲ ತೇಲಿ ಹಾಗೆ ಮನೆಯವರು. ಇನ್ನು ಸೋನು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹೊನ್ನೂರಲಿ ಹನುಮಂತಾಪುರ ಜಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ ವಾಣಿ ಸತೀಶ್ ಚಿತ್ರದುರ್ಗ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ನಳಿನ ಸಣ್ಣಣ್ಣ ಹುರುಳಿ ಹಾಳ್ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಮೋನಿಕಾ ಭೂಮಿಕಾ ವಿಷ್ಣುನಾಯ್ಕ ಚಿರತಗುಂಡುವಿನಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗದಿಂದ ಎಂಜೇಹಳ್ಳಿ ಕಬ್ಬಳ ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ, ಯಶೋಧ ಎರಳನಾಯ್ಕ ಚಿರತಗುಂಡುವಿನಿಂದ, ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹಾಗೆ ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಇನ್ನು ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಸಂದೇಶ ಕಳಿಸಿ ಡಿಲೀಟ್ ಕೂಡ ಮಾಡಲಾಗಿದೆ ಯಾರು. ಓಕೆ, ಮತ್ತೊಮ್ಮೆ ಸಂದೇಶ ಕಳುಹಿಸಿ ಅಂತ ಹೇಳ್ತಾ ಮುಂದಿನ ಸಂದೇಶ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರಿನಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಎಂ ಈಶಣ್ಣ ಮುತ್ತಿಕಾರಹಳ್ಳಿಯಿಂದ, ವಾಣಿ ಶಾಂತಕುಮಾರ್ ಸೃಜನ್ ಓಕೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ, ಅಂದರೆ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಕುಶಾಲಾಕ್ಷಿ ಪಿ ಎಂ, ಓಕೆ ಬಹುಶಃ ತಪ್ಪಾಗಿರಬಹುದು ಏನೋ ಗೊತ್ತಿಲ್ಲ, ವಿಶಾಲಾಕ್ಷಿ ಪಿ ಎಂ ಮರುಳಯ್ಯ ಸಿರಿಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಣಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಸವಿತಾ ದೇವರಾಜ್ ನಚಿಕೇತ್ ಕೆಳಗುಟ್ಟೆಯಿಂದ ಸಂದೇಶ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಅಶ್ವಿನಿ ರಾಜು, ಕೆ ಬಿ ರಾಜು ಓಕೆ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಎಸ್ ಎಂ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯ್ಕನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಶೀಲಾ ಗಿರೀಶ್ ರತ್ನಮ್ಮ ವಿ ಪಾಳ್ಯದಿಂದ, ಸಮನ್ವಿತ ಸಿದ್ದಲಿಂಗಮೂರ್ತಿ ಸಿರಿಕೆರೆಯಿಂದ, ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಹಾಗೆ ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸ ಗೊಲ್ಲರಹಟ್ಟಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿರುವಂಥದ್ದು. ಜಿ ಸಿ ಎಚ್ ಗೊಂಚಿಗಾರ್ ಭರಮಸಾಗರದಿಂದ, ಸಹನ ಜಿಎಂ ದಾವಣಗಿರಿ ಬಡಾವಣೆ ಚಿತ್ರದುರ್ಗ, ಹಾಗೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ, ಉಮೇಶ್ ಸಿರಿಕೆರೆ ದಾವಣಗೆರೆಯಿಂದ, ಇನ್ನು ಗುರುಮೂರ್ತಿ ಜಿ ಬಿ ಶಿಕ್ಷಕರು ಗೋನೂರಿನಿಂದ, ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ, ಇನ್ನು ಚಿಂತನ ಬಾಗಿ ಭಾನುಪ್ರಕಾಶ್ ಓಕೆ ಇಲ್ಲಿಂದ ಸಂದೇಶ ಕಳಿಸಿರೋದು ಅಂದರೆ ಅರಸೀಕೆರೆ ತಾಲೂಕಿನಿಂದ, ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ರೂಪಾ ಪರಮೇಶ್ ರಶ್ಮಿತಾ ಧನ್ಯ ಎಲ್ಲಿ ಅಂದರೆ PSM ಲೇಔಟ್ ಚಿತ್ರದುರ್ಗದಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರ್ಗಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಯಾರು ಅಂತಂದರೆ ಶಿವಲಿಂಗಪ್ಪ ಬದ್ರೆ, ಭಾಗ್ಯಜ್ಯೋತಿ ಬದ್ರೆ ಹಾಗೆ ಬಂಧುಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಂಜುಳಾ ಮಹಂತೇಶ್ ಸಂದೇಶ

0: ಮನ್ನ ಕಳಿಸಿದ್ದಾರೆ. ಎಲ್ಲಿಂದ ಅಂತಂದ್ರೆ ಓಕೆ ಎಂ ಆರ್ ನಗರ ಕೆಎಂ ಹಟ್ಟಿ ಚಿತ್ರದುರ್ಗ ಅಂತ ಹೇಳಿದ್ದಾರೆ. ಇನ್ನು ವಾಣಿಶ್ರೀ ಅಶ್ವಥರಾವ್ ನೆಹರು ನಗರದಿಂದ. ಇನ್ನು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಸಂದೇಶ ಕಳಿಸಿದ್ದಾರೆ. ಉಮಾದೇವಿ ಟಿ ಚಳ್ಳಕೆರೆಯಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಕೂಡ್ಲಿಗಿ ತಾಲೂಕಿನ ಹುಡೇಂನಿಂದ ಪ್ರಣತಿ ವೆಸ್ಮಯ ಓಕೆ ಸಂದೇಶವನ್ನು ಕಳಿಸಿರುವಂಥದ್ದು. ಶಾಂತಕುಮಾರಿ ಮಂಜುನಾಥ್ ಸಂದೇಶ ಕಳಿಸಿದ್ದಾರೆ. ಇನ್ನು ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ, ಬಚ್ಚಬೊರನಹಟ್ಟಿಯಿಂದ ಸಣ್ಣ ಬೋರಯ್ಯ ಅವರು ಸಂದೇಶ ಕಳಿಸಿರುವಂಥದ್ದು. ಶಿಲ್ಪಾ ಗರ್ಲಪೇಟೆ, ಅಮೂಲ್ಯ ಗರ್ಲಪೇಟೆ ಚಿತ್ರದುರ್ಗ ನೆಹರು ನಗರದಿಂದ. ಇನ್ನು ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆಯಿಂದ, ಹಾಗೆ ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶ ಕಳಿಸಿದ್ದಾರೆ. ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿಯಿಂದ, ಹಾಗೆ ಸರ್ವಮಂಗಳ ಹುಲಿರಾಜ್ ಮಲ್ಲಿಕಾ ಓಕೆ ಇಲ್ಲಿಂದ ಸಂದೇಶ ಕಳಿಸಿರುವುದು ಅಂತ ನೋಡೋದಾದರೆ ವಿಜಯನಗರ ಜಿಲ್ಲೆಯಿಂದ. ಇನ್ನು ಶಿವಮೊಗ್ಗದಿಂದ ದೊಡ್ಡಮನೆ ಸವಿತಾ ಗಣೇಶ್ ಸಂದೇಶ ಕಳಿಸಿದ್ದಾರೆ. ನಿರ್ಮಲಾ ಬಸವರಾಜ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವುದು. ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಓಕೆ ಇಲ್ಲಿಂದ ಕಳಿಸಿರೋ ಸಂದೇಶ ಅಂದರೆ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ. ಇನ್ನು ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ, ಅಪ್ಪಾಜಿ ಎ ಮುಸ್ಟೂರು, ಸುಧಾರಾಣಿ ಚಂದನ ಮುಸ್ಟೂರಿನಿಂದ. ಇನ್ನು ಮುಂದಿನ ಸಂದೇಶ ಕಳಿಸಿರೋದು ಕಂಪ್ಯೂಟರ್ ಮೋಹನ್ ಓಕೆ ಇಲ್ಲಿಂದ ಅಂದರೆ ಉಯ್ಯಾಲೆ ಕಂಬ ದೊಡ್ಡಪೇಟೆ ಚಿತ್ರದುರ್ಗ ಅಂತ ತಿಳಿಸಿದ್ದಾರೆ. ಹಾಗೆ ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಮಂಜುನಾಥ್ ಲತಾ ರಘುನಂದನ್ ಸಂದೇಶವನ್ನು ಕಳಿಸಿದ್ದಾರೆ. ಜಗಳೂರು ತಾಲೂಕಿನಿಂದ ಲತಾ ಸುಹಾಸ್ ಹೊಸಕೋಟೆಯಿಂದ, ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ರೂಪಾ ಸಂದೇಶವನ್ನು ಕಳಿಸಿರುವಂಥದ್ದು ಎಲ್ಲಿಂದ ಅಂತ ನೋಡೋದಾದರೆ ಚಿಕ್ಕನಾಯಕನಹಳ್ಳಿಯಿಂದ. ಇನ್ನು ಹರಪನಹಳ್ಳಿ ಚಿಕಿಟೇರಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಓಕೆ ಯಾರಿದು ರಮೇಶ್ ಕೆಂಚನಗೌಡರ ರಮೇಶ್ ಅವರು ಸಂದೇಶ ಕಳಿಸಿದ್ದಾರೆ. ರಾಘವೇಂದ್ರ ಎಳೆಹೊಳೆ ಶಶಿಕಲಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗೊಂದಿಯಿಂದ. ಇನ್ನು ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರದಿಂದ, ಹಾಗೆ ಸರಳ ಪ್ರಭು ರಂಗಯ್ಯನ ಬಾಗಿಲು ಚಿತ್ರದುರ್ಗದಿಂದ. ಇನ್ನು ವೇದ ರಮೇಶ್ ಮೈತ್ರಿ ಈಶ್ವರ ಬಡಾವಣೆಯಿಂದ, ಹಾಗೆ ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ ಅಂತ ಹೇಳಿದ್ದಾರೆ ಓಕೆ. ಇವರು ಷಡಕ್ಷರಪ್ಪ ಪಿ ಅವರು ಜಿಎನ್ ಬಡಾವಣೆ ಚಿತ್ರದುರ್ಗ ಅಂತ ತಿಳಿಸಿರುವಂಥದ್ದು. ಇನ್ನು ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ ಡಾಕ್ಟರ್ ವೀಣಾ ಎನ್ ಸಿಎಲ್ ಏಕನಾಥ್ ಸಂದೇಶವನ್ನು ಕಳಿಸಿದ್ದಾರೆ ದಾವಣಗೆರೆಯಿಂದ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐ ಡಿ ಪಿ ಲೇಔಟ್ನಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ರಾಹಿತ್ಯ ಜಿ ಹರೀಶ್ ಜಿ ಸಂದೇಶವನ್ನು ಕಳಿಸಿದ್ದಾರೆ ಎಲ್ಲಿಂದ ಅಂತ ನೋಡೋದಾದರೆ ಓಕೆ ಹೈದರಾಬಾದ್ ಅಂತೇಳಿ ತಿಳಿಸಿದ್ದಾರೆ ಓಕೆ ಧನ್ಯವಾದ. ಇನ್ನು ಮುಂದಿನ ಸಂದೇಶ ಕಳಿಸಿರುವಂಥದ್ದು ಅನುಷಾ ಜಿ ಎಸ್ ಚಿತ್ರದುರ್ಗದಿಂದ, ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ಹಾಗೆ ಉಚ್ಚಂಗಿ ದುರ್ಗದಿಂದ ಸಂದೇಶವನ್ನು ಕಳಿಸಿರೋದು ಉಮಾದೇವಿಯವರು ಓಕೆ. ಸ್ನೇಹಿತರೆ ಮುಂದಿನ ಸಂದೇಶ ಮಹೇಶ್ ಹೊಸೂರು ಶಿಕಾರಿಪುರದಿಂದ, ರತ್ನಾ ಬಸವರಾಜ್ ಜನತಾ ಕಾಲೋನಿಯಿಂದ, ಕವಿತಾ ಧನಂಜಯ್ ವಿನಯ್ ವಂಶಿ ಸಂದೇಶವನ್ನು ಕಳಿಸಿದ್ದಾರೆ ಎಲ್ಲಿಂದ ಅಂತ ನೋಡೋದಾದರೆ ಗೊಲ್ಲರಹಟ್ಟಿ ಮಲ್ಲಾಪುರ ಗೊಲ್ಲರಹಟ್ಟಿಯಿಂದ. ಇನ್ನು ಸುಧಾಮಣಿ ರಮೇಶ್ ಬಾಬು ಸಂದೇಶವನ್ನು ಕಳಿಸಿರುವಂಥದ್ದು ಚಿತ್ರದುರ್ಗದಿಂದ. ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಅಂಬಿಕಾ ಕಸವನಹಳ್ಳಿಯಿಂದ, ಹಾಗೆ ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಹಾಗೆ ಮೊಹಮ್ಮದ್ ಖಲೀಲ್ ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ, ಸುಧಾಮಣಿ ರಮೇಶ್ ಬಾಪು ಓಕೆ ಮತ್ತೊಮ್ಮೆ ಹೆಸರು ಬಂದಿದೆ ಅಂತ ಭಾವಿಸ್ತೀನಿ. ಇನ್ನು ಸಚಿನ್ ಭಾಸ್ಕರ್ ಶ್ರೀಕಂಠನ್ ರಜನಿ ಶ್ರೀಕಂಠನ್ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರುವಂಥದ್ದು ಓಕೆ. ಸ್ನೇಹಿತರೆ ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ, ಹೋಮ್ವರ್ಕ್ ಅನ್ನೋವಂತಹ ಪದ್ಧತಿಯನ್ನು ಪರಿಚಯಿಸಿದವರು ಯಾರು ಅಂಥೇಳಿ, ಯಾರು ಅಂತ ಅಂದರೆ ಇಟಲಿಯ ಶಿಕ್ಷಕ ರಾಬರ್ಟೋ ನೆವಿಲಿಸ್ ಎಂಬುವಂಥವರು 1905 ವಿದ್ಯಾರ್ಥಿಗಳಿಗೆ ಶಿಕ್ಷೆಯಾಗಿ ಈ ಒಂದು ಪದ್ಧತಿಯನ್ನು ಆರಂಭಿಸ್ತಾರೆ ಓಕೆ. ಸ್ನೇಹಿತರೆ ಉತ್ತರ ಗೊತ್ತಾಯ್ತಲ್ವಾ? ಇಟಲಿಯ ಶಿಕ್ಷಕ ರಾಬರ್ಟೋ ನೆವಿಲಿಸ್ ಎಂಬುವಂಥವರು ಈ ಹೋಮ್ವರ್ಕ್ ನೀಡುವಂತಹ ಪದ್ಧತಿಯನ್ನು ಪರಿಚಯಿಸ್ತಾರೆ ಓಕೆ. ಸ್ನೇಹಿತರೆ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಈ ಕಿರು ಮಾಹಿತಿಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. Good morning,

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 8:30 ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಿಳುಗರೆ ಕಾರ್ಯಕ್ರಮ ಆರಂಭಿಸುವುದಕ್ಕೂ ಮುನ್ನ 7:50 ಪ್ರಸಾರವಾದಂತಹ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಹಾಗೆ ಕಾಲಾವಧಿಯನ್ನು ಕೂಡ ನಿಮಗೆ ಕೊಟ್ಟಿದ್ದೆ. ಆ ಕಾಲಮಿತಿಯಲ್ಲಿ ಬಂದಂತಹ ಒಂದಷ್ಟು ಸಂದೇಶಗಳು ಉಳಿದಿದೆ ಸ್ನೇಹಿತರೆ, ಅವರ ಹೆಸರನ್ನು ತಿಳಿಸಿ ನಂತರದಲ್ಲಿ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಓಕೆ, ನಾಗೇಗೌಡ ಸಿ ಕೆ ಜೂನಿಯರ್.

ಸಂಘಕ್ಕೆ ಹಾಗೆ ಎಸ್ ಲೋಕೇಶ್ ಶಿಕ್ಷಕರು ಹಿರಿಯೂರಿನಿಂದ, ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ಇನ್ನು ನಿರ್ಮಲಾಮೂರ್ತಿ ದಾವಣಗೆರೆ ಬಡಾವಣೆಯಿಂದ, ಆದ್ಯಂತ್ ಅರ್ಷಿತಾ ಬಾಪೂಜಿನಗರದಿಂದ, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆಯಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಓಕೆ ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಇನ್ನು ಸಾನ್ವಿ ಅನ್ನಪೂರ್ಣ ಬೆಂಗಳೂರಿನಿಂದ, ಡಾಕ್ಟರ್ ಪ್ರವಯ್ಯ ವಿಎಸ್ ಶೈಲಜಾ ವಿಎಸ್ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲಿಂದ ಅಂತಂದ್ರೆ ಬಸವೇಶ್ವರನಗರ ಬಳ್ಳಾರಿ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಚರಿತ್ ನಾಗ್ ಸ್ನೇಹನಾಗಾರ್ಜುನ್ ಕೊಳ್ಳೇಗಾಲದಿಂದ, ಧನುಷ್ ದೀಕ್ಷಿತ್ ಸುಧಾ ಇಲ್ಲಿಂದ ಅಂತಂದ್ರೆ ಚಿತ್ರದುರ್ಗ ಹೆಚ್ ಎಲ್ ಕೆ ರಸ್ತೆ ಅಂತೇಳಿ ಹೇಳಿರುವಂತದ್ದು. ಇನ್ನು ಇಂದ್ರಜಿತ್ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಟಿಆರ್ ಸುನಂದ ರಾಜಪ್ಪ ನಿದ್ವಿತ್ ರಾಜ್ ಸಂದೇಶವನ್ನು ಕಳಿಸಿರುವಂತದ್ದು. ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಸಂತ್ ಕುಮಾರ್ ತೇಜಸ್ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲಿಂದ ಅಂತ ಅಂದರೆ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ರುದ್ರೇಶ್ ನಾಯ್ಕ ಕೆ ಮತ್ತು ಕಮಲಮ್ಮ ಐ ಡಿ ಪಿ ಲೇಔಟ್ ಆರನೇ ಕ್ರಾಸ್ ಚಿತ್ರದುರ್ಗದಿಂದ, ಶಾಂತಾಚಾರ್ ಬಡಿಗೈರ್ ಕೊಕ್ಕನೂರು ಹರಿಹರದಿಂದ, ಹಾಗೆ ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಹಾಗೆಯೇ ಮೀನಾಕ್ಷಿ ಮಲ್ಲಿಕಾರ್ಜುನ ಸ್ವರ್ಣಶ್ರೀ ಬಾಪೂಜಿನಗರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಗಿರೀಶ್ ಆರ್ ರಂಗೇನಹಳ್ಳಿಯಿಂದ ದೈಹಿಕ ಶಿಕ್ಷಕರು ಇವರಾಗಿದ್ದಾರೆ. ಇನ್ನು ಕೆ ಎಂ ಪವಿತ್ರ ಮಹಂತೇಶ್ ತಮಟಕಲು ರಸ್ತೆ ಚಿತ್ರದುರ್ಗದಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಶಿಲ್ಪಾ ವಿದ್ಯಾನಗರದಿಂದ, ಹಾಗೆ ಉದಯ್ ಗೀತಾ ಸಂದೇಶವನ್ನು ಕಳಿಸಿರುವಂಥದ್ದು. ಎಲ್ಲಿಂದ ಅಂತ ನೋಡೋದಾದರೆ ಓಕೆ ಬೆಂಗಳೂರು ಅಂತ ತಿಳಿಸಿದ್ದಾರೆ. ಇನ್ನು ಎನ್ ಮಾರಣ್ಣ ಶಿಕ್ಷಕರು ತಳುಕು ಚಳ್ಳಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರಾ ಬಯಲು ಚಿತ್ರದುರ್ಗದಿಂದ, ಹಾಗೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ನಾಗಭೂಷಣ್ ಸ್ವಾಮಿ ಹೆಚ್ ಸಾಲೂರಿನಿಂದ ಸಂದೇಶ ಕಳಿಸಿದ್ದಾರೆ. ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ. ಓಕೆ ಸ್ನೇಹಿತರೆ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಕೇಳುಗರೆ, ಸಮಯದ ಕೊಟ್ಟಂತಹ ಸಮಯದಲ್ಲಿ ಕಳಿಸಿದಂತಹ ಸಂದೇಶಗಳನ್ನಷ್ಟೇ ನಾನು ತಗೊಂಡಿರುವಂಥದ್ದು. ಓಕೆ, ಧನ್ಯವಾದ. ಮತ್ತೊಮ್ಮೆ ಹೇಳ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಮುತ್ತಣ್ಣ ಚಿತ್ರದ ಹಾಡನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಅಂದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಮುಂದಿನ ಗೀತೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಮತ್ತೊಂದು ಹಾಡು ಚೆಲುವ ಚಿತ್ರದ್ದು. ಹಾಡಿದ್ದಾರೆ ಮನು ಹಾಗೂ ಚಿತ್ರಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವು

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ಇಂದಿನ ವಿಷಯ 2026 ಹಾಗೂ 27ನೇ ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಅಭಿವೃದ್ಧಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ನಾಸಿರುದ್ದೀನ್ ಹಾಗೂ ಚಿತ್ರದುರ್ಗದ ಡಯಟ್ ಶಿಕ್ಷಣ ಸಂಸ್ಥೆಯ ಉಪ ಪ್ರಾಚಾರ್ಯರಾದ ನಾಗಭೂಷಣ್ ಎಸ್. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ 2026 ಹಾಗೂ 27ನೇ ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ ಈ ವಿಷಯದ ಕುರಿತಂತೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ಕನ್ನಡ ಚಿತ್ರಗೀತೆಗಳಲ್ಲಿ ಇದೀಗ ಕೇಳೋಣ ಬೃಂದಾವನ ಚಿತ್ರದ ಹಾಡನ್ನ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಶಂಕರ್ ಮಹದೇವನ್.

ಚೆಲುವೆಯೇ ನಿನ್ನ ನೋಡಲು ಚಿತ್ರದ ಹಾಡು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಸುನೀತಾ ಗೋಪರಾಜು.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬಡವ ರಾಸ್ಕಲ್ ಚಿತ್ರದ ಹಾಡು, ಹಾಡಿದ್ದಾರೆ ವಿಜಯ್ ಪ್ರಕಾಶ್.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 9:30. ಇದೀಗ ಕೆಲವು ಪ್ರಕಟಣೆಗಳು.
1: ಸ್ಕೂಲ್ ಲೈನ್ ರೀಓಪನ್.

0: ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. श्री राम कथा मर्मज्ञ डॉक्टर कुमार विश्वास जी के साथ श्री राम चरितमानस की भाव रस संगीत यात्रा संपूर्ण श्री राम चरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर.
3: ಕೇಳುಗರೇ ಗಮನಿಸಿ, ಇಂದು ಚಿತ್ರದುರ್ಗ ನಗರದಲ್ಲಿ ಬೆಳಿಗ್ಗೆ 10 ಸಂಜೆ 6 ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಸ್ಥಳಗಳು ಐಡಿಪಿ ಲೇಔಟ್, ಸರಸ್ವತಿಪುರಂ, ಕೋಟೆ ರಸ್ತೆ, ಕಾಮನಬಾವಿ ಬಡಾವಣೆ, ಜೋಗಿಮಟ್ಟಿ ರಸ್ತೆ, ಕರುವಿನಕಟ್ಟೆ ವೃತ್ತ, ಜಿಲ್ಲಾ ಆಸ್ಪತ್ರೆ, ಜಿಲ್ಲಾ ಪಂಚಾಯಿತಿ, ಸರ್ಕಾರಿ ವಿಜ್ಞಾನ ಕಲಾ ಕಾಲೇಜು, ಎಲ್ಐಸಿ ಕಚೇರಿ, ತಾಲೂಕು ಪಂಚಾಯಿತಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಬೆಳಗ್ಗೆ 10 ಸಂಜೆ 6 ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ.
4: ಪ್ರಿಯ ಕೇಳುಗರೆ, ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಗ್ಗೆ 10:00 to 11:00 ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳೇನು, ಲಕ್ಷಣಗಳು ಹೇಗಿರುತ್ತವೆ, ಚಿಕಿತ್ಸೆ ಉಂಟೆ, ತಡೆಗಟ್ಟುವ ವಿಧಾನಗಳು ಯಾವುವು, ಸಮಗ್ರ ಮಾಹಿತಿ, ಕೇಳುಗರ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ, ಉತ್ತಮ ಆರೋಗ್ಯಕ್ಕಾಗಿ ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಗ್ಗೆ 10:00 to 11:00 102.6 ಎಫ್ಎಂ ಕಂಪನಾಂಕಗಳಲ್ಲಿ.
3: ನಾಳೆ ಪ್ರಸಾರವಾಗಲಿರುವ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿನ ವಿಷಯ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು. ಭಾಗವಹಿಸುತ್ತಾರೆ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾ ದಿವ್ಯಾ ಆರ್ವಿ ಅವರು. ಕೇಳುಗರು ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಕೇಳಿ, ನಾಳೆ ಬೆಳಗ್ಗೆ 10:00 to 11:00 ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ.
0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆ ಗಮನಿಸಿ, ದಿನಾಂಕ 30/5/2026 ಅಂದರೆ ಇದೇ ಶನಿವಾರ ಬೆಳಿಗ್ಗೆ 10:00 to 11:00 ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026 ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ದಾವಣಗೆರೆಯ ಡಾ ಸುರೇಶ್ ಹನಕವಾಡಿ ಅವರೊಂದಿಗೆ ನೇರ ಮಾತುಕತೆ ಮೂಡಿಬರಲಿದೆ. ಕೇಳಿ, ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಇದೇ ಶನಿವಾರ ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ ಮೂಡಿಬರಲಿದೆ. ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗಾಗಿ ಕೆನರಾ ಬ್ಯಾಂಕ್ ಒದಗಿಸುವ ಉಚಿತ ಶಿಲ್ಪಕಲಾ ಶಿಕ್ಷಣ ಪಡೆಯಲಿಚ್ಛಿಸುವ ಆಸಕ್ತರಿಗೆ ಜೂನ್ 15 ಸಂದರ್ಶನ ನಡೆಯಲಿದೆ. ನಿರುದ್ಯೋಗಿ ಯುವಕ ಹಾಗೂ ಯುವತಿಯರಿಗಾಗಿ ಮರ ಮತ್ತು ಕಲ್ಲು ಕೆತ್ತನೆ, ಲೋಹ ಶಿಲ್ಪ ಹಾಗೂ ಕುಂಭಕಲೆ ವಿಭಾಗಗಳಲ್ಲಿ ಕೆನರಾ ಬ್ಯಾಂಕ್ ಉಚಿತ ತರಬೇತಿ ನೀಡುತ್ತಿದೆ. ಈವರೆಗೂ 1400 ಹೆಚ್ಚು ಜನರಿಗೆ ಉಚಿತವಾಗಿ ಶಿಲ್ಪಕಲಾ ಶಿಕ್ಷಣ ಒದಗಿಸಿದೆ. ಮರ ಮತ್ತು ಕಲ್ಲು ಕೆತ್ತನೆ ಹಾಗೂ ಲೋಹ ಶಿಲ್ಪ ವಿಭಾಗಗಳಲ್ಲಿ 18, ಕುಂಭಕಲೆಗೆ 6 ತರಬೇತಿ ನೀಡಲಾಗುತ್ತದೆ. 35 ಆಸಕ್ತರು ಸಂದರ್ಶನಕ್ಕೆ ಹಾಜರಾಗಬಹುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅದೇ ದಿನ ಸ್ಥಳದಲ್ಲೇ ತರಬೇತಿಗೆ ಆರಂಭಿಸಲಾಗುವುದು. ಸಂದರ್ಶನ ನಡೆಯುವ ಸ್ಥಳ ಬೆಂಗಳೂರು ಸಮೀಪದ ಜೋಗರದೊಡ್ಡಿಯಲ್ಲಿರುವ ಕೆನರಾ ಬ್ಯಾಂಕ್ ಕೆಪಿಜೆ ಪ್ರಭು ಕರಕುಶಲ ತರಬೇತಿ ಸಂಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9

0: ಒಂದು ಏಳು ಮೂರು ಒಂಬತ್ತು ಎಂಟು ಮೂರು ಸೊನ್ನೆ, ಮತ್ತೊಂದು ಸಂಖ್ಯೆ ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ನಾಲ್ಕು. ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಇನ್ನು ಮುಂದೆ ನನ್ನುಡಿ ಕೇಳುವಿರಿ. ಒಂದು ಪ್ರಕಟಣೆಯ ಬಳಿಕ.
1: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ.
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದೀಗ ನಲ್ನುಡಿ ಗಿರಿಜಾಬಾಯಿ ಅವರಿಂದ.
3: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
4: ಬದುಕು ಎಂದರೆ ನಿರಂತರ ಚಲನೆಯುಳ್ಳದ್ದು. ಈ ನಿರಂತರ ಚಲಿಸುವ ಬದುಕು ಸಾರ್ಥಕವಾಗಬೇಕಾದ್ರೆ ಬದುಕುವ ದಾರಿಯ ಕುರಿತು ನಾವು ನಿರಂತರ ಎಚ್ಚರವುಳ್ಳವರಾಗಬೇಕು. ಒಂದೊಂದು ಕ್ಷಣವೂ ಆಗ ಅರ್ಥಪೂರ್ಣವಾಗುತ್ತದೆ. ಕಾಲ ಎನ್ನುವುದು ರಕ್ತ ಮತ್ತು ಹಣಕ್ಕಿಂತಲೂ ಮೌಲ್ಯಯುತವಾದುದು. ಏಕೆಂದರೆ ಸಮಯದ ಸದ್ಬಳಕೆ ಮಾಡಿಕೊಂಡಾಗ ನಮ್ಮ ಆರೋಗ್ಯ ಮತ್ತು ಗಳಿಕೆ ಎರಡನ್ನೂ ರಕ್ಷಿಸಿಕೊಂಡು ಬರುತ್ತದೆ. ಹಣವಾದರೂ ನಾವು ಖರ್ಚು ಮಾಡಿದರೆ ಮಾತ್ರ ಮುಗಿಯುತ್ತಾ ಬರುತ್ತದೆ. ಆದರೆ ಕಾಲ ನಾವು ಬಳಸಿಕೊಳ್ಳದೇ ಇದ್ದರೂ ಕಳೆದು ಹೋಗುತ್ತಾ ಇರುತ್ತದೆ. ಅದರೊಂದಿಗೆ ನಮ್ಮ ಆಯುಷ್ಯವೂ ಕಳೆದು ಹೋಗುತ್ತಾ ಇರುತ್ತದೆ. ಕಳೆಯುತ್ತಾ ಹೋಗುವ ಈ ಅಮೂಲ್ಯವಾದ ಸಮಯವನ್ನು ಸರಿಯಾಗಿ ಬಳಸಿಕೊಂಡಾಗ ಸಮಯ ಮತ್ತು ನಮ್ಮ ಬದುಕು ಎರಡೂ ಸಾರ್ಥಕವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಅವರಲ್ಲಿ ಇರುವ ಅವಕಾಶ, ಕೌಶಲ, ಬುದ್ಧಿವಂತಿಕೆಗಳನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಂಡು ಸಮಾಜಮುಖಿಯಾಗಿ ಜೀವಿಸಬೇಕು. ಸಮಾಜ ಇಲ್ಲದಿದ್ದರೆ ನಾವೂ ಇಲ್ಲ. ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ನಮ್ಮಿಂದ ಏನಾದರೂ ಪ್ರಯೋಜನ ಸಿಗುವಂತೆ ನಾವು ಜೀವಿಸಬೇಕು. ಸಮಾಜ ಎಂದರೆ ಒಂದು ಕನ್ನಡಿ ಇದ್ದ ಹಾಗೆ. ನಮ್ಮ ಮುಖ ಹೇಗಿದೆಯೋ ಹಾಗೆಯೇ ಅದರಲ್ಲಿ ತೋರಿಸುತ್ತದೆ. ನಾವು ನಮ್ಮ ನೆರೆಕೆರೆಯವರೊಂದಿಗೆ ಸ್ನೇಹಪರವಾಗಿ ನಡೆದುಕೊಂಡರೆ ಅವರು ಅದನ್ನೇ ನಮಗೆ ನೀಡುವವರಾಗುತ್ತಾರೆ. ಅದರಿಂದ ಮಾನವೀಯ ಸಂಬಂಧ ವೃದ್ಧಿಸುತ್ತದೆ. ಶ್ರೇಷ್ಠ ಕವಿ ಸಿದ್ದಯ್ಯ ಪುರಾಣಿಕರು ಹೇಳಿದಂತೆ, ಏನಾದರೂ ಆಗು ಮೊದಲು ಮಾನವನಾಗು. ಬುದ್ಧಿಜೀವಿಗಳಾದ ನಾವು ಕಾಲಕಾಲಕ್ಕೆ ಸರಿಯಾಗಿ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ನಡೆಸಿಕೊಂಡು ಬಂದರೆ ದೇಶದಲ್ಲಿ ಯಾರನ್ನೂ ದಾರಿದ್ರ್ಯವು ಕಾಡದು. ಪ್ರತಿಯೊಬ್ಬರ ಜೀವನದಲ್ಲಿ ಬಾಲ್ಯ, ಯೌವನ, ಮುಪ್ಪು, ಈ ಮೂರು ಅವಸ್ಥೆಗಳು ಇರುತ್ತವೆ. ಆಗಲೂ ಆಯಾಯ ಕಾಲಕ್ಕೆ ನಿರ್ವಹಿಸಬೇಕಾದ ಕೆಲಸ ಅಥವಾ ಕರ್ತವ್ಯಗಳು ಇರುತ್ತವೆ. ಬಾಲ್ಯದಲ್ಲಿ ಆಟ ಮತ್ತೆ ಪಾಠ, ವಿದ್ಯಾರ್ಥಿ ಜೀವನವು ಮುಂದಿನ ಜೀವನಕ್ಕೆ ಸೋಪಾನವಾಗಿದೆ. ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿ ಓದು, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ ಇತ್ಯಾದಿಗಳಲ್ಲಿ ಚೆನ್ನಾಗಿ ತೊಡಗಿಕೊಂಡಾಗ ಮುಂದೆ ಉತ್ತಮ ಸುಸಂಸ್ಕೃತ ಬದುಕು ದೊರಕುತ್ತದೆ. ಹಾಗೆಯೇ ಯೌವನದಲ್ಲಿ ಉತ್ತಮ ಚಟುವಟಿಕೆಗಳಲ್ಲಿ ತೊಡಗುವುದು, ಆಶಾದಾಯಕ ಚಿಂತನೆ ಹೊಂದಿರುವುದು ಅತೀ ಅಗತ್ಯ. ಇಂದಿನ ಯುವಜನತೆಗೆ ನಿರೀಕ್ಷಿಸಿದ್ದೆಲ್ಲ ತಕ್ಷಣ ಸಿಗಬೇಕು. ಶಿಕ್ಷಣ ಮುಗಿಯುತ್ತಲೇ ಉದ್ಯೋಗ ತಾನಾಗಿ ಕಾಲಿಗೆ ಬಡಿದಂತೆ ಸಿಗಬೇಕು. ಕಾಯಲು ವ್ಯವಧಾನವಿಲ್ಲ. ಅಂಕ ಸ್ವಲ್ಪ ಕಡಿಮೆ ಬಂದರೂ ಬೇರೆ ಉತ್ತಮ ದಾರಿ ಇದೆ ಎಂಬುದರ ಯೋಚನೆ ಕೂಡ ಮಾಡುವುದಿಲ್ಲ. ನಿರೀಕ್ಷಿಸಿದ್ದು ಸಿಗದಿದ್ದರೆ ಸುಲಭ ಎಂದರೆ ಆತ್ಮಹತ್ಯೆ ಎಂಬ ಗುರಿ. ಆದರೆ ಈ ಯುವ ಪೀಳಿಗೆ ದೇಶದ ಅಮೂಲ್ಯ ಸಂಪತ್ತು. ಅದನ್ನು ಅವರು ಅರಿತುಕೊಳ್ಳಬೇಕು. ಉತ್ತಮವಾಗಿ ಬದುಕಲು ಹಲವು ದಾರಿಗಳು ಇದ್ದೇ ಇರುತ್ತವೆ. ಮೊದಲಾಗಿ ಸಿಕ್ಕಿದ ಅವಕಾಶಗಳನ್ನು ಪ್ರೀತಿಯಿಂದ ಒಪ್ಪಿಕೊಂಡು ಉತ್ತಮವಾಗಿ ಕೆಲಸ ನಿರ್ವಹಿಸಬೇಕು. ಉತ್ತಮ ಸೇವೆ ಕೌಶಲಗಳಿಗೆ ಯಶಸ್ಸು, ತೃಪ್ತಿ ಎಲ್ಲವೂ ಸಿಕ್ಕೇ ಸಿಗುತ್ತದೆ. ಅದರೊಂದಿಗೆ ಬಿಡುವಿನ ವೇಳೆಯಲ್ಲಿ ಉತ್ತಮ ಪುಸ್ತಕಗಳ ಓದು, ಸಂಗೀತ, ಒಳ್ಳೆಯ ಸ್ಥಳಗಳ ಭೇಟಿ ಇತ್ಯಾದಿ ಹವ್ಯಾಸಗಳನ್ನು ಇಟ್ಟುಕೊಳ್ಳಬೇಕು. ಉತ್ತಮ ಹವ್ಯಾಸಗಳುಳ್ಳ ಸ್ನೇಹಿತರನ್ನು ಗಳಿಸಿಕೊಳ್ಳಬೇಕು. ಇದರಿಂದ ಸಮಯದ ಸದ್ಬಳಕೆಯೊಂದಿಗೆ ಆರೋಗ್ಯಯುತ ಉತ್ತಮ ಜೀವನ ನಮ್ಮದಾಗುವುದು. ಹಾಗೆಯೇ ವಯಸ್ಸಾದವರು ನಮ್ಮಿಂದ ಇನ್ನು ಏನೂ ಆಗುವುದಿಲ್ಲ ಎನ್ನುವ ಯೋಚನೆ ಬಿಟ್ಟು ಕಿರಿಯರು ಸ್ನೇಹಿತರೊಡನೆ ಆತ್ಮೀಯವಾಗಿ ನಡೆದುಕೊಳ್ಳಬೇಕು. ಆಗ ಹಿರಿಯರ ಒಡನಾಟ

0: ಅವರ ಅನುಭವ ದಾರಿದೀಪವಾಗುತ್ತದೆ, ಬದುಕು ಮೌಲ್ಯಯುತವಾಗುತ್ತದೆ.
1: ಗಿರಿಜಾಬಾಯಿ ಅವರಿಂದ ನಲ್ನುಡಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಕಾಮನಬಿಲ್ಲು ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಸಂಗಮ ಕಾಮನಬಿಲ್ಲು ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಭಾವಗೀತೆಯನ್ನ. ಡಾ ಚಂದ್ರಶೇಖರ್ ಕಂಬಾರ ಅವರ ರಚನೆ, ಹಾಡಿದ್ದಾರೆ ಎಂಡಿ ಪಲ್ಲವಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕೆಳಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ 2026-27 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ ಚಿತ್ರದುರ್ಗದ ಅಭಿವೃದ್ಧಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ನಾಸಿರುದ್ದೀನ್ ಹಾಗೂ ಚಿತ್ರದುರ್ಗದ ಡಯಟ್ ಶಿಕ್ಷಣ ಸಂಸ್ಥೆಯ ಉಪ ಪ್ರಾಚಾರ್ಯರಾದ ಎಸ್ ನಾಗಭೂಷಣ್. ಕಿಡುಗುರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳಿ, ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ. ಏಕ ಕೇಳಿ ಜನಪದ ಗೀತೆಯನ್ನ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕೇಳುಗರೆ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ದಾವಣಗೆರೆಯ ಬಸವರಾಜಪೇಟೆಯ ಶ್ರೀಮತಿ ಶೋಭಾ ಡಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆ ಕೇಳಿಬರಲಿದೆ. ಕೇಳಿ ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆ ಚಿತ್ರ ಆಲೆಮನೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಈ ಗೀತೆಗೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಅಶ್ವಥ್ ಅವರ ಸಂಗೀತವಿದೆ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಕೆಳಗರೆ ಇಂದು ಸಂಜೆ 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಚನ್ನಮ್ಮ ನಾಗತಿಹಳ್ಳಿ ಗ್ರಾಮದ ಕಮಲಮ್ಮ ಹಾಗೂ ಸಂಗಡಿಕರಿಂದ ಮಾರಮ್ಮ ದೇವಿ ಕುರಿತ ಪದ ಕೇಳಿಬರಲಿದೆ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
0: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಕೊನೆಯಲ್ಲಿ ಕೇಳೋಣ ಹಿಂದಿ ಚಿತ್ರಗೀತೆ ಹಮ್ ಆಪ್ಗೆ ಹೇ ಕೌನ್ ಚಿತ್ರದ ಹಾಡು.

ಇದುವರೆಗೂ ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ ಕೇಳುಗರೆ, ಇಂದು ಬೆಳಿಗ್ಗೆಯಿಂದ ಪ್ರಸಾರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವಿರುವಂತಹ ಸಂದೇಶಗಳನ್ನು ಕೂಡ ತಗೊಳ್ತಾ ಹೋಗ್ತೇನೆ. ಆರಂಭದಲ್ಲಿ ಕೇಳೋಣ, ಬದ್ರಿ ವರ್ಸಸ್ ಮಧುಮತಿ ಚಿತ್ರದ ಹಾಡು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್.

ಸರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವಿರುವಂತಹ ಸಂದೇಶಗಳನ್ನ ಕೂಡ ತಗೊಳ್ತಾ ಹೋಗ್ತೀನಿ. ಆರಂಭದಲ್ಲಿ ಕೇಳೋಣ, ಬದ್ರಿ ವರ್ಸಸ್ ಮಧುಮತಿ ಚಿತ್ರದ ಹಾಡು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿದ್ದಾರೆ, ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ನೋಡೋಣ. ಓಕೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸುಜಾತ ಆರ್, ಗಣೇಶ್, ಲಿಖಿತ್, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರ್ಶ್, ರಾಜಾಜಿನಗರ, ಬೆಂಗಳೂರಿನಿಂದ. ಓಕೆ, ನಿಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಇನ್ನು ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಹೇಮಾಮೂರ್ತಿ, ಯೋಗ ಶಿಕ್ಷಕಿ, ಚಿತ್ರದುರ್ಗ ಆಕಾಶವಾಣಿಗೆ. ಹಾಗೆ ಕೇಳುಗರೆಲ್ಲರಿಗೂ ಕೂಡ ಮುಂಜಾನೆಯ ಶುಭೋದಯಗಳನ್ನು ತಿಳಿಸ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಶುಭೋದಯ. ಹಾಗೆ ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂದರೆ ಒಂದು ಮುಂಜಾನೆಯ ಮಾತು ಅಂತೇಳಿ ಹೇಳಿದ್ದಾರೆ. ಜೀವನ ಕಂಡಕ್ಟರ್ ತರ, ಪ್ರಯಾಣಿಕರು ನಮ್ಮವರಲ್ಲ, ಬಸ್ ನಮ್ಮದಲ್ಲ, ಸಂಗ್ರಹವಾಗುವ ಹಣ ಕೂಡ ನಮ್ಮದಲ್ಲ, ಕೊನೆಗೆ ಎಲ್ಲವನ್ನ ಡಿಪೋಗೆ ಒಪ್ಪಿಸಿ ಬರಿಗೈಯಲ್ಲಿ ಮರಳಬೇಕು, ಅದಕ್ಕೆ ನಾವು ನಿರ್ವಾಹಕನಂತೆ ಬದುಕಬೇಕು ಅಲ್ಲವೇ ಅಂತೇಳಿ ಒಂದು ಮುಂಜಾನೆ ಮಾತನ್ನ ಕಳಿಸಿದ್ದಾರೆ. ಹಾಗೆ ಶುಭ ಮುಂಜಾನೆ ಅಂತ ಕೂಡ ತಿಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಶುಭ ಮುಂಜಾನೆ ಅಂತ ಹೇಳ್ತಾ ಮತ್ತಷ್ಟು ಸಂದೇಶಗಳನ್ನ ಕೂಡ ತಗೊಳ್ತೇನೆ ಕಾರ್ಯಕ್ರಮದಲ್ಲಿ. ಈಗ ಕೇಳೋಣ ಶ್ರೀಕೃಷ್ಣ @gmail.com ಚಿತ್ರದ ಹಾಡು. ಹಾಡಿದ್ದಾರೆ ಅನುರಾಧ ಭಟ್, ಸಾಹಿತಿ ಕವಿರಾಜ್ ಅವರದು, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಓಕೆ ಕೇಳುಗರೇ, ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನ ಕಳಿಸಿರೋದು ನೋಡೋಣ. ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಈ ದಿನದ ಬೆಳಗಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭಕ್ತಿಗೀತೆಗಳು, ಆರೋಗ್ಯ ಬಿಂದುವಿನಲ್ಲಿ ಈರುಳ್ಳಿಯ ಮಹತ್ವ, ಹಾಗೆ ಆಯುರ್ದಾರ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯದ ಬಗ್ಗೆ ಡಾಕ್ಟರ್ ಸುನೀತಾ ಅವರು ನೀಡಿದ ಮಾಹಿತಿ ಉತ್ತಮವಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಗಿರಿಜಾಬಾಯಿಯವರ ನಲ್ನುಡಿಯಲ್ಲಿ ಸಮಯದ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು. ಹಾಗೆ ಕಾಮನಬಿಲ್ಲಿನಲ್ಲೂ ಸಹ ಆಕಾಶದ ಕಾಮನಬಿಲ್ಲಿನಂತೆ ಮೂಡಿ ಬರ್ತಾ ಇದೆ. ಧನ್ಯವಾದಗಳು ಮೇಡಮ್ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ, ಲತಾ ಸಿದ್ದಪ್ಪ ರಾಮಜ್ಜನಹಳ್ಳಿ ಹೊಸದುರ್ಗ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಶುಭ ಮುಂಜಾನೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಶುಭ ಮುಂಜಾನೆ. ಆಕಾಶವಾಣಿಯಲ್ಲಿ ಮೂಡಿ ಬರುವ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೇಳಲು ಉತ್ಸುಕರಾಗಿದ್ದೇವೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಉತ್ಸಾಹ, ಆಸಕ್ತಿ ಹೀಗೆ ನಿರಂತರವಾಗಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಇನ್ನು ಮುಂದಿನ ಸಂದೇಶ, ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಅವರು ಪ್ರತಿ ಬಾರಿ ಕೂಡ ನಮ್ಮ ಕುಶಲೋಪರಿಯನ್ನು ವಿಚಾರಿಸ್ತಾ ಇರ್ತಾರೆ. ನಾವು ಆರಾಮಿದ್ದೀವಿ, ನೀವು ಕೂಡ ಆರಾಮಿದ್ದೀರಾ ಅಂತ ಭಾವಿಸ್ತೇವೆ. ಇನ್ನು ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ನಮ್ಮ ತಲೆಗೆ ಕಸರತ್ತು ಕೊಡುವ ಒಂದು ಪ್ರಶ್ನೆ, ಭಾವಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆ. ಇವತ್ತಿನ ದಿನದಲ್ಲಿ ರೇಡಿಯೋ ಜನಪದ ಗೀತೆಗಳು ಬರುವುದೇ ಅಪರೂಪ ಆಗಿದೆ ಅಂತದರಲ್ಲಿ ನೀವು ಜನಪದ ಗೀತೆಗಳನ್ನು ಹುಡುಕಿ ತಂದು ನಮಗೆಲ್ಲ ಕೇಳಿಸಿ ಖುಷಿ ಪಡಿಸ್ತಾ ಇದ್ದೀರಾ. ನಿಜಕ್ಕೂ ಕೂಡ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಮೇಡಮ್ ಅಂತೇಳಿ ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ನಿಮ್ಮ ಮೆಚ್ಚುಗೆಗೆ ನಮ್ಮದೊಂದು ಧನ್ಯವಾದಗಳು. ಇನ್ನು ಹಾಗೆ ಮುಂದಿನ ಸಂದೇಶ ನಮಗೆ ತಲುಪಿಸಿದ್ದಾರೆ ಜಿಎಸ್ ಚಂದನ, ತರಳಬಾಳು ನಗರ ಚಿತ್ರದುರ್ಗದಿಂದ. ಶುಭ ಮುಂಜಾನೆ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ಯುವಕರ ಬಗ್ಗೆ ನೀಡಿದ ನಲ್ನುಡಿಯ ಮಾಹಿತಿ, ಹಾಗೆ ಕಾಮನಬಿಲ್ಲಿನ ಹಾಡುಗಳು ಚೆನ್ನಾಗಿವೆ ಅಂತ ಹೇಳ್ತಾ ಇದ್ದಾರೆ. ಸಮಯದ ಬಗ್ಗೆ ತಿಳಿಸಿದಂತಹ ನಲ್ನುಡಿಯಾದಾಗಿತ್ತು. ಇನ್ನು ಬೆಳಗಿನ ವಂದನೆಗಳು ಕಾವ್ಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ. ಓಕೆ, ನಮನ ಕಾರ್ಯಕ್ರಮದಲ್ಲಿ ಗಣೇಶನಗಿರುವ ಹೆಸರುಗಳನ್ನು ತಿಳಿಸಿದ್ರಿ, ಭಕ್ತಿಗೀತೆಗಳು ಚೆನ್ನಾಗಿದ್ವು ಅಂತ ಹೇಳಿದ್ದಾರೆ. ಚಿಂತನ ಚೆನ್ನಾಗಿತ್ತು. ಇನ್ನು 8:30 ಚಿತ್ರಗೀತೆಗಳು, ಕಾಮನಬಿಲ್ಲು ಕಾರ್ಯಕ್ರಮದ ಎಲ್ಲ ಗೀತೆಗಳು ಕೂಡ ಇಂಪಾಗಿದ್ವು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಗಾದೆಯನ್ನು ಕೂಡ ಹೇಳಿದ್ದಾರೆ, ರಾವಣನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತೇಳಿ. ಇದನ್ನು ಆನೆಯ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಕೂಡ ಹೇಳೋದುಂಟು ಅಲ್ವಾ. ಇನ್ನು ಹಾಗೆ ಒಂದು ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ. ಯು ಆರ್ ಅನಂತಮೂರ್ತಿಯವರ ಅಜ್ಜನ ಹೆಸರು ಪದ್ಮನಾಭಾಚಾರ್ಯರು. ಇವರು ಚಿಕ್ಕವರಿದ್ದಾಗ ಒಮ್ಮೆ ಮನೆ ಬಿಟ್ಟು ಹುಣಸೆ ಹಣ್ಣು ಮಾರುತ್ತಾ ಕೇರಳಕ್ಕೆ ತಲುಪಿದರು. ಹೀಗೆ ಹುಣಸೆ ಹಣ್ಣು ಮಾರುತ್ತಾ ರಾಜ ರವಿವರ್ಮರ ಮನೆಗೆ ಹೋದರಂತೆ. ಆಗ ರಾಜರು ಇವರನ್ನ ಮನೆಯಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡು ನಂತರ ಪುರೋಹಿತರನ್ನಾಗಿ

ಮಾಡಿದರು ಎಂಬ ಒಂದು ವಿಷಯವನ್ನ ಹಂಚಿಕೊಂಡಿದ್ದಾರೆ. ಖಂಡಿತ ಇದರ ಬಗ್ಗೆ ಮಾಹಿತಿ ನಮಗಿಲ್ಲ, ನೀವು ತಿಳಿಸಿದ್ದೀರಾ ಈ ಮಾಹಿತಿ ಸತ್ಯವಾಗಿದ್ರೆ ಧನ್ಯವಾದಗಳು ನಿಮಗೆ. ಓಕೆ ಸ್ನೇಹಿತರೆ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲರಿಗೂ ಕೇಳುಗರಿಗೆ ಧನ್ಯವಾದ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಬ್ರಹ್ಮಚಾರಿ ಚಿತ್ರದ ಹಾಡು

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ನಮಸ್ಕಾರ ಮೇಡಮ್, ಸುಂದರವಾದ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಕುಂಡಿಕೊಪ್ಪ ಮಣಕವಾಡದಿಂದ ಸಂದೇಶವನ್ನ ಕಳಿಸಿರುವಂತದ್ದು. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಇನ್ನು ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಶುಭೋದಯ ಆಕಾಶವಾಣಿ ಅಂತ ಹೇಳ್ತಾ ಇರೋದು ಜ್ಯೋತಿ ಗಿರೀಶ್ ತಕ್ಷಕ್ ಕೌಶಿಕ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಚಿತ್ರಗೀತೆ ಭಾವಗೀತೆ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗಿರಿಜಾಬಾಯಿ ಮೇಡಮ್ ಅವರ ಯುವ ಜನತೆ ತಾಳ್ಮೆ ಕಾಯುವಿಕೆ ಬಗ್ಗೆ ನೀಡಿದ ಮಾಹಿತಿ ತುಂಬಾ ಉಪಯುಕ್ತವಾಗಿತ್ತು. ಜೊತೆಗೆ ಹಲವು ಮಾಹಿತಿಗಳನ್ನು ತಿಳಿಸಿದ ನಿಮಗೂ ಕೂಡ, ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮಗೆ. ಇನ್ನು ಹಾಗೆ ಮುಂದಿನ ಸಂದೇಶ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ. ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿ ಗೀತೆಗಳ ಜೊತೆಗೆ ಆಕಾಶವಾಣಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಚಿತ್ರಗೀತೆಗಳು ಹಾಗೆ ವಿಷಯಗಳ ಜೊತೆಗೆ ಸುಮಧುರ ಸಾಹಿತ್ಯ ಸಂಗೀತ ಇರುವ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಲ್ನುಡಿ ಕೇಳ್ತಾ ಕಾಮನಬಿಲ್ಲಿನಲ್ಲಿ ನಾಲ್ಕು ಬಗೆಯ ಹಾಡುಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳು ಕೂಡ ಸುಗಮವಾಗಿ ಮೂಡಿ ಬಂದಿರುತ್ತೆ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ. ಇನ್ನು ಮುಂದಿನ ಸಂದೇಶ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿವಿಕೆಎಸ್ ಲೇಔಟ್ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಶುಭೋದಯ ಕಾವ್ಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಗಣೇಶನನ್ನು ಪೂಜಿಸಲು ಬಳಸುವ 108 ವಿಶೇಷ ಹೆಸರುಗಳ ಬಗ್ಗೆ ನೀಡಿದ ವಿವರಗಳು ಮಾಹಿತಿ ತುಂಬ ಚೆನ್ನಾಗಿ ಮೂಡಿಬಂತು, ಅರ್ಥಪೂರ್ಣವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ 7:50 ಚಿತ್ರಗೀತೆ, 8:30 ಚಿತ್ರಗೀತೆ, ಇನ್ನು ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಗೀತೆಗಳೆಲ್ಲವೂ ಕೂಡ ಮಧುರವಾಗಿದ್ದು ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರದಿಂದ ಸಂದೇಶ ಕಳಿಸಿದ್ದಾರೆ. ಸುಮಧುರ ಅರ್ಥಪೂರ್ಣ ಇಂಪಾದ ಗೀತೆಗಳು, ಚಿತ್ರದುರ್ಗ ಆಕಾಶವಾಣಿ ದಿನದ ಕಾರ್ಯಕ್ರಮಗಳು ಅದ್ಭುತ, ಅಮೋಘ, ಉತ್ತಮ ನಿರೂಪಣಾ ಶೈಲಿ, ಸಮಗ್ರ ಮಾಹಿತಿ, ಎಲ್ಲದಕ್ಕೂ ಕೂಡ ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶೂಲಿಲತೆಯಲ್ಲಿ ಹಾಗೆ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಾದ ಕಾವ್ಯ ಮೇಡಮ್ ಅವರಿಗೆ ಹೋಮ್ವರ್ಕ್ ಜಾರಿಗೆ ತಂದವರ ಪ್ರಶ್ನೆ ತುಂಬ ಉಪಯುಕ್ತ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮಾಹಿತಿ ಜೊತೆಗೆ ಸೊಗಸಾದ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶ, ಓಕೆ, ಯಾರು ಕಳಿಸಿರೋದು? ಸಂದೇಶ ಓಪನ್ ಆಗ್ತಾ ಇದೆ. ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ನಾವು ಪ್ರಶ್ನೆ ಕೇಳಿದ ನಂತರನೇ ಉತ್ತರ ಕಳಿಸಿದ್ದೇವೆ. ಕಾವ್ಯ ಯಾಕೆ ಹೀಗೆ ಮಾಡಿದ್ದಾರೆ? ಪ್ರಶ್ನೆ ಕೇಳಿದ ಮೇಲೇ ಉತ್ತರ ಕಳಿಸಿದ್ರೂ ಕೂಡ ಎಡಿಟ್ ಮಾಡಿ ಕಳಿಸಿದವರ ಹೆಸರನ್ನು ಮೊದಲು ಓದಿದ್ದಾರೆ, ಹೀಗೆ ಮಾಡೋದು ಸರಿನಾ ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದ್ದಾರೆ. ನಳಿನಿ ಅವರೇ, ಕೆಲವೊಮ್ಮೆ ಇಲ್ಲಿ ಸಮಯವನ್ನು ತೋರಿಸುತ್ತೆ, ಇನ್ನು ಕೆಲವೊಮ್ಮೆ ತೋರಿಸೋದಿಲ್ಲ. ಸಮಯ ತೋರಿಸಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ನಾನು ಹೇಳಿದ ರೀತಿಯಲ್ಲೇ ಪ್ರಶ್ನೆ ಕೇಳಿದ ನಂತರ ಬಂದಂತಹ ಸಂದೇಶಗಳನ್ನೇ ತಗೊಂಡಿರ್ತೀವಿ. ಇಂದು ಇಲ್ಲಿ ಸಮಯ ತೋರಿಸೋದ್ರಲ್ಲಿ ವ್ಯತ್ಯಯ ಆಗಿದ್ರಿಂದ ಒಂದಷ್ಟು ಹೆಸರುಗಳನ್ನು ಮೊದಲೇ ಇರುವಂಥದ್ದನ್ನು ತಗೊಂಡಿರಬಹುದೇನೋ, ಅದು ನಮ್ಮ ಗಮನಕ್ಕೆ ಬಾರದೇ ಇರೋದ್ರಿಂದ. ಓಕೆ, ನೀವು ಗಮನಿಸಿದ್ದೀರಾ, ಆದರೆ ನಮಗೊಂದು ಕುತೂಹಲ ಕಣ್ರಿ, ಇಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನು ನಿಮಗೆ ಹೇಗೆ ತಿಳಿಯುತ್ತೆ ಅಂತೇಳಿ. ಓಕೆ ನಳಿನಿ ಅವರೇ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದ ಹೇಳ್ತಾ ಇನ್ನು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಕೋಟಿ ಚಿತ್ರದ ಹಾಡು.

ಓಕೆ ಕೇಳುಗರೇ, ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಬರ್ತಾ ಇದೆ. ನಮ್ಮ ಕೇಳುಗರು ಕೂಡ ಒಂದಷ್ಟು ಜನ ಮತ್ತೆ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ನಿಮ್ಮೆಲ್ಲರ ಹೆಸರನ್ನ ತಗೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ, ಅಂದ್ರೆ ನಿಮ್ಮ ಮಾಹಿತಿಯನ್ನ ಓದ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮ್ಮ ಹೆಸರುಗಳನ್ನ ಕೂಡ ಇಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಯಾರು ಸಂದೇಶ ಕಳಿಸಿರೋದು ಅಂದ್ರೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಹಾಗೆ ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಹಾಗೆ ರತ್ನ ಬಸವರಾಜ್ ಜನತಾ ಕಾಲೋನಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಉಮೇಶ್ ಸಿರಿಗೆರೆ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಿಗಟೇರಿ ಆದಿಶೆಟ್ರು ಬಸವರಾಜ್ ಅವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಇನ್ನೊಬ್ಬರ ಹೆಸರು ಕೂಡ ಇಲ್ಲಿ ಬಂದಿರುವಂಥದ್ದು, ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜ ಸಂಜಯ್ ಧನ್ಯ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶದಲ್ಲಿರುವಂತಹ ವಿಷಯವನ್ನು ಓದಲಿಕ್ಕೆ ಸಮಯ ಆಗ್ತಾ ಇಲ್ಲ, ಹಾಗಾಗಿ ಸಂದೇಶ ಕಳಿಸಿದಂತಹ ಪ್ರತಿಯೊಬ್ಬ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 10:35. ಇದೀಗ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿನ ಇಂದಿನ ವಿಷಯ 2026 ಹಾಗೂ 2027 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ. ಕೇಳುಗರೆ, ಈ ಮೊದಲೇ ಪ್ರಕಟಿಸಿದಂತೆ ಚಿತ್ರದುರ್ಗದ ಅಭಿವೃದ್ಧಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ನಾಸಿರುದ್ದೀನ್ ಅವರು ಕಾರಣಾಂತರಗಳಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬ ಮಾಹಿತಿ ತಿಳಿಸ್ತಾ, ಇನ್ನು ಈ ಬಾರಿಯ ಶಾಲಾ ದಾಖಲಾತಿ ಪ್ರಕ್ರಿಯೆ ಹೇಗಿರಬೇಕು ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ದೊರೆಯುವ ಸೌಲಭ್ಯಗಳೇನು

0: ಈ ಕುರಿತ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಚಿತ್ರದುರ್ಗದ ಡಯಟ್ ಶಿಕ್ಷಣ ಸಂಸ್ಥೆಯ ಉಪ ಪ್ರಾಚಾರ್ಯರಾದ ಎಸ್ ನಾಗಭೂಷಣ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ನಮಸ್ತೆ.
0: ಓಕೆ ಸರ್, ಶಿಕ್ಷಣ ಅನ್ನೋದು ಪ್ರತಿಯೊಂದು ಮಗುವಿನ ಜನ್ಮಸಿದ್ಧ ಹಕ್ಕು ಅಂತಾನೆ ಹೇಳಲಾಗುತ್ತೆ. ಸಮಾಜದ ಪ್ರಗತಿ ಕಾಣಬೇಕು ಅಂದ್ರೆ ಅದಕ್ಕೆ ಶಿಕ್ಷಣ ಮುಖ್ಯವಾಗಿ ಬೇಕಾಗಿರುವಂತದ್ದು. ಹಾಗಾಗಿನೇ 6-14 ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ಸಂವಿಧಾನ ಬದ್ಧ ಹಕ್ಕಾಗಿ ರೂಪಿಸಲಾಗಿದೆ. ಯಾವುದೇ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶವನ್ನ ನಮ್ಮ ಸಂವಿಧಾನ ಹೊಂದಿರುವಂತದ್ದು. ಅದೇ ನಿಟ್ಟಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಪ್ರತಿ ವರ್ಷ ಕೂಡ ಮಕ್ಕಳಿಗೆ ಶಾಲಾ ಪ್ರಾರಂಭವನ್ನ ತುಂಬಾ ಸಂಭ್ರಮದಿಂದ ಆಚರಿಸಿ ಆರಂಭ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿನೇ ಈ ವರ್ಷ ಯಾವ ರೀತಿ ಒಂದು ಶಾಲಾ ಆರಂಭೋತ್ಸವವನ್ನ ಆಚರಿಸ್ತಾ ಇದ್ದೀರಾ ಸರ್?
1: ಓಕೆ, ನಮಸ್ತೆ. ವಿಶೇಷವಾಗಿ ಮೊದಲನೇದಾಗಿ ಎಲ್ಲ ನಮ್ಮ ಚಿತ್ರದುರ್ಗ ಆಕಾಶವಾಣಿಯ ಕೇಳುಗರಿಗೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀವಿ. ಏಕೆಂದರೆ ವಿಶೇಷವಾಗಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ನಮ್ಮ ಶಿಕ್ಷಣ ಇಲಾಖೆಯ ವಿಶೇಷವಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳ ಬಲವರ್ಧನೆಯಲ್ಲಿ ತುಂಬ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಒಂದು ಒಳ್ಳೆಯ ಸಹಕಾರವನ್ನು ನೀಡ್ತಾ ಬಂದಿರೋಂಥದ್ದು ನಾವು ಈಗಾಗಲೇ ಮಂದಟ್ಟು ಮಾಡಿಕೊಂಡಿದ್ದೀವಿ. ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೆ ಸ್ವಾಗತವನ್ನು ಕೋರ್ತಾ ಈಗಾಗಲೇ 26-27 ಶೈಕ್ಷಣಿಕ ಸಾಲು ಇನ್ನೇನು ಸನಿಹದಲ್ಲಿದೆ. ಇನ್ನು ಕೇವಲ 3 ದಿನದಲ್ಲಿ ನಮ್ಮ ಈ ಪ್ರಾರಂಭೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಈ ಬಾರಿ ವಿಶಿಷ್ಟ ಮತ್ತು ವಿಭಿನ್ನವಾಗಿ ಹಲವು ಪ್ರಮುಖ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ಈ ಶೈಕ್ಷಣಿಕ ವರ್ಷದ ಕಾರ್ಯಚಟುವಟಿಕೆಗಳನ್ನು ವಿದ್ಯುಕ್ತವಾಗಿ ನಾವು ಜೂನ್ 1 ತಾರೀಕಿಂದ ಆರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಮಾನ್ಯ ಈಗಾಗಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳು, ನಮ್ಮ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಮಧು ಬಂಗಾರಪ್ಪ ಸಾಹೇಬರು ಮತ್ತು ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ಮಹೇಶ್ ಮೇಡಮ್ರವರು ಮತ್ತು ನಮ್ಮ ಇಲಾಖೆ ಆಯುಕ್ತರು ಮತ್ತು ಎಲ್ಲ ನಿರ್ದೇಶಕರು ಮತ್ತು ಇನ್ನಿತರ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಕ್ಲಸ್ಟರ್ ಹಂತದ ಎಲ್ಲ ಅಧಿಕಾರಿಗಳ ಸಹಯೋಗದಲ್ಲಿ ಈ ಬಾರಿ ಜೂನ್ 1ರಿಂದ ನಮ್ಮ ಈ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಗ್ತಾ ಇದೆ.
0: ಸರ್, ಅಂದರೆ ಈಗ ಹಬ್ಬದಂತೆ ಆಚರಣೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಅದು 29ನೇ ತಾರೀಕಿನಿಂದ ಆರಂಭ ಆಗುತ್ತೆ ಅಂತ ಹೇಳ್ತಾ ಇರೋದು ಮಕ್ಕಳಿಗೆ ಶಾಲಾ ಹಂತದಲ್ಲಿ ಜೂನ್ 1ಕ್ಕೆ ಅವರನ್ನ ಆಹ್ವಾನವನ್ನ ಮಾಡಿಕೊಳ್ಳುವಂಥದ್ದು. ಸರ್, ಈ ನಿಟ್ಟಿನಲ್ಲಿ ಶಾಲೆಗೆ ಬರುವಂತಹ ಮಕ್ಕಳಿಗೆ ಬಂದ ಕೂಡಲೇ ಈಗಾಗಲೇ ರಜೆ ಮುಗ್ದಿದೆ, ಒಂದಷ್ಟು ಮಕ್ಕಳಿಗೆ ರಜೆಯಲ್ಲೇ ಮುಳುಗಿರೋದ್ರಿಂದ ಶಾಲೆಗೆ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ಹೇಗೋ ಒಂದು ಕಡೆ ಬರ್ತಾರೆ ತಂದೆ ತಾಯಿ ಹೇಳುವಂಥದ್ದು ಅಥವಾ ಶಿಕ್ಷಕರ ಒಂದು ದೃಷ್ಟಿಕೋನದಿಂದ ಅವರು ಶಾಲೆಗೆ ಬರ್ತಾರೆ. ಬಂದಂತಹ ಮಕ್ಕಳಿಗೆ ಬಂದ ದಿನವೇ ಆಸಕ್ತಿ ಉಂಟು ಮಾಡೋದಕ್ಕೆ, ಶಿಕ್ಷಣದ ಬಗ್ಗೆ ಒಂದಷ್ಟು ಪ್ರೀತಿ ಮೂಡೋದಕ್ಕೆ ನಿಮ್ಮ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಸರ್?
1: ಹೌದು, ಈ ಬಾರಿ ನಮ್ಮ ಇಲಾಖೆ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಜೂನ್ 1ನೇ ತಾರೀಕಿನಂದು ನಮ್ಮ ಶಾಲೆಗಳು ಮಕ್ಕಳಿಗೋಸ್ಕರ ಪ್ರಾರಂಭ ಆಗ್ತಾ ಇದೆ. ಆದರೆ ನಮ್ಮ ಅಧಿಕೃತವಾಗಿ ಕಾರ್ಯಕ್ರಮ ಪೂರ್ವ ಸಿದ್ಧತೆ ಮತ್ತು ಇನ್ನಿತರ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಆರಂಭ ಮಾಡ್ಕೊಳ್ಳೋದಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ವಿಶೇಷವಾಗಿ ನಮ್ಮ ಸರ್ಕಾರಿ ಶಾಲೆಗಳಿರ್ತಕ್ಕಂಥ STMC ಮತ್ತು ಪೋಷಕರು ಎಲ್ಲರ ನೆರವಿನೊಂದಿಗೆ ನಾವು 29ನೇ ತಾರೀಕಿನಂದೇ ಶಾಲೆಗಳ ಆರಂಭಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮನೆ ಆಯುಕ್ತರು ದಿನಾಂಕ 25/5/2023 ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. 1ನೇ ತಾರೀಕು ಶಾಲೆ ಪ್ರಾರಂಭ ಆದರೂ ಸಹ ನಾವು 29ರಿಂದನೇ ಅಧಿಕೃತವಾಗಿ ನಮ್ಮ ಸಿದ್ಧತೆಗಳು ಪ್ರಾರಂಭ ಆಗಬೇಕನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಎಲ್ಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಮತ್ತು ನಮ್ಮ CRP ಮತ್ತು BRP ಅವರು ಮತ್ತು ವಿಶೇಷವಾಗಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಇನ್ನಿತರ ಎಲ್ಲ ಅಧಿಕಾರಿಗಳ ತಂಡ ಈಗಾಗಲೇ ಸರಣಿ ಸಭೆಗಳನ್ನು ಮಾಡಲಾಗಿದೆ. ಮತ್ತು ಎಲ್ಲರೂ ಮುಖ್ಯ ಶಿಕ್ಷಕರಿಗೆ ಈಗಾಗಲೇ ಅಧಿಕೃತವಾದಂಥ ಸೂಚನೆಯನ್ನು ಸಭೆಗಳ ಮೂಲಕ ನೀಡಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಸಿದ್ಧತೆಗಳು 29ರಿಂದಲೇ ಪ್ರಾರಂಭ ಆಗ್ತಿದ್ದಾವೆ. ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಈ ಬಾರಿ ನಮ್ಮ ಮಕ್ಕಳ ದಾಖಲಾತಿ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಮತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೆಳೆಯಬೇಕು ಮತ್ತು ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲಾಖೆ ರೂಪಿಸಿರ್ತಕ್ಕಂಥ ಹಲವು ಕಾರ್ಯಕ್ರಮಗಳನ್ನು ಅವರಿಗೆ ಮಂದಟ್ಟು ಮಾಡುವ ದೃಷ್ಟಿಯಿಂದ ನಾವು 29ರಿಂದಲೇ ಎಲ್ಲ ಮುಖ್ಯ ಶಿಕ್ಷಕರು ಶಾಲಾ ಹಂತದಲ್ಲಿ ಅಗತ್ಯವಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶಾಲೆಯ ಸ್ವಚ್ಛತೆ ಆ ಸುಣ್ಣ ಬಣ್ಣ ಮತ್ತು ಮಕ್ಕಳಿಗೆ ಬರುವಂಥ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಆಟದ ಮೈದಾನದ ಸ್ವಚ್ಛತೆ, ಮತ್ತು ವಿಶೇಷವಾಗಿ ಸರ್ಕಾರಿ ಮತ್ತು ಅನುದಾನ ಶಾಲೆಗಳಲ್ಲಿ ನೀಡ್ತಕ್ಕಂಥ ನಮ್ಮ ಮಧ್ಯಾಹ್ನದ ಬಿಸಿಯೂಟ, ಕ್ಷೀರಭಾಗ್ಯ ಕಾರ್ಯಕ್ರಮ, ಮತ್ತು SNF ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಕೊಡುವಂಥ ಕಾರ್ಯಕ್ರಮಗಳೇನಿದೆ ಅವಕ್ಕೆಲ್ಲ ರೀತಿಯ ಅಗತ್ಯ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ

0: ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು 29ರಿಂದನೇ ಆ 3 ದಿನಗಳ ಕಾಲ ಅಗತ್ಯವಾಗಿರ್ತಕ್ಕಂಥ ಸಿದ್ಧತೆಯಲ್ಲಿ ತೊಡಗ್ತಾ ಇರ್ತೀವಿ.
1: ಓಕೆ ಸರ್, ಓಕೆ ಸರ್. ನಿಮ್ಮ ಹತ್ರ ಶಾಲಾ ಪೂರ್ವ ಸಿದ್ಧತೆ ಆರಂಭದ ಹಂತದಲ್ಲಿ ಯಾವ ರೀತಿ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಹಾಗೆ ಕೇಳುಗರೆ, ನಿಮಗೂ ಕೂಡ ಶಾಲಾ ದಾಖಲಾತಿ ಪ್ರಕ್ರಿಯೆ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು, ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದಾದ್ರೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640273, ಹಾಗೆ ಮತ್ತೊಂದು ಸಂಖ್ಯೆ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಇನ್ನು ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 295649 ಈ ಸಂಖ್ಯೆಗೆ ಕರೆ ಮಾಡಬಹುದು. ಎಸ್ಟಿಡಿ ಕ್ರಮಾಂಕ 08194. ಹಾಗೆ ಕೇಳುಗರೆ, ನಿಮ್ಮ ಪ್ರಶ್ನೆಗಳನ್ನು ವಾಟ್ಸಪ್ ಸಂದೇಶದ ಮೂಲಕ ಕೂಡ ಕೇಳಬಹುದು. ವಾಟ್ಸಪ್ ಸಂದೇಶ ಕಳಿಸಬೇಕಾದ ಸಂಖ್ಯೆಗಳು 9448640273. ಓಕೆ, ನಿಮ್ಮ ಪ್ರಶ್ನೆಗಳೇನೇ ಇದ್ರೂ ಕೂಡ ಶಾಲಾ ದಾಖಲಾತಿಗೆ ಸಂಬಂಧಿಸಿದಂತೆ, ಹಾಗೆ ಸರ್ಕಾರಿ ಶಾಲೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳಿಗೆ ಕುರಿತಂತೆ ಇರಲಿ ಅಂತ ಹೇಳ್ತಾ ಸರ್, ನೀವೊಂದು ಪೂರ್ವ ಸಿದ್ಧತೆ ಬಗ್ಗೆ ಹೇಳ್ತಾ ಇದ್ರಿ. ಮೊಟ್ಟ ಮೊದಲನೇದಾಗಿ ಶಾಲಾ ಕಟ್ಟಡವನ್ನ ಮತ್ತೊಮ್ಮೆ ನೀವು ಗಮನಿಸುವಂಥದ್ದು, ಎಷ್ಟು ಸುಸಜ್ಜಿತವಾಗಿದೆ? 1.5-2 ತಿಂಗಳ ರಜಾ ಅವಧಿಯನ್ನ ಮುಗಿಸಿ ನಂತರದಲ್ಲಿ ವಿದ್ಯಾರ್ಥಿಗಳು ಬರುವಂಥದ್ದು. ಈ ಹಂತದಲ್ಲಿ ಶಾಲಾ ಕಟ್ಟಡ ಹಾಗೆ ಸುತ್ತಮುತ್ತಲಿನ ಪರಿಸರ, ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಇದೆಲ್ಲವನ್ನ ಕೂಡ ಗಮನಿಸಬೇಕು. ಯಾವ ರೀತಿ ಕ್ರಮ ತಗೊಳ್ತಾ ಇದ್ದೀರಾ ಸರ್?
0: ಈಗಾಗಲೇ ತಿಳಿಸಿದಂತೆ ನಮ್ಮ ಮುಖ್ಯ ಶಿಕ್ಷಕರಿಗೆ ಈಗಾಗಲೇ ಸ್ಪಷ್ಟ ಸೂಚನೆಯನ್ನ ಇಲಾಖೆಯಿಂದ ನಮ್ಮ ಅಧಿಕಾರಿಗಳು ನೀಡಿದ್ದಾರೆ. ಹಾಗಾಗಿ ನಮ್ಮ ಶಿಕ್ಷಕರು ಮುಖ್ಯವಾಗಿ ಮಕ್ಕಳಿಗೆ ಅವರ ಸುರಕ್ಷತೆಗೆ ಮತ್ತು ಅವರ ಹಕ್ಕುಗಳಿಗೆ ಯಾವ ರೀತಿಯ ಭಂಗ ಬರದು ಅಂತ ನಿಟ್ಟಿನಲ್ಲಿ 29ನೇ ತಾರೀಕು ಎಲ್ಲರೂ ಶಾಲೆಗಳಿಗೆ ತೆರಳ್ತಾ ಇದ್ದಾರೆ. ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಆದರೆ ನಮ್ಮ STMC ಇರುತ್ತೆ, ನಾವು ಅನುದಾನಿತ ಶಾಲೆ ಆದರೆ ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿ ಇರುತ್ತೆ. ಸೊ ಇವರೆಲ್ಲರ ನೆರವಿನಿಂದ ಶಾಲೆಯ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಕಟ್ಟಡಗಳ ಸುರಕ್ಷತೆಯನ್ನು ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ರಿಪೇರಿ ಕಾರ್ಯಗಳನ್ನು ಮಾಡುವಂಥದ್ದಿರ್ಬೋದು, ಅಥವಾ ಈಗಾಗಲೇ 2 ತಿಂಗಳ ರಜಾವಧಿನಲ್ಲಿ ಶಾಲೆಗಳು ಸ್ವಲ್ಪ ಆವರಣ ಸ್ವಚ್ಛತೆಯಿಂದ ಕೊರತೆ ಎದುರಿಸ್ತಾ ಇರುತ್ತೆ. ಹಾಗಾಗಿ ಆವರಣದ ಸ್ವಚ್ಛತೆ, ಶೌಚಾಲಯಕ್ಕೆ ಬೇಕಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ, ಮತ್ತು ಈಗ ಮೊದಲೇ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೊಡ್ತಕ್ಕಂಥ ಬಿಸಿಯೂಟ ಮತ್ತು ಕ್ಷೀರಭಾಗಿಗೆ ಸಂಬಂಧಪಟ್ಟಂತೆ ಅಡುಗೆ ಕೋಣೆಗಳ ಸ್ವಚ್ಛತೆ ಮತ್ತು ಆಹಾರ ಧಾನ್ಯಗಳ ಮತ್ತು ಆಹಾರ ಪರಿಕರಗಳ ಸ್ವಚ್ಛತೆ, ಹೀಗೆ ಪ್ರತಿಯೊಂದನ್ನು ನಮ್ಮ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಗಮನಿಸ್ಬಿಟ್ಟು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ನಾವು ಈಗ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಮ್ಮ ಮುಖ್ಯ ಶಿಕ್ಷಕರು ಸಹ ಅಷ್ಟೇ ಕರಾರವಾಗಿ ಇಲಾಖೆಯ ಸೂಚನೆಗಳನ್ನು ಅನುಪಾಲನೆ ಮಾಡೋದ್ರ ಮೂಲಕ ಎಲ್ಲ ರೀತಿಯ ಸಿದ್ಧತೆಯಲ್ಲಿ ತೊಡಗೋದಕ್ಕೆ ಈಗಾಗಲೇ ತಮ್ಮ ಕೆಲಸವನ್ನು ಆರಂಭ ಮಾಡಿದ್ದಾರೆ.
1: ಓಕೆ ಸರ್. ಸರ್ಕಾರಿ ಶಾಲೆ ಅಂದಾಕ್ಷಣ ಏನೋ ಒಂದು ರೀತಿ ಪೋಷಕರಿಗೂ ಕೂಡ ಅನುಮಾನ ಇರುತ್ತೆ, ಇಲ್ಲಿ ಶಿಕ್ಷಣ ಯಾವ ರೀತಿ ದೊರೆಯುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ, ಹೊಸ ಹೊಸ ಯೋಜನೆಗಳನ್ನು ಕೂಡ ರೂಪಿಸ್ತಾ ಇರುತ್ತೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ದೊರೆಯುವಂತಹ ಮುಖ್ಯ ಯೋಜನೆಗಳು ಹಾಗೆ ಅನುಕೂಲಗಳ ಬಗ್ಗೆ ತಿಳಿಸಿ ಸರ್.
0: ಇದು ತುಂಬಾ ಒಳ್ಳೆಯ ಪ್ರಶ್ನೆ. ನಮ್ಮ ಶಿಕ್ಷಣ ಇಲಾಖೆ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ 1ರಿಂದ 10ನೇ ತರಗತಿಯ ಎಲ್ಲ ಮಕ್ಕಳಿಗೆ, ಸರ್ಕಾರಿ ಶಾಲೆಗಳಿಗೆ ದಾಖಲಾಗ್ತಕ್ಕಂಥ ಮಕ್ಕಳಿಗೆ ಹಲವು ಸೌಲಭ್ಯಗಳನ್ನು ಈಗಾಗಲೇ ಕೊಡಮಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಈಗಾಗಲೇ ವಿಶೇಷವಾಗಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಉಚಿತ ಸಮವಸ್ತ್ರ, ಶೂ ಮತ್ತು ಸಾಕ್ಸು, ಆನಂತರ ಮಧ್ಯಾಹ್ನದ ಬಿಸಿಯೂಟ, ಅದಾದ ನಂತರ ವಿಶೇಷವಾಗಿ ನಮ್ಮ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ನ ಸಹಕಾರದೊಂದಿಗೆ ಮಕ್ಕಳಿಗೆ 6 ದಿನಗಳ ನಾವು 2 ದಿನಗಳ ಕಾಲ ಮೊದಲು ಮೊಟ್ಟೆಯನ್ನು ಕೊಡ್ತಾ ಇದ್ವಿ ಅವರ ಪೌಷ್ಟಿಕಾಂಶವನ್ನು ಉತ್ತಮಪಡಿಸೋದಕ್ಕೆ. ಈಗ 6 ದಿನಗಳ ಕಾಲ ಕಳೆದ ವರ್ಷದಿಂದ 6 ದಿನಗಳ ಏನು ಮೊಟ್ಟೆಯ ವಿತರಣೆ, ಮತ್ತು ಮೊಟ್ಟೆಯನ್ನು ಸೇವಿಸ್ತಾ ಇರತಕ್ಕಂಥ ಮಕ್ಕಳಿಗೆ ಬಾಳೆನೆನ ವ್ಯವಸ್ಥೆ
1: ಮಾಡಿರೋದು,
0: ಮತ್ತು ಶುದ್ಧ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ಇವೆಲ್ಲದೂ ಅವರ ಪೌಷ್ಟಿಕತೆಗೆ ಪೂರಕವಾಗಿ ನೋಡೋದಾದರೆ ಮಕ್ಕಳ ಜ್ಞಾನಮಟ್ಟವನ್ನು ಹೆಚ್ಚು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಸರ್ಕಾರಿ ಶಾಲೆಗಳು ಕಲಿಕಾ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಕ್ಕಳ ಜ್ಞಾನ ಬಲವರ್ಧನೆಗೆ 10 ಹಲವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ವಿಶೇಷವಾಗಿ ಈಗಾಗಲೇ ನಮ್ಮಲ್ಲಿ ಏನಾಗಿದೆ ಅಂದರೆ ಗುಣಮಟ್ಟದ ಶಿಕ್ಷಣಕ್ಕೆ ಈಗಾಗಲೇ ನಾವು ಹಲವು ಸರ್ಕಾರೇತರ ಸಂಸ್ಥೆಗಳಿರ್ಬೋದು ಮತ್ತು ಸರ್ಕಾರದ ಇಲಾಖೆ ಕಾರ್ಯಕ್ರಮಗಳೊಳಗೊಂಡಂತೆ ಕಂಪ್ಯೂಟರ್ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೀವಿ, ಮತ್ತು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಆನ್ಲೈನ್ ಕ್ಲಾಸಸ್ಗಳನ್ನು ನಾವು ನೀಡ್ತಾ ಇದ್ದೀವಿ. ಹೀಗೆ ಹಲವು ವೈಜ್ಞಾನಿಕ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಜೊತೆಗೆ ಪ್ರತಿಯೊಂದು ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತಾ ಇರೋಂಥದ್ದನ್ನ ನಾವು ಈ ವರ್ಷ ಅದನ್ನು ಮುಂದುವರಿಸ್ತಾ ಇದ್ವಿ. ಮತ್ತು ಈ ಬಾರಿಯ ವಿಶೇಷ ಏನಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊದಲನೇದಾಗಿ ಬೈಲ್ಯಾಂಗ್ವೇಲ್ ಅಂದರೆ ದ್ವಿಭಾಷಾ ಕಲಿಕೆಯನ್ನು ನಾವು
1: ಪ್ರೋತ್ಸಾಹಿಸ್ತಾ
0: ಇದ್ದೀವಿ. ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ KMRC ಅನುದಾನದಡಿನಲ್ಲಿ ಈಗಾಗಲೇ ಇಲಾಖೆ ಮತ್ತು ಸರ್ಕಾರ ನಮಗೊಂದು ಈಗಾಗಲೇ ಮಾರ್ಗದರ್ಶನವನ್ನು ನೀಡಿದೆ. ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 4

0: ತಾಲೂಕುಗಳು, ಹೊಸದುರ್ಗ, ಹೊಳಲ್ಕೆರೆ, ಚಿತ್ರದುರ್ಗ ಮತ್ತು ಮೊಳಕಾಲ್ಮೂರು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ 1-5 ತರಗತಿವರೆಗೆ ನಾವು ಬೈಲ್ಯಾಂಗ್ವೇಜ್ ಕ್ಲಾಸಸ್ನ ಈ ಬಾರಿ ಆರಂಭ ಮಾಡ್ತಾ ಇದೀವಿ.
1: ಖಂಡಿತ ಇದು ಬಹು ಬೇಡಿಕೆ ಅಂತ ಭಾವಿಸ್ತೀವಿ.
0: ಏಕೆಂದ್ರೆ ಮಗು, ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರ್ತಕ್ಕಂಥ ಮಗು ಕೇವಲ ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂತ ಅವಕಾಶ ಮಾತ್ರ ಇತ್ತು. ಈಗ ಮಗುವಿಗೆ ಬಹುಭಾಷಾ ಮಾಧ್ಯಮದಲ್ಲಿ ಕಲಿಯುವಂಥದ್ದು
1: ಅಂದ್ರೆ ಇಲ್ಲಿ ಆಯ್ಕೆಗಳಿರುತ್ತಾ ಅಥವಾ ಆಂಗ್ಲ ಮಾಧ್ಯಮ ಮಾತ್ರ
0: ಇರುತ್ತೆ? ಕನ್ನಡ ಬಹುಭಾಷೆ ಅಂದ್ರೆ ಎರಡು ಮಾಧ್ಯಮ, ಕನ್ನಡವನ್ನು ಕನ್ನಡದಲ್ಲೂ ಕಲಿಸತಕ್ಕಂಥ, ಏಕೆಂದ್ರೆ ಮಾತೃಭಾಷೆನ ನಾವು ಬಿಡೋದಿಕ್ಕೆ
1: ಕನ್ನಡ ಒಂದಿರುತ್ತೆ, ಮತ್ತೊಂದು
0: ಕನ್ನಡ ಮಾಧ್ಯಮ ಇರುತ್ತೆ, ಮತ್ತೆ ಆಂಗ್ಲ ಮಾಧ್ಯಮ ಅಂದ್ರೆ ಎರಡು ಮಾಧ್ಯಮದಲ್ಲಿ ಮಗುವಿಗೆ ಕಲಿಯುವಂತ ಒಂದು ವಿಸ್ತೃತ ಅವಕಾಶವನ್ನ ಸರ್ಕಾರ ಈ ಬಾರಿ ಮಾಡಿಕೊಟ್ಟಿದೆ. 4 ತಾಲೂಕು ಮೊದಲೇದಾಗಿ ನಮ್ಮಲ್ಲಿ ಕೇವಲ 265 ಮಾತ್ರ ಬೈಲ್ಯಾಂಗ್ವೇಜ್ ಶಾಲೆಗಳಿದ್ವು ನಮ್ಮ 6 ತಾಲೂಕಿನಲ್ಲಿ. ಬಟ್ ಈ ಬಾರಿ ವಿಶೇಷ ಅಂದ್ರೆ ನಮ್ಮ KMRC ಅನುದಾನದಲ್ಲಿ ವಿಶೇಷವಾಗಿ ಹೊಳಲ್ಕೆರೆ, ಹೊಸದುರ್ಗ, ಚಿತ್ರದುರ್ಗ ಮತ್ತು ಮೊಳಕಾಲ್ಮೂರು ಈ 4 ತಾಲೂಕುಗಳ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಾವು ಬೈಲ್ಯಾಂಗ್ವೇಜ್ ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಇನ್ನು ಉಳಿದಂತೆ ಚಳ್ಳಕೆರೆ ಮತ್ತೆ ಹಿರಿಯೂರು ತಾಲೂಕಿನಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥ ನಮ್ಮ PMC ಶಾಲೆಗಳು, KPS ಶಾಲೆಗಳು ಮತ್ತೆ ಆಲ್ರೆಡಿ ಚಾಲ್ತಿಯಲ್ಲಿರ್ತಕ್ಕಂಥ ಬಹುಮಾಧ್ಯಮ ಶಾಲೆಗಳಿದ್ದು ಅಲ್ಲಿ ಕಂಟಿನ್ಯೂಯೇಷನ್ ಆಗ್ತಾ ಹೋಗ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿನೂ ಸಹ ಬೇಡಿಕೆ ಇದೆ. ಆ ಎರಡು ತಾಲೂಕುಗಳಿಗೂ ಸಹ ನಾವು ದ್ವಿಭಾಷಾ ಮಾಧ್ಯಮ ಆರಂಭ ಮಾಡಬೇಕನ್ನುವಂಥದ್ದು ಬೇಡಿಕೆ ಇದೆ, ಹಂತ ಹಂತವಾಗಿ ನಡೆಯುವಂಥದ್ದಿದೆ. ಈಗ ಮೊದಲೇದಾಗಿ ಈ ಬಾರಿ ಪ್ರಥಮ ಹಂತದಲ್ಲಿ ನಾವು 4 ತಾಲೂಕುಗಳ ಎಲ್ಲ ಶಾಲೆಗಳಲ್ಲಿ ಈ ಒಂದು ಪ್ರಕ್ರಿಯೆ ಆರಂಭ ಆಗ್ತಿದೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ನಾವು ಶಿಕ್ಷಕರಿಗೆ ನಾವು ಏಪ್ರಿಲ್ ತಿಂಗಳಲ್ಲೇ ತರಬೇತಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈ ದಿನ 20 ತಾರೀಕು, ಇವತ್ತು 27, ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಹಂತದ ಶಿಕ್ಷಕರಿಗೆ ತರಬೇತಿನ ಕೊಡುವಂತ ಸಂಪನ್ಮೂಲ ತಂಡಕ್ಕೆ ಒಂದು ದಿನ ತರಬೇತಿನ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ 29-30 ತಾರೀಕಿನಂದು ನಾವು ತಾಲೂಕು ಹಂತದಲ್ಲಿ ಎಲ್ಲ ಶಿಕ್ಷಕರಿಗೆ, ಏನು ನಮ್ಮಲ್ಲಿ 4 ತಾಲೂಕುಗಳ ಶಿಕ್ಷಕರಿಗೆ ಮತ್ತು 2 ತಾಲೂಕಿನ ಆಯ್ದ ಬೈಲಿಂಗಲ್ ಶಾಲೆಯ ಶಿಕ್ಷಕರಿಗೆ, KPS ಮತ್ತು PM ಶಾಲೆಯ ಶಿಕ್ಷಕರಿಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೀವಿ. ಏಕೆಂತಂದ್ರೆ ಶಿಕ್ಷಕರಿಗೆ ಅಗತ್ಯವಾಗಿರ್ತಕ್ಕಂಥ ತರಬೇತಿಯ ಅನುಭವ ಆಗಬೇಕು. ಆ ಅನುಭವ ಆಧಾರದ ಮೇಲೆ ಅವರು ತರಗತಿ ಕೋಣೆಗೆ ತೆರಳಿಬಿಟ್ಟು ಮಕ್ಕಳೊಂದಿಗೆ ಬೆರೆಯುವಂತದ್ದಾಗಬೇಕು.
1: ಖಂಡಿತವಾಗ್ಲೂ ವಿದ್ಯಾರ್ಥಿಗಳನ್ನ ಬೋಧಿಸುವಂತಹ ಶಿಕ್ಷಕರಿಗೂ ಕೂಡ ಒಂದಷ್ಟು ತಯಾರಿಯನ್ನ ನಡೆಸ್ತಾ ಇದೆ ಶಿಕ್ಷಣ ಇಲಾಖೆ. ಓಕೆ, ಈಗಾಗಲೇ ಅದನ್ನ ಆರಂಭಿಸಿದಿರಾ, ಇವತ್ತಿಂದ ಕೂಡ ನಡೀತಾ ಇರುವಂತದ್ದು. ಸರ್, ದ್ವಿಭಾಷಾ ಒಂದು ಕಲಿಕೆ ಅನ್ನೋದು ಬಹಳ ಬೇಡಿಕೆ ಇರುವಂತದ್ದು. ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳನ್ನ ಹೊರತುಪಡಿಸಿ ಖಾಸಗಿ ಶಾಲೆಗಳಿಗೆ ಮುಖ ಮಾಡೋದಕ್ಕೆ ಇದು ಒಂದು ಕಾರಣ. ನಮ್ಮ ಮಗುವಿಗೆ ಅನ್ಯ ಭಾಷೆ, ಆಂಗ್ಲ ಮಾಧ್ಯಮದ ಅವಶ್ಯಕತೆ ಇದೆ. ಸಂವಹನ ಭಾಷೆ ಆಗಿರೋದ್ರಿಂದ ಅದರ ಅಗತ್ಯ ಇದೆ. ಹಾಗಾಗಿ ಬೇರೆ ಶಾಲೆಗಳಿಗೆ ಸೇರಿಸ್ತೀವಿ ಅನ್ನುವಂತಹ ಕಾರಣವನ್ನ ಪೋಷಕರು ಕೊಡ್ತಾ ಇದ್ರು. ಬಹುಶಃ ಇನ್ನು ಮುಂದೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಸರ್ಕಾರ ಇದಕ್ಕೂ ಕೂಡ ಒಂದು ಬದಲಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು.
0: ಯಾಕೆಂದ್ರೆ ನಮ್ಮಲ್ಲಿ ಉಚಿತವಾದ ಶಿಕ್ಷಣ, ನಾವು ಯಾವುದೇ ಮಗುವಿಗೆ ಯಾವುದೇ ಶುಲ್ಕ ಅಥವಾ ಬೇರೆ ಯಾವುದೇ ಇನ್ನಿತರ ಶುಲ್ಕದ ಸಂಗ್ರಹಣೆ ಮಾಡುವಂತದಿಲ್ಲ. ಮಗುವಿಗೆ ವಿಸ್ತೃತವಾದಂಥ ಕಲಿಕೆ ಮತ್ತು ವಿಸ್ತೃತವಾದ ಜ್ಞಾನದ ಪಸರಿಸಿಕೆ ಆಗುವಂಥ ನಿಟ್ಟಿನಲ್ಲಿ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಒಂದು ಬೋಧನಾ ವಿಧಾನಗಳನ್ನು ಕೊಡುವುದರ ಮೂಲಕ ಮಗು ಸಮಗ್ರವಾಗಿ ತನ್ನ ಜ್ಞಾನದ ಅಭಿವೃದ್ಧಿಗೆ ಪೂರಕವಾಗಿ ಅದನ್ನು ಬೆಳವಣಿಗೆ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ನಮ್ಮ ಶಾಲೆಗಳಲ್ಲಿ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಏನಂದರೆ ಈ ಚಟುವಟಿಕೆಗಳು ಈ ವರ್ಷದಿಂದ ಪ್ರಾರಂಭ ಆಗ್ತಿರೋದ್ರಿಂದ ನಮ್ಮ ಪೋಷಕರಲ್ಲಿ ತುಂಬ ಬೇಡಿಕೆ ಇತ್ತು, ಆಂಗ್ಲ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲಿ ಬೇಕು ಅನ್ನೋದು. ಹಾಗಾಗಿ ಇದಕ್ಕೆ ಪೂರಕವಾಗಿ ನಾವು ಏಪ್ರಿಲ್ ತಿಂಗಳಿನಲ್ಲಿ ಅಗತ್ಯವಾಗಿರ್ತಕ್ಕಂಥ ಸಿದ್ಧತೆ ಮಾಡಿಕೊಂಡಿರೋದ್ರಿಂದ June 1 ಇದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನಗೊಳ್ಳುತ್ತವೆ.
1: ಓಕೆ ಸರ್, ಓಕೆ. ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಪೂರಕ ಮಾಹಿತಿಯನ್ನು ಕೊಡುವಂತ್ರಿ ಒಂದು ಕರೆ ಇದೆ. ಹಲೋ, ನಮಸ್ತೆ.
2: ನಮಸ್ತೆ,
1: ನಿಮ್ ಹೆಸರು ಹೇಳಿ.
2: ನಾನು ಗಿರೀಶ್ ಅಂತ ಮೇಡಮ್, ಗಾರೆಡ್ಡಿಯಿಂದ.
1: ಓಕೆ ಗಿರೀಶ್ ಅವರೇ, ಮಾತಾಡಿ.
2: ನಮ್ಮ ಮಗ ಓದ್ತಾ ಇದ್ದಾರೆ, 5ನೇ ಕ್ಲಾಸ್ಗೆ ಈಗ ಅಡ್ಮಿಷನ್ ಮಾಡಿಸಬೇಕಾಗಿದೆ ಮೇಡಮ್. ಅಂದ್ರೆ ಸರ್ಕಾರಿ ಶಾಲೆ, ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾನೆ.
1: ಓಕೆ,
2: ಕೆಲವರು ಮಾಹಿತಿ ಕೊಡ್ತಾರೆ ಇಲ್ಲ ಇಂಗ್ಲಿಷ್ ಮೀಡಿಯಂ ಹಾಕಿ ಅವ್ನು ಬುದ್ಧಿವಂತ ಇದ್ದಾನೆ ಮತ್ತೆ ಫ್ಯೂಚರ್ ಚೆನ್ನಾಗಿರ್ತದೆ ಅಂತ. ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಆತರ ಫ್ಯೂಚರ್ ಗಳನ್ನ ಇರಲ್ವಾ, ಇಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಒಳ್ಳೆ ಫ್ಯೂಚರ್ ಇರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ದ್ವಂದ್ವ ಇತ್ತು ಮೇಡಮ್. ಅದಕ್ಕೆ ಸರ್ ಹತ್ರ ಏನಾದ್ರು
0: ನೋಡಿ, ನಿಮ್ಮ ಮಗುವಿನ ಸರ್ವಾಂಗೀಣ ಪ್ರಗತಿಗೆ ತಾವೇನು ಆಯ್ಕೆ ಮಾಡ್ಕೊಳ್ಳೋ ಅವಕಾಶವನ್ನ ಸರ್ಕಾರ ಕೊಟ್ಟಿದೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ಬಾರಿ ಕನ್ನಡ ಮಾಧ್ಯಮ ಜೊತೆಗೆ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಕೊಡುವಂತ ಪ್ರಮುಖ ಪ್ರಯತ್ನವನ್ನ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ. ಏನು ಮಗು ಖಾಸಗಿ ಶಾಲೆಯಲ್ಲಿ ಏನು ಕಲಿಯೋದಕ್ಕೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನ ಕನ್ನಡದ ಜೊತೆಗೆ ಆಂಗ್ಲ ಮಾಧ್ಯಮದಲ್ಲೂ ಕಲಿಯುವಂತ ವಿಸ್ತೃತ ಅವಕಾಶವನ್ನ ಮತ್ತು ಉಚಿತವಾಗಿ ನಿಮ್ಗೆ ಯಾವುದೇ ರೀತಿಯ ಶುಲ್ಕ ಮತ್ತು ಇನ್ನಿತರ ಯಾವುದೇ ಹೊರೆ ಇಲ್ಲದೆ ನಾವು ಸರ್ಕಾರಿ ಶಾಲೆಗೆ ದಾಖಲು ಮಾಡಿಕೊಂಡು ಮಗುವಿಗೆ ಎಲ್ಲ ಫೆಸಿಲಿಟಿ, ಆ ಮಗುವಿಗೆ ಉಚಿತ ಪಠ್ಯ ಪುಸ್ತಕ

0: ವಸ್ತ್ರ, ಶೂ ಸಾಕ್ಸು, ಮತ್ತೆ ಬಿಸಿಯೂಟ, ಕ್ಷೀರಭಾಗ್ಯದಲ್ಲಿ ಹಾಲು ಜೊತೆಗೆ ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣವನ್ನು ಕನ್ನಡ ಮಾಧ್ಯಮದ ಜೊತೆಗೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಇಮ್ಮಿಡಿಯೇಟ್ ಆಗಿ ನೀವು ನಮ್ಮ ಯಾವುದೇ ಚಿತ್ರದುರ್ಗ ತಾಲೂಕಿನವರಾಗಿರೋದ್ರಿಂದ ನಿಮ್ಮ ಗಾರಿಯಟ್ಟಿ ಶಾಲೆ ಆಗಿರ್ಬೋದು ಅಥವಾ ಹತ್ತಿರದ ಯಾವುದೇ ಸರ್ಕಾರಿ ಶಾಲೆಗೆ ನೀವು ನಮ್ಮ ಮಗುವನ್ನು ಈ ನಾಳೆನೇ 29ನೇ ತಾರೀಕಿನಲ್ಲೇ ಶಾಲೆ ಪ್ರಾರಂಭ ಆಗ್ತಿರೋದ್ರಿಂದ ನೀವು ಮಗುವಿನ ದಾಖಲಾತಿ ಪ್ರಕ್ರಿಯೆಯಲ್ಲಿ ಆ ಮಗುವಿನ ಶಾಲೆಗೆ ಸೇರಿಸುವಂಥ ಅವಕಾಶ ಇದೆ. ನಿಮಗೆ ಒಂದು ಒಳ್ಳೆ ಆ ಮಗುವಿಗೆ ಒಳ್ಳೆಯ ಕಲಿಕಾನುಭವ ಸಿಗುವಂಥ ಅವಕಾಶ ಇರೋದ್ರಿಂದ ದಯಮಾಡಿ ನಮ್ಮ ಸರ್ಕಾರಿ ಶಾಲೆಗೆ ಮಗುವನ್ನು ಸೇರಿಸಿ.
1: ಗಿರೀಶ್ ಅವರೇ, ಸಾಕಷ್ಟು ತರಬೇತಿ ಹೊಂದಿರುವಂತಹ ಶಿಕ್ಷಕರೇ ಸರ್ಕಾರಿ ಶಾಲೆಯಲ್ಲಿ ಇರ್ತಾರೆ, ಹಾಗಾಗಿ ನಿಮಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ನಿಮ್ಮ ಮಗುವಿಗೆ ಶಿಕ್ಷಣವನ್ನು ಕೊಡಿಸಬಹುದು. ಓಕೆ, ನಿಮ್ಮ ಪ್ರಥಮ ಆದ್ಯತೆ ಸರ್ಕಾರಿ ಶಾಲೆಗಳೇ ಆಗಿರಲಿ ಅಂತ ಹೇಳ್ತೇನೆ. ಧನ್ಯವಾದ ನಿಮಗೆ. ಓಕೆ, ಗಿರೀಶ್ ಅವ್ರ ತರನೇ ಸಾಕಷ್ಟು ಪೋಷಕರಿಗೆ ಗೊಂದಲ ಇರುತ್ತೆ. ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತಾ, ಸೌಲಭ್ಯಗಳಿದೆ ಕೊಡ್ತಾ ಇದೆ ಸರ್ಕಾರ, ಆದ್ರೆ ಶಿಕ್ಷಣ ಸಿಗುತ್ತಾ ಅನ್ನೋಂಥದ್ದು ಒಂದು ಪ್ರಶ್ನೆ ಅವರಲ್ಲಿರುತ್ತೆ. ಬಹುಶಃ ಈ ಒಂದು ವಿಧಾನವನ್ನ ಅವರು ತಿಳ್ಕೊಳ್ತಾ ಹೋದ್ರೆ ಉತ್ತರಗಳು ಸಿಗಬಹುದೇನೋ. ಸರ್, ನೀವೊಂದು ದ್ವಿಭಾಷಾ ಮಾಧ್ಯಮದ ಬಗ್ಗೆ ಹೇಳ್ತಾ ಇದ್ರಿ, ಆಂಗ್ಲ ಮಾಧ್ಯಮವನ್ನ ಆರಂಭಿಸಿದ್ದಾರೆ ಅಂತೇಳಿ. ಹಾಗೆ ಕಳೆದ ವರ್ಷದಿಂದ ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ಕೂಡ LKG UKG ಅನ್ನ ಆರಂಭಿಸ್ತಾರೆ ಅನ್ನೋಂತಹ ಮಾತಿದೆ. ಕಳೆದ ಬಾರಿ ಕೇಳಿದಾಗ ಜೂನ್ ನಿಂದ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈ ಬಾರಿ ಅದರ ಸಿದ್ಧತೆ ಏನಾದರೂ ನಡೆದಿದೆಯಾ? ಹೇಗೆ ಸರ್?
0: ನಮ್ಮಲ್ಲಿ ಈಗಾಗಲೇ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 6 ತಾಲೂಕುಗಳಲ್ಲಿ 95 ಶಾಲೆಗಳಲ್ಲಿ ನಾವು ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಆರಂಭ ಮಾಡಿದ್ದೀವಿ. ಏಕೆಂದರೆ ಮೊದಲನೇದಾಗಿ ಕೆಲವು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲವು ಶಾಲೆಗಳಲ್ಲಿ STMC ಅವರೇ, ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ STMC-ನವರೇ ಆರಂಭ ಮಾಡಿಬಿಟ್ಟು ಅವರೇ ಸ್ವತಃ ಸ್ವಂತ ವೆಚ್ಚದಿಂದ ತರಗತಿಗಳನ್ನು ನಡೆಸುವಂಥ ಪ್ರಕ್ರಿಯೆ ಇತ್ತು. ಬಟ್ ಈಗ ನಮ್ಮ ಸರ್ಕಾರವೇ ಈಗ ಹೆಚ್ಚಿನ ಆಸ್ತಿಯನ್ನು ವಹಿಸಿ ವಿಶೇಷವಾಗಿ ECC ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಈ ಬಾರಿ ಕೊಡಲಾಗಿದೆ. ಅದರಲ್ಲಿ ನಮ್ಮ KPS ಶಾಲೆಗಳು, PMC ಶಾಲೆಗಳು ಮತ್ತು ವಿಶೇಷವಾಗಿ ಕೆಲವು ಬಯೋಲಿಂಗ್ವಲ್ ಶಾಲೆಗಳಲ್ಲಿ ಸಹ ನಮ್ಮಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಆರಂಭ ಮಾಡಿದ್ವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 95 ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳಿರೋದ್ರಿಂದ ಇಲ್ಲಿ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಅವಕಾಶಗಳು ಸಿಗಿದೆ. ಮತ್ತು ವಿಶೇಷವಾಗಿ ಈ ಶಿಕ್ಷಕರಿಗೆ ತರಬೇತಿನೂ ಭಾಳ ಇಂಪಾರ್ಟೆಂಟ್. ಏಕೆಂದರೆ 4 ಮತ್ತು 5 ವಯಸ್ಸಿನ ಮಗು ಒಂದು ಪೂರ್ವ ಪ್ರಾಥಮಿಕ ಹಂತಕ್ಕೆ ಬರಬೇಕಂದ್ರೆ ಅಲ್ಲಿ ಕಲಿಸುವಂಥ ಶಿಕ್ಷಕ ಅಥವಾ ಶಿಕ್ಷಕಿಗೆ ಅಗತ್ಯವಾಗಿರ್ತಕ್ಕಂಥ ಪೂರ್ವಜ್ಞಾನ ಮತ್ತು ಅಗತ್ಯವಾಗಿ ತರಬೇತಿ ಅನುಭವಗಳು ಇರಲೇಬೇಕು. ಹಾಗಾಗಿ ನಾವು ನಮ್ಮ ವಿಶೇಷವಾಗಿ ಜಿಲ್ಲಾ ಮತ್ತು ಶಿಕ್ಷಣ ತರಬೇತಿ ಸಂಸ್ಥೆ ವತಿಯಿಂದ ಎಲ್ಲ ವಿಶೇಷವಾಗಿ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಆಕಾಶ್ ಸಾರಬ್ ಅವರು ಕಳೆದ ಶಾಲೆ ಪ್ರಾರಂಭೋತ್ಸವದಕ್ಕಿಂತ ಮುಂಚಿತವಾಗಿಯೇ ಎಲ್ಲ ಈ ಶಿಕ್ಷಕರಿಗೆ ವಿಶೇಷವಾಗಿ ನಮ್ಮ ಸರ್ಕಾರೇತರ ಸಂಸ್ಥೆಯ ಸಹಯೋಗದಲ್ಲಿ ಎಕ್ಸ್ಪರ್ಟ್ಗಳನ್ನು ನಾವು ಆಹ್ವಾನ ಮಾಡಿಬಿಟ್ಟು ಅವರ ಮೂಲಕ ನಾವು ತರಬೇತಿಯನ್ನು ಕೊಡಿಸಿರೋಂಥದ್ದನ್ನು ಈಗಾಗಲೇ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಹಾಗಾಗಿ ಶಾಲೆಯ ಪ್ರಾರಂಭಕ್ಕೆ ಮುಂಚಿತವಾಗಿ ಏನು ನಾವು ECC ಅರ್ಲಿ ಚೈಲ್ಡ್ ಕೇರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಅದು ಅಲಂಕೃತಗಳದಷ್ಟು ಇಂಪಾರ್ಟೆಂಟ್, ಗುಣಮಟ್ಟದ ಕಲಿಕೆಗೆ ಆದ್ಯತೆ ಕೊಡುವಂಥ ನಿಟ್ಟಿನಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ. ನಮ್ಮ ಶಿಕ್ಷಕರು ಅಗತ್ಯವಾಗಿರ್ತಕ್ಕಂಥ ಪೂರ್ವ ತರಬೇತಿಯನ್ನು ಪಡ್ಕೊಂಡು ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡೋದಕ್ಕೆ
1: ಖಂಡಿತವಾಗ್ಲು ಬುನಾದಿ ಸರಿಯಾಗಿದ್ರೆ ಕಟ್ಟಡ ಕೂಡ ಭದ್ರವಾಗಿರುತ್ತೆ ಅಂತ ಹೇಳುವಂಥದ್ದು. ಆ ನಿಟ್ಟಿನಲ್ಲಿ ಈ ಪೂರ್ವ ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣದ ಬಗ್ಗೆ ಒಂದಷ್ಟು ಆಸಕ್ತಿ ಮೂಡಿಸಿದ್ರೆ ಅವರ ಶಿಕ್ಷಣ ಜೀವನ ಸುಗಮವಾಗಿ ಸಾಗುವಂಥದ್ದು. ಸರಿ, ಈ ಒಂದು LKG UKG ಶಿಕ್ಷಣ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ಇರುತ್ತೆ, ಸರ್ಕಾರದ ವತಿಯಿಂದ ಯಾವುದೇ ರೀತಿ ಶುಲ್ಕ ಇಲ್ಲ. ಹಾಗೆ ಈ ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗುವಂತದ್ದು ಸರ್?
0: ಹೌದು, ಈಗ ಪೂರ್ವ ಪ್ರಾಥಮಿಕ ವಿಭಾಗಕ್ಕೆ ಬರೋದಂತ ಮಕ್ಕಳಿಗೆ ದಾಖಲಾತಿ ಪ್ರಕ್ರಿಯೆಯನ್ನು ನಮ್ಮ ಸರ್ಕಾರ ಆರಂಭ ಮಾಡಿರ್ತಕ್ಕಂಥ ಶಾಲೆಗಳಲ್ಲಿ.
1: ಓಕೆ ಸರ್, ಮಾಹಿತಿ ಮುಂದುವರಿಸಂತ್ರಿ, ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ಹಲೋ, ನಮಸ್ತೆ, ಮಾತಾಡಿ. ಓಕೆ, ಕೆಳಗರೆ ಕರೆ ಸಿಕ್ಕಂತಹ ಸಂದರ್ಭದಲ್ಲಿ ಮಾತಾಡಿ, ಮತ್ತೊಮ್ಮೆ ಪ್ರಯತ್ನಿಸಿ ಅಂತ ಹೇಳ್ತಾ ಸರಿ ಪೂರ್ವ ಪ್ರಾಥಮಿಕ ಹಂತದ ಉಚಿತ ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರಿ.
0: ಪೂರ್ವ ಪ್ರಾಥಮಿಕ ಹಂತದಲ್ಲಿ ನಾವು LKG 30 ಮತ್ತು UKG 30 ದಾಖಲಾತಿ ಪ್ರಮಾಣವನ್ನು ಸರ್ಕಾರ ನಿಗದಿಪಡಿಸಿದೆ. ಸೊ ಹಾಗಾಗಿ ಅಲ್ಲಿ LKG ಒಬ್ಬ ಶಿಕ್ಷಕ ಮತ್ತು UKG ಒಬ್ಬ ಶಿಕ್ಷಕಿಯನ್ನ ನಾವು ನುರಿತ ತರಬೇತಿಯನ್ನು ಪಡೆದಿರ್ತಕ್ಕಂಥ ಶಿಕ್ಷಕರು STMC ಹಂತದಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ಜೊತೆಗೆ ಆ ಮಕ್ಕಳಿಗೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಏನು ಕಲಿಕಾ ಚಟುವಟಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ಶಾಲಾ ಕೊಠಡಿಯ ಸೌಂದರ್ಯೀಕರಣಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ಶಿಕ್ಷಕರಿಗೆ ಅಗತ್ಯವಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟಿದ್ದೀವಿ. ಒಟ್ಟಾರೆ ಮಗು ಸಂತಸದಾಯಕ ಮತ್ತು ಆಸಕ್ತಿದಾಯಕ ಕಲಿಕೆಯನ್ನು ಆ ತರಗತಿ ಕೋಣೆಗಳಲ್ಲಿ ಪಡೆಯೋದಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ಅಲ್ಲಿ

0: ನಮ್ಮ ಇಲಾಖೆ ಕೊಟ್ಟಿರುವಂತದ್ದನ್ನ ನಾವು ಗಮನಿಸಬಹುದು.
1: ಓಕೆ, ತುಂಬಾ ಮುಖ್ಯವಾಗಿರುವಂತದ್ದು ಮಕ್ಕಳಿಗೆ ಈ ಕಟ್ಟಡದ ಸೌಂದರ್ಯೀಕರಣ ಅಂತಂದ್ರೆ ಆ ಹಂತದ ಮಕ್ಕಳಿಗೆ ಅದು ಬಹಳ ಮುಖ್ಯ ಆಗಿರುತ್ತೆ. ಅವರು ಏನನ್ನ ಕೇಳೋದ್ರಕ್ಕಿಂತ ಕಣ್ಣಿಂದ ನೋಡಿ ಅನುಭವಿಸಿ ಕಲಿಯೋದು ಹೆಚ್ಚಾಗಿರುತ್ತೆ. ಬಹುಶಃ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದೆ ಸರ್ಕಾರ ಅಂತ ಅಂದ್ಕೋಬಹುದು. ಓಕೆ, ಸರ್ಕಾರ ಇದೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ ಹೆಸರು ಹೇಳಿ. ನಿಮ್ ಹೆಸರು ಹೇಳಿ ಇನ್ನೊಮ್ಮೆ.
2: ಅನಿತಾ.
1: ಅನಿತಾ ಅವರು ಎಲ್ಲಿಂದ ಕರೆ ಮಾಡಿದ್ದೀರಾ? ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಇನ್ನೊಮ್ಮೆ ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ? ಹಲೋ ಹಲೋ ಅನಿತಾ ಅವರೇ, ಎಲ್ಲಿಂದ ಕರೆ ಮಾಡಿರೋದು? ದಾವಣಗೆರೆಯಿಂದ. ಓಕೆ, ಮಾತಾಡಿ, ಪ್ರಶ್ನೆ ಕೇಳಿ. ಹೌದು,
0: ಒಳ್ಳೆ ಪ್ರಶ್ನೆ. ನಮ್ಮ ವಿಶೇಷವಾಗಿ ದ್ವಿಭಾಷಾ ಮಾಧ್ಯಮದ ಶಾಲೆಗಳಲ್ಲಿ ಬೇರೆ ಶಿಕ್ಷಕರನ್ನು ತೆಗೆದುಕೊಳ್ಳೋದಿಲ್ಲ. ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ನಾವು ಅಗತ್ಯವಾಗಿರ್ತಕ್ಕಂತ ತರಬೇತಿಯನ್ನ ಕೊಟ್ಟುಬಿಟ್ಟು ಅವ್ರಿಗೆ ಸನ್ನದ್ಧರನ್ನಾಗಿ ಮಾಡ್ತೀವಿ. ಒಂದು ವೇಳೆ ನಮ್ಮ ಶಿಕ್ಷಕರ ಕೊರತೆ ಇದ್ದಂಥ ಸಂದರ್ಭದಲ್ಲಿ ನಾವು ಅತಿಥಿ ಶಿಕ್ಷಕರನ್ನ ಅಲ್ಲಿ ಆಯ್ಕೆ ಮಾಡಿಕೊಂಡು ಅವರಿಗೂ ನಿಗದಿತವಾಗಿರ್ತಕ್ಕಂಥ ತರಬೇತಿಯನ್ನು ನಮ್ಮ ಜಿಲ್ಲಾ ಸಂಸ್ಥೆಯ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲೂ ಅವರಿಗೆ ಮತ್ತು ತಾಲೂಕಲ್ಲಿ ನಮ್ಮ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಅಂತ ತರಬೇತಿಯ ಸಂಸ್ಥೆ ಇದೆ, ಅಲ್ಲಿನೂ ಸಹ ನಾವು ತರಬೇತಿಯನ್ನು ನೀಡೋದ್ರ ಮೂಲಕ ಅವರಿಗೆ ಗುಣಮಟ್ಟದ ಬಲವರ್ಧನೆಯನ್ನೇ ಮಾಡಿ ಅವರಿಗೆ ಅಗತ್ಯ ತರಬೇತಿಯನ್ನು ನೀಡಿನೇ ತರಗತಿ ಕೊನೆಗಳಿಗೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ.
2: ಇವೆಲ್ಲರೂ ಜೊತೆ ಏನಾದ್ರು ನೋಡ್ತೀವಿ ಶಾಲೆಗಳಲ್ಲಿ ಟೀಚರ್ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ಒಬ್ಬಟ್ಟು ಚೂರು ಮೂರ್ಮೂರು ನಾಲ್ಕು ಕ್ಲಾಸ್ ಕೂಡ ನೋಡ್ಕೊಳ್ತಾ ಇರ್ತಾರೆ.
0: ಒಳ್ಳೆ ಪ್ರಶ್ನೆ. ಈ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನ ನೀಗೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಈಗಾಗಲೇ ಘೋಷಣೆಯನ್ನು ಮಾಡಿದೆ. ಎಲ್ಲಿ ಶಿಕ್ಷಕರ ಕೊರತೆ ಇದೆಯಲ್ಲೋ ಅಲ್ಲಿ ಕಡ್ಡಾಯವಾಗಿ ನಾವು ಹೊಸ ಶಿಕ್ಷಕರು ನೇಮಕ ಆಗೋವರೆಗೂ ಅತಿಥಿ ಶಿಕ್ಷಕರನ್ನ ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಒಂದು ಪ್ಲಾನ್ ಸಿದ್ಧಾಗಿದೆ ಮತ್ತು ಅನುಮೋದನೆಯೂ ಸಹ ಸಿಕ್ಕಿದೆ. ಈ ಶಾಲೆ ಪ್ರಾರಂಭವಾಗುವ ವೇಳೆಗೆ ಅಂದರೆ ಮೊದಲನೇ ವಾರದಲ್ಲೇ ಈ ಎಲ್ಲ ಶಾಲೆಗಳಲ್ಲಿ ಕೊರತೆ ಇರತಕ್ಕಂಥ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಅಗತ್ಯವಾಗಿರ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ಯಾವುದೇ ರೀತಿಯಲ್ಲಿ ಶಿಕ್ಷಕ
2: ದ್ವಿಭಾಷಾ ಮಾಧ್ಯಮದಲ್ಲಿ ಕೊಡೋದು ಮುಖ್ಯ ಅಲ್ಲ, ಯಾವುದೇ ಮೀಡಿಯಂ ಅಲ್ಲಿ ಕೊಟ್ಟರು ಕೂಡ ಅಲ್ಲಿ ಟೀಚರ್ಸ್ ಇದಾರೆ, ಅದನ್ನೇ ನಿಮ್ಗೆ ಇದ್ ಮಾಡಕ್ ಆಗ್ತಾ ಇಲ್ಲ. ಸೊ ಅದನ್ನ ಫಸ್ಟ್ ಕ್ರಮ ಕೈಗೊಂಡು ಟೀಚರ್ಸ್ ನ ಫಸ್ಟ್ ಅಲ್ಲಿ ಇದು ಮಾಡಿ ಇಲಾಖೆಗೆ.
1: ಖಂಡಿತ ಅನಿತಾ ಅವರೇ, ನೀವು ಹೇಳುವಂತದ್ದು ಸತ್ಯವಾದದ್ದು. ಮೊದಲು ವ್ಯವಸ್ಥೆಯನ್ನ ರೂಪಿಸಿಕೊಂಡು ನಂತರದಲ್ಲಿ ಅದನ್ನ ಜಾರಿಗೆ ತರೋದು ಸೂಕ್ತ ಅಂತ ನೀವು ಹೇಳ್ತಾ ಇದ್ದೀರಾ, ಒಪ್ಪುವಂತದ್ದೇನೆ. ಉಪನಿರ್ದೇಶಕರು
2: ಹಾಗಾಗ್ಬಿಟ್ಟು ದಯವಿಟ್ಟು ಮುಂದಿನ ವರ್ಷಗಳಲ್ಲಾದ್ರೂ ಕೂಡ ಇರುವಂತಹ ಮಾಧ್ಯಮಕ್ಕೆ ಹೆಚ್ಚು ಟೀಚರ್ಸ್ ನ ಫಸ್ಟ್ ಒದಗಿಸ್ಬೇಕು. ದ್ವಿಭಾಷಾ ಮಾಧ್ಯಮ ಅಂದಾಕ್ಷಣ ಮನಸ್ಸರಲ್ಲಿ ಪೋಷಕರಲ್ಲಿ ಪ್ರತಿಯೊಬ್ಬರಲ್ಲೂ ನಾವು ಗವರ್ಮೆಂಟ್ ಸ್ಕೂಲಿಗೆ ನಮ್ಮ ಮಕ್ಕಳನ್ನು ಕೂಡ ಹಾಕ್ಬೇಕು. ಯಾಕೆ ನಾವು ದುಡ್ಡು ಖರ್ಚು ಮಾಡಬೇಕು, ಸಾಕಷ್ಟು ಜನ ಬಡ ಮಕ್ಳು ಇರ್ತಾರೆ. ಸೊ ಹಾಗಾಗಿ ಹಾಕ್ಬೇಕು ಅಂತೇಳಿ ಆಸೆ ಇರುತ್ತೆ. ಬಟ್ ಹಾಕಿದ ನಂತರದಲ್ಲಿ ಫೇಸ್ ಮಾಡುವಂತಹ ಸಮಸ್ಯೆಗಳು ಸಾವಿರ ಸಾವಿರ. ಆ ಕಡೆ ಮಕ್ಕಳಿಗೆ ಅಲ್ಲೂ ಆಗಲ್ಲ, ಈ ಕಡೆ ಇಲ್ಲೂ ಆಗಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ತುಂಬಾ ಕೇರ್ ಆಗಿ ಮಾಡಿದ್ರೆ ಬೆಟರ್ ಅಂತ ನನ್ನ ಅನಿಸಿಕೆ.
0: ನಿಮ್ಮ ಸಂದೇಹ ಮತ್ತೆ ನಿಮ್ಮ ಇದಕ್ಕೆ ನಮ್ಮ ಇಲಾಖೆ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಯಾಕೆಂತಂದ್ರೆ ನಮ್ಮ ಶಿಕ್ಷಕರ ಕೊರತೆಯಿಂದ ನಾವು ಯಾವುದೇ ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ತರಗತಿಗೊಬ್ಬ ಶಿಕ್ಷಕರನ್ನ ಈ ವಿಶೇಷವಾಗಿ ದ್ವಿಭಾಷಾ ಮಾಧ್ಯಮ ಶಾಲೆಗಳಿರುವಂತಹ ಶಾಲೆಗಳಿಗೆ ವಿಶೇಷವಾಗಿ ತರಗತಿಗೊಬ್ಬರಿಗೆ ಮಾಡಬೇಕು ಅನ್ನೋದು ಈಗಾಗಲೇ ಸರ್ಕಾರದಲ್ಲಿ ನಿರ್ಧಾರ ಆಗಿದೆ. ಇದಕ್ಕೆ ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನ ತೆಗೆದುಕೊಂಡೇ ಈ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೇವೆ.
1: ಓಕೆ ಅನಿತಾ, ಖಂಡಿತ
2: ಸಾರ್ವಜನಿಕರ ಒಂದು ಅನಿಸಿಕೆ ಸರ್.
1: ಖಂಡಿತ ಖಂಡಿತ ಖಂಡಿತ ಉಪಯುಕ್ತವಾಗಿರುವಂತದ್ದು. ಧನ್ಯವಾದ ನಿಮ್ಗೆ. ಖಂಡಿತ ಸರ್, ಅನಿತಾ ಅವ್ರು ಕೇಳೋ ಹಾಗೇನೆ, ಯಾವುದೇ ಒಂದು ಶಿಕ್ಷಣವನ್ನ ಆರಂಭಿಸ್ತೀವಿ ಅಂದ್ರೆ ಅಲ್ಲಿ ಶಿಕ್ಷಕರು ಇರಬೇಕು. ಅವರದೇ ಕೊರತೆ ಇದ್ದಾಗ ಮಕ್ಕಳ ಕಲಿಕೆ ಸಾಧ್ಯ ಆಗೋದಿಲ್ಲ. ಇವರು ಕೇಳಿರುವಂತಹ ಪ್ರಶ್ನೆ ಕೂಡ ಬಹಳ ಪ್ರಸ್ತುತವಾಗಿರುವಂತದ್ದು. ಹಾಗೆ ಇಲಾಖೆ ಹೇಳ್ತೀರಾ ನೀವು, ಏನು ಬದಲಿ ವ್ಯವಸ್ಥೆ ಮಾಡ್ತೀವಿ ನಾವು, ಗೆಸ್ಟ್ ಟೀಚರ್ಸ್ಗಳು

0: ತಗೊಳ್ತೀವಿ ಅಂತೇಳಿ. ಆದ್ರೆ ಎಲ್ಲೋ ಒಂದು ಕಡೆ ಸಮಯ ಅನ್ನೋದು ಮಿಂಚಿ ಹೋಗ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ಗೆಸ್ಟ್ ಟೀಚರ್ಸ್ ಗಳನ್ನ ತಗೊಳ್ಳೋದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀರಾ ಅಥವಾ ಇನ್ನು ಮುಂದೆ ತಗೊಳ್ಳುವಂತದ್ದು?
1: ಈಗಾಗಲೇ ಇಲಾಖೆ ಈಗಾಗಲೇ ಆದೇಶವನ್ನು ಮಾಡಿದೆ. ಮೊನ್ನೆ ನಮ್ಮ ಗೌರವಾನ್ವಿತ ಶಿಕ್ಷಣ ಮಂತ್ರಿಗಳು ಮತ್ತು ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳಿಗಾಗಲೇ ಆದೇಶವನ್ನು ನೀಡಿದ್ದಾರೆ. ಈ ಪ್ರಕ್ರಿಯೆ ನಾವು ಜೂನ್ ಮೊದಲನೇ ವಾರದಲ್ಲೇ ಕಂಪ್ಲೀಟ್ ಆಗಿಬಿಟ್ಟು ಏನು ಮಕ್ಕಳು ದಾಖಲಾತಿ ಪ್ರಮಾಣ ಮುಗಿದು ಶಾಲೆಗಳು ಆರಂಭ ಆಗೋಷ್ಟೊತ್ತಿಗೆ ಎಲ್ಲ ರೀತಿಯ ಪ್ರಕ್ರಿಯೆಗಳು ಆರಂಭ ಆಗ್ತದೆ. ಯಾಕೆಂದರೆ ಶಿಕ್ಷಕರು ಇಲ್ಲದ್ರಿಂದ ಒಂದು ತರಗತಿ ಕೊಠಡಿ ನಿರ್ವಹಣೆ ಕಷ್ಟ ಇರೋದ್ರಿಂದ ಮೊದಲ ಆದ್ಯತೆ ಶಿಕ್ಷಕರಿಗೆ, ಅವ್ರನ್ನ ಖಾಲಿ ಇರುವ ಸ್ಥಾನಗಳಿಗೆ ಆದ್ಯತೆ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತೇವೆ.
0: ಓಕೆ ಸರ್, ಯು ಕೆ ಜಿ ಮತ್ತು ಎಲ್ ಕೆ ಜಿ ಈ ಒಂದು ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರಿ. ಒಂದು ಕೊಠಡಿಗೆ ಅಂದರೆ ಒಂದು ಎಲ್ ಕೆ ಜಿಗೆ ಅಥವಾ ಯು ಕೆ ಜಿಗೆ 30 ವಿದ್ಯಾರ್ಥಿಗಳನ್ನು ನಿಗದಿಪಡಿಸಿರುವಂಥದ್ದು. ಈ 30 ವಿದ್ಯಾರ್ಥಿಗಳಿಗೆ ಇಬ್ಬರು ಶಿಕ್ಷಕರು ಅಥವಾ ಒಬ್ಬರೇ ಶಿಕ್ಷಕರಿರುವಂಥದ್ದು?
1: 30 ಮಕ್ಕಳಿಗೆ ಒಬ್ಬ ಶಿಕ್ಷಕರು
0: ಇರ್ತಾರೆ. ಓಕೆ ಸರ್, ಈ ಎಲ್ಲಾ ಶಾಲೆಗಳಲ್ಲೂ ಇದು ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಈಗಾಗಲೇ ಶಿಕ್ಷಕರನ್ನು ಕೂಡ ನಿಗದಿ ಮಾಡಿ ಆಗಿದೆಯಾ ಸರ್?
1: ಈಗ ನಮ್ಮಲ್ಲಿ 95 ಏನು ಪೂರ್ವ ಪ್ರಾಥಮಿಕ ಶಾಲೆಗಳು ಅಧಿಕೃತವಾಗಿದೆ, ಅಲ್ಲಿ ಮಾತ್ರ ಈಗ ಪೂರ್ವ ಪ್ರಾಥಮಿಕ ತರಗತಿಗಳು ಪ್ರಾರಂಭ ಆಗ್ತಿದೆ. ಇನ್ನು ಉಳಿದಂತೆ 4 ತಾಲೂಕಿನಲ್ಲಿ ದ್ವಿಭಾಷಾ ಮಾಧ್ಯಮ ಆರಂಭ ಆಗ್ತಿದೆ. ಇನ್ನು ಉಳಿದಂತೆ ಚಳ್ಳಕೆರೆ ಮತ್ತು ಹಿರಿಯೂರು ತಾಲೂಕಿನಲ್ಲಿ ನಾವು PMC KPS ಮತ್ತು ಆಲ್ರೆಡಿ ಚಾಲ್ತಿಯಲ್ಲಿರ್ತಕ್ಕಂಥ ದ್ವಿಭಾಷಾ ಮಾಧ್ಯಮ ಶಾಲೆಗಳಲ್ಲಿ ಆ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ.
0: ಓಕೆ ಸರ್, ಒಟ್ಟಾರೆ ಒಂದು ಪ್ರಗತಿಯ ಹಂತದಲ್ಲಿ ಸಾಗ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ಅನ್ನೋವಂಥದ್ದು.
1: ಏಕೆಂದರೆ ವಿಶೇಷವಾಗಿ ನಮ್ಮ ಶಿಕ್ಷಣ ಗೌರವಾನ್ವಿತ ಶಿಕ್ಷಣ ಸಚಿವರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳ ಆಶಯ ಏನೆಂದರೆ, ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚು ಮಾಡಬೇಕು ಅಂದರೆ ಅಲ್ಲಿ ಅಗತ್ಯವಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಕೊಡಬೇಕಾಗಿರುತ್ತದೆ. ಸೊ ಹಾಗಾಗಿ ಈಗಾಗಲೇ ನಮ್ಮ ಗೌರವಾನ್ವಿತ ಶಿಕ್ಷಣ ಮಂತ್ರಿಗಳು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ವಿಶೇಷವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕನ್ನುವಂಥದ್ದು ಸರ್ಕಾರದ ಮಾದಾಸೆ ಇದೆ. ಈ ಬಾರಿ ಈ ವರ್ಷ 1,000 ಸರ್ಕಾರಿ ಶಾಲೆಗಳನ್ನು KPS ಶಾಲೆಗಳನ್ನಾಗಿ ಮೇಲ್ದರ್ಜೆಗೇರಿಸಿ ಅವುಗಳನ್ನು ಆರಂಭ ಮಾಡಬೇಕನ್ನುವಂಥದ್ದು ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಜೂನ್ 1 ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಅಧಿಕೃತವಾಗಿ ಶಿವಮೊಗ್ಗದಲ್ಲಿ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯ ಗುಣಮಟ್ಟದ ಜೊತೆಗೆ ಅಲ್ಲಿ ಪ್ರಮಾಣವನ್ನು ಗುಣಾತ್ಮಕವಾಗಿ ನೀಡಿದಾಗ ಮಾತ್ರ ಮಕ್ಕಳ ಭಾಗವಹಿಸುವಿಕೆ
0: ಖಂಡಿತ
1: ಇರುತ್ತೆ.
0: ಸಾರ್ವಜನಿಕರು ಸಾಮಾನ್ಯವಾಗಿ ಮೂಲ ಸೌಕರ್ಯಗಳು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸುವಂತದ್ದು. ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯ ಚೆನ್ನಾಗಿದ್ರೆ ಅಲ್ಲಿ ದಾಖಲಾತಿ ಪ್ರಮಾಣ ಹೆಚ್ಚಾಗುವಂತದ್ದು, ಒಂದಕ್ಕೊಂದು ಪೂರಕವಾಗಿ ನಡೆಯುವಂತಹ ಒಂದು ಕೆಲಸ ಇದಾಗಿರುತ್ತೆ. ಓಕೆ ಸರ್, KPSC ಶಾಲೆ ಬಗ್ಗೆನೆ ಹೆಚ್ಚಿನದಾಗಿ ಮಾತನಾಡಬೇಕಾಗಿದೆ. ನಮ್ಮ ಕೇಳುಗರೊಬ್ಬರು ಸಂದೇಶವನ್ನ ಕಳಿಸಿದ್ದಾರೆ ಸರ್, ಅದರ ಬಗ್ಗೆ ಕೂಡ ನೋಡೋಣ. ಸಂದೇಶ ಕಳಿಸಿರುವುದು ಬೋಪ ವೆಂಕಟೇಶ್ ಬೋಧನಾ ಹೊಸಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಒಂದು 4 ಪ್ರಶ್ನೆಯನ್ನ ಕೇಳಿದ್ದಾರೆ ಸರ್ ಇವರು. ಶಾಲೆಗಳಲ್ಲಿ ಹಾಜರಾತಿಯ ಸುಧಾರಣಾ ಕ್ರಮಗಳನ್ನ ತಿಳಿಸ್ಕೊಡ್ಬೇಕಂತವರಿಗೆ, ಹಾಗೇನೆ ವಿದ್ಯಾರ್ಥಿಗಳ ಗೈರು ಹಾಜರಾತಿಗೆ ಕಾರಣ ಏನು, ಇನ್ನು ಈ ವರ್ಷದಿಂದ ನೈತಿಕ ಶಿಕ್ಷಣ ವಿಷಯವು ಪ್ರಾರಂಭ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಬೈಲಿಂಗ್ವಲ್ ಅಂದರೆ ದ್ವಿಭಾಷಾ ಶಾಲೆಗಳಲ್ಲಿ ಪರೀಕ್ಷೆಯ ವಿಧಾನ ಹೇಗಿರುತ್ತೆ ತಿಳಿಸ್ಕೊಡಿ ಅಂತೇಳಿ 4 ಮುಖ್ಯ ಪ್ರಶ್ನೆಗಳೇ ಅಂತಾನೆ ಹೇಳಬಹುದು. ಓಕೆ, ಉತ್ತರಿಸಿ ಸರ್.
1: ಮೊದಲನೇದಾಗಿ ಮೊದಲೇ ಪ್ರಶ್ನೆ ಅವರದು
0: ಹಾಜರಾತಿ,
1: ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಸರ್ಕಾರ ಮತ್ತು ಇಲಾಖೆ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜೂನ್ 1 ನಮ್ಮ ಇಲಾಖೆ ಈ ಬಾರಿ ವಿಶೇಷವಾಗಿ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ವ್ಯಾಸಂಗ ಮಾಡತಕ್ಕಂಥ ಮಕ್ಕಳಿಗೆ ಫೇಶಿಯಲ್ ರೀಡಿಂಗ್ ಆನ್ಲೈನ್ ಹಾಜರಾತಿಯನ್ನ ಪ್ರಾರಂಭ ಮಾಡ್ತಾ
0: ಇದೆ. ಜೊತೆಗೆ
1: ಆಪ್ ಮೂಲಕ ನಿಗದಿಪಡಿಸಿ ಇಲಾಖೆ ಜಾರಿ ಮಾಡಿದಕ್ಕಂಥ ಒಂದು ಆಪ್ ಮೂಲಕ ಮಕ್ಕಳನ್ನ ಫೇಸ್ ನಲ್ಲಿ ಅವ್ರನ್ನ ಕ್ಯಾಪ್ಚರ್ ಮಾಡಿಕೊಂಡು ಮಾಡುವಂಥದ್ದು ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ಇನ್ನೊಂದು ವಿಶೇಷ ಏನಂದ್ರೆ ಸರ್ಕಾರಿ ಶಾಲಾ ಶಿಕ್ಷಕರಿಗೆ, ಅದು 1-10 ತರಗತಿಯ ಎಲ್ಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರು ಇರ್ಬೋದು, ಸಹ ಶಿಕ್ಷಕರು ಇರ್ಬೋದು, ಅಥವಾ ಬೋಧಕೇತರ ಸಿಬ್ಬಂದಿ ಇರ್ಬೋದು, ಎಲ್ಲರಿಗೂ ಸಹ ನಾವು KAMS ಕರ್ನಾಟಕ ಅಟೆಂಡೆನ್ಸ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಏನಿದೆ ಒಂದು ಈಗಾಗಲೇ ಪ್ರಾರಂಭ ಮಾಡಿದೆ. ಈಗಾಗಲೇ ನಮಗೆ ಕಳೆದ 2 ತಿಂಗಳಿಂದ ಇಲಾಖೆ ಅಧಿಕಾರಿಗಳಿಗೆ ಇದನ್ನು ಆರಂಭ ಮಾಡಿತ್ತು. ಬಟ್ ಈಗ ಜೂನ್ 1 ಕಡ್ಡಾಯವಾಗಿ ಎಲ್ಲ ಶಿಕ್ಷಕರು ಆ್ಯಪ್ ಆಧಾರಿತ KAMS ಆ್ಯಪ್ ಆಧಾರಿತ ಅಟೆಂಡೆನ್ಸ್ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಪ್ರತಿ ಶಿಕ್ಷಕರು ಅದಕ್ಕೆ ತಮ್ಮ ಶಾಲೆಯನ್ನ ಅಲ್ಲಿ GPS ಮ್ಯಾಪಿಂಗ್ ನಲ್ಲಿ ಅದು ಲ್ಯಾಟಿಟ್ಯೂಡ್ ಅನ್ನ ಕ್ಯಾಪ್ಚರ್ ಮಾಡಲಾಗಿರುತ್ತೆ. ಸೊ ಅವರಿಗೆ ಅಲ್ಲಿ ಮತ್ತೆ ಕರ್ತವ್ಯದ ಅವಧಿಯನ್ನು ಸಹ ನಿಗದಿಪಡಿಸಲಾಯಿತು. ಫಾರ್ ಉದಾಹರಣೆಗೆ ಶಾಲಾ ಅವಧಿ 10 ಪ್ರಾರಂಭ ಆಗಿ 4:30 ಮುಗಿತಿದ್ರೆ 10 ಅದು ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಗ್ಯಾದರ್ ಆಗಿರುತ್ತೆ. ಸೊ ಶಿಕ್ಷಕರು ಅಲ್ಲಿಗೆ ಹೋಗ್ತಾ ಇದ್ದ ಶಾಲೆಗೆ ಹೋಗ್ತಿದ್ದಾಗೇನೆ ಅಲ್ಲಿ ಕ್ಯಾಪ್ಚರ್ ಅನ್ನು ಫೇಸ್ ಕ್ಯಾಪ್ಚರ್ ಅನ್ನು ಮಾಡಬೇಕಾಗ್ತಾ ಹೋಗುತ್ತೆ.
0: ಅಂದ್ರೆ ಪ್ರತಿ ಶಿಕ್ಷಕರು ಕೂಡ ತಮ್ಮ ಮೊಬೈಲ್ ನಲ್ಲಿ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಬೇಕು.
1: ಅಲ್ಲಿ ಅಲ್ಲಿ ನಿಗದಿಪಡಿಸಿದ ಜಾಗದಲ್ಲಿ ಶಾಲಾ ಜಾಗದಲ್ಲಿ ಕ್ಯಾಪ್ಚರ್ ಆಗಿ ಅವರ ಅಟೆಂಡೆನ್ಸ್ ನ ದೃಢೀಕರಿಸತಕ್ಕಂತ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತಂದಿದೆ.
0: ಈ ಮೊದಲು ಬಯೋಮೆಟ್ರಿಕ್ ಇತ್ತು, ಈಗ ಹೊಸದೊಂದು ಸೇರ್ಪಡೆ ಅಂತಾನೆ ಹೇಳಬಹುದು.
1: ಬಯೋಮೆಟ್ರಿಕ್ ಕೆಲವೇ ಶಾಲೆಗಳಲ್ಲಿ ಇತ್ತು, ಬಟ್ ಈ ಬಾರಿ ಕರ್ನಾಟಕ ಸರ್ಕಾರ ನಮ್ಮ ಇಲಾಖೆ ವಿಶೇಷವಾಗಿ ಶಾಲೆಗಳಲ್ಲಿ ಶಿಕ್ಷಕರ

0: ಹೆಚ್ಚಿನ ಆಸ್ತಿಯನ್ನು ವಹಿಸ್ಬಿಟ್ಟು ಏನು ಆಪ್ ಆಧಾರಿತ ಒಂದು ಅಟೆಂಡೆನ್ಸ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ, ಮತ್ತು ಮಕ್ಕಳಿಗೂ ಸಹ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೂ ಜಾರಿಗೆ ತಂದಿದೆ. ಹೀಗಾಗಿ ಮಕ್ಕಳಲ್ಲಿ ಈಗಾಗಲೇ ಪ್ರಶ್ನೆಯನ್ನು ಕೇಳಿದಂತೆ ಕೇಳಿದ್ರು, ಮಕ್ಕಳಲ್ಲಿ ಗೈರಾಜರತಿ ಪ್ರಮಾಣವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಡ್ತಾ ಇದೆ. ಮತ್ತು ವಿಶೇಷವಾಗಿ ಅವ್ರ ಪ್ರಶ್ನೆಗೆ, ಗೈರಾಜರಾಗೋದಕ್ಕೆ ಹಲವು ರೀತಿಯ ಕಾರಣಗಳಿರ್ತವೆ. ಉದಾಹರಣೆಗೆ ಆ ಮಗುವಿಗೆ ಶಾಲೆಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ಅಂದರೆ ಆಸಕ್ತಿ ಕಡಿಮೆ ಇರುವಂಥದ್ದು ಇರ್ಬೋದು, ಅಥವಾ ಮಗುವಿಗೆ ಶಾಲೆಗೆ ಹಾಜರಾಗೋದಕ್ಕೆ ಕುಟುಂಬದಲ್ಲಿ ಅಸಹಕಾರ ಇರ್ಬೋದು, ಅಥವಾ ಮಗುವಿನ ಶೈಕ್ಷಣಿಕ ವ್ಯವಸ್ಥೆಗೆ ಪೂರ್ವಕವಾಗಿ ಹೊಂದ್ಕೊಳ್ಳೋದಕ್ಕೆ ಆ ಮಗುವಿನ ಒಂದು ಮನಃಶಾಸ್ತ್ರೀಯ ಅಂಶಗಳು ಇರ್ಬೋದು, ಹೀಗೆ ಬೇರೆ ಬೇರೆ ಕಾರಣಗಳು
1: ಸಮಸ್ಯೆ ಇರ್ಬೋದು.
0: ಅದನ್ನ ಸಂಬಂಧಪಟ್ಟಂತೆ ನಮ್ಮ ಶಿಕ್ಷಕರು ಈಗಾಗಲೇ ದಾಖಲಾತಿ ಆಂದೋಲನವನ್ನ ಪ್ರಾರಂಭ ಮಾಡಿದ್ವಿ. ನಾವು ಈಗಾಗಲೇ ಶಾಲೆ ನಮ್ಗೆ 1ನೇ ತಾರೀಕು ಪ್ರಾರಂಭ ಆದ್ರೂ 29ರಿಂದ ಪೂರ್ವಸಿದ್ಧತೆ ಆರಂಭ ಆದ್ರೂ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಸಾಕಷ್ಟು ಪ್ರಚಾರ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ದಾರೆ. ಯಾವ ಮಗು ಶಾಲೆಯಿಂದ ಹೊರಗಡೆ ಇದೆ, ಆ ಮಗುವನ್ನ ಮುಖ್ಯವಾಣಿಗೆ ತಂದು ಶಾಲೆಗೆ

0: ಅದನ್ನ ಸಂಬಂಧಪಟ್ಟಂತೆ ನಮ್ಮ ಶಿಕ್ಷಕರು ಈಗಾಗಲೇ ದಾಖಲಾತಿ ಆಂದೋಲನವನ್ನ ಪ್ರಾರಂಭ ಮಾಡಿದ್ವಿ ನಾವು. ಈಗಾಗಲೇ ಶಾಲೆ ನಮ್ಗೆ 1ನೇ ತಾರೀಕು ಪ್ರಾರಂಭ ಆದರೂ 29ರಿಂದ ಪೂರ್ವಸಿದ್ಧತೆ ಆರಂಭ ಆದರೂ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಸಾಕಷ್ಟು ಪ್ರಚಾರ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ. ಯಾವ ಮಗು ಶಾಲೆಯಿಂದ ಹೊರಗಡೆ ಇದೆ, ಆ ಮಗುವನ್ನು ಮುಖ್ಯವಾಹಿನಿಗೆ ತಂದು ಶಾಲೆಗೆ ಪ್ರಾರಂಭ ದಾಖಲಾತಿ ಮಾಡಿಕೊಳ್ಳುವಂಥದ್ದು, ಮತ್ತು ಇದಕ್ಕೆ ಮತ್ತು ಯಾವ ಮಗು ಅರ್ಹ ವಯಸ್ಸಿನ ಮಗು ಇದೆಯೋ, ಈಗ 6 ವರ್ಷ ಬರುವಂತಹ ಮಗು ಅಥವಾ 7 ವರ್ಷದ ಮಗು ನಿಗದಿತ ತರಗತಿಯಲ್ಲಿ ಇರೋದಕ್ಕೆ ಎಲ್ಲಿ ಹೊರಗಡೆ ಇದೆಯೋ
1: ಸರ್, ಇದರ ಜೊತೆಗೆ ಒಂದು ವಯಸ್ಸಿನ ಗೊಂದಲ ಕೂಡ ಇರುವಂತದ್ದು. 1ನೇ ತರಗತಿಗೆ ಸೇರ್ಪಡೆ ಆಗ್ಬೇಕಂದ್ರೆ ಇಷ್ಟು ವಯಸ್ಸಾಗಿರ್ಬೇಕು ಅನ್ನುವಂಥದ್ದು, ಈಗ 6 ವರ್ಷನೇ ಆಗಿರ್ಬೇಕಾ ಅಥವಾ 5 ವರ್ಷ?
0: ಈ ಬಾರಿ ಮಾತ್ರ ಐದು ವರ್ಷ 10 ತಿಂಗಳಿಗೆ ಸರ್ಕಾರ
1: 5 ವರ್ಷ 10 ತಿಂಗಳು.
0: ಸೊ ಹಾಗಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಈಗಾಗಲೇ ಸರ್ಕಾರ ಸುತ್ತೋಲೆಯನ್ನು ಸಹ ನೀಡಿದೆ.
1: ಇದೊಂದು ದೊಡ್ಡ ಸಮಸ್ಯೆ
0: ಅಂತ ಪೋಷಕರಿಗೆ ಒಂದು ಗೊಂದಲ. ಸರ್ಕಾರ ಈಗಾಗಲೇ ಒಂದು 15 ದಿನ ಮುಂಚಿತವಾಗಿ ಅಥವಾ 1 ತಿಂಗಳ ಮುಂಚಿತವಾಗಿ ಈಗಾಗಲೇ ಮಾಹಿತಿಯನ್ನು ನೀಡಿದೆ. ಮತ್ತು ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಸರ್ಕಾರ ನಿಗದಿಪಡಿಸಿದಂಥ ವಯೋಮಿತಿ ಆಧಾರದ ಮೇಲೆ ಇದನ್ನು ಪ್ರಕ್ರಿಯೆ ನಡೀಬೇಕನ್ನುವಂಥದ್ದು. ಸೊ ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ.
1: ಓಕೆ ಸರ್. ಸರ್, ಹಾಗೇನೆ ಗೈರು ಹಾಜರಾತಿ ಬಗ್ಗೆ ಹೇಳಿದ್ರು, ಅದಕ್ಕೆ ಇನ್ನೊಂದು ನನಗೆ ತಿಳಿದಿರುವಂತಹ ಇಲಾಖೆ ಮತ್ತು ಶಿಕ್ಷಣ ಸಂಸ್ಥೆ ಮಗು ಶಾಲೆಗೆ ದಾಖಲಾತಿ ಆಗೋದನ್ನ ತುಂಬಾ ಗಮನಿಸ್ತಾ ಇರ್ತಾರೆ. ಉದಾಹರಣೆಗೆ 1ರಿಂದ 7ನೇ ತರಗತಿಗೆ ವರೆಗೂ ಓದಿರುವಂತಹ ಮಗು ಮುಂದೆ 8ನೇ ತರಗತಿಗೆ ಸೇರ್ಬೇಕಾಗಿರುತ್ತೆ. ಅಂದ್ರೆ ಆ ಮಗುವನ್ನ ಒಂದಷ್ಟು ಇವರು ಗಮನಿಸ್ತಾ ಇರ್ತಾರೆ, ಶಾಲೆಗೆ ದಾಖಲಾಗಿದೆಯೋ ಅಥವಾ ಇಲ್ವೋ, ಮಗು ಮಧ್ಯದಲ್ಲೇ ಶಾಲೆ ಬಿಟ್ಟಿದೆಯೋ ಹೊರಗುಳಿದಿದೆಯೋ ಅನ್ನುವಂಥದ್ದು. ಅದು ಶಿಕ್ಷಕರ ಜವಾಬ್ದಾರಿಯಾಗಿರುತ್ತಾ ಅಥವಾ ಶಿಕ್ಷಣ ಇಲಾಖೆನೇ ಆ ಒಂದು ಗ್ರಾಮ ಮಟ್ಟದಲ್ಲಿ ಏನಾದರೂ ಕ್ರಮ ತಗೊಳ್ತೀರಾ ಸರ್, SDMC ಮೂಲಕ?
0: ವಿಶೇಷವಾಗಿ ಒಂದು ಒಳ್ಳೆಯ ಪ್ರಶ್ನೆ ಇದು. ಇದು ಮಗು ಶಾಲೆ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ಅಷ್ಟೇ ಸಂಬಂಧಪಟ್ಟಿದ್ದಲ್ಲ. ಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತಮ್ಮ ಶಾಲೆಗೆ ದಾಖಲಾಗಿರ್ತಕ್ಕಂಥ ಅರ್ಹ ವಯಸ್ಸಿನ ಮಗು ನಿರಂತರ ಗೈರು ಹಾಜರಾದರೆ, ನಮ್ಮಲ್ಲಿ ಈಗ 7 ದಿನ ನಿರಂತರವಾಗಿ ಗೈರು ಹಾಜರಾದರೆ ಅದು ಮಗುವನ್ನು ಶಾಲೆಯಿಂದ ಹೊರಗುಳಿದ ಮಗು ಅಂತ ನಾವು ಟ್ರೀಟ್ ಮಾಡ್ತೀವಿ. ಇದಕ್ಕೆ ಪೂರಕವಾಗಿ ನಾವು ಶಾಲಾ ಶಿಕ್ಷಣ ವಹಿಯನ್ನು ಶಾಲೆಗಳಲ್ಲಿ ಇದಕ್ಕೆ ಪೂರಕವಾಗಿ ಈ ಮಕ್ಕಳಿಗೆ ಮಾತ್ರ ಹೆಚ್ಚಿನ ಗಮನ ಇಟ್ಬಿಟ್ಟು ಆ ದಾಖಲಾತಿ ಅದನ್ನು ದಾಖಲೆ ಸಿದ್ಧಪಡಿಸ್ಕೊಳ್ಬೇಕು. ಮತ್ತು ಯಾಕೆ ಆ ಮಗು ನಿರಂತರವಾಗಿ ಗೈರಾಜರಾಗುತ್ತಿದೆ ಅನ್ನೋಂಥದ್ದನ್ನು ಪೋಷಕರ ಬಳಿ ತೆರಳಿ ಅವರಿಗೆ ಗಮನಿಸ್ಬಿಟ್ಟು ಅವರಿಗೆ ತಿಳಿಯಲಿ ಮಗುವನ್ನು ದಾಖಲು ಮಾಡುವಂಥದ್ದು ಇರ್ಬೋದು. ಇದರ ಜೊತೆಗೆ ಕೇವಲ ಶಿಕ್ಷಕರು ಮುಖ್ಯ ಶಿಕ್ಷಕರು ಅಷ್ಟೇ ಅಲ್ಲ, ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ ಅನುಷ್ಠಾನ ಅಧಿಕಾರಿಗಳಾಗಿರ್ತಕ್ಕಂಥ CRP BRP ಎಜುಕೇಷನ್ ಕೋಆರ್ಡಿನೇಟರ್ BO ಮತ್ತು ಜಿಲ್ಲಾ ಹಂತದಲ್ಲಿ ನಮ್ಮ ಉಪನಿರ್ದೇಶಕರು ಆಡಳಿತ ಕಚೇರಿಯ ಶಿಕ್ಷಣಾಧಿಕಾರಿಗಳು ಪರಿವೀಕ್ಷಕರು ಮತ್ತು ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಇದಕ್ಕೆ ಪೂರಕವಾಗಿ ಅನುಪಾಲನೆಯನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಇದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಈಗ June 1ನೇ ತಾರೀಕಿಂದಲೇ ಈಗೇನು ನಾವು ದಾಖಲಾತಿ ಪ್ರಕ್ರಿಯೆ ಆರಂಭ ಮಾಡ್ತಿದ್ದೀವಿ. ವಿಶೇಷ ಯಾವ ಮಗು ಗೈರಾಜರಾಗಿದೆ ಕಳೆದ ವರ್ಷದಲ್ಲಿ ಆ ಮಗುವನ್ನು ಮತ್ತೆ ಶಾಲೆಗೆ ದಾಖಲು ಮಾಡ್ತಕ್ಕಂಥದ್ದು ಕೇವಲ ದಾಖಲು ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಮಗು ನಿರಂತರವಾಗಿ ಆ ಮಗುವಿನ ಹಾಜರಾತಿಯನ್ನು ಗಮನಿಸಬೇಕಾಗಿರೋದಕ್ಕೂ ಸಹ ನಾವು
1: ಕ್ರಮ ತಗೊಳ್ತಾ ಇದ್ದೀರಾ. ಓಕೆ ಸರ್, ಮತ್ತೊಂದು ಪ್ರಶ್ನೆ, ನೈತಿಕ ಶಿಕ್ಷಣ ವಿಷಯ ಪ್ರಾರಂಭ ಆಗುತ್ತಾ ಅಂತೇಳಿ.
0: ಒಂದೊಳ್ಳೆಯ ಪ್ರಶ್ನೆ. ಈಗಾಗಲೇ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೆಜ್ಜೆ ನಿಟ್ಟಿದೆ ನಮ್ಮ ಇಲಾಖೆ. ವಿಶೇಷವಾಗಿ ಈಗ ನಮ್ಮ ಈಗ ಶಿಕ್ಷಣ ಅಂದರೆ ಏನೋ ಆಗಿದೆ ಅಂದರೆ ಶಾಲೆ ದಾಖಲಾತಿ ಪಠ್ಯಪುಸ್ತಕ ಪಠ್ಯವಸ್ತು ಪರೀಕ್ಷೆ ಅಂಕಗಳಿಗೆ ಸೀಮಿತವಾಗಿರುತ್ತದೆ. ಆದರೆ ಮಗು ಒಂದು ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕರಾಗಿ ರೂಪಿಸೋದ ನಿಟ್ಟಿನಲ್ಲಿ ವಿಶೇಷವಾಗಿ ಮೌಲ್ಯ ಶಿಕ್ಷಣ ಬಹಳ ಇಂಪಾರ್ಟೆಂಟ್,
1: ಬಹಳ ಮುಖ್ಯ.
0: ಸೊ ಹಾಗಾಗಿ ಈ ನೈತಿಕ ಅಧಪತನ ಅಥವಾ ಮೌಲ್ಯ ಶಿಕ್ಷಣದ ಕೊರತೆ ಎದುರಿಸುವಂಥ ನಿಟ್ಟಿನಲ್ಲಿ ನಾವು ಹಲವು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇಲಾಖೆ ಈ ಬಾರಿ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರಿಗೆ ನಾವು 3 ದಿನಗಳ ತರಬೇತಿಯನ್ನು ಈಗಾಗಲೇ ಇಲಾಖೆಯಿಂದ ನೀಡಿದ್ದೀವಿ. ವಿಶೇಷವಾಗಿ ಶಾಲಾ ಹಂತದಲ್ಲಿ ಮೌಲ್ಯ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವಂಥದ್ದು, ಅಂದರೆ ಮಗುವಿಗೆ ನೈತಿಕ ಪಾಠ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ. ಅದರಲ್ಲೂ ಇವತ್ತಿನ ಏನು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳು ಇವತ್ತು ತಂತ್ರಜ್ಞಾನ ಆಧಾರಿತ
1: ಡಿಜಿಟಲ್
0: ಆನಂತರ ಕೊರೋನಾ ನಂತರದ ಕಾಲಘಟ್ಟದಲ್ಲಿ ಮಗುವಿನ ಮನಸ್ಸು ತುಂಬಾ ಡಿಸ್ಟರ್ಬ್ ಆಗಿರುವಂತದ್ದನ್ನು ಗಮನಿಸ್ತೀವಿ. ಆ ನಿಟ್ಟಿನಲ್ಲಿ ಶಿಕ್ಷಕರು ವಿಶೇಷವಾಗಿ ಆಸ್ತಿ ವಹಿಸಿ ಮೌಲ್ಯ ಶಿಕ್ಷಣಕ್ಕೆ ತರಗತಿ ಕೊನೆಗಳಲ್ಲಿ ನೀಡೋದಕ್ಕೆ ಎಲ್ಲಾ ರೀತಿಯ ಒಂದು ಮಾಹಿತಿಯನ್ನ ನಾವು ಶಿಕ್ಷಕರಿಗೆ ತರಬೇತಿಯ ಮೂಲಕ ನೀಡಿದೀವಿ. ಅದು ಸಹ ಈಗ ಪ್ರಕ್ರಿಯೆ.
1: ಓಕೆ ಸರ್, ಇವರ ಕೊನೆಯ ಪ್ರಶ್ನೆ, ದ್ವಿಭಾಷಾ ಪರೀಕ್ಷೆಯನ್ನ ಹೇಗೆ ನಡೆಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಶಾಲೆಗಳಲ್ಲಿ ಪರೀಕ್ಷೆ ವಿಧಾನದ ಬಗ್ಗೆ ತಿಳಿಸಿ.
0: ಪರೀಕ್ಷೆ ಪ್ರಕ್ರಿಯೆ ದ್ವಿಭಾಷದಲ್ಲಿ ಮತ್ತೆ ವ್ಯತ್ಯಾಸಗಳು ಕನ್ನಡ ಮಾಧ್ಯಮದಲ್ಲಿ ಹೇಗೆ ನಾವು ಸಂಕಲನಾತ್ಮಕ ಮೌಲ್ಯಮಾಪನ ಮತ್ತು ಈ ಎಲ್ಲ ಪ್ರಕ್ರಿಯೆಗಳೇನಿದ್ವೋ ಅದೇ ಪ್ರಕಾರವಾಗಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಇಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳಿರೋದಿಲ್ಲ. ಬೋಧನಾ ಪ್ರಕ್ರಿಯೆಯಲ್ಲಿ ಮಾತ್ರ 2 ವಿಧಾನಗಳಿರುತ್ತೆ, ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವಂಥ ಪ್ರಕ್ರಿಯೆ ಇರುತ್ತೆ. ಉಳಿದಂತೆ ಮಗುವಿನ ಏನು ಜ್ಞಾನಮಟ್ಟವನ್ನು ಅಳೆಯೋದಕ್ಕೆ ಮೌಲ್ಯಮಾಪನ ಕ್ರಿಯೆ ಏನಿದೆ ಇಲಾಖೆ

0: ನಿಗದಿಪಡಿಸಿದಂಥ ಮಾನದಂಡಗಳಿದೆ ಅದೇ ಪ್ರಕಾರವಾಗಿ ನಡೀತಾವೆ.
1: ಓಕೆ ಓಕೆ ಕಿಡುಕರೆ, 2026 ಹಾಗೂ 27ನೇ ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನದ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
1: ಆತ್ಮೀಯ ಕೇಳುಗರಿಗೆಲ್ಲ ಹಲೋ, ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಚಿತ್ರದುರ್ಗದ ಡಯಟ್ ಶಿಕ್ಷಣ ಸಂಸ್ಥೆಯ ಉಪ ಪ್ರಾಚಾರ್ಯರಾಗಿರುವ ಎಸ್ ನಾಗಭೂಷಣ್ ಅವರು. ಸರ್, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ ಅಂತ ಹೇಳ್ತಾನೆ ಇರ್ತೀವಿ, ಎಲ್ಲದೂ ಕೂಡ ಉಚಿತವಾಗಿರುವಂಥದ್ದು. ಇದಕ್ಕೆ ಮತ್ತೊಂದು ಸೇರ್ಪಡೆಯಾಗಿ ಸರ್ಕಾರ ವಿನೂತನವಾಗಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗೋದಕ್ಕೆ KPS ಶಾಲೆಗಳನ್ನು, ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಆರಂಭಿಸ್ತಾ ಇದೆ. ಇದರ ವಿಶೇಷತೆ ಏನು ಸರ್? ಅಂದ್ರೆ ಈಗಿರುವ ಸರ್ಕಾರಿ ಶಾಲೆಗಳಿಗೂ ಈಗ ಆರಂಭ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ KPS ಶಾಲೆಗಳಿಗೂ ಏನ್ ವ್ಯತ್ಯಾಸ ಇದೆ ಸರ್?
0: ಇದೊಂದು ಒಳ್ಳೆಯ ಕಾರ್ಯಕ್ರಮ ಕರ್ನಾಟಕ ಪಬ್ಲಿಕ್ ಶಾಲೆ ಅನ್ನುವಂಥದ್ದು. ಕರ್ನಾಟಕ ಪಬ್ಲಿಕ್ ಶಾಲೆ ಅನ್ನುವಂಥದ್ದು ನಮ್ಮ ಗೌರವಾನ್ವಿತ ಶಿಕ್ಷಣ ಸಚಿವರು ಮತ್ತೆ ಮನೆ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಮೇಲ್ಮಟ್ಟದ ಎಲ್ಲ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರುವಂತಹ ಕಾರ್ಯಕ್ರಮ. ಕರ್ನಾಟಕ ಪಬ್ಲಿಕ್ ಶಾಲೆ ಅಂದರೆ ವಿಶೇಷವಾಗಿ ಒಂದೇ ಸೂರಿನಡಿನಲ್ಲಿ LKGಯಿಂದ PUವರೆಗೆ, ದ್ವಿತೀಯ PUವರೆಗೆ ಒಂದೇ ಸೂರಿನಡಿನಲ್ಲಿ ನಡೀತಕ್ಕ, ಅಂದರೆ ಒಂದೇ ಕ್ಯಾಂಪಸ್ಸು, ಒಂದೇ ಬಿಲ್ಡಿಂಗ್ನಲ್ಲಿ ಮಗು LKG ಅಂದರೆ ಕಿರಿಯ ಪೂರ್ವ ಪ್ರಾಥಮಿಕ ಹಂತಕ್ಕೆ ದಾಖಲಾದರೆ ಮಗು LKG ಹಂತಕ್ಕೆ PUಯನ್ನು ಅಲ್ಲೇ ಮುಗಿಸ್ಬೇಕು ಅನ್ನೋಂಥದ್ದು. ಅಂದರೆ ಒಂದೇ ಸೂರಿನಲ್ಲಿ ಸುಮಾರು 12+2 14 ವರ್ಷಗಳ ಸತತ ನಿರಂತರ ವ್ಯಾಸಂಗ ಪ್ರಕ್ರಿಯೆಯನ್ನು ಅಲ್ಲಿ ಮುಗಿಸ್ಬಿಟ್ಟು ಮಗು ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು.
1: ಸಂಪೂರ್ಣವಾಗಿ ಉಚಿತವಾದ ಗುಣಮಟ್ಟದ ಶಿಕ್ಷಣ,
0: ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಈ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಸ್ತುತ 8 ನಮ್ಮಲ್ಲಿ KPS ಶಾಲೆಗಳು ಈಗ ಪ್ರಾರಂಭ ಮಾಡಿದ್ದೇವೆ. ಈ ಬಾರಿ ಸಹ ನಮ್ಮ KMRC ಅನುದಾನ ಮತ್ತು ಇನ್ನಿತರ ರಾಜ್ಯ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಇನ್ನೂ ಹಲವು ಹೊಸ KPS ಶಾಲೆಗಳ ಪ್ರಸ್ತಾವನೆ ಮುಂದೆ ಇದೆ, ಅವು ಸಹ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ತಿಳಿಸಿದಂತೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥದ್ದು ಮತ್ತು ಮೂಲಸೌಕರ್ಯಗಳ ಉತ್ಕೃಷ್ಟವಾಗಿರ್ತಕ್ಕಂಥ ಮೂಲಸೌಕರ್ಯಗಳು, ಅಂದರೆ ಇಲ್ಲಿ ಯಾವುದೇ ರೀತಿಯ ಕಟ್ಟಡದ ಕೊರತೆ ಇರೋದಿಲ್ಲ, ಯಾವುದೇ ಬೇರೆ ಇನ್ನಿತರ ಮೂಲಸೌಕರ್ಯಗಳ ಕೊರತೆ ಇರೋದಿಲ್ಲ. ಎಲ್ಲರ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವಂಥ ನಿಟ್ಟಿನಲ್ಲಿ ಗುಣಮಟ್ಟದ ಶಿಕ್ಷಣ ಜೊತೆಗೆ ಅಗತ್ಯವಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನು ಒದಗಿಸ್ಬೇಕಾಗಿದೆ. ಅಂದರೆ ಸುಸಜ್ಜಿತ ಕಟ್ಟಡ, ಉತ್ತಮವಾಗಿರ್ತಕ್ಕಂಥ ಶೌಚಾಲಯ, ಒಳ್ಳೆಯ ಮೈದಾನ, ವಿಶೇಷವಾಗಿ ವಿಜ್ಞಾನ ಚಟುವಟಿಕೆಗಳಿಗೆ ವಿಜ್ಞಾನ ಲ್ಯಾಬ್ಗಳು, ಪ್ರಯೋಗಾಲಯಗಳು, ಕಂಪ್ಯೂಟರ್ ಆಧಾರಿತ ಶಿಕ್ಷಣ ಮತ್ತು ಮಕ್ಕಳ ಕಲಿಕಾ ಚಟುವಟಿಕೆಗೆ ಪೂರಕವಾಗಿರ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನು ತಯಾರು ಮಾಡಿಕೊಂಡು ಏನು ಚಟುವಟಿಕೆ ಆಧಾರಿತ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆ ಮತ್ತು ಕ್ರೀಡಾ ಸೌಲಭ್ಯಗಳು, ಡಿಜಿಟಲ್ ವ್ಯವಸ್ಥೆ, ಹೀಗೆ ಪರಿಪೂರ್ಣವಾಗಿರ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಒಳಗೊಂಡಿರುತ್ತೆ. ಮತ್ತು ಹೆಚ್ಚಿನ ಅನುದಾನ ಸಹ ಸರ್ಕಾರ ಇದಕ್ಕೆ ನೀಡ್ತಾ ಬಂದಿದೆ. ಕನಿಷ್ಠ ಒಂದು ಪಬ್ಲಿಕ್ ಶಾಲೆಗೆ ಒಂದು ವರ್ಷಕ್ಕೆ ಕನಿಷ್ಠ 3.5-4 ಲಕ್ಷ ರೂಪಾಯಿ ಅನುದಾನ ಸರ್ಕಾರ ಇವತ್ತು ನೀಡ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು, ಅಂದರೆ ಇದು ಬೆಳವಣಿಗೆ ಕಲಿಕಾ ಪೂರಕ ಚಟುವಟಿಕೆಗಳ ಬೆಳವಣಿಗೆಗೆ ನಾನು ಹೇಳ್ತಿರುವಂಥದ್ದು. ಇನ್ನು ಉಳಿದಂತೆ ಕಟ್ಟಡ ಇನ್ನಿತರ ಪರಿಕರಗಳಿಗೆ ಇವತ್ತು 100,000 ಅನುದಾನವನ್ನು ಸರ್ಕಾರ ಇವತ್ತು ಬಿಡುಗಡೆ ಮಾಡಿ ಒಟ್ಟಾರೆ ಒಂದು ಮಗು LKG ಪ್ರಾರಂಭ ತರಗತಿ ದಾಖಲಾಗಂಥ ಮಗು ಗುಣಮಟ್ಟದ PU ಶಿಕ್ಷಣವನ್ನು ಸಹ ಪಡೆದು ಹೊರಹೋಗುವಂಥ ನಿಟ್ಟಿನಲ್ಲಿ ವ್ಯವಸ್ಥೆನ
1: ಖಂಡಿತವಾಗ್ಲು ಸುದೀರ್ಘವಾದ ಒಂದು ಶಿಕ್ಷಣ ಅಭ್ಯಾಸಕ್ಕೆ ಇದೊಂದು ಭದ್ರ ಬುನಾದಿ ಇದ್ದ ಹಾಗೆ KPS ಶಾಲೆ ಅಂತ ಹೇಳ್ಬೋದು. ಸರ್, ಮತ್ತೊಮ್ಮೆ ತಿಳಿಸಿ, ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು KPS ಶಾಲೆಗಳಿರುವಂಥದ್ದು?
0: ಒಟ್ಟು 8 ಶಾಲೆಗಳಿದೆ. ಚಿತ್ರದುರ್ಗ ಚಳ್ಳಕೆರೆಯಲ್ಲಿ ಒಂದಿದೆ, ಚಿತ್ರದುರ್ಗದಲ್ಲಿ ಒಂದಿದೆ, 12 ಜಂಪಣ್ಣಿಟ್ಟಿ, ಹಿರಿಯೂರು ತಾಲೂಕಿನಲ್ಲಿ 3 ಇದೆ, ಅಲ್ಲಿ ಹೆಚ್ಚಿದೆ, ಮರಡಿಹಳ್ಳಿ, ಹರಿಯಬ್ಬೆ, ಹೀಗೆ ಒಟ್ಟು ಮೂರು ಶಾಲೆಗಳಿದೆ. ಹೊಳಲ್ಕೆರೆನಲ್ಲಿ ಒಂದಿದೆ, ಹೊಸದುರ್ಗದಲ್ಲಿ ಒಂದಿದೆ ಮತ್ತು ಮೊಳಕಲ್ಮೂರಿನಲ್ಲಿ ಒಂದಿದೆ. ಒಟ್ಟು 8 ಕರ್ನಾಟಕ ಪಬ್ಲಿಕ್ ಶಾಲೆಗಳು ನಮ್ಮಲ್ಲಿ ಇವತ್ತು ಕಾರ್ಯನಿರ್ವಹಿಸುತ್ತಿವೆ.
1: ಓಕೆ, ಅತ್ಯಂತ ಸುಸಜ್ಜಿತವಾದಂತಹ ಕಟ್ಟಡ ಮತ್ತು ಉತ್ತಮ ಶಿಕ್ಷಣವನ್ನು ಒಳಗೊಂಡಿರೋ ಒಂದು KPS ಶಾಲೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಹಾಗೆ ರಾಜ್ಯದಲ್ಲಿ ಬಹುಸಂಖ್ಯೆಯಲ್ಲಿ ವೃದ್ಧಿಯಾಗಲಿ ಅಂತ ಕೂಡ ನಾವು ಆಶಿಸ್ತೀವಿ. ಸರ್, ಕೇಳುಗರೊಬ್ಬರು ಸಂದೇಶದ ಮೂಲಕ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಕರೆಯನ್ನು ಕೂಡ ಮಾಡಬಹುದು. ಓಕೆ, ಕರೆ ಕೂಡ ಬರ್ತಾ ಇದೆ, ಮೊದಲು ಸಂದೇಶವನ್ನು ತಗೊಳ್ಳೋಣ. ಓಕೆ, ಸಂದೇಶವನ್ನು ಕಳಿಸಿರುವಂಥದ್ದು ಕಲ್ಪನಾ ಹಿರಿಯೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾನ್ಯರೇ ನಮಸ್ಕಾರ ಅಂತ ತಿಳಿಸಿದ್ದಾರೆ. ಇನ್ನು ಮಕ್ಕಳಿಗೆ ನೀಡುವ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿಯನ್ನು ರಾಜಾರೋಷವಾಗಿ ದುರ್ಬಳಕೆ ಮಾಡಲಾಗ್ತಾ ಇದೆ ಅಂತೇಳಿ ಒಂದು ಆರೋಪವನ್ನು

0: ಹೇಳ್ತಾ ಇದ್ದಾರೆ ಸರ್. ಉದಾಹರಣೆಗೆ ಹೇಳೋದಾದ್ರೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಅಡಿಕೆ ಕಾರ್ಯಕ್ರಮವನ್ನು ನೋಡುವಾಗ ಶಾಲೆಯಲ್ಲಿ ನೀಡುವ ಹಾಲಿನ ಪುಡಿಯಿಂದ ತಯಾರಿಸಿದ ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿ ಅಂತ ಹೇಳಿ ತೋರಿಸ್ತಾರೆ. ಇದನ್ನು ನೋಡಿದಾಗ ಮನಸ್ಸು ಕೆಂಡಾಮಂಡಲವಾಗುತ್ತೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತೇಳಿ ಸರ್. ಅಂದ್ರೆ ಇಲ್ಲಿ ಸರ್ಕಾರ ಕೊಡುವಂತಹ ದವಸ ಧಾನ್ಯಗಳ ದುರುಪಯೋಗ ಆಗುವಂತದ್ದು, ಅದನ್ನ ಅವರು ಗಮನಿಸಿದ್ದಾರೆ, ಹಾಗಾಗಿ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್?
1: ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ನಮ್ಮ ಕ್ಷೀರಭಾಗ್ಯ ಯೋಜನೆಯನ್ನ ನೋಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಪ್ರಧಾನ ಮಂತ್ರಿ ಪೋಷಣ ಅಭಿಯಾನ ಒಂದು ಸರ್ಕಾರದ ಕಾರ್ಯಕ್ರಮ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಧಿಕಾರಿ ವೃಂದ ಇದೆ. ಸೊ ಇವರು ಈ ಪೂರಕವಾಗಿ ಈ ಕಾರ್ಯಕ್ರಮಗಳ ಅನುಷ್ಠಾನ ಮತ್ತು ಇದರ ಸಾಫಲ್ಯತೆಗೆ ಸಂಬಂಧಪಟ್ಟಂತೆ ಕಾಲಕಾಲಕ್ಕೆ ಮೌಲ್ಯಮಾಪನ ಮತ್ತು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಈಗ ಕಲ್ಪನಾ ಅವರು ತಿಳಿಸಿರುವಂತೆ ಹಿರಿಯೂರಿನ ಏನು ವ್ಯಾಪ್ತಿಯ ಕೆಲವು ಶಾಲೆಗಳಲ್ಲಿ ಈ ತರದ ಏನಾದರೂ ದುರ್ಬಳಕೆ ಆಗಿದೆಯೇ ಅಂತ.
0: ಅಂದ್ರೆ ಇಲ್ಲಿ ಅವರು ಯಾವ ಶಾಲೆಯನ್ನ ಹೇಳಿಲ್ಲ, ಯೂಟ್ಯೂಬ್ ಚಾನೆಲ್ ನಲ್ಲಿ ಗಮನಿಸಿರೋದು ಅಂತ.
1: ಇದನ್ನ ನಮ್ಮ ಇಲಾಖೆ ಅಧಿಕಾರಿಗಳು ಗಮನಿಸ್ತಾರೆ. ಈ ಸಂಬಂಧವಾಗಿ ಅಗತ್ಯವಾಗಿರ್ತಕ್ಕಂಥ ಕ್ರಮವನ್ನ ಅವರು ವಹಿಸ್ತಾರಂತ ಅವರಿಗೆ ತಿಳಿಸೋದಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮತ್ತು ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ನೀಡುವಂತಹ ಸೌಲಭ್ಯಗಳು ನಮ್ಮ ಮುಖ್ಯ ಶಿಕ್ಷಕರು ತುಂಬಾ ಆಸ್ತಿಯಿಂದ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲಿನೂ ಯಾವ ರೀತಿ ಲೋಪಗಳಿಗೆ ಅವಕಾಶ ಇಲ್ಲದಿರುವಂತ ನಿಟ್ಟಿನಲ್ಲಿ ಕ್ರಮ ವಹಿಸೋದಕ್ಕೆ ನಾವು ಇಲಾಖೆಯಿಂದ ಸೂಚನೆಯನ್ನು ಕೊಟ್ಟಿದ್ದೀವಿ. ಒಂದು ವೇಳೆ ಎಲ್ಲೋ ಒಂದು ಬೇರೆ ಯಾರು ಒಬ್ಬರು ಮಾಡಿರ್ತಕ್ಕಂಥ ತಪ್ಪಿನಿಂದ ಎಲ್ಲಾ ಶಿಕ್ಷಕರಿಗೂ ಇದು ತುಂಬಾ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಅಗತ್ಯವಾಗಿರ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಂಡು ಕಾರ್ಯಕ್ರಮದ ಪ್ರಾಮಾಣಿಕ ಅನುಷ್ಠಾನ ಮಾಡೋದಕ್ಕೆ ನಾವು ಇಲಾಖೆಯಿಂದ ಸೂಚನೆಯನ್ನು ಕೊಡ್ತೀವಿ. ಮತ್ತು ಈ ಬಗ್ಗೆ ನಮ್ಮ ತಾಲೂಕಿನ ಅಕ್ಷರ ದಾಸೋಹಕ್ಕೆ ಸಂಬಂಧಪಟ್ಟಂತ ಪ್ರಧಾನ ಮಂತ್ರಿ ಪೋಷಣ ಅಭಿಯಾನ ಅಧಿಕಾರಿಗಳಿಗೂ ಸಹ ನಾವು ಈ ಬಗ್ಗೆ ಮಾತನಾಡಿಬಿಟ್ಟು ಅಗತ್ಯ ಕ್ರಮ ವಹಿಸೋದಕ್ಕೆ ಸೂಚನೆಯನ್ನು ಕೊಡ್ತೀವಿ.
0: ಖಂಡಿತ ಸರ್, ಖಂಡಿತವಾಗ್ಲೂ ಕ್ರಮ ತೆಗೆದುಕೊಳ್ಳಲೇಬೇಕಾಗಿರುವಂತದ್ದು ಸರ್. ಏನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಿಗುವಂತದ್ದು ಅದು ವಿದ್ಯಾರ್ಥಿಗಳಿಗೆ ಮಾತ್ರ ದೊರಕಬೇಕಾಗಿರುತ್ತೆ, ಬೇರೆ ರೀತಿ ಪೋಲಾಗೋದನ್ನ ತಡಿಬೇಕಾಗಿರುತ್ತೆ ಸರ್. ಓಕೆ, ಒಂದು ಕರೆ ಇದೆ. ಹಲೋ, ನಮಸ್ತೆ.
2: ಮೇಡಮ್ ನಮಸ್ಕಾರ.
0: ನಮಸ್ತೆ, ನಿಮ್ ಹೆಸರು?
2: ಮೇಡಮ್ ನಾಗೇಂದ್ರಪ್ಪ ಅಂತ ಹೇಳಿ. ವೈಸ್ ಪ್ರಿನ್ಸಿಪಾಲ್ ವಸ್ತ್ರಗಳ ಜೂನಿಯರ್ ಕಾಲೇಜ್. ಮೇಡಮ್
0: ಮಾತಾಡಿ ಸರ್.
2: ಮೇಡಮ್ ನಾಗಭೂಷಣ್ ಸಾಹೇಬ್ರು ಹೇಳ್ತಕ್ಕಂತ ಎಲ್ಲಾ ವಿಚಾರಗಳು ಬಹಳ ಸ್ಪಷ್ಟತೆಯಿಂದ ಕೂಡಿವೆ, ಬಹಳ ಉತ್ತಮವಾಗಿ ಮೂಡಿ ಬರ್ತಾ ಇವೆ. ನಿಜಕ್ಕೂ ಅವರು ಬಿ ಆರ್ ಸಿ ಆಗಿ, ಬಿಒ ಆಗಿ, ಬಿಒಪಿಸಿ ಆಗಿ,
0: ನಾಗೇಂದ್ರಪ್ಪ ಅವರೇ ಕಾರ್ಯಕ್ರಮಕ್ಕೆ
2: ಕೆಲಸ ಮಾಡಿದ್ರು.
0: ಖಂಡಿತ ಖಂಡಿತ, ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ.
2: ಪ್ರಶ್ನೆ ಏನಂದ್ರೆ, ಕೆಪಿಎಸ್ ಶಾಲೆಗಳಲ್ಲಿ 40:1 ರೇಷಿಯೋ ತರ ಟೀಚರ್ಸ್ ತಗೊಳ್ತಾರ? ಈಗ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೇ ಮಕ್ಕಳಿದ್ರು ನಾವು ಹೈಸ್ಕೂಲ್ಗಳಲ್ಲಿ ಆ ಸಬ್ಜೆಕ್ಟ್ ವೈಸ್ ಇರ್ತದೆ, ಕೆಪಿಎಸ್ ಶಾಲೆಗಳಲ್ಲಿ 40:1 ರೇಷಿಯೋ ಈ ಸಾರಿ ತಗೊಳ್ತಾರ ಅನ್ನೋದು ನನ್ನ ಪ್ರಶ್ನೆ ಮೇಡಮ್.
0: ಉತ್ತರ ಕೇಳಿಸ್ಕೊಳ್ಳಿ,
2: ಅದಕ್ಕೆ ದಯಮಾಡಿ ಅವರು ಉತ್ತರ ಕೊಡ್ಬೇಕು ಸಾಹೇಬ್ರು ಅಂತ ಹೇಳಿ.
1: ನಾಗೇಂದ್ರಪ್ಪ ಪ್ರಶ್ನೆ, ಇದು ಬೋಧನಾ ಶಿಕ್ಷಕರಿಗೆ ಸಂಬಂಧಪಟ್ಟಂತದ್ದು, ಸರ್ಕಾರದ ಪಾಲಿಸಿ ಮ್ಯಾಟರ್ ಆಗಿದೆ. ಈಗಾಗಲೇ ನಿಗದಿಪಡಿಸಿದಕ್ಕಂತ ಅನುಪಾತ ಈಗಾಗಲೇ ಸರ್ಕಾರ ಜಾರಿ ಮಾಡಿದೆ. ಈ ಸಂಬಂಧ ಪರಿಷ್ಕೃತ ಆದೇಶ ಸರ್ಕಾರದಿಂದ ಹೊರಬೀಳುತ್ತನ್ನೋದನ್ನ ಗಮನಿಸ್ಬಿಟ್ಟು ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ. ಒಟ್ಟಾರೆ ಈಗಿರುವಂತ ಅನುಪಾತದ ಅಡಿನಲ್ಲಿ ಶಿಕ್ಷಕರ ಕಾರ್ಯನಿರ್ವಹಣೆಗೆ ಸರ್ಕಾರ ಅವಕಾಶ ಕೊಟ್ಟಿರೋದ್ರಿಂದ ಮಾಡಿಫಿಕೇಶನ್ ಆಗಿದ್ರೆ ಅದಕ್ಕೆ ನಿಮ್ಮ ಸಂಬಂಧಪಟ್ಟಂತ ಪ್ರಾಂಶುಪಾಲರು ಮತ್ತು ಉಪ ಪ್ರಾಂಶುಪಾಲರ ಗಮನಕ್ಕೆ ತಂದು ನಾವು ಕಾರ್ಯನಿರ್ವಹಣೆ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತೀವಿ.
0: ಓಕೆ ಸರ್, ನೀವು ಕೆಪಿಎಸ್ಸಿ ಶಾಲೆಯಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ ಸರ್. ಹಾಗೆ ಶಿಕ್ಷಕರ ಕರ್ತವ್ಯ ನಿರ್ವಹಣೆಗೂ ಕೂಡ ಒಂದು ಇಲಾಖೆ ಕ್ರಮ ಕೈಗೊಂಡು ತರಬೇತಿಗಳನ್ನ ಕೊಡ್ತಾ ಇದ್ದೀರಾ, ಈಗಾಗಲೇ ಆರಂಭಿಸಿದಿರಾ ಅಂತ ಕೂಡ ಹೇಳಿದ್ದೀರಾ ಸರ್. ಪ್ರತಿ ಬಾರಿ ಕೂಡ ನಾವು ಈ ಒಂದು ಇಲಾಖೆ ರೂಪಿಸುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ನಿರ್ವಹಿಸ್ತಾ ಇರುತ್ತೆ, ಆದ್ರೆ ಅದನ್ನ ಹೇಗೆ ನಿಗಾ ವಹಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್. ಶಾಲೆಗೆ ಬರುವಂತಹ ಮಕ್ಕಳಿಗೆ ಆರಂಭದಲ್ಲಿಯೇ ಪಾಠವನ್ನ ಆರಂಭಿಸೋದಿಲ್ಲ, ಒಂದಷ್ಟು ಅವರಿಗೆ ಪ್ರೋತ್ಸಾಹದಾಯಕವಾಗಿ ಅಥವಾ ಆಸಕ್ತಿದಾಯಕವಾಗಿ ಶಾಲೆಯನ್ನ ಆರಂಭ ಮಾಡ್ತೀರಾ, ಮತ್ತೆ ನಂತರದಲ್ಲಿ ಶಾಲಾ ತರಗತಿಗಳನ್ನ ಆರಂಭಿಸುವಂತದ್ದು, ಈ ಎಲ್ಲ ಪ್ರಕ್ರಿಯೆ ನಡೀತಾ ಇರುತ್ತೆ. ಇವೆಲ್ಲದೂ ಕೂಡ ಸುಗಮವಾಗಿ ಸಾಗ್ತಾ ಇದೆ, ಸರಿಯಾಗಿ ನಿರ್ವಹಣೆ ನಡೀತಾ ಇದೆ ಅನ್ನೋದನ್ನ ಇಲಾಖೆ ಯಾವ ರೀತಿ ಗಮನಿಸುತ್ತೆ ಸರ್?
1: ಈ ಬಾರಿ ಈ ಸಂಬಂಧ ಇಲಾಖೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಈಗಾಗಲೇ ನಮ್ಗೆ ಎಲ್ಲ ಅಧಿಕಾರಿಗಳಿಗೆ ಮೇಲ್ಹಂತದಿಂದ ನಮ್ಗೆ ರವಾನೆ ಆಗಿದೆ. ವಿಶೇಷವಾಗಿ ಜೂನ್ 1 ಪ್ರಾರಂಭ ಆಗ್ತಕ್ಕಂಥ ಕಾರ್ಯಚಟುವಟಿಕೆಗಳೇನಿದೆಯೋ ಇವುಗಳಿಗೆ ಅಗತ್ಯವಾಗಿರ್ತಕ್ಕಂಥ ಸಿದ್ಧತೆ ನಮ್ಮ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಸಾರ್ವಜನಿಕರು ಮತ್ತು ಸ್ಟೆಮ್ಸಿಯರ್ ಸಹಕಾರದಿಂದ ಮಾಡ್ತಾರೆ. ಆದ್ರೆ ಈ ಕಾರ್ಯಾರಂಭ ಈಗ ಆಗಿದೆ, ಇದು ಅನುಪಾಲನೆ ಪ್ರಾಮಾಣಿಕವಾಗಿ ಇದೆಯಾ ಇಲ್ಲ ಅನ್ನೋದನ್ನ ಅನುಷ್ಠಾನದ ಅಧಿಕಾರಿಗಳು ನೋಡೋದಕ್ಕೆ ಈ ಬಾರಿ ಒಂದು ವಿಶಿಷ್ಟವಾದಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಮೊದಲನೇದಾಗಿ ಜೂನ್ 1 ನಾವು ಮಿಂಚಿನ ಸಂಚಾರ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ.
0: ಎಲ್ಲ ಸಂಚಾರ
1: ಅಬ್ರಾಪ್ಟ್ ವಿಸಿಟ್ ಅನ್ನ ಮಾಡ್ತಕ್ಕಂಥದ್ದು.

0: ವಿಶೇಷವಾಗಿ ಎಲ್ಲಿ ಯಾವ ಶಾಲೆಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ. ಏಕೆಂದರೆ ಇಲ್ಲಿ ನಮಗೆ ಸರ್ಕಾರ ಇವತ್ತು ಸಾಕಷ್ಟು ಸೌಲಭ್ಯಗಳನ್ನು ಮತ್ತು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿ ಮಕ್ಕಳಿಗೆ ಕೊಡಮಾಡ್ತಿರೋದ್ರಿಂದ ನಮ್ಮ ಮಿಂಚಿನ ಸಂಚಾರದಲ್ಲಿ ತಾಲೂಕು ಹಂತದ ಒಂದು ತಂಡ ಇರುತ್ತೆ, ಬಿ ಒ ಮತ್ತು ಬಿ ಆರ್ ಸಿ ಮತ್ತವರ ಹಂತದ ತಂಡ, ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಶೇಷವಾಗಿ ನಮ್ಮ ಉಪನಿರ್ದೇಶಕರ ಆಡಳಿತ ಕಚೇರಿಯ ತಂಡ ಇರುತ್ತೆ, ಹಾಗೆ ನಮ್ಮ ಡಯಟ್ ಸಂಸ್ಥೆ ವತಿಯಿಂದ ತಂಡ ಇರುತ್ತೆ. ಇವರು ನಿಗದಿತ ಶಾಲೆಗಳಿಗೆ ಭೇಟಿಯನ್ನು ನೀಡಿಬಿಟ್ಟು ಶಾಲಾ ಪ್ರಾರಂಭೋತ್ಸವ, ಮಕ್ಕಳಿಗೆ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥ ಶಿಕ್ಷಕರು ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಕೊಡಮಾಡ್ತಕ್ಕಂಥ ಸೌಲಭ್ಯಗಳ ಅವಲೋಕನ, ಮತ್ತು ವಿಶೇಷವಾಗಿ ಶಿಕ್ಷಕರು ಏನು ಶಾಲಾ ವೇಳಾಪಟ್ಟಿ, ಶಿಕ್ಷಕರ ವೇಳಾಪಟ್ಟಿ, ಶಾಲಾ ಪಂಚಾಂಗ ಮತ್ತು ವಾರ್ಷಿಕ ಕ್ರಿಯೋಜನೆ ಮತ್ತು ಶೈಕ್ಷಣಿಕ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ. ಮತ್ತು ಪ್ರತಿಯೊಂದನ್ನು ಸಿದ್ಧತೆ ಮಾಡ್ಕೊಳ್ಳೋ ಜೊತೆಗೆ ಈಗಾಗಲೇ ನಮ್ಮ ಹಿರಿಯೂರಿನ ಕಲ್ಪನಾ ಮೇಡಮ್ರವ್ರು ತಿಳಿಸಿದಂತೆ ಸೌಲಭ್ಯಗಳ ದುರುಪಯೋಗ ಆಗದ ನಿಟ್ಟಿನಲ್ಲಿ ಯಾವ ರೀತಿಯ ಕಾರ್ಯಚಟುವಟಿಕೆಗಳು ನಡೀತಿದೆ ಅಂತ ಅನುಪಾಲನೆ ಮಾಡ್ತೀವಿ. ಅಂದರೆ ಇವತ್ತು ನಾವು ಕ್ಷೀರ ಬಗ್ಗೆ ಕೊಡ್ತಾ ಇದ್ದೀವಿ, ಮಧ್ಯಾಹ್ನ ಉಪಹಾರ ಕೊಡ್ತಾ ಇದ್ದೀವಿ, ಮತ್ತು ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಅಡಿನಲ್ಲಿ ಮೊಟ್ಟೆಯನ್ನು ಕೊಡ್ತಾ ಇದ್ದೀವಿ. ಇವುಗಳ ಪ್ರಾಮಾಣಿಕ ಅನುಷ್ಠಾನ ಈಗ ಆಗ್ತಿದೆ ಅನ್ನೋಂಥದ್ದು, ಮತ್ತು ಶಿಕ್ಷಕರು ಕೊಟ್ಟಿರ್ತಕ್ಕಂಥ ತರಬೇತಿಯ ಆಧಾರದ ಮೇಲೆ ಎಲ್ಲ ರೀತಿಯ ಶೈಕ್ಷಣಿಕ ಪೂರ್ವಸಿದ್ಧತಾ ಚಟುವಟಿಕೆಗಳನ್ನು ಹೇಗೆ ಮಾಡಿಕೊಂಡಿದ್ದಾರೆ ಅನ್ನೋಂಥದ್ದನ್ನು ನಾವು ಗಮನಿಸೋದಕ್ಕೆ ಮಿಂಚಿನ ಸಂಚಾರ ಒಂದು ವಾರದಲ್ಲಿ ನಡೀತಾ ಇದೆ. ಇದಾದ ನಂತರ ನಮ್ಮ ಮತ್ತೊಂದು ಮುಂದಿನ ವಾರದಲ್ಲಿ ನಮ್ಮ ಸಪ್ತಾಹ ಒಂದು ಪ್ರಾರಂಭ ಆಗ್ತಾ ಇದೆ. ಅಲ್ಲಿನೂ ಸಹ ವಿಶೇಷವಾಗಿರ್ತಕ್ಕಂಥ ಕಲಿಕಾ ಚಟುವಟಿಕೆಗಳ ಅನುಪಾಲನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಿಯೆಗಳು ನಡೀತಿದೆ ಅನ್ನೋಂಥದ್ದನ್ನು ನಾವು ನಮ್ಮ ತಂಡ ಜಿಲ್ಲಾ ಮತ್ತು ತಾಲೂಕು ತಂಡ ನಡೀತಾ ಇದೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕೇನೆಂದರೆ ನಾವು ಜೂನ್ 1ನೇ ತಾರೀಕಿಂದ ಶಾಲೆಗಳು ಪ್ರಾರಂಭ ಆದರೆ ವಿಶೇಷವಾಗಿ ಸೇತು ಬಂದ ಕಾರ್ಯಕ್ರಮವನ್ನು ಈ ವರ್ಷ ನಾವು ಪ್ರತಿ ವರ್ಷ ಈ ವರ್ಷ ಹೆಚ್ಚು ಆಸಕ್ತಿದಾಯಕವಾಗಿ ಅನುಪಾಲನೆ ಮಾಡೋದಕ್ಕೆ ನಾವು ಶಿಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೇತು ಬಂದ ಅನ್ನೋಂಥದ್ದು ಕಳೆದ ತರಗತಿಯು ಮಗುವಿನ ಕಲಿಕಾ ಅನುಭವದ ಆದಾದ್ಮೇಲೆ ಈ ತರಗತಿಗೆ ಸಜ್ಜುಗೊಳಿಸುವಂಥ ಒಂದು ವಿಧಾನ. ಹಾಗಾಗಿ ಆ ಮಕ್ಕಳು ಏನು ಕಳೆದ ವರ್ಷದ ಕಲಿಕಾ ಚಟುವಟಿಕೆಗಳು ಯಾವ ರೀತಿಯಲ್ಲಿ ಹೊಂದಿದೆ ಅನ್ನೋಂಥದ್ದನ್ನ ಒಂದು ಮನನ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಒಂದು ಪರೀಕ್ಷೆಯನ್ನು ಮಾಡುವಂಥದ್ದು, ಆ ಮೂಲಕ ಮಗುವಿನ ಕಲಿಕಾ ಪ್ರಗತಿ ಹೇಗಿದೆ ಅನ್ನೋಂಥದ್ದನ್ನು ಗ್ರಹಿಸಿಬಿಟ್ಟು ಆ ಮಗುವಿಗೆ ಪರಿಹಾರ ಬೋಧನೆಯನ್ನು ನೀಡಿಬಿಟ್ಟು ಆನಂತರ ಮಗುವಿಗೆ ಮುಂದಿನ ತರಗತಿಗೆ ಸಿದ್ಧ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ವಿ. ವಿಶೇಷವಾಗಿ ಈ ಬಾರಿ ಎಲ್ಲ 1ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಏನು ಸೇತು ಬಂಧ ಕಾರ್ಯಚಟುವಟಿಕೆಗಳಲ್ಲಿ 10 ಅಂಕದ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋಂಥದ್ದಿದೆ. ಅದರಲ್ಲಿ ವಿಶೇಷವಾಗಿ 2 ವಿಧಾನಗಳನ್ನು ನಾವು ನೀಡಿದ್ದ ಮೊದಲು 4 ಪ್ರಶ್ನೆಗಳು ಮಗುವಿನ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ. ಇವತ್ತು ಮಕ್ಕಳು ನಮ್ಮ ತರಗತಿ ಕೋಣೆಗಳಲ್ಲಿ ಮಗುವಿಗೆ ಹೆಚ್ಚು ಕಾಡ್ತಿರೋಂಥದ್ದು ಏನು ಅಂದ್ರೆ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ. ಅದನ್ನ ನಾವು FLN ಅಂತ ಕರಿತೀವಿ, ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ. ಅದಕ್ಕೆ 4 ಪ್ರಶ್ನೆಗಳನ್ನು ಮತ್ತೆ ಉಳಿದಿರೋಂಥ 6 ಪ್ರಶ್ನೆಗಳನ್ನು ಮಗುವಿನ ಕಲಿಕಾ ಅಂಶಗಳ ಪ್ರಗತಿ ಏನಾಗಿದೆ, ಕಲಿಕಾ ಅವಲೋಕನಗಳು ಏನಾಗಿದೆ, ಲರ್ನಿಂಗ್ ಔಟ್ಕಮ್ಸ್ ಅಂತ ಕರಿತೀವಿ, ಕಲಿಕಾ ಫಲಗಳಂತ, ಅದಕ್ಕೆ ಪೂರಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಸೇತು ಬಂಧವನ್ನು ಮಾಡಬೇಕನ್ನುವಂಥದ್ದು ಈ ಬಾರಿಯ ಒಂದು ವಿಷಯ.
1: ಓಕೆ ಸರ್, ಒಟ್ಟಾರೆ ಈ ಸೇತು ಬಂಧದಲ್ಲಿ ಮಕ್ಕಳಿಗೆ ಹೇಗೆ ಬೋಧಿಸಿದ್ದಾರೆ ಅನ್ನೋದನ್ನ ನೀವು ಮಿಂಚಿನ ಸಂಚಾರದಲ್ಲಿ ಗಮನಿಸುವಂತದ್ದು ಅನುಪಾಲನೆ ಮಾಡ್ತೀರಾ. ಓಕೆ ಸರ್, ಹಾಗೆ ಮತ್ತೊಬ್ಬರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಡಾಕ್ಟರ್ ತುಳಸಿ ರಂಗನಾಥ್ ತರಳಬಾಳು ನಗರ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರುವಂತದ್ದು. ಓಕೆ, ಇವರು ಒಂದು ಸುದೀರ್ಘವಾದ ಸಂದೇಶವನ್ನ ಕಳಿಸಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಬೇಸಿಗೆ ರಜೆ ಮುಗಿದು ಈಗ ಶಾಲೆಗಳು ಪುನರಾರಂಭ ಆಗ್ತಾ ಇದೆ, ಹಾಗಾಗಿ ಪೋಷಕರು ಮತ್ತು ಮಕ್ಕಳಿಗೆ ಕಟ್ಟುನಿಟ್ಟಾಗಿ ಶಾಲೆಗೆ ಕಳುಹಿಸಿಕೊಡಬೇಕು ಅಂತೇಳಿ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಹಾಗೆ ಗ್ರಾಮೀಣ ಭಾಗದ ಜನತೆಗೆ ಮತ್ತಷ್ಟು ಕಡ್ಡಾಯ ಶಿಕ್ಷಣದ ಬಗ್ಗೆ ಅವೇರ್ನೆಸ್ನ ಮೂಡಿಸಬೇಕು ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಇನ್ನು ಸರ್ಕಾರಿ ಶಾಲೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳೆಲ್ಲವೂ ಕೂಡ ಉತ್ತಮವಾಗಿದೆ, ಅದರ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೊನೆಯದಾಗಿ ಅವರು ಹೇಳಿರೋದು, ಮಕ್ಕಳಿಗೆ ಮೊಬೈಲ್ ಗೀಳು ಹತ್ತಿಸಲು ಬಿಡದೆ ಕಡ್ಡಾಯವಾಗಿ 18 ವರ್ಷ ತುಂಬುವವರೆಗೂ ಕೂಡ ಮೊಬೈಲ್ನ ಅತಿಯಾಗಿ ಬಳಸದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಮೊಬೈಲ್ ಬಳಕೆ ಅನ್ನೋದು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗಿದೆ, ಹಾಗಾಗಿ ಸರ್ಕಾರ ಕೂಡ ಅದನ್ನ ನಿಷೇಧಿಸಬೇಕು ಅನ್ನೋ ಹಂತಕ್ಕೆ ಕೂಡ ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಅವ್ರು ಕೇಳಿದ್ದಾರೆ. ಓಕೆ, ನಿಮ್ಮ ಪ್ರಶ್ನೆಗೆ ಧನ್ಯವಾದ. ಇನ್ನು ಮತ್ತೊಂದು ಸಂದೇಶ ಕೂಡ ಇರುವಂತದ್ದು. HN ಮಂಜುನಾಥ್ ಹಿರೇಹಳ್ಳಿಯಿಂದ ಕೇಳ್ತಾ ಇದ್ದಾರೆ, LKG ಎಷ್ಟು ವರ್ಷ ಇರಬೇಕು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ 1 ವರ್ಷ LKG, 1 ವರ್ಷ UKG ಅನ್ನ ಪೂರೈಸುವಂತದ್ದು.
0: 4 ವರ್ಷದ ಮಗು LKG ಅಲ್ಲಿ ಇರುತ್ತೆ, 5 ವರ್ಷದ ಮಗು UKG.
1: 6ನೇ ವಯಸ್ಸಿಗೆ ಮಗು 1ನೇ ತರಗತಿಗೆ ಸೇರ್ಪಡೆ ಆಗುವಂತದ್ದು. ಈ ವರ್ಷ 5 ವರ್ಷ 10 ತಿಂಗಳು ತುಂಬಿರುವಂತಹ ಮಗುಗೆ 1ನೇ ತರಗತಿಗೆ ಕೊಟ್ಟಿರುವಂತದ್ದು. ಓಕೆ ಸರ್, ನಮ್ಮ ಕಾರ್ಯಕ್ರಮದ ವಿಷಯನೇ ದಾಖಲಾತಿ ಆಂದೋಲನ ಅಂತೇಳಿ ತಗೊಂಡಿರುವಂತದ್ದು. ಈಗ ಹೇಳಿದಿರಾ ದಾಖಲಾತಿ ಆಂದೋಲನ ಈಗಾಗಲೇ ಆರಂಭ ಆಗಿದೆ ಅಂತೇಳಿ. ಈ ದಾಖಲಾತಿ ಪ್ರಕ್ರಿಯೆ ಎಷ್ಟು ದಿನದವರೆಗೆ ನಡೆಯುತ್ತೆ ಸರ್, ಕೊನೆಯ ದಿನಾಂಕ? ಹಾಗೆ ಈ ದಾಖಲಾತಿ ಪ್ರಕ್ರಿಯೆಯಲ್ಲಿ ಯಾವೆಲ್ಲ ದಾಖಲೆಗಳ ಮೂಲಕ ವಿದ್ಯಾರ್ಥಿಗಳನ್ನ ಶಾಲೆಗೆ ಸೇರಿಸುವಂತದ್ದು ಸರ್?
0: ಮುಖ್ಯವಾಗಿ ದಾಖಲಾತಿ ಆಂದೋಲನ ವಿಶೇಷ

0: ಮಕ್ಕಳಿಗೆ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನಾವು ಹೆಚ್ಚಿನ ಆಸ್ತಿಯನ್ನು ಕೊಡ್ತಾ ಇದ್ದೀವಿ.
1: ಯಾಕೆಂದ್ರೆ
0: ಈಗ ಈಗಾಗಲೇ ಇಷ್ಟು ಸಮಯ ನಾವು ಚರ್ಚೆ ಮಾಡಿದಂಗೆ ಸರ್ಕಾರಿ ಶಾಲೆಗಳಲ್ಲಿ ಸಿಗತಕ್ಕಂಥ ಸೌಲಭ್ಯಗಳು ಅಪಾರ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣವನ್ನು ಪಡೆಯೋದಕ್ಕೆ ಎಲ್ಲ ರೀತಿಯ ಪೂರಕ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವೋ, ಈ ನಿಟ್ಟಿನಲ್ಲಿ ಮಕ್ಕಳು ಅಲ್ಲಿ ದಾಖಲಾಗುವಂಥ ನಿಟ್ಟಿನಲ್ಲಿ ನಾವು ದಾಖಲಾತಿ ಅಂತ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಒಂದು ವಾರದಿಂದ ನಮ್ಮ ಎಲ್ಲ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರು, ಮುಖ್ಯ ಶಿಕ್ಷಕರು, STMCನವರು ಆಟೋದ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಕೆಲವರು ಕರಪತ್ರಗಳನ್ನು ಹಂಚಿ ಮನೆ ಮನೆಗೆ ಭೇಟಿ ನೀಡ್ತಿದ್ದಾರೆ, ಕೆಲವರು ಸೈಕಲ್ ಜಾಥಾ ಮಾಡ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಅವರಿಗೆ ಯಾವ ಮಗುವಿಗೆ ಆಕರ್ಷಣೆ ಮಾಡುವಂಥ ನಿಟ್ಟಿನಲ್ಲಿ, ಪೋಷಕರನ್ನು ಆಕರ್ಷಣೆ ಮಾಡುವಂಥ ನಿಟ್ಟಿನಲ್ಲಿ, ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಗುಣಮಟ್ಟದ ಶಿಕ್ಷಣದ ಒಂದು ಪ್ರಮಾಣ ಹೇಗಿದೆ, ಹೇಗೆ ಅಲ್ಲಿಗೆ ಬಂದರೆ ಮಗು ಯಾವ ರೀತಿಯ ಕಲಿಕೆಯ ಅನುಭವವನ್ನು ಪಡೆಯುತ್ತೇನೆ ಅಂತ ನಿಟ್ಟಿನಲ್ಲಿ ಮಂದಟ್ಟು ಮಾಡುವಂತ ಜಾಗೃತಿಯನ್ನ ನಾವು ಪೋಷಕರಲ್ಲಿ
1: ಅದಕ್ಕೆ ಪೂರಕವಾಗಿ ಆಕಾಶವಾಣಿಯಲ್ಲೂ ಕೂಡ ಕಾರ್ಯಕ್ರಮವನ್ನು ಬಿತ್ತರಿಸ್ತಾ ಇದೀವಿ, ಮತ್ತಷ್ಟು ಮಾಹಿತಿ ಜನಗಳಿಗೆ ತಲುಪಲಿ ಅನ್ನುವಂತಹ ಉದ್ದೇಶದಿಂದ. ಸರಿ, ಈ ದಾಖಲೆಗಳು ಏನೆಲ್ಲ ತಗೊಂಡು ಹೋಗ್ಬೇಕಾಗುತ್ತೆ?
0: ಮುಖ್ಯವಾಗಿ ನಮಗೆ ದಾಖಲೆಗಳು ಮಗುವಿನ ವಯಸ್ಸಿನ ದೃಢೀಕರಣ ಪತ್ರ ಮುಖ್ಯವಾಗಿರುತ್ತೆ,
1: ಜನನ ಪ್ರಮಾಣ ಪತ್ರ
0: ಇರುತ್ತೆ. ಯಾಕೆಂದ್ರೆ ಮಗುವಿಗೆ ವಯಸ್ಸಿನ ದಾಖಲೆ ಮುಖ್ಯವಾಗಿರುತ್ತೆ, ಅದು ತಂದೆ ತಾಯಿ ಅಥವಾ ಪೋಷಕರು ನೀಡತಕ್ಕಂತ ಅರ್ಹ ದಾಖಲಾತಿ ಪ್ರಮಾಣ ಪತ್ರ, ಜನ್ಮ ದಿನಾಂಕ ದೃಢೀಕರಣ ಪತ್ರ, ಮತ್ತು ಮುಖ್ಯವಾಗಿ ಆಧಾರ್ ಕಾರ್ಡ್ ಮಗುವಿಗೆ. ಯಾಕೆಂತಂದ್ರೆ ಇವತ್ತು ಪ್ರತಿಯೊಂದು ನಮ್ಮ ಸಿಸ್ಟಮ್ ನಲ್ಲಿ ಸ್ಯಾಟ್ಸ್ ಮತ್ತು ಯುಡೈಸ್ ನಮ್ಮ ಏನು ಇಲಾಖೆಯಲ್ಲಿ ಜಾರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಮಗುವಿನ ಆಧಾರ್ ಗುರುತಿನ ಪ್ರಮಾಣ ಪತ್ರ ಕಡ್ಡಾಯ ಆಗಿರೋದ್ರಿಂದ ಈ ಮುಖ್ಯವಾಗಿ ಎರಡು ದಾಖಲೆಗಳು ಮುಖ್ಯವಾಗಿರ್ತವೆ.
1: ಓಕೆ, ಮುಖ್ಯವಾಗಿ ಜನನ ಪ್ರಮಾಣ ಪತ್ರ ಮತ್ತೆ ಆಧಾರ್ ಕಾರ್ಡ್. ಆ ನಂತರದಲ್ಲಿ ಮುಂದಿನ ತರಗತಿಗೆ ಅಥವಾ ಶಾಲೆಯನ್ನ ಬದಲಾಯಿಸಬೇಕು ಅನ್ನುವಂಥದ್ದಿದ್ರೆ ಅಲ್ಲಿ TCಯನ್ನ ಕೇಳುವಂಥದ್ದು. ಈಗ ವರ್ಗಾವಣೆ ಪ್ರಮಾಣ ಪತ್ರವನ್ನು
0: ನಾವು ಯಾವುದೇ ನಿಟ್ಟಿನಲ್ಲಿ ಮೊದಲು ನೀಡಿದಂತೆ ಸಿದ್ಧ ಪ್ರಮಾಣ ಪತ್ರ ನೀಡಿದಿಲ್ಲ, ಅಂದ್ರೆ ಪೇಪರ್ ನಲ್ಲಿ ಇರುವಂತಹದ್ದಿಲ್ಲ, ಎಲ್ಲ ಆನ್ಲೈನ್ ಸಿಸ್ಟಮ್ ಇರೋದ್ರಿಂದ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸ್ಯಾಟ್ಸ್ ನಲ್ಲಿ ನಾವು ಮಗುವಿನ ದಾಖಲೆ ಮತ್ತು ಮಗುವಿನ ಪ್ರಗತಿ ಮತ್ತು ವರ್ಗಾವಣೆಯನ್ನು ಆನ್ಲೈನ್ ಅಲ್ಲಿ ಮಾಡ್ತಿರೋದ್ರಿಂದ ಎಲ್ಲ ಆನ್ಲೈನ್ ಸಿಸ್ಟಮ್ ನಲ್ಲಿ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ.
1: ಓಕೆ, ಒಟ್ಟಾರೆ ಇಷ್ಟೆಲ್ಲ ಒಂದೆರಡು ಜನನ ಪ್ರಮಾಣ ಪತ್ರ ಮತ್ತೆ ಆಧಾರ್ ಇದ್ರೆ ಸಾಕು ಸರ್ಕಾರಿ ಶಾಲೆಯಲ್ಲಿ ದಾಖಲೆಯನ್ನ ಪಡೆಯಬಹುದು. ಓಕೆ ಸರ್, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮೊದಲಿನಿಂದಲೂ ಕೂಡ ಹೆಚ್ಚಿನ ಆದ್ಯತೆ ಇದೆ, ಹಾಗಾಗಿ ಈ ಬಾರಿ ಕೂಡ ಅದು ಮುಂದುವರಿತಾ ಇದೆ. ಯಾವ ರೀತಿಯ ವಿಶೇಷತೆಯನ್ನು ಹೊಂದಿರುವಂತದ್ದು ಸರ್ ಹೆಣ್ಣು ಮಕ್ಕಳೇ?
0: ಓಕೆ, ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ನೀಡಿದ್ದೀವಿ. ಏನು ಈಗ ಪ್ರತಿ ಗಂಡು ಮಕ್ಕಳಿಗೆ ನೀಡಿರುವಂತೆ ಹೆಣ್ಮಕ್ಳಿಗೂ ಸಹ ಸಮಾನ ಅವಕಾಶ ಮತ್ತು ಸಮಾನ ಅವಕಾಶಗಳನ್ನು ಅಲ್ಲಿಗೆ ನೀಡೋದ್ರ ಮೂಲಕ ವಿಶೇಷವಾಗಿ ಅವರ ದಾಖಲಾತಿ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೆ ನಾವು ಹೆಚ್ಚು ಆಸ್ತಿಯನ್ನು ವಹಿಸಿದ್ದೀವಿ. ಮತ್ತು ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಪೂರಕವಾಗಿರ್ತಕ್ಕಂಥ ತರಬೇತಿಗಳನ್ನು ಸಹ ನಮ್ಮ ಮಹಿಳಾ ಶಿಕ್ಷಕರಿಗೆ ಈಗಾಗಲೇ ನೀಡಿದ್ದೀವಿ. ಮತ್ತೆ ಈ ಮಗು ವಿಶೇಷವಾಗಿ ಹೆಣ್ಣು ಮಕ್ಕಳು ನಮ್ಗೆ 14ನೇ ವಯಸ್ಸಿನ ನಂತರ ಶಾಲೆ ಬಿಡುವ ಪ್ರಮಾಣ ಹೆಚ್ಚಾಗ್ತಾ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಜಂಟಿ ಕಾರ್ಯಾಚರಣೆಯನ್ನು ಮಾಡೋದ್ರ ಮೂಲಕ ಯಾವ ಮಗು ಹೊರಗಡೆ ಇದೆ ಅನ್ನಂಥದ್ದನ್ನು ಗಮನಿಸಿಬಿಟ್ಟು ಮಗುವಿನ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಇನ್ನಿತರ ಎಲ್ಲ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ತಡೆಯುವಂಥ ನಿಟ್ಟಿನಲ್ಲಿ ವಿಶೇಷವಾಗಿ ನಾವು ಮಹಿಳಾ ಶಿಕ್ಷಕರಿಗೆ ಮತ್ತು ಶಿಕ್ಷಕರಿಗೆ ತರಬೇತಿಯನ್ನು ನೀಡಿದೆ. ಯಾಕೆಂದರೆ ಇವತ್ತು ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತು ಅವರ ರಕ್ಷಣೆ ಅಷ್ಟೇ ಮುಖ್ಯವಾಗಿದೆ. ಸೊ ಆ ನಿಟ್ಟಿನಲ್ಲಿ ಇಲಾಖೆ ವಿಶೇಷವಾಗಿ ಹೆಣ್ಮಕ್ಕಳ ಏನು ಸುರಕ್ಷತೆಗೆ ಸಂಬಂಧಪಟ್ಟಂತೆ ನಾವು ಹಲವು ರೀತಿಯ ಕಾರ್ಯಯೋಜನೆಗಳನ್ನು ಶಾಲಾ ಹಂತದಲ್ಲಿ ನಾವು ಮಕ್ಕಳಿಗೆ ನೀಡ್ತಾ ಇದ್ದೀವಿ. ಮತ್ತು ಮುಖ್ಯವಾಗಿ ಪ್ರೌಢಶಾಲಾ ಹಂತದಲ್ಲಿ ನಾವು ಮಕ್ಕಳಿಗೆ ಅವರ ಸ್ವರಕ್ಷಣೆಗೆ ಸಂಬಂಧಪಟ್ಟಂತೆ ಕರಾಟೆಯನ್ನು ವಿಶೇಷವಾಗಿ ನಾವು PM ಶ್ರೀ ಮತ್ತು KPS ಶಾಲೆಗಳಲ್ಲಿ ಆ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದೆ. ಅಂದರೆ ಅವರ ಸ್ವಯಂ ರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಆಸ್ತಿಯನ್ನು ಅಲ್ಲಿ ನೀಡಲಾಗುತ್ತೆ.
1: ಇದು ಕೂಡ ಸರ್ಕಾರಿ ಶಾಲೆಯಲ್ಲಿರುವಂತಹ ವಿಶೇಷತೆ ಅಂತಲೇ ಹೇಳಬಹುದು. ಬೇರೆ ಶಾಲೆಗಳಲ್ಲಿ ಹೋಲಿಕೆ ಮಾಡಿದ್ರೆ ಅದನ್ನು ನಾವು ಹೊರಗಡೆಯಿಂದ ಹೋಗಿ ಕಲಿಯುವಂಥದ್ದಾದರೆ ಈ ಒಂದು PM ಶ್ರೀ ಶಾಲೆಗಳಲ್ಲಿ ಇದನ್ನು ಉಚಿತವಾಗಿ ನೀಡ್ತಾ ಇದೆ. ಸರ್, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೂ ಕೂಡ ಆದ್ಯತೆ ನೀಡೋ ಹಾಗೆಯೇ ವಿಶೇಷ ಚೇತನ ಮಕ್ಕಳಿಗೆ ಸಾಕಷ್ಟು ನೀವು ಸೌಲಭ್ಯಗಳನ್ನು ಕೂಡ ಒದಗಿಸ್ತಾ ಇರ್ತೀರಾ, ಅವರ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತೀರಾ, ಯಾವ ರೀತಿ ಸರ್?
0: ಇದು ತುಂಬಾ ಇತ್ತೀಚಿನ ದಿನಗಳಲ್ಲಿ ವಿಶೇಷ ಆಸ್ತಿಯನ್ನು ಈಗೇನು ನಾವು ಮಹಿಳಾ ಹೆಣ್ಮಕ್ಕಳ ಶಿಕ್ಷಣಕ್ಕೆ ಕೊಡ್ತಾ ಇದೀವೋ ಇನ್ನು ಅದೇ ನಿಟ್ಟಿನಲ್ಲಿ ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ನಾವು ನೀಡ್ತಾ ಇದ್ದೇವೆ. ಏಕೆಂದರೆ ನಮ್ಮ ಇದಕ್ಕೋಸ್ಕರ ಸರ್ಕಾರ ಈಗಾಗಲೇ 2000 ಇಸ್ವಿಯಿಂದ ನಮ್ಮ ಸರ್ವಶಿಕ್ಷಾ ಅಭಿಯಾನ ಕಾರ್ಯಕ್ರಮ ಪ್ರಾರಂಭ ಆದಾಗಲಿಂದಲೂ ಹೆಚ್ಚು ಆಸ್ತಿಯನ್ನು ಕೊಡ್ತಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿ ತಾಲೂಕು ಕೇಂದ್ರದಲ್ಲಿ ನಮ್ಮ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಏನಿದೆಯೋ ಅಲ್ಲಿ ನಾವು ವಿಶೇಷವಾಗಿ ಒಂದು ಘಟಕವನ್ನೇ ಈ ಮಕ್ಕಳಿಗೋಸ್ಕರ ನಾವು ನಿರ್ಮಾಣ

0: ಇದ್ದೀವಿ ಇವತ್ತು. ಅಲ್ಲಿ ನಾಲ್ಕು ಜನ ನಮ್ಮ ಏನು ವಿಶೇಷ ಚೇತನ ಮಕ್ಕಳಿಗೆ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡ್ತಕ್ಕಂಥ ಸಂಪನ್ಮೂಲ ಶಿಕ್ಷಕರು, ಪರ್ಮನೆಂಟ್ ಆಗಿರ್ತಕ್ಕಂಥ ಶಿಕ್ಷಕರು ಅಲ್ಲಿ ನೇಮಕ ಮಾಡಿದ್ದೀವಿ ನಾವು. ಅವರು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಸುಮಾರು 21 ಡಿಸೆಬಿಲಿಟಿ ಹೇಳ್ತೀವಿ ನಾವು, 21 ಏನೋ ಸಮಸ್ಯೆಗಳನ್ನು ಹೊಂದಿರ್ತಕ್ಕಂಥ ನ್ಯೂನತೆಗಳನ್ನು ಹೊಂದಿರ್ತಕ್ಕಂಥ ಮಕ್ಕಳಿತ್ತು, ಅವರನ್ನು ಗುರುತಿಸಿ ಅವರ ಸರ್ವೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಅವರ ಎಲ್ಲ ರೀತಿಯ ಮಾಹಿತಿಯನ್ನು ಕ್ರೋಢೀಕರಿಸ್ತಕ್ಕಂಥದ್ದು, ಮತ್ತು ಅವ್ರ ವಿಂಗಡಣೆ ಮಾಡಿಬಿಟ್ಟು 21 ನಾವೀನ್ಯತೆಯನ್ನು ಏನು ಸಮಸ್ಯೆಗಳನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಯಾವ ರೀತಿಯ ಅವಕಾಶಗಳನ್ನು ಕೂಡ ಮಾಡಬೇಕು ಅನ್ನೋಂಥದ್ದನ್ನು ನುರಿತ ನಮ್ಮ ತಂಡ ತಾಲೂಕು ಹಂತದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಇದಕ್ಕಾಗಿ ನಮ್ಮ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಪ್ರತ್ಯೇಕವಾದಂಥ ಘಟಕವನ್ನೇ ನಾವು ಮಾಡಿ ಅಲ್ಲಿ ವಿಶೇಷವಾದಂಥ ಪರಿಕರಗಳು, ವಿಶೇಷವಾದಂಥ ಚಟುವಟಿಕೆಗಳು,
1: ಖಂಡಿತ ವಿಶೇಷ ಚೇತನರಿಗೆ ಬೇಕಾಗಿರುವಂತಹ ಪರಿಕರಗಳನ್ನು ಒದಗಿಸೋದು ಬಹಳ ಮುಖ್ಯ ಆಗಿರುತ್ತೆ. ಓಕೆ ಸರ್, ಈ ನಿಟ್ಟಿನಲ್ಲಿ ಇಲಾಖೆ ಕೆಲಸ ಮಾಡ್ತಾ ಇದೆ, ಒಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಓಕೆ ರಾಮ ಅವರೇ, ಓಕೆ ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆ, ಮಾತಾಡಿ.
2: ನಾನು ಸರ್ಗೆ ಒಂದು ಕ್ವಶನ್ ಮಾಡುದಿದೆ. ಮಹಿಳಾ ದೌರ್ಜನ್ಯ ಬಗ್ಗೆ ನಾವು ಇದು ಅವೇರ್ನೆಸ್ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ, ಬಟ್ ಇದ್ರ ಪ್ರಕಾರ ಕಾನೂನು ಪ್ರಕಾರ ಎಲ್ಲಿ ಮಹಿಳೆಯರು ಇರ್ತಾರೆ ಅಲ್ಲಿ ಒಂದು ಸಮಿತಿ ಇರ್ಬೇಕು ಅಂತ ಇದೆ, ಸಮಿತಿ ರಚನೆ ಇರ್ಬೇಕು ಅಂತ.
1: ಓಕೆ,
2: ಇದು ರಚನೆ ಆಗಿದೆಯಾ ಮೊದಲು, ಅದು ತಾವು ನಮ್ಗೆ ಉತ್ತರ ಕೊಡಿ ಸರ್. ದಯವಿಟ್ಟು
0: ಒಳ್ಳೆ ಪ್ರಶ್ನೆ ಅಮ್ಮ. ನಮ್ಮ ವಿಶೇಷವಾಗಿ ಶಾಲಾ ಹಂತದಲ್ಲಿ ನಾವು ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಸಮಿತಿಯನ್ನ ಕಡ್ಡಾಯವಾಗಿ ನಾವು ಈಗಾಗಲೇ ರಚನೆ ಮಾಡಿದೀವಿ. ಏಕೆಂದ್ರೆ ಮಕ್ಕಳ ಸಂಬಂಧಪಟ್ಟಿಗಾಗಲೇ ನಮ್ಮ ಮಕ್ಕಳ ರಕ್ಷಣಾ ಆಯೋಗ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ಎಲ್ಲಾ ಶಾಲೆಗಳಲ್ಲೂ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವನ್ನ ಮಾರ್ಗದರ್ಶಿ ಸೂಚಿ ಪ್ರಕಾರ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಯನ್ನ ನಾವು ಮಾಡಿದ್ದೀವಿ. ಸೊ ಇದನ್ನ ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೂ ಅಗತ್ಯ ತರಬೇತಿಯನ್ನ ನೀಡಿದೀವಿ. ಮತ್ತು ವಿಶೇಷವಾಗಿ
2: ಹೇಳ್ತೀನಿ,
0: ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದು ಮಕ್ಕಳ ಮುಖ್ಯ ಶಿಕ್ಷಕರು ಒಂದು, ಮತ್ತೆ ಹಿರಿಯ ಮಹಿಳಾ ಶಿಕ್ಷಕರು, ಮತ್ತೆ ಮಕ್ಕಳನ್ನು ಒಳಗೊಂಡಿರ್ತಕ್ಕಂಥ ತಂಡ ಒಂದಿದೆ, ಮತ್ತು ಪೋಷಕರ ಸಮಿತಿ ಸಹ ಮತ್ತೊಂದು ತಂಡ ಇದೆ. ಹೀಗಾಗಿ ಎರಡು ರೀತಿಯ ಸಮಿತಿಯ ಕಾರ್ಯಚಟುವಟಿಕೆಗಳನ್ನು ನಾವು ಅಲ್ಲಿ ನಿರ್ಮಾಣ ಮಾಡಿಬಿಟ್ಟು ಆ ಸುರಕ್ಷತೆಗೆ ಸಂಬಂಧಪಟ್ಟಂಥ ಆದ್ಯತೆಯನ್ನು ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನು ಮಹಿಳೆಯರಿಗೆ ವಿಶೇಷವಾಗಿ ಹೆಣ್ಣುಮಕ್ಕಳು ಶಿಕ್ಷಕರು ಮತ್ತು ಹೆಣ್ಣು ಮಹಿಳಾ ಶಿಕ್ಷಕರು ಕೆಲಸ ಮಾಡುವಂಥ ಜಾಗದಲ್ಲಿ ಸಹ ಹೌದು, ಅವರಿಗೋಸ್ಕರನೂ ಸಹ ನಾವು ಈಗಾಗಲೇ ನಮ್ಮ ಕರ್ನಾಟಕ ಮಹಿಳಾ ಆಯೋಗ ನೀಡಿರ್ತಕ್ಕಂಥ ಸೂಚನೆ ಪ್ರಕಾರ ಎಲ್ಲ ಕಚೇರಿಗಳಲ್ಲಿ ಮತ್ತು ಶಾಲಾ ಹಂತದಲ್ಲಿ ಮಹಿಳಾ ಸುರಕ್ಷತಾ ಸಮಿತಿಗಳನ್ನು ಸಹ ನಾವು ರಚನೆ ಮಾಡೋದಕ್ಕೆ ಈಗಾಗಲೇ ಅವಕಾಶವನ್ನು ಕೊಟ್ಟಿದ್ದೀವಿ. ಅಲ್ಲಿ ಯಾರು ಹಿರಿಯ ಮಹಿಳಾ ಸಹೋದ್ಯೋಗಿ ಇತ್ತರ ಅವರು ಅದಕ್ಕೆ ಸಂಬಂಧಪಟ್ಟಂಥ ಕನ್ವೀನರ್ ಅಥವಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಅಲ್ಲಿ 5 ದಿನಗಳ ತಂಡವನ್ನು ರಚನೆ ಮಾಡಿಕೊಂಡು ಕಾರ್ಯನಿರ್ವಹಣೆ ಮಾಡಿ ಒಟ್ಟಾರೆ ಅಲ್ಲಿ ಹಿರಿಯ ವಯಸ್ಸಿನಲ್ಲಿ ಹಿರಿಯರಾದರೆ ಮಹಿಳೆಯರು ಇರ್ಬೋದು ಮತ್ತು ಚಿಕ್ಕವರಾಗಿರ್ತಕ್ಕಂಥ ಮಕ್ಕಳಲ್ಲಿ ಸಹ ಯಾವುದೇ ರೀತಿಯ ಅವರ ಹಕ್ಕುಗಳಿಗೆ ಚ್ಯುತಿ ಆಗದು ಅಂತ ನಿಟ್ಟಿನಲ್ಲಿ ಕ್ರಮ ವಹಿಸೋದಕ್ಕೆ ಈಗಾಗಲೇ ನಾವು ಸಮಿತಿಗಳನ್ನು ರಚನೆ ಮಾಡಿದ್ವಿ.
1: ಓಕೆ ರಮಾ ಅವರೇ,
2: ಸಮಿತಿ ಆಯ್ತು ಸರ್. ಆ ಸಮಿತಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ, ಯಾವಾಗ ಎಸ್ಟಾಬ್ಲಿಷ್ ಮಾಡಿದೆ ಸಮಿತಿನ?
0: ಈಗ ಸಮಿತಿ ಈಗಾಗಲೇ ಸುಮಾರು ದಿನಗಳಿಂದ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಇದಕ್ಕೆ ಪೂರ್ವಕವಾಗಿ ಕಾಲಕಾಲಕ್ಕೆ ಎಲ್ಲ ರೀತಿಯ ಸೂಚನೆಗಳನ್ನು ನಮ್ಮ ಕರ್ನಾಟಕ ಮಹಿಳಾ ಆಯೋಗ ಮತ್ತು ಕರ್ನಾಟಕ ಮಕ್ಕಳ ರಕ್ಷಣಾ ಆಯೋಗ
2: ಖಂಡಿತ ನಾನು ಅದು ಒಪ್ಪುತ್ತೇನೆ ಸರ್.
0: ನಮಗೆ ಸೂಚನೆ,
2: ನನಗೆ ಪ್ರಾಕ್ಟಿಕಲ್ ಆಗಿ ಎಷ್ಟು ನಮ್ಮ ಶಾಲೆ ಇದರಲ್ಲಿ ಇದು ಆಗ್ತಿದೆ, ಆಕ್ಟಿವೇಟ್ ಆಗಿದೆ?
0: ಇಲ್ಲ, ನಮ್ಮಲ್ಲಿ ಈಗ ನೋಡಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 1700 ಹೆಚ್ಚು ನಮ್ಮ ಶಾಲೆಗಳು ಸರ್ಕಾರಿ ಶಾಲೆಗಳಿದೆ. ಅಲ್ಲಿ ಆ ಎಲ್ಲ ಶಾಲೆಗಳಲ್ಲೂ ಸಹ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈಗಾಗಲೇ ತರಬೇತಿಯನ್ನು ಸಹ ನೀಡಿದ್ದಾರೆ. ಏಕೆಂದರೆ ಕಳೆದ ವರ್ಷದಲ್ಲಿ ನಮ್ಮ ಮಕ್ಕಳ ರಕ್ಷಣಾ ಆಯೋಗ ಮತ್ತು ಮಹಿಳಾ ಆಯೋಗ ಹೆಚ್ಚು ಆಸ್ತಿಯನ್ನು ವಹಿಸಿಬಿಟ್ಟು ಇಲಾಖೆ ಅಧಿಕಾರಿಗಳಿಗೆ ಮತ್ತು ಶಿಕ್ಷಕರಿಗೆ ತರಬೇತಿಯನ್ನು ನೀಡಿದೆ, ಹೆಚ್ಚು ಜಾಗೃತಿಯನ್ನು ಉಂಟು ಮಾಡಿರೋದ್ರಿಂದ ಶಾಲೆಗಳಲ್ಲಿ ಎಲ್ಲ ಪ್ರಕ್ರಿಯೆಗಳು ಆರಂಭ ಮಾಡೋದಕ್ಕೆ ನಾವು ಸೂಚನೆಯನ್ನು ಸಹ ಕೊಟ್ಟಿದ್ದೀವಿ, ಆರಂಭನೂ ಮಾಡಿದ್ದಾರೆ.
1: ಓಕೆ ರಮಾ ಅವರೇ, ಧನ್ಯವಾದ ನಿಮ್ಮ ಪ್ರಶ್ನೆಗೆ, ಉಪಯುಕ್ತ ಪ್ರಶ್ನೆ ಕೇಳಿದ್ರಿ, ಧನ್ಯವಾದ. ಓಕೆ, ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಬಂದಿದೆ. ಮತ್ತೆರಡು ಪ್ರಶ್ನೆಗಳನ್ನ ಸಂದೇಶದ ಮೂಲಕ ಕೇಳಿದ್ದಾರೆ, ಸಂಕ್ಷಿಪ್ತವಾಗಿ ಹೇಳೋಣ ಸರ್. ವಿಶ್ವಭಾರತಿ ಶಾಲೆ ಗಾರೆಹಟ್ಟಿ ಚಿತ್ರದುರ್ಗ, ಇಲ್ಲಿಗೆ ಮಕ್ಕಳ ಹಿತದೃಷ್ಟಿಯಿಂದ ನುರಿತ ಶಿಕ್ಷಕರನ್ನ ಒದಗಿಸಿ ಅಂತ ಹೇಳ್ತಾ ಇದ್ದಾರೆ. ಈಗಿರುವ ಶಿಕ್ಷಕರು ಅಷ್ಟೊಂದು ನುರಿತ ಶಿಕ್ಷಕರಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಇದು ಮುಂದುವರಿದರೆ ಆ ಶಾಲೆ ಈಗಿರುವ ಮಕ್ಕಳು ಕೂಡ ಬೇರೆ ಕಡೆ ಹೋಗುವ ಪರಿಸ್ಥಿತಿ ಬರುತ್ತೆ. ಹಾಗೆ ಏಕಾಂತಪ್ಪ ಒಬ್ಬರೇ ಎಲ್ಲವನ್ನ ನಿಭಾಯಿಸ್ತಾ ಇದ್ದಾರೆ, ದಯವಿಟ್ಟು ಅವರಿಗೆ ಬೆಂಬಲ ಕೊಡಿ ಅಂತ ಹೇಳಿ ಜ್ಯೋತಿ ಗಿರೀಶ್ ಸಂಗೀತ ಶಿಕ್ಷಕಿ ಗಾರೆಹಟ್ಟಿ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ.
0: ಇದೊಂದು ಖಾಸಗಿ ಅನುದಾನಿತ ಶಾಲೆ, ಇದು ಸರ್ಕಾರಿ ಶಾಲೆ ಅಲ್ಲ. ಆದ್ರೂ ಸಹ ಮಕ್ಕಳು ಅಲ್ಲಿ ಖಾಸಗಿ ಅನುದಾನಿತ ಶಾಲೆಯಾಗಿ ಕಲಿತಿರೋದ್ರಿಂದ ಅಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತದನ್ನ ಅವರು ಗಮನಕ್ಕೆ ತಂದಿದ್ದಾರೆ. ಈ ಸಂಬಂಧವಾಗಿ ನಮ್ಮ ಚಿತ್ರದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಈ ಕಾರ್ಯಕ್ರಮ ಮುಗಿದ ನಂತರ ಮಾಹಿತಿಯನ್ನು

0: ಬಿಟ್ಟು ಆ ಶಾಲೆಗೆ ಭೇಟಿ ನೀಡಿ ಏನು ಕೊರತೆ ಇದೆ ಮತ್ತು ಶಿಕ್ಷಕರ ಕೊರತೆಗೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿಯವರು ತೆಗೆದುಕೊಳ್ಬೇಕಾದ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಭೇಟಿ ನೀಡಿ ಪರಿಹಾರ ನೀಡಿ ಅನ್ನೋಂಥದ್ದನ್ನ ನಾವು ಅವರಿಗೆ ಸೂಚನೆಯನ್ನು ಕೊಡ್ತೀವಿ. ಹಾಗಾಗಿ ಈ ಸಂಬಂಧವಾಗಿ ಈ ಕೂಡಲೇ ನಾವು ಮಾಹಿತಿಯನ್ನು ಅವರಿಗೆ ತಲುಪಿಸ್ತೀವಿ.
1: ಓಕೆ ಜ್ಯೋತಿ ಗಿರೀಶ್ ಅವರೇ, ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಪರಿಹಾರ ಆಗಬಹುದು ಅಂತ ಭಾವಿಸೋಣ. ಓಕೆ, ಮುಂದಿನ ಸಂದೇಶ. ಜಿಸಿಹೆಚ್ ಗೊಂಚಿಕಾರ್ ಭರಮಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ನಮ್ಮ ನೆಚ್ಚಿನ ಗುಣಾತ್ಮಕ ಶಿಕ್ಷಣ ನೀಡುವ ಕಾಯಕಲ್ಪದಲ್ಲಿ ಪಾರದರ್ಶಕವಾಗಿ ಗ್ರಾಮೀಣ ಮಕ್ಕಳ ಶಿಕ್ಷಣ ಹರಿಕಾರ ಅಂದ್ರೂ ತಪ್ಪಾಗಲ್ಲ, ನಾಗಭೂಷಣ್ ಸರ್ ಅವರಿಗೆ ಹಾಗೆ ನಾಜಿರುದ್ದೀನ್ ಸರ್ಗೆ ಹೇಳ್ತಾ ಇದ್ದಾರೆ, ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಕಾರ್ಯವೈಖರಿ ಬಗ್ಗೆ ಹೇಳಿರುವಂತದ್ದು. ಇನ್ನು ಶಾಲಾ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನಿಮ್ಮ ಈ ಜಾಗೃತಿ ಕಾರ್ಯಕ್ರಮ ತುಂಬಾ ಉಪಯುಕ್ತ ಆಗಿದೆ, ಆಕಾಶವಾಣಿಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದ. ಓಕೆ, ಇನ್ನು ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಇವರು ಕೂಡ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಇರುವಂತಹ ನಾಗಭೂಷಣ್ ಸರ್ ಅವರಿಗೆ ಧನ್ಯವಾದ ಹೇಳಿದ್ದಾರೆ. ಹಾಗೆ ಕಾರ್ಯಕ್ರಮ ಕೂಡ ಚೆನ್ನಾಗಿ ನಿರ್ವಹಿಸ್ತಾ ಇದ್ದೀರಾ, ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ. ಓಕೆ, ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಓಕೆ ಸರ್, ಒಂದು ತಾಸಿನ ಅವಧಿಯಲ್ಲಿ ಈ ಬಾರಿಯ ಶಾಲಾ ದಾಖಲಾತಿ ಆಂದೋಲನ ಹಾಗೆ ಜಾಗೃತಿ ಬಗ್ಗೆ ಒಂದಷ್ಟು ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಾ. ಕೊನೆಯ ಹಂತದಲ್ಲಿ ಸರ್ಕಾರಿ ಮಕ್ಕಳನ್ನ ಸೇರಿಸಿ ಅಂತೇಳಿ ಈಗ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ, ಆದರೂ ಕೂಡ ಮತ್ತೊಮ್ಮೆ ಪೋಷಕರಿಗೆ ಮತ್ತಷ್ಟು ಮನದಟ್ಟಾಗೋದಕ್ಕೆ ಯಾವ ವಿಷಯವನ್ನ ಹೇಳ್ತೀರಾ ಸರ್ ಕೊನೆಯದಾಗಿ?
0: ಕೊನೆಯದಾಗಿ ಮತ್ತೆ ಅದೇ ಅಂಶಕ್ಕೆ ನಾನು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀನಿ. ಇವತ್ತು ಸರ್ಕಾರಿ ಶಾಲೆಗಳ ಬಲವರ್ಧನೆ ಆದ್ರೆ ಮಕ್ಕಳ ಸರ್ವಾಂಗೀಣ ಪ್ರಗತಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಯಾಕಂದ್ರೆ ಇವತ್ತು ಸರ್ಕಾರ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಜಾರಿ ಮಾಡಿರೋದ್ರಿಂದ ಮತ್ತು ಯಾವುದೇ ರೀತಿಯ ಕೊರತೆ, ಯಾವುದೇ ರೀತಿಯ ಏನು ಹೆಚ್ಚು ಅವರಿಗೆ ದುಬಾರಿ ಆಗದಿರುವಂಥ ನಿಟ್ಟಿನಲ್ಲಿ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ನಮ್ಮ ಸರ್ಕಾರಿ ಶಾಲೆಗಳು ನೀಡ್ತಿರೋದ್ರಿಂದ ಮತ್ತು ನಮ್ಮ ಸರ್ಕಾರಿ ಶಾಲೆಗಳು ಪ್ರಸ್ತುತ ಕಾಲಘಟ್ಟದಲ್ಲಿ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂಥ ನಿಟ್ಟಿನಲ್ಲೇ ಗುಣಾತ್ಮಕವಾಗಿ ಬಲವರ್ಧನೆಗೊಳ್ತಿರೋದ್ರಿಂದ ನುರಿತ ಶಿಕ್ಷಕರು ನಮ್ಮಲ್ಲಿದ್ದಾರೆ, ನುರಿತ ತಂಡ ನಮ್ಮಲ್ಲಿದೆ, ಹಾಗಾಗಿ ಮತ್ತು ಉತ್ತಮ ಸೌಲಭ್ಯಗಳಿದ್ದಾವೆ ಮತ್ತು ಸಾಕಷ್ಟು ಸರ್ಕಾರದ ಸೌಲಭ್ಯಗಳಿದ್ದಾವೆ. ಇವೆಲ್ಲವನ್ನು ಬಳಕೆ ಮಾಡಿಕೊಂಡು ಮಗುವಿನ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಆಸಕ್ತಿದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಿರೋದ್ರಿಂದ ಎಲ್ಲ ಕೇಳುಗರಲ್ಲಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೀನಿ ಇಲಾಖೆಯ ಪರವಾಗಿ. ದಯಮಾಡಿ ನಿಮ್ಮ ಸನಿಹದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲು ಮಾಡಿ ಸರ್ಕಾರಿ ಶಾಲೆಗೆ ಪ್ರೋತ್ಸಾಹ ನೀಡಿ. ನಾನು ಇನ್ನೊಂದು ಅಂಶವನ್ನು ಮರೆತೆ, ಮನೆಯ ಶಿಕ್ಷಣ ಸಚಿವರು ನಮ್ಮ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸರ್ಕಾರದ ಅನುದಾನ ಜೊತೆಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಇಲ್ಲಿ ಹಳೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣಾಸಕ್ತರು ಮತ್ತು ಶಿಕ್ಷಣ ಪ್ರೇಮಿಗಳು ತಮ್ಮ ವ್ಯಾಪ್ತಿಯ ಒಳಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಉದಾರವಾಗಿ ಉಚಿತವಾಗಿ ಅವ್ರ ಕೊಡುಗೆಯನ್ನು ನೀಡಿ ಸರ್ಕಾರಿ ಶಾಲೆಗಳ ಬಲವರ್ಧನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಸಹಕಾರ ಕೊಡೋದಕ್ಕೆ ಈಗಾಗಲೇ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲೂ ಹಲವು ಶಾಲೆಗಳು ಈ ನಿಟ್ಟಿನಲ್ಲಿ ಬಲವರ್ಧನೆಗೊಂಡಿದ್ದಾವೆ. ಮತ್ತೊಮ್ಮೆ ಅವರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ತಮ್ಮ ಸನಿಹದ ಸರ್ಕಾರಿ ಶಾಲೆಗಳನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ತಮ್ಮ ಸಹ ಕೊಡುಗೆ ಇರಲಿ ಅನ್ನೋಂಥದ್ದನ್ನು ನಾನು ಮತ್ತೊಮ್ಮೆ ಕೋರ್ತಾ ಇದ್ದೆ.
1: ಖಂಡಿತ ಸರ್, ಖಂಡಿತ. ಸರ್ಕಾರಿ ಶಾಲೆಗಳು ಬಲಗೊಂಡ್ರೆ ನಮ್ಮ ಸಮಾಜ ಕೂಡ ಬಲಯುತವಾದಂತಹ ಸಮಾಜ ಆಗುತ್ತೆ. ಶಿಕ್ಷಣ ಎಲ್ಲ ಮಕ್ಕಳ ಹಕ್ಕಾಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ಉಚಿತ ಶಿಕ್ಷಣವನ್ನ ಕೊಡುವಂತಹ ಕೆಲಸವನ್ನ ಸರ್ಕಾರಿ ಶಾಲೆಗಳು ಮಾಡ್ತಾ ಇದೆ. ಅದನ್ನ ಪ್ರೋತ್ಸಾಹಿಸುವ ಗುರಿ ನಮ್ಮದಾಗಿರಬೇಕು. ಹಾಗೆ ಈ ಬಾರಿಯ 2026 ಹಾಗೂ 27ನೇ ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನದ ಬಗ್ಗೆ ಇದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಹಾಗೆ ಕೇಳುಗರಿಗೆ ಹೇಳ್ತಾ ಇದ್ದೀರಾ ಕೊನೆಯಲ್ಲಿ, ಶಾಲೆಯ ಕಡೆಗೆ ನಮ್ಮ ನಡೆ ಕೇವಲ ಘೋಷಣೆಯಾಗದೆ ಅದು ನಮ್ಮ ಜವಾಬ್ದಾರಿ ಆಗಲಿ ಅಂತೇಳಿ ಸಾರ್ವಜನಿಕರಿಗೆ ಒಂದು ಕರೆಯನ್ನ ಕೂಡ ಕೊಟ್ಟಿದ್ದೀರಾ ಸರ್. ಒಟ್ಟಾರೆ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್.
0: ನಮಸ್ತೆ.
1: ಇದುವರೆಗೂ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬಂದಿತು. ಕಾರ್ಯಕ್ರಮದಲ್ಲಿನ ವಿಷಯ 2026 ಹಾಗೂ 27ನೇ ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಚಿತ್ರದುರ್ಗದ ಡಯೇಟ್ ಶಿಕ್ಷಣ ಸಂಸ್ಥೆಯ ಉಪ ಪ್ರಾಚಾರ್ಯರಾದ ಎಸ್ ನಾಗಭೂಷಣ್. ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಾನು ಡಿ ಕಾವ್ಯ. ತಾಂತ್ರಿಕ ನೆರವು ಪ್ರಶಾಂತ್ ಹಾಗೂ ಮೆಲಿಂದ್ ಗುತ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಆತ್ಮೀಯ ಕೇಳುಗರಿಗೆಲ್ಲ ಜಿ ಆರ್ ರಜನಿ ಮಾಡುವ ನಮಸ್ಕಾರಗಳು. ಹಾಗೆ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ಟುಡಿಯೋದಲ್ಲಿ ನಾನಿರ್ತೀನಿ ನಿಮ್ಮ ಜೊತೆಯಲ್ಲಿ. ಇನ್ನೀಗ ಕೇಳೋಣ ಜನಪದ ಗೀತೆಗಳ ಕಾರ್ಯಕ್ರಮ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಜನಪದ ಗೀತೆಗಳ ಕಾರ್ಯಕ್ರಮವನ್ನು. ಸ್ಟುಡಿಯೋದಲ್ಲಿ ನಾನಿದ್ದೀನಿ, ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿಆರ್.

கண்ணில் தஞ்சம்.

ಕೊಡ್ಲಣ್ಣ, ಕೊಡ್ದಿದ್ರೆ ಬುಡ್ಲಣ್ಣ, ದೇವ್ರೇಂದ್ರ ಕೊಡ್ಲಣ್ಣ, ಕೊಡ್ದಿದ್ರೆ ಬುಡ್ಲಣ್ಣ, ನಾವೆಲ್ಲ ಅವನಿಗೆ ಬಚ್ಚ ಅವನ ಚಿತ್ತಾದಂಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 11:30:57. ಇನ್ನೀಗ ಕೇಳೋಣ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ. ಇವತ್ತು ಯಾವ ಸ್ಥಳವನ್ನ ಪರಿಚಯಿಸ್ತಾ ಇದ್ದೀನಿ ಅನ್ನೋದಾದ್ರೆ, ಹೊಯ್ಸಳ ಶಿಲ್ಪಕಲಾ ಇತಿಹಾಸ ಇರುವಂತಹ ಹೊಸ ಹೊಳಲಿನ ಲಕ್ಷ್ಮೀನಾರಾಯಣ ದೇವಸ್ಥಾನದ ಬಗ್ಗೆ. ಇಲ್ಲಿಯ ಶಿಲ್ಪಕಲಾ ನಾವೀನ್ಯತೆ ಏನೆಲ್ಲ ಇದೆ ಇಲ್ಲಿ ದೇವಸ್ಥಾನದಲ್ಲಿ ಅನ್ನೋದನ್ನ ಮಾಹಿತಿಯೊಂದಿಗೆ ಪಡೆದುಕೊಳ್ಳೋಣ. ಹೊಯ್ಸಳ ಆಳ್ವಿಕೆಯಲ್ಲಿ ನಿರ್ಮಿಸಿರುವ ದೇಗುಲಗಳ ಶಿಲ್ಪಕಲಾ ವೈಭವವನ್ನ ನೋಡುವುದೇ ಒಂದು ಚೆಂದ. ಅಂಥ ದೇವಾಲಯಗಳ ಸಾಲಿನಲ್ಲಿ ಹೊಸ ಹೊಳಲಿನ ಲಕ್ಷ್ಮೀನಾರಾಯಣ ದೇವಸ್ಥಾನವು ಕೂಡ ಒಂದು. ಇದರ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನು ನೀಡುತ್ತಾ ಹೋಗ್ತೀನಿ ಈ ಗೀತೆಯ ನಂತರ.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ. ಇವತ್ತು ಹೊಸ ಹೊಳಲುವಿನ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿ, ಅಲ್ಲಿಯ ಶಿಲ್ಪಕಲಾ ವೈವಿಧ್ಯತೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೆ. ಶಿಲ್ಪಕಲಾ ಶ್ರೀಮಂತಿಕೆಯನ್ನ ಸಾರುವ ಈ ದೇವಸ್ಥಾನವನ್ನ ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನಕ್ಕೆ ಗರುಡ ಕಂಬವನ್ನ ಸ್ಥಾಪಿಸಲು ಭೂಮಿಯನ್ನು ಅಗೆಯುವಾಗ ಹೊಳೆಯುವ ಕೆಲವು ಹರಳುಗಳು ದೊರೆತವಂತೆ. ಹೀಗಾಗಿ ಈ ಗ್ರಾಮಕ್ಕೆ ಪ್ರಾರಂಭದಲ್ಲಿ ಹೊಸ ಹರಳು ಅಂತ ಕರೀತಾ ಇದ್ರು. ಕಾಲಕ್ರಮೇಣ ಇದು ಹೊಸ ಹೊಳಲು ಆಗಿ ಮಾರ್ಪಾಡಾಯ್ತಂತೆ. ಇಲ್ಲಿನ ಲಕ್ಷ್ಮೀನಾರಾಯಣ ದೇವಸ್ಥಾನ ಹೊಯ್ಸಳ ವಾಸ್ತುಶಿಲ್ಪಿಯ ಅಮೋಘ ಶಿಲಾವೈಭವವನ್ನ ಹೊಂದಿದೆ. ದೇವಸ್ಥಾನದ ಒಳಾಂಗಣ ಹಾಗೂ ಹೊರಾಂಗಣದಲ್ಲಿ ಸೂಕ್ಷ್ಮ ಕೆತ್ತನೆಯ ಎಂಥವರನ್ನು ನಿಬ್ಬೆರೆಗೊಳಿಸುತ್ತೆ ಈ ಕೆತ್ತನೆ. ಇಲ್ಲಿಯ

ಕೆತ್ತನೆಯ ಕಾರ್ಯದ ಸೊಬಗು ನೋಡುಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ದೇವಸ್ಥಾನದ ಹೊರಾಂಗಣದಲ್ಲಿ ವಿಷ್ಣುವಿನ ಹಲವಾರು ಅವತಾರಗಳೊಂದಿಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ಕಥೆಗಳನ್ನು ಕೂಡ ಕೆತ್ತಲಾಗಿದೆ.

ಕೇಳುಗರೆ, ಮಾಹಿತಿ ಕಣಜ ಸ್ಥಳ ಪರಿಚಯದಲ್ಲಿ ಹೊಸ ಹೊಳಲು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಸುಮಾರು 6 ಅಡಿ ಎತ್ತರದ ವೇದಿಕೆಯ ಮೇಲೆ ದೇವಸ್ಥಾನ ನಿಂತಿದೆ. ಇದು ವೇದಿಕೆಯು ಹಂಸ, ಆನೆ, ಕುದುರೆ, ಬಳ್ಳಿಗಳ ಕೆತ್ತನೆಯ ಸಾಲುಗಳಿಂದ ಅಲಂಕೃತಗೊಂಡಿದೆ. ಈ ದೇಗುಲದ ಶಿಲ್ಪಕಲೆ ಹೊಯ್ಸಳರ ಆಳ್ವಿಕೆಯಲ್ಲಿ ಕಟ್ಟಿದ ಬೇಲೂರು, ಹಳೇಬೀಡು ದೇಗುಲಗಳ ಶಿಲಾವೈಭವವನ್ನೇ ನೆನಪಿಸುತ್ತಂತೆ. ನವರಂಗ ಮಂಟಪದ ಕಂಬಗಳ ಮೇಲೆ ಮದನಿಕೆಯರಲ್ಲದೆ ಇತರ ಹಲವಾರು ಕೆತ್ತನೆಗಳನ್ನು ಕಾಣಬಹುದು. ಚಾವಣಿಯಲ್ಲಿ ಅರಳಿದ ಕಮಲ, ಕಾಳಿಂಗ ಮರ್ದನದ ಸುಂದರ ಕೆತ್ತನೆಗಳು ಗಮನ ಸೆಳೆಯುವಂತಿದೆ. ನವರಂಗ ಮಂಟಪದ ಮುಂಭಾಗದಲ್ಲಿ ವಿಶಾಲವಾದ ಸಭಾಮಂಟಪ ಮತ್ತು ಮುಖಮಂಟಪಗಳು ಕೂಡ ಕಣ್ಮನ ಸೆಳೆಯುತ್ತೆ.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ಮಾಹಿತಿ ಕಣಜ ಸ್ಥಳ ಪರಿಚಯದ ಬಗ್ಗೆ ಮಾತಾಡ್ತಾ ಇದ್ದೆ, ಹೊಸ ಹೊಳಲು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೆ. ಪ್ರಾಂಗಣದಲ್ಲಿರುವ ಲಕ್ಷ್ಮೀ ಅಮ್ಮನವರ ದೇಗುಲವನ್ನ 1950 ಕಟ್ಟಲಾಗಿದೆ ಎನ್ನಲಾಗುತ್ತೆ. ಹೊಸಹೊಳಲು ಗ್ರಾಮವು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಅಂದ್ರೆ ಕೆಆರ್ ಪೇಟೆ ಅಂತೇನು ಕರಿತೀವಿ ಆ ತಾಲೂಕಿನ ಕೇಂದ್ರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಸಾರ್ವಜನಿಕರಿಗೆ ಸಾರಿಗೆ ವಾಹನದಲ್ಲಿ ಕೃಷ್ಣರಾಜಪೇಟೆಗೆ ಪ್ರಯಾಣಿಸಬಹುದು. ಅಲ್ಲಿಂದ ಲಭ್ಯ ಇರುವಂತಹ ಬಾಡಿಗೆ ವಾಹನಗಳಲ್ಲಿ ಹೊಸಹೊಳಲು ಕೂಡ

ಮಾಡಬಹುದು. ಆದರೆ ಪ್ರಯಾಣಕ್ಕೆ ಸ್ವಂತ ವ್ಯವಸ್ಥೆ ಮಾಡಿಕೊಂಡಲ್ಲಿ ಸುತ್ತಮುತ್ತಲಿರುವ ನುಗ್ಗೇಹಳ್ಳಿಯ ಲಕ್ಷ್ಮೀನಾರಾಯಣ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಕಲ್ಲಹಳ್ಳಿಯಲ್ಲಿರುವ ವರಾಹಸ್ವಾಮಿ ದೇವಸ್ಥಾನಗಳನ್ನು ಕೂಡ ನೋಡ್ಕೊಂಡು ಬರಬಹುದು. ಈ ಅನುಕೂಲ ಕೂಡ ಇದೆ. ಪ್ರವಾಸಕ್ಕೆ ಹೊರಡುವವರು ಜೊತೆಯಲ್ಲಿ ತಿಂಡಿ ತಿನಿಸುಗಳನ್ನು ಕೂಡ ತಗೊಂಡು ಹೋದರೆ ಒಂದು ಪಿಕ್ನಿಕ್ ಅನುಭವ ಕೂಡ ಆಗುತ್ತೆ ಅಂತ ಹೇಳ್ಬೋದು.

ಹೋಗೋದು ಹೇಗೆ ಹಾಗಾದ್ರೆ ಅಂದ್ರೆ, ಬೆಂಗಳೂರಿನಿಂದ ಹೊಸಹೊಳಲು ಸುಮಾರು 162 ಕಿಲೋಮೀಟರ್ ದೂರದಲ್ಲಿದೆ. ಹೊಸಹೊಳಲು ತಲುಪಲು ಬೆಂಗಳೂರಿನಿಂದ ಎರಡು ಮಾರ್ಗಗಳಿವೆ. ಒಂದು ತುಮಕೂರು ಹೆದ್ದಾರಿನಲ್ಲಿ NH447 ಹೊರಟು ನೆಲಮಂಗಲ ಬೈಪಾಸ್ನಲ್ಲಿ ಎಡಕ್ಕೆ ತಿರುಗಿ ಹಾಸನಕ್ಕೆ ಹೊರಡುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಣಿಗಲ್ ಎಡೆಯೂರು ನಾಗಮಂಗಲ ಮಾರ್ಗವಾಗಿ ಹೊಸಹೊಳಲುವನ್ನು ತಲುಪಬಹುದು. ಮತ್ತೊಂದು ಮಾರ್ಗ ಅಂದರೆ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಪಾಂಡವಪುರ ಮಾರ್ಗವಾಗಿ ಸಹ ಹೊಸಹೊಳಲು ತಲುಪಬಹುದು. ಹೀಗೆ ಹೊಸಹೊಳಲಿನಲ್ಲಿ ನೋಡುವಂತಹ ಸ್ಥಳ ಇದು ಶಿಲ್ಪಕಲಾ ಕೇಂದ್ರ. ಇಲ್ಲಿ ಈ ದೇವಸ್ಥಾನದ ಶಿಲ್ಪಕಲೆಯನ್ನು ನೋಡೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಒಮ್ಮೆ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿಯ ಶಿಲ್ಪಕಲಾ ವೈಭವವನ್ನು ನಾವು ಕೂಡ ಸವಿಯಬಹುದು.

ಕೇಳುಗರೆ, ಇದುವರೆಗೂ ಹೊಸ ಹೊಳಲುವಿನ ಲಕ್ಷ್ಮೀನಾರಾಯಣ ದೇವಸ್ಥಾನದ ಶಿಲ್ಪಕಲಾ ವೈಭವದ ಬಗ್ಗೆ ಇಂದಿನ ಮಾಹಿತಿ ಗಣಜ ಸ್ಥಳ ಪರಿಚಯದಲ್ಲಿ ತಿಳ್ಕೊಳ್ತಾ ಹೋದ್ವಿ. ನಿಮಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸಾಕಷ್ಟು ಸಂದೇಶಗಳು ಕೂಡ ಬಂದಿವೆ, ಅದನ್ನ 1:20 ಉಲ್ಲಾಸ ಕಾರ್ಯಕ್ರಮದಲ್ಲಿ ಓದುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ನಮಸ್ಕಾರ. ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನೀಗ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಜಾಗತಿಕ ಹೂಡಿಕೆದಾರರ ಗಮನ ಸೆಳೆಯುತ್ತಿರುವ ರಾಜ್ಯದ ಕ್ವಿನ್ ಸಿಟಿಗೆ ಎರಡು ಖಾಸಗಿ ಕಂಪನಿಗಳ ಮೂಲಕ 1,200 ಕೋಟಿ ರೂಪಾಯಿ ಬೃಹತ್ ಹೂಡಿಕೆ ಸೇರ್ಪಡೆಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರದ ನಡುವಿನ ಕ್ವಿನ್ ಸಿಟಿಯಲ್ಲಿ ಟೊಯೋಟಾ ಕಂಪನಿ ಬಿಜ್ ಇಂಟೆಲ್ ಹಬ್ ಆರಂಭಿಸಲಿದೆ. ವಿಶ್ವದರ್ಜೆಯ ಆಟೋಮೊಬೈಲ್ ವಾಹನಗಳ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರ ಸ್ಥಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ವಿಕಸಿತ ಭಾರತದ ಯಶಸ್ವಿ ಪಯಣ ನಿರಂತರವಾಗಿ ಸಾಗಿದೆ ಎಂದು ಹಾವೇರಿ ಗದಗ್ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸೇವೆ, ಸುಶಾಸನ, ಬಡವರ ಕಲ್ಯಾಣಕ್ಕೆ ಸಮರ್ಪಿತ 12 ವರ್ಷಗಳ ಅಭೂತಪೂರ್ವ ಸೇವೆಗೆ ಪ್ರಧಾನಮಂತ್ರಿಯವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿರುವ ಸಂಸದರು, ಭಾರತದ ಅಮೃತ ಕಾಲದ ಈ ಪಯಣ ಇನ್ನಷ್ಟು ವೇಗವಾಗಿ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಜೀವ ವಿಮೆ ಹಾಗೂ ಆರೋಗ್ಯ ವಿಮೆ ಯೋಜನೆಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ರಕ್ಷಾ ಕವಚ ಒದಗಿಸಿವೆ ಎಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಿರಿಯ ವಿಮಾ ಸಲಹೆಗಾರರಾದ ಜೆ ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಎಲ್ಐಸಿ ವಿಮಾ ಪ್ರತಿನಿಧಿಯಾಗಿ ಸುಮಾರು 35 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ಮೋದಿ ಸರ್ಕಾರದಲ್ಲಿ ನಮ್ಮ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ GST ಕಡಿತಗೊಳಿಸಿರುವುದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪ್ರತಿಯೊಬ್ಬ ಸದಸ್ಯನ UPIಯಲ್ಲಿ ಹಣ ಪಾವತಿ ಮಾಡುವುದರಿಂದ ಸುಮಾರು ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಐಸಿ ಪ್ರೀಮಿಯಂಗಳನ್ನು UPIಯಲ್ಲಿ ಮೂಲಕ ಕಟ್ಟುವುದರಿಂದ ಇನ್ನೂ ಅತಿ ಹೆಚ್ಚಿನ ಸೌಲಭ್ಯ ಸಿಗಲಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬ್ಯಾಂಕ್ ಖಾತೆಯನ್ನು ಹೊಂದಿರುವುದರಿಂದ ನಮ್ಮ ವಿಮಾ ಕ್ಷೇತ್ರ ಕೂಡ ತುಂಬಾ ಅನುಕೂಲವಾಗಿದೆ ಅಂತ ಹೇಳಲಾಗಿ ಬಯಸುತ್ತೇನೆ. ಮುದ್ರಾ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ವ್ಯಾಪಾರಿಗೆ ಸಾಲ ದೊರೆಯುವುದರಿಂದ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ.
0: ಕೇಂದ್ರ ಸರ್ಕಾರ ಈರುಳ್ಳಿ ದಾಸ್ತಾ

0: ಉತ್ಪನ್ನಗಳ ಕನಿಷ್ಠ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1270 ರೂಪಾಯಿಗಳಿಂದ 1580 ರೂಪಾಯಿಗಳಿಗೆ ಪರಿಷ್ಕರಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ರಾಷ್ಟ್ರೀಯ ಸಹಕಾರಿ ಗ್ರಾಹಕ ಒಕ್ಕೂಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ವಿವಿಧ ರಾಜ್ಯ ಸರ್ಕಾರಗಳ ಕೋರಿಕೆ ಮೇರೆಗೆ ರೈತರಿಗೆ ಉತ್ತಮ ಆದಾಯ ಖಚಿತಪಡಿಸಲು ಖರೀದಿ ಬೆಲೆಯನ್ನು ಪರಿಷ್ಕರಿಸಲಾಗಿದೆ ಎಂದರು. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಸಿದ್ಧಗೊಂಡಿರುವ ರಾಜ್ಯದ ಮೊದಲ ಐವಿಎಫ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರ ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಮುಕ್ತವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಮೈಸೂರು ಹಾಗೂ ಕಲಬುರಗಿಯಲ್ಲೂ ಐವಿಎಫ್ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಸಮಗ್ರ ಮತ ಪರಿಷ್ಕರಣೆ ಎಸ್ಐಆರ್ 2026 ಕುರಿತ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ಬೆಂಗಳೂರು ಇನ್ಫೆಂಟ್ರಿ ರಸ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿ ವಾರ್ತಾಭವನ ಸಭಾಂಗಣದಲ್ಲಿ ಮಾಧ್ಯಮ ಕಾರ್ಯಾಗಾರ ಆಯೋಜಿತವಾಗಿದೆ. ಶಾಲೆ ಹಾಗೂ ಅಂಗನವಾಡಿಗಳು ಮರು ಆರಂಭವಾಗುತ್ತಿರುವ ಹಿನ್ನೆಲೆ ಅಲ್ಲಿರುವ ಮೂಲ ಸೌಕರ್ಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಾಲೆಯಿಂದ ಹೊರಗುಳಿದ ಮಕ್ಕಳ ಮನವೊಲಿಸಿ ಶಾಲೆಗೆ ಕರೆತರುವ ಕಾರ್ಯವಾಗಬೇಕು. ಅಂಗನವಾಡಿಗಳಲ್ಲಿ ತಿಂಗಳ 3ನೇ ಶನಿವಾರ ಹಾಗೂ ಶಾಲೆಗಳಲ್ಲಿ 4ನೇ ಶನಿವಾರ ಕಡ್ಡಾಯವಾಗಿ ಪಾಲಕರ ಸಭೆ ನಡೆಸಬೇಕು ಎಂದು ಸೂಚಿಸಿದರು. ಇಂದು ಸ್ವಾತಂತ್ರ್ಯ ಹೋರಾಟಗಾರ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ನೆಹರು ಅವರ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಕಲಬುರಗಿ ಜಿಲ್ಲೆಯಾದ್ಯಂತ June 28ರಂದು ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: Vanita Vihara.
1: Vanita Vihara. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನಿತಾ ಶೆಟ್ಟಿ ಮೂಡಬಿದಿರೆ ಇವರಿಂದ ಕಥೆ ಅವಳ ಹೆಜ್ಜೆ.
2: ಅವಳ ಹೆಜ್ಜೆ. ಮೊದಲ ಬಾರಿಗೆ ಮನೆಯನ್ನು ಕಂಡಾಗ ಇದೇ ನನ್ನ ಗೂಡು ಎಂದೆನಿಸತೊಡಗಿತು. ಬದುಕು ಬಹಳಷ್ಟು ಬದಲಾಗಿತ್ತು. ಎಲ್ಲವನ್ನು ಮರೆತು ಬದುಕಬೇಕು ಎಂದು ಯೋಚಿಸಿದಾಗಲೆಲ್ಲ ಮತ್ತೊಮ್ಮೆ ಮರೆಯಲಾಗದ ನೆನಪುಗಳು ಧುತ್ತೆಂದು ಕಣ್ಣೆದುರು ಪ್ರತ್ಯಕ್ಷವಾಗುತ್ತಿತ್ತು. ಸುಂದರವಾಗಿತ್ತು ಬದುಕು. ಅದು ಯಾವ ಮಾಯೆಯಲ್ಲಿ ಗೀತಾ ಕಿಶೋರನನ್ನು ಆವರಿಸಿದ್ದಳು ಅದು ಅವನಿಗೇ ತಿಳಿಯಲಿಲ್ಲ. ದಿನ ಕಳೆದಂತೆ ಅವಳ ಹುಚ್ಚು ಪ್ರೀತಿಗೆ ದಾಸನಾಗಿದ್ದ. ತನ್ನದೆಲ್ಲವನ್ನು ಅವಳಿಗೆ ಧಾರೆಯೆರೆದಿದ್ದ. ತನಗೆ ಹುಟ್ಟಿದ 2 ವರ್ಷದ ಕಂದಮ್ಮ ಕೂಡ ಅವಳ ಮುಂದೆ ಅವನಿಗೆ ಮರೆತೇ ಹೋಗಿತ್ತು. ತವರು ಮನೆಗೆ ಹೆರಿಗೆಗೆಂದು ಹೋಗಿದ್ದ ಕವಿತಾಳನ್ನು ಕರೆತೆರುವ ಯಾವ ನೆನಪು ಕೂಡ ಕಿಶೋರನಿಗೆ ಬರಲಿಲ್ಲ. ಮೊದಲೆಲ್ಲ ತಿಂಗಳಿಗೊಮ್ಮೆ ಓಡೋಡಿ ಬರುತ್ತಿದ್ದ ಗಂಡ ಮುದ್ದು ಮಗಳ ಮುಖ ನೋಡುತ್ತಾ ತನ್ನದೆಲ್ಲವನ್ನು ಮರೆಯುತ್ತಿದ್ದ. ಆದರೆ ಈ ದಿನಗಳಲ್ಲಿ 3 ತಿಂಗಳಿಗೊಮ್ಮೆ ಆದರೂ ಆಗೊಮ್ಮೆ ಈಗೊಮ್ಮೆ ಬಂದು ಕಾಟಾಚಾರದ ಶಾಸ್ತ್ರ ಮುಗಿಸಿ ಹೋಗುತ್ತಿರುವುದನ್ನು ಕವಿತಾ ಸೂಕ್ಷ್ಮ

ಸೂಕ್ಷ್ಮವಾಗಿ ಗಮನಿಸಿದ್ದಳು. ಕೊನೆಗೊಂದು ದಿನ ತಾನೇ ಧೈರ್ಯ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಫೋನ್ ಆಯಿಸಿ ಕಿಶೋರನಲ್ಲಿ ಕೇಳಿಕೊಂಡಿದ್ದಳು. ಒಂದಷ್ಟು ಸಬೂಬು ಹೇಳಿದರೂ ಕೂಡ ಕವಿತಾ ಯಾವುದಕ್ಕೂ ಜಗ್ಗಲಿಲ್ಲ. ಕೊನೆಗೂ ತವರು ಮನೆಯ ಹೊಸ್ತಿಲು ದಾಟಿ ಅತ್ತೆ ಮನೆ ಸೇರಿದಳು ಕವಿತಾ. ಗಿರೀಜಮ್ಮ ಮೊಮ್ಮಗಳ ಮುಖ ಕಾಣುತ್ತಲೇ ತಮ್ಮ ಮುಖವನ್ನು ಮೊರದಗಲ ಮಾಡಿಕೊಂಡರು. ಅವರ ಖುಷಿ ಅವರ ವಯಸ್ಸನ್ನು ಮರೆಸಿತ್ತು. ತಮ್ಮ ಹಳೆಯ ಪೆಟ್ಟಿಗೆಯಿಂದ ಮೊಮ್ಮಗಳಿಗಾಗಿಯೇ ಎಂದು ಮಾಡಿಸಿಟ್ಟಿದ್ದ ಬೆಳ್ಳಿಯ ಗೆಜ್ಜೆಯನ್ನು ಎತ್ತಿಟ್ಟು ಮೊಮ್ಮಗಳಿಗೆ ತೊಡಿಸಿ ಆನಂದಪಟ್ಟರು. ಉದಾರ ಮನಸ್ಸಿನ ತಾಯಿ ಆಕೆ. ಸೊಸೆಯಲ್ಲಿ ಮಗಳನ್ನೇ ಕಂಡವರು. ಮನೆ ಕೆಲಸವನ್ನು ಅತಿ ಹೆಚ್ಚಾಗಿ ನೆಚ್ಚಿಕೊಂಡವರು. ಮಗ ಸೊಸೆ ವಯಸ್ಸಿನಲ್ಲಿ ನೆಮ್ಮದಿಯಾಗಿರಲಿ ಎಂದು ಸದಾ ಹಾರೈಸಿ ಅವರಿಗಾಗಿ ತಮ್ಮದೇ ರೀತಿಯ ಅನೇಕ ತ್ಯಾಗವನ್ನು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡಿಕೊಂಡು ಬಂದಂತಹ ಕರುಣಾಮಯಿ. ಅವರ ಪಾಲಿಗೆ ಅವರ ಮಗ ಕಿಶೋರ ಶ್ರೀರಾಮಚಂದ್ರ. ಕಣ್ಮುಂದೆ ಸತ್ಯ ಅನಾವರಣಗೊಂಡರೂ ತನ್ನ ಕಣ್ಣಲ್ಲೇ ಏನೋ ದೋಷವಿದೆ ಎಂದುಕೊಳ್ಳುವಂತಹವರು. ಕಿಶೋರನಲ್ಲಿ ತಾಮಸಭಾವ ಇರಲಿಲ್ಲ ನಿಜ. ಆದರೆ ಗಂಡಸುತನದ ಪಿಪಾಸೆ ಪ್ರವೃತ್ತಿಯಿಂದ ಅವನ ಬದುಕು ಹಳಿತಪ್ಪಿದ್ದು. ಇದ್ಯಾವುದರ ಪರಿವೆಯೇ ಇಲ್ಲದ ಜಾನಕಮ್ಮ ತನ್ನ ಇಳಿ ಸಂಜೆಯಲ್ಲಿ ಮೊಮ್ಮಗಳ ಗೆಜ್ಜೆಯ ದನಿಯ ಆಲಾಪದಲ್ಲಿ ಅತ್ಯಂತ ಸಂಭ್ರಮದ ದಿನಗಳನ್ನು ಕಳೆಯುತ್ತಿದ್ದರು. ಸೊಸೆ ಮೊದಲಿನಂತಿಲ್ಲ ಅನ್ನುವುದು ಅವರ ಸೂಕ್ಷ್ಮ ಮನಸ್ಸಿಗೆ ಗೋಚರವಾದರೂ ಮೊಮ್ಮಗಳ ತೊದಲು ನುಡಿಗಳು ಅದೆಲ್ಲವನ್ನೂ ಮರೆಸಿತ್ತು. ಸೊಸೆ ಬೇಗುದಿಯಲ್ಲಿ ಬೆಂದು ಹೋಗುತ್ತಿರುವುದು ಅವರ ಗಮನಕ್ಕೆ ಬರಲೇ ಇಲ್ಲ. ಕಿಶೋರನಿಗೂ ಅತ್ತಿತ್ತ ನಡೆದಾಡುವಾಗ ಮನೆಯೊಳಗೆ ಮನೆಯನ್ನೇ ಆಳತೊಡಗಿದ ಗೆಜ್ಜೆದನಿ ಕೆಲವೊಮ್ಮೆ ಕಟ್ಟಿ ಹಾಕುತ್ತಿತ್ತು. ಹಾಲ್ ನೊರೆಯನ್ನೇ ಸುರಿಸುತ್ತಿದ್ದ ಕಂದಮ್ಮನ ನಗು ಅಳು ಅವನ ಮುಚ್ಚಿದ ಕಿವಿಗಳನ್ನು ಆಗೊಮ್ಮೆ ಈಗೊಮ್ಮೆ ತಿರಿಸುತ್ತಿತ್ತು. ಆದರೂ ಲಾಸ್ಯದ ನಗು ಪ್ರೇಮದ ಅಮಲು ಪುಟ್ಟ ಕಂದಮ್ಮನ ನಗು ಅಳುವನ್ನು ಮರೆಸುವಷ್ಟು ಭದ್ರವಾದ ಬಂಧವನ್ನು ಸ್ಥಾಪಿಸಿಬಿಟ್ಟಿತ್ತು. ಹಾಗೆ ಮಗುವಿನ ನಗುವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಕಿಶೋರ ಎದ್ದು ಮೊಬೈಲಿನತ್ತ ಧಾವಿಸಿದ. ಅವಳ ಕರೆ ಅವನಿಗೆ ಸಮಯವನ್ನು ನೆನಪಿಸಿತು. ಕಾರಿನ ಕೀಯನ್ನು ಅಂಗೈಯೊಳಗೆ ತುಂಬಿಕೊಳ್ಳುತ್ತಾ ಮಗುವಿನತ್ತ ಒಂದು ಕಿರು ನಗು ಬೀರಿ ಮುಂದೆ ನಡೆದ. ಒಳಗೆ ಅಡುಗೆ ಮನೆಯಲ್ಲಿದ್ದ ಕವಿತಾಳ ಒಂದು ದೃಷ್ಟಿ ಗಂಡನ ಚಲನವಲನವನ್ನು ಅತಿಸೂಕ್ಷ್ಮವಾಗಿ ಗಮನಿಸುತ್ತಿತ್ತು. ಕವಿತಾಳ ನಿಟ್ಟುಸಿರಿಗೆ ಅಡುಗೆ ಮನೆಯ ಸಿಂಕಲ್ಲಿದ್ದ ಎಲ್ಲ ಪಾತ್ರೆಗಳು ಶುಚಿಯಾಗುತ್ತಿದ್ದರೂ ಅಡುಗೆ ಮನೆಯೇ ಸ್ತಬ್ಧವಾಗಿತ್ತು. ಎಲ್ಲವನ್ನು ಯಥಾಸ್ಥಿತಿಯಲ್ಲಿ ಜೋಡಿಸಿಡಲು ಪ್ರಯತ್ನ ಪಡುತ್ತಿರುವಾಗ ಕವಿತಾಳ ಕಣ್ಣಾಲಿಗಳು ತನ್ನಷ್ಟಕ್ಕೆ ತುಂಬಿ ಬಂದವು. ಹಾಗೆಯೇ ಮನಸ್ಸಿನಲ್ಲಿ ನಿಧಾನಕ್ಕೆ ಒಂದು ದೃಢ ನಿರ್ಧಾರವೂ ಮೂಡತೊಡಗಿತು. ಅವಳ ಒಳ ಮನಸ್ಸಿನ ನಿರ್ಧಾರ ಅವಳ ಪುಟ್ಟ ಮೂಗಿನ ತುದಿಯನ್ನು ಕೆಂಪಗಾಗಿಸಿತ್ತು. ಕಾಲಬುಡದಲ್ಲಿ ಉದ್ದ ಬಾಲದ ಕಿಂಚಿಬೆಕ್ಕು ಮಿಯಾಂ ಅನ್ನುತ್ತಾ ತನ್ನ ಹಸಿವನ್ನು ನಿರ್ಭೀತಿಯಿಂದ ಹೊರಹಾಕಿತು. ನಾನು ಈ ಕಿಂಚಿಗಿಂತಲೂ ಪುಕ್ಕಲಾದೆನೆ ಅಂದುಕೊಂಡಳು ಮನಸ್ಸಿನಲ್ಲಿ. ಪುಟಾಣಿ ಪಿಂಗಾಣಿ ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಅಡುಗೆ ಮನೆಯ ಮೂಲೆಯಲ್ಲಿಟ್ಟು ಬೆಕ್ಕನ್ನು ಕಣ್ಸನೆಯಲ್ಲಿ ಕರೆದಾಗ ಪ್ರೀತಿಯಿಂದ ಅವಳ ಕಾಲನ್ನು ಸವರಿಕೊಂಡು ಬಂದು ಹಾಲನ್ನು ನೆಕ್ಕತೊಡಗಿತು. ಅಪ್ಪ ನೆನಪಾದರು. ದುಡುಮೆಯೊಂದನ್ನು ಬಿಟ್ಟರೆ ಪ್ರಪಂಚ ತಿಳಿಯದ ಮನುಷ್ಯ, ಕಪಟವನ್ನರಿಯದ ಮುಗ್ಧ ಜೀವ. ಅಂತಹ ಸಾಧು ಜೀವಿಯ ಒಂದೇ ಒಂದು ನಂಬಿಕೆ ಎಂದರೆ ಅದು ಮಗಳು ಕವಿತಾ, ಮತ್ತವಳ ಸುಂದರ ಸಂಸಾರ. ತಮ್ಮ ಕರುಣನ ಕಣ್ಣಲ್ಲಿ ಸಾವಿರ ಕನಸುಗಳು. ದೇಶದ ಭದ್ರತಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕೆಂಬ ಅವನ ಹಂಬಲಕ್ಕೆ ಅಕ್ಕನ ಗಂಡನೊಬ್ಬನೇ ದಾರಿದೀಪ. ಅದು ಅವನ ನಂಬಿಕೆ. ತಾಯಿಯಿಲ್ಲದ ತವರು ಆಕೆಯದು. ಹಾಗಾಗಿಯೇ ಅಕ್ಕ ತಮ್ಮನಿಗೆ, ಅಪ್ಪನಿಗೆ, ಇಬ್ಬರಿಗೂ ಈಕೆಯೇ ತಾಯಿಯಾಗಿದ್ದಳು. ಕಿಂಚಿ ಹಾಲು ಕುಡಿದು ಮುಗಿಸಿದ್ದಳು. ಹಾಲಿನ ಪಾತ್ರೆಯನ್ನು ತೊಳೆದಿಟ್ಟು ವರಾಂಡಕ್ಕೆ ಬಂದು ಸೋಫಾದ ಮೇಲೆ ಕುಳಿತಳು. ಅಜ್ಜಿ ಮೊಮ್ಮಗಳ ಪ್ರೀತಿ, ನಗು, ಹಾಡು, ಒಮ್ಮೊಮ್ಮೆ ಅಳು ಒಟ್ಟೊಟ್ಟಿಗೆ ಸಾಗುತ್ತಿತ್ತು. ಇಬ್ಬರು ಅವರದೇ ಲೋಕದಲ್ಲಿದ್ದರು. ಪಕ್ಕದಲ್ಲಿದ್ದ ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡು ತುತ್ತು ಕೊಡಲಾರಂಭಿಸಿದಳು ಕವಿತಾ. ಮೊಮ್ಮಗಳ ಹಾಲಿನ ಬಾಟಲನ್ನು ಎತ್ತಿಕೊಂಡು ಅಡುಗೆ ಮನೆಗೆ ಹೋದ ಸೀತಮ್ಮ ಹಾಲಿನ ಬಾಟಲಿ ಬಿಸಿ ನೀರಿನಲ್ಲಿ ತೊಳೆದು ಹಾಲು ತುಂಬಿಸಿಕೊಂಡು ಬಂದು ಸೊಸೆಯ ಮುಂದೆ ಹಿಡಿದು ಮೊಮ್ಮಗಳನ್ನು ಆಡಿಸುತ್ತಾ ಮುಂದೆ ಕುಳಿತರು. ಪುಟಾಣಿಯ ಕಾಲಿನ ಗೆಜ್ಜೆಯ ಕಲರವ ಅಜ್ಜಿಯ ಎದೆಯಲ್ಲಿ ಪುಟಾಣಿ ಕುಟ್ಟಿದಾಗಿನ ಸಂಭ್ರಮದ ಘಮವನ್ನು ಹರಡಿತ್ತು. ಅತ್ತೆಯ ಅರಳಿದ ಮುಖ ನೋಡುತ್ತಾ ಕವಿತಾ ಮೆಲ್ಲನೆ ಮಾತಿಗಿಳಿದಳು. ಅತ್ತೆ, ಹೇಗೂ ನಾನು ಎಂಕಾಂ ಪದವಿದರೆ. ನನ್ನ ಗೆಳತಿ ಪ್ರೇಮಾಳ ಕಂಪನಿಯಲ್ಲಿ ಹೆಚ್ಚು ಸಂಬಳವಿರುವ ಕೆಲಸವೊಂದು ಖಾಲಿ ಇದೆಯಂತೆ. ನಿನ್ನೆ ಸಂಜೆ ಫೋನು ಮಾಡಿದ್ದಳು. ಬರುವುದಾದರೆ ಬಂದು ಬಿಡು, ಇಬ್ಬರೂ ಜೊತೆಗೇ ಹೋಗಿ ಜೊತೆಗೇ ಬರಬಹುದು ಎಂದಿದ್ದಳು. ಇಲ್ಲಿಂದ ಹೆಚ್ಚೆಂದರೆ 20 ನಿಮಿಷ.

ದಾರಿ. ಹೆಚ್ಚು ಅವಧಿಯ ದುಡಿತ ಏನೂ ಇಲ್ಲ. ಮುಂಜಾನೆ 9:00 ಸಾಯಂಕಾಲ 6:00 ತನಕ ಮಾತ್ರ ಡ್ಯೂಟಿ. ನನಗೂ ಸ್ವಲ್ಪ ನಿರಾಳವಾಗುತ್ತದೆ. ಮನೆಯಲ್ಲಿ ಕುಳಿತು ಕುಳಿತು ಬೇಸರ ಹಿಡಿದು ಬಿಟ್ಟಿದೆ. ಪುಟ್ಟಿ ಅಂತೂ ನಿಮ್ಮನ್ನೇ ಪೂರ್ತಿಯಾಗಿ ಹಚ್ಚಿಕೊಂಡು ಬಿಟ್ಟಿದ್ದಾಳೆ. ನಾನು ಇಲ್ಲದಿದ್ದರೂ ಅವಳಿಗೇನು ತೊಂದರೆ ಆಗುವುದಿಲ್ಲ. ಅತ್ತೆಗೆ ಮಾತನಾಡಲು ಅವಕಾಶವೇ ಇಲ್ಲದಂತೆ ಒಂದೇ ಸಮನೆ ಮಾತನಾಡಿದ್ದಳು. ಆಕೆ ಹೃದಯವಂತೆ ಸಣ್ಣ ನಗುವಿನಲ್ಲಿ ತಮ್ಮ ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದರು. ಕವಿತಾ ಪುಟ್ಟ ಕಂದಳ ಮುಖ ನೋಡಿದಳು. ಹೊಟ್ಟೆ ಕಿವಿಚಿದಂತಾಯಿತು. ಆದರೂ ಮನಸ್ಸಿನ ನಿರ್ಧಾರ ದೃಢವಾಗಿತ್ತು. ಮರುದಿನ ಗೆಳತಿಗೆ ಫೋನಾಯಿಸಿ ತನ್ನೆಲ್ಲಾ ಡಾಕ್ಯುಮೆಂಟುಗಳನ್ನು ಕಂಪನಿಗೆ ಮೇಲ್ ಮಾಡಿ ಕೆಲಸದ ಆರ್ಡರ್ ಅನ್ನು ಪಡೆದುಕೊಂಡಳು. ಮರುದಿನ ಮುಂಜಾನೆ ತಿಳಿ ಗುಲಾಬಿ ಬಣ್ಣದ ಕೆಂಪು ಅಂಚಿನ ಸೀರೆ ಉಟ್ಟು ಕೈತುಂಬಾ ಬಳೆತೊಟ್ಟು ಆಗ ತಾನೇ ಹಜಾರದಲ್ಲಿ ಗಿರಿಜಮ್ಮ ಹೆಣೆದಿಟ್ಟ ಮಲ್ಲಿಗೆ ಮುಗ್ಗಿನ ದಂಡೆಯನ್ನು ಮುಡಿಗೆ ಸಿಕ್ಕಿಸಿಕೊಂಡಳು. ಮುದ್ದಾಗಿ ಮುತ್ತಿನಷ್ಟೇ ಶುಭ್ರವಾಗಿ ಸೊಗಸಾಗಿ ಕಾಣುತ್ತಿದ್ದ ಸೊಸೆಯನ್ನು ಗಿರಿಜಮ್ಮ ಕಣ್ತುಂಬಿಕೊಂಡರು. ಕವಿತಾ ನನ್ನ ಮಗನಿಗೆ ಅಪ್ಪಟ ಜೋಡಿ ಅಂದುಕೊಂಡು ಮನಸ್ಸಿನಲ್ಲೇ ಸೊಸೆಯ ದೃಷ್ಟಿ ತೆಗೆದರು. ಚಪ್ಪಲಿ ಮೆಟ್ಟಿ ಹೊರಟು ನಿಂತ ಕವಿತಾಳ ಕೈಗೆ ನೀರು ತುಂಬಿದ ಬಾಟಲಿಯನ್ನು ಕೊಡುತ್ತಾ ನಿಧಾನಕ್ಕೆ ಹೋಗಿ ಬಾ, ಯಾವುದೇ ಚಿಂತೆ ಬೇಡ, ಪುಟ್ಟಿ ನನ್ನ ಜೊತೆಗೆ ನೆಮ್ಮದಿಯಿಂದ ಇರುತ್ತಾಳೆ ಎಂದಾಗ ಕವಿತಾಳ ಮನಸ್ಸು ತುಂಬಿ ಬಂತು. ಗಂಡನೆಂದುಕೊಂಡವನಿಗೆ ಇದು ಯಾವುದರ ಪರಿವೇ ಇರಲಿಲ್ಲ. ಇಂದು ಕೆಲಸಕ್ಕೆ ಸೇರುತ್ತಿರುವ ಬಗ್ಗೆ ಕೂಡ ಯಾವುದೇ ಮಾಹಿತಿಯನ್ನು ಕವಿತಾ ನೀಡಲಿಲ್ಲ. ಆತನು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಹೊರಡುತ್ತಿರುವ ಹೆಂಡತಿಯನ್ನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳುವ ಸೌಜನ್ಯವನ್ನೂ ತೋರಲಿಲ್ಲ. ಅವನು ಅವನಷ್ಟಕ್ಕೆ ಹೊರಟು ನಿಂತ. 10 ನಿಮಿಷದ ಬಳಿಕ ಕವಿತಾ ಹೊರಟಳು. ಅಂಗಳದಲ್ಲಿ ಆಚೆಯ ಸೀಬೆ ಮರವನ್ನು ದಾಟಿ ಪಕ್ಕದ ರಸ್ತೆಗೆ ತಿರುಗಿ ಆಟೋ ಹತ್ತಿ ಕುಳಿತು 5 ನಿಮಿಷದಲ್ಲಿ ತನ್ನ ಕೆಲಸದ ಆಫೀಸನ್ನು ಸೇರಿದಳು ಕವಿತಾ. ಹೊಸ ಜಾಗಕ್ಕೆ ಬಹಳ ಬೇಗನೆ ಹೊಂದಿಕೊಂಡು ಕೆಲಸವನ್ನು ಅತ್ಯಂತ ಜಾಣ್ಮೆಯಿಂದ ಶ್ರದ್ಧೆಯಿಂದ ಕಲಿತುಕೊಳ್ಳಲಾರಂಭಿಸಿದಳು. ಗೆಳತಿ ಪ್ರೇಮ ಪದೇ ಪದೇ ಪಕ್ಕದ ಚೇಂಬರಿನಂದ ಕವಿತಾಳಲ್ಲಿಗೆ ಬಂದು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಗೆಳತಿಯನ್ನು ಒಂದೆರಡು ದಿನದಲ್ಲಿ ಬಹಳ ಸುಲಭದಲ್ಲಿ ಪಳಗಿಸಿಬಿಟ್ಟಳು. ಸಂಜೆ ಕಾಫಿ ಕುಡಿದು ಆಫೀಸಿನಿಂದ ಹೊರಬಂದ ಗೆಳತಿಯರಿಬ್ಬರು ಆಫೀಸಿನ ಮುಂಭಾಗದಲ್ಲಿದ್ದ ಗಾರ್ಡನ್ನಲ್ಲಿ ಕುಳಿತು ಕೆಲ ಹೊತ್ತು ಹೊರಟಿದರು. ಮಾತಿನ ಮಧ್ಯೆ ಪ್ರೇಮ, ಏನೇ ಹೇಳು ಕವಿತಾ, ನೀನು ಮೊದಲಿನಂತಿಲ್ಲ, ಹೆಚ್ಚು ಒತ್ತಡದಲ್ಲಿರುವಂತೆ ಕಾಣುತ್ತಿರುವೆ ಅಂದಾಗ ಒಳಮನಸ್ಸಿನ ನೋವನ್ನು ಒಮ್ಮೆ ಹಂಚಿಕೊಂಡು ಬಿಡಲೇ ಎಂದೆಣಿಸಿದರು. ಸಂಸಾರದ ಗುಟ್ಟು ವ್ಯಾಧಿರಟ್ಟು ಅನ್ನುವ ಮಾತು ನೆನಪಾಗಿ ಸುಮ್ಮನಾದಳು. ಸಂಜೆ ಮನೆಗೆ ಬಂದಾಗ ಹೆಂಡತಿ ಮನೆಯಲ್ಲಿ ಇಲ್ಲದೇ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಿಶೋರ ತಾಯಿಯನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಇದು ಯಾವುದರ ಪರಿವೇ ಇಲ್ಲದ ಗಿರಿಜಮ್ಮ ಮಗನಿಗೆ ಕಾಫಿ ಇತ್ತು ಮೊಮ್ಮಗಳನ್ನು ಆಡಿಸುತ್ತಾ ಕುಳಿತರು. ಸ್ವಲ್ಪ ಹೊತ್ತಿನ ಬಳಿಕ ತನ್ನ ಮಾಮೂಲಿ ರೂಢಿಯಂತೆ ಕಿಶೋರ ಟಿಪ್ಟಾಪ್ ಆಗಿ ಹೊರಟು ನಿಂತ. ಅವನು ಮನೆಯಿಂದ ಹೊರಬಂದು ಕಾರು ಸ್ಟಾರ್ಟ್ ಮಾಡಿ ಪಕ್ಕದ ರಸ್ತೆಯ ಅಂಚಿಗೆ ತಿರುಗುವುದಕ್ಕೂ ಕವಿತಾ ಆಟೋ ಹಿಡಿದು ಮನೆಯ ದಾರಿಯಲ್ಲಿ ನಡೆಯುತ್ತಾ ಬರುವುದಕ್ಕೂ ಸರಿ ಹೋಯಿತು. ದೂರದಿಂದಲೇ ಗಂಡನ ಕಾರನ್ನು ಗಮನಿಸಿದ ಕವಿತಾ ಗಮನಿಸಿಯೂ ಗಮನಿಸದಂತೆ ಕಾರಿನ ಬದಿಯಿಂದಲೇ ನಡೆದು ಸರಿದು ಹೋದಳು. ಕಿಶೋರ ಸದ್ಯ ನನ್ನನ್ನು ಆಕೆ ಗಮನಿಸಲಿಲ್ಲ ಎನ್ನುವ ಕಳ್ಳ ಹುಚ್ಚಿನಿಂದ ಕಾರನ್ನು ಮುಂದಕ್ಕೆ ಚಲಿಸಿದ. ಕವಿತಾಳ ಕಣ್ಣುಗಳು ತುಂಬಿ ಬಂದವು. ಗಂಟಲುಬ್ಬಿತು. ಉಕ್ಕಿ ಬರುತ್ತಿರುವ ಅಳುವನ್ನು ತಡೆದುಕೊಂಡು ಇಷ್ಟೊಂದು ಅಳುಬುರಿಕೆ ಆದರೆ ನನ್ನ ನಿರ್ಧಾರ ಸಫಲವಾಗದು. ಯಾವುದೇ ಕಾರಣಕ್ಕೂ ನಾನು ಇಷ್ಟೊಂದು ಅತಂತ್ರಳಾಗಬಾರದು ಅಂದುಕೊಳ್ಳುತ್ತಾ ಮನಸ್ಸನ್ನು ಗಟ್ಟಿ ಮಾಡಿದಳು. ಹಿಂದೆಲ್ಲ ಸಂಜೆ ಆಫೀಸಿನಿಂದ ಬಂದವಳೆ ತನ್ನನ್ನು ಎಳೆದುಕೊಂಡು ಸುತ್ತಾಡಲು ಕರೆದೊಯ್ಯುತ್ತಿದ್ದ. ತಾನು ಬೇಡವೆಂದರೆ ಸಿಟ್ಟು ಮಾಡಿಕೊಂಡು ರೂಮು ಸೇರುತ್ತಿದ್ದ. ಸಂಜೆ ಬರುವಾಗ ತಪ್ಪದೇ ತರುತ್ತಿದ್ದ ಮಲ್ಲಿಗೆ ದಂಡೆಯನ್ನು ತಾನು ಮುಡಿಯದಿದ್ದರೆ ಅದರಷ್ಟು ಕೋಪ ಅಸಹನೆ ಅವನಿಗೆ ಇನ್ನೊಂದಿರುತ್ತಿರಲಿಲ್ಲ. ಸಂಜೆಯಾಗುತ್ತಲೇ ತಿರುಗದ ಪಾರ್ಕು ದೇವಸ್ಥಾನಗಳಿಲ್ಲ. ಅವನ ಪಕ್ಕ ತಾನು ಕುಳಿತಿದ್ದರೆ ಅದೇ ಅವನಿಗೆ ಸ್ವರ್ಗ ಅನ್ನುತ್ತಿದ್ದ. ಅಂದಿನ ಕಿಶೋರನಿಗೂ ಇಂದಿನ ಕಿಶೋರನಿಗೂ ಬಹಳ ವ್ಯತ್ಯಾಸವಿತ್ತು. ಇಡೀ ದಿನದಲ್ಲಿ ಒಮ್ಮೆಯೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಬದುಕುವಂತ ಪರಿಸ್ಥಿತಿಗೆ ಗಂಡ ಹೆಂಡರಿಬ್ಬರೂ ಬಂದಿಳಿದಿದ್ದರು. ಅದನ್ನೆಲ್ಲ ಯೋಚಿಸಿ ಕುಳಿತುಕೊಳ್ಳುವ ಸಮಯವೇ ಮುಗಿದು ಹೋದಂತೆ ಕವಿತಾಳಿಗೆ ಅನಿಸಿತು. ಯೋಚನೆಯಿಂದ ಎಚ್ಚೆತ್ತಾಗ ಅತ್ತೆ ಎದುರಾಗಿದ್ದರು. ಪುಟಾಣಿ ಖುಷಿಯಿಂದ ನಗುತ್ತಾ ಒಂದಿಷ್ಟು ಮೋರಿ ಉಬ್ಬಿಸಿ ಒಂದಷ್ಟು ಅಳುವನ್ನು ತೋರಿಸಿ ಕೇಕೆ ಹಾಕುತ್ತಾ ತೆಕ್ಕೆಯೊಳಗೆ ಸೇರಿಕೊಂಡಾಗ ಅದ್ಭುತ ಜಗತ್ತೊಂದು ತನ್ನ ವಶವಾದಷ್ಟು ಖುಷಿಪಟ್ಟಳು ಕವಿತಾ. ದಿನ ಕಳೆದಂತೆ ಕವಿತಾ ಎಲ್ಲದಕ್ಕೂ ಸರಾಗವಾಗಿ ಒಗ್ಗಿಕೊಂಡಳು. ಮೊದಮೊದಲು ಸಿಡಿಮಿಡಿಗೊಂಡ ಕಿಶೋರ ಮತ್ತೆ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಅವನಿಗೆ ಬೇಕಾದದ್ದು ಸ್ವಾತಂತ್ರ್ಯ. ಅದೀಗ ಯಥೇಚ್ಛವಾಗಿ ಸಿಗುತ್ತಿತ್ತು. ಹಾಗಾಗಿ ಒಂದು ಲೆಕ್ಕದಲ್ಲಿ ಖುಷಿಯೇ ಪಟ್ಟ. ಪುಟಾಣಿಯ ಹೆಜ್ಜೆ ಗುರಿತು ಇದೀಗ ಮನೆಯಲ್ಲಿ ಎಲ್ಲ ಕಡೆ ಇರುತ್ತಿತ್ತು. ಗೋಡೆಯ ಮೇಲೆ ಅಲ್ಲಲ್ಲಿ ಪುಟಾಣಿ ಬರಹಗಳು ಕೂಡ ಅವಳ ಪಡಿಯಚ್ಚನ್ನು ಮೂಡಿಸುತ್ತಿತ್ತು.
ಅಜ್ಜಿ ಮತ್ತು ಮೊಮ್ಮಗಳದ್ದೇ ಸಾಮ್ರಾಜ್ಯ.

ಮನೆ ಮುಂದೆ ಕವಿತಾ ಮುಂಜಾನೆ ಹೊರಟರೆ ಮನೆ ಸೇರುವುದು ಸಂಜೆ ಮೇಲೆ. ಇತ್ತೀಚೆಗೆ ಆಫೀಸಿನಲ್ಲಿದ್ದ ಅಕೌಂಟೆಂಟ್ ಮೋಹನ್ ಕವಿತಾಳಿಗೆ ತೀರಾ ಆಪ್ತನಾಗಿದ್ದ. ಎಲ್ಲರೊಂದಿಗೆ ಸಹೋದರನಂತೆ ಬೆರೆಯುತ್ತಿದ್ದ ಮೋಹನನನ್ನು ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅಂದು ಆಫೀಸ್ ಬಿಟ್ಟ ತಕ್ಷಣ ಸಿಡಿಯುವ ತಲೆಯನ್ನು ಹಿಡಿದುಕೊಂಡು ಬಿಸಿ ಕಾಫಿಯನ್ನು ಕುಡಿಯುವ ಹಂಬಲದಿಂದ ಆಫೀಸ್ ಕ್ಯಾಂಟೀನ್ನ ಕಡೆಗೆ ತಲೆ ಹಾಕಿದ್ದಳು. ಕವಿತಾಳ ಬಾಡಿದ ಮುಖ ನೋಡಿದ ಮೋಹನ ಏನಾಯ್ತಕ್ಕ ಎಂದು ಕಕ್ಕುಲತೆಯಿಂದ ವಿಚಾರಿಸಿದ. ತಲೆನೋವಿನ ಕಾರಣ ಕೊಟ್ಟಾಗ ಆಟೋ ಹಿಡಿಯುವುದು ಬೇಡ, ಇರಿ ನಾನೇ ಬಿಡುತ್ತೇನೆ, ನಾನು ಹೇಗೋ ಅದೇ ದಾರಿಯಲ್ಲಿ ಹೋಗುವುದು ಅನ್ನುತ್ತಾ ಅವಳಿಗೆ ಸಹಾಯ ಮಾಡಲು ಮುಂದಾದ. ಕವಿತಾ ತನ್ನ ನೋವನ್ನು ಸಹಿಸಲು ಆಗದ ಕಾರಣದಿಂದ ಗೋಣು ಆಡಿಸಿದಳು. ಕಾರಿನಿಂದ ಇಳಿದು ಮನೆಯ ಗೇಟನ್ನು ತೆರೆಯುತ್ತಿದ್ದ ಕವಿತಾಳಿಗೆ ಕಣ್ಣನ ಕಾರ್ ಭರ್ರನೆ ಸರಿದು ಹೋದದ್ದು ತಿಳಿಯಲಿಲ್ಲ. ನಸುನಗುತ್ತಾ ಮನೆಯೊಳಗೆ ಹೋದ ಮಡದಿಯನ್ನೊಮ್ಮೆ, ಕಾರಿನಿಂದ ಇಳಿಸಿದ ಯುವಕನನ್ನೊಮ್ಮೆ ಅಸಹನೆಯಿಂದ ದಿಟ್ಟಿಸುತ್ತಾ ಕಾರನ್ನು ಗೀತಾಳ ಮನೆಯತ್ತ ನಡೆಸಿದ. ಗೀತಾಳ ನಗು ಸಲುಗೆ ಯಾವುದು ಕೂಡ ಇಂದು ಅಂದವಾಗಿ ಕಾಣಲಿಲ್ಲ. ಒಟ್ಟಾರೆ ಒಂದು ರೀತಿಯ ಅಸಹನೆ. ಮನಸ್ಸು ತಡೆಯಲಿಲ್ಲ, ಬೇಗ ಮನೆ ಸೇರಿದ. ಮರುದಿನ ಮುಂಜಾನೆ ಕಣ್ಣು ಕಿರಿದು ಮಾಡಿಕೊಂಡು ಹೆಂಡತಿಯನ್ನು ಗಮನಿಸಲಾರಂಭಿಸಿದ. ಕುಂಕುಮ ಬಣ್ಣದ ಚಿಕ್ಕ ಜರಿಯ ಸೀರೆಗೆ ಹಸಿರು ಬಣ್ಣದ ತುಂಡು ತೋಳಿನ ರವಿಕೆಯಲ್ಲಿ ಅವಳ ಮೈಬಣ್ಣ ಎದ್ದು ಕಾಣುತ್ತಿತ್ತು. ಹಣೆಗೆ ಹಚ್ಚಿದ ಕಿರು ಬಿಂದಿಯ ಅಕ್ಕಪಕ್ಕದಲ್ಲಿ ಬೆವರಿನ ಸಾಲುಗಳು ಮುತ್ತಿನಂತೆ ಪೋಣಿಸಿದ್ದವು. ತಲೆ ತುಂಬಾ ಮುಡಿದಿದ್ದ ಹಿತ್ತಲ ಬಳ್ಳಿಯ ಮಲ್ಲಿಗೆ ಅವಳ ಚೆಲುವನ್ನು ಇನ್ನೂ ಹೆಚ್ಚಿಸಿತ್ತು. ಮೈ ಕೈ ತುಂಬಿಕೊಂಡು ಇನ್ನು ಹೆಚ್ಚೇ ಸುಂದರವಾಗಿ ಕಂಡ ಪತ್ನಿಯನ್ನು ಮತ್ತೊಮ್ಮೆ ತದೇಕ ಚಿತ್ತನಾಗಿ ನೋಡಿದ. ಎದೆಯಲ್ಲಿ ಸಣ್ಣದೊಂದು ನೋವು ಝಲಕ್ ಎಂದಂತಾಯಿತು. ಇದ್ಯಾವುದರ ಪರಿವೇ ಇಲ್ಲದ ಕವಿತಾ ಅಡುಗೆ ಮನೆಯೊಳಗೆ ಅತ್ತೆ ಮುಚ್ಚಿಟ್ಟ ಟಿಫಿನ್ ಬಾಕ್ಸ್ ಅನ್ನು ಬ್ಯಾಗಿಗೆ ತುಂಬಿಸುತ್ತಾ ಲಘು ಬಗೆಯಿಂದ ಕಂದಮಳ್ಳಿಗೆ ಲೊಚಲೊಚನೆ ಮುತ್ತಿಟ್ಟು ಅತ್ತೆಯ ಕೈಗೆ ಅವಳನ್ನು ವರ್ಗಾಯಿಸಿ ಚಪ್ಪಲಿ ಮೆಟ್ಟಿ ಹೊರನಡೆದಳು. ಕಿಶೋರ ತಾನು ಕೂಡ ಕಾರಿನ ಕೀಯನ್ನು ಅವಸರದಿಂದ ಹುಡುಕಿ ಅವಳೊಂದಿಗೆ ಹೊರಹೊರಡಲು ಅನುವಾದ. ಅಷ್ಟೊತ್ತಿಗೆ ಕವಿತ ಸುಮಾರಾಗಿ ಗೇಟು ದಾಟಿದ್ದಳು. ಕಿಶೋರ ಕಾರ್ ಸ್ಟಾರ್ಟ್ ಮಾಡಿ ರಸ್ತೆಗೆ ಬರುವಷ್ಟರಲ್ಲಿ ನಿನ್ನೆಯ ಅದೇ ಕೆಂಪು ಕಾರು. ಕವಿತ ನಗುನಗುತ್ತಾ ಕಾರು ಹತ್ತುತ್ತಿದ್ದಳು. ಕಿಶೋರನಿಗೆ ಹೊಟ್ಟೆ ತೊಳಿಸಿ ವಾಂತಿ ಬರುವಂತಾಯಿತು. ಮೊದಲ ಬಾರಿಗೆ ವಿಚಲಿತನಾದ. ಧುತ್ತನೆ ಭೂತವೊಂದು ಎದುರಿಗೆ ಬಂದಂತಾಯಿತು. ಮಧ್ಯಾಹ್ನ ಆಫೀಸಿನಿಂದ ರಜೆ ತೆಗೆದುಕೊಂಡು ನೇರ ಮನೆಗೆ ಬಂದವನೇ ರೂಮಿನಲ್ಲಿ ಮಲಗಿಬಿಟ್ಟ. ಬಹಳಷ್ಟು ಅಧೀರನಾದ. ಅವನ ಪ್ರಶ್ನೆಗಳಿಗೆ ಅವನಲ್ಲಿಯೇ ಉತ್ತರವಿರಲಿಲ್ಲ. ಮನಸ್ಸಿನಲ್ಲಿ ಎದ್ದ ಪ್ರಶ್ನೆಗಳು ನಾಲಗೆಯಿಂದ ಹೊರಬರಲು ಭಯಪಡುತ್ತಿತ್ತು. ತೀವ್ರವಾದ ತಲೆಸಿಡಿತದಿಂದ ನಿದ್ದೆ ಹೇಗೆ ಬಂತು ಎಂದು ಗೊತ್ತಾಗಲೇ ಇಲ್ಲ. ಎಚ್ಚರವಾದಾಗ ಹೊರಗಿನಿಂದ ಕವಿತಾಳ ಮಾತು ಕೇಳುತ್ತಿತ್ತು. ಧಡಕ್ಕನೆ ಎದ್ದು ಕುಳಿತ. ಪುಟಾಣಿ ಮುದ್ದಾಗಿ ತುದಲುತ್ತಿದ್ದಳು. ರೂಮಿನಿಂದ ಹೊರಬಂದ ಕವಿತಾ ಪುಟಾಣಿಯನ್ನು ಮುದ್ದುಗರಿಯುತ್ತಿದ್ದಳು. ಕವಿತಾಳ ಮುಖ ಪ್ರಫುಲ್ಲವಾಗಿತ್ತು. ತಾನು ಈ ಖುಷಿಯಿಂದ ವಂಚಿತನಾಗಿದ್ದೇನೆ ಎಂದೆನಿಸಿತು. ಹಾಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡ. ಕವಿತಾ ತಪ್ಪಿಯೂ ಅವನತ್ರ ದೃಷ್ಟಿ ಹರಿಸಲಿಲ್ಲ. ಪುಟಾಣಿಯನ್ನು ಮುದ್ದಿಕ್ಕಲು ಮುಂದಾದ. ಅದು ಅಪರಿಚಿತನನ್ನು ಕಂಡಂತೆ ಮುಖ ತಿರುವಿ ಅಮ್ಮನನ್ನು ಅಂಟಿಕೊಂಡಿತು. ಅವಮಾನಿತನಾದ. ಗಿರಿಜಮ್ಮ ಬಂದು ಕಾಫಿಯನ್ನು ಹಿಡಿದಾಗ ಸಿಟ್ಟಿನಿಂದ ಕುದಿದು ಹೋದ. ಮರಳಿ ರೂಮಿಗೆ ಹೋದವನೇ ಹೊರಡಲು ಸಿದ್ಧನಾದ. ಕನ್ನಡಿಯ ಮುಂದೆ ನಿಂತು ಕ್ರಾಪು ಬಾಚಲು ನಿಂತಾಗ ತನ್ನ ಪ್ರತಿಬಿಂಬ ತನ್ನನ್ನು ನೋಡಿ ನಕ್ಕಂತಾಯಿತು. ಹಾಕಲು ತೆಗೆದ ಬಟ್ಟೆಯನ್ನು ಅಲ್ಲೇ ಹಿಂದೆ ತಿರುಗಿ ಇಟ್ಟು ಹಾಸಿಗೆಯ ಮೇಲೆ ಬಿದ್ದುಕೊಂಡ. ರೂಮಿನೊಳಗೆ ಬಂದ ಕವಿತಾಳಿಗೆ ಆಶ್ಚರ್ಯವಾಯಿತು. ಬಹಳ ದಿನಗಳ ಬಳಿಕ ಏಕಾಂತದಲ್ಲಿದ್ದಾನೆ ಎಂದೆನಿಸಿತು. ಒಳ ಬಂದ ಕವಿತಾಳನ್ನು ಕಂಡು ಕವಿತಾ ಅಂದ. ಅವನ ಧ್ವನಿ ಬಾವಿಯಿಂದ ಬಂದಂತಿತ್ತು. ತಿರುಗಿ ನೋಡಿದಾಗ ಕೆಲಸ ಹೇಗಿದೆ ಅಂದ. ಯಾವ ಉತ್ತರವನ್ನು ಕೊಡದೆ ಸುಮ್ಮನೆ ನಕ್ಕಳು. ಮೊದಲ ಬಾರಿಗೆ ಕೆಲಸದ ಬಗ್ಗೆ ಪ್ರಶ್ನಿಸಿದ್ದ. 6-7 ತಿಂಗಳುಗಳು ಕಳೆದು ಹೋಗಿದ್ದವು ಕೆಲಸಕ್ಕೆ ಸೇರಿ. ಅವಳ ನಗುವಲ್ಲಿ ಉತ್ತರಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳೇ ಇದ್ದವು. ಅಷ್ಟೊತ್ತಿಗೆ ಕೆಂಚಿ ಮಿಯಾವ್ ಅನ್ನುತ್ತಾ ಅವಳ ಕಾಲ ಬಳಿ ಸವರಿಕೊಂಡು ತನ್ನ ಹಸಿವನ್ನು ಸ್ಪಷ್ಟಪಡಿಸಿತು. ಅಡುಗೆ ಮನೆಗೆ ಬಂದ ಕವಿತಾ ಕೆಂಚಿಯ ಪಿಂಗಾಣಿ ಪಾತ್ರೆಗೆ ಹಾಲು ಸುರಿಯುತ್ತಿದ್ದಾಗಲೇ ಬಂದ ಕೆಂಚಿ ಕಣ್ಣು ಮುಚ್ಚಿ ಹಾಲು ಕುಡಿಯಲು ಪ್ರಾರಂಭಿಸಿದಳು. ಮನುಷ್ಯರಿಗಿಂತ ಎಷ್ಟೋ ವಾಸಿ. ಹಾಲು ಕುಡಿದಾದ ಬಳಿಕವಾದರೂ ತನ್ನ ಪ್ರೀತಿಯನ್ನು ತೋರಿಸಿಬಿಡುವ ಕಾಳಜಿ ಇದೆಯಲ್ಲ ಎಂದೆನಿಸಿತು. ಮರುದಿನ ಬೆಳಿಗ್ಗೆ ಕವಿತಾ ಹೊರಟಾಗಲೇ ಕಿಶೋರನ್ನೂ ಹೊರಟ. ಅವಳು ಚಪ್ಪಲಿ ಮೆಟ್ಟಿ ಹೊರ ನಡೆದಾಗ ಕಾರು ಸ್ಟಾರ್ಟ್ ಮಾಡಿ ತಂದು ಅವಳ ಮುಂದೆ ನಿಲ್ಲಿಸಿ ಬಾ ಕುಳಿತುಕೋ ಅಂದ. ಕಣ್ಣೆತ್ತಿ ನೋಡಿದ ಕವಿತಾಳಿಗೆ ಗಂಡನ ಮುಖದಲ್ಲಿ ಸಜ್ಞೆಯೊಂದಿಗೆ ಆಜ್ಞೆಯೂ ಇರುವುದನ್ನು ಗಮನಿಸಿದಳು. ತುಟಿ ಪಿಟಕ್ ಎನ್ನದೆ ಹತ್ತಿ ಕುಳಿತಳು. ಬಹಳ ದಿನಗಳ ಬಳಿಕದ ಪ್ರಯಾಣ ಅದು. ದಾರಿ ಮಧ್ಯೆ ಯಾವುದೇ ಮಾತಿರಲಿಲ್ಲ. ಆಫೀಸ್ ಬಂದಾಗ ಇಲ್ಲೇ ನಿಲ್ಲಿಸಿ ಅಂದಳು. ಸಂಜೆ ಬರುತ್ತೇನೆ ಕಾದಿರು ಅಂದಾಗ ಬಹಳ ಆಶ್ಚರ್ಯದಿಂದ ಅವನ ಮುಖ ನೋಡಿದಳು. ಕವಿತಾಳಿಗೆ ಒಳಗೊಳಗೆ ಗೊಂದಲ. ಇದೇನು ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಬದಲಾವಣೆ? ಇದು ಹೇಗೆ ಸಾಧ್ಯವಾಯಿತು?
ಇಲ್ಲ, ಇದರಲ್ಲೇನೋ ಕರಮತ್ತು ಇರಬಹುದು. ತನ್ನ ನಿರ್ಧಾರ ಅಚಲವಾಗಿ ಇರಬೇಕು. ಇಷ್ಟು ದಿನ ಸಹಿಸಿದ್ದು ಸಾಕಾಗಿದೆ, ಇನ್ನಾದರೂ ನಾನು ನಾನಾಗಿ ಬದುಕಬೇಕು ಅಂದು

ಕೊಂಡಳು. ಸಂಜೆ ಬ್ಯಾಗ್ ಜೋಡಿಸಿ ಹೊರಬರುವಾಗ ಬೆಳಿಗ್ಗೆ ಹೇಳಿದ ಗಂಡನ ಮಾತು ನೆನಪಾಯಿತು. ಅಂದರೆ ಅವನನ್ನು ಕಾಯುವುದಕ್ಕಿಂತ ಹೋಗುವುದೇ ಸರಿ ಎಂದು ರಸ್ತೆಗೆ ಬರಲು ಯೋಜನೆ ಹಾಕುತ್ತಿರುವಾಗಲೇ ಅವನ ಕಾರು ಬಂದು ಆಫೀಸಿನ ಮುಂದೆ ನಿಂತಿತು. ಕಾರು ಹತ್ತಿದ ಕವಿತಾಳನ್ನು ನಗುಮುಖದಿಂದ ಬರಮಾಡಿಕೊಂಡ. ಹೀಗೆ ಪ್ರಾರಂಭಗೊಂಡ ಕಿಶೋರನ ದಿನಚರಿ ದಿನದಿಂದ ದಿನಕ್ಕೆ ಬದಲಾಗುತ್ತಾ ಹೋಯಿತು. ಹೆಚ್ಚು ಕಡಿಮೆ ಮೊದಲಿನ ಕಿಶೋರನೇ ಆಗಿದ್ದ. ಹೆಂಡತಿಗಿಂತಲೂ ಹೆಚ್ಚಾಗಿ ಪುಟಾಣಿಯನ್ನು ಹಚ್ಚಿಕೊಂಡು ಬಿಟ್ಟ. ಹೆಚ್ಚು ಹೊತ್ತು ಮಗಳೊಂದಿಗೆ ಕಳೆಯತೊಡಗಿದ. ಆದರೂ ಕವಿತಾ ಮಂದಸ್ಮಿತೆ. ಹೆಚ್ಚು ಮಾತಿಲ್ಲ, ಹೆಚ್ಚು ನಗುವೂ ಇಲ್ಲ, ಹೆಚ್ಚು ಕೋಪವೂ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಗಂಡ ಮಗಳಿಗೆ ಹತ್ತಿರವಾಗುತ್ತಿರುವುದನ್ನು ಕಂಡಾಗ ಅದೇಕೋ ಮನದೊಳಗೆ ಒಂದು ಮೌನ ಸೆಳೆತ. ದಿನದಿಂದ ದಿನಕ್ಕೆ ಪುಟಾಣಿ ಅವರಿಬ್ಬರ ಮಧ್ಯೆ ಒಂದು ಭದ್ರ ಸೇತುವೆಯ ಆಗಿಬಿಟ್ಟಳು. ಇದೀಗ ಕಿಶೋರನಿಗೆ ಮನೆಯಿಂದ ಹೊರ ಹೋಗುವುದಕ್ಕೆ ಸಮಯವೇ ಇರುತ್ತಿರಲಿಲ್ಲ. ಒಂದೆರಡು ಬಾರಿ ಗೀತಾ ಫೋನ್ ಮಾಡಿದಾಗ ಹೆಚ್ಚು ಕಡಿಮೆ ಅಬ್ಬರಿಸಿಯೇ ಬಿಟ್ಟಿದ್ದ. ಪುಟಾಣಿಯ ಗೆಜ್ಜೆಯ ಕಲರವದಲ್ಲಿ ಎಲ್ಲವೂ ಮರೆತು ಹೋಗಿತ್ತು. ಹೊಸದೊಂದು ಲೋಕವೇ ಕಿಶೋರನ ಮುಂದೆ ಪುಟಾಣಿ ಸೃಷ್ಟಿಸಿಬಿಟ್ಟಿದ್ದಳು. ಸಂಜೆಯ ಹೊತ್ತಿಗೆಲ್ಲ ಕಿಶೋರನ ಕಾರಿನ ಪಕ್ಕದ ಸೀಟಿನಲ್ಲಿ 4 ವರ್ಷದ ಪುಟಾಣಿ ಅರಳು ಹುರಿದಂತೆ ಮಾತನಾಡುತ್ತಾ ಅಪ್ಪನ ಬೆನ್ನು ಬಿಡದೆ ಸಾಗುತ್ತಾಳೆ. ಇತ್ತ ಕಡೆ ಹಜಾರದ ದಂಡೆ ಮಲ್ಲಿಗೆಗಿಂತಲೂ ಗಂಡ ತರುವ ಸಂಜೆಯ ಮಲ್ಲಿಗೆ ಕವಿತಾಳ ಕೋಣೆಯಲ್ಲಿ ಹೆಚ್ಚು ಘಮ್ಮೆನ್ನುತ್ತಿತ್ತು.

ಇದುವರೆಗೆ ಅನಿತಾ ಶೆಟ್ಟಿ ಮೂಡಬಿದ್ರೆ ಇವರಿಂದ ಅವಳ ಹೆಜ್ಜೆ ಕಥೆ ಕೇಳಿದಿರಿ. ಮುಂದೆ ಕೇಳಿ ಭಾವಗೀತೆ. ಹಾಡಿದ್ದಾರೆ ಸಿ ಅಶ್ವಥ್, ರಚನೆ ಲಕ್ಷ್ಮೀನಾರಾಯಣ ಭಟ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ.

ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

0: सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
2: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
1: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
3: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
1: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು. ಚಿಗುರು ಚಿಗುರು

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಚನ್ನಮ್ಮನಾಗತಿಹಳ್ಳಿ ಗ್ರಾಮದ ಕಲ್ಲಮ್ಮ ಕಮಲಮ್ಮ ಹಾಗೂ

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಚನ್ನಮ್ಮನಾಗತಿಹಳ್ಳಿ ಗ್ರಾಮದ ಕಮಲಮ್ಮ ಹಾಗೂ ಸಂಗಡಿಗರಿಂದ ಮಾರಮ್ಮ ದೇವಿ ಕುರಿತು ಪದ ಕೇಳುವಿರಿ.

ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆಯ ಬಸವರಾಜಪೇಟೆಯ ಶ್ರೀಮತಿ ಶೋಭಾ ಡಿ ಅವರೊಂದಿಗೆ ಸಂದರ್ಶನವಿದೆ.

0: ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ವಿಭಿನ್ನವಾದಂತಹ ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರು. ನಮಸ್ಕಾರ ಸರ್.
1: ನಮಸ್ಕಾರ
0: ಸರ್. ಈಗ ಹೊಸ ವಿಷಯ ಅಂತಂದ್ರೆ ಲೂಪಸ್ ಕಾಯಿಲೆ.
1: ಹೌದು,
0: ಇದು ಒಂಥರ ನಾನು ಫಸ್ಟ್ ಟೈಮ್ ಕೇಳಿದ್ವಿ ನಾನು ಮಾತ್ರ. ಇನ್ನು ಕೇಳುಗರಿಗೆ ಇದ್ರ ಬಗ್ಗೆ ಎಷ್ಟು ಪರಿಚಯ ಇದೆ ಗೊತ್ತಿಲ್ಲ. ಏನು ಸರ್ ಲೂಪಸ್ ಕಾಯಿಲೆ ಅಂದ್ರೆ?
1: ಸಿ, ಲೂಪಸ್ ಕಾಯಿಲೆ ಅಂದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ದೇಹದಲ್ಲಿ ವಿನಾಕಾರಣ ನಮ್ಮದು ಏನೂ ತಪ್ಪಿಲ್ಲದೇನೆ ಹುಟ್ಕೊಳ್ಳುವಂತ ಒಂದು ಕಾಯಿಲೆ. ನಮ್ಮ ದೇಹದ ಅಂಗಾಂಗಗಳನ್ನ ಫಾರಿನ್ ಅಂತ ಕನ್ಸಿಡರ್ ಮಾಡುತ್ತೆ. ನಮ್ಮ ದೇಹದ ಭಾಗಗಳನ್ನೇ ನಮ್ಮ ದೇಹ ಫಾರಿನ್ ಅಂತ ಪರಿಗಣಿಸಿದ್ರೆ ನಮಗ್ ನಾವೇ ಅಟ್ಯಾಕ್ ಮಾಡ್ಕೋತೀವಿ. ಇದನ್ನೇ ಆಟೋ ಇಮ್ಯೂನ್ ಅಂತ ಹೇಳಿ ಕರೆಯೋದು. ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಟೋ ಅಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳುವಂತ ಒಂದು ಕಾಯಿಲೆ.
0: ನಮ್ಮ ಜೀವ ನಿರೋಧಕ ಶಕ್ತಿಯನ್ನ ಕುಂದಿಸೋದು.
1: ಹೌದು,
0: ಈಗ ಜೀವ ನಿರೋಧಕ ಶಕ್ತಿ ಕುಂದಿಸೋದು ಅಂತ ಅಂದ್ಕೊಳ್ಳಿ ನಾವು ನೇರವಾಗಿ ಏಡ್ಸ್ಗೆ ಹೋಗ್ಬಿಡ್ತೀವಿ ನಾವು.
1: ಏಡ್ಸ್ ಕೂಡ ಒಂದು ಇಮ್ಯೂನ್ ಸಿಸ್ಟಮ್ ಕಾಯಿಲೆ ಅಂತ ಹೇಳ್ಬೋದು. ಆದ್ರೆ ಅದು ವೈರಸ್ ಇಂದ ಬರುವಂತದ್ದು. ಆದ್ರೆ ಇದು ಇನ್ಫೆಕ್ಷನ್ ಅಲ್ಲ, ಇದು ತನ್ನ ತಾನೇ ದೇಹದಲ್ಲಿ ಆಗುವಂತ ಒಂದು ಮಿಸ್ಟೇಕ್. ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಬೋರ್ಡ್ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಕನೆಕ್ಷನ್ಸ್ ಹೇಗೆ ತಪ್ಪಾಗುತ್ತೋ ಆತರ ಸಿಸ್ಟಮ್ ತಪ್ಪಾದಾಗ ಬರುವಂತದ್ದು. ಯಾಕೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಹೆಚ್ಚಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂತ ಕಾಯಿಲೆ, ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಂಗಸರು ಅಂದ್ರೆ 15 ವರ್ಷದಿಂದ 40 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಒಂದು ಕಾಯಿಲೆ.
0: ಒಂಥರ ಕೇಳುವಾಗ ಕೆಲವು ಸಲ ಆಘಾತ ಅನಿಸ್ಬಿಡುತ್ತೆ ನಮ್ಗೆ, ಯಾಕಂದ್ರೆ ಅದೇ ವಯಸ್ಸಿನ ಅಂತರದಲ್ಲಿ ಈ ತರ ಒಂದು ಹೊಸ ಇಮ್ಯೂನ್ ಸಿಸ್ಟಮ್ ಅನ್ನು ಕಡಿಮೆ ಮಾಡುವಂತ ಕಾಯಿಲೆ ಅಂತಂದ್ರೆ ವಿಶೇಷವೇ ಅಂತ ಅನಿಸುತ್ತೆ ನಮ್ಗೆ ಇದು. ಬಟ್ ಯಾಕೆ ಅದು ಹೆಣ್ಮಕ್ಳಿಗೆ ಬರುತ್ತೆ ಮತ್ತು ಅವರಲ್ಲಿ ಏನೇನು ಆ ಲಕ್ಷಣಗಳು ಕಾಣಿಸ್ತವೆ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸರ್. ಗಂಡ್ಮಕ್ಳಿಗೆ ಬರಲ್ವಾ ಸರ್ ಇದು?
1: ಬರುತ್ತೆ, ಬರೋದಿಲ್ಲ ಅಂತಲ್ಲ, ಬಟ್ ಪ್ರಮಾಣದಲ್ಲಿ ನೋಡಿದಾಗ ಹೆಂಗಸರಲ್ಲಿ ಜಾಸ್ತಿ. 20 ಜನ ಹೆಂಗಸರಿಗೆ ಬಂದ್ರೆ ಒಬ್ರು ಗಂಡಸರಿಗೆ ಬರಬಹುದು.
0: ರೋಗ ಯಾವುದೇ ಆಗಲಿ ಗಂಡಸರು ಹೆಂಗಸರು ಅಂತ ಹೇಳಿ ಏನು ವ್ಯತ್ಯಾಸ ಮಾಡಲ್ಲ. ಎಷ್ಟೋ ಸಲ ಕೆಲವು ಸಲ ಈ ಕೆಲವು ದೇಹದ ಒಂದು ಪ್ರಕೃತಿ ಅನುಸಾರವಾಗಿ ವ್ಯತ್ಯಾಸಗಳು ಆಗ್ತಾವ ಅಂತ ನಾವು ಹೇಳ್ತೀವಿ. ಸರ್, ಹೆಣ್ಮಕ್ಳಿಗೆ ಇದು ಈ ಸಮಸ್ಯೆ ಬರಬೇಕಂದ್ರೆ ಏನ್ ಕಾರಣ ಮತ್ತೆ ಏನೇನ್ ಲಕ್ಷಣಗಳು ಸರ್?
1: ಹೆಣ್ಮಕ್ಳಲ್ಲಿ ಯಾಕೆ ಇದು ಹೆಚ್ಚಾಗಿ ಬರುತ್ತೆ ಅಂದ್ರೆ ಹೆಣ್ಮಕ್ಳಲ್ಲಿ ಒಂದು ಹಾರ್ಮೋನ್ ಈಸ್ಟ್ರೋಜನ್ ಅಂತ ಇರುತ್ತೆ. ಇದು ಆ ಈಸ್ಟ್ರೋಜನ್ಗೆ ಕನೆಕ್ಟ್ ಆಗಿರುವಂತ ಒಂದು ಕಾಯಿಲೆ. ಸೊ ಹಾಗಾಗಿ ಹೆಂಗಸರಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗುವಂತದ್ದು ಅಂತ ಹೇಳ್ತಾರೆ. ಬಟ್ ಖಚಿತವಾಗಿ ಹೆಂಗಸರಲ್ಲೇ ಬರಬೇಕು ಅನ್ನೋದು, ಯಾಕೆಂದ್ರೆ ಎಷ್ಟೋ ಜನ ಗಂಡಸರಲ್ಲಿ ಈಸ್ಟ್ರೋಜನ್ ಇರೋದಿಲ್ಲ ಅಷ್ಟೊಂದು. ಆದರೆ ಒಂದು ಗಂಡಸರಲ್ಲಿ ಬಂದಾಗ ಇದು ತೀವ್ರತೆ ಇನ್ನ ಹೆಚ್ಚು. ಹೆಂಗಸರಲ್ಲಿ ಬಂದಾಗ ಬರೋದಕ್ಕಿನ್ನ ಗಂಡಸರಲ್ಲಿ ಬಂದಾಗ ತೀವ್ರತೆ ಹೆಚ್ಚು, ಸಿವಿಯರಿಟಿ ಹೆಚ್ಚು. ಸೊ ಹೇಗೆ ಯಾರಿಗಾದ್ರೂ ಲೂಪಸ್ ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ? ಮೊದಲಿಗೆ ಜ್ವರ. ಈಗ ಜ್ವರ ಅಂದಾಗ ಸಾಮಾನ್ಯವಾಗಿ ನಾವು ಇನ್ಫೆಕ್ಷನ್ ಇಂದ ಜ್ವರ ಬರ್ತಿದೆ ಅನ್ಕೋತೀವಿ. ಬಟ್ ಯಾವಾಗ 2-3-4 ವಾರದಾದ್ರೂ ಜ್ವರ ನಿಲ್ಲಲ್ವೋ ಅವಾಗ ಇನ್ಫೆಕ್ಷನ್ ಅಲ್ಲದೇ ಇರುವಂತಹ ಕೆಲವು ಕಾಯಿಲೆಗಳನ್ನ ಹುಡುಕೋದಕ್ಕೋಸ್ಕರ ತಪಾಸಣೆಗಳಾಗುತ್ತೆ. ಅದರಲ್ಲಿ ಲೂಪಸ್ ಕಾಯಿಲೆ ಒಂದು. ಜೊತೆಗೆ ರ್ಯಾಶಸ್ ಅಂತ ಹೇಳಿ ಕರಿತೀವಿ, ಅಂದ್ರೆ ದಂದೆಗಳು. ರ್ಯಾಶಸ್ ಅಂದ್ರೆ ಯಾವ ತರದ್ದು?

0: ಬಿಸಿಲಿಗೆ ಹೋದ್ರೆ ಹೆಚ್ಚು, ಅಲ್ಟ್ರಾ ವೈಲೆಟ್ ರೇಸ್ ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಹೆಚ್ಚಾಗುವಂಥದ್ದು. ಸೊ ಹಾಗಾಗಿ ಈ ಕಾಯಿಲೆಯಲ್ಲಿ ಎಲ್ಲಿ ರ್ಯಾಶಸ್ ಬರುತ್ತೆ ಅಂದ್ರೆ ಹೆಚ್ಚಾಗಿ ಮುಖದಲ್ಲಿ, ಕುತ್ತಿಗೆಯಲ್ಲಿ, ಕೈಗಳ ಮೇಲೆ, ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುತ್ತೋ ಆ ಜಾಗಗಳಲ್ಲೆಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ಈ ಕೆನ್ನೆ ಮೇಲೆ, ಮೂಗು ಮೇಲೆ ಬಂದಾಗ ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ. ಚಿಟ್ಟೆ ಆಕಾರದಲ್ಲಿ ಮೂಗು ಮೇಲೆ ಮತ್ತೆ ಕೆನ್ನೆ ಮೇಲೆ ಮಾತ್ರ ಇರುತ್ತೆ, ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ. ಅದೇ ತರ ಕೂದಲು ಉದುರುವಂಥದ್ದು, ಬಾಚ್ತಾ ಇದ್ದ ಹಾಗೆ ರಾಶಿ ರಾಶಿ ಕೂದಲು ಉದುರು ಬಿಡೋದು, ಬಾಯಲ್ಲಿ ಹುಣ್ಣು, ಪದೇ ಪದೇ ಬರುವಂತ ಬಾಯಲ್ಲಿ ಹುಣ್ಣು, ಹಾಗೆ ಕೀಲುಗಳಲ್ಲಿ ನೋವು, ಹೀಗೆ ಹಲವಾರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಕಾಯಿಲೆಯ ಅರಿವು ಯಾಕೆ ಜನರಲ್ಲಿ ಬರಬೇಕು ಅಂದ್ರೆ, ಈ ಕಾಯಿಲೆ ದೇಹದ ಎಲ್ಲಾ ಭಾಗಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಉದಾಹರಣೆಗೆ ಕಿಡ್ನಿಗಳಲ್ಲಿ ಕಾಣಿಸ್ಕೋಬಹುದು, ಮೂತ್ರಪಿಂಡಗಳಲ್ಲಿ, ಹೃದಯದಲ್ಲಿ, ಹಾರ್ಟ್ ಅಲ್ಲಿ ಕಾಣಿಸ್ಕೋಬಹುದು, ಶ್ವಾಸಕೋಶ ಲಂಗ್ಸ್ ಅಲ್ಲಿ ಕಾಣಿಸ್ಕೋಬಹುದು, ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿ ಕಾಣಿಸ್ಕೋಬಹುದು. ಈಗ ನಾವೆಲ್ಲೋ ಕೇಳಿರ್ತೀವಿ ಅವ್ರು ಯಾರಿಗೋ 25 ವರ್ಷಕ್ಕೆ ಸ್ಟ್ರೋಕ್ ಆಗೋಯ್ತಂತೆ. ಸಾಮಾನ್ಯವಾಗಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗೋದು ವಯಸ್ಸಾದ ಮೇಲೆ ಸ್ಟ್ರೋಕ್ ಆಗುವಂತ ಕಾರಣಗಳಲ್ಲ, ಈ ತರದ ಕಾರಣಗಳನ್ನ ಹುಡುಕ್ಬೇಕು. ಇದು ಎಷ್ಟು ವೈದ್ಯರುಗಳು ಕೂಡ ಗೊತ್ತಿರೋದಿಲ್ಲ, ಯಾಕೆಂದ್ರೆ ನಾವು ಕಣ್ಣಲ್ಲಿ ಏನ್ ನೋಡೋದಿಲ್ವೋ ನಮ್ಮ ಮನಸ್ಸು ಅದನ್ನ ಪರಿಗಣಿಸೋದಿಲ್ಲ.
1: ಹೇಳ್ತಾ ಇರೋದನ್ನ ನಾನು ಕೇಳಿದ್ರೆ, ಈಗ ಇತ್ತೀಚಿನ ಕೆಲವು ವಿದ್ಯಮಾನಗಳ ಆಧಾರದ ಮೇಲೆ ಹೃದಯಾಘಾತಗಳು ಚಿಕ್ಕ ವಯಸ್ಸಿನವರು ಜಾಸ್ತಿ, ವಿಶೇಷವಾಗಿ ಹದಿಹರೆಯದವರಲ್ಲಿ.
0: ಹೌದು,
1: ಈಗ ತಾವು ಹೇಳಿದಂಗೆ ಎಲ್ಲಾ ಅಂಗಗಳಿಗೂ ಕೂಡ ಈ ಇದು ಒಂದು ಕಾಯಿಲೆ ಬರಬಹುದು ಅಂತಂದಾಗ ಹೃದಯಕ್ಕೂ ಇದು ಏನಾದರೂ ಘಾಸಿಗೊಳಿಸುತ್ತಾ ಅಂತ ಸಂಶಯ ಬರುತ್ತೆ ನಮಗೆ.
0: ಹೌದು, ಖಂಡಿತ ಹೃದಯದಲ್ಲಿ ಕೂಡ ಬರುತ್ತೆ. ಆದ್ರೆ ಹೃದಯಾಘಾತ ಈಗಿನ ನಾವು ಹೆಚ್ಚಾಗಿ ನೋಡ್ತಿರೋದು ಚಿಕ್ಕ ವಯಸ್ಸುಗಳಲ್ಲಿ, ಅದಕ್ಕೂ ಇದಕ್ಕೂ ಅಷ್ಟು ಹೆಚ್ಚಾಗಿ ಕನೆಕ್ಷನ್
1: ಇಲ್ಲ.
0: ಆದ್ರೆ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಹೃದಯದ ಕಾಯಿಲೆ ಬಂದಾಗ ಲೂಪಸ್ ಕಾಯಿಲೆನ ಒಂದು ಕಾರಣ ಇರಬಹುದು ಅಂತ ಹೇಳಿ ಖಂಡಿತ ತಪಾಸಣೆ ಮಾಡೇ ಮಾಡಬೇಕು.
1: ಸರ್, ತಾವು ಹೇಳಿದ್ರೆ ನೋಡಿ, ಈ ಮುಖದ ಮೇಲೆ ಕಪ್ಪು ಕಪ್ಪು ಒಂದೆಲ್ಲ ಬರುತ್ತೆ ಅಂತಂತ ಹೇಳಿ, ಅದು ಒಂಥರ ಏನೋ ಬಿಸಿಲಿಗೆ ಹಂಗಾಗತ್ತೆ ಅಂತ ಅಂದ್ಕೊಂಡು ಅದ್ ನಿರ್ಲಕ್ಷ್ಯ ಮಾಡಿರ್ತಾರೆ, ಮತ್ತೆ ಸಾವಕಾಶವಾಗಿ ಅದು ಸ್ವಲ್ಪ ಕಮ್ಮಿನೂ ಆಗಬಹುದು. ಅದು ಹೇಗೆ ಸರ್ ಇದು ಆಕ್ಚುಲಿ ಚಿಟ್ಟೆ ತರ ಕಾಣಿಸೋದು, ತಂತಾನೆ ಹೋಗೋ ಸಾಧ್ಯತೆನೂ ಇರುತ್ತಲ್ಲ ಸರ್, ಕೆಲವೊಬ್ಬರಲ್ಲಿ ನೋಡಿದ್ದೀನೋ ಅದಕ್ಕೆ ಕೇಳಿ.
0: ಹೌದು, ಸಿ ಫೋಟೋ ಸೆನ್ಸಿಟಿವಿಟಿ ಅಂತ ಇದನ್ನ ಕರಿತೀವಿ. ಫೋಟೋ ಅಂದ್ರೆ ಲೈಟ್, ಲೈಟ್ ಗೆ ಸೆನ್ಸಿಟಿವಿಟಿ. ಈಗ ತುಂಬಾ ಬೆಳ್ಳಿಗಿರೋರು ಬೀಚ್ ಕಡೆ ಹೋದ್ರು, ಬಿಸಿಲಿಗೆ ಹೋದ್ರು ಅಂದ್ರೆ ಬರೋಷ್ಟರಲ್ಲಿ ಮುಖ ಎಲ್ಲ ಕೆಂಪುಗಾಗೋಗಿರುತ್ತೆ. ಸೊ ಈ ರೀತಿ ನಾರ್ಮಲ್ ಆಗಿರೋರಲ್ಲಿ ಕೆಂಪಾಗಿರೋದು ಹೊರಟೋಗುತ್ತೆ. ಆದ್ರೆ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಕೆಂಪುಗೆ ರ್ಯಾಶಸ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಹೋಗೋದಿಲ್ಲ, ಅಷ್ಟು ಸಲೀಸಾಗಿ ಹೋಗಲ್ಲ. ಅಂಡ್ ಅದು ಒಂದೇ ಅಲ್ಲ, ಅದರ ಜೊತೆಗೆ ಕಾಯಿಲೆಯ ಬೇರೆ ಬೇರೆ ಲಕ್ಷಣಗಳು ಇರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಕೂಡಿಸಿ ನೋಡಿದಾಗ ಇದು ಲೂಪಸ್ ಕಾಯಿಲೆ ಇರಬಹುದು ಅಂತ ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ಸ್ಕಿನ್ ಡಾಕ್ಟರ್ ಫಸ್ಟ್ ಇದು ಹೊಳಿಬಹುದು. ಇದೇ ಜ್ವರ ಅನ್ಕೊಂಡು ನೀವು ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋದಾಗ ಫಿಸಿಷಿಯನ್ ಡಾಕ್ಟರ್ ಯೋಚನೆ ಮಾಡಬೇಕಾಗುತ್ತೆ. ಕೀಲ್ ನೋವು ಅಂತ ಕೀಲ್ ಡಾಕ್ಟರ್ ಹತ್ರ ಹೋದಾಗ ಯಾಕೆ ಇವ್ರಿಗೆ ಕೀಲ್ ನೋವು ಇದೆ ಅಂತ ಹೇಳಿ ನೋಡೋದಕ್ಕೋಸ್ಕರ ಕೀಲ್ ಡಾಕ್ಟರ್ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಬರೀ ಜನಸಾಮಾನ್ಯರಿಗೆ ಗೊತ್ತಾಗೋ ವಿಷಯ ಅಲ್ಲ, ಎಲ್ಲ ವೈದ್ಯರಿಗೂ ಗೊತ್ತಿರಬೇಕು.
1: ಹೌದು,
0: ಆ ವೈದ್ಯರಲ್ಲಿ ಕೂಡ ಇದ್ರ ಬಗ್ಗೆ ಅರಿವಿದ್ರೆ ಇದನ್ನ ಬೇಗ ಡಯಾಗ್ನೋಸ್ ಮಾಡಬಹುದು.
1: ಸರಿ, ಎಲ್ಲಿ ಹಾಗಾದ್ರೆ ಈ ರೀತಿ ಏನೋ ನೀವ್ ಹೇಳ್ತಾ ಇರೋಂತ ಎಲ್ಲ ಲಕ್ಷಣಗಳು ಕಂಡು ಅಂತಂದ್ರೆ ಯಾವ ವೈದ್ಯರ ಹತ್ರ ಹೋಗ್ಬೇಕು ಅವರು?
0: ಸಿ ಜನರಲ್ಲಿ ಗೊತ್ತಿರೋದಿಲ್ಲ, ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಅಂಗಗಳಿಗೆ ಏನೇನ್ ತೊಂದರೆ ಆಗುತ್ತೋ ಆ ಸ್ಪೆಷಲಿಸ್ಟ್ ಹತ್ರನೇ ಹೋಗೋದು ಜನ.
1: ಹೌದು ಹೌದು,
0: ಅವರಲ್ಲಿ ಇರೋದು ಜವಾಬ್ದಾರಿ ಏನಂದ್ರೆ ಇದನ್ನ ರೆಕಗ್ನೈಸ್ ಮಾಡಿ ಆಮೇಲೆ ಇದನ್ನ ಒಂದು ಅಂಗಾಂಗದ ತೊಂದರೆ ಅಂತ ಪರಿಗಣಿಸಬಾರದು, ಇದು ದೇಹಕ್ಕೆ ಬಂದಿರೋ ಕಾಯಿಲೆ. ಸೊ ಈ ತರದ ಆಟೋ ಇಮ್ಯೂನ್ ಡಿಸೀಸ್ ನ ಮ್ಯಾನೇಜ್ ಮಾಡುವಂತವ್ರು ನಾವು, ಅಂದ್ರೆ ರೂಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ.
1: ಓಕೆ, ಇದು ಬಂತು ವಿಷಯ ಈಗ. ಯಾಕಂದ್ರೆ ನಾವು ನೇರವಾಗಿ ಯಾವುದೋ ಒಂಥರ ಸಮಸ್ಯೆಗಳು ಯಾಕೋ ನನಗೂ ಅದೇ ತರ ಅನಿಸ್ತಾ ಇದೆಯಲ್ಲ ಅಂತ ಅನಿಸಿದ್ರೆ ನೇರವಾಗಿ ಅವರು ಸಂಧಿವಾತ ಚಿಕಿತ್ಸೆ ಕೊಡುವಂತ ವೈದ್ಯರಲ್ಲಿ ಹೋಗೋದು ವಾಸಿ.
0: ಹೌದು, ಗೊತ್ತಿದ್ರೆ ಖಂಡಿತ,
1: ಇಲ್ಲದ್ರೆ ಬೇರೆ ವೈದ್ಯರು ತಾವು ಹೇಳಿದಂಗೆ ರೆಫರ್ ಮಾಡಬೇಕಾಗತ್ತೆ. ಇದು ಈ ಸಮಸ್ಯೆಗೆ ಅವ್ರ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಅವರು ಅಲ್ಲಿ ಹೋಗ್ಬೇಕಾಗತ್ತೆ ನೀವು ಅಂತ ಹೇಳ್ಬೇಕಾಗತ್ತೆ.
0: ಸೊ ಹಾಗಾಗಿ ಈ ಕಾರ್ಯಕ್ರಮ ಕೇಳ್ತಿರೋ ಬರೀ ಶ್ರೋತೃಗಳಿಗೆ ಅಷ್ಟೇ ಅಲ್ಲ, ವೈದ್ಯರುಗಳಿಗೂ ಮುಖ್ಯ,
1: ಮುಖ್ಯ
0: ಅವರು ತಿಳ್ಕೊಬೇಕಾದ್ದು ಬಹಳ ಮುಖ್ಯ.
1: ಸರ್, ತಾವು ಹೇಳ್ತಾ ಇದೀರಲ್ಲ, ಈಗ ದೊಡ್ಡ ದೊಡ್ಡ ಶಹರಗಳಲ್ಲಿ ಬೆಂಗಳೂರಂತ ಊರಲ್ಲಿ ಸಾಕಷ್ಟು ತಜ್ಞರು ಇರ್ತಾರೆ, ಆದ್ರೆ ಸಣ್ಣ ಪುಟ್ಟ ಜಿಲ್ಲಾ ಸ್ಥಳ ಆಗಿರ್ಬೋದು ಅಥವಾ ತಾಲೂಕು ಸ್ಥಳಗಳಲ್ಲಿ ಇದು ಈ ಕಾಯಿಲೆ ಅಂದ್ರೆ ಏನು ಅಂತಾನು ಕೇಳೋ ಸಾಧ್ಯತೆಗಳು ಇರ್ತವೆ. ಅಫ್ಕೋರ್ಸ್ ವೈದ್ಯರಿಗೆ ಗೊತ್ತಿರ್ಬೋದು ನಿಜ, ಆದ್ರೆ ಇದೇನು ಸಾಮಾನ್ಯ ಬಿಡು ಅಂತ ನಿರ್ಲಕ್ಷ್ಯ ಮಾಡಿರ್ತಾರೆ. ಬೇರೆ ಕಾಯಿಲೆಗೆ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಆದ್ರೆ ಲೂಪಸ್ಸಿಗೆ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆಗಳು ಕಮ್ಮಿ.
0: ಖಂಡಿತ, ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು. ಯಾಕಂದ್ರೆ ಇವತ್ತಿನ ದಿವಸ ಸಂಧಿವಾತ ತಜ್ಞರು ಬಹಳ ಕಡಿಮೆ ಇದ್ದಾರೆ ನಮ್ಮ

0: ಕರ್ನಾಟಕದಲ್ಲಿ ಅಬ್ಬಬ್ಬ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು 50-60 ಜನ ಸಂಧಿವಾತ ತಜ್ಞರಿದ್ದಾರೆ ಅಷ್ಟೇ. ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಯಾವುದೇ ವೈದ್ಯಕೀಯ ಕಾಲೇಜುಗಳಲ್ಲಿ ಸಂಧಿವಾತ ಡಿಪಾರ್ಟ್ಮೆಂಟೇ ಇಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ, ಪ್ರೈವೇಟ್ ಕಾಲೇಜುಗಳಲ್ಲೂ ಒಂದೆರಡು ಕಡೆ ಇರಬಹುದು, ಅದು ಬಿಟ್ಟರೆ ಮಿಕ್ಕವರು ಎಲ್ಲರೂ ಹೊರಗಡೆನೆ ಇರೋದು, ಪ್ರೈವೇಟ್ ಪ್ರಾಕ್ಟೀಸ್ ನಲ್ಲೇ ಇರೋದು. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಹೋಗಿ ಕೆಲಸ ಮಾಡೋದು ಇಲ್ಲಿಂದ. ಸೊ ಹಾಗಾಗಿ ಪಾಲಿಸಿ ಮೇಕರ್ಸ್ಗೂ ಅವರು ಏನಾದ್ರೂ ಈ ಕಾರ್ಯಕ್ರಮ ಕೇಳ್ತಿದ್ರೆ ಇಂಥದ್ದೊಂದು ವಿಷಯಕ್ಕೆ ಎಲ್ಲಾ ದೇಶಗಳಲ್ಲೂ ಎಲ್ಲಾ ಬೇರೆ ರಾಜ್ಯಗಳಲ್ಲಿ ವಿಭಾಗಗಳಿದೆ. ಇವತ್ತು ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕರ್ನಾಟಕ ರುಮಟಾಲಜಿ ಅಸೋಸಿಯೇಷನ್ ಅಧ್ಯಕ್ಷ ನಾನು.
1: ಓಕೆ.
0: ಹಲವಾರು ಬಾರಿ ನಾವು ಮನವಿಗಳು ಮಾಡ್ಕೊಂಡಿದೀವಿ ಕನ್ಸರ್ನ್ಡ್ ಅಥಾರಿಟೀಸ್ಗೆ, ಇದು ಒಂದು ಮನವಿ ಆಗೋದ್ರೆ ಸಂತೋಷ.
1: ಸರ್ ಏನ್ ಗೊತ್ತಾ, ಈಗ ತಾವೇಳ್ತಿದ್ರೆ 40-50 ಜನ ಅಷ್ಟೇ ಇಡೀ ರಾಜ್ಯಕ್ಕೆ ಇರುವಂತಹ ಚಿಕಿತ್ಸಕರು ಇದ್ರೆ ಲೂಪಸ್ ಕಾಯಿಲೆ ಆಗಿರ್ಬೋದು ಎಷ್ಟೋ ಕಡೆ ಇರುತ್ತೆ, ಆದ್ರೆ ಬೇರೆ ಯಾವುದೋ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಶಮನ ಮಾಡ್ತಿರ್ಬೋದು. ಆದ್ರೆ ಯಾವಾಗ ಆ ಕಾಯಿಲೆ ಇಡಿಯಾಗಿ ದೇಹ ಪಸರಿಸಿ ಅನಾಹುತ ಮಾಡುತ್ತೆ, ಅವಾಗ ಓ ಇಂಥ ವೈದ್ಯರು ಬೇಕು ನಮಗೆ ಅಂಥೇಳಿ ಆಮೇಲೆ ನಾವು ಮಾತಾಡ್ತೀವಿ. ಅಷ್ಟೊತ್ತಿಗೆ ಕೂಡಲೇ ಕೈಗೆ ಡಾಕ್ಟರ್ ಸಿಗಲ್ಲ. ಹಾಗಾಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಇಂಥದ್ದೊಂದು ಕೋರ್ಸ್ ಬೇಕಾಗತ್ತೆ. ಯಾಕಂದ್ರೆ ಇವತ್ತು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿನೇ ಸಣ್ಣ ಸಣ್ಣ ಸಣ್ಣ ಸಣ್ಣ ವಿಭಾಗಗಳಿಗೆ ಇಷ್ಟೆಲ್ಲ ವೈದ್ಯರು.
0: ಖಂಡಿತ ಖಂಡಿತ. ಸೊ ಇದ್ರದ್ದು ಬಹಳ ಮುಖ್ಯ ಇದು. ಯಾಕೆಂದ್ರೆ ನಮ್ಮ ಹತ್ರ ಬರೋಷ್ಟರಲ್ಲಿ ಕಾಯಿಲೆ ಬಹಳ ಹೆಚ್ಚಾಗೋಗಿರುತ್ತೆ. ಸೊ ಹಾಗಾಗಿ ಸಿವಿಯರ್ ಸ್ಟೇಟ್ ಅಲ್ಲಿ ಬರ್ತಾರೆ ಬಹಳಷ್ಟು ಜನ. ಯಾವಾಗ್ಲೂ ಅರ್ಲಿ ಸ್ಟೇಜ್ ಇಸ್ ದ ಬೆಸ್ಟ್ ಸ್ಟೇಜ್ ಅಂತೀವಲ್ವಾ. ಯಾವುದೇ ಕಾಯಿಲೆ ನೀವು ತಗೊಂಡ್ರುವೆ ಬಹಳ ಬೇಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಬೇಗ ಮಾಡಬಹುದು, ಕಮ್ಮಿ ಮಾಡಬಹುದು. ಇದನ್ನ ಇವಾಗ ಇದನ್ನು ಒಂದು ಕ್ಯಾನ್ಸರ್ ಕಾಯಿಲೆಯ ಒಂದು ಉದಾಹರಣೆ ತಗೊಂಡ್ರೆ ಕೆಲವು ವರ್ಷಗಳ ಹಿಂದೆ ಜಿಲ್ಲಾ ತಾಲೂಕುಗಳಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ತಿರ್ಲಿಲ್ಲ. ಎಲ್ಲರೂ ಬೆಂಗಳೂರಿಗೆ ಮೈಸೂರಿಗೆ ಹುಬ್ಳಿ ಧಾರವಾಡ ಮೇಜರ್ ಸಿಟೀಸ್ ಬರಬೇಕಾಗಿರ್ತಿತ್ತು. ಆದ್ರೆ ಇವಾಗ ನಿಧಾನಕ್ಕೆ ಎಲ್ಲ ನಂಬರ್ಸ್ ಜಾಸ್ತಿ ಆಗ್ತಾ ಇದಾರೆ. ಅದೇ ತರ ಇದು ಕೂಡ ಅಷ್ಟೇನೆ. 20 ವರ್ಷದಿಂದ ನಾನ್ ಶುರು ಮಾಡಿದಾಗ ಕರ್ನಾಟಕಕ್ಕೆ ನಾನು 6ನೇವನು, ಆದ್ರೆ ಈಗ 50 ಜನ ಬಂದಿದ್ದಾರೆ.
1: ಅಂದ್ರೆ ಈಗ ಈ ತರ ದೊಡ್ಡ ದೊಡ್ಡ ಶಹರಗಳಿಗೆ ನುಗ್ಬೇಕಾಗತ್ತೆ, ಬೇರೆ ಕಡೆ ಸಮಸ್ಯೆ ಬಂದಿರೋರು ನಿಮ್ಮ ಹತ್ರ ಬರ್ಬೇಕಾಗತ್ತೆ, ದೂರ ದೂರದಿಂದ ಬರ್ಬೇಕಾಗತ್ತೆ. ಅಂದ್ರೆ ಆ ಲಕ್ಷಣಗಳನ್ನ ಆ ಭಾಗದ ವೈದ್ಯರು ಅದನ್ನ ಗುರುತಿಸಿ ಸರಿಯಾದ ಮಾರ್ಗದರ್ಶನ ಕೊಡ್ಬೇಕಾಗತ್ತೆ, ಎಲ್ಲಿ ಹೋಗ್ಬೇಕು ಅಂತ ಅನ್ನೋದು ಮುಖ್ಯ. ಅವರಿಗೆ ಆ ರೋಗದ ರೋಗವನ್ನು ನಿರ್ಧರಿಸುವ ಸಾಮರ್ಥ್ಯ ಇರಬೇಕು, ಗೊತ್ತಿರ್ಬೇಕಷ್ಟೇ. ಸರ್ ಲೂಪಸ್ ಇದು ಏನ್ ಸರ್ ವಿಶೇಷಣೆ, ವಿತ್ರ ಹೊಸ ಹೆಸರು ಅನ್ಸತ್ತಲ್ಲ ಏನದು?
0: ಸಿ ಇದು ಲೂಪಸ್ ಅನ್ನೋದು ಒಂದು ಗ್ರೀಕ್ ಭಾಷೆಯ ಒಂದು ಪದ, ವುಲ್ಫ್ ಅಂತ. ಇದು ಏನಂದ್ರೆ ವುಲ್ಫ್ ತರ ಇದು, ಇಟ್ ಬೈಟ್ಸ್ ಯು ಅಂತ ಈ ಕಾಯಿಲೆ. ಇದು ಅಷ್ಟು ಫೆರೋಷಿಯಸ್ ಆಗಿರುತ್ತೆ ಕಾಯಿಲೆ ಅನ್ನೋದಕ್ಕೆ ಹೇಳುವಂತ ಒಂದು ಪದ ಅಷ್ಟೇ. ಸೊ ಈ ರೀತಿ ಬೇರೆ ಬೇರೆ ಭಾಗಗಳಾಗಿ ಬಂದಾಗ ಇದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸಿ ಲೂಪಸ್ ಕಾಯಿಲೆ ಪತ್ತೆ ಆದ ಕ್ಷಣಕ್ಕೆ ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅನ್ನೋದಿಲ್ಲ. ಈಗ ಹೇಗೆ ಸಕ್ಕರೆ ಕಾಯಿಲೆ ಬಂದ್ರೆ ಕೆಲವರಿಗೆ ಡಯಟ್ ಅಲ್ಲೇ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ, ಕೆಲವರಿಗೆ 2 ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಇನ್ಸುಲಿನ್ ಬೇಕಾಗುತ್ತೆ. ಅದೇ ತರ ಲೂಪಸ್ ಕಾಯಿಲೆ ಕೂಡ ಕೆಲವರಿಗೆ ಸಣ್ಣ 1-2 ಮಾತ್ರೆಗಳನ್ನ ಕೊಟ್ಟು ಕಂಟ್ರೋಲ್ ಮಾಡಬಹುದು, ಕೆಲವರಿಗೆ ಕೆಲವು ಇಂಜೆಕ್ಷನ್ಸ್ ಕೊಡಬೇಕಾಗ್ಬಹುದು, ಕೆಲವರಿಗೆ ಬಹಳ ದೊಡ್ಡ ದೊಡ್ಡ ಚಿಕಿತ್ಸೆಗಳನ್ನ ಮಾಡಬೇಕಾಗ್ಬಹುದು. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಲೂಪಸ್ ಕಾಯಿಲೆ ಬಂದ್ರೂ ಏನೋ ಒಂದು ಸಿಂಪ್ಟಮ್ಸ್ ಇರುತ್ತೆ. ಇವಾಗ ತಲೆ ಮೆದುಳಿಗೆ ಬಂದ್ರೆ ಸ್ಟ್ರೋಕ್ ಆಗ್ಬಹುದು, ಲಂಗ್ಸ್ ಅಲ್ಲಿ ಬಂದ್ರೆ ಉಸಿರಾಟಕ್ಕೆ ತೊಂದರೆ ಬರಬಹುದು, ನರಗಳಿಗೆ ಬಂದ್ರೆ ಕೈಕಾಲಲ್ಲಿ ಜೋಮುಗಳು ಬರಬಹುದು, ಕರುಳುಗಳಿಗೆ ಬಂದ್ರೆ ಬ್ಲೀಡಿಂಗ್ ಆಗ್ಬಹುದು ಮಲವಿಸರ್ಜನೆ ಟೈಮಲ್ಲಿ. ಸೊ ಹೀಗಾಗಿ ಒಂದೊಂದು ಭಾಗಗಳಿಗೆ ಬಂದಾಗ ಒಂದೊಂದು ಲಕ್ಷಣಗಳು ಕಾಣಿಸುತ್ತೆ.
1: ಸರ್ ಹೇಗೆ ಗುರುತಿಸ್ತೀರಿ ಅದನ್ನ?
0: ಆದ್ರೆ ಕಿಡ್ನಿಗೆ ಬಂದಾಗ ಏನೂ ಒಂದು ಸಿಂಪ್ಟಮ್ ಇರೋದಿಲ್ಲ. ಶೇಕಡ ಲೂಪಸ್ ಪೇಷಂಟ್ಸ್ನೆಲ್ಲ ತಗೊಂಡ್ರೆ ಇದರಲ್ಲಿ ಶೇಕಡ 60% ಅಷ್ಟು ಜನಕ್ಕೆ ಜೀವನದಲ್ಲಿ ಒಂದು ಬಾರಿಯಾದರೂ ಕಿಡ್ನಿಗೆ ಲೂಪಸ್ ತಗಲತ್ತೆ.
1: ಓ,
0: ಇದು ಬಹಳ ದೊಡ್ಡ ಮಾಹಿತಿ. ಯಾಕೆಂದ್ರೆ ಮುಕ್ಕಾಲ್ವಾಸಿ ಜನಕ್ಕೆ ಬಂದೇ ಬರುತ್ತೆ ಕಿಡ್ನಿಲಿ ತೊಂದರೆ ಅನ್ನೋದು ಒಂದು
1: ಆಯ್ತು
0: ವಿಷಯ ಇದೆ.
1: ವಯಸ್ಸಾದಂಗಾದಂಗೆ ಕಿಡ್ನಿಗೆ ಸಾಕಷ್ಟು ಸಮಸ್ಯೆ ಬರುತ್ತೆ ನಿಜ, ಆದ್ರೆ ಲೂಪಸ್ ಒಂದ್ಸಲ ಬಂದ್ ಹೋಗಿರ್ತದೆ,
0: ಬಂದು ಘಾಸಿ ಮಾಡುತ್ತೆ. ಅದು ವಯಸ್ಸಾದ್ಮೇಲೆಲ್ಲ, ಚಿಕ್ಕ ವಯಸ್ಸು.
1: ಓಹೋ, ಹೇಳ್ತಿದ್ರ 15-30 ಅಂದ್ರಲ್ಲ.
0: ಖಂಡಿತ, ಈ ವಯಸ್ಸಿನಲ್ಲಿ ಕಿಡ್ನಿ ತೊಂದರೆ ಕಾಣಿಸ್ಕೊಂಡಾಗ ಲೂಪಸ್ಸುವೆ ಒಂದು ಕಾಯಿಲೆ ಇರಬಹುದು ಅಂತ ನೋಡ್ತೀವಿ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಸಿಂಪ್ಟಮ್ಸ್ ಬರೋದಿಲ್ಲ ಏನುವೆ, ಬರೀ ಬಿ ಪಿ ಹೆಚ್ಚಾಗ್ಬಹುದು ಅಷ್ಟೇನೆ. ಎರಡನೇದು ರಕ್ತ ಪರೀಕ್ಷೆ ಮಾಡಿದಾಗ ಕಿಡ್ನಿಗೆ ಸಂಬಂಧಪಟ್ಟಂತ ರಕ್ತ ಪರೀಕ್ಷೆ ಕ್ರಿಯಾಟಿನಿನ್ ಅನ್ನೋದು ಜಾಸ್ತಿ ಇರಬಹುದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ ಒಂದು ಸಿಂಪಲ್ ಒಂದ ಮೂತ್ರ ಪರೀಕ್ಷೆಯಿಂದ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಮೂತ್ರ ಪರೀಕ್ಷೆಯಲ್ಲಿ ಪ್ರೋಟೀನ್ ಅಂಶ ರಕ್ತದ ಅಂಶ ಇದ್ರೆ

0: ಅವಾಗ ಇದು ಲೂಪಸ್ಸು ಕಿಡ್ನಿಗೆ ತಗಲಿರಬಹುದು ಅನ್ನೋ ಒಂದು ಸಂಶಯ ಬಂದು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಿಡ್ನಿ ಬಯಾಪ್ಸಿ ಅಂತ ಹೇಳಿ ಒಂದು ಸಣ್ಣ ಪ್ರೊಸೀಜರ್ ಸ್ಕ್ಯಾನ್ ಮಾಡಿಕೊಂಡು ಕಿಡ್ನಿಯಿಂದ ಒಂದು ಸಣ್ಣ ತುಂಡನ್ನ ತಗೊಂಡು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ. ಯಾಕೆಂದ್ರೆ ದೇಹದ ಯಾವುದೇ ಭಾಗಕ್ಕೆ ಲೂಪಸ್ ತಗಲದಾಗ, ಹೃದಯ ಇರ್ಬೋದು, ಮೆದುಳಿರ್ಬೋದು, ಕಿಡ್ನಿ ಇರ್ಬೋದು, ಇದನ್ನ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತೀವಿ. ಯಾಕೆಂದ್ರೆ ನಾವು ಜೀವಂತವಾಗಿ ಇರೋದಕ್ಕೆ ಇವೆಲ್ಲ ಬಹಳ ಅತ್ಯವಶ್ಯಕ. ಅಂಥವಕ್ಕೆ ಟ್ರೀಟ್ಮೆಂಟ್ ಕೂಡ ಬಹಳ ಮುಖ್ಯ. ಆದ್ರೆ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ದೊಡ್ಡದಾದಂತಹ ಔಷಧಿಗಳಿಂದ ಇರುತ್ತೆ. ಸೊ ಅದನ್ನ ಡಿಸೈಡ್ ಮಾಡೋದಕ್ಕೆ ಈ ಬಯೋಪ್ಸಿಯಿಂದ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ ನ ಶುರು ಮಾಡ್ತೀವಿ. ಯಾವಾಗ ಟ್ರೀಟ್ಮೆಂಟ್ ಬೇಗ ಶುರು ಮಾಡ್ತೀವೋ ಅವಾಗ ಕಿಡ್ನಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುವಂತ ಸಾಧ್ಯತೆಗಳು ಬಹಳ ಹೆಚ್ಚು.
1: ನೀವು ಬಯೋಪ್ಸಿ ಮಾಡೋದನ್ನ ಹೇಗೆ ನಿರ್ಧಾರ ಮಾಡ್ತೀರಿ?
0: ಸಿ ನಾನು ಆಗ್ಲೇ ಹೇಳಿದ ಹಾಗೆ ಇದು ಒಂದು ಕಾಯಿಲೆಯ ಲಕ್ಷಣ ಇಟ್ಕೊಂಡಲ್ಲ. ಜ್ವರ ಬಂದವರು, ರ್ಯಾಶಸ್ ಬಂದವರು, ರಕ್ತ ಕಣಗಳು ಒಂದಿಷ್ಟು ಜನಕ್ಕೆ ಕಮ್ಮಿ ಇರುತ್ತೆ, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ ಕಣಗಳು ಅಥವಾ ಹಿಮೋಗ್ಲೋಬಿನ್ನು ಇಂಥವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ಇವನ್ನೆಲ್ಲ ನೋಡಿದಾಗ ಒಂದು ಡೌಟ್ ಬರುತ್ತೆ. ಲೂಪಸ್ ಇದೆಯಾ ಅಂತ ಹೇಳಿ ನೋಡೋದಕ್ಕೆ ANA ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಅನ್ನುವಂತ ಒಂದು ರಕ್ತ ಪರೀಕ್ಷೆ ಇದೆ, ಅದು ಎಲ್ಲ ಲ್ಯಾಬ್ ಅಲ್ಲೂ ಇದೆ. ಸೊ ಆ ರಕ್ತ ಪರೀಕ್ಷೆ ಮಾಡಿದಾಗ 90% ಶೇಕಡ ಲೂಪಸ್ ಕಾಯಿಲೆ ಇರೋರಿಗೆ ಅದು ಪಾಸಿಟಿವ್ ಬರುತ್ತೆ. ಅದು ನಮಗೆ ಇನಿಷಿಯಲ್ ಕ್ಲೂ ಕೊಡುವಂತ ಒಂದು ಸಲ ಇದು ಇರಬಹುದು ಅನ್ನುವಂತ ಒಂದು ಈ ಡೈರೆಕ್ಷನ್ ಸಿಕ್ಕದ್ಮೇಲೆ ಇದು ದೇಹದ ಯಾವ ಯಾವ ಭಾಗಗಳಿಗೆ ತಗಲಿದೆ ಅಂತ ಆ ಭಾಗಗಳ ಒಂದೊಂದು ಸಿಂಪ್ಟಮ್ಸ್ ನ ವಿಶ್ಲೇಷಣೆ ಮಾಡಿ ಅದಕ್ಕೆ ತಕ್ಕನಾದ ಯಾವುದು ಅವಶ್ಯಕತೆನೋ, ಯಾಕಂದ್ರೆ ಇಡೀ ದೇಹನ ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲದಕ್ಕೂ ಪರೀಕ್ಷೆ ಮಾಡ್ತಾ ಹೋದ್ರೆ ನಮ್ಮ ಟ್ರೀಟ್ಮೆಂಟ್ಗಿನ ತಪಾಸಣೆಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಸೊ ಹಾಗಾಗಿ ಅದನ್ನ ನೋಡಿ ಯಾವ್ದು ಅತ್ಯವಶ್ಯಕತೆಯನ್ನು ಅಂತದನ್ನ ಮಾತ್ರ ಪರೀಕ್ಷೆ ಮಾಡ್ತೀವಿ. ಇವಾಗ ಒಂದ್ ಮೂತ್ರ ಪರೀಕ್ಷೆಯಲ್ಲಿ ಇರ್ಬೋದು, ರಕ್ತ ಪರೀಕ್ಷೆಯಲ್ಲಿ ಇರ್ಬೋದು, ಗೊತ್ತಾದ್ರೆ ಮಾತ್ರ ಕಿಡ್ನಿಗೆ ಹೋಗ್ತೀವಿ. ಕಿಡ್ನಿದ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಕಿಡ್ನಿ ಬಿಟ್ಟು ಬಿಡ್ತೀವಿ. ಈಗ ನರದ ಪ್ರಾಬ್ಲಮ್ ಇದ್ರೆ ನರದ ಬಯಾಪ್ಸಿ ಆಗ್ಬೋದು, ಇಲ್ಲ ಎಷ್ಟೋ ಸಲ ಬಯಾಪ್ಸಿ ಇಲ್ದೇನು ಗೊತ್ತಾಗುತ್ತೆ ನಮ್ಗೆ. ಸೊ ಹಾಗಾಗಿ ಇದೊಂದು ಕಾಂಪ್ಲಿಕೇಟೆಡ್ ಸೈಂಟಿಫಿಕ್ ಏರಿಯಾ.
1: ಸರ್, ಈಗ ಬಯಾಪ್ಸಿ ಅಂತ ಅನ್ನೋದೇ ಒಂಥರ ದೊಡ್ಡದು ಚಿಕಿತ್ಸೆ ಭಾಗ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲರೂ ಕೂಡ. ಗುಳಿಗೆಗಳಿಂದ ಸಾಮಾನ್ಯ ನೀವು ಫಸ್ಟ್ ಗೆ ಟ್ರೀಟ್ಮೆಂಟ್ ಕೊಡ್ತಿರಲ್ಲ, ಅದರಿಂದನೇ ಇದು ಗುಣ ಆಗಲ್ವಾ?
0: ಆಗುತ್ತೆ. ಆದ್ರೆ ಬಯಾಪ್ಸಿ ಯಾಕೆ ಮುಖ್ಯ ಅಂದ್ರೆ, ಒಂದು ಲೂಪಸ್ ಅನ್ನುವಂತ ಕಾಯಿಲೆ ಶುಗರ್ ಇದ್ದ ಹಾಗೆ ಒಂದ್ಸಲ ಬಂದ್ರೆ ಜೀವನ ಪೂರ್ತಿ ಇರುವಂತ ಕಾಯಿಲೆ.
1: ಓಕೆ,
0: ಒಬ್ಬ ಮನುಷ್ಯನಿಗೆ ಅದಕ್ಕೊಂದು ಖಚಿತವಾದ ಸಾಕ್ಷಿ ಇದ್ರೆ
1: ಮಾತ್ರ ಹೇಳ್ತೀರಾ ನೀವು?
0: ಹೇಳಿದ್ರೆ ಉತ್ತಮ.
1: ಹೌದು,
0: ಯಾಕೆಂದ್ರೆ ಈ ಕಾಯಿಲೆ ಬಂದವರಲ್ಲಿ ಗರ್ಭಿಣಿಯಾದಾಗ ತೊಂದರೆ ಹೆಚ್ಚಾಗುತ್ತೆ. ಆದ್ರಿಂದ ಗರ್ಭಧಾರಣೆಲಾಗ್ಲಿ, ಮಗು ಹುಟ್ಟಿದ ಮೇಲಾಗ್ಲಿ ನಾನಾ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನಾವು ಪ್ರೆಗ್ನೆನ್ಸಿನ ಅಲೋ ಮಾಡ್ತೀವಿ. ಸೊ ಹಾಗಾಗಿ ಖಚಿತವಾದ ಡಯಾಗ್ನೋಸಿಸ್ ಆಗುವಂಥದ್ದು ಬಹಳ ಮುಖ್ಯ,
1: ವಿಶೇಷವಾಗಿ ಚಿಕ್ಕ ಹೆಣ್ಮಕ್ಕಳಲ್ಲಿ. 14 ಏನು ಶುರುವಾಗುತ್ತೆ, ಒಂಥರ ಟೀನೇಜ್ ಅಂತ ನೋಡೋಣ ಸ್ಟಾರ್ಟಿಂಗ್ನಲ್ಲಿ. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾರೆ, ತಾವು ಹೇಳಿದಂಗೆ 30-40 ವರ್ಷದವರೆಗೂ ಅವರಿಗೂ ಈ ಸಮಸ್ಯೆ ಬಾಧಿಸ್ಬೋದು ಅಂಥೇಳಿ. ಲೂಪಸ್ ಕಾಯಿಲೆ ಬಂದಿದೆ ಅಂತ ನಂತರವೇ ನೀವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಸರಿಪಡಿಸ್ತೀರಾ?
0: ಹೌದು.
1: ಹಾಗಾಗಿ ನಂತರದ ದಿನಮಾನಗಳಲ್ಲಿ ಅವರು ಏನೇನು ಗರ್ಭಧಾರಣೆ ಮಾಡೋದು, ಏನೇನಿದೆ, ಏನೇನಿರ್ತದೆ ಅದನ್ನೆಲ್ಲ ಮುಂದುವರಿಸ್ಬೋದು. ಆ ಸಮಯದಲ್ಲಿ ಗೊತ್ತಿರದೇನೆ ಈಗ ಗರ್ಭಧಾರಣೆ ಆಯಿತು ಅಂತಂದರೆ ಅದರ ಪರಿಣಾಮಗಳು ಏನೇನಿರುತ್ತೆ?
0: ಹೌದು, ಎಷ್ಟೋ ಸಲ ಪ್ರೆಗ್ನೆಂಟ್ ಆದಾಗಲೇ ಮೊದಲನೇ ಬಾರಿಗೆ ಇದು ಲೂಪಸ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಲೂಪಸ್ ಕಾಯಿಲೆ ಇನ್ನೊಂದು ಲಕ್ಷಣ ಪದೇ ಪದೇ ಅಬಾರ್ಷನ್ಸ್ ಆಗುವಂಥದ್ದು. ಸೊ ಹಾಗಾಗಿ ಮೊದಲನೇ ಸಾರ್ತಿ ಬಹಳಷ್ಟು ಜನಕ್ಕಾಗುತ್ತೆ, ಎರಡನೇ ಸಲ ಅಬಾರ್ಷನ್ ಆಗುತ್ತೆ, ಮೂರನೇ ಸಲ ಅಬಾರ್ಷನ್ ಆಗುತ್ತೆ. ಕಾಯಿಲೆ ಗರ್ಭವತಿ ಆದಾಗ ಹೆಚ್ಚಾಗುತ್ತೆ. ಲೂಪಸ್ ಕಾಯಿಲೆ ಇರೋರು ಪ್ರೆಗ್ನೆಂಟ್ ಆಗಬಾರದು ಅಂತ ನಾನು ಹೇಳಲಿಲ್ಲ, ಮಗು ಆಗಬಾರದು ಅಂತ ಹೇಳಲಿಲ್ಲ. ಕಾಯಿಲೆನ ಮೊದಲು ಕಂಟ್ರೋಲ್ ಮಾಡಿ ಆ ಕಾಯಿಲೆ ಒಂದು ಕಂಟ್ರೋಲ್ ಸ್ಟೇಟ್ ಅಲ್ಲಿ ಅಟ್ಲೀಸ್ಟ್ ಒಂದು 1.5-2 ವರ್ಷ ಇರಬೇಕು ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ
1: ಮಾಡಬೇಕು. ಈಗ ಕಾಯಿಲೆ ಇದೆ ಅಂತ ಗೊತ್ತಾದ ನಂತರ ಚಿಕಿತ್ಸೆ ಕೊಟ್ಬಿಟ್ಟು ಆಮೇಲೆ ಅವರು ಮುಂದಿನ ನಿರ್ಧಾರ ತಗೋತಾರೆ ದಂಪತಿಗಳು.
0: ಹೌದು,
1: ಗೊತ್ತಿರದೇನೆ ಏನಾರ ಆಯ್ತಂತಂದ್ರೆ ಆರಂಭದಲ್ಲಿ ಅದು ಲೂಪಸ್ ಇದೆ ಅಂತ ಗೊತ್ತಾಗತ್ತೆ ಅನ್ಕೋಣ. ಆಯ್ತು, ಗೊತ್ತಿರಲಿಲ್ಲ, ಪ್ರೆಗ್ನೆನ್ಸಿನೂ ಆಯ್ತು, ಲೂಪಸ್ ಅಂತಾನು ಗೊತ್ತಾಯ್ತು, ಹೇಗೆ ಸರ್ ಚಿಕಿತ್ಸೆ ಅವಾಗ?
0: ಸೊ ಏನು ಯಾಕೆ ಇದು ಮುಖ್ಯ ಆಗುತ್ತೆ ಅಂದ್ರೆ, ಒಂದು ಗರ್ಭಧಾರಣೆ ಸ್ಥಿತಿನಲ್ಲಿ ಬರುವಂತ ಕೆಲವು ಹಾರ್ಮೋನ್ಸ್ ಇಂದ ಕಾಯಿಲೆ ಹೆಚ್ಚಾಗುತ್ತೆ. ಬಹಳಷ್ಟು ಸಲ ಆ ಪ್ರೆಗ್ನೆನ್ಸಿ ಉಳಿಯೋದಿಲ್ಲ, ಅಬಾರ್ಷನ್ ಆಗಿ ಮಧ್ಯದಲ್ಲೇ ಹೊರಟೋಗುತ್ತೆ. ಇದು ಮೊದಲನೇದು. ಎರಡನೇದು, ಹಾಗೆ ಲೂಪಸ್ ಕಾಯಿಲೆ ಹೆಚ್ಚಿದ್ರೆ ಲೂಪಸ್ ಕಾಯಿಲೆಗೆ ಕೊಡುವಂತ ಎಷ್ಟೋ ಔಷಧಿಗಳು ಗರ್ಭಧರಿಸಿರುವಂತ ಸ್ತ್ರೀಗಳಿಗೆ ಕೊಡೋ ಹಾಗಿಲ್ಲ ನಾವು. ಯಾಕೆಂದ್ರೆ ಅದು ಆ ಸ್ಥಿತಿಯಲ್ಲಿ ತಾಯಿಗೂ ಒಳ್ಳೇದಲ್ಲ, ಮಗುಗೂ
1: ಒಳ್ಳೇದಲ್ಲ.
0: ಸೊ ಹಾಗಾಗಿ ಇದೆರಡೂ ವಿಷಯಗಳಿರೋದ್ರಿಂದ ಅದಕ್ಕೆ ನಾವು ಹೇಳೋದು,

0: ಕರೆಕ್ಟ್ ಆಗಿ ಪ್ಲಾನ್ಡ್ ಪ್ರೆಗ್ನೆನ್ಸಿ ಅಂತ ಹೇಳಿ ಹೇಳ್ತೀವಿ, ಅದನ್ನ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೇದು.
1: ಡಾಕ್ಟರ್, ತಾವು ಹೇಳ್ತಾ ಇದ್ದೀರಲ್ಲ, ಈಗ ಸಂಶಯ ಬಂದ್ಬಿಡುತ್ತೆ ಕೆಲಸ ಮಕ್ಕಳಾಗಿರಲ್ಲ, ಅವರಿಗೆ ಲೂಪಸ್ ಕಾಯಿಲೆಗಳು ತಗಲಿರಬಹುದಾ ಅಂತನೋ ಅಂಥದ್ದು. ಸೀದಾ ನಮ್ಗೆ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡು ಹೋಗಿ ವೈದ್ಯರ ಕಡೆ ತಪಾಸಣೆ ಮಾಡಿಕೊಂಡು IVF ಇತ್ಯಾದಿ ಆ ಎಲ್ಲ ಹಂತಗಳಿಗೆ ಹೋಗೋದಕ್ಕಿಂತ ಮುಂಚೆ ಬಹುಶಃ ಲೂಪಸ್ ಕಾಯಿಲೆಯನ್ನು ಕೂಡ ಒಂದ್ಸಲ ತಪಾಸಣೆ ಮಾಡ್ಕೋಬೇಕೇನೋ ಅನಿಸುತ್ತೆ ಕೆಲಸಲ. ಈಗ
0: ತಪ್ಪಿಲ್ಲ ನೀವು ಹೇಳಿದ್ರಲ್ಲಿ, ಯಾಕೆಂದ್ರೆ ನೀವು ಯಾವುದೇ ಇನ್ಫರ್ಟಿಲಿಟಿ ಕ್ಲಿನಿಕ್ ಹೋದಾಗ ಲೂಪಸ್ಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳು ಗರ್ಭಧಾರಣೆಗೆ ಮುಖ್ಯ, ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಅಂತ ಹೇಳಿ ಕರಿತೀವಿ. ಸೊ ಪದೇ ಪದೇ ಪ್ರೆಗ್ನೆನ್ಸಿ ಲಾಸ್ ಆದವರಿಗೆ ಯಾವುದೇ IVF ಸೆಂಟರ್ ಹೋದ್ರೆ ಇದೆಲ್ಲ ತಪಾಸಣೆಗಳು ಆಗೇ ಆಗುತ್ತೆ. ಯಾಕೆ ಇವರಿಗೆ ಗರ್ಭ ನಿಲ್ತಾ ಇಲ್ಲ, ಇದೆಲ್ಲ ಯಾವುದು ಇಲ್ಲ ಅಂತ ಗೊತ್ತಾದಾಗ ಅಷ್ಟೇ IVF ಹೋಗ್ತಾರೆ. ಯಾಕೆಂದ್ರೆ ಕಾಯಿಲೆ ಇದ್ದಲ್ಲಿಗೆ ಮೊದಲು ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಹತ್ರ
1: ಕಳಿಸ್ತಾರೆ. ಈಗ ರಾಜ್ಯಾದ್ಯಂತ ನಮ್ಮ ಈ ಕಾರ್ಯಕ್ರಮವನ್ನ, ಬಹುತೇಕ ನಾಡಿನಾದ್ಯಂತ ಈ ಕಾರ್ಯಕ್ರಮವನ್ನ ನಮ್ಮ ಅನೇಕ ಕೇಳುಗರು ಕೇಳ್ತಾ ಇದ್ದಾರೆ. ಅವರಿಗೆ ಈಗ ನಾವು ಬೆಂಗಳೂರಿಗೇನೆ ಈ ರೀತಿಯಾದಂತಹ ಒಂದು ಕಾಯಿಲೆ ಇದೆ ಅಂತ ಯಾರೋ ಒಬ್ಬ ವೈದ್ಯರಲ್ಲಿ ಹೇಳಿದಾಗ ಅಲ್ಲಿ ದೂರ ಹೋಗಬೇಕಾಗತ್ತ? ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸರ್ ಚಿಕಿತ್ಸೆ ಇದೆ?
0: ಬೆಂಗಳೂರು ಒಂದೇ ಅಲ್ಲ, ನಮ್ಮ ಮೈಸೂರಲ್ಲಿ ಇದಾರೆ ವೈದ್ಯರು, ಮತ್ತೆ ಇದರಲ್ಲಿ ಹುಬ್ಳಿ ಧಾರವಾಡದಲ್ಲಿ ಇದಾರೆ, ಬೆಳಗಾವಲ್ಲಿ ಇದಾರೆ, ಗುಲ್ಬರ್ಗದಲ್ಲಿ ಇದಾರೆ, ಮಂಗಳೂರಲ್ಲಿ ಇದಾರೆ. ನಾನು ಹೇಳದ ಹಾಗೆ
1: ದೊಡ್ಡ ದೊಡ್ಡ
0: ಶಹರಗಳಲ್ಲಿ ಇದಾರೆ, ಸಣ್ಣ ಸಣ್ಣ ಕಡೆ ಇಲ್ಲ ಅಷ್ಟೇ.
1: ಈಗ ಈ ಹೆಣ್ಮಕ್ಳಿಗೆ ಎಂತ PCOD ಸಮಸ್ಯೆ ಇತ್ಯಾದಿಗಳೆಲ್ಲ ಏನೋ ಇರ್ತವೆ, ಆಮೇಲೆ ಈಗಿನ ಯುವತಿಯರಲ್ಲಿ ಕೆಲವು ಸಮಸ್ಯೆಗಳಿವೆ, ಮದುವೆ ಆಗಲಿಕ್ಕೆ ಅವ್ರು ಯಾವತ್ತು ರೆಡಿ ಆಗ್ತಿರಂಗಿಲ್ಲ, ಆವಾಗ ಈ ಬೇರೆ ಬೇರೆ ಕಾಯಿಲೆಗಳು ಅವ್ರನ್ನ ಕಾಡ್ತಿರಬಹುದು. ಯಾಕಂದ್ರೆ ಮದುವೆ ಆದಾಗನೇ ಪ್ರೆಗ್ನೆನ್ಸಿ ಆಗ್ಬೋದು, ಪ್ರೆಗ್ನೆನ್ಸಿ ಆಗೋ ಟೈಮಲ್ಲೇ ಈ ಲೂಪಸ್ ಇತ್ಯಾದಿ ಟೆಸ್ಟಿಂಗ್ ಎಲ್ಲ ನಡೀತದೆ. ಅವರು ಹೇಗೆ ಮುಂಜಾಗ್ರತೆ ವಹಿಸ್ಕೋಬೇಕಾಗತ್ತೆ? ಒಂಟಿಯಾಗಿ ಬದುಕಿರ್ತಾರೆ, ಮತ್ತೆ ವಯಸ್ಸು ನೋಡಿದ್ರೆ ತಾವು ಹೇಳದಂಗೆ ಸರಿಯಾಗಿ ಈ ಲೂಪಸ್ ಕಾಯಿಲೆ ತಗೊಳ್ಳುವಂತ ವಯಸ್ಸೇ ಇರುತ್ತದು.
0: ಸಿ, ಒಂದು ಅರ್ಥ ಮಾಡ್ಕೋಬೇಕು, ಲೂಪಸ್ ಕಾಯಿಲೆ ಬೇರೆ ಕಾಯಿಲೆಗಳಿಗೆ ನೋಡಿದ್ರೆ ಅಷ್ಟು ಕಾಮನ್ ಅಲ್ಲ, ಅದೃಷ್ಟವಶಾತ್ ರೇರ್ ಕಾಯಿಲೆ. ಒಬ್ಬ ಫಿಸಿಷಿಯನ್ ನ ಕೇಳಿದ್ರೆ ನಿನ್ನ ಜೀವಮಾನದಲ್ಲಿ ಎಷ್ಟು ಲೂಪಸ್ ಕಾಯಿಲೆ ನೋಡಿದ್ಯಾ ನೀನು ಅಂತ ಹೆಚ್ಚು ಅಂಶಗಳಿರಲ್ಲ. ಆದ್ರೆ ನನ್ನ ತರ ಸಂಧಿವಾತ ತಜ್ಞನ ಕೇಳಿದ್ರೆ ನೀನ್ ಎಷ್ಟಪ್ಪ ನೋಡಿದ್ಯಾ ಅಂದ್ರೆ ಜೀವನ ಪೂರ್ತಿ ಅದನ್ನೇ ನೋಡ್ತಾ
1: ಇದ್ದೀನಿ.
0: ಹಾಗಾಗಿ ಇದು ಒಂದು ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ದಿನ ಹೋಲ್ ಬಾಡಿ ಚೆಕಪ್ ಅನ್ನೋಂತ ಒಂದು ಕಾನ್ಸೆಪ್ಟ್
1: ಬರ್ತಾ ಇದೆ.
0: ಬಂದಿದ್ದು ಆಟೋ ಇಮ್ಯೂನ್ ಪ್ಯಾನಲ್ ಅಂತ ಹೇಳಿ ಮಾಡ್ತಾರೆ, ಇರೋ ಬರೋ ರಕ್ತ ಪರೀಕ್ಷೆ ಎಲ್ಲ ಎಲ್ಲರ ಮೇಲೂ ಮಾಡ್ತಾರೆ. ಇದು ಬಹಳ ತಪ್ಪು. ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಈ ಆಟೋ ಆಂಟಿಬಾಡಿ ಟೆಸ್ಟ್, ನಾನು ANA ಅಂತ ಏನ್ ಹೇಳದೆ, 100ರಲ್ಲಿ 10 ಜನಕ್ಕೆ ಇದು ನಾರ್ಮಲ್ ಆಗಿರೋರಿಗೆ ಕೂಡ ಪಾಸಿಟಿವ್ ಇರುತ್ತೆ. ಸೊ ಆಂಟಿಬಾಡಿ ಇದ್ದಾಕ್ಷಣಕ್ಕೆ ನಮಗೆ ಕಾಯಿಲೆ ಇದೆ ಅಂತ ಖಚಿತವಾಗಿ ಹೇಳಕ್ ಆಗಲ್ಲ. ಸುಮ್ಸುಮ್ಮನೆ ಆ ಕಾಯಿಲೆಯ ಲಕ್ಷಣಗಳು ಇಲ್ಲದೆ ಇದ್ರೆ ಈ ತಪಾಸಣೆಗಳನ್ನ ಮಾಡಬಾರದು. ಕಾಯಿಲೆಗೆ ತಕ್ಕ ಅನುಗುಣವಾದ ತಪಾಸಣೆಗಳು ಏನಿದೆ ಅದಷ್ಟನ್ನೇ ಮಾಡಬೇಕು.
1: ತುಂಬಾ ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ಸಾಮಾನ್ಯ ವೈದ್ಯರಾದವರು ತಪಾಸಣೆ ಮಾಡಿಕೊಂಡು ಮುಂದುವರಿಬೇಕು ಅಂತ ಹೇಳ್ತಾರೆ, ಆದ್ರೆ ತಾವು ಹೇಳೋದು ಬಹಳ ಸೂಕ್ತ ಅನ್ಸುತ್ತೆ. ಆಯಾ ಕಾಯಿಲೆಗೆ ಅನುಗುಣವಾಗಿ ಒಂದು ಒಬ್ಬ ವೈದ್ಯರ ಕಡೆ ಹೋದಾಗ ಅವ್ರಿಗೆ ಸಂಬಂಧಪಡುವಂತಹ ಸಮಸ್ಯೆಗೆ ಅನುಗುಣವಾಗಿ ತಪಾಸಣೆಗೆ ಅವರನ್ನ ಒಡ್ಡಬೇಕು. ವೈದ್ಯರನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಹೋಗ್ತಾರೆ ಕೆಲವೊಬ್ಬರು, ಏನು ಟ್ರೀಟ್ಮೆಂಟ್ ಅನುಸಾರವಾಗಿ ಅವರು ಕೂಡ ಒಂದಿಷ್ಟು ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ, ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಬರೀ ಚೆಕಪ್ ಆಗತ್ತೆ.
0: ಖಂಡಿತ. ಇದು ಹೇಗೆ ನಾವು ಶಾಪಿಂಗ್ ಹೋದಾಗ ಒಂದ್ ಮಾಲ್ ಅಲ್ಲಿ ವಿಂಡೋ ಶಾಪಿಂಗ್ ತರ, ಇದು ಡಾಕ್ಟರ್ ಶಾಪಿಂಗ್ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಯಾಕೆಂದ್ರೆ ಇದೇ ನೀವು ಒಬ್ಬ ರುಮಟಾಲಜಿಸ್ಟ್ ನ ಅಮೆರಿಕದಲ್ಲೋ ಲಂಡನ್ ಅಲ್ಲೋ ನೋಡ್ಬೇಕು ಅಂದ್ರೆ 3 ತಿಂಗಳು ಕಾಯ್ಬೇಕು, ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ನಮ್ಮ ದೇಶದಲ್ಲಿ ನನ್ನನ್ನ ಇವತ್ತು ನೋಡಿದವನು ನಾಳೆ ಇನ್ನೊಬ್ಬನ ನೋಡ್ಬೋದು ಹೋಗಿ. ಸೊ ಹಾಗಾಗಿ ಇದು ತಪ್ಪು. ಒಬ್ಬ ವೈದ್ಯನಲ್ಲಿ ನಂಬಿಕೆ ಬೇಕು. ಈ ಒಂದು ಮುಖ್ಯವಾಗಿ ನಾನು ಹೇಳೋದು ಎಲ್ರಿಗೂ ಶ್ರೋತೃಗಳಿಗೆ ಹೇಳೋ ಅಂತ ವಿಷಯ ಏನಂದ್ರೆ, ಕಾಯಿಲೆ ಬಂದ್ರೆ ಹೆದರ್ಬೇಡಿ, ಇದಕ್ಕೆ ಚಿಕಿತ್ಸೆ ಇದೆ. ರೆಗ್ಯುಲರ್ ಆಗಿ ತಪಾಸಣೆ ಮಾಡಿ, ಏನುವೆ ಒಂದು ಕಾಯಿಲೆ ಲಕ್ಷಣಗಳು ಸಿಂಪ್ಟಮ್ಸ್ ಇರ್ಲಿಲ್ಲ ಅಂದ್ರೂ 3 ತಿಂಗಳಿಗೊಂದ್ಸಲ ಹೋಗಿ ಸಿಂಪಲ್ ಟೆಸ್ಟ್ ಮಾಡ್ತಾರೆ, ಒಂದು ಸಿಂಪಲ್ ಯೂರಿನ್ ಪರೀಕ್ಷೆ, ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ. ಈಗ ಹೇಗೆ ಶುಗರ್ ಪೇಷಂಟ್ಸ್ಗೆ ಶುಗರ್, ಡಯಾಬಿಟೀಸ್ಗೆ ಶುಗರ್ ಟೆಸ್ಟ್ ಮಾಡ್ತಾರೋ ಅದೇ ತರ ಇದಕ್ಕೆ ಕೂಡ
1: ಲೂಪಸ್ ಅನ್ನ ಸರಿಯಾಗಿ ಚೆಕಪ್ ಮಾಡಿಸ್ಕೋಬೇಕು. ಅವ್ರಿಗೆ ಏನಾದ್ರೂ ಅನಿಸಿದ್ರೆ, ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೇವೆ, ಹೀಗೆ ಒಂದು ಲೂಪಸ್ ಕಾಯಿಲೆ ಇದೆ, ಇದರಿಂದ ಈ ರೀತಿಯೆಲ್ಲ ಲಕ್ಷಣಗಳಿರುತ್ತೆ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವರಿಗೆ ಸಂಶಯ ಬಂದಾಗ ಅಥವಾ ಅವರಿಗೇನೋ ಸಮಸ್ಯೆ ಇದೆ ಅಂತ ಅನಿಸಿದ್ರೆ ಚೆಕಪ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ನಿರ್ಧಾರ ಮಾಡ್ಕೋಬೇಕಾಗತ್ತೆ. ತಾವು ಹೇಳದಂಗೆ BP ಕಾಯಿಲೆ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಕೆಲವು ಸಮಸ್ಯೆಗಳಾಗಿರ್ಬೋದು, ನಿರಂತರವಾಗಿ ಚಿಕಿತ್ಸೆ ತಗೊಳ್ತಾನೆ ಹೋಗುವಂಥದ್ದು ಇದು ಹೊಸದಾದ

0: ಅಂತದ್ದು. ಮತ್ತೆ ಅಷ್ಟಾಗಿ ಕೇಳದೇ ಇರುವಂತಹ ಕಾಯಿಲೆ ಬಗ್ಗೆ ನೀವು ತುಂಬಾನೇ ಸರಳವಾಗಿ ಬಹಳ ಒಳ್ಳೆ ವಿವರಣೆಯನ್ನು ಕೊಟ್ಟಿದ್ದೀರಿ. ಮತ್ತು ಯಾರು ಹೆದರುವ ಅವಶ್ಯಕತೆ ಇಲ್ಲ. ಡಾಕ್ಟರ್ಗಳು ಕಡಿಮೆ ಇರಬಹುದು, ಮತ್ತು ರೋಗ ಕಡಿಮೆ ಇರೋದನ್ನ ಹೇಳಕ್ಕಾಗಲ್ಲ. ಹಾಗಾಗಿ ಈ ಕಾಯಿಲೆನೂ ಕೂಡ ಸಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ಭಾಗದಲ್ಲಿ ಇದ್ದಂತ ಯಾವ್ದಾದ್ರು ವೈದ್ಯರು ಲೂಪಸ್ ಕಾಯಿಲೆ ಏನಾದ್ರೂ ಸರ್ ಇದೆ ಅಂತ ಏನಾದ್ರೂ ದಯವಿಟ್ಟು ಚೆಕ್ ಮಾಡ್ತೀರಾ ಅಂತಾನು ಕೇಳಬೇಕಾಗತ್ತೆ. ತಾವು ಈ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
1: ನನ್ನನ್ನು ಕರೆಸಿ ಈ ಒಂದು ಅಪರೂಪದ ವಿಷಯದ ಬಗ್ಗೆ ನನ್ನನ್ನು ಕೇಳಿ ತಿಳ್ಕೊಂಡಿದ್ದಕ್ಕೆ ನಿಮಗೂ ಆಕಾಶವಾಣಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಉಮಂಗ್, ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್, ಈ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ನಿವೃತ್ತ ಬ್ಯಾಂಕ್ ಅಧಿಕಾರಿಯಾದ ಜಿತೇಂದ್ರರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರರಾವ್ ಕುಲಕರ್ಣಿ ಅವರೇ, ತಮಗೆ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ
2: ಜಿತೇಂದ್ರರಾವ್ ಅವರೇ, ನಮ್ಗೆ ಇವತ್ತು ಉಮಂಗ್ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತೀರಿ?
3: ನಿಶ್ಚಿತವಾಗಿ. ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಇದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ಉಮಂಗ್ ಎಂದು ಕರೆಯಲಾಗುತ್ತದೆ. ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಇದು. ಇದು ಉಮಂಗ್ ಅಪ್ಲಿಕೇಶನ್ ಎಂದು ಕರೆಯಲ್ಪಡುವ ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನನ್ನು ನವೆಂಬರ್ 2017 ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ನ ಭಾಗವಾಗಿ ಪ್ರಾರಂಭಿಸಲಾಯಿತು. ಇದನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು ಅಭಿವೃದ್ಧಿಪಡಿಸಿದೆ. ಅಪ್ಲಿಕೇಶನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಭಾರತದ ಜನಸಂಖ್ಯೆಗೆ ಸೇವೆ ಸಲ್ಲಿಸುವ ಗುರಿಯನ್ನು ಹೊಂದಿದೆ ಮತ್ತು ಒಂದೇ ವೇದಿಕೆಯಲ್ಲಿ ಅನೇಕ ಸರ್ಕಾರಿ ಸೇವೆಗಳಿಗೆ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಇದು 13 ದೇಶದ ವಿವಿಧ ಭಾಷೆಗಳಲ್ಲಿ ಲಭ್ಯವಿದೆ ಮತ್ತು 2000 ಹೆಚ್ಚು ಸೇವೆಗಳನ್ನು ಇದು ಸರ್ಕಾರಿ ಸೇವೆಗಳನ್ನು ಒದಗಿಸುತ್ತದೆ.
2: ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸಂಗತಿಗಳನ್ನು ಸೇರಿಸಿರ್ತಾರೆ?
3: ಉಮಂಗ್ ಅಪ್ಲಿಕೇಶನ್ ಕುರಿತು ಈ ಕೆಲವು ಪ್ರಮುಖ ಸಂಗತಿಗಳು ಏನೆಂದರೆ, ಈ ಸದ್ಯಕ್ಕೆ 2039 ಸೇವೆಗಳು ಈ ಅಪ್ಲಿಕೇಶನಲ್ಲಿ ಲಭ್ಯವಿದೆ. ಈಗಾಗಲೇ ನಾನು ಹೇಳಿದೆ, 2000 ಹೆಚ್ಚು ಸೇವೆಗಳು ಇದೆ. ಇವತ್ತಿನವರೆಗೆ 2039 ಸೇವೆಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಮತ್ತು ದೇಶದ 13 ಭಾಷೆಗಳಲ್ಲಿ ಇದು ಲಭ್ಯವಿದೆ. ಡಿಜಿಲಾಕರ್ನಿಂದ ಆಧಾರ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನ ನೋಂದಣಿ ಸೇರಿದ ದಾಖಲೆಗಳನ್ನು ಒಂದೇ ಅಂಗಡಿಯಿಂದ, ಇದು ಅಂದರೆ ಡಿಜಿಲಾಕರ್ ಈ ಆ್ಯಪ್ನಿಂದ ತೆಗೆದುಕೊಳ್ಳುತ್ತದೆ. ಅದೇ ಅಪ್ಲಿಕೇಶನ್ನಲ್ಲಿ ಅಪ್ಲಿಕೇಶನ್ ಸ್ಥಿತಿ ಮತ್ತು ಮಾಸಿಕ ಬಿಲ್ಗಳನ್ನು, ವಿಮೆಗಳನ್ನು ಇತ್ಯಾದಿಗಳ ಸಂಪೂರ್ಣ ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಲಾಗಿದೆ. ಗ್ರಾಹಕರ ಬೆಂಬಲ, ಲೈವ್ ಚಾಟ್, ಅಧಿಸೂಚನೆಗಳು ಮತ್ತು ಪ್ರತಿಕ್ರಿಯೆಯೊಂದಿಗೆ ಶ್ರೀಮಂತ ಗ್ರಾಹಕ ಅನುಭವ ಕೂಡ ಈ ಆ್ಯಪ್ ಮುಖಾಂತರ ನಿಮಗೆ ಸಿಗಲಾಗುತ್ತದೆ. ಇದು USA, UAE, ಕೆನಡಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳಂಥ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಆವೃತ್ತಿಯನ್ನು ಸಹ ಹೊಂದಿದೆ.
2: ಜಿತೇಂದ್ರ ಅವರೇ, ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸೇವೆಗಳು ನಮಗೆ ಸಿಗುತ್ತವೆ?
3: ಈ ಉಮಂಗ್ ಅಪ್ಲಿಕೇಶನ್ನಲ್ಲಿ 373 ಕೇಂದ್ರ ಸರ್ಕಾರಿ ಸೇವೆಗಳು, 497 ರಾಜ್ಯ ಸರ್ಕಾರಿ ಸೇವೆಗಳು ಮತ್ತು 1179 ಯುಟಿಲಿಟಿ ಬಿಲ್ ಪಾವತಿ ಸೇವೆಗಳನ್ನು ಒಳಗೊಂಡಂತೆ 2039 ಸೇವೆಗಳನ್ನು ನೀಡುತ್ತದೆ. ರೈತರು, ಮಹಿಳೆಯರು ಮತ್ತು ಮಕ್ಕಳು, ವಿದ್ಯಾರ್ಥಿಗಳು, ಆರೋಗ್ಯ, ಸಂಸ್ಕೃತಿ, ಹಣಕಾಸು, ಸಾರಿಗೆ, ಉಪಯುಕ್ತತೆ ಇತ್ಯಾದಿ ವರ್ಗಗಳಿಂದ ಆಯ್ಕೆ ಮಾಡಲು ಅಪ್ಲಿಕೇಶನ್ ಬಳಕೆದಾರ

0: ಅದರಿಂದ ಒದಗಿಸುತ್ತದೆ. ಕೆಲವು ಸೇವೆಗಳು ನಿಮಗೆ ಹೇಳಬೇಕೆಂದರೆ ಪಾಸ್ಪೋರ್ಟ್ ಸೇವಾ. ಬಳಕೆದಾರರು ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸಬಹುದು, ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು, ಲಭ್ಯತೆ ಮತ್ತು ಪಾಸ್ಪೋರ್ಟ್ ಕೇಂದ್ರವನ್ನು ವೀಕ್ಷಿಸಬಹುದು. ಇದು ಶುಲ್ಕವನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಡಾಕ್ಯುಮೆಂಟ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಸಾಮಾನ್ಯ ಸೇವೆಗಳು ಫೋನ್ ಸಂಖ್ಯೆ ಮತ್ತು ಉಮಂಗ್ ಆ್ಯಪನ್ನು ಆಧಾರ್ಗೆ ಲಿಂಕ್ ಮಾಡಿದ್ದರೆ ಒಬ್ಬರು ಭೌತಿಕವಾಗಿ ಕಚೇರಿಗೆ ಭೇಟಿ ನೀಡದೆ ಉಮಂಗ್ ಅಪ್ಲಿಕೇಶನ್ನಿಂದ PFಅನ್ನು ಹಿಂಪಡೆಯಬಹುದು. ಈ ಸೇವೆಯು ಕ್ರೈಮ್ಗಳನ್ನು ಸಂಗ್ರಹಿಸಲು ಮತ್ತು PF ಬ್ಯಾಲೆನ್ಸ್ ಮತ್ತು ಪಾಸ್ಬುಕ್ಕನ್ನು ಪರಿಶೀಲಿಸಲು ನಮಗೆ ಅನುಮತಿಸುತ್ತದೆ. ಆದಾಯ ತೆರಿಗೆಯನ್ನು ಪಾವತಿಸಿ ಅಪ್ಲಿಕೇಶನ್ ಮೂಲಕ ಆದಾಯ ತೆರಿಗೆಯನ್ನು ಫೈಲ್ ಮಾಡಿ ಮತ್ತು ಸ್ಥಿತಿಯನ್ನು ಟ್ರ್ಯಾಕ್ ಮಾಡಿ. ಪ್ಯಾನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿ ಸ್ಥಿತಿ, ಅರ್ಹತೆ ಮತ್ತು ಸಬ್ಸಿಡಿಯನ್ನು ಲೆಕ್ಕ ಹಾಕಿ. ಈ ಥರದ್ದು ಸಾಕಷ್ಟು ಸೌಲಭ್ಯಗಳು ಇದೆ. ಹಾಗೆ ರೈತರಿಗಾಗಿ ಬೆಳೆ ವಿಮೆ ಮತ್ತು ವ್ಯಾಪಾರ. ರೈತರು ಉತ್ತಮ ಬೆಲೆಗಳು ಬೆಳೆಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಮತ್ತು ಬೆಳೆ ವಿಮೆ ಮಾಡಬಹುದು. ಅವರು ಆ್ಯಪ್ನಲ್ಲಿ ಬೀಜಗಳು, ರಸಗೊಬ್ಬರಗಳು, ಕೃಷಿ ಯಂತ್ರೋಪಕರಣಗಳು ಇತ್ಯಾದಿಗಳನ್ನು ವ್ಯಾಪಾರಿಗಳನ್ನು ಸಹ ಹುಡುಕಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಕೂಡ ಇದರಲ್ಲಿ ಸೇವೆಗಳು ಲಭ್ಯವಿವೆ. DGO ಸೇವಾ, ಇದು ಪ್ರೊಫೈಲ್ಗಳನ್ನು ರಚಿಸಲು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಂಧಿತ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಸಾರ್ವಜನಿಕ ಕುಂದುಕೊರತೆಗಳು, ಉಮಂಗ್ ಅಪ್ಲಿಕೇಶನ್ ಮೂಲಕ ಬಳಕೆದಾರರು ಗ್ರಾಹಕ ವೇದಿಕೆಗಳು ಮತ್ತು ರಾಷ್ಟ್ರ ನಿರ್ಮಾಣ ಚರ್ಚಾ ವೇದಿಕೆಗಳನ್ನು ಮತ್ತು ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರವನ್ನು ಸಂಪರ್ಕಿಸಬಹುದು. ಉಮಂಗ್ನಲ್ಲಿ ಇರುವ ಇತರ ಸೇವೆಗಳು, ವಲಸೆ ಸೇವೆಗಳು, ಕೇಂದ್ರ ವಿದ್ಯಾಲಯದಲ್ಲಿ ಪ್ರವೇಶಗಳು, ಕೃಷಿ ಸಲಹಾ ಸೇವೆಗಳು, ಹವಾಮಾನ ನವೀಕರಣಗಳು ಇತ್ಯಾದಿ ಆಗಿದೆ.
1: ಉಮಂಗ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಹೇಗೆ ಮಾಡಬೇಕು ಮತ್ತು ಅದನ್ನು ಹೆಂಗೆ ಅಳವಡಿಸಿಕೊಳ್ಬೇಕು, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
0: ಉಮಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಬಹಳ ಸುಲಭ. ಅದು ಆಂಡ್ರಾಯ್ಡ್ ಬಳಕೆದಾರರಿಗೆ ಅಪ್ಲಿಕೇಶನನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು. iOS ಬಳಕೆದಾರರಿಗೆ ಆ್ಯಪಲ್ ಸ್ಟೋರ್ನಲ್ಲಿ ಈ ಅಪ್ಲಿಕೇಶನ್ ಲಭ್ಯವಿದೆ, ಅದನ್ನು ಡೌನ್ಲೋಡ್ ಮಾಡಬಹುದು. ಈ ಅಪ್ಲಿಕೇಶನ್ನು ಹೇಗೆ ಬಳಸುವುದೆಂದರೆ, ಮೊಬೈಲ್ ಸಂಖ್ಯೆ, ಹೆಸರು ಮತ್ತು ವಯಸ್ಸಿನಂತಹ ನಿಮ್ಮ ವಿವರಗಳನ್ನು ಅದರಲ್ಲಿ ನಮೂದಿಸಬೇಕು. ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು. ಇದು ಕಡ್ಡಾಯವಾಗಿಲ್ಲ, ಆದರೂ ಲಿಂಕ್ ಮಾಡಿದರೆ ಸೌಲಭ್ಯಗಳನ್ನು ಜಾಸ್ತಿಯಾಗಿ ಪಡೆಯಬಹುದು ಮತ್ತು ಒಂದು ಅಂಕಿಅಂಶಗಳನ್ನು ಗುರುತು ಮಾಡಲಿಕ್ಕೂ ಇದು ಸಹಾಯವಾಗುತ್ತದೆ ಅಂತ ಹೇಳಬಹುದು. ನಿಮ್ಮ ಆದ್ಯತೆಯ ಭಾಷೆಯನ್ನು ಆರಿಸಬೇಕು. ಈಗಾಗಲೇ ಹೇಳಿದಂಥ 13 ಭಾಷೆಗಳಲ್ಲಿ ಒಂದನ್ನು, ನಿಮಗೆ ಅಗತ್ಯವಿರುವ ಸೇವೆಗಳನ್ನು ಇದರಲ್ಲಿ ಆಯ್ಕೆ ಮಾಡಬೇಕು. ಅಗತ್ಯವಿದ್ದರೆ ಹುಡುಕಾಟ ವೈಶಿಷ್ಟ್ಯದ ಮೂಲಕ ಸೇವೆಗಳಿಗಾಗಿ ಹುಡುಕಬಹುದು.
1: ಈ ಉಮಂಗ್ ಅಪ್ಲಿಕೇಶನ್ ಅನ್ನು ಹೆಂಗೆ ಹೊಂದಿಸಬೇಕು ಮತ್ತು ಇದರ ವೈಶಿಷ್ಟ್ಯತೆ ಏನು, ಈ ಬಗ್ಗೆ ತಿಳಿಸಿ.
0: ಉಮಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿ ಮತ್ತು ಹೊಸ ಬಳಕೆದಾರ ಮೇಲೆ ಟ್ಯಾಪ್ ಮಾಡಬೇಕು. ಇದನ್ನು ನೋಂದಾಯಿಸಲು ಮತ್ತು ಮುಂದುವರಿಯಲು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಒಂದು OTP ಬರುತ್ತದೆ. ಅದರ ಮೂಲಕ ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಬೇಕು, ಅಂದರೆ ವೆರಿಫೈಡ್ ಅಂತ ಹೇಳಲಾಗುತ್ತದೆ. ಆ ಥರ MPIN ಅನ್ನು ಹೊಂದಿಸಬೇಕು. ಪಿನ್ ಅನ್ನು ಖಚಿತಪಡಿಸಲು ಇನ್ನೊಂದ್ಸಲ ಅದನ್ನು ಮರುಪರಿಶೀಲಿಸಿ ಖಚಿತಪಡಿಸಲು ಮುಂದುವರಿಯಬೇಕು. ಹಾಗೆಯೇ ಭದ್ರತಾ ಪ್ರಶ್ನೆಗೆ ಉತ್ತರಿಸಬೇಕು ಮತ್ತು ಮುಂದುವರಿಸಿ. ನೀವು ಲಿಂಕ್ ಮಾಡಲು ಬಯಸಿದರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ಇಲ್ಲದಿದ್ದರೆ ವಿವರಗಳನ್ನು ಬಿಟ್ಟು ಬಿಡಿ ಮತ್ತು ಅದನ್ನು ಉಳಿಸಿ, ಅಂದರೆ ಸೇವ್ ಮಾಡಿ ಮುಂದೆ ಹೋಗಬೇಕು. ಹಾಗೆಯೇ ಒಬ್ಬರು ಆಧಾರ್ ಕಾರ್ಡನ್ನು ಉಮಂಗ್ ಅಪ್ಲಿಕೇಶನ್ಗೆ ಲಿಂಕ್ ಮಾಡಿದರೆ ಅದನ್ನು eKYC ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಲು ಬಳಸಲಾಗುತ್ತದೆ. ಇಮೇಲ್ ಸಂದರ್ಭದಲ್ಲಿ ನೋಂದಾಯಿತ ಇಮೇಲ್ ಐಡಿಗೆ ಪರಿಶೀಲನೆ ಲಿಂಕನ್ನು ಕಳುಹಿಸಲಾಗುತ್ತದೆ. ಹಾಗೆಯೇ ಈ ಉಮಂಗ್ನ ವೈಶಿಷ್ಟ್ಯತೆಗಳು ಏನೆಂದರೆ, ಅಪ್ಲಿಕೇಶನ್ ಸಾಂಪ್ರದಾಯಿಕ ಆಚರಣೆಗಳಿಗೆ ತಡೆರಹಿತ ಮತ್ತು ಜಗಳಮುಕ್ತ ಪರಿಹಾರವನ್ನು ಒದಗಿಸುತ್ತದೆ. ಅಪ್ಲಿಕೇಶನ್ ದೇಶದ ನಾಗರಿಕವನ್ನು ಡಿಜಿಟಲ್ ಶಿಫ್ಟ್ ಮಾಡಲು ತಳ್ಳುವ ಗುರಿಯನ್ನು ಹೊಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳ ಹೊರತಾಗಿ ಅಪ್ಲಿಕೇಶನ್ ಬಳಕೆದಾರರಿಗೆ ಯುಟಿಲಿಟಿ ಬಿಲ್ಗಳನ್ನು ಪಾವತಿಸಲು ಮತ್ತು ಪ್ರಮಾಣ ಪತ್ರಗಳು ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಇದು ಡಿಜಿಲಾಕರ್, ಭಾರತ ಪಾವತಿಗಳು ಮತ್ತು ಆಧಾರ್ ಅನ್ನು ಒಳಗೊಂಡಿದೆ. ಅಪ್ಲಿಕೇಶನ್ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಲು ಮತ್ತು ಅಪ್ಲೋಡ್ ಮಾಡಲು ಅಪ್ಲಿಕೇಶನ್ ಸ್ಕ್ಯಾನರ್ ಅನ್ನು ಒದಗಿಸುತ್ತದೆ. ಉಮಂಗ್ ಅಪ್ಲಿಕೇಶನ್ ನೀಡುವ ಇತರ ಸೇವೆಗಳನ್ನು ಹೀಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಇನ್ನೂ ಸಾಕಷ್ಟು ಅಪ್ಲಿಕೇಶನ್ ಮಾಹಿತಿಗಳು ಉಮಂಗ್ ಆ್ಯಪ್ನಲ್ಲಿ ಪಡೆಯಬಹುದು.
1: ಆಯ್ತು ಜಿತೇಂದ್ರ ಅವರೇ, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಉಮಂಗ್ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಿಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಮೂರೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಎಲ್ಲಾ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದರೆ ಸಾಧ್ಯವಾದಷ್ಟು ಕುಡಿಯುವ ನೀರು ಕೊಂಡೊಯ್ಯುವಂತೆ ಸಲಹೆ ನೀಡಿದ್ದಾರೆ. ಅಲ್ಲದೆ ಬಿಸಿಲಿನಿಂದ ದೈನಂದಿನ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಗ್ಗಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು. ಬಾಯಾರಿದವರಿಗೆ ಕುಡಿಯುವ ನೀರು ನೀಡಬೇಕು. ಸೂರ್ಯನ ಶಾಖಕ್ಕೆ ಮೈಯೊಡ್ಡುವಂತಹ ಕೆಲಸ ಮಾಡುವವರು ಸಾಕಷ್ಟು ನೀರು ಕುಡಿಯುವ ಮೂಲಕ ತಮ್ಮ ದೇಹ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಜನರು ಪ್ರಾಣಿ ಪಕ್ಷಿಗಳನ್ನು ಗಮನದಲ್ಲಿರಿಸಿಕೊಂಡು ತಮ್ಮ ಮನೆಯ ಹೊರಗೆ ಮೇಲ್ಛಾವಣಿಗಳಲ್ಲಿ ಸಣ್ಣ ಪಾತ್ರೆಗಳಲ್ಲಿ ನೀರನ್ನು ಇಡುವಂತೆ ಸೂಚಿಸಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು ಹಾಗೂ ಹೆಚ್ಚು ಹೆಚ್ಚು ನೀರು ಸೇವಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಗರಿಷ್ಠ ಉಷ್ಣಾಂಶ 43-45 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಬಿಸಿಗಾಳಿಯ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅಲ್ಲದೆ ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ವಿದರ್ಭಗಳಲ್ಲೂ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. 2026 ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ಈ ವರ್ಷದ ಘೋಷವಾಕ್ಯ ವಯೋಸಹಜ ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ. ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಖಜುರಾಹೋದಲ್ಲಿಂದು ನಡೆದ ಪೂರ್ವಭಾವಿ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಭಾಗವಹಿಸಿದ್ದರು. ಈ ವೇಳೆ ಅವರು ವಯೋಸಹಜ ಸಮಯದಲ್ಲಿ ದೈಹಿಕ ಸದೃಢತೆ ಕಾಯ್ದುಕೊಳ್ಳಲು ನಿಯಮಿತವಾಗಿ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿರುವ ಯೋಗ ಜಾಗತಿಕ ಚಳುವಳಿಯಾಗಿ ರೂಪುಗೊಂಡಿದೆ. 2014 ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಯಂತೆ ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟೀಯ ಯೋಗ ದಿನವೆಂದು ಘೋಷಿಸಿತು. ಈ ವರ್ಷದ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆಯಲಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವವನ್ನು

0: ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ್ದ ಹಲವು ಅರ್ಜಿಗಳ ಕುರಿತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಕಾಯ್ದಿರಿಸಿದ್ದ ತೀರ್ಪನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ಪ್ರಕಟಿಸಿದೆ. ನ್ಯಾಯ ಹಾಗೂ ಮುಕ್ತ ಚುನಾವಣೆಗಳನ್ನು ನಡೆಸಲು ಆಯೋಗ ತನಗೆ ಸಾಂವಿಧಾನಿಕವಾಗಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಂಡಿರುವುದು ಸರಿಯಿದೆ. ಪರಿಷ್ಕರಣೆ ಕಾರ್ಯ ಕೈಗೊಳ್ಳಲು ಆಯೋಗಕ್ಕೆ ಎಲ್ಲಾ ರೀತಿಯ ಅಧಿಕಾರವಿದ್ದು ಎಸ್ಐಆರ್ನಿಂದ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಾಲಯ ಆದೇಶಿಸಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. ದೇಶದಲ್ಲಿ ಈವರೆಗೆ ಯಾವುದೇ ಎಬೋಲಾ ವೈರಾಣು ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಆಫ್ರಿಕಾದ ಕೆಲವು ರಾಷ್ಟಗಳಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆ ಕುರಿತು ನಿಕಟ ನಿಗಾ ಇಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚೆಗೆ ಉಗಾಂಡ ಆಫ್ರಿಕಾ ರಾಷ್ಟಗಳ ಪ್ರವಾಸ ಕೈಗೊಂಡವರಲ್ಲಿ ಮೈಕೈ ನೋವು ಮತ್ತಿತರ ಲಕ್ಷಣಗಳು ಕಂಡುಬಂದಿದ್ದವು. ಅವರನ್ನು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ನಿಗಾದಲ್ಲಿ ಇಟ್ಟು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ರಾಷ್ಟೀಯ ವೈರಾಣು ಸಂಸ್ಥೆಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿಲ್ಲ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಆದರೂ ಸಹ ಎಲ್ಲಾ ರಾಜ್ಯಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಯಂತೆ ಎಲ್ಲಾ ಅಗತ್ಯ ಸಾರ್ವಜನಿಕ ಆರೋಗ್ಯ ಶಿಷ್ಟಾಚಾರ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಳನುಸುಳುವಿಕೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿಪಿ ನಾಲೇಕ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದ್ದು ಅದರಲ್ಲಿ ಗಣತಿ ಆಯುಕ್ತರು ಹಾಗೂ ಮಾಜಿ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಐಪಿಎಸ್ ಅಧಿಕಾರಿ ಬಾಲಾ ಶ್ರೀವಾತ್ಸವ, ಆರ್ಥಿಕ ತಜ್ಞರಾದ ಡಾ ಶಮಿಕಾ ರವಿ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ವ್ಯಾಪಕ ಪರಿಣಾಮಗಳಾಗುತ್ತಿದ್ದು ಇದು ದೇಶಕ್ಕೆ ಪ್ರಸ್ತುತ ಮತ್ತು ಭವಿಷ್ಯದ ಅತಿದೊಡ್ಡ ಸವಾಲಾಗಿದೆ. ಜನಸಂಖ್ಯೆಯ ಬದಲಾವಣೆ ವಿಚಾರ ಕೇವಲ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ರಾಷ್ಟೀಯ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆ ಮತ್ತು ಬುಡಕಟ್ಟು ಸಮಾಜಗಳ ಸಂರಕ್ಷಣೆಯೂ ಒಳಗೊಂಡಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದು ದೇಶದ ಮೊದಲ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ. ಅದರ ಅಂಗವಾಗಿ ದೇಶಾದ್ಯಂತ ಅವರನ್ನು ಸ್ಮರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ದೆಹಲಿಯ ಶಾಂತಿವನದಲ್ಲಿ ನಡೆದ 62ನೇ ಪುಣ್ಯಸ್ಮರಣೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ನಾಯಕ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೆಹರು ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದಲ್ಲಿ ಬಳಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ಪದ್ಧತಿಯಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂದು ಕೇಂದ್ರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ಬಗ್ಗೆ ಹಲವು ಅಂಶಗಳು ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಸಿಬಿಎಸ್ಇ ಈ ಸ್ಪಷ್ಟನೆ ನೀಡಿದ್ದು, ಸದೃಢ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯೊಂದಿಗೆ ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಹೊಸ ಪದ್ಧತಿಯನ್ನು ಅನುಸರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷತೆ ಹಾಗೂ ಎಲ್ಲಾ ಭದ್ರತಾ ಕ್ರಮಗಳನ್ನು ಖಾತರಿಪಡಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೆನಡಾದ ತಮ್ಮ ಸಹವರ್ತಿ ಮಣಿಂದರ್ ಸಿಧು

0: ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡುಮೇಜಿನ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಪಿಯೂಷ್ ಗೋಯಲ್, ಕೆನಡಾದ ಮುಂಚೂಣಿ ಪಿಂಚಣಿ ನಿಧಿ ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಕೆನಡಾ ಭಾರತ ವಾಣಿಜ್ಯ ಮಂಡಳಿಯ ಸದಸ್ಯರು ಪಾಲುದಾರರೊಂದಿಗೆ ವಿಸ್ತೃತ ಮಾತುಕತೆ ನಡೆಸಲಾಯಿತು ಎಂದು ಹೇಳಿದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿ ಸತತ ಎರಡನೇ ಬಾರಿಗೆ ಫೈನಲ್ ತಲುಪಿದೆ. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 1:33. ಇನ್ನೀಗ ಕೇಳೋಣ ಕಾರ್ಯಕ್ರಮ ಉಲ್ಲಾಸ. ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವ ಮೊದಲು ಬೆಳಗಿನ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರು ಒಂದಷ್ಟು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. 11:00 ಪ್ರಸಾರ ಆದಂಥ ಜನಪದ ಗೀತೆಯ ಬಗ್ಗೆ, ಹಾಗೆ 11:00 ಪ್ರಸಾರವಾದಂಥ ಮಾಹಿತಿ ಕಣಜದ ಬಗ್ಗೆ ಒಂದಷ್ಟು ಸಂದೇಶಗಳು ಬಂದಿದೆ. ಯಾರೆಲ್ಲ ಕಳಿಸಿದ್ದಾರೆ, ಏನು ಬರೆದಿದ್ದಾರೆ ನೋಡೋಣ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಬರೀತಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಹೊಸ ಹೊಳಲು ಓಕೆ ಎಂಬ ಸ್ಥಳದಲ್ಲಿ ಇರುವ ಶಿಲ್ಪಕಲೆಯ ಮೂಲಕ ದೇವಸ್ಥಾನದ ಹಲವಾರು ದೇವರ ವಿಗ್ರಹದ ಕೆತ್ತನೆಯ ಪ್ರಾಚೀನ ಕಾಲದಲ್ಲಿ ಇರುವ ಇಂತಹ ಹೊಸ ಸ್ಥಳಗಳನ್ನು ಹಾಗೂ ಅಲ್ಲಿನ ಮಾಹಿತಿಗಳನ್ನು ಅರ್ಥಗರ್ಭಿತವಾಗಿ ನಮಗೆ ಪರಿಚಯಿಸುತ್ತಾ ಇರುವ ಹಾಗೂ ನಮ್ಮ ಆಕಾಶವಾಣಿಯ ರೇಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸುತ್ತಾ ಹಾಗೂ ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ ಸಂದೇಶ ಕಳಿಸಿದ್ದಕ್ಕಾಗಿ. ಮುಂದಿನ ಸಂದೇಶ ನೋಡೋಣ ಮೇಡಮ್. ಇಂದಿನ ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯದಲ್ಲಿ ಹೊಸಹೊಳಲು ವಿನಾ ಲಕ್ಷ್ಮೀನಾರಾಯಣ ದೇವಸ್ಥಾನದ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಕಳಿಸ್ತಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಈ ಸಂದೇಶ ಬಂದಿದೆ, ಧನ್ಯವಾದಗಳು. ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ ಉಮಾದೇವಿಯವರು ಬರೀತಾರೆ. ಮಾಹಿತಿ ಕಣಜ ಹಾಡುಗಳು ತುಂಬ ಚೆನ್ನಾಗಿತ್ತು, ಹಾಗೆ ಸ್ಥಳ ಪರಿಚಯ ತುಂಬ ಚೆನ್ನಾಗಿತ್ತು, ವಿವರವಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂದಿದ್ದಾರೆ. ಧನ್ಯವಾದಗಳು ತಮಗೆ. ನಮಸ್ತೆ, ಜಾನಪದ ಹಾಡುಗಳು ಮಾಹಿತಿ ಕಣಜ ಒಳ್ಳೆಯ ಮಾಹಿತಿ ಇದೆ ಅಂತ ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್ ಅವರು ಬರೀತಾರೆ. 11:00 ಪ್ರಸಾರವಾದ ಜನಪದ ಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. 11:30 ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯದಲ್ಲಿ ಹೊಸಹೊಳಲು ವಿನಾ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಬಗ್ಗೆ ವಿಸ್ತಾರವಾಗಿ ಕೊಟ್ಟ ಮಾಹಿತಿ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಬಂದಷ್ಟೇ ಖುಷಿಯಾಯಿತು ಮೇಡಮ್, ಜೊತೆಗೆ ಚಿತ್ರಗೀತೆಗಳು ಕೇಳಿ ಖುಷಿಯಾಯಿತು, ಧನ್ಯವಾದಗಳು ಮೇಡಮ್ ಅಂತ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ ಸಂದೇಶ ಕಳಿಸಿದ್ದಕ್ಕಾಗಿ. ಆತ್ಮೀಯ ನಿರೂಪಕರಿಗೆ ಶುಭ ಮಧ್ಯಾಹ್ನ. ಮಂಡ್ಯ ಜಿಲ್ಲೆಯ ಹೊಸಹೊಳಲು ಲಕ್ಷ್ಮೀನಾರಾಯಣ ದೇಗುಲದ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು ಅಂತ ಕಳಿಸಿದ್ದಾರೆ. ತಿಪ್ಪೇಸ್ವಾಮಿಯವರು ರಾಮತೀರ್ಥದಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಅಂತ ಹೇಳ್ತಾ ನಾವೀಗ ಉಲ್ಲಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಆ ಪ್ರಶ್ನೆಗೆ ನಿಮಗೆ ಕಾಲಾವಕಾಶವನ್ನು ಕೊಡ್ತೀನಿ, ಎರಡು ಭಾವಗೀತೆಗಳು ಪ್ರಸಾರ ಮಾಡ್ತೀನಿ, ಅಷ್ಟರೊಳಗಾಗಿ ನಿಮ್ಮ ಉತ್ತರಗಳು ನನ್ನನ್ನು ತಲುಪಬೇಕು. ಹಾಗಾದರೆ ಪ್ರಶ್ನೆ ಏನು? ಪ್ರಶ್ನೆ ಹೀಗಿದೆ,

ಜಮ್ಮುವಿನ ತ್ರಿಕೂಟ ಪರ್ವತದಲ್ಲಿರುವ ಪ್ರಖ್ಯಾತ ದೇವಾಲಯದ ಹೆಸರೇನು? ಜಮ್ಮುವಿನ ಅಂದರೆ ಜಮ್ಮು ಕಾಶ್ಮೀರ ಅಂತೀವಲ್ಲ, ಅಂತಹ ಆ ಸ್ಥಳದ ಜಮ್ಮುವಿನ ತ್ರಿಕೂಟ ಪರ್ವತದಲ್ಲಿರುವ ಪ್ರಖ್ಯಾತ ದೇಗುಲದ ಹೆಸರೇನು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳಿಸಿಕೊಡಿ. ಈಗೊಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತೀನಿ. ನಿಮ್ಮ ಸಂದೇಶಗಳು ಬೇಗ ಬೇಗ ನನ್ನನ್ನು ತಲುಪಬೇಕು.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೆಳಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ ಉಲ್ಲಾಸ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಜಮ್ಮು ಕಾಶ್ಮೀರ್ ಅಂತೀವಲ್ಲ, ಅಂತಹ ಜಮ್ಮುವಿನ ಸ್ಥಳದಲ್ಲಿ ತ್ರಿಕೂಟ ಪರ್ವತದಲ್ಲಿರುವ ಪ್ರಖ್ಯಾತ ದೇಗುಲ ಯಾವುದು ಅಂತ. ಜಮ್ಮುವಿನ ತ್ರಿಕೂಟ ಪರ್ವತದಲ್ಲಿರುವ ಪ್ರಖ್ಯಾತ ದೇವಾಲಯದ ಹೆಸರೇನು ಅನ್ನೋದು ಪ್ರಶ್ನೆಯಾಗಿದೆ ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ. ಇನ್ನೊಂದು ಭಾವಗೀತೆಯನ್ನ ಪ್ರಸಾರ ಮಾಡ್ತೀನಿ. ಈ ಭಾವಗೀತೆ ಮುಗಿಯುವುದರೊಳಗಾಗಿ ನಿಮ್ಮ ಉತ್ತರಗಳು ನಮ್ಮನ್ನ ತಲುಪಬೇಕು. ನೀವು ಕಳಿಸಬೇಕಾದಂತಹ ನಮ್ಮ ವಾಟ್ಸಪ್ ಸಂಖ್ಯೆ 9448640473. ಕೇಳೋಣ ಈಗ ಭಾವಗೀತೆಯನ್ನ.

0: ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ, ಜಮ್ಮುವಿನ ತ್ರಿಕೂಟ ಪರ್ವತದಲ್ಲಿರುವ ಪ್ರಖ್ಯಾತ ದೇವಾಲಯದ ಹೆಸರೇನು ಅನ್ನೋದು ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಗೆ ಸಾಕಷ್ಟು ಜನ ತಮ್ಮ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ತಮ್ಮ ಸಂದೇಶದ ಮುಖೇನ ಕಳಿಸಿದ್ದಾರೆ ನೋಡೋಣ. ನೇತ್ರಾ ನಟರಾಜ್ ಚಿತ್ರದುರ್ಗ, ಯಶೋಧ ಎರಳನಾಯಕ ಚಿರತಗೊಂಡು, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡು, ನಳಿನಿ ಸತೀಶ್ ಚಿತ್ರದುರ್ಗ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಚಿನ್ಮಯಿ ಮಮತಾರೆಡ್ಡಿ ಮರುಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ, ಹನುಮಂತಪ್ಪ ಮಡಿವಾಳರ್ ಜಗಳೂರು, ಪಂಡರಹಳ್ಳಿ ರವಿ ಚಿತ್ರದುರ್ಗ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗ, ಅದ್ವೈತ್ ಚಿತ್ರದುರ್ಗ, ಚಿಗಟೇರಿ ಆದಿಶೆಟ್ಟರು ಬಸವರಾಜು, ಹಾಗೆ ವನಕ್ಕೆ ಓಬವ್ವನ ತವರೂರು ಗುಡೆ ಕೋಟೆಯಿಂದ ಅಂಗಡಿ ತಿಪ್ಪೇಶ್, ಬಿಂದು ಪ್ರಕಾಶ್ ಬೆಂಗಳೂರು, ಮೀರಾ ಅಮರನಾಥ್ ಚಿತ್ರದುರ್ಗ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕು, ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹಾಗೆ ವೃಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು, ಸಿಎಲ್ ಉಮಾಮಹೇಶ್ವರಿ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ, ಮಲ್ಲಿಕಾರ್ಜುನ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕು, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ಹಂಪಸಾಗರದಿಂದ, ರೂಪಾ ಪಾಂಡುರಂಗರಾವ್ ವಸನ್ ಶ್ರವಂತ್ ಚಿತ್ರದುರ್ಗ, ಎಂಎಚ್ ರವಿಕುಮಾರ್ ಹಿರಿಯೂರು ತಾಲೂಕು ಮೇಟಿಕುರ್ಕೆಯಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಹಾರ್ ಪ್ರಾಜೆಕ್ಟ್, ಹಾಗೆ ಸುಬ್ರಹ್ಮಣಿ ಬೆತ್ತನಹಳ್ಳಿ ಬೆಂಗಳೂರು, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇನವಾಸ್ ವಿಜಯಪುರದಿಂದ ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಲತಾ ಸುಹಾಸ್ ಹೊಸಕೋಟೆಯಿಂದ, ಚಿತ್ರಾ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಸಂದೇಶ ಬಂದಿದೆ. ರಾಯಭಾಗ ತಾಲೂಕು ಮಂಗಳಕೋಡುವಿನಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ್, ಹಾಗೆ ಮತ್ತೊಂದಷ್ಟು ಸಂದೇಶಗಳು ಬಂದಿವೆ. ಶಿಲ್ಪಾ ವಿದ್ಯಾನಗರ, ಹಾಗೆ ಭೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ವಿಭಾದೀಪಕ್ ಬೆಂಗಳೂರು, ಬುಕ್ಕನಕೆರೆ ವಿಜೇಂದ್ರ ಮೈಸೂರು, ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗ, ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಟೈಲರ್ ಚೆನ್ನಪ್ಪ, ಅಮೃತ ರಮೇಶ್ ಚಿತ್ರದುರ್ಗ, ಕೆಬಿ ಪಾಲಯ್ಯ ಚಿರತಗೊಂಡು, ಹೀಗೆ ಇಷ್ಟು ಜನ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಹಾಗೆ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಕೂಡ ತಿಳ್ಕೋಬೇಕಲ್ವಾ. ಜಮ್ಮುವಿನ ತ್ರಿಕೂಟ ಪರ್ವತದಲ್ಲಿರುವ ಪ್ರಖ್ಯಾತ ದೇವಾಲಯದ ಹೆಸರು ವೈಷ್ಣೋದೇವಿ ದೇವಾಲಯ. ವೈಷ್ಣೋದೇವಿ ದೇವಾಲಯ ತುಂಬ ಪ್ರಖ್ಯಾತ ಪಡೆದಂತಹ ದೇವಾಲಯ ಅಲ್ವಾ. ಎಷ್ಟೋ ಜನ ವೈಷ್ಣೋದೇವಿ ದೇವಾಲಯಕ್ಕೆ ಒಂದು ರೀತಿಯ ಪ್ರವಾಸಕ್ಕೆ ಅಂತಲೇ ಹೋಗ್ತಾರೆ. ಅಮರನಾಥ ಯಾತ್ರೆ, ವೈಷ್ಣೋದೇವಿ ದೇವಸ್ಥಾನ, ಇವನ್ನೆಲ್ಲ ಒಟ್ಟಿಗೆ ಒಂದು ಇದರಲ್ಲೇ ನೋಡ್ಕೊಂಡು ಬರೋದಕ್ಕೆ ಅಂತ ಪ್ರವಾಸ ಹೋಗೋರ ಸಂಖ್ಯೆ ತುಂಬ ಹೆಚ್ಚಾಗಿದೆ. ಸಂದೇಶ ಕಳಿಸಿದ್ರಿ ಸಾಕಷ್ಟು ಜನ. ಹೀಗೆ ದಿನ ಒಂದು ಪ್ರಶ್ನೆ, ದಿನಕ್ಕೊಂದು ಉತ್ತರ ನಮ್ಮಿಂದ ಬರ್ತಾನೆ ಇರುತ್ತೆ. ಕೇಳ್ತಾ ಇರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಅಂತ ಹೇಳ್ತಾ ನಮ್ಮ ಉಲ್ಲಾಸ ಕಾರ್ಯಕ್ರಮವನ್ನು ಮುಂದುವರೆಸೋಣ.
1: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2020

ಆರರಿಂದ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ನಡೆಯಲಿದ್ದು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನ ಅನುಭವಿ ವೈದ್ಯರಾದ ಡಾಕ್ಟರ್ ನವೀನ್ ಬಿ ಸಜ್ಜನ್ ಹಾಗೂ ಡಾಕ್ಟರ್ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971000244 ಹಾಗೂ 9513905555.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25ರಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ನಾರ್ಮನ್ ವಿನ್ಸೆಂಟ್ ಪೀಲ್ ಅಂತ ಬಹುದೊಡ್ಡ ಲೇಖಕ, ಸಾಕಷ್ಟು ಪ್ರೋತ್ಸಾಹದಾಯಕವಾದಂಥ ಪುಸ್ತಕಗಳನ್ನು ಬರೆದಂಥವ್ರು. ಅವರು ಒಬ್ಬ ಪಾದ್ರಿ. ಅವ್ರು ಬರೆದಂಥ ಒಂದು ಘಟನೆ ನನಗೆ ಜೀವನಕ್ಕೆ ದೊಡ್ಡ ಮಾರ್ಗದರ್ಶಿ ಆದದ್ದು ಅಂತ ಅನಿಸಿದೆ. ಅವರು ಒಂದ್ಸಲ ಎಲ್ಲಿಗೋ ಬೇರೆ ಕಡೆ ಹೋಗಬೇಕಾಗಿತ್ತು, ವಿಮಾನ ಎಲ್ಲ ರದ್ದಾಯಿತು, ಬೇರೆ ಗತಿಯಿಲ್ಲ, ಹಡಗಿನಲ್ಲೇ ಹೋಗಬೇಕು. ಅವರಿಗೆ ಹಡಗಿನ ಪ್ರಯಾಣ ಇಷ್ಟವೇ ಇಲ್ಲ. ಅವ್ರಿಗೆ ಹಡಗಿನಲ್ಲಿ ಹೋದ ತಕ್ಷಣ ತಲೆ ಸುತ್ತು ವಾಂತಿ ಬರುತ್ತದೆ. ಇದನ್ನು ಸೀ ಸಿಕ್ನೆಸ್ ಅಂತೀವಿ, ಸಮುದ್ರ ರೋಗ ಅಂತ ಕರೀತಾರೆ. ಬಹಳ ಜನಕ್ಕಾಗುತ್ತೆ, ತೊಳಸಿ ಬಂದ್ಬಿಡುತ್ತದೆ. ಅವ್ರ ಮನಸ್ಸು ಇಲ್ಲದೇನೆ ದುಃಖ ಪಟ್ಟು ಹಡಗು ಹತ್ತಿದ್ರು. ಅವ್ರೇನ್ ಮಾಡಿದ್ರು, ಹಡಗಿನಲ್ಲಿ ಅತ್ಯಂತ ಕೆಳಗಿರುವಂತಹ ಕೋಣೆ ಆರಿಸ್ಕೊಂಡ್ರು. ಮೇಲೆ ಹೋದಂಗೆ ಹೊಯ್ದಾಟ ಹೆಚ್ಚಿರುತ್ತೆ. ಕೆಳಗಿನ ಕೋಣೆ ಆರಿಸ್ಕೊಂಡ್ರು, ಔಷಧಿ ಎಲ್ಲ ತಗೊಂಡಿದ್ದಾರೆ ವಾಂತಿ ಬರದೇ ಇರೋದಕ್ಕೆ, ತಗೊಂಡು ತಲೆಗೆ ಬಟ್ಟೆ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು ಕಣ್ಣು ಮುಚ್ಕೊಂಡು. ಇವರು ದುರ್ದೈವ, ಹಡಗ ಹೊರಟ್ರ ಅರ್ಧ ಗಂಟೆಗೆ ಬಿರುಗಾಳಿ ಬೀಸೋಕೆ ಶುರುವಾಯಿತು, ಹಡಗಿನ ಹೊಯ್ದಾಟ ಶುರುವಾಯಿತು. ಮೊದಲು ನಿಧಾನವಾಗಿ ಅಲುಗಾಡ್ತಿದ್ದಂಥ ಹಡಗು ಸ್ವಲ್ಪ ಹೊತ್ತಿಗೆ ಚೆಂಡಿನ ಹಾಗೆ ಮೇಲೆ ತುಯ್ಯೋಕೆ ಶುರುವಾಯಿತು. ಪೀಲಿಗೆ ಸಂಕಟಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು, ಹೊಟ್ಟೆಯಲ್ಲಿ ಕರಳು ಕಿವಿಚದಂಗೆ ಆಗ್ತಾಯಿತ್ತು. ಆಗ ಅವ್ರ ಕೋಣೆಗೆ ಯಾರು ಬಾಗಿಲು ತಟ್ಟಿದಂಗಾಯ್ತು. ಯಾರಪ್ಪ ಬರ್ತಾರೆ ಈ ಹೊತ್ತಲ್ಲಿ ಅಂತ ಸಿಡಿಮಿಡಿ ಮಾಡ್ಕೊಂಡು ಬಾಗಿಲು ತೆಗೆದ್ರೆ ಒಬ್ಬ ತರುಣ ನಿಂತಿದ್ದಾನೆ. ಫಾದರ್, ಏನ್ ಮಾಡ್ತಿದ್ದೀರಿ ಕೋಟೆಯಲ್ಲಿ ಕೂತ್ಕೊಂಡು ಅಂತ ಕೇಳ್ದ. ಆ ಹಡಗಿನ ಹೊಯ್ದಾಟ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಅವನ ಪ್ರಶ್ನೆ ಬೇರೆ. ಏನಿಲ್ಲ, ಪ್ರಾರ್ಥನೆ ಮಾಡ್ತಿದ್ದೆ ಅಂದ್ರು ಪೀಲ್. ಬನ್ನಿ ಸಾರ್, ಪ್ರಾರ್ಥನೆ ಇಲ್ಲಿ ಕೂತ ಏನ್ ಮಾಡ್ತೀರಿ, ಹಡಗಿನ ಕಟ್ಟೆ ಮೇಲೆ ಹೋಗೋಣ, ಬನ್ನಿ ಡೆಕ್ ಮೇಲೆ ಹೋಗೋಣ ಅಂದ. ಸಮುದ್ರ ಚೆನ್ನಾಗಿ ಕಾಣುತ್ತೆ ಅಂತ. ಇವ್ರಿಗೆ ಇಲ್ಲಿ ಕೂತ್ಕೊಳ್ಳೋದೇ ಭಯ, ಬೇಡಪ್ಪ ನನ್ಗೆ ಭಯ ಆಗುತ್ತೆ ಮೇಲೆ ಹೋಗೋದಕ್ಕೆ ಅಂತ. ಬನ್ನಿ ಬನ್ನಿ ಸಾರ್, ನಾನು ಇರ್ತೀನಲ್ಲ ಜೊತೆಗೆ ಅಂತ ಬಿಡದೆ ಕೈ ಹಿಡಿದು ಎಳ್ಕೊಂಡು ಹೋದ ತರುಣ. ಮೇಲ್ ಡೆಕ್ ಮೇಲೆ ಕರ್ಕೊಂಡು ಹೋದ. ಅಯ್ಯೋ ಅಯ್ಯೋ ಅಯ್ಯೋ, ಮೇಲೆ ಹೋಗಿ ಡೆಕ್ ಮೇಲೆ ಹೋದಾಗ ಅವ್ರು ಹೊದಬಡ್ತಾ ನಿಂತೇ ಹೋಯ್ತು, ಎದೆ ಬಡ್ತ. ಏನು ಪರ್ವತದಂತಹ ತೆರೆಗಳು, ಒಂದಾದಲ್ಲೊಂದು ಬರ್ತಾ ಇದೆ. ಒಂದು ತೆರೆ ಬಂತು, ಅಯ್ಯೋ ಹಡಗು ಮುಣುಗೋಯ್ತು ಅಂತ ಅನ್ಕೊಂಡ್ರು ಇವರು. ಅಷ್ಟು ನಿಧಾನಕ್ಕೆ ಹಡಗದ್ರ ಮೇಲೆ ಹೋಯ್ತು, ಮತ್ತೆ ಕೆಳಗೆ ಬಂತು. ಆ ಭಾರಿ ಭಾರಿ ತೆರೆಗಳು ಬಂದು ಹಡಗಿನ ಮಗ್ಗಲಿಗೆ ಅಪ್ಪಳಿಸಿದಾಗ, ನೊರೆ ಎದ್ದು ಚಿಮ್ಮಿದಾಗ ಇವ್ರು ತುಟಿ ಮೇಲೆ ಸಿಡಿದು ನಾಲಿಗೆ ಉಪ್ಪತ್ತು. ಒಂದು 5 ನಿಮಿಷ ಅದು ನೋಡ್ತಾ ಇದ್ರು. ನೋಡ್ತಾ ಇದ್ದಾಗೆ ಪ್ರತಿಯೊಂದು ತೆರೆ ಬಂದಾಗ ಹಡಗದ್ರ ಮೇಲೆ ಹೋಗಬೇಕು. ಸ್ವಲ್ಪ ಭಯ ಕಮ್ಮಿ ಆಯಿತು. ಅಡ್ಡಿ ಇಲ್ಲ, ಇಂಥ ತೆರೆಗಳು ಬಂದರೂ ಹಡಗು ಮೇಲೆ ಹೋಗುತ್ತಲ್ಲ ಅಂತ. ಹಾಗೆ ಅನ್ಕೊಂಡ್ರು, ಏನು ಭಗವಂತನ ಲೀಲೆ ಇದು, ಅದ್ಭುತ ತಾಂಡವ ಇದು, ಈ ತಾಂಡವ ರುದ್ರ ತಾಂಡವ ನೃತ್ಯ ನಿಸರ್ಗಕ್ಕೆ ಮಾತ್ರ ಸಾಧ್ಯ ಅಂತ ಬೆರಗಾಗ್ತಾ ಇದ್ರು. ಹಾಗೊಂದು ತಲೆಗೊಂದು ವಿಚಾರ ಬಂತು ಅವ್ರಿಗೆ, ಈ ಭಯಂಕರ ಸನ್ನಿವೇಶ ಇದೆ, ದೊಡ್ಡ ದೊಡ್ಡ ತೆರೆ ಬರ್ತದೆ, ನಮಗೆ ಎಷ್ಟು ಗಾಬರಿ ಆಗಿರ್ಬೇಕಾದ್ರೆ ಈ ಹಡಗು ನಡೆಸೋ ನಾಯಕನಿಗೆ ಭಯ ಆಗಿರ್ಬೇಕಲ್ವಾ, ಪೈಲಟ್ ಕ್ಯಾಪ್ಟನ್ ಇದ್ದಾನಲ್ಲ ಅವನಿಗೇನಾಗಿರ್ಬೇಕು, ಅವನು ಎಲ್ಲಿರ್ತಾನೆ ಅಂತ ಹುಡುಗನಿಗೆ ಕೇಳಿದ್ರು ಇವರು ತರುಣನಿಗೆ. ಅಯ್ಯೋ ಬನ್ನಿ ಫಾದರ್, ಆ ಕ್ಯಾಪ್ಟನ್ ನೋಡ್ಬೇಕಾ, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕೈ ಹಿಡಿದು ನಿಧಾನಕ್ಕೆ ರೇಲಿಂಗ್ ಗುಂಟ ಕೈ ಹಿಡ್ಕೊಂಡು ಹೋದ್ರು. ಅಲುಗಾಡ್ತಾ ಇತ್ತಲ್ಲ ಹಡಗು ಹಾಗೇನೆ, ನಡುವೆ ಒಂದು ನಾಯಕನ ಕೊಠಡಿ ಮಧ್ಯದಲ್ಲಿ ಇರುವಂತಹದ್ದು. ಕಾಜಿನ ಕಿಟಕಿ ಮೂಡ್ಕ ನೋಡಿದ್ರೆ ಅವನ್ ಮತ್ತೊಬ್ಬ ತರುಣ, ವಯಸ್ಸಾದವನಲ್ಲ ಅವನು. ಅವನ್ ನೋಡಿದ್ರೆ ಏನು ಭಯ ಇದ್ದಂಗೆ ಇಲ್ಲ, ಆರಾಮಾಗಿ ಶಿಲ್ಲೆ ಹೊಡ್ಕೊಂಡು ಹಡಗು ನಡೆಸ್ತಾ ಇದ್ದಾನೆ. ಆಗ ಪೀಲ್ ಎರಡು ಅಚ್ಚರಿ ಆಯ್ತಂತ ಒಂದೇ ಸಲ. ಮೊದಲನೇ ಅಚ್ಚರಿ, ನಿಸರ್ಗದ ದುರ್ದ್ರ ನರ್ತನ ಇದೆಯಲ್ಲ, ಇದ್ರ ವೈಭವ ಒಂದು ಕಡೆಗಾದ್ರೆ ಈ ಪುಟ್ಟ ಮನುಷ್ಯ ಕೂತಿದ್ದಾನೆ ಕುರ್ಚಿ ಮೇಲೆ, ಅದು ಯಾವ ಧೈರ್ಯದಿಂದ

0: ಆ ರೌದ್ರವನ್ನು ಎದುರಿಸಿಕೊಂಡು ಹಡಗು ನಡೆಸಿಕೊಂಡು ಹೋಗ್ತಿದ್ದಾನಪ್ಪ. ಒಂದು ನಿಸರ್ಗದ ರುದ್ರ ತಾಂಡವ ಒಂದು ಕಡೆಗಾದ್ರೆ, ಈ ಪುಟ್ಟ ಮನುಷ್ಯ ಅನ್ನುವಂಥ ಒಂದು ಪಿಳ್ಳೆ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾನೆ ಅನ್ನುವಂಥ ಈ ಎರಡು ಅದ್ಭುತಗಳನ್ನು ಗಮನಿಸ್ತಿದ್ದಾಗ ಪೀಲ್ ಅವರಿಗೆ ಒಂದು ವಿಷಯ ಥಟ್ಟನೆ ಅರಿವಿ ಬಂತು. ಅವರು ಕೆಳಗಡೆ ಕೂತ್ಕೊಂಡಾಗ ಹೊಟ್ಟೆ ತೊಳಸಿ ವಾಂತಿ ಬಂದಂಗೆ ಆಗ್ತಾ ಇತ್ತಲ್ಲ, ಡೆಕ್ ಮೇಲೆ ನಿಂತಿದ್ದಾರೆ, ಇಷ್ಟು ತೊಯ್ದಾಡ್ತಾ ಇದೆ ಹಡಗು, ಆ ಸಮುದ್ರ ರೋಗಾನೇ ಮಾಯ ಆಗಿತ್ತು, ವಾಂತಿನೇ ಬಂದಾಗ್ಬಿಟ್ಟಿತ್ತು. ಅವ್ರು ಹೇಳ್ತಾರೆ, ವೆನ್ ಐ ವಾಸ್ ಅಡ್ಮೈರಿಂಗ್ ಎಟ್ ದಿ ಟೂ ವಂಡರ್ಸ್ ಐ ಹ್ಯಾಡ್ ಫಾರ್ಗಾಟನ್ ಮೈ ಸೀ ಸಿಕ್ನೆಸ್. ಅವೆರಡು ಅದ್ಭುತಗಳನ್ನು ಗಮನಿಸುವಾಗ ನನ್ನ ಜಾಡ್ಯದ ಚಿಂತೆ ಕರಗಿ ಹೋಗಿತ್ತು. ಇದು ಬಹುದೊಡ್ಡ ಜೀವನದ ಪಾಠ ಅಲ್ವಾ ಸ್ವಾಮಿ? ಬರೀ ನಮ್ಮ ಬಗ್ಗೆನೇ ಚಿಂತೆ ಮಾಡ್ತೇವೆ, ನಮ್ಮ ಸಂಕಟಗಳನ್ನು ಬಿಟ್ಟು ಹೊರಗೆ ಬರೋದೇ ಇಲ್ಲ, ನಾವು ಅವುಗಳಲ್ಲಿ ಮುಳುಗಿ ಹೋಗ್ತೀವಿ. ಹೊರಗಿನ ಪ್ರಪಂಚವನ್ನು ಗಮನಿಸಿ ಅದರಲ್ಲಿ ಆಸಕ್ತಿ ತೋರಿಸಿದ್ರೆ, ಸಂತೋಷ ಪಟ್ಟರೆ, ಅದ್ಭುತವನ್ನು ಕಂಡು ಬೆರಗಾದರೆ ನಮ್ಮನ್ನು ಕಾಡುವಂಥ ಚಿಂತೆಗಳ ಮರೆಯಾಗ್ತವೆ. ಅದಕ್ಕಾಗಿ ಆದರೂ ನಾವೇ ಕಟ್ಟಿಕೊಂಡ ಪ್ರಪಂಚವನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೊರಗಡೆ ಬರಬೇಕು, ಸಮಾಜಮುಖಿ ಆಗಬೇಕು. ಜಗತ್ತಿನ ವೈಭವವನ್ನು ನೋಡಿದಾಗ ನಮ್ಮ ಕಾರ್ಪಣ್ಯಗಳು ಮರೆಯಾಗ್ತವೆ.
1: ಕರುನಾಡು ಬಾಬೆಳಕ್ಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೀತೆಗಳು ಅಸುರ ಚಿತ್ರದಿಂದ ನಂಗು ಮೊದಲು ನಿಂಗು ಮೊದಲು ಇಂಥ ಪ್ರೀತಿ ಪ್ರೇಮ, ಹಾಗೆ ಲಕ್ಕಿ ಚಿತ್ರದಿಂದ ಹೂವಿನ ಸಂತೆಗೆ ಬಂದಿರೋ ಬಾಳಿಗೆ, ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದಿಂದ ಯಾವ ಸೀಮೆಯ ಮಾಯಗಾತಿಯೇ, ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳಿಸಿಕೊಡಿ.
3: 2026-27 ಸಾಲಿನಲ್ಲಿ SSLC ಪಾಸ್ ಆದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ, ವಿಟಿ ಎಕ್ಸ್ಟೆನ್ಷನ್, ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರೋಫ್ ಎಂ ಹುಚ್ರಾಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.

0: ಉಲ್ಲಾಸ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಆರೋಗ್ಯ ಬಿಂದು. ಇಂದಿನ ಆರೋಗ್ಯ ಬಿಂದುವಿನಲ್ಲಿ ಈರುಳ್ಳಿಯ ಔಷಧೀಯ ಗುಣಗಳು, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪುಷ್ಪಲತಾ.
1: ಈರುಳ್ಳಿಯಲ್ಲಿ ನಾವು ಉಪಯೋಗ ಮಾಡುವಂತ ಭಾಗ ಏನು ಅಂದ್ರೆ, ಮನೆಯಲ್ಲಿ ಈರುಳ್ಳಿ ಎಲೆ ಆಮೇಲೆ ಈರುಳ್ಳಿ ಗಡ್ಡೆ. ಆದ್ರೆ ಔಷಧಿಯಲ್ಲಿ ನಾವು ಈರುಳ್ಳಿ ಗಡ್ಡೆಯನ್ನ ಉಪಯೋಗ ಮಾಡ್ತೀವಿ. ಈರುಳ್ಳಿ ಗಡ್ಡೆಯಲ್ಲಿ ಬಿಳಿ ಗಡ್ಡೆ ಇದೆ, ಆಮೇಲೆ ಕೆಂಪು ಗಡ್ಡೆನೂ ಇದೆ. ಬಿಳಿ ಗಡ್ಡೆಕಿನ್ನ ಕೆಂಪು ಗಡ್ಡೆಗೆ ಹೆಚ್ಚು

0: ಔಷಧಿ ಗುಣಗಳಿದೆ. ಹಾಗಾಗಿ ಈಗ ನಾನು ನಿಮಗೆ ಮೊದಲನೇದಾಗಿ ಬಾಹ್ಯ ಉಪಯೋಗಗಳು ಅಂದರೆ ನಾವು ಹೊರಭಾಗದಲ್ಲಿ ಯಾವ ರೀತಿ ಈರುಳ್ಳಿ ಗಡ್ಡೆಯನ್ನು ಉಪಯೋಗ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಯಾವುದೇ ಜ್ವರದಲ್ಲಾಗಲಿ ಜ್ವರದ ತಾಪ ಹೆಚ್ಚಾದಾಗ ಈರುಳ್ಳಿಯನ್ನು ಜಜ್ಜಿ ಅದರ ರಸವನ್ನು ಹಣೆಗೆ ಮೈಗೆ ಹಚ್ಚಿ 20 ನಿಮಿಷದಲ್ಲಿ ಜ್ವರದ ತಾಪ ಕಡಿಮೆಯಾಗುವುದು. ಅದೇ ರೀತಿ ಅತಿ ಬಿಸಿಲಿನ ಪ್ರದೇಶಗಳಲ್ಲಿ ಜನರು ಬೇಸಿಗೆಯಲ್ಲಿ ಆಚೆ ಹೋಗುವಾಗ ಈರುಳ್ಳಿಯನ್ನು ಜಜ್ಜಿ ನೆತ್ತಿಯ ಮೇಲೆ ಇಟ್ಟು ಅದರ ಮೇಲೆ ಟೊಪ್ಪಿ ಅಥವಾ ಸ್ಕಾರ್ಫ್ ಅಂತ ಏನ್ ಹೇಳ್ತೀವಿ ಅದನ್ನ ಕಟ್ಕೊಂಡು ಹೋಗೋದ್ರಿಂದ ಬಿಸಿಲಿನಿಂದ ಆಗೋ ಅಂತ ತಲೆ ಸುತ್ತಾಗಲಿ ಮೂರ್ಛೆ ಆಗಲಿ ಸನ್ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ತಡಿಬಹುದು. ಮೂರನೆಯದಾಗಿ ಈರುಳ್ಳಿಯನ್ನು ಅರ್ಧ ಭಾಗವಾಗಿ ಸೀಳಿ ಸೀಳಿದ ಹಿಮ್ಮಡಿಗಳಿಗೆ ಅಥವಾ ಒಡೆದ ಹಿಮ್ಮಡಿಗಳಿಗೆ ಉಜ್ಜುವುದರಿಂದ ಬಹಳ ಲಾಭದಾಯಕವಾಗುತ್ತದೆ. ಇದೇ ರೀತಿ ಅರ್ಧ ಭಾಗವಾಗಿ ಹೆಚ್ಚಿದ ಈರುಳ್ಳಿಯನ್ನು ಜೇನುನೊಣದ ಕಡಿತ ಆಗಲಿ ಕಣಜದ ಕಡಿತ ಆಗಲಿ ಅಥವಾ ಯಾವುದೇ ಕ್ರಿಮಿಗಳ ಕಡಿತದಲ್ಲಾಗಲಿ ಉಜ್ಜೋದ್ರಿಂದ ಕೊಂಡಿ ಬೇಗನೆ ಹೊರಬಂದು ಉರಿ ಆಮೇಲೆ ನೋವು ಎರಡೂ ಕಡಿಮೆ ಆಗ್ಬಿಡುತ್ತೆ. ಅದೇ ರೀತಿ ಹೆಚ್ಚಿದ ಈರುಳ್ಳಿಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಕುರು ಆದ ಜಾಗದಲ್ಲಿ ಹಾಕಬೇಕು. ಕುರು ಆದ ಜಾಗ ಹಣ್ಣಾದ ಹೊರತು ಅದು ಒಡೆಯೋದಿಲ್ಲ, ನೋವು ಆಮೇಲೆ ಉರಿ ಎಲ್ಲ ಕಡಿಮೆ ಆಗೋದಿಲ್ಲ. ಈರುಳ್ಳಿ ಬೆಚ್ಚಗೆ ಮಾಡಿ ಹಚ್ಚುವುದರಿಂದ ಕುರು ಬೇಗ ಹಣ್ಣಾಗುತ್ತದೆ, ಒಡೆದು ಗುಣನೂ ಆಗುತ್ತದೆ. ಕಣ್ಣಿನ ಪೊರೆಯಲ್ಲಂತೂ ಈರುಳ್ಳಿ ರಸ ಬಹಳ ಶ್ರೇಷ್ಠ. ಈರುಳ್ಳಿ ರಸ ಹಾಗೂ ಜೇನುತುಪ್ಪ ಸಮ ಪ್ರಮಾಣದಲ್ಲಿ ಬೆರೆಸಿ 1-2 ತೊಟ್ಟು ಕಣ್ಣಿಗೆ ಹಾಕುವುದರಿಂದ ಕಣ್ಣಿನ ಪೊರೆಯನ್ನು ತಡೆಯಬಹುದು. ಅದೇ ರೀತಿ ಬೊಕ್ಕ ತಲೆ ಅಥವಾ ತಲೆಯಲ್ಲಿ ಅಲ್ಲಲ್ಲೇ ಕೂದಲುದುರುತ್ತೆ, ಇದು ತಲೆಯಲ್ಲಿ ಮಾತ್ರ ಅಲ್ಲ, ಮುಖದಲ್ಲಿ ಗಡ್ಡದಲ್ಲಿ ಇರ್ಬೋದು, ಮೀಸೆಯಲ್ಲಿ ಇರ್ಬೋದು, ಅಲ್ಲಲ್ಲೇ ಕೂದಲುದುರುತ್ತೆ. ಆವಾಗ ಈರುಳ್ಳಿ ಬೀಜವನ್ನು ಜಜ್ಜಿ ಯಾವುದೇ ಎಣ್ಣೆ, ಕೊಬ್ಬರಿ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಅದರ ಜೊತೆಯಲ್ಲಿ ಕಾಸಿ ದಿನನಿತ್ಯ 1 ವಾರಗಳ ಕಾಲ ಹಚ್ಚುವುದರಲ್ಲಿ ಸಣ್ಣ ಸಣ್ಣ ಕೂದಲುಗಳು ಆ ಜಾಗದಲ್ಲಿ ಹುಟ್ಟುತ್ತದೆ. ಇದಿಷ್ಟು ಈರುಳ್ಳಿಯಿಂದ ಆಗುವಂಥ ಬಾಹ್ಯ ಉಪಯೋಗಗಳು. ಈಗ ಆಭ್ಯಂತರ ಉಪಯೋಗಗಳನ್ನು ಹೇಳ್ತೀನಿ. ಒಣ ಕೆಮ್ಮಲಿನಲ್ಲಿ 1/2 ಚಮಚ ಈರುಳ್ಳಿ ರಸವನ್ನು ಸಮ ಪ್ರಮಾಣ ಸಕ್ಕರೆ ಜೊತೆ ಸೇರಿಸಿ ದಿನ 2 ಬಾರಿ ಸೇವಿಸುವುದು. ಈ ಒಣ ಕೆಮ್ಮು ಮಾತಾಡುವಾಗ ಬರ್ಬೋದು, ನಿದ್ದೆ ಮಾಡುವಾಗ ಬರ್ಬೋದು, ಹಾಡು ಹೇಳುವಾಗ ಬರ್ಬೋದು, ಅಂಥ ಸ್ಥಿತಿಯಲ್ಲಿ ಇದನ್ನು ಮಾಡಿದ್ರೆ ಒಳ್ಳೆ ಗುಣಕಾರಿ. ಅದೇ ರೀತಿ ಕಫ ಕಟ್ಟಿದ ಕೆಮ್ಮು ದಮ್ಮು ಇರೋವಾಗ ಈರುಳ್ಳಿ ರಸ 1/2 ಚಮಚ ಹಾಲಿನ ಜೊತೆ ಸೇರಿಸಿ ಪ್ರತಿದಿನ 2 ಬಾರಿ ಸೇವಿಸುವುದರಿಂದ ಒಳ್ಳೆ ಲಾಭ ದೊರೆಯುತ್ತದೆ, ಇಲ್ಲ ಕೆಮ್ಮು ಶಮನವಾಗುತ್ತದೆ. ಹಾಗೆ ರಕ್ತಭೇದಿ ಅಥವಾ ಮೂಲವ್ಯಾಧಿ ಇರುವಾಗ 1 ಈರುಳ್ಳಿಯನ್ನು ತುಂಡಾಗಿ ಮಾಡಿ ತುಪ್ಪದಲ್ಲಿ ಹುರಿದು ಸಕ್ಕರೆಯನ್ನು ಬೆರೆಸಿ ದಿನ 1 ಬಾರಿ ತಿನ್ನುವುದರಿಂದ ಈ ಕಾಯಿಲೆ ಉಪಶಮನವಾಗುತ್ತದೆ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಈರುಳ್ಳಿಯ ಔಷಧೀಯ ಗುಣಗಳು ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪುಷ್ಪಲತಾ. ಆರೋಗ್ಯ ಬಿಂದು ಕೇಳಿದಿರಿ. ಕೆಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೀತೆಗಳು ಅಸುರ ಚಿತ್ರದಿಂದ ನಂಗು ಮೊದಲು ನಿಂಗು ಮೊದಲು ಇಂಥ ಪ್ರೀತಿ ಪ್ರೇಮ, ಲಕ್ಕಿ ಚಿತ್ರದಿಂದ ಹೂವಿನ ಸಂತೆಗೆ ಬಂದಿರೋ ಬಾಳಿಗೆ, ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದಿಂದ ಯಾವ ಸೀಮೆಯ ಮಾಯಗಾತಿಯೇ. ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳಿಸಿಕೊಡಿ. 4 ಗಂಟೆಯ ನಂತರ ಕಳಿಸಿಕೊಟ್ಟರೆ ಒಳ್ಳೆಯದು. ಹಾಗೆ ಕನ್ನಡ ಲಿಪಿಯಲ್ಲಿ ಟೈಪಿಸಿ ಕಳಿಸಿದರೆ ನಮಗೆ ಓದೋದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ಇನ್ನೀಗ ಕೇಳೋಣ ಉಲ್ಲಾಸ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆ.

0: मैच 31 मई को अहमदाबाद के नरेंद्र मोदी स्टेडियम में खेला जाएगा। अंत में मुख्य समाचार एक बार फिर। सर्वोच्च न्यायालय ने मतदाता सूची के विशेष गहन पुनरीक्षण प्रक्रिया के निर्वाचन आयोग के फैसले को बरकरार रखा। न्यायालय ने कहा ये जनप्रतिनिधित्व अधिनियम 1950 के अनुरूप है। प्रधानमंत्री नरेंद्र मोदी का बढ़ते तापमान के मद्देनजर नागरिकों से सावधानी बरतने का आग्रह। मौसम विभाग ने हरियाणा, मध्य प्रदेश, पंजाब, राजस्थान, उत्तर प्रदेश और महाराष्ट्र के विदर्भ में भीषण लू की संभावना व्यक्त की। भारत और कनाडा ने द्विपक्षीय व्यापार को 2030 तक 50 अरब अमेरिकी डॉलर तक बढ़ाने के साझा लक्ष्य की पुष्टि की। सीबीआई ने नीट यूजी 2026 परीक्षा के प्रश्न पत्र लीक मामले में दो और आरोपियों को गिरफ्तार किया। अमेरिकी सेनेटर लिंडसे ग्राहम ने अमेरिका ईरान वार्ता में संभावित मध्यस्थ के रूप में पाकिस्तान की भूमिका की विश्वसनीयता पर सवाल उठाया। इसके साथ ही दोपहर समाचार का ये अंक समाप्त हुआ। नमस्कार।
1: प्रदेश समाचार। ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್. ದೆಹಲಿಯಲ್ಲಿ ನಡೆದ ಹೈಕಮಾಂಡ್ ಜೊತೆಗಿನ ಸಭೆಯ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನ ಮುರಿದಿದ್ದಾರೆ. ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 62ನೇ ಪುಣ್ಯತಿಥಿ ಅಂಗವಾಗಿ ನೆಹರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು ನೆಹರು ದೇಶಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ನಾಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದ ಚರ್ಚೆಗಳ ಬಗ್ಗೆ ಮಾತ್ರ ಹೈಕಮಾಂಡ್ ತಿಳಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ವರದಿಗಳು ಕೇವಲ ಊಹಾಪೋಹ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಚರ್ಚೆಗಳು ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಈಗಾಗಲೇ ನೀಡಿರುವ ಸ್ಪಷ್ಟೀಕರಣವನ್ನು ಅಂತಿಮವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತ್ರ ಚರ್ಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಎಲ್ಲಾ ವದಂತಿಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಅವರೊಂದಿಗಿನ ಉಪಹಾರ ಸಭೆಯನ್ನು ಉಪಮುಖ್ಯಮಂತ್ರಿ ಅವರ ಕಚೇರಿ ದೃಢಪಡಿಸಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಸ್ತುತ ದೆಹಲಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಭೆಯ ಬಳಿಕ ಉಭಯ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ನಾಯಕತ್ವ ಬದಲಾವಣೆ ಕುರಿತಂತೆ ಇರುವ ಊಹಾಪೋಹಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಆರಂಭವಾಗಿದ್ದು ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯದ ಆಡಳಿತವನ್ನು ಬದಲಾಯಿಸಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಎಂದು ದೂರಿದ್ದಾರೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ಬಹುದೊಡ್ಡದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್

ಜವಾಹರಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ನೆಹರು ಅವರು ದೇಶದ ಮೊದಲ ಪ್ರಧಾನಿಗಳಾಗಿ 17 ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದಾರೆ. ಮಿಶ್ರ ಆರ್ಥಿಕತೆಗೆ ಹೆಚ್ಚು ಒತ್ತು ನೀಡಿ ಬೃಹತ್ ಅಣೆಕಟ್ಟುಗಳ ನಿರ್ಮಾಣ, ಶಿಕ್ಷಣ, ಸಹಕಾರ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಕಾರಣರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ಸಾಧಿಸುವ ಪ್ರಯತ್ನ ಮಾಡಿದ್ದ ನೆಹರು ಅವರ ಹಾದಿಯಲ್ಲಿ ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ತಪಾಸಣಾ ವರದಿ ಬಂದಿದ್ದು ಸಂಪೂರ್ಣವಾಗಿ ನೆಗೆಟಿವ್ ಆಗಿದೆ. ಆ ವ್ಯಕ್ತಿಗೆ ಯಾವುದೇ ಸೋಂಕು ಇಲ್ಲ ಎಂದು ಆರೋಗ್ಯ ಇಲಾಖೆ ತಜ್ಞ ವೈದ್ಯರು ಖಚಿತಪಡಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಶಂಕೆ ವ್ಯಕ್ತವಾದ ತಕ್ಷಣವೇ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ವಯ ಅತ್ಯಂತ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ತಜ್ಞ ವೈದ್ಯರು ಖಚಿತಪಡಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಶಂಕೆ ವ್ಯಕ್ತವಾದ ತಕ್ಷಣವೇ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ವಯ ಅತ್ಯಂತ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹವಾಮಾನ ಬದಲಾವಣೆ, ನಗರೀಕರಣ, ಅಂತರ್ಜಲ ಕುಸಿತ ಹಾಗೂ ಮೂಲಸೌಕರ್ಯಗಳ ಮೇಲಿನ ಒತ್ತಡದಂತಹ ಭವಿಷ್ಯದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಮಂಡಳಿ ಆಯೋಜಿಸಿದ್ದ ರಾಷ್ಟೀಯ AI ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು, ಮಂಗಳೂರು, ಮೈಸೂರು, ಧಾರವಾಡ ನಗರಗಳಲ್ಲಿ ನೀರಿನ ಮೇಲಿನ ಒತ್ತಡ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ತಂತ್ರಜ್ಞಾನ ಆಧಾರಿತ ಆಡಳಿತ ವ್ಯವಸ್ಥೆಗಳು ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮಪ್ರಸಾದ್ ಮನೋಹರ್ ಮಾತನಾಡಿ, ಬೆಂಗಳೂರಿನ ವಿಸ್ತಾರ ಮತ್ತು ಸಂಕೀರ್ಣತೆಯು ಸಾಂಪ್ರದಾಯಿಕ ನಿರ್ವಹಣಾ ಕಾರ್ಯಾಚರಣೆಗಳಿಂದ ಮುನ್ಸೂಚಕ ಮತ್ತು ಬುದ್ಧಿವಂತ ನಿರ್ವಹಣಾ ವ್ಯವಸ್ಥೆಗಳತ್ತ ಬದಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಲಮಂಡಳಿಯ AI ಚಾಲಿತ ಎನರ್ಜಿ ಆಪ್ಟಿಮೈಸೇಷನ್ ಪಂಪ್ಗಳಿಂದ ವಾರ್ಷಿಕವಾಗಿ ಪೋಲಾಗುತ್ತಿದ್ದ ಸುಮಾರು 42 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಲು ನೆರವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ಮೋದಿಯವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೆಳಸ್ತರದ ಮಹಿಳೆಯರು ಇಂದು ಷೇರು ಮಾರುಕಟ್ಟೆಯಲ್ಲೂ ತೊಡಗಿಕೊಳ್ಳುವುದು ಅತ್ಯುತ್ತಮ ಬೆಳವಣಿಗೆ ಎಂದು ತಿಳಿಸಿದ್ದಾರೆ.
4: ನಾವು ಗಮನಿಸ್ತಾ ಇದ್ರೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಹಲವಾರು ದಿನಗಳು ತಗೋತಾ ಇದ್ದು, ಇವಾಗ ಕೇವಲ ಕೆಲವೇ ನಿಮಿಷಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ನೀವು ಮಾಡಬಹುದು. ಇದರಿಂದ ಏನಾಗಿದೆ ಅಂತ ಅಂದ್ರೆ ಬಿಸ್ನೆಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಜನರ ಸಂಖ್ಯೆ ಹೆಚ್ಚಾಗಿದೆ. ಪಾರದರ್ಶಕತೆ ತರೋದ್ರ ಮೂಲಕ ಡಿಜಿಟೈಸೇಷನ್ ಇಂದ ಎಲ್ಲರಿಗೂ ಮುಕ್ತವಾದಂತ ಅವಕಾಶ ಸಿಗ್ತಾ ಇದೆ. ಜನರಿಗೆ ಮಾರುಕಟ್ಟೆ ಮೇಲೆ ವಿಶ್ವಾಸ ಹೆಚ್ಚಾಗಿ 22 ಮಿಲಿಯನ್ ಅಷ್ಟು ಇದ್ದಂತಹ ಹೂಡಿಕೆದಾರರು ಡಿಮ್ಯಾಟ್ ಅಕೌಂಟ್ ಈಗ 260 ಆಲ್ಮೋಸ್ಟ್ 10-12 ಹೆಚ್ಚು ಜನ ಈಗ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಕೆಳಸ್ತರದಲ್ಲಿ ಇರುವಂತಹ ಮಹಿಳೆಯರು ಜನರು 100 ರೂಪಾಯಿ ಕೂಡ SIP ಮಾಡುವಂತ ಒಂದು ಅವಕಾಶ ಇವತ್ತು ಎಲ್ರಿಗೂ ಸಿಕ್ಕಿದೆ.
0: ಹಾವೇರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 3.28 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೀಜ ಬಿತ್ತನೆ ಗುರಿ ಹೊಂದಲಾಗಿದ್ದು, ಜಿಲ್ಲೆಯ ಬೇಡಿಕೆಗೆ ತಕ್ಕಂತೆ ಗೊಬ್ಬರಗಳ ಪೂರೈಕೆ ಮಾಡಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಜಂಟಿ ಕಾರ್ಯನಿರ್ದೇಶಕ ಕೆ ಮಲ್ಲಿಕಾರ್ಜುನ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲವೆಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 82,598 ಮೆಟ್ರಿಕ್ ಟನ್ ಗೊಬ್ಬರ ದಾಸ್ತಾನಿದ್ದು, ಇದರಲ್ಲಿ 41,517 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಮಾರಾಟವಾಗಿದೆ. 41,070 ಮೆಟ್ರಿಕ್ ಟನ್ ಗೊಬ್ಬರ ಮಾರಾಟವಾಗದೆ ಉಳಿದಿದೆ ಎಂದು ಹೇಳಿದ್ದಾರೆ. ಎಲ್ಲಿಯಾದರೂ ಅಕ್ರಮ ದಾಸ್ತಾನು ಕಂಡುಬಂದರೆ ಅಂತಹ ಮಾರಾಟಗಾರರ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಮನೆಗಳಲ್ಲಿ ಹಸಿ ಕಸ, ಒಣಕಸ ವಿಂಗಡಣೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ 2026 ಹೊಸ ನಿಯಮಗಳ ಅನ್ವಯ ಹಸಿ ಕಸ, ಒಣಕಸ, ವಿಶೇಷ ತ್ಯಾಜ್ಯ, ಡೈಪರ್ ತ್ಯಾಜ್ಯವಾಗಿ 4 ರೀತಿಯ ವಿಲೇವಾರಿ ಭಾಗಗಳಾಗಿ ರೂಪಿಸಲಾಗಿದ್ದು, ಸಾರ್ವಜನಿಕರಲ್ಲಿ 2026 ನಿಯಮಗಳ ಕುರಿತು ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾ ಜಿ ಪರಮೇಶ್ವರ್.

0: ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಕೇಳುಗರೆ, ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಯಾವ ವಿಷಯವನ್ನ ಕುರಿತು ಮಾತನಾಡ್ತಾ ಇದ್ದೀನಿ ಅನ್ನೋದಾದರೆ ಆತ್ಮಪ್ರಶಂಸೆ. ಏನಿದು ಆತ್ಮಪ್ರಶಂಸೆ? ನಾವೆಲ್ಲ ಆಡುಭಾಷೆಯಲ್ಲಿ ಹೇಳ್ತೀವಲ್ಲ, ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ಬಾರ್ದು, ನಮ್ಮನ್ನು ನಾವೇ ಹೊಗಳ್ಕೊಳ್ಬಾರ್ದು ಅಂತ. ಅದಕ್ಕೆ ಒಂದು ನಿದರ್ಶನದಂತಿರುವಂತಹ ಒಂದು ಪೌರಾಣಿಕ ಹಿನ್ನೆಲೆಯಿರುವ ಒಂದು ಕಥೆ. ಒಂದ್ಸಲ ನಾರದ ಮುನಿ ಮಾಯೆಗೆ ಎಂದೂ ಒಳಪಡದ ಶುದ್ಧ ಭಕ್ತರು ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಹೀಗೆ ಒಂದು ದಿನ ಅವರು ಧ್ಯಾನದಲ್ಲಿದ್ದಾಗ ಸ್ವರ್ಗದ ಸುಂದರ ಅಪ್ಸರೆಯರು ಅವರ ಏಕಾಗ್ರತೆಯನ್ನ ಭಂಗಪಡಿಸೋದಕ್ಕೋಸ್ಕರ ಅವರನ್ನ ಅವರ ಮೋಹಕ ಜಾಲದಲ್ಲಿ ಬೀಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನಾರದ ಮುನಿಗಳು ಭಗವದ್ ಧ್ಯಾನದಲ್ಲಿ ಎಷ್ಟು ತಲ್ಲೀನರಾಗಿದ್ರಂದ್ರೆ ಆ ಮೋಹಕ ಅಪ್ಸರೆಯರ ಯಾವ ಮೋಹವು ಅವರನ್ನ ಬಾಧಿಸಲಿಲ್ಲ. ಅವರು ಅಪ್ಸರೆಯರ ಮೇಲೆ ಒಂದಿನಿತೂ ಕೋಪಗೊಳ್ಳದಲೇ ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿ ಹಸನ್ಮುಖದಿಂದ ಹೇಳಿ ಅವರನ್ನ ಕಳಿಸ್ಕೊಡ್ತಾರೆ. ಆ ಅಪ್ಸರೆಯರೆಲ್ಲ ಇವ್ರ ಮಾತನ್ನ ಕೇಳಿ ಹೊರಟು ಹೋಗ್ತಾರೆ. ಆಮೇಲೆ ಏನಾಗತ್ತೆ ಹೇಳ್ತೀನಿ ಈ ಗೀತೆಯ ನಂತರ.

ಹೀಗೆ ನಾರದರ ಕಥೆಯನ್ನು ಹೇಳ್ತಾ ಇದ್ದೇ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಅಪ್ಸರೆಯರ ಮೋಹಕ ಸೌಂದರ್ಯಕ್ಕೆ ಮಾರು ಹೋಗದೆ ತಮ್ಮ ಧ್ಯಾನದಲ್ಲಿಯೇ ತಲ್ಲೀನರಾಗಿದ್ದಂತಹ ನಾರದ ಮುನಿಗಳಿಗೆ ಅಪ್ಸರೆಯರನ್ನ ಕಳಿಸ್ಕೊಟ್ಟ ಮೇಲೆ ಮನಸ್ಸಿನಲ್ಲಿ ಒಂದು ಚಿಂತೆ ಕಾಡುತ್ತೆ. ಚಿಂತೆ ಅನ್ನೋದಕ್ಕಿಂತ ಇದನ್ನು ಚಿಂತನ ಅಂತ ಹೇಳಬಹುದು. ನಾನು ಅರಿಷಡ್ ವರ್ಗಗಳನ್ನು ಜಯಿಸಿದೀನಲ್ವಾ ಅನ್ನುವಂತಹ ಒಂದು ಭಾವ ಅವ್ರ ಮನಸ್ಸಲ್ಲಿ ಉತ್ಪತ್ತಿಯಾಗತ್ತೆ. ಆ ಆತ್ಮಾಭಿಮಾನದಿಂದ ತಮ್ಮ ತಂದೆ ಬ್ರಹ್ಮನ ಬಳಿ ಹೋಗಿ ನಾನು ಅರಿಷಡ್ ವರ್ಗಗಳನ್ನು ಜಯಿಸಿದ್ದೀನಿ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾರೆ. ತಂದೆ ಬ್ರಹ್ಮ ಇದನ್ನು ಕೇಳಿಸ್ಕೊಂಡು ನಾರದನಿಗೆ ಅಭಿನಂದಿಸ್ತಾರೆ, ಹಾಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಈ ವಿಷಯವನ್ನು ನೀನು ಈಶ್ವರನಿಗೆ ಹಾಗೆ ಶ್ರೀಮನ್ನಾರಾಯಣನಿಗೆ ಹೇಳೋದಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಆದರೆ ನಾರದರು ಈ ಮಾತನ್ನು ಕೇಳಲ್ಲ. ಹೋಗಿ ಈಶ್ವರನ ಬಳಿ ತಾನು ಅರಿಷಡ್ವರ್ಗಗಳನ್ನು ಜಯಿಸಿದ್ದೀನಿ ಅಂತ ಹೇಳ್ಕೊಳ್ತಾರೆ. ಆಗ ಈಶ್ವರ ಕೂಡ ಅದನ್ನು ಪ್ರಶಂಸಿಸ್ತಾರೆ, ವಿಷ್ಣುವಿಗೆ ಹೇಳಬೇಡ ಅಂತ ಸಲಹೆ ನೀಡ್ತಾನೆ. ಆದರೆ ಅಹಂಕಾರದ ಭಾವದಿಂದ ನಾರದರು ಹೋಗಿ ಶ್ರೀಮನ್ನಾರಾಯಣನಿಗೆ, ಪ್ರಭುವೇ, ನಿಮ್ಮ ಕೃಪೆಯಿಂದ ನಾನು ಅರಿಷಡ್ವರ್ಗಗಳನ್ನು ಜಯಿಸಿದ್ದೀನಿ ಅಂತ ತುಂಬ ಅಹಂಭಾವದಿಂದನೇ ಹೇಳ್ಕೊಳ್ತಾರೆ. ಇದನ್ನು ಕೇಳಿದಂತಹ ಶ್ರೀಮನ್ನಾರಾಯಣ ಏನ್ ಮಾಡ್ತಾನೆ ಹೇಳ್ತೀನಿ ಈ ಗೀತೆಯ ನಂತರ.

ಕೇಳುಗರೆ ಹೇಳ್ತಾ ಇದ್ದೆ ಅಲ್ವಾ, ಹೀಗೆ ನಾರದರು ಈಶ್ವರನ ಬಳಿ ಹೋಗಿ ಹೇಳ್ತಾರೆ, ಬ್ರಹ್ಮನ ಬಳಿನೂ ಹೋಗಿ ಹೇಳ್ತಾರೆ, ಹಾಗೆ ಶ್ರೀಮನ್ ನಾರಾಯಣನ ಬಳಿ ಕೂಡ ಹೋಗಿ ನಾನು ಅರಿಷಡ್ವರ್ಗಗಳನ್ನು ಜಯಿಸಿದ್ದೀನಿ ಅಂತ ಹೇಳ್ಕೊಳ್ತಾರೆ. ಹೀಗೆ ಆತ್ಮವಿಶ್ವಾಸದಿಂದ ಹೇಳಿದಂತಹ ಮಾತನ್ನ ಶ್ರೀಹರಿ ಕೇಳಿದಾಗ ನಾರದನಲ್ಲಿ ಒಂದು ಅಹಂಕಾರ ಉತ್ಪತ್ತಿ ಆಗ್ತಾ ಇದೆ ಅಂತ ತಿಳಿದುಕೊಂಡು ತನ್ನ ಮಾಯಾಜಾಲದಿಂದ ಒಂದು ಸೃಷ್ಟಿಯನ್ನ ಮಾಡ್ತಾನೆ. ಆ ಮಾಯಾಜಾಲದಲ್ಲಿ ಒಬ್ಬ ರಾಜ ಆ ರಾಜನ ಪುತ್ರಿ ಸೌಂದರ್ಯವತಿಯಾದಂತಹ ಮಗಳಿಗೆ ಸ್ವಯಂವರವನ್ನ ಏರ್ಪಡಿಸಿರ್ತಾನೆ ಆ ರಾಜ. ಹೀಗಿರುವಾಗ ಅಲ್ಲಿಗೆ ನಾರದನು ಕೂಡ ಹೋಗೋ ಹಾಗೆ ಮಾಡ್ತಾನೆ. ನಾರದ ಹೋದಾಗ ಅಲ್ಲಿ ನಾರದನಿಗೆ ಗೊತ್ತಾಗುತ್ತೆ, ನಾನು ಈ ಮೋಹಕ್ಕೆ ಒಳಗಾಗಿ ಆ ರಾಣಿಯನ್ನ ಅಂದರೆ ಆ ರಾಜಕುಮಾರಿಯನ್ನ ವರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ನಾನು ಕೂಡ ಸುಂದರವಾಗಿ ಕಾಣಿಸ್ಬೇಕು ಅಂತ ಹೇಳಿ ಶ್ರೀಹರಿಯ ಬಳಿ ಹೋಗಿ ನನ್ನನ್ನು ನಿಮ್ಮಂತೆ ಸುಂದರನನ್ನಾಗಿ ಮಾಡಿ ಅಂತ ಬೇಡ್ಕೊಂಡನು. ಆಗ ಶ್ರೀಹರಿ ನಗುತ್ತಾ ಸರಿ ಅಂತ ಹೇಳಿ ಕಳಿಸ್ತಾನೆ. ನಾರದರು ಆತ್ಮವಿಶ್ವಾಸದಿಂದ ರಾಜಕುಮಾರಿಯ ಬಳಿ ಹೋಗ್ತಾರೆ. ಆದರೆ ಅವಳು ನಾರದರನ್ನ ನೋಡಿ ಸ್ವಲ್ಪ ನಕ್ಕು ಮುಂದೆ ಸಾಗ್ಬಿಡ್ತಾಳೆ. ಸ್ವಯಂವರಕ್ಕೆ ಬಂದ ಇತರರು ಕೂಡ ನಾರದರನ್ನ ನೋಡಿ ತಮ್ಮಲ್ಲೇ ನಗ್ತಾ ಇರ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದೇ ಇಲ್ಲ ನಾರದರಿಗೆ. ಆದರೆ ಅವರು ಮೋಹದ ಮಾಯಾಜಾಲದಲ್ಲಿ ಸಿಲುಕಿದ ನಾರದರಿಗೆ ಅರ್ಥ ಆಗ್ದಲೇ ಇರೋದ್ರಿಂದ ಅಷ್ಟರಲ್ಲಿ ಸಾಕ್ಷಾತ್ ವಿಷ್ಣುವೇ ಸ್ವಯಂವರದಲ್ಲಿ ಪ್ರತ್ಯಕ್ಷನಾಗ್ತಾನೆ. ರಾಜಕುಮಾರಿ ತಕ್ಷಣವೇ ಅವನನ್ನ ಆರಿಸಿಕೊಂಡು ಮಾಲೆಯನ್ನ ಹಾಕ್ತಾಳೆ. ಪ್ರಭು ಆಕೆಯನ್ನ ವರಿಸಿ ಕರೆದುಕೊಂಡು ಹೊರಟು ಬಿಡ್ತಾನೆ. ನಾರದನಿಗೆ ಅಲ್ಲಿ ನಡೆಯುತ್ತಿರುವುದು ಅರ್ಥವೇ ಆಗೋದಿಲ್ಲ. ಆಗ ಅಲ್ಲೇ ಇದ್ದ ನೀರಿನ ಕೊಳದಲ್ಲಿ ತನ್ನ ಪ್ರತಿಬಿಂಬವನ್ನ ನೋಡ್ಕೊಳ್ತಾರೆ. ಆಗ ಅವರ ಮುಖ ಮಂಗನಂತಾಗಿರುತ್ತಂತೆ. ಆದ್ರಿಂದ ಎಲ್ಲರೂ ಅವರನ್ನ ನೋಡಿ ನಗ್ತಾ ಇದ್ದಾರೆ ಅನ್ನೋದು ನಾರದರಿಗೆ ಅರ್ಥ ಆಗುತ್ತೆ. ಕೋಪಗೊಂಡಂತ ನಾರದರು ಕೋಪದ ಜ್ವಾಲೆಯಲ್ಲಿ ವಿಷ್ಣುವಿಗೆ, ಭಗವಂತ ನೀನೂ ಇದೇ ರೀತಿ ನನ್ನ ಪ್ರಿಯತಮೆಯಿಂದ ದೂರ ಆಗು ಅಂತ ಶಾಪವನ್ನು ಕೊಡ್ತಾರೆ. ಆಗ ವಿಷ್ಣು ಯೋಗಮಾಯಿಯ ತೆರೆಯನ್ನ ಸರಿಸಿ ಆ ರಾಜಕುಮಾರಿ ಯಾವುದೋ ಸಾಮಾನ್ಯ ಹೆಣ್ಣು ಮಗಳಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರ ಅನ್ನೋದನ್ನ ತೋರಿಸ್ತಾನೆ. ನಾರದರು ತಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಕೂಡ ಪಡ್ತಾರೆ. ಮುಂದೆ ಏನಾಗುತ್ತೆ ಹೇಳ್ತೀನಿ ಈ ಗೀತೆಯ ನಂತರ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಆತ್ಮ ಪ್ರಶಂಸೆಯಿಂದ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಒಂದು ಪೌರಾಣಿಕ ಹಿನ್ನೆಲೆಯ ಕಥೆಯನ್ನ ಹೇಳ್ತಾ ಇದ್ದೆ. ನಾರದ ಮಹರ್ಷಿಗಳಿಗೆ ವಿಷ್ಣು ತನ್ನ ಮಾಯಾಜಾಲದಲ್ಲಿ ಸಿಲುಕಿಸಿ ಅರಿವಾಗುವಂತೆ ಮಾಡ್ತಾನೆ. ಆಗ ವಿಷ್ಣು ಹೇಳ್ತಾನೆ, ನಾರದರೇ, ಮಾಯೆಯಿಂದ ಯಾರೂ ಹೊರತಲ್ಲ, ನಿಮ್ಮ ಅಹಂಕಾರವನ್ನ ನೀಗಿಸೋಗೋಸ್ಕರ ನಾನು ಈ ಪ್ರಯೋಗವನ್ನ ಮಾಡಿದೆ ಅಂತ ಹೇಳಿ ನಾವು ರಾಮಸೀತೆಯಾಗಿ ಭೂಲೋಕದಲ್ಲಿ ಅವತರಿಸ್ತೇವೆ. ಆಗ ನಿಮ್ಮ ಶಾಪವು ಕೂಡ ಫಲಿಸುತ್ತೆ. ರಾಮಸೀತೆಯಾಗಿ ನಮ್ಮ ಜೀವನದ ಸಂಕಷ್ಟಗಳನ್ನ ನೋಡಿ ಅನೇಕರು ವೈಕುಂಠಕ್ಕೆ ಹೋಗುವ ಮಾರ್ಗವನ್ನ ಕಂಡುಕೊಳ್ತಾರೆ ಅಂತ ಕೂಡ ವಿಷ್ಣು ಹೇಳ್ತಾನೆ. ಅಲ್ಲಿಗೆ ನಾರದರಿಗೆ ಮೂಡಿದಂತಹ ಅಹಂಕಾರ ಮತ್ತು ಮಾಯೆಯಿಂದ ಮುಕ್ತಿ ದೊರೆಯುತ್ತೆ. ನಿಜ ಅಲ್ವಾ ಕೇಳುಗರೆ? ಕೆಲವೊಮ್ಮೆ ನಾವು ಮಾಡುವ ಚಿಕ್ಕ ಪುಟ್ಟ ಸಾಧನೆಗಳು ನಮ್ಮನ್ನ ಮೈಮರೆಯುವಂತೆ ಮಾಡುತ್ತೆ. ಅವುಗಳನ್ನು ಎಲ್ಲರ ಮುಂದೆ ಹೇಳಿಕೊಂಡು ನಾವೇ ಚಿಕ್ಕವರಾಗುತ್ತಾ ಹೋಗ್ತೇವೆ. ಕಾರಣ ನಮಗಿಂತ ದೊಡ್ಡ ಸಾಧಕರು ನಮ್ಮ ಸುತ್ತಲೂ ಬಹಳಷ್ಟು ಜನ ಇರ್ತಾರೆ. ಅವರು ಏನೂ ಸದ್ದು ಮಾಡದೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ತಮ್ಮ ಕಾಯಕವನ್ನು ಮಾಡ್ತಾ ಇರ್ತಾರೆ. ಆದುದರಿಂದಲೇ ನಮ್ಮ ಒಳ್ಳೆಯತನವನ್ನು ಮತ್ತೊಬ್ಬರು ಹೇಳಬೇಕೇ ಹೊರತು ನಾವು ಅದನ್ನು ಹೇಳಿಕೊಂಡು ಅಲ್ಪರಾಗೋದು ಸರಿಯಲ್ಲ ಅಲ್ವಾ?

0: ಕೇಳುಗರೆ, ಇದುವರೆಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆತ್ಮ ಪ್ರಶಂಸೆ ನಮ್ಮ ಬೆಳವಣಿಗೆಗೆ ಹೇಗೆ ಮಾರಕ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆಯಿಂದ ನಿಮ್ಗೆ ಎಲ್ಲ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ನಿಮ್ಗೆಲ್ಲ ಇದು ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ.
1: ಸಹೇಲಿ ಬಸ್ ಕುಚಿ ಬಲೋಮೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 5:30. ನಮ್ಮೆಲ್ಲ ಕೇಳುಗರಿಗೆಲ್ಲ ನಿಲಯದ ಚಂದ್ರವಳ್ಳಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ಲತಾ ಆರ್ ಮಾಡುವ ನಮಸ್ಕಾರಗಳು. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತವೆ ಅಂಥೇಳಿ ಈ ಮೊದಲೇ ತಿಳಿಸಿದ್ವಿ. ಹಾಗಾದರೆ ಮತ್ತೊಮ್ಮೆ ಮೆಲುಕನ್ನು ಹಾಕೋಣ.

0: ಈ ಮೂರು ಚಿತ್ರಗೀತೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ. ಹಾಗಾದರೆ ಈ ಹಾಡುಗಳಲ್ಲಿ ಯಾರಿಗೆ ಯಾವ ಹಾಡು ಇಷ್ಟ ಆಗಿದೆ, ಏನಂತ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋಕ್ಕೂ ಮುನ್ನ,
1: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ, ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಓಕೆ ಸ್ನೇಹಿತರೆ, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಇದೀಗ ನೋಡೋಣ. ಮೊದಲಿಗೆ ಸಂದೇಶವನ್ನ ಕಳಿಸಿರೋದು ಚಿತ್ರದುರ್ಗದಿಂದ ಪಡ್ಡರಹಳ್ಳಿ ರವಿ ಅವರು. ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಯುವಕರಿಗೆ ಸಂಜೆಯ ಶುಭಾಶಯಗಳು. ಇವತ್ತಿನ ಸಿನಿಮಾ ಲಕ್ಕಿ ಚಿತ್ರದಿಂದ ಹಾಡು, ಮನುಷ್ಯರ ಜೀವನದಲ್ಲಿ ಇರುವ ಹೂವಿನ ಸೌಂದರ್ಯಕ್ಕೆ ಮನಸೋದ್ದ ಮನವು, ಬಾಳಿನ ದಾರಿಯಲ್ಲಿ ಹೊಸ ಕನಸುಗಳನ್ನ ಕಾಣಲಿ, ಪ್ರತಿ ಹೂವು ಒಂದು ಹೊಸ ಭರವಸೆಯನ್ನ ನೀಡಲಿ, ಜೀವನದ ಹಾದಿಯಲ್ಲಿ ಪ್ರೀತಿಗೆ ಯಾವಾಗಲೂ ಕೊರತೆಯಾಗದಿರಲಿ, ಹೂ ಬಿಟ್ಟ ಗಿಡದಂತೆ ಪ್ರತಿಭೆಯು ಪರಿಮಳದಂತೆ ಹರಡಲಿ, ಸಾಧನೆಯ ಸೌರಭ ಬಾಳಿನ ಪ್ರತಿ ಕ್ಷಣವು ಸುಹಾಸನೆ ಹರಡಲಿ, ಇನ್ನು ಬಣ್ಣ ಬಣ್ಣದ ಹೂಗಳಂತೆ ಜೀವನದಲ್ಲಿ ನಗು ಆನಂದ ಮತ್ತು ಪ್ರೀತಿಯ ಕಂಪು ಸದಾ ಇರಲಿ ಅಂತ ಹೇಳ್ತೇನೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಒಂದಷ್ಟು ತಮ್ಮ ಅನಿಸಿಕೆಗಳನ್ನ ಈ ಹಾಡಿನ ಕುರಿತು ತಿಳಿಸಿರುವಂತಹ ನಿಮಗೆ ಧನ್ಯವಾದ ಅಂತ ತಿಳಿಸ್ತಾ ಮುಂದಿನ ಸಂದೇಶವನ್ನ ಕಳಿಸ್ತಾ ಇರೋರು ಬೋಪ ವೆಂಕಟೇಶ್ ಲಕ್ಷ್ಮೀ ವೆಂಕಟೇಶ್ ಬೋಧನ ಹೊಸಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ಪ್ರಕೃತಿಯಲ್ಲಿ ಶೋಭಾಯಮಾನವಾದ ಸೃಷ್ಟಿಯ ಸೊಬಗನ್ನ ಹೊಮ್ಮಿಸುವುದು ಹಸಿರ ಸಿರಿ ಸೊಬಗು. ಈ ಹಸಿರ ಸಿರಿಯಲ್ಲಿ ನಳನಳಿಸುವ ಸಸ್ಯಗಳಲ್ಲಿ ರಾರಾಜಿಸುವ ಆಕರ್ಷಕ ಭಾವವೇ ಹೂವು ಅಥವಾ ಪುಷ್ಪ. ಈ ಹೂವು ಸಸ್ಯದ ವಂಶಾಭಿವೃದ್ಧಿಯ ಹಾಗೂ ದುಂಬೆಯನ್ನು ಸೆಳೆಯುವ ಭಾಗ ಆಗಿರುತ್ತೆ. ಈ ಹೂಗಳನ್ನು ಸಂತೆಗೆ ಕೊಂಡೊಯ್ದರೆ ಇನ್ನಷ್ಟು ಕಳೆ ಇಲ್ಲಿ ಪ್ರಿಯಕರನ್ನು ಹೂವಿನ ಸಂತೆಯಲ್ಲಿ ಪ್ರಿಯತಮೆಯ ಆಲೋಚನೆಯ ನೆನಪನ್ನು ಎಂಬ ಸತ್ವ ಸಂದೇಶದ ಒಂದು ಹಾಡು ಅಂತ ತಿಳಿಸ್ತಾ ಇದ್ದಾರೆ. ಲಕ್ಕಿ ಚಿತ್ರದ ಹಾಡುಗಳ ಕುರಿತು ಒಂದಷ್ಟು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಧನ್ಯವಾದ ಅಂತ ಹೇಳ್ತಾ ಏನು ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮೂರು ಹಾಡುಗಳಲ್ಲಿ ಎಲ್ಲಾ ಹಾಡುಗಳು ನನಗೆ ಇಷ್ಟ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಸಾಹಿತ್ಯ ಸಂಗೀತ ಚಿತ್ರಕಥೆ ಎಲ್ಲ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನ ತಪ್ಪದೇ ಕೇಳ್ತೇನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಮುಂದಿನ ಸಂದೇಶವನ್ನ ನೋಡೋಣ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಕಳಿಸ್ತಾ ಇದ್ದಾರೆ. ನೀವು ಕೊಟ್ಟಿರುವ ಎಲ್ಲಾ ಚಿತ್ರದ ಹಾಡುಗಳು ತುಂಬಾ ಚೆನ್ನಾಗಿದೆ, ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಎಲ್ಲ ಹಾಡುಗಳನ್ನ ಕೇಳ್ತೀನಿ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ರಾಯಭಾಗ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರು ಕಳಿಸ್ತಾ ಇದ್ದಾರೆ. ಎಲ್ಲ ಹಾಡುಗಳು ಸೂಪರ್ ಫ್ಯಾಂಟಾಸ್ಟಿಕ್ ಹಾಗೆ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ಅಂತ ತಿಳಿಸ್ತಾ. ಓಕೆ ಸ್ನೇಹಿತರೆ, ಇದೀಗ ಒಂದು ಹಾಡನ್ನ ಕೇಳೋಣ ಲಕ್ಕಿ ಚಿತ್ರದಿಂದ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಕಳಿಸ್ತಾ ಇದ್ದಾರೆ. ಚಿತ್ರದುರ್ಗದ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಬುಧವಾರದ ಶುಭ ಸಂಜೆ ಅಂತ ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಇಂದಿನ ಎಲ್ಲ ಹಾಡುಗಳು ಚೆನ್ನಾಗಿದ್ದಾವೆ. ಅದರಲ್ಲಿ ಆಯ್ಕೆ ಅನ್ನ ಮಾಡೋದಾದರೆ ಲಕ್ಕಿ ಚಿತ್ರದ ಹಾಡು ಅಂತ ತಿಳಿಸ್ತಾ ಇದ್ದಾರೆ. ಈಗಷ್ಟೇ ಹಾಡು ಕೂಡ ಪ್ರಸಾರ ಆಯಿತು, ನಿಮಗೆ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಓಕೆ, ಈ ಒಂದು ಹಾಡಿನಲ್ಲಿ ನಟರುಗಳು ತುಂಬ ಚೆನ್ನಾಗಿ ಅಮೋಘವಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ಗಾಯಕರು ಕೂಡ ತುಂಬ ಚೆನ್ನಾಗಿ ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿ ಬಂದಿರುತ್ತೆ. ಹಾಗಾಗಿ ಹಾಡನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಸಂದೇಶ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಚೆನ್ನಾಗಿವೆ. ಸಾಹಿತ್ಯ, ಸಂಗೀತ, ಚಿತ್ರಕಥೆ ಮಧುರವಾಗಿದೆ.

ಎಲ್ಲಾ ಹಾಡುಗಳು ನನಗೆ ತುಂಬಾ ತುಂಬಾ ಇಷ್ಟ ಅಂತ ತಿಳಿಸ್ತಾ ಇದ್ದಾರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಧನ್ಯವಾದ ಅಂತ ತಿಳಿಸ್ತಾ ಇನ್ನು ಮುಂದಿನ ಸಂದೇಶ ಕೆ ಅಮೃತ ರಮೇಶ್ ಅವರು ಕಳಿಸ್ತಾ ಇದ್ದಾರೆ ಹಾಡುಗಳು ಚೆನ್ನಾಗಿವೆ ಎಲ್ಲ ಹಾಡುಗಳನ್ನ ಕೇಳ್ತೀನಿ ಅಂತ ತಿಳಿಸ್ತಾ ಇದ್ದಾರೆ ಖಂಡಿತ ಇನ್ನು ಮುಂದಿನ ಸಂದೇಶ ಮೀರಾ ನಾಡಿಗ್ ಇವರು ಚಿತ್ರದುರ್ಗದಿಂದ ಸಂದೇಶನ ಕಳಿಸ್ತಾ ಇದ್ದಾರೆ ಮೂರು ಹಾಡುಗಳು ಸುಮಧುರವಾಗಿದೆ ಅದರಲ್ಲಿ ಹಸಿರು ಚಿತ್ರದ ಹಾಡು ತುಂಬಾ ಆಕರ್ಷಣೆ ಬಿಂಬಿಸುತ್ತೆ ಹಾಗೂ ಮೊದಲು ಧರೆಗಿಳಿದ ಮಳೆ ಹನಿಯಂತೆ ಪುಳಕಿತಗೊಳಿಸುತ್ತೆ ಈ ಹಾಡು ಅಂತ ತಿಳಿಸ್ತಾ ಇದ್ದಾರೆ ಹಾಗೆಯೇ ಈಗ ತಾನೇ ಪ್ರಸಾರ ಆದಂತಹ ಹೂವಿನ ಸಂತೆಗೆ ಆ ಹಾಡು ಕೂಡ ಭಾವನಾತ್ಮಕತೆ ಹಾಗೂ ಪ್ರೇಮಿಯ ಬಗ್ಗೆ ಇರುವಂತಹ ಕಾಳಜಿಯನ್ನು ಸೂಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇನ್ನು ಇನ್ನೊಂದು ಹಾಡಿನ ಕುರಿತು ಕೂಡ ತಿಳಿಸ್ತಾ ಇದ್ದಾರೆ ಜಾನಿ ಮೇರಾ ನಾಮ್ ಹಾಗೂ ಪ್ರೀತಿ ಮೇರಾ ಕಾಮ್ ಚಿತ್ರದ ಹಾಡಲ್ಲಿ ಪ್ರೀತಿಯೇ ಒಂದು ಮಾಯೆ ಪ್ರೇಮಿಯೂ ಕೂಡ ಮನಸ್ಸೆಳೆವ ಒಂದು ಮಾಯೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಓಕೆ ನಿಮ್ಮ ಸಂದೇಶಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದೀಗ ಒಂದು ಹಾಡನ್ನು ಕೇಳುವ ಸಮಯ ಕೇಳೋಣ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದಿಂದ

0: ಮಾಡಿಸ್ಲಿ, ಅವ್ನ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಕುಸುಮ ಸುರೇಶ್ ಟಿ ಮಸ್ಕಲ್ ಹಿರಿಯೂರು ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ಶುಭ ಸಂಜೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಮೂರು ಚಿತ್ರದ ಗೀತೆಗಳು ತುಂಬಾ ಸೊಗಸಾಗಿತ್ತು, ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದ. ಇನ್ನು ಮುಂದಿನ ಸಂದೇಶ, ಆತ್ಮೀಯ ಸಂಜೆಯ ನಿರೂಪಕರಿಗೆ ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಇನ್ನು ಸಂದೇಶವನ್ನು ಕಳಿಸ್ತಾ ಇರೋರು ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ಈ ದಿನ ಸುಮಧುರವಾದ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಹಾಡುಗಳನ್ನು ಆಲಿಸ್ತಾ ಇದ್ದೇವೆ, ನಮಸ್ಕಾರ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ನಮಸ್ಕಾರ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡ್ತಾ ಇದ್ದೇನೆ. ಸಂದೇಶವನ್ನು ಕಳಿಸ್ತಾ ಇರೋರು ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತ, ಗಾಯತ್ರಿ ಹಾಗೂ ರಘುನಂದನ್ ದಳಪತಿ ಚಳ್ಳಕೆರೆಯಿಂದ ಕಳಿಸ್ತಾ ಇದ್ದಾರೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡುಗಳನ್ನು ಕೇಳ್ತಾ ಇರಬಹುದು. ಯಾವ ಹಾಡು ಅಂತ ಅಂದರೆ ಲಕ್ಕಿ ಚಿತ್ರದಿಂದ ಅಂತ ಹೇಳ್ತಾ ಇದ್ದಾರೆ. ಈ ಹಾಡು ಹೃದಯ ತುಂಬಿ ಭಾವ ಪ್ರಧಾನದ ಗೀತೆಗಳಲ್ಲಿ ಒಂದಾಗಿದೆ. ಇನ್ನು ಸರಳ ಕನ್ನಡ ಭಾಷೆಯಲ್ಲಿ ಭಾವನೆಗಳ ಸಂಬಂಧವನ್ನು ಹಾಡಿ ಹೊಗಳಿ ಪದಗಳಿಂದ ರಚಿಸಿರುವಂಥ ಹಾಡು, ಬಹಳಷ್ಟು ಜನಪ್ರಿಯ ಇರುವಂಥ ಹಾಡು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದ. ಮತ್ತೊಂದು ಸಂದೇಶ ಬಂದಿದೆ, ಯಾರು ಕಳಿಸಿದ್ದಾರೆ ಅಂತಂದ್ರೆ ಬಾಗೇನಾಳಿಂದ ರಮ್ಯಾ ನಿತಿನ್ ಯಶವಂತ್ ಸುರೇಶ್ ಇವರು. ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಯಿತು, ಎಲ್ಲ ಹಾಡುಗಳನ್ನ ಕೇಳಬೇಕು ಅಂತ ಕಾಯ್ತಾ ಇದ್ದೇವೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಎಲ್ಲ ಹಾಡುಗಳು ಪ್ರಸಾರ ಆಗ್ತಾ ಇವೆ, ಹೀಗೆ ಕಾರ್ಯಕ್ರಮನ ಕೇಳ್ತಾ ಇರಿ. ಇನ್ನು ಮುಂದಿನ ಸಂದೇಶ, ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಚಿನ್ಮಯಿ ತನ್ಮಯಿ ಕಳಿಸ್ತಾ ಇದ್ದಾರೆ. ಇವರಿಗೆ ಅಸುರ ಕ್ಷೇತ್ರದ ಹಾಡು ಚೆನ್ನಾಗಿದೆ, ಕೇಳಿ ತುಂಬಾ ದಿನ ಆಯ್ತು, ಪ್ರಸಾರ ಮಾಡಿ ಬೇಡ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಇದೀಗ ಹಸಿರು ಚಿತ್ರದ ಹಾಡನ್ನೇ ಕೇಳೋಣ.

ಕೇಳ್ತಾ ಇದ್ರೆ ನೀವ್ ಕೇಳ್ತಾ ಇದ್ರಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮವನ್ನ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ ಗಳಲ್ಲಿ. ಸಮಯ ಆಗಿದೆ 5:23:45. ಓಕೆ ಸ್ನೇಹಿತರೆ, ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗಾದ್ರೆ ಕಾರ್ಯಕ್ರಮದಲ್ಲಿ ವಿಷಯ ಏನು ಅಂತ ಕೇಳ್ತೀರಾ? ಮಳೆ ಮತ್ತು ನೆನಪುಗಳು. ಈಗಂತೂ ಮಳೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೆಲವರಿಗಂತೂ ಮಳೆಯ ನೆನಪುಗಳು ಹೇಳ್ಕೊಳ್ಳಾರ್ದಷ್ಟು ಇರುತ್ತೆ ಅಲ್ವಾ? ಆ ಕುರಿತು ನಮ್ಮ ನಿಲಯದ ಕಾರ್ಯಕ್ರಮವಾದ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಳೆ ಹಾಗೂ ಆ ಕುರಿತಂತೆ ನೆನಪುಗಳು ಏನಾದರೂ ಇದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಹಾಗಾದ್ರೆ ಕರೆ ಮಾಡಲು ಏನ್ ಮಾಡಬೇಕು ಅಂತಂದ್ರೆ ನಮ್ಮ ನಿಲಯದ ಸಂಖ್ಯೆಗಳಿಗೆ ಕಾಲ್ ಮಾಡಬೇಕು. 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970272. ತಪ್ಪದೆ ಕೇಳಿ ಹಾಗೆ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಭಾಗವಹಿಸಿ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರದಿಂದ. ಇದೀಗ ಮತ್ತೊಂದು ಸಂದೇಶ ಬಂದಿದೆ. ಶಿವಾನಂದ್ ಪ್ರಜ್ವಲ್ ಪ್ರಣತಿ ನೀಲಮ್ಮ ಮುಚ್ಚಂಡಿ ಅವರು ಸಾಂಗ್ಲಿ ಜಿಲ್ಲೆಯ ಜತಾ ತಾಲೂಕು ಸೋನ್ಯಾಳ ಗ್ರಾಮದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. 3 ಹಾಡುಗಳು ಸೂಪರ್ ಇವೆ ರೀ, ಅದರಲ್ಲಿ ಲಕ್ಕಿ ಚಿತ್ರದ ಹಾಡು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮೀರಾ ನಾಡಿಗ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶವನ್ನ ನಾನು ಈಗಾಗಲೇ ತಿಳಿಸಿದ್ದೇನೆ. ಓಕೆ, ಮತ್ತೊಮ್ಮೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಬರೋಣ ಜಸ್ಟ್ ಮಾತ್ ಮಾತಲ್ಲೇ ಚಿತ್ರದ ಹಾಡನ್ನ.

ಓಕೆ ಸ್ನೇಹಿತರೆ, ಇಂಪಾದ ಹಾಡುಗಳನ್ನ ಕೇಳ್ಕೊಂಡು ಬಂದ್ವಿ ಅಲ್ವಾ. ಇನ್ನು ಕಾರ್ಯಕ್ರಮದ ಕೊನೆಯ ಸಂದೇಶವನ್ನ ನೋಡೋಣ. ನಮಸ್ತೆ ಶುಭ ಸಂಜೆ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ನಿಮಗೂ ಕೂಡ. ಇಂದಿನ ಎಲ್ಲ ಕಾರ್ಯಕ್ರಮಗಳು ಹಾಗೆ ಹಾಡುಗಳನ್ನ ಆಲಿಸ್ತಾ ಇದ್ದೇನೆ ಅಂತ ತಿಳಿಸ್ತಾ ಇದ್ದಾರೆ ಅನಿತಾ ಅರಂತರಾಜು ಗೊರ್ಲಡುಕು ಹಿರಿಯೂರು ತಾಲೂಕಿನಿಂದ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಇನ್ನು ಓಕೆ ನಂಬರ್ ಎಂಡಿಂಗ್ ವಿತ್ ಈಗ ಟೈಪ್ ಮಾಡ್ತಾ ಇದ್ದಾರೆ 173 ಅಂಬಿಕಾ ಅವರು ಅಂತ ಹೇಳ್ತಾ ಇದ್ದಾರೆ. ಕ್ಯಾದಿಗುಂಟೆಯಿಂದ ಕಳಿಸ್ತಾ ಇದ್ದಾರೆ. ಓಕೆ, ಗುಡ್ ಈವ್ನಿಂಗ್ ನಿಮಗೂ ಕೂಡ. ಓಕೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳಿದ್ರಿ. ಸಮಯ ಆಗಿದೆ 5:35:55. ಇದು ಆ

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಇದೀಗ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿನ ವಿಷಯ ಏನು ಅಂಥೇಳಿ ಈಗಾಗಲೇ ತಿಳಿಸಿದ್ದೇನೆ. ಮಳೆ ಮತ್ತು ನೆನಪುಗಳು, ಹಲವಾರು ನೆನಪುಗಳು ಈ ಮಳೆಯ ಕುರಿತಾಗಿ ಇರುತ್ತೆ ಅಲ್ವಾ ನಮ್ಮೆಲ್ಲರಿಗೂ. ಇನ್ನು ಈ ಕಾರ್ಯಕ್ರಮವನ್ನ ಶುರು ಮಾಡೋಕ್ಕೂ ಮುನ್ನ ಒಂದು ಪ್ರಕಟಣೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಹೌದಲ್ವಾ ಸ್ನೇಹಿತರೆ, ಈ ಮುಂಗಾರು ಮಳೆಯ ಹಾನಿಗಳ ಲೀಲೆ ಎಷ್ಟೆಂದು ವರ್ಣಿಸಬೇಕಲ್ವಾ. ಹಲವಾರು ಒಂದು ನೆನಪುಗಳನ್ನು ನಾವಿಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಮಳೆ ಮತ್ತು ನೆನಪುಗಳ ನಡುವೆ ಒಂದಷ್ಟು ನಂಟುಗಳು ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು. ಏಕೆಂದರೆ ತಂಪಾದ ಮಳೆ ಹನಿಗಳು ಮಣ್ಣಿನ ಸುವಾಸನೆ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಲ್ವಾ. ಹಾಗೆಯೇ ಆ ಮಳೆ ಹನಿಗಳ ಶಬ್ದ ನಮ್ಮ ಕಿವಿಗೆ ಏನೋ ಒಂಥರ ಸಂಗೀತ ಥರ ಒಂದು ಭ್ರಮಿಸುತ್ತೆ. ಹಾಗೆ ಸಣ್ಣ ವಯಸ್ಸಲ್ಲಿರುವಾಗ ಬಾಲ್ಯದ ಆಟಗಳಿರ್ಬೋದು, ಮಳೆಯಲ್ಲಿ ಹೋಗಿ ನೆನೆದು ಬರ್ತಾ ಇರ್ಬೋದು, ಮೊದಲ ಮಳೆಯ ನೆನೆಯೋದನ್ನು ಅಥವಾ ನೆನೆದು ಬಿಟ್ಟು ಜ್ವರ ಬರೆಸ್ಕೊಳ್ಳೋದು ಅಥವಾ ಶಾಲೆಗೆ ಚಕ್ಕರ್ ಹಾಕೋದು ಇರ್ಬೋದು. ಹಾಗೆಯೇ ಇನ್ನು ಬೆಳೀತಾ ದೊಡ್ಡವರಾದ್ಮೇಲೆ ಸಿಹಿಯಾದ ಚಹಾ ಅಥವಾ ಏನಾದರೂ ಒಂದು ಸೈಡ್ ಡಿಶ್ಶನ್ನು ಮಾಡಿಕೊಂಡು ಆ ಮಳೆಯ ಅನುಭವವನ್ನು ಸವಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಭಾವನಾತ್ಮಕವಾದ ಅನುಭವ ಕೂಡ ಇರುತ್ತೆ ಅಲ್ವಾ. ಸೊ ಈ ಕುರಿತು ನಮ್ಮ ಸ್ನೇಹಿತರು ಈ ಮಳೆ ಹಾಗೂ ಅವರ ನೆನಪುಗಳನ್ನ ಏನೆಲ್ಲ ತಿಳಿಸ್ತಾರೆ ಅಂತ ಕೇಳೋಣ. ಸ್ನೇಹಿತರೆ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂತಂದರೆ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970272. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾ ಮೊದಲ ಕರೆ. ಹಲೋ
1: ಹಲೋ,
0: ನಮಸ್ತೆ. ಓಕೆ ನಳಿನಿ ಸತೀಶ್ ಅವರೇ, ಕಾರ್ಯಕ್ರಮದಲ್ಲಿ ನಾ ವಿಷಯ ತಿಳಿದಿದೆ ಅಂತ ಅನ್ಕೊಂತೀನಿ.
1: ಗೊತ್ತಾಯ್ತು, ಮಳೆ ಬಗ್ಗೆ ನಾವು ಚಿಕ್ಕವರಿದ್ದಾಗ ಹೇಗೆ ಈಗ ಹೇಗೆ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಏನಂತ ಅನ್ಕೊಂತೀವಿ. ಮಳೆ ಅಂತ ಅಂದ್ರೆ ನಾವು ಚಿಕ್ಕವರಿದ್ದಾಗ ಮಳೆ ಅಂದ್ರೆ ನಾವು ಯಾವಾಗ ಸ್ಕೂಲ್ಗೆ ಹೋಗ್ತೇವೆ ಮಳೆ ಬರ್ತದೆ ಇರ್ತಿತ್ತು ಬರ್ತದೆ ಇತ್ತು ಅಂದ್ರೆ ನಿಲ್ತದೆ ಇರ್ತಿತ್ತು, ಅಷ್ಟು ಜೋರ್ ಮಳೆ ಬರ್ತಿತ್ತು. ಹಾಗಾಗಿ ಆ ಸಮಯದಲ್ಲಿ ಆಟೋ ಬಿಸಿ ಇಲ್ಲ ಅಂತದ್ದಲ್ಲ, ಎಲ್ಲೋ ಒಂದ್ ಸ್ವಲ್ಪ ತುಂಬಾ ಕಡಿಮೆ ಆಟೋ ಸಿಗ್ತಿತ್ತು. ಆ ಸಮಯದಲ್ಲಿ ನಮ್ಮ ಅಣ್ಣ ನೋಡಿ ಉಡ್ಕೊಂಡ್ ಬಂದು ಪತ್ರಲ್ಲಿ ಉಟ್ಕೊಂಡ್ ಬಂದು ಆಟೋದಲ್ಲಿ ಬಿಟ್ಟು ಬರ್ತಾ ಇದ್ರು ನಮ್ಮನ್ನ. ಅವಾಗ ಎಲ್ಲ ಆಟೋ ಕಡಿಮೆ ಇರ್ತಿತ್ತು, ಸೊ ಆಟೋದಲ್ಲಿ ಬಿಟ್ಟು ಬರ್ತಾ ಇದ್ರು ಅಂದ್ರೆ ಬಿಟ್ ಅಂಬ್ರಲ್ಲ, ನಮ್ಗೆ ಅಂಬ್ರಲ್ಲ ಕೊಟ್ಟೆ ಕಳಿಸ್ತಾ ಇದ್ರು. ಅಂಡ್ ಮತ್ತೆ ನಾವು ಬರ್ಬೇಕಂದ್ರೆ ಮತ್ತೆ ನಾವು ಮತ್ತೆ ಛತ್ರಿ ಇಟ್ಕೊಂಡೇ ಬರ್ತಾ ಇದ್ವಿ. ನಾವೇನಾದ್ರು ಮಳೆಯಲ್ಲಿ ಅಂದ್ರೆ ಮಾತ್ರ ಬಾಯ್ ಬೈತಾ ಇದ್ರು, ಯಾವಾಗ ಬೈತಾ ಇದ್ರು ಮಳೆ ನೆಂದು ಬಿಟ್ಟರೆ ಬಹಳ ಬೈತಾ ಇದ್ರು. ಯಾಕಂದ್ರೆ ತಲೆನೋವು ಬರುತ್ತೆ ಮತ್ತೆ ಶೀತ ಆಗುತ್ತೆ ಇದನ್ನೆಲ್ಲ ಯಾರು ನೋಡ್ತಾರೆ ಅಂದ್ಬಿಟ್ಟು ಬೈತಾ ಇದ್ರು. ಅಂಡ್ ಈಗಲೂ ನಿಜ ಟು ಗಿವ್ ಥ್ಯಾಂಕ್ಸ್, ನನಗೆ ಮಳೆ ಬಂದ್ರೆ ಹೊರಗಡೆಗೆ ಹೋಗುವಾಗಲ್ಲ, ಬಿಕಾಸ್ ಮತ್ತೆ ರೋಡ್ ಅಲ್ಲಿ ಏನಾದ್ರೂ ಹೋಗ್ಬೇಕಾದ್ರೆ ನಾವು ಅಥವಾ ಇಲ್ಲೇನಾದ್ರೂ ಆಗುತ್ತೋ, ಸೊ ಈ ತರ ಎಲ್ಲ ತೊಂದರೆಗಳು ಆಗಬಹುದು ಅಂದ್ಬಿಟ್ಟು ನಾನು ಹೆಚ್ಚಾಗಿ ಮಳೆ ಬಂದಾಗ ಹೊರಗಡೆ ಹೋಗ್ಲಿಕ್ಕೆ ನನಗೆ ಇಷ್ಟ ಆಗಲ್ಲ. ಬಿಕಾಸ್ ನಾವು ಏನಾದ್ರು

0: ಕೊಂಡ್ಕೋಬೇಕು ಅಂತಾರೆ. ಮಳೆ ನಿಂತ್ಮೇಲೆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬರೋದು. ನಮ್ದು ಈ ರೀತಿ ಇದೆ ಎಕ್ಸ್ಪೀರಿಯನ್ಸ್.
1: ಓಕೆ, ಮಳೆ ಬಂದ್ರೆ ನೀವು ಸ್ವಲ್ಪ ಹುಷಾರಾಗಿರ್ತೀರಿ ಅಂತ ಹೇಳ್ತಾ ಇದ್ರಿ.
0: ಹೌದು, ಅಷ್ಟು ಹೆಚ್ಚಾಗಿ ಇಷ್ಟಪಡಲ್ಲ ಹೊರಗಡೆ ಹೋಗ್ಲಿಕ್ಕೆ, ಅಂತ ಇರುತ್ತೆ. ಹಾಗಾಗಿ ಹೋಗ್ಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಮಳೆ ನಿಂತ್ಮೇಲೆ ಔಟ್ಸೈಡ್ ಹೋಗ್ತೀವಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರೋದು.
1: ಓಕೆ ನಳಿನಿ ಅವರೇ, ಮಳೆ ಬಂದ್ರೆ ಹೇಗೆಲ್ಲ ಇರ್ತೀರಿ ಅನ್ನೋದ್ರ ಬಗ್ಗೆ ನಿಮ್ಮ ನೆನಪನ್ನ ಹಂಚ್ಕೊಳ್ರಿ. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಓಕೆ ಸ್ನೇಹಿತರೆ, ಮಳೆ ಅಂದ್ರೆ ಕೆಲವರಿಗೆ ಇಷ್ಟ, ಹೌದು ಕೆಲವರಿಗೆ ಕಷ್ಟ ಆಗುತ್ತೆ. ಏಕೆಂದ್ರೆ ಮಳೆಲಿ ಅಂದ್ರೆ ಶೀತ ಜ್ವರ ಆಗುತ್ತೆ, ಆಮೇಲೆ ಹಾಸ್ಪಿಟ್ಲಿಗೆ ಯಾರು ಹೋಗ್ಬೇಕು

0: ಹೋಗಿ ಕಷ್ಟ ಆಗಲ್ಲ, ನಿಂತ್ಕೊಂಡ್ರೆ
1: ನಳಿನಿ ಅವರೇ. ಮಳೆ ಬಂದ್ರೆ ಹೇಗೆಲ್ಲ ಇರ್ತೀರಿ ಅನ್ನೋದ್ರ ಬಗ್ಗೆ ನಿಮ್ಮ ನೆನಪನ್ನ ಹಂಚ್ಕೊಳ್ರಿ. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಓಕೆ ಸ್ನೇಹಿತರೆ, ಮಳೆ ಅಂದ್ರೆ ಕೆಲವರಿಗೆ ಇಷ್ಟ, ಹೌದು ಕೆಲವರಿಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಮಳೆ ಅಂದ್ರೆ ಶೀತ ಜ್ವರ ಆಗುತ್ತೆ, ಆಮೇಲೆ ಹಾಸ್ಪಿಟಲ್ಗೆ ಯಾರು ಹೋಗ್ಬೇಕು ಅನ್ನೋ ಟೆನ್ಷನ್ ಇರುತ್ತೆ. ಹಾಗಾಗಿ ಇಷ್ಟ ಪಡೋರು ಇರ್ತಾರೆ, ಕಷ್ಟ ಪಡೋರು ಇರ್ತಾರೆ ಅಲ್ವಾ. ನೋಡೋಣ ಮುಂದಿನ ಸ್ನೇಹಿತರು ಯಾವ ನೆನಪುಗಳನ್ನ ಹೇಳ್ತಾರೆ ಅಂತ ಹೇಳಿ. ಹಲೋ
2: ಹಲೋ ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ತಮ್ಮ ಹೆಸರು ಹೇಳಿ.
2: ನಾನು ಗೌರಮ್ಮ, ಕೊಟ್ಟೂರಿಂದ.
1: ಗೌರಮ್ಮ ಅವರು ಕೊಟ್ಟೂರಿನಿಂದ ಏನ್ ಮಾಡ್ಕೊಂಡಿದ್ದೀರಿ ಗೌರಮ್ಮ ಅವ್ರೆ?
2: ನಾವು ಕಟಕತ್ತೀವ್ರಿ ಮನೆ ಕೆಲ್ಸ.
1: ಹೌದಾ, ಇವಾಗ ಮಳೆಗಾಲ ಶುರು ಆಗ್ಬಿಟ್ಟಿದೆ, ಮತ್ತೆ ಹೂವಿನ ಬೆಳೆಗೆ ಏನೆಲ್ಲ ಅಂದ್ರೆ ನೀವು ಹೂವಿನ ಬೆಳೆ ಬೆಳಿತೀರಾ?
2: ಇಲ್ರಿ, ನಾವೇನ್ ಬೆಳೆಯಲ್ಲ, ತಂದು ಕಟ್ಟುತ್ತೀವ್ರಿ.
1: ಹೌದಾ, ಹಾಗಾದ್ರೆ ವ್ಯಾಪಾರ ಎಲ್ಲ ಚೆನ್ನಾಗಿದೆಯಾ?
2: ಹೂನ್ರಿ,
1: ಚೆನ್ನಾಗೈತ್ರಿ. ಹ್ಮ್, ಹಾಗಾದ್ರೆ ಕಾರ್ಯಕ್ರಮದಲ್ಲಿನ ವಿಷಯ ಗೊತ್ತಾಯ್ತಾ? ಹಾ, ಮಳೆಯ ನೆನಪುಗಳು ಏನೇನಿವೆ? ಹಾಗಾದ್ರೆ ನೀವು ಹೊಲ ಕೆಲ್ಸಕ್ಕೇನು ಹೋಗ್ತಾ ಇಲ್ವಾ?
2: ಹೊಲ ಕೆಲ್ಸಕ್ಕ ಇಲ್ಲಿ ಹೋಗಲ್ರಿ, ನಾವ್ ನಮ್ಮ ಊರಾಗ ಉದ್ಗಟ್ಟಿ ಹತ್ರ ಉದ್ಗಟ್ಟಿಗೆ ಇದೀವ್ರಿ ನಾವು. ಅಲ್ಲೇ ಫೋನ್ ಮಾಡ್ತಿದ್ರಿ ನಾನು ನಿಮಗೆ, ಬಾಳ ಕೊಟ್ಟರಿಂದ ಬಿಟ್ಟು ಬಿಟ್ಟು ಬಿಟ್ಟಿವ್ರಿ ಈಗ.
1: ಹೌದಾ, ಓಕೆ.
2: ಅಲ್ಲಿ ಒಂದ್ ಸಲ ಹೊಲಕ್ ಹೋಗಿದ್ದೀವ್ರಿ ನಾನು, ಎಣ್ಣೆ ಹೊಡ್ಕೊಂಡ್ ಹೋಗಿದ್ರಿ.
1: ಓಕೆ.
2: ಒಬ್ಬೊಬ್ಬ ಎಂಥ ಮಳೆ ಬಂದ್ಬಿಟ್ಟದ್ರಿ, ಅದು ಜೀವನದ್ದಕ್ಕೂ ನೆನಪಂತ ನೆನಪ್ರಿ, ಹಂಗ ಮೋಡನೆ ತೆಳಗಿದ್ದಂತ ಮಳೆ ಬಂದ್ಬಿಟ್ಟದ್ರಿ. ನಮ್ಮದ್ ಎಣ್ಣೆನೇ ಓಡೋಗ್ಬಿಟ್ಟದ್ರಿ ಅವಾಗ. ಅದಂತೂ ಬಾಳ ನೆನಪಕತ್ ನೋಡ್ರಿ, ಒಂದ್ ಗಿಡದ ಮರ ಕುತ್ಕೊಂಡು ಆಮೇಲೆ ಮಳೆ ಬಿಟ್ಟ ಮೇಲೆ ಹೋಗ್ತಿದ್ವಿ ನೋಡ್ರಿ,
1: ಓಹೋ ನೋಡಿ ಅಂತ ಮಳೆ ಇದುವರೆಗೂ ಕೂಡ ನೆನಪ್ ಮಾಡ್ಕೊಂತ ಇದ್ರಿ, ಅಷ್ಟು ಕಾಡಿದೆ ನಿಮ್ಮನ್ನ.
2: ಇನ್ನೊಂದ್ಸಲ ರೀ, ಮನೆಯಲ್ಲಿ ನಮ್ಮದು ದೊಡ್ಡ ಮನೆ ರೀ, ಮಳಗಿ ಮನೆ ರೀ, ಅದು ಸೋರ ಕಟ್ಟಿಬಿಟ್ಟದ್ರಿ, ಬರಬ್ಬರಿ ನೀರು ಒಳಗೆಲ್ಲ ನೀರು, ಹುಣಸೆ ಹಣ್ಣು ಬಡದು ಹಾಕಿಬಿಟ್ಟಿವ್ರಿ ಒಳಕ, ಅದು ಎಲ್ಲ ತೇಲ ಕಟ್ಟತ್ರಿ. ನಮ್ಮ ಮನೆಯಲ್ಲಿ ಯಾರಿಲ್ಲ, ನಾನೊಬ್ಬಳೆ. ಅದಂತೂ ಇನ್ನೂ ಕಣ್ಣು ಮುಂದೆ ಬರ್ತದ ನೋಡ್ರಿ, ಹಂಗ ಹುಣಸೆ ಹಣ್ಣೆಲ್ಲ ತೇಲ ಕಟ್ಟಿಬಿಟ್ಟತ್ರಿ.
1: ಓಕೆ ಓಕೆ, ಮಳೆಯಿಂದ ನಿಮ್ಗೆ ಒಂದ್ ಸ್ವಲ್ಪ ಅವಾಂತರ ಆಗಿದೆ, ಆ ಅನುಭವಗಳನ್ನ ಹೇಳ್ತಾ ಇದ್ದೀರಿ.
2: ಬಹಳ ಅಂತ ಬಹಳ ನೆನಪೈತ್ ನೋಡ್ರಿ, ಅದಂತೂ ಮರ್ಯಾಕ ಆಗೋದ್.
1: ಓಕೆ, ಅಂದ್ರೆ ಇಷ್ಟನಾ ಮಳೆ ಅಂದ್ರೆ ಇಷ್ಟನಾ ನಿಮಗೆ?
2: ಮಳೆ ಇಲ್ಲದ್ರ ನಾವೇ ಇಲ್ಲಲ್ರಿ.
1: ಖಂಡಿತ ಅಲ್ವಾ? ಓಕೆ,
2: ಮುದ್ದೆ ಊಟ ಅನ್ನ ಕೊಡೋದೇ ಅದಲ್ಲ.
1: ನಿಜ, ರೈತರ ಆಧಾರವೇ ಮಳೆ ಅಲ್ವಾ?
2: ಅದಿಲ್ಲದ್ರ ಯಾವ್ದಿಲ್ರಿ.
1: ಖಂಡಿತ, ಹೌದು ಹೌದು ಗೌರಮ್ಮ ಅವರೇ.
2: ಮೇಡಮ್ ಅವರೇ,
1: ಹ್ಮ್ ಹೇಳಿ.
2: ಅಂಬಿಕಾ ಮೇಡಮ್ ಅವ್ರ ಅದಾರಲ್ರಿ?
1: ಇದಾರೆ, ಹೇಳಿ.
2: ಕೇಳಿದೆ, ಕೇಳಕ್ ಬಿಡ್ರಿ, ಬಹಳ ದಿನ ಆಗಿತ್ತ ಮಾತಾಡಿಲ್ಲ ನಾನು.
1: ಹೌದಾ,
2: ಇದೇ ಮೇಡಮ್ ಅವ್ರ?
1: ಎಲ್ಲರೂ ಇದಾರೆ, ಎಲ್ಲರೂ ಇದಾರೆ. ನೀವು ಇಷ್ಟ ಪಡುವಂತ ಉದ್ಘೋಷಕರು ಎಲ್ಲರೂ ಕೂಡ ಇದಾರೆ. ಹಾ, ನಾವು ಕೂಡ ಚೆನ್ನಾಗಿದ್ದೀವಿ. ಓಕೆ ಗೌರಮ್ಮ ಅವ್ರೆ, ಕರೆ ಮಾಡೋದಕ್ಕಾಗಿ ಧನ್ಯವಾದ. ಓಕೆ ಸ್ನೇಹಿತರೆ, ಮುಂದಿನ ಕರೆ. ಹಲೋ ಹಲೋ, ಕರೆ ಮಾಡಿಬಿಟ್ಟು ಸೈಲೆಂಟ್ ಆಗಿದ್ರೆ ಏನಂತ ಅನ್ಕೋಬೇಕು ಅಲ್ವಾ. ಓಕೆ, ಮುಂದಿನ ಕರೆ. ಓಕೆ ಸ್ನೇಹಿತರೆ, ನೀವು ಕೂಡ ಕಾರ್ಯಕ್ರಮದಲ್ಲಿ ಮಳೆ ಹಾಗೂ ಆ ಕುರಿತ ನಿಮ್ಮ ನೆನಪುಗಳು ಏನಾದರೂ ಇದ್ರೆ ನಮ್ಮ ನಿಲಯದ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ನಮ್ಮ ನಿಲಯದ ಸಂಖ್ಯೆಗಳು ಹೀಗಿವೆ: 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970722. ಮುಂದಿನ ಕರೆ. ಹಲೋ
3: ಹಲೋ
1: ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
3: ನನ್ನ ಹೆಸರು ಮಧುಮತಿ ಮೇಡಮ್, ಚಳ್ಳಕೆರೆ ತಾಲೂಕು ದೊಡ್ಡೋರಿಂದ ಕಾಲ್ ಮಾಡ್ತಾ ಇದ್ದೀನಿ.
1: ಓಕೆ ಮಧುಮತಿ ಅವರೇ, ಕಾರ್ಯಕ್ರಮದಲ್ಲಿನ ವಿಷಯ ಗೊತ್ತಾಗಿದೆಯಾ?
3: ಗೊತ್ತಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಮಳೆ, ಭೂಮಿ, ಪ್ರಕೃತಿ, ಸೌಂದರ್ಯ, ಮಳೆ ಬಂದ್ರೆ ಬೆಳೆ, ಜೀವನ, ಜೀವ ಜಲ ಎಲ್ಲ
1: ಅಲ್ವಾ,
3: ಪ್ರಾಣಿ ಪಕ್ಷಿಗಳೆಲ್ಲಾನು ಸೌಖ್ಯವಾಗಿರ್ತಾವ ಮೇಡಮ್. ಕಾಲ ಕಾಲಕ್ಕೆ ಮಳೆ ಬರಬೇಕು ಮೇಡಮ್.
1: ಖಂಡಿತ, ಹೌದು. ಆದ್ರೆ ಮಳೆಯ ಕುರಿತು ಈಗ ನಮ್ಮ ಯಾರು ಗೌರಮ್ಮ ಅವರು ಹೇಳ್ತಾ ಇದ್ರು, ನೆನಪುಗಳನ್ನ ಹಂಚ್ಕೊಂತ ಇದ್ರು, ಅಂದ್ರೆ ತುಂಬಾ ಮಳೆ ಬಂದ್ಬಿಟ್ಟಿತ್ತು, ಆ ಮಳೆ ಇನ್ನು ನೆನ್ಪ್ ಮಾಡ್ಕೊಂತೀನಿ ಅಂತ ಹೇಳಿ.
3: ನೆನಪುಗಳು ಬೇಕಾದಷ್ಟು ಇದೆ ನಮ್ಗೆ. ಮಳೆ ಬಂದಾಗ ನೆನಪುಗಳು ಏನು ಅಂತಂದ್ರೆ, ನಾವು ಮಳೆಯಲ್ಲಿ ಆಟ ಆಡೋದು. ಮಳೆ ಈಗ್ಲೂ ಬಂದ್ರೆ ಮಳೆಯಲ್ಲಿ ಇನ್ನೂ ನೆನೆಯಬೇಕು ಅನ್ಸುತ್ತೆ ನಮ್ಗೆ. ನೆನಬೇಕಿದ್ರೆ ಜ್ವರ ಬರುತ್ತೆ, ಅದ ಡೋಂಟ್ ಕೇರ್.

0: ನಮ್ ಬಂದ ನೋಡ್ಕೊಂಡ್ರಾಯ್ತು ಅಂತ. ಆದ್ರೆ ನಾವು ನೆಗೆಟಿವ್ ತಾಟ್ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅಂದ್ರೆ ಬಂದ್ಬಿಡುತ್ತೆ. ಅದು ಮನೆ ಬರ್ತಾ ಇರುತ್ತೆ, ಫ್ರೀ ಆಗಿ ಆಟ ಆಡ್ಬೇಕು, ಮಕ್ಕಳನ್ನು ಬಿಡ್ಬೇಕು ನಾವು ಆಟ ಆಡಕ್ಕೆ, ಚೆನ್ನಾಗಿರುತ್ತೆ ಮೇಡಮ್. ಆಮೇಲೆ ಮಳೆ ಬಂದಾಗ ಒಂದ್ ಇನ್ಸಿಡೆಂಟ್ ನಮ್ಗೆ ನೆನ್ಪಂದ್ರೆ, ಚಿಕ್ಕೋರಿದ್ವಿ ಆಗ ಬಹಳ ಮಳೆ ಬಂದಿತ್ತು ಮೇಡಮ್, ಆಗನು ಮಳೆ ಬರ್ತಾ ಇತ್ತು, ಈಗೂ ಮಳೆ ಬರ್ತಾ ಇದೆ. ಮಳೆ ಬಂದು ಕೊಚ್ಚಿ ಹೋಯ್ತು ಕೊಚ್ಚಿ ಹೋಯ್ತು ಅಂತಾರೆ. ಯಾಕೆ ಅಂದ್ರೆ ಈಗ ಕೆರೆಗಳನ್ನೆಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ. ಹಿಂದೆಲ್ಲ ಕೆರೆ ಕೆರೆ ಆಗಿ ಇರ್ತಿದ್ವು, ಬಾವಿ ಬಾವಿಗಳಾಗೇ ಇರ್ತಿದ್ವು, ನೀರೆಲ್ಲ ಹೋಗಿ ಅಲ್ಲಿ ಶೇಖರಣೆ ಆಗ್ತಿತ್ತು. ಇಷ್ಟೊಂದು ಮಳೆಯಿಂದ ಜಲಾವೃತ ಅಷ್ಟೊಂದು ಹಾನಿ ಆಗ್ತಾ ಇರ್ಲಿಲ್ಲ. ಅಲ್ಲಿ ಒಂದ್ ಇನ್ಸಿಡೆಂಟ್ ಆಗಿತ್ತು ಮೇಡಮ್. ಆಗ ಹತ್ತಿ ಅಂತಿರ್ತಾರೆ, ಹತ್ತಿ ಫ್ಯಾಕ್ಟರಿಗಳಲ್ಲಿ ದೊಡ್ಡ ದೊಡ್ಡ ಲಡಿ ಮಾಡಿರ್ತಾರೆ. ಮಳೆ ಬಂದ್ಬಿಟ್ಟು ಹಿಂಗೆ ಆತಂದು ತೂಕ ಮಾಡಿಸ್ಬೇಕಾದ್ರೆ ಮಳೆ ಬಂತು, ಬಿಟ್ಬಿಟ್ರೆ ಏನಾದ್ರು ನೀರಲ್ಲಿ ಹೋಗ್ಬಿಡುತ್ತೆ ಅಂತ ನಾವ್ ನೋಡಿದೀವಿ. ಅದಿನ್ನು ಕಣ್ಣಲ್ಲಿ ಕಟ್ಟದಂಗೆ ಇದೆ. ಅದ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದ ಅಪ್ಪ, ಲಡಿ ಏನಿದೆಯಲ್ಲ ಅದ್ರ ಮೇಲೆ ಕುತ್ಕೊಂಡಿದ್ದ, ಅದು ಉರುಳಿ ಉರುಳಿ ಉರುಳಿ ಅಷ್ಟು ದೂರ ಹೋಗಿತ್ತು. ಅದು ನಂದಿದ್ದು ಒಂದು ಫೀಲಿಂಗ್ಸ್ ಅವನಿಗೆ ಬಾಳ ಇತ್ತು ಮೇಡಮ್. ಮಳೆಯಲ್ಲಿ ನೆಂದು ಬಿಟ್ರೆ ಇದು ಹೋಗ್ಬಿಡುತ್ತೆ, ಬಿಟ್ರೆ ಲಡಿ ಹೋಗ್ಬಿಡುತ್ತೆ ಅಂತ. ಮಳೆ ಬಂದಾಗ ಅದ್ರ ಮೇಲೆ ಕುತ್ಕೊಂಡಿದ್ದ. ಆಮೇಲೆ ಮೇಡಮ್ ಮಳೆ ಬಂದಾಗ ನಾವ್ ಇವತ್ತಿಗೂ ರೇಷ್ಮೆ ಸೀರೆಗಳಾಗಿರ್ಲಿ ಮತ್ತೆ ಬೆಡ್ಶೀಟ್ಸ್ ಅವನ್ನೆಲ್ಲ ಮಳೆಯಲ್ಲಿ ನೆನೆಸ್ತೀವಿ ಮೇಡಮ್. ಅದು ಮಳೆಯಿಂದ ಕ್ಲೀನ್ ಆಗುತ್ತೆ ಅಂತ.
1: ರೇಷ್ಮೆ ಸೀರೆಗಳನ್ನ
0: ಬರ್ತಾ ಇರ್ಬೇಕಾದ್ರೆ ಮೇಡಮ್,
1: ರೇಷ್ಮೆ ಸೀರೆಗಳನ್ನ ನೆನೆಸ್ತೀರಾ?
0: ಹೌದು ಮೇಡಮ್, ರೇಷ್ಮೆ ಸೀರೆ
1: ಕಾರಣ
0: ಅದು ಮಳೆ ಯಾವಾಗ ದಸರಾ ಟೈಮ್ ಅಲ್ಲಿ ಮಳೆ ಬರುತ್ತೆ ಮೇಡಮ್, ಆ ಮಳೆಗೆ ರೇಷ್ಮೆ ಸೀರೆನ ಹಾಕ್ಬೇಕು. ಹುಳ ಇರ್ತದಲ್ಲ, ಹುಳ ಎಲ್ಲ ಹೋಗ್ಬಿಡ್ತಾವ ಮೇಡಮ್.
1: ಓಕೆ ನೋಡಿ, ಇದೊಂದು ಆದ್ರೆ ಈ ತರ ವಿಚಾರಗಳು ಕೆಲವರಿಗೆ ಗೊತ್ತಿರಲ್ಲ. ಸೊ ನೀವು ಹೇಳ್ತಿರೋದ್ರಿಂದ ಕೆಲವರಿಗೆ ಏನಂತ ಅಂದ್ರೆ ಆಶ್ಚರ್ಯ ಕೂಡ ಆಗ್ಬಹುದು, ನನಗೂ ಕೂಡ ಆಯ್ತು.
0: ಬಾಳ್ಕೆ ಬರ್ತಾವ ಮೇಡಮ್, ಅದು ನಮ್ಮ ಅಮ್ಮನ ಮದುವೆ ಸೀರೆನಾ, ನಾವು ಇನ್ನೂ ಈಗಲೂ ಹಾಕಿದೀನಿ, ಬಿಸಿಲಿಗೆ ಹಾಕಿದೀನಿ. ಬಟ್ ಅದನ್ನ ನೀರು ಮಳೆ ದಸರಾ ಟೈಮ್ ಅಲ್ಲಿ ಮಳೆ ಬಂದಾಗ ಆಗ್ಲೂ ನೆನ್ಸಿದ್ವಿ, ಬಹಳಷ್ಟು ಸೀರೆಗಳು ಇನ್ನೂ ಇದಾವೆ ಮೇಡಮ್, ರೇಷ್ಮೆ ಸೀರೆಗಳು. ಆಮೇಲೆ ಮಳೆ ಹನಿಯಿಂದ ಮುಖ ತೊಳ್ಕೋಬೇಕು ಮೇಡಮ್,
1: ತುಂಬಾನೇ ಚೆನ್ನಾಗಿರುತ್ತೆ.
0: ಮಳೆ ಹನಿಯಿಂದ ಶೇಖರಣೆ ಮಾಡ್ಬೇಕು, ಹನಿ ಹನಿನ ಮಳೆ ಹನಿನ ಶೇಖರಣೆ ಮಾಡಿ ನಮ್ಮ ಒಳಗೆ ಏನು ಅವಾಗೆಲ್ಲ ನಾಗಂದಿ ಅದು ಎಲ್ಲ ಇರ್ತಿತ್ತು ಮೇಡಮ್, ಅದ್ರ ಮೂಲಕ ಕರ್ನಾಳಿಗೆ ಅಂತ ಮಾಡೋರು, ಅದ್ರ ಮೂಲಕ ನೀರನ್ನ ನಾವು ತೊಟ್ಟಿಗೆ ಬೀಳಿಸ್ಕೊಳ್ತಾ ಇದ್ವಿ ಅದ್ರ ಮಳೆ ನೀರ್ನ. ಇವೆಲ್ಲ ಬಹಳಷ್ಟು ನೆನಪಿದೆ ಮೇಡಮ್ ಇವೆಲ್ಲ.
1: ಓಕೆ, ಮಧುಮತಿ ಅವರೇ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದ.
0: ಥ್ಯಾಂಕ್ ಯು.
1: ಓಕೆ ಸ್ನೇಹಿತರೆ, ಮುಂದಿನ ಕರೆ. ಹಲೋ ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್,
1: ತಮ್ಮ ಹೆಸರು ಹೇಳಿ.
2: ನನ್ನ ಹೆಸರು ಕಾರುಣ್ಯ ಅಂತ ಮೇಡಮ್.
1: ಕಾರುಣ್ಯ, ಎಲ್ಲಿಂದ ಕರೆ ಮಾಡ್ತಿರೋದು?
2: ಕೊಟ್ಟೂರಿಂದ ಮೇಡಮ್.
1: ಕೊಟ್ಟೂರಿಂದ? ಈಗ ತಾನೆ ಗೌರಮ್ಮ ಅವ್ರು ಕರೆ ಮಾಡಿದ್ರು ಅಂತ ಅನ್ಸುತ್ತೆ, ಮತ್ತೆ ಮಾಡಿದ್ರಾ? ಅವ್ರ ಮೊಮ್ಮಗಳು. ಓಕೆ ಆಯ್ತು. ನಿಮ್ಮ ಒಂದು ಜೀವನದಲ್ಲಿ ಅಂದ್ರೆ ಇವಾಗ ನೀವು ಸ್ಕೂಲಿಗೆ ಹೋಗ್ತಾ ಇದ್ದೀರಾ? ಓಕೆ, ನೀವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಳೆ ಬಂದ್ರೆ ನಿಮಗೆ ತೊಂದರೆ ಆಗುತ್ತಾ, ಖುಷಿ ಆಗುತ್ತಾ?
2: ಖುಷಿ ಆಗುತ್ತೆ ಮೇಡಮ್, ತುಂಬಾ ಇಷ್ಟ ನನಗೆ. ಮಳೆ ಬಂದಾಗೆಲ್ಲ ದೋಣಿ ಬಿಡ್ತೀವಿ, ದೋಣಿ ಮಾಡಿ ಅಪ್ಪಾಜಿ ದೋಣಿ ಮಾಡ್ಕೊಡುತ್ತೆ ನನಗೆ. ಮಳೆ ಬಂದಾಗೆಲ್ಲ ದೋಣಿ ಮಾಡಿ ಬಿಡೋದಂದ್ರೆ ತುಂಬಾ ಇಷ್ಟ ಮೇಡಮ್.
1: ಆಹಾ, ನೋಡಿ ನೋಡಿ, ದೋಣಿ ಮಾಡ್ತಾ ಇದ್ರಿ ಮಳೆಯಲ್ಲಿ ಅಂತಂದ್ರೆ. ಇವಾಗ್ಲೂ ಕೂಡ ಅಂದ್ರೆ ಮಳೆಯಲ್ಲಿ ಅಂದ್ರೆ ಮನೇಲಿ ಬೈಯಲ್ವಾ?
2: ಬೈತಾರೆ ಮೇಡಮ್.
1: ಆದ್ರೂ ಮಳೆಯಲ್ಲಿ ಆಟ ಆಡ್ತೀರಾ?
2: ಹೌದು ಮೇಡಮ್.
1: ಓಕೆ ಕರುಣ್ಯ, ಹಾಗಾದ್ರೆ ಜಾಸ್ತಿ ಆಟ ಆಡ್ಬೇಡಿ, ಆಮೇಲೆ ಶೀತ ಜ್ವರ ಬಂದ್ರೆ ಸ್ಕೂಲಿಗೆ ಹೋಗಕ್ ಆಗೋದಿಲ್ಲ, ತಪ್ಪಿಸ್ಕೊಂಡ್ಬಿಡ್ತೀರಿ ಅಲ್ವಾ?
2: ಹೌದು ಮೇಡಮ್.
1: ಓಕೆ ಕರುಣ್ಯ, ಕರೆ ಮಾಡಿದಕ್ಕಾಗಿ ಧನ್ಯವಾದ.
2: ಧನ್ಯವಾದಗಳು ಮೇಡಮ್.
1: ಓಕೆ ಸ್ನೇಹಿತರೆ, ಇದೀಗ ಮುಂಗಾರು ಮಳೆಯ ಚಿತ್ರದ ಹಾಡೊಂದನ್ನ ಕೇಳಿ ಬರೋಣ.

0: ಓಕೆ ಸ್ನೇಹಿತರೆ, ಮುಂದಿನ ಕರೆ. ಹಲೋ
1: ಹಲೋ ಮೇಡಮ್ ಅವರೇ.
0: ಹಲೋ ನಮಸ್ತೆ, ಯಾರಿದು?
1: ಹಲೋ ನಮಸ್ಕಾರ ಮೇಡಮ್ ಅವರೇ, ಹೇಗಿದ್ದೀರಾ? ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು.
0: ನಾನ್ ಚೆನ್ನಾಗಿದ್ದೀನಿ. ಯಾವಾಗ್ಲೂ ಇದೊಂದು ಡೈಲಾಗು, ಹೇಗಿದ್ದೀರಿ ಅಂತ ಕೇಳ್ತಾ ಇರ್ತೀವಿ, ತುಂಬಾ ಖುಷಿ ಆಗುತ್ತೆ ಚಿಕ್ಕಪ್ಪ ಅವರೇ.
1: ಹೌದು ಮೇಡಮ್ ಅವರೇ, ಅದು ನಮ್ಮ ಒಂದು ಮೊದ್ಲಿಂದಾನು ಬಂದ್ಬಿಟ್ಟಿದೆ ಅದು. ಈಗಿಂದಲ್ಲ, ಅದು ಯಾವಾಗ್ಲೂ ಯಾರಿಗಾರು ಏನಾರು ಒಂದ್ ಮಾತಾಡ್ಸ್ಬೇಕಾದ್ರೆ ಅದೊಂದು ಯೋಗಕ್ಷೇಮದ ವಿಚಾರ ಮಾಡೋದೇ ಒಂದು ಅದು ಮಾತು.
0: ಖಂಡಿತ ಈ ಅಭ್ಯಾಸ ಹೀಗೆ ಮುಂದುವರಿಲಿ. ಓಕೆನಾ? ಓಕೆ, ಹಾಗಾದ್ರೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಅಂತ ಅನ್ಕೊಂತೀನಿ, ವಿಷಯ ಕೂಡ ಗೊತ್ತಾಗಿರುತ್ತೆ.
1: ಖಂಡಿತವಾಗ್ಲೂ ಮೇಡಮ್ ಅವರೇ, ನಾವು ಮೊದಲ ಮಳೆ ಬಂದಾಗ ನಾವು ತುಂಬಾ ಖುಷಿ ಪಡ್ತಾ ಇರ್ತೀವಿ.
0: ಹೌದು, ನಿಮ್ ಕಡೆ ಮಳೆ ಜಾಸ್ತಿ ಅಲ್ವಾ ಶಿವಮೊಗ್ಗ ಕಡೆ ಎಲ್ಲ?
1: ಹೌದು ಕಣ್ರಿ, ಮೊದ್ಲೆಲ್ಲ ಆತರ ಇತ್ತು, ಈಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಈಗ ಚಿತ್ರದುರ್ಗದಲ್ಲಿ ಫಸ್ಟ್ ಬರುತ್ತೆ, ಆ ನಂತರ ಶಿವಮೊಗ್ಗದ ಬರುತ್ತೆ.
0: ಹಂಗಂತೀರಾ? ಹಂಗೇನಿಲ್ಲ, ಎಲ್ಲ ಕಡೆ ಇವಾಗ ಮಾಮೂಲಿಯಾಗಿ ಬರ್ತಾ ಇದೆ ಅಲ್ಲ.
1: ಸ್ವಲ್ಪ ಬರ್ತಾ ಇರುತ್ತೆ, ಆದ್ರೆ ಹಿಂದೆಲ್ಲ ಮಲೆನಾಡು ಅನ್ನೋ ಒಂದು ಮಾತಿಗೆ ಸರಿಯಾಗಿ ಇತ್ತು. ಅದು ಮಲೆನಾಡು ಹೆಬ್ಬಾಗಿಲ್ಲ ಅಂದ್ರೆ ಅದು ಮಳೆಗಾಲ ಯಾವಾಗ.
0: ಅವಾಗಂದ್ರೆ ಇವಾಗ ನಿಮ್ಮ ಶಿವಮೊಗ್ಗ ಕಡೆ ಆಗುಂಬೆ ಅಲ್ಲೇನೆ ಅಲ್ವಾ ಮಳೆ ಪ್ರದೇಶ ಜಾಸ್ತಿ ಇರೋದು? ಅದು
1: ಹೌದು ಹೌದು, ತೀರ್ಥಹಳ್ಳಿ, ಆಗುಂಬೆ, ಸಾಗರ, ಹೊಸನಗರ, ಈ ಕಡೆ ಎಲ್ಲ ತುಂಬಾ ಮಳೆ ಜಾಸ್ತಿ. ಅಂದ್ರೆ ಅದು ಕಾಡು ಇದೆಯಲ್ಲ, ಹೆಚ್ಚ ಕಾಡು ಇರೋದ್ರಿಂದ ಮಳೆ ಆ ಕಡೆ ಬರ್ತಾನೆ ಇರುತ್ತೆ. ಅದಕ್ಕೆ ನಾವ್ ಹೇಳೋದು, ಗಿಡ ಮರಗಳನ್ನ ಬೆಳೆಸ್ಬೇಕು, ಕಡಿಬಾರ್ದು ಅಂತ ಯಾಕೆ ಹೇಳೋದಂದ್ರೆ, ಇದೇ ವಿಚಾರಕ್ಕೆ ನಾವು ಎಷ್ಟು ಗಿಡ ಮರಗಳನ್ನ ಬೆಳೆಸ್ತೇವೋ ನಾವು ಅಷ್ಟೇ ನಾವು ಮಳೆ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಇರುತ್ತೆ ನಮ್ಗೆ.
0: ನಿಜ ನಿಜ. ಓಕೆ ಚಿಕ್ಕಪ್ಪ ಅವರೇ, ಹಾಗಾದ್ರೆ ಮಳೆ ಹಾಗೆ ನೆನಪುಗಳು ಅಂದ್ರೆ ಆ ಮಳೆ ನಿಮಗೆ ಯಾವೆಲ್ಲ ನೆನಪುಗಳ ಒಂದು ಬುತ್ತಿಯನ್ನ ತೆರೆದಿಡುತ್ತೆ?
1: ನಾವು ಮಳೆ ಬಂದಾಗ ನೋಡ್ರಿ, ಖುಷಿ ಪಡಬೇಕ ವಿಚಾರ ಏನಪ್ಪಾ ಅಂದ್ರೆ, ಈಗ ಮೊತ್ತ ಮೊದಲ ಮಳೆ ಬಂದಾಗ ಒಂದು ಆ ರೋಡ್ ನಲ್ಲಿ ಮಣ್ಣಿನ ಒಂದು
0: ಸುವಾಸನೆ
1: ಒಂದು ತುಂಬಾ ಚೆನ್ನಾಗಿರುತ್ತೆ ಅದು. ಮತ್ತೆ ನೋಡ್ರಿ, ನಾವು ಬಾಲ್ಯದಲ್ಲಿ ಇದ್ದಾಗ ನಾವು ಹುಡುಗರೆಲ್ಲ ಗುದಾಡ್ಕೊಂತ ಹೋಗ್ತಾ ಇರ್ತಿದ್ವಿ, ಮಳೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಏನು ಗೊತ್ತಾಗ್ತಿರ್ಲಿಲ್ಲ. ಒಟ್ಟಿನಲ್ಲಿ ಅವ್ರನ್ನ ಇವ್ರು ಬೀಳ್ತಾನೆ, ಇವ್ನ ಅವ್ರು ಬೀಳ್ಕೊಂಡು ಹೋಗ್ತಾ ಇರ್ತಿದ್ವಿ, ಶಾಲೆಗೆ ಬೈಸ್ಕೊಂತ ಇರ್ತಿದ್ವಿ, ಮತ್ತೆ ಮನೆಗೆ ಬರ್ತಿದ್ವಿ. ಮನೇಲಿ ಕೂಡ ನಮ್ಮ ತಾಯಿ ಬೈಯರು, ಆದ್ರೆ ತಾಯಿ ಬೈಯರು ಅಂದ್ರೆ ಅದ್ ಮೇಲಿಂತರಕ್ ಮಾತ್ರ ಬೈಯರು. ಅವ್ರು ಯಾವಾಗ್ಲೂ ಆ ಒಂದು ತಾಯಿ ಸೆರಗಿನಲ್ಲಿ ತಲೆ ಒರೆಸೋದಂದ್ರೆ ಮಕ್ಕಳಲ್ಲಿ ಮೇಲಿನ ಒಂದು ಬಹಳ ಪ್ರೀತಿ ಮನಸ್ಸಲ್ಲಿ ಇರುತ್ತೆ. ತಾಯಿಗೆ ಬೈದ್ರು ಕೂಡ ಆ ಮನಸ್ಸಲ್ಲಿ ಇರುತ್ತೆ ಪ್ರೀತಿ, ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ. ತಾಯಿ ಸೆರಗಿನಲ್ಲಿ ತಲೆ ಒರೆಸೋ ಅನ್ನೋ ನೆನಪು ನಮ್ ಜೀವ ಇರೋವರೆಗೂ ನಾವು ಮರೆಯಕ್ ಸಾಧ್ಯನೇ ಇಲ್ಲ ಮೇಡಮ್ ಅವರೇ.
0: ನಿಜ ನಿಜ. ಬೈದ್ರೆ ಏನಕ್ ಬೈತಾರೆ ಅಂತಂದ್ರೆ, ಜ್ವರ ಇರುತ್ತೆ ಅದಕ್ಕೋಸ್ಕರ ಅಂತ ಹೇಳಿ ಅಲ್ವಾ?
1: ಹೌದೌದು ಹೌದು ಮೇಡಮ್ ಅವರೇ, ಮೊದಲನೇ ಮಳೆಗೆ ಏನಾದ್ರು ನಾವು ತಲೆ ತೋಚ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಶೀತ, ತಲೆನೋವು, ಜ್ವರ ಇವೆಲ್ಲ ಬೇಗ ಬಂದ್ಬಿಡ್ತವೆ. ಹಾಗಾಗಿ ನಾವು ಮೊದಲನೇ ಮಳೆಗೆ ಜಾಸ್ತಿ ಹೆಚ್ಚಾಗಿ ನೆನೆಯಕ್ ಹೋಗ್ಬಾರ್ದು. ಆಮೇಲೆ ನೋಡ್ರಿ, ಈಗ ರೇಷ್ಮೆ ಬಟ್ಟೆಗಳು ಯಾವ್ದೇ ಆಗಿರ್ಲಿ, ಬಟ್ಟೆಗಳನ್ನ ಮಳೆಯಲ್ಲಿ ನೆನೆಸಬಾರ್ದು.
0: ಈಗ ತಾನೇ ಅಂದ್ರೆ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದೀರಿ ಅಂತ ಅನ್ಸುತ್ತೆ, ನಮ್ಮ ಕೇಳುಗರು ಒಬ್ರು ಮಳೆ ನೆನೆಸ್ಬೇಕು ಅಂತ ಹೇಳ್ತಾ ಇದಾರೆ, ಆದ್ರೆ ನೀವು ನೆನೆಸಬಾರ್ದು ಅಂತ ಹೇಳ್ತಾ ಇದ್ರಿ, ಏನಿದು?
1: ಅಂದ್ರೆ ನೆನ್ಸೋದ್ರಿಂದ ಏನಾಗುತ್ತೆ ಅಂದ್ರೆ, ಅದು ಅದ್ರಲ್ಲಿ ನೀರಿನಲ್ಲಿ ಮಳೆ ನೀರಿನಲ್ಲಿ ಅಂಟಿನ ಅಂಶ ಇರುತ್ತೆ, ಅದು ಡ್ರೈ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಕಲೆ ಕಲೆ ಕಲೆ ತರ ಆಗ್ಬಿಡುತ್ತೆ. ಹಾಗಾಗಿ ನಾವು ರೇಷ್ಮೆ ಬಟ್ಟೆಗಳನ್ನ ನೀರ ನೆನೆಸಬಾರ್ದು ಅಂದ್ರೆ, ನೀರಾಗ ನೆನೆಸೋದ್ರಿಂದ ಮಳೆ ನೀರಿಗೆ ಮಾತ್ರ ನೆನೆಸಬಾರ್ದು ಅಂತ ನಾವು ಹೇಳೋದು.
0: ಓಕೆ, ಈ ಸಂಬಂಧ ನಂಗೂ ಅಷ್ಟು ಅನುಭವ ಇಲ್ಲ ಇದ್ರ ಸಂಬಂಧ, ಸೊ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಂದ್ರೆ ನಿಮ್ಮ ಅನುಭವಗಳನ್ನ ಕೇಳ್ತಾ ಇದ್ದೀನಿ.
1: ಹೌದೌದು ಮೇಡಮ್, ಅದೇ ನಮಗೆ ಅನಿಸಿದ್ದನ್ನ ನಾವ್ ಹೇಳ್ತಾ ಇರೋದು ಪರವಾಗಿಲ್ಲ, ಒಂದು ಅನಿಸಿಕೆ ಅದು, ಅದಕ್ಕೆ ನಾವು ಏನ್ ಮಾಡಕ್ಕಾಗಲ್ಲ. ಮಳೆ ಒಂದು ಮಳೆ ನೆನ್ರ ನೆನ್ಪನ್ನ ನೀವು ಈಗ ನೀವು ನಮ್ದು ಹಳೆ ನೆನ್ಪಿಗೆ ಕರ್ಕೊಂಡು ಹೋಗ್ಬಿಟ್ರಿ,
0: ಹಾಗಾಗಿ
1: ಖುಷಿ ಆಯ್ತು. ತುಂಬಾ ಮಳೆಯಲ್ಲಿ ನಾವು ನೆನೀತಾ ಇದ್ವಿ, ಅವಾಗ ನಮ್ಗೆ ಏನು ಪರಿಜ್ಞಾನನೇ ಇರ್ತಿರ್ಲಿಲ್ಲ, ನಾವು ಶೀತ ಬರುತ್ತಾ ಜ್ವರ ಬರುತ್ತಾ ಯಾವ್ದು ಇರ್ತಾನೆ ಇರ್ಲಿಲ್ಲ. ಅವೆಲ್ಲ ಶೀತ ಜ್ವರ ಕೆಮ್ಮು ಎಲ್ಲ ಬಂದ ಮೇಲೆ ಗೊತ್ತಾಗೋದು ನಾವು
0: ಮಳೆಯಲ್ಲಿ ನೆನೆದಿದ್ದೀರಿ ಅಂತ. ಹೌದು. ಓಕೆ ಚಿಕ್ಕಪ್ಪ ಅವರೇ, ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಅವಕಾಶ ಕೊಟ್ಟ ನಿಮಗೂ ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ.
0: ನಮಸ್ತೆ. ಓಕೆ ಸ್ನೇಹಿತರೆ, ಇದೀಗ ಒಂದು ಪ್ರಕಟಣೆ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಓಕೆ ಸ್ನೇಹಿತರೆ, ಮುಂದಿನ ಕರೆ. ಹಲೋ ಹಲೋ
5: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ.
5: ಚಳ್ಳಕೆರೆ.

0: ವೆಂಕಟೇಶ್ ಅವರು ಚಳ್ಳಕೆರೆಯಿಂದ. ಓಕೆ, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ?
1: ಎಲ್ಲಾ ಕಾರ್ಯಕ್ರಮ ಕೇಳ್ತಿರ್ತೀವಿ ಮೇಡಮ್.
0: ಓಕೆ, ಹಾಗಾದ್ರೆ ಮಳೆ ಹಾಗೂ ನೆನಪುಗಳು ಏನೇನಿವೆ ನಿಮ್ಮ ಜೀವನದಲ್ಲಿ?
1: ಮೇಡಮ್, ಮಳೆ ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಇದೆ. ಇನ್ನ ತುಂಬಾ ಮಳೆ ಬರಬೇಕು, ಕೆಲವು ಕೆರೆ ಡ್ಯಾಮ್ಗಳು ಎಲ್ಲ ತುಂಬಾ ಭರ್ತಿ ಆಗ್ಬೇಕು.
0: ಓಕೆ,
1: ನಮ್ಮ ಊರು ಕೆರೆಗಳಿಗೆಲ್ಲ ನೀರು, ರೈತರಿಗೆಲ್ಲ ನೀರಿನ ತುಂಬಾ ಬೇಕು.
0: ಅಂದ್ರೆ ನೀವು ಮಳೆಯಲ್ಲಿ ನೆಂದಿರೋದು ಅಥವಾ ಬಯಸ್ಕೊಂಡಿರೋದು ಅಥವಾ ಸಣ್ಣ ಹುಡುಗರಿದ್ದಾಗಿದ್ದ ಈ ಮಳೆ ನಂಗೆ ಈಗಲೂ ಕಾಡುತ್ತೆ ಅನ್ನೋಂಥದ್ದು ಏನಾದ್ರೂ?
1: ಮೇಡಮ್, ತುಂಬಾ ಖುಷಿ. ಇವಾಗ ವಯಸ್ಸು ಆಗಿದೆ, ಹೋಗ ಕಾಲ ಆದಾಗ ತುಂಬಾನೇ ಆಟ ಆಡ್ತಿದ್ವಿ, ನೆನ್ಪಿದ್ವಿ, ಮನೆಗೆಲ್ಲ ಬೈಸ್ಕೊಂಡು, ನೆಗಡಿ ಜ್ವರ ಅದೆಲ್ಲ ಆಗ್ತಿತ್ತು. ಈಗ ನಮ್ಮ ಮಕ್ಕಳನ್ನ ಬಿಡಕ್ಕೂ ನಾವು ನಮ್ಗೆ ಒಂಥರ ಭಯ ಆಗುತ್ತೆ.
0: ಹಾಗಾದ್ರೆ ಮಳೆಯಲ್ಲಿ ಆಟ ಆಡ್ತಿರೋರ್ನ ನೋಡಿ ಬೈತಿರ್ತೀರಾ ಅಥವಾ ಏನಾದ್ರೂ ಹೇಳ್ತಿರ್ತೀರಾ?
1: ಹ್ಞೂ ಮೇಡಮ್, ಯಾಕಂದ್ರೆ ಈಗಿನ ಕಾಲದಲ್ಲಿ ತುಂಬಾ ವಿಚಾರ. ಮುಂಚೆ ಅಂತೂ ನಮ್ ಕಾಲದಲ್ಲಿ ಅಂತವೇನ ಕಾಯಿಲೆಗಳು ಅಂತ ಜಾಸ್ತಿ ಇರ್ತಿರಲ್ಲ. ಸೊಳ್ಳೆಗಳಿಂದ ಜ್ವರ, ಡೆಂಗ್ಯೂ ಜ್ವರ ಅಂತ ಇಂತ ಮಲೇರಿಯಾ ಎಲ್ಲ ಬರುತ್ತೆ. ಸ್ವಲ್ಪ ನೆನ್ಬಿಟ್ರೆ ಈಗಿನ ಕಾಲ ಭಾರಿ ಹುಷಾರ, ತುಂಬಾ ಸೂಕ್ಷ್ಮ ಇವಾಗ ಜೀವ.
0: ಹೌದು ಹೌದು,
1: ಹಂಗಾಗ್ಬಿಟ್ಟು ನಮ್ಮ ಮಕ್ಕಳಿಗೆ ಸ್ವಲ್ಪ ಮಳೆ ಬಂದ ಏನ ಅವ್ರಿಗೆ ಹೊತ್ತ ಈಗ ಮಳೆ ಬಂದ್ರೆ ಏನೋ ಖುಷಿ. ಇಷ್ಟು ದಿನ ಎಲ್ಲ ಒಳಗಡೆ ಎಲ್ಲ ಇದ್ದು ಸೆಕೆ ಬಿಸಿಲು
0: ಅಲ್ವಾ, ಮತ್ತೆ
1: ಈಗ ಮಳೆ ಬಂದ್ರೆ ಏನೋ ಒಂಥರ ಖುಷಿ ಅವ್ರಿಗೆ
0: ಅಲ್ವಾ. ಓಕೆ, ವೆಂಕಟೇಶ್ ಅವರೇ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು, ಧನ್ಯವಾದ.
0: ಮುಂದಿನ ಕರೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ.
2: ಪೂಜಾ ಅಂತಂದ್ರು, ಗೋಪನಹಳ್ಳಿಯಿಂದ.
0: ಪೂಜಾ ಅವರು ಗೋಪನಹಳ್ಳಿಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಿ ಪೂಜಾ ಅವರೇ?
2: ನಮ್ದು ಕೃಷಿ, ರೈತರ ಫ್ಯಾಮಿಲಿ ಮ್ಯಾಮ್.
0: ಹಾ, ಹಾಗಾದ್ರೆ ಮಳೆ ನಿಮಗೆ ತುಂಬಾ ಒಂದು ಅನುಭವಗಳನ್ನ ಕೊಟ್ಟಿರತ್ತೆ ಅಲ್ವಾ?
2: ಅದೇ ವಿಚಾರವಾಗಿ ಕೆಲವೊಂದು ಅನುಭವ ಆಗಿರೋನ್ನ ಕೆಲವೊಂದು ಅನುಭವಗಳನ್ನ ಹೇಳ್ತೀನಿ.
0: ಆಯ್ತು, ಒಂದೆರಡು
2: ಕೆಲವೊಂದು.
0: ಆಯ್ತು, ಒಂದೆರಡು ಹೇಳಿ.
2: ನಮ್ದು ಕುರಿ ಎಲ್ಲ ಕಾಯ್ತೀವಿ ಮ್ಯಾಮ್. ಕುರಿ ಹೋದಾಗ ಇಲ್ಲಿಗೆ ಒಂದ್ ವರ್ಷದಿಂದ, ಇದೇ ವರ್ಷದ ಅಂದ್ರೆ 2025 ಮುಂಗಾರು ಮಳೆಗೆ ಪಶ್ಚಿಮದ್ದು ಇದು ರೋಹಿಣಿ ಏನ್ ಬರ್ತಾಳೆ ಆ ಮಳೆಗೆ ನಾನು ನಮ್ಮಅಮ್ಮ ನೆಂದಿತ್ತು. ಅದು ಮಧ್ಯಾಹ್ನ ಹೊತ್ತಾಗೆ 1:30-2:30 ಟೈಮ್ ನಾಗೆ, 2.5 ಗಂಟೆ ಟೈಮ್ ಅಲ್ಲಿ. ಆ ನೆನಪುಗಳು ಮರೆಯಕ್ಕಾಗಲ್ಲ ಮ್ಯಾಮ್. ಆ ನೆನಪು ನಮ್ ಕುರಿ ಎಲ್ಲ ಇನ್ನ ತೊಳೆದಿರ್ಲಿಲ್ಲ. ಅಂದ್ರೆ ವರ್ಷಕ್ಕೆ 3-4 ತೊಳಿತೀವಿ, 2 ಆಗ್ತವೆ ಬಟವು. ಅದ್ರಾಗೆ ಆ ಸರಿ ತೊಳಿಯಕ್ ಆಗಿರ್ಲಿಲ್ಲ, ಏನೋ ಕಾರಣದಿಂದ, ನೀರಿಲ್ಲ ಅನ್ನೋ ಕಾರಣದಿಂದ. ಹಾಗಾಗಿ ಅವತ್ತು ಚೆನ್ನಾಗ್ ನೆಂದು ಎಲ್ಲ, ಆಮೇಲೆ ಒಂದು 4:30 ಟೈಮ್ ಅಲ್ಲಿ ಸೂರ್ಯ ಅಸ್ತ ಆಗೋ ಮೂಮೆಂಟ್ ನಾಗೆ ಸೂರ್ಯ ಕಂಡ, ಅವಾಗೆಲ್ಲ ಮೈಯೆಲ್ಲ ಕೊಡುಕಣ ಮ್ಯಾಮ್. ಅದಂತೂ ಮರೆಯಕ್ಕಾಗಲ್ಲ. ಆ ವಿಡಿಯೋ ಮೊನ್ನೆ ಇತ್ತು ನೋಡಿ, ತುಂಬಾ ಖುಷಿ ಪಟ್ಟೆ.
0: ತುಂಬಾ ಖುಷಿ ಪಟ್ರಾ? ಓಕೆ.
2: ಅದೊಂದು. ತಿರ್ಗಾ ಇದು ನಮ್ ರೈತರು ಇದು ಬಂದ್ರೆ ಮ್ಯಾಮ್, ಇಲ್ಲಿಗೆ 2018 ಅನ್ಸುತ್ತೆ, ಅಲ್ಲಿ 2018 ಅಂದ್ರೆ 2015-16 ಸಾಲಿಯಿಂದ 2018 ಮಳೆ ಬಂದಿರ್ಲಿಲ್ಲ, ಬರಗಾಲ ಪ್ರದೇಶ ಆಗಿತ್ತು ಅವಾಗ.
0: ಓಕೆ, ಗೋಪನಹಳ್ಳಿ. ಗೋಪನಹಳ್ಳಿಯಲ್ಲಿ
2: ಅಂದ್ರೆ ನಮ್ ಕಡೆ ಸುತ್ತಮುತ್ತ, ಚಳ್ಳಕೆರೆ ಸುತ್ತಮುತ್ತ ಮ್ಯಾಮ್.
0: ಓಕೆ.
2: ಅವಾಗ 5-6 ಬದ್ದಿದ ತರಣ ಅದು ಆ ವರ್ಷ ಬಂದಿತ್ತು. ಆ ವರ್ಷ ಬಂದಾಗ ಫುಲ್ ಪಶ್ಚಿಮ ಮಳೆ, ಇನ್ನೊಂದು ಇಲ್ಲೆಲ್ಲ ಹಳ್ಳ ಎಲ್ಲ ಹರಿತಿದ್ವು ಮ್ಯಾಮ್, ಅವೆಲ್ಲ ಬತ್ತಿ ಹೋಗ್ಬಿಟ್ಟಿದ್ವು. ತಿರ್ಗಾ ಅವೆಲ್ಲ ತುಂಬಿದ್ವು. ತಿರ್ಗಾ ಅದೇ ವರ್ಷನೆ ನಮ್ದು ಚಿಕ್ಕ ಗುಡಿ ಇತ್ತು ಆಂಜನೇಯಂದು, ಚಿಕ್ಕದಂದ್ರೆ ಹಳೆ ಗುಡಿ ನೋಡಿದ್ರ ಅನ್ಸುತ್ತೆ, ಬಿಳೆ ಇದು ಸುಣ್ಣ ಹೊಡೆದು ಕಲ್ಲಿ ಕಟ್ಟಿರ್ತಾರಲ್ಲ.
0: ಹೌದು ಹೌದು ಹೌದು, ಹೇಳಿ.
2: ಆ ಗುಡಿ ಇದು ಬಿದ್ದೋಗಿತ್ತು ಮ್ಯಾಮ್, ಅಂದ್ರೆ ಕಿತ್ತಿದ್ರು, ಬಿದ್ದೋಗಿರ್ಲಿಲ್ಲ, ಸೋರ್ ಅದು ಕಿತ್ತಿದ್ರು ಹೊಸ ಗುಡಿ ಕಟ್ಟಕ್ಕೋಸ್ಕರ.
0: ಓಕೆ.
2: ಅದು 2026
0: ನೂತನ
2: ದೇವಸ್ಥಾನವಾಗಿತ್ತು, ಅದು ಉದ್ಘಾಟನೆ ಮಾಡಿದ್ವಿ ಮೊನ್ನೆ 2026-2025 ಇದು ಎಲ್ಲ ಮುಗಿಸಿದ್ರು. ಇನ್ನೊಂದಂದ್ರೆ ಅದೇ ಇದ್ರಲ್ಲಿ ನಮ್ದು ಇಲ್ಲಿ ಇದು ಸೇತುವೆ ಬರುತ್ತೆ ಮ್ಯಾಮ್, ಊರಿನ ನೀರೆಲ್ಲ ಹೊರಕ್ ಹೋಗಂಗೆ.
0: ಓಕೆ.
2: ಆ ಸೇತುವೆ ಬಿದ್ದೋಗಿತ್ತು ಅದೇ ವರ್ಷದಲ್ಲಿ, ನಾವು ಪಿಯುಸಿ ಓದ್ತಿದ್ವಿ ಮ್ಯಾಮ್. ಅದಂತೂ ಮರೆಯಕ್ಕಾಗಲ್ಲ. ಅಲ್ಲಿಂದ ಬರ್ಬೇಕಾದ್ರೆ ಆ ಕೊಚ್ಚೆ ಎಲ್ಲ ದಾಟ್ಕೊಂಡು ಜಂಪ್ ಮಾಡ್ಕೊಂಡು ಒಬ್ರು ತಿರ್ಗಾ ಒಬ್ರು ಕೈಯಿಂದ ಒಬ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ತಿದ್ವಿ ಅವಾಗ. ಅಂದ್ರೆ ಅದು ಕೊಚ್ಚೆ ಇದಾಗಿತ್ತಲ್ಲ, ಅದೆಲ್ಲ ಸೇತುವೆನ ತೆಗ್ದ್ಬಿಟ್ಟಿದ್ರು. ಸೊ ಆ ಕಡೆ ಈ ಕಡೆಗೆ ತಡಕೋ.

0: ಅದಕ್ಕೆ ಒಂದ್ ಅಲ್ಗೆ ಟೈಪ್ ಹಾಕಿ ಸುಮ್ನೆ ನಡಿಯೋ ತರ ಮಾಡಿದ್ರು, ಒಂದ್ ಅಂದ್ರೆ ಬೈಕ್ ಹೋಗೋ ರೀತಿಯಲ್ಲಿ ಮಾಡಿದ್ರು ಅಲ್ಗೆ ಟೈಪ್ ಹಾಕಿ. ಆ ನೆನಪುಗಳನ್ನ ಮರೆಯಕ್ಕಾಗಲ್ಲ ಮ್ಯಾಮ್. ಇನ್ನೊಂದು, ನಾವು ಯಾವ್ದೇ ಮಳೆ ಬಂದ್ರು ಕುರಿಯಕ್ಕೆ ಹೋಗಿದ್ದೆ ಮ್ಯಾಮ್ ಇಲ್ಲಿಗೆ 2 ವರ್ಷದ ಹಿಂಚೆ. ನಮ್ಮ ಅಪ್ಪಾಜಿ ಅವರು ಅಲ್ಲಿದ್ರು, ಇನ್ನೇನು ಮಳೆ ಬರೋ ಮೂಮೆಂಟ್ ಹೋಗ್ ಬರಮ್ಮ ಅಂತ ಅಮ್ಮರು ಹೇಳಿದ್ರು. ಅದಕ್ಕೆ ಅಪ್ಪಾಜಿ ಒಬ್ಬರೇ ಆಗ್ತಾರ್ತೇವೆ, ಅತ್ಲಾಗಿತ್ಲ ಸಾರೆ ಆಡವು ಕುರಿಗಳು. ಯಾಕಂದ್ರೆ ಅವು ಕುರಿ ಜಾತಿನೇ ಅಷ್ಟ ಮ್ಯಾಮ್, ಮೇಕೆಗಳು ಬೇರೆ ಇರ್ತಾವ.
1: ಅವ್
0: ಗಿಡಗಳು ತಂದಿ ಮಳೆ ಅಂದ್ರೆ ಮೇಕೆಗಳಿಗೆ ಆಗಲ್ಲ.
1: ಓಕೆ.
0: ಯಾಕಂದ್ರೆ ಒಂದನಿ ಎರಡನಿ ಬಿದ್ರೆ ಸಾಕು ಅವಕ್ಕೆ ಒಂಥರ ನರ್ವಸ್ ಆದಂಗ ಆಗುತ್ತೆ, ಅಂದ್ರೆ ಒಂಥರ ಚಳಿ ಜ್ವರ ಬಂದಂಗೆ. ಈ ಕುರಿಗಳಿಗೆ ಅಂದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಮ್ಯಾಮ್, ಆದ್ರೆ ಅವು ತೆಳ್ಳನೆಯ ಕೂದ್ಲು ಇರ್ತಾವಲ್ಲ, ಹಾಗಾಗಿ ಅವಕ್ಕೆ ಮಳೆ ಅಂದ್ರೆ ಅಷ್ಟು ಕಷ್ಟೇ.
1: ಓಕೆ ಪೂಜಾ ಅವರೇ,
0: ಅವೆಲ್ಲ ಹೋಗಿ ಜಾಲಿಗಿಡ್ದಾಗ ಹೋಕಂತವೆ, ಕುರಿ ಎಲ್ಲ ಬೈಲಾಗಿರ್ತವೆ, ಹೋಗಮ್ಮ ತಿರ್ಗಿ ಅತ್ಲಾಗನ ಹೋದವ ಅಂತ ಕಳ್ಸಿದ್ರು. ಅವಾಗ ಇಲ್ಲಿ ಗೌಡ್ರು ಜಾಲಿಗಿಡ ಅಂತ ಬರ್ತೇವೆ, ಗೌಡ್ರು ಕಪ್ಲೆ ಅಂತ ನಮ್ಮೂರ ಹತ್ರ.
1: ಓಕೆ.
0: ಅವೆರಡ್ ಜಾಲಿಗಿಡ್ ಮಧ್ಯೆ ನಾನು ಹೋಗಿ ಹೊತ್ಕೊಂಡ್ ಕುತ್ಕೊಂಡ್ಬಿಟ್ಟೆ ಮ್ಯಾಮ್, ಅಷ್ಟು ಮಳೆ ಬರೋದು ಅವತ್ತು.
1: ಹೌದಾ?
0: ಛತ್ರಿ ಇಟ್ಟಿದ್ರು, ಆ ಛತ್ರಿ ಸಮೇತ ಹಾಕೊಂಡು ಹೋಗ್ಬಿಟ್ಟಿತ್ತು ಮ್ಯಾಮ್.
1: ಓಕೆ ಪೂಜಾ ಅವರೇ, ತುಂಬಾ ಚೆನ್ನಾಗಿ ಅಂದ್ರೆ ಗ್ರಾಮೀಣ ಸೊಗಡಿನ ಅಲ್ಲಿ ಒಂದು ಅನುಭವಗಳನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ.
0: ಇನ್ನೊಂದು ವಿಚಾರ
1: ಪೂಜಾ ಅವರೇ, ಸಮಯ ಬೇರೆ ಕಮ್ಮಿ ಇದೆ, ಒಂದೆರಡು ಹೇಳಿ ಅಂತಂದೆ, ಆದ್ರೂ ತುಂಬಾ ಚೆನ್ನಾಗಿ ಹೇಳಿದ್ರಿ.
0: ಅನುಭವ ಏನಲ್ಲ, ಈಗಿನ ಮಕ್ಕಳಿಗೆ ಅದು ಎಕ್ಸ್ಪೀರಿಯನ್ಸ್ ಅಂದ್ರೆ ಅನುಭವ ಆಗ್ಬೇಕಂತ ನಾನು ಇಷ್ಟಪಡ್ತೀನಿ. ನನಗೆ ಗೊತ್ತಿಲ್ಲ.
1: ಓಕೆ ಹೇಳಿ.
0: ಯಾಕಂದ್ರೆ ಮ್ಯಾಮ್ ಇವಾಗ ಮಣ್ಣಿ ಎಲ್ಲ ಮುಟ್ಟಿ ಇದು ಮಾಡ್ಕೊಂಡ್ರೆ ಮಾತ್ರ ನಾವು ಆರೋಗ್ಯವಾಗಿರಕ್ ಸಾಧ್ಯ.
1: ಹೌದು.
0: ಅದು ಗಲೀಜು ಹಂಗಿಂಗ್ ಅಂದ್ರೆ ಅದ್ರಾಗಿರೋ ಲವಣಾಂಶಗಳು ನಮಗ್ ಸಿಗದೇ ಇಲ್ಲ,
1: ಅಂಶಗಳು ಬರೋದಿಲ್ಲ ಅಂತ ಹೇಳ್ತೀರಿ.
0: ಓ ಅಲ್ಲ ಮ್ಯಾಮ್, ಇವಾಗ ಏನಾದ್ರೂ ಮುಟ್ಟಿದ್ರೆ ರೋಗ ನಿರೋಧಕ ಶಕ್ತಿನೂ ಇರುತ್ತೆ ಮಣ್ಣಲ್ಲಿ.
1: ಹೌದು ಹೌದು.
0: ಹಾಗಾಗಿ ನಾವು ಪ್ರತಿಯೊಂದು ಮಕ್ಕಳನ್ನ ಆಟ ಆಡಕ್ಕೆ ಬಿಟ್ಬಿಡ್ಬೇಕು. ಯಾರ ಕೆಸರಾಗ ಆಗ್ತಾರ ಪರವಾಗಿಲ್ಲ, ಇನ್ನೊಂದ್ಸರಿ ಸ್ನಾನ ಮಾಡ್ತಿದ್ರು ಚಿಂತಿಲ್ಲ ಮ್ಯಾಮ್.
1: ಮಳೆ ನೆನೆಸ್ರಿ, ಕೆಸರಲ್ಲಿ ಆಡ್ಲಿ ಅಂತ ಹೇಳ್ತಿದ್ದೀರಿ.
0: ಓ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿ ತಿರ್ಗಾ ಅವ್ರಿಗೆ ಹುಮ್ಮಸ್ ಇರ್ಬೇಕು. ಇನ್ನೊಂದ್ಸರಿ ನಾನ್ ಏನಾದ್ರೂ ಮಾಡಕ್ಕೂ ಅವ್ರಿಗೆ ಹುಮ್ಮಸ್ ಇರ್ಬೇಕು ಮಕ್ಳಿಗೆ.
1: ಖಂಡಿತ ಪೂಜಾ ಅವರೇ, ಅಂದ್ರೆ ಆ ಅನುಭವವೇ ಚಂದ ಅನ್ಸುತ್ತೆ ಅಲ್ವಾ? ಓಕೆ ಪೂಜಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಓಕೆ ಸ್ನೇಹಿತರೆ, ಇದೀಗ ಮಳೆಯ ನೆನಪುಗಳನ್ನ ಎಷ್ಟು ಚೆನ್ನಾಗಿ ನಮ್ಮ ಕೇಳಗರು ಸ್ನೇಹಿತರು ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ? ಹೌದು ಸ್ನೇಹಿತರೆ, ಆಗಿನ ಕಾಲದಲ್ಲಿ ಬಾಲ್ಯದ ದಿನಗಳಲ್ಲಿ ಮಳೆಯಲ್ಲಿ ಕಾಗದದ ದೋಣಿಗಳನ್ನ ಬಿಟ್ಟು ಆಟ ಆಡೋದು, ಕೆಸರಿನಲ್ಲಿ ಆಟ ಆಡೋದು, ಹಾಗೆ ಮಳೆಯಲ್ಲಿ ನೆನಿತಾ ಸ್ನೇಹಿತರೊಂದಿಗೆ ಹರಟೆಗಳನ್ನ ಹೊಡೆಯೋದು, ಇನ್ನು ಗ್ರಾಮೀಣ ಭಾಗದಲ್ಲಿ ನಮ್ಮ ರೈತರಿಗೆ ಮಳೆಯನ್ನೇ ಕಾಯ್ತಾ ಇರ್ತಾರೆ ಅಲ್ವಾ? ಆ ಒಂದು ಬೆಳೆಯನ್ನ ಬೆಳೆದಕ್ಕಾಗಿರ್ಬೋದು ಅಥವಾ ಆ ಒಂದು ಕೆಲಸ ಮಾಡೋದಕ್ಕೂ ಹೋಗೋದಕ್ಕೆ ಮಳೆಯನ್ನೇ ಕಾಯ್ತಾ ಇರ್ತಾರೆ. ಸೊ ಆ ಒಂದು ಮಳೆಗಾಲದ ಹಸಿರೇ ಚಂದ ಇರುತ್ತೆ ಅಲ್ವಾ? ಇನ್ನು ಕೆಲವರಿಗಂತೂ ಮಳೆ ಬರ್ತಾ ಇದ್ರೆ ಆಗ ನಾನು ಮುಂಚೆ ಹೇಳ್ದಾಗೆ ಯಾವುದಾದ್ರೂ ಒಂದು ಟೀ ಜೊತೆ ಒಂದಷ್ಟು ಸ್ನ್ಯಾಕ್ಸ್ಗಳನ್ನು ಮಾಡಿಕೊಂಡು ಸವಿತಾ ಇದ್ರೆ ಆಹಾ ಅದರ ರುಚಿನೇ ಬೇರೆ ಅಂತಲೇ ಹೇಳ್ಬೋದು. ಇನ್ನು ಕೆಲವರಿಗೆ ಮಳೆ ಬರೋ ಟೈಮಲ್ಲಿ ಕಿಟಕಿ ಪಕ್ಕ ಕುಳಿತುಕೊಂಡು ಪುಸ್ತಕವನ್ನು ಓದೋದು ಅಭ್ಯಾಸ ಇರುತ್ತೆ. ಹಾಗೆಯೇ ಹಳೆಯ ಹಾಡುಗಳನ್ನು, ಮಧುರವಾದ ಹಾಡುಗಳನ್ನ ಕೇಳ್ತಾ ಆಲೋಚನೆಗಳಲ್ಲಿ ಮುಳುಗೋದಿರುತ್ತೆ. ಇವೆಲ್ಲ ಎಷ್ಟು ಸುಂದರ ಅನಿಸುತ್ತೆ ಅಲ್ವಾ? ಓಕೆ ಸ್ನೇಹಿತರೆ, ಇದುವರೆಗೂ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಳೆ ಹಾಗೂ ನೆನಪುಗಳು ಈ ಕುರಿತ ಮಾತುಗಳನ್ನ ತಿಳಿಸಿದ್ರಿ, ಹಾಗೆ ಹಾಡುಗಳನ್ನ ಕೂಡ ಕೇಳ್ಕೊಂಬಂದ್ವಿ. ಕರೆ ಮಾಡೋದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದ.

0: ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕೆಲವು ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
2: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ

0: ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ್ಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೆಲವರೆ ಇದೇ ಗುರುವಾರ ಅಂದರೆ ನಾಳೆ ಬೆಳಗ್ಗೆ 10:00 to 11:00 ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕಂಪನಾಂಕಗಳಲ್ಲಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ: ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು. ಭಾಗವಹಿಸುತ್ತಾರೆ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಾಸ್ತ್ರಜ್ಞರಾದ ಡಾಕ್ಟರ್ ದಿವ್ಯಾ ಆರ್ವಿ. ಕೇಳುಗರು ತಮ್ಮ ಪ್ರಶ್ನೆಗಳಿಗೆ ಕರೆ ಮಾಡಲು ಬಳಸಬಹುದಾದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970772. ದೂರವಾಣಿ ಸಂಖ್ಯೆ 08194295649. ವಾಟ್ಸಪ್ ಮೂಲಕ ಪ್ರಶ್ನೆಗಳನ್ನು ಕೇಳಲು ಸಂದೇಶ ಕಳುಹಿಸಲು ವಾಟ್ಸಪ್ ಮೊಬೈಲ್ ಸಂಖ್ಯೆ 9448640273. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ದ್ಯಾಮೋಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.

0: team will work towards fulfilling the government's commitment to 81.35 crore persons covered under the National Food Security Act. He said the scheme is not a replacement of the existing PDS scheme. Home Minister Amit Shah has hailed the approval of Sarthak PDS Phase 2 by the Union Cabinet. The Supreme Court today upheld the legality of the Special Intensive Revision SIR of electoral rolls being conducted by the Election Commission of India, ECI. The court held that the Election Commission has the power to conduct SIR under Article 324 of the Representation of the People Act 1950. It observed that SIR advances the constitutional imperative of free and fair elections. The top court pronounced the judgment in the writ petitions which challenged the notification issued by the ECI in June last year to conduct SIR in Bihar. Hearing another case, the Apex Court today said the ongoing trial related to the 2023 violence in Manipur needs to be expedited and sought a status report from the authorities. A bench comprising Chief Justice of India Surya Kant and Justice Joymalia Bagchi noted that according to an SIT report, charge sheets had been filed in 207 cases against more than 400 accused persons. In another case, the Supreme Court today agreed to examine a plea challenging a CBSE policy mandating the study of three languages, including at least two native Indian languages, for Class 9 students. The Apex Court issued notices to the Centre, CBSE and the NCERT and sought their replies within 2 weeks. President Draupadi Murmu today said development of the Northeast is vital for the country's overall progress. Addressing the convocation ceremony of the Sikkim University in Gangtok, the president urged students to contribute to nation building through innovation, ideas and mutual trust. Earlier in the day, President Murmu flagged off a women-centric public transport service titled Pink City Runner Ama Didi Bahini Bus Seva in Gangtok. Prime Minister Narendra Modi has urged citizens across the country to take all possible precautions amid soaring temperatures being witnessed in different parts of the country. In a social media post, Mr. Modi advised people to keep themselves hydrated, avoid stepping out during peak afternoon hours, carry water when stepping out of the home, and extend help to others by offering them water during the harsh weather conditions. In Singapore Open Badminton, Indian shuttler H.S. Pranoy stunned fifth-ranked Jonathan Christie of Indonesia in the first round of men's singles today. However, in another round of 32 match, Kidambi Srikanth lost to Singapore's Lo Kien Yu. In IPL cricket, Sunrisers Hyderabad will face Rajasthan Royals in the eliminator match at New Chandigarh this evening. The match will start at 7:30 p.m. The team that loses the eliminator exits the competition, while the winner will take on Gujarat Titans in the second qualifier to be played on Friday for a place in the final. And with that, we end this news bulletin.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಪರಿಚಯಕ್ಕೂ ಮುನ್ನ ಒಂದು ಪ್ರಕಟಣೆ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಡಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಇನ್ನು ಮುಂದೆ 6:15 ಪ್ರಾಯೋಜಿತ ಕಾರ್ಯಕ್ರಮ. ತಿಪಟೂರು ತಾಲೂಕಿನ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ, ಕೆರೆಗೋಡಿ, ತಿಪಟೂರು. 6:20 ಜನಪದ ಸಂಗೀತ. ಚಳ್ಳಕೆರೆ ತಾಲೂಕು ಚನ್ನಮ್ಮನಾಗತಿಹಳ್ಳಿಯ ಗ್ರಾಮದ ಕಮಲಮ್ಮ ಹಾಗೂ ಸಂಘಟಕರಿಂದ ಮಾರಮ್ಮ ದೇವಿ ಕುರಿತು ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ದಾವಣಗೆರೆಯ ಬಸವರಾಜಪೇಟೆಯ ಶ್ರೀಮತಿ ಶೋಭಾ ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 8:45 ವಚನಗಳು. 9:15ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ, 9:30ಕ್ಕೆ ಕ್ರೀಡಾಲೋಕದಲ್ಲಿ ಅಂತಾರಾಷ್ಟೀಯ ಸ್ಕೇಟಿಂಗ್ ಆಟದ ತರಬೇತುದಾರರು ಹಾಗೂ ಎಸ್ಒಪಿ ಸೆಲೆಕ್ಷನ್ ಕಮಿಟಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು

0: ಕೇಂದ್ರದ ಕೊಡುಗೆ. 10 ಗಂಟೆಗೆ ಮುಂಬೈ ವಿದ್ಯಾರ್ಥಿಯಿಂದ ಕಾರ್ಯಕ್ರಮಗಳು ಮೂಡಿಬರುವುದು. ಇವಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳು. ಇನ್ನು ನಾಳಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ, ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರು ತಾಲೂಕಿನ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು, ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು. 6:50 ಆರೋಗ್ಯ ಬಿಂದು, ವಿಷಯ ಪಂಚವಿಧ ಕಷಾಯ ಕಲ್ಪನಾ, ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ಎಲ್ ಮೋಹನ್. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಲಬುರಗಿಯ ಮಾತೃಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯ ಪ್ರವೇಶಾತಿ. ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರ ನಗರ, ಕಲಬುರಗಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:45 ಹಾಗೂ 8:30 ಚಿತ್ರಗೀತೆಗಳು, 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಗಿರಿಜಾಬಾಯಿ ಅವರಿಂದ. ಇನ್ನು 9:10 ಕರ್ನಾಟಕ ಸಂಗೀತ, 9:30 ಹಿಂದಿ ಚಿತ್ರಗೀತೆಗಳು, 10:00 ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು, ಭಾಗವಹಿಸುತ್ತಾರೆ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಸ್ತ್ರಜ್ಞರಾದ ಡಾಕ್ಟರ್ ದಿವ್ಯಾ ಆರ್ವಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ದ್ಯಾಮಲಾಂಬಿಕಾ ಎಂಎಸ್. 11:00 ಜನಪದ ಗೀತೆಗಳು, 11:30 ಮಾಹಿತಿ ಕಣಜ, ಪುಸ್ತಕಗಳ ಪರಿಚಯ ಆಲಿಸುವಿರಿ. ಇನ್ನು ನಾಳೆ ಮಧ್ಯಾಹ್ನ ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಬಕರೀದ್ ಅಥವಾ ಈದ್ ಉಲ್ ಅಜ್ಜು ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜ್ನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಆಲಿಸುವಿರಿ. ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಈ ಕುರಿತ ಮಾಹಿತಿ. ಇನ್ನು ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ, 2:40 ವಿಷಯಾಧಾರಿತ ಚಿತ್ರಗೀತೆಗಳು, 3:00 ಮುಂಬೈ ವಿದ್ಯಾರ್ಥಿಯಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಾಳೆ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ, 5:30 ಕ್ವಶನ್ ಬಾಕ್ಸ್ ನೇರ ರಸಪ್ರಶ್ನೆ ಕಾರ್ಯಕ್ರಮ, 6:15 ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರು ತಾಲೂಕಿನ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು, ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:20 ಜನಪದ ಸಂಗೀತ, ಚಳ್ಳಕೆರೆ ತಾಲೂಕು ಕಾಲುವೆಹಳ್ಳಿ ಗ್ರಾಮದ ಕರಿಬಸಪ್ಪ ಹಾಗೂ ಸಂಘಟಕರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ, 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಸು ಕುರಿ ಮೇಕೆ ಹಾಗೂ ಎರೆಹುಳು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಗೌಡನಹಳ್ಳಿಯ ಕೃಷಿಕರಾದ ಕರಿಯಣ್ಣ ಇ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಜನರಂಜನೆ ವಾಟ್ಸ್ಆಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳು, 8:45 ವಚನಗಳು, 9:15 ಭಾವಗೀತೆಗಳು, 9:30 ಚಿತ್ರಗೀತೆಗಳು. ಇನ್ನು 10:00 ಮುಂಬೈ ವಿದ್ಯಾರ್ಥಿಯಿಂದ ಕಾರ್ಯಕ್ರಮಗಳು ಮೂಡಿಬರುವುದು. ಇವಿಷ್ಟು ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪಕ್ಷಿನೋಟ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, 102.6 ಮೆಗಾ ಹರ್ಟ್ಸ್ಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.

0: www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಇಂದಿನ ಜನಪದ ಸಂಗೀತದಲ್ಲಿ ಚಳ್ಳಕೆರೆ ತಾಲೂಕು ಚನ್ನಮ್ಮನಾಗತಿಹಳ್ಳಿ ಗ್ರಾಮದ ಕಮಲಮ್ಮ ಹಾಗೂ ಸಂಗಡಿಗರಿಂದ ಮಾರಮ್ಮ ದೇವಿ ಕುರಿತ ಪದ ಕೇಳೋಣ.

ಇದುವರೆಗೂ ಜನಪದ ಸಂಗೀತದಲ್ಲಿ ಚಳ್ಳಕೆರೆ ತಾಲೂಕು ಚನ್ನಮ್ಮನಾಗತಿಹಳ್ಳಿ ಗ್ರಾಮದ ಕಮಲಮ್ಮ ಹಾಗೂ ಸಂಘಟಕರಿಂದ ಮಾರಮ್ಮ ದೇವಿ ಕುರಿತು ಪದ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ ಆಲಿಸುವಿರಿ.

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪ್ರಿಯ ಶ್ರೋತೃಗಳೇ, ನಮ್ಮ ಹಳ್ಳಿನ ಅರ್ಥ ಮಾಡಿಕೊಂಡ್ರೆ ವಿಶ್ವನೇ ಅರಗಿಸ್ಕೊಂಡಂಗೆ ಅಂತ ಹಿಂದಿನವರು ಸುಮ್ಮನೆ ಹೇಳ್ತಾ ಇರಲಿಲ್ಲ. ಅದಕ್ಕೆ ನೋಡಿ, ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ದೇಶಗಳಿಂದ ನಮ್ಮ ಹಳ್ಳಿಗಳನ್ನು ನೋಡೋಕೆ, ಅಧ್ಯಯನ ಮಾಡೋಕೆ ಅಂತಲೇ ವರ್ಷಕ್ಕೆ 50,000 ಮಂದಿ ಬರ್ತಾರಂತೆ. ಅಂಥದ್ದೇನಿದೆ ನಮ್ಮ ಹಳ್ಳಿಲಿ ಅಂದರೆ ಸಂಸ್ಕೃತಿ, ಬಾಂಧವ್ಯ, ಒಗ್ಗಟ್ಟು, ಕುಟುಂಬ ವ್ಯವಸ್ಥೆ, ಇವುಗಳ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ಹೋಗ್ತಾರೆ. ಬದುಕಿದ್ರೆ ಹಿಂಗೆ ಬದುಕಬೇಕು ಅನ್ನೋದನ್ನ ಕಲ್ತ್ಕೊಂಡು ಹೋಗ್ತಾರಂತೆ. ಅದರಲ್ಲೂ ಆಸ್ಟ್ರೇಲಿಯಾ ಯೂನಿವರ್ಸಿಟಿ ಹುಡುಗ ಹುಡುಗಿರ್ಗೆ ಇಂಡಿಯಾ ಹಳ್ಳಿಗಳನ್ನು ನೋಡ್ಕೊಂಡು ಬರೋದು ಕಡ್ಡಾಯ ಮಾಡಿದ್ದಾರೆ. ಜನರ ಜೊತೆ ಹೇಗೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಈ ಗ್ರಾಮ ಶಾಲೆಯಲ್ಲಿ ಕಲ್ತ್ಕೊಂಡು ಬನ್ನಿ ಅಂತಾರಂತೆ. ಒಂಟಿಯಾಗಿ ಬದುಕಬಹುದು, ಆದರೆ ಕೂಡಿ ಬಾಳೋದನ್ನ ಹೇಳ್ಕೊಡೋದು ನಮ್ಮ ಹಳ್ಳಿಗಳೇ ಅನ್ನೋದು ನಮಗೆಲ್ಲ ಹೆಮ್ಮೆ. ಮೊನ್ನೆ ನಮ್ಮ ಮೈಸೂರು, ಮುಂಡಗೋಡು, ಹೆಚ್ ಡಿ ಕೋಟೆ ಬುಡಕಟ್ಟು ಜನಾಂಗದ ಹಾಡಿಗಳಿಗೆ ವಿದೇಶಿ ವಿದ್ಯಾರ್ಥಿಗಳು ಬಂದು ಬದುಕಿನ ಪಾಠ ಕೇಳಿಕೊಂಡು ಹೋಗಿದ್ದಾರೆ. ಈ ಜಪಾನ್ನವರು ಇದಕ್ಕೆಲ್ಲ ಉಲ್ಟ. ಅಲ್ಲಿ ಯುವಕರ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ. ಎಲ್ಲರೂ ಒಬ್ಬಂಟಿಯಾಗಿ ಹೇಗೆ ಬದುಕ್ತಿದ್ದಾರೆ ಅಂತ ಲಿವಿಂಗ್ ಲ್ಯಾಬ್ಸ್ ಹೆಸರಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ತಂತ್ರಜ್ಞಾನವೇ ಇವರಿಗೆ ಮಕ್ಕಳು. ಅದ್ರ ಜೊತೆಗೆ ಒಂಟೊಂಟಾಗಿ ಬದುಕನ್ನ ನಡೆಸ್ತಾ ಇದ್ದಾರಂತೆ. ನೋಡಿ, ನಾವೆಲ್ಲ ಒಗ್ಗಟ್ಟಾಗಿ ಬದುಕೋದ್ರಲ್ಲಿ ಫೇಮಸ್ ಆದ್ರೆ, ಇವರು ಒಂಟಿಯಾಗಿ ಬದುಕೋದ್ರಲ್ಲಿ ವಿಶ್ವಕ್ಕೆ ಮಾಡೆಲ್ ಆಗ್ತಿದ್ದಾರೆ.

ಜೈಲಿನ ಅನುಭವ ಎಲ್ರಿಗೂ ಸಿಗಲ್ಲ. ಘನಘೋರ ತಪ್ಪು ಮಾಡಿ ಶಿಕ್ಷೆ ಆದೋರಿಗೆ ಮಾತ್ರ ಜೈಲಿನ ದರ್ಶನ ಸಾಧ್ಯ. ಆದ್ರೆ ನೀವು ಹೈದರಾಬಾದ್ಗೆ ಬಂದ್ರೆ ಬಿಳಿ ಅಂಗಿ ಹಾಕ್ಸಿ ಜೈಲಿನಲ್ಲಿ ಕೂಡಿಸಿ ಮುದ್ದೆ ಮುರಿಸ್ತಾರೆ. ಇದಕ್ಕೆ ಯಾರನ್ನು ಕೊಲೆ ಮಾಡಬೇಕಿಲ್ಲ. ತಪ್ಪು ಮಾಡದೇ ಇದ್ರೂ, ನಿಮ್ ಮೇಲೆ FIR ಆಗದೆ ಇದ್ರೂ ಜೈಲು ಹೇಗಿರುತ್ತೆ ಅನ್ನೋ ಫೀಲ್ ಇಲ್ಲಿ ಮಾಡಬಹುದು. ಇದನ್ನೇ ಜೈಲ್ ಟೂರಿಸಂ ಅನ್ನೋದು. ಅಂದ್ರೆ ಒಂದು ದಿನವೋ ಅರ್ಧ ದಿನವೋ ಖುದ್ದು ಜೈಲಿನ ಕಂಬಿಗಳನ್ನು ಎಣಿಸಬರೋದು ಕೂಡ ಆದಾಯದ ಮೂಲವಾಗಿದೆ. ಅದರ ಅನುಭವ ಪಡಿಬಹುದು. ದೇಶದಲ್ಲಿ ಇದೇ ಮೊದಲ ಜೈಲ್ ಟೂರಿಸಂ. ಎಂತ ಹುಚ್ಚಲ್ವಾ ಈ ಫೀಲ್ ದ ಜೈಲ್ ಅನ್ನೋದು. ನಮ್ಮ ಬೆಳಗಾವಿಲಿ ಹಿಂಡಲ್ಗ ಜೈಲು, ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿರೋ ಸೆಂಟ್ರಲ್ ಜೈಲ್ನ ಸುಮ್ಮನೆ ನೋಡ್ಕೊಂಡು ಬರ್ಬೋದು. ಇಲ್ಲಿ ಹಂಗಿಲ್ಲ, ನೀವೇ ಬಿಳಿ ಡ್ರೆಸ್ ಹಾಕೊಂಡು ಜೈಲ್ ಪಾಲಾಗ್ಬೋದು. ಎಂತ ಕಾಲ ಅಲ್ವಾ. ಇದೇ ಕಾಲದಲ್ಲೇ ಕಾಂಬೋಡಿಯಾದ ಸುಣ್ಣ ಕಲ್ಲಿನ ಗುಹೆಗಳಲ್ಲಿ ವಿಶ್ವದ ಅತಿ ವಿಚಿತ್ರವಾದ ಹಾವೊಂದು ದರ್ಶನ ಕೊಟ್ಟಿದೆ ಅಂತೆ. ಹೆಸರು ವೈಡೂರ್ಯ ಫಿಟ್ ವೈಪರ್ ಅಂತ. ಆಕರ್ಷಕ ನೀಲಿ ಹಸಿರು ಬಣ್ಣದ ಈ ಹಾವನ್ನ ನೋಡ್ತಿದ್ದಂತೆ ಮುದ್ದಾಡಬೇಕು ಅನ್ಸ್ಬಿಡುತ್ತಂತೆ. ಹಾಗಂತ ಮುದ್ದಾಡಕ್ಕೋದ್ರೆ ಜೀವ ಹಾರೋಗೋದಂತೂ ಗ್ಯಾರಂಟಿ ಅಂತಾರೆ. ಈ ಮೋಹಕ ಹಾವು ಸುಮಾರು 20-50 ಅಡಿ ತನಕ ಹಾರುತ್ತೆ, ಅದು ಗಾಳಿಲಿ. ಇಂಥ ಸುಂದರ ಬಣ್ಣದ ಹಾವು ವಿಶ್ವದಲ್ಲಿ ಮತ್ತೆಲ್ಲೂ ಕಂಡು ಬಂದಿಲ್ಲಂತೆ. ಹಾಗಾಗಿ ವೈಡೂರ್ಯ ನೋಡೋಕೆ ಡಿಮ್ಯಾಂಡ್ ಬಂದಿದೆ. ಮೊನ್ನೆ ನಮ್ಮ ಲಕ್ಕುಂಡಿ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಉತ್ಖನನ ಮಾಡೋ ವೇಳೆ ದೊಡ್ಡ ಹಾವೊಂದು ಕಾಣಿಸಿದೆ. ಕಾಕತಾಳೀಯ ಅಂದ್ರೆ ಇದಕ್ಕೂ ಮೊದಲು 100 ಹಿಂದಿನ 3 ಹೆಡೆಯ ನಾಗಶಿಲ್ಪ ಹಾಗೂ ನಾಗಮಣಿ ಹೊತ್ತಿರುವ ವಿಶಿಷ್ಟ ನಾಗಕಲಾಕೃತಿ ಭೂಮಿಯೊಳಗೆ ಸಿಕ್ಕಿತ್ತಂತೆ. ಇದನ್ನ ನೋಡಿದ ಮೇಲೆ ಹಾವುಗಳು ನಿಧಿ ಕಾಯ್ತವೆ ಅನ್ನೋ ಜನರ ನಂಬಿಕೆ ವೈಡೂರ್ಯ ತರನೆ ಲಕ್ಕುಂಡಿಲಿ ಎಲ್ಲೆಲ್ಲಾ ಹಾರಾಡ್ತಾ ಇದೆ. ಹಾವಿನ ವಿಚಾರ ಬಂದಾಗ ನಮ್ಮ ಮಂಕಣ್ಣೋರ ವಿಚಾರ ಹೇಳ್ದಿದ್ರೆ ತಪ್ಪಾಗತ್ತೆ. ಕಳೆದ ವಾರ ಗುಜರಾತಿನ ವಘೈ ಪಟ್ಟಣದಲ್ಲಿರೋ ವಿಶ್ವವಿದ್ಯಾಲಯ ಆಡಿಟೋರಿಯಂನಲ್ಲಿ ಜನಗಣತಿ ಹೇಗೆ ಮಾಡಬೇಕು ಅಂತ ಶಿಕ್ಷಕರಿಗೆ ಹೇಳ್ಕೊಡ್ತಾ ಇದ್ರು. ಹೀಗೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಮಂಕಣ್ಣೋರು ಬಾಲ ಅಲ್ಲಾಡಿಸ್ಕೊಂಡು ಗೊರ್ಗೊರ್ ಅಂತ ಒಳಕ್ಕೆ ಬಂದೇ ಬಿಟ್ರು. ಬಂದವರು ಸುಮ್ಮನೆ ಇರೋದಾದ್ರೂ ಹೇಗೆ? ಖಾಲಿ ಇದ್ದ ಚೇರಿನ ಮೇಲೆ ಕುಂತು ಬರೀ ಇವರು ಜನರ ಗಣತಿ ಮಾಡ್ತಾರೋ, ಗಣತಿಲಿ ನಮ್ಮನ್ನು ಸೇರಿಸ್ತಾರೋ ಅಂತ ನೋಡ್ತಾ ಇತ್ತು ಅಂತ ಕಾಣ್ತದೆ. ಎಲ್ಲರೂ ತರಬೇತಿ ಒಳಗಿದ್ರು. ಸೀಟಿನ ಮೇಲಿದ್ದ ಹನುಮಂತಣ್ಣೋರು ಪಕ್ಕದಲ್ಲಿ ಮೇಡಮ್ ಇಟ್ಕೊಂಡಿದ್ದ ಫೈಲ್ ಅನ್ನು ಎತ್ಕೊಂಡು ಕೈಯನ್ನು ಮೇಲಕ್ಕೆತ್ತಿ ನಮ್ಮನ್ನು ಬಿಡಬೇಡ್ರಿ ಸ್ವಾಮಿ ಅನ್ನೋ ರೀತಿ ಎದ್ದೆದ್ದು ನಿಂತ್ಕೊಳ್ತಾ ಇತ್ತು. ಯಾರು ಏನ್ ಮಾಡಿದ್ರು ಕೋತಿ ಮಾತ್ರ ತನ್ನ ಕೆಲ್ಸ ತಾನು ಮಾಡ್ತಾನೇ ಇತ್ತು. ಸಡನ್ ಆಗಿ ಎಲ್ರೂ ಹೇಳದೆ ಕೇಳದೆ ಸಭಾಂಗಣದಿಂದ ಲೈನ್ ಆಗಿ ಹೊರಟ್ರು. ಎಲ್ರೂ ಜಾಗ ಖಾಲಿ ಮಾಡಿದ್ಮೇಲೆ ನಂಗೇನು ಕೆಲ್ಸ ಅಂತ ಎದುರುಗಿದ್ದ ದಟ್ಟ ಕಾಡೊಳಗೆ ಮಂಕಣ್ಣೂರು ಕಾಣೆ ಆದ್ರಂತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಸೇವಾ ಮಾಹಿತಿ. ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 30/6/2026 ನಡೆಯಲಿದ್ದು ಬೆಳಗ್ಗೆ 9:00 to 9:30 ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನು ಅನುಭವಿ ವೈದ್ಯರಾದ ಡಾಕ್ಟರ್ ನವೀನ್ ಬಿ ಸಜ್ಜನ್ ಹಾಗೂ ಡಾಕ್ಟರ್ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971000247 ಹಾಗೂ 9513909555.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಇದುವರೆಗೂ ಸೇವಾ ಮಾಹಿತಿ ಕೇಳಿದ್ರಿ. ಆಕಾಶವಾಣಿ

0: ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಆಲಿಸುವರಿ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್.

0: ಇದರಿಂದ ನಿಮ್ಮ ಮನೆ ಸೂರ್ಯ ಘರ್ ಆಗುತ್ತೆ. ಅಂದ್ರೆ ವಿದ್ಯುತ್ ಬಿಲ್ ಜೀರೋ ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM Surya Ghar.gov.in ನಲ್ಲಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ದುಡಿಮೆಯ ದೇವರು, ದುಡಿಮೆ ತವರೂರು.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ, ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷದ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ಧ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಯಾವುದೇ ಸಭೆಯನ್ನು ಕರೆಯಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪರವಾಗಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆ ವಿಸ್ತೃತ ಚರ್ಚೆ ನಡೆಸಲಾಗಿದ್ದು ವಿವಿಧ ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತ ಎಲ್ಲ ಊಹಾಪೋಹಗಳಿಗೆ ನಾಳೆ ತೆರೆ ಎಳೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಯಾವ ನಿರ್ದೇಶನ ನೀಡಲಾಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ವರಿಷ್ಠರು ನೀಡುವ ಜವಾಬ್ದಾರಿಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ದ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ

0: ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಚಿವ ಮಧು ಬಂಗಾರಪ್ಪ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ನನಗೆ ತಿಳಿದಿಲ್ಲ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಭಯ ನಾಯಕರು ಸರ್ಕಾರ, ಪಕ್ಷ ಹಾಗೂ ರಾಜ್ಯಕ್ಕೆ ಎರಡೂ ಕಣ್ಣುಗಳಿದ್ದಂತೆ ಎಂದು ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ದರಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ದರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಯಾರೂ ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲ ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವಂತಹ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಇಸ್ರೇಲ್ ಸಿದ್ದವಾಗಿದೆ ಎಂದು ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಟ್ಮ್ಯಾನ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟೀಯ ಕೃತಕ ಬುದ್ದಿಮತ್ತೆ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಇಸ್ರೇಲ್ ಒಂದು ಕಾಲದಲ್ಲಿ ತೀವ್ರ ಜಲಕ್ಷಾಮ ಎದುರಿಸುತ್ತಿತ್ತು. ನಿರಂತರ ತಾಂತ್ರಿಕ ನಾವೀನ್ಯತೆ, ಸರ್ಕಾರದ ದಿಟ್ಟ ನೀತಿಗಳಿಂದ ಆ ದೊಡ್ಡ ಸವಾಲನ್ನು ಅವಕಾಶವಾಗಿ ಬದಲಾಯಿಸಿದೆವು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಯಾವುದೇ ಒಂದು ನಾವೀನ್ಯತಾ ಪರಿಸರ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಎಲ್ಲಾ ವಲಯಗಳ ಪರಸ್ಪರ ಸಹಕಾರ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕುಡಿಯುವ ನೀರು ಪೂರೈಕೆ ಹಾಗೂ ನಿರ್ವಹಣೆಯಂತಹ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚೀತಾಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು 4 ಜೂನ್‌ರಿಂದ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ಅವರೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಸಚಿವರು, ಈ ಚೀತಾಗಳಿಗಾಗಿ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಪ್ರತ್ಯೇಕವಾಗಿ ಸಿದ್ದಪಡಿಸಿರುವ ಆವರಣದಲ್ಲಿ ಬಿಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಚೀತಾಗಳನ್ನು ಬನ್ನೇರುಘಟ್ಟ ಪರಿಸರ, ವಾತಾವರಣ, ಹವಾಮಾನಕ್ಕೆ ಹೊಂದಿಕೊಳ್ಳಲು ಪ್ರತ್ಯೇಕವಾಗಿ ಇಡಲಾಗಿತ್ತು. ಪ್ರಸ್ತುತ ಇವುಗಳು ಸಂಪೂರ್ಣ ಆರೋಗ್ಯವಾಗಿದ್ದು ಜೂನ್ ಮೊದಲ ವಾರದಲ್ಲಿ ಪ್ರವಾಸಿಗರಿಗೆ ನೋಡಲು ಅವಕಾಶ ಕಲ್ಪಿಸುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆಗಳಾಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವು ದೊರೆತಿದೆ ಎಂದು ಹೇಳಿದ್ದಾರೆ.
3: ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ

0: ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು. ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ.
1: ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30ರಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಗಂಟೆಗೆ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವೆಂಟ್ ಟನಲ್ ಕೆಳ ಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಬಳಿ ಇರುವ ವೆಂಟ್ ಟನಲ್ ಜಂಕ್ಷನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಕಾಲಮಿತಿಯ ಒಳಗೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. 19 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಮೀಟರ್ ಉದ್ದದ ಕೆಳ ಸೇತುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು 70% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ವಿಜಯ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಲೇಬೇಕು ಎಂದು ಕನ್ನಡಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣ ತಂಬಾಕು ಮುಕ್ತ ಜಿಲ್ಲೆಯನ್ನಾಗಿಸಿ ಯುವ ಪೀಳಿಗೆಯನ್ನು ತಂಬಾಕು ವ್ಯಸನದಿಂದ ದೂರ ಇಡುವ ನಿಟ್ಟಿನಲ್ಲಿ ಜೂನ್ ತಿಂಗಳಿನಾದ್ಯಂತ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಡಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರಸಕ್ತ ಸಾಲಿನ ಮೊದಲನೆಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 10 ಹಳ್ಳಿಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷಗಳ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ದ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಚವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

0: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ಕೆಲವು ಪ್ರಕಟಣೆಗಳು.
1: 2026-27 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ ವಿಟಿ ಎಕ್ಸ್ಟೆನ್ಷನ್ ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರೋಫ್ ಎಂ ಹುಚ್ರಾಯ್ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇವತ್ತು ಪಾರ್ಟಿ ಬೇಕೇ ಬೇಕು.
4: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
3: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ
5: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
6: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
3: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ?
4: ಕೇಳಿಸಲ್ವಾ?
3: ನೋ ಶೇರಿಂಗ್.
6: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
7: ಪ್ರಕಟಣೆಗಳನ್ನ ಕೇಳಿದ್ರಿ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವಉದ್ಯೋಗದಲ್ಲಿನ ಅನುಭವಗಳ ಕುರಿತು ದಾವಣಗೆರೆಯ ಬಸವರಾಜ ಪೇಟೆಯ ಶ್ರೀಮತಿ ಶೋಭಾ ಟಿ ಅವರೊಂದಿಗೆ ಸಂದರ್ಶನ ಕೇಳೋಣ.
8: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆಯ ಬಸವರಾಜ ಪೇಟೆಯ ಶ್ರೀಮತಿ ಶೋಭಾ ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸ್ವಉದ್ಯೋಗ ಮಾಡ್ತಾರೆ, ಅದರ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ, ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದವರೆ. ಶೋಭಾ ಅವರೇ, ಕಾರ್ಯಕ್ರಮ ಸ್ವಾಗತಾಗ ನಮಸ್ಕಾರ.
9: ನಮಸ್ಕಾರ ಸರ್.
8: ಶೋಭಾ ಅವರೇ, ಏನು ವಿದ್ಯಾಭ್ಯಾಸ ಮಾಡಿದ್ರೆ?
9: ಸರ್, ಬಿಕಾಂ ಆಗಿದೆ.
8: ಬಿಕಾಂ ಆಗಿದೆ, ಮುಂದೆ ಓದಲ್ವಾ?
9: ಸೆಕೆಂಡ್ ಬಿಕಾಂ ಇದ್ದಾಗೆ ಮದ್ವೆ ಆಗ್ಬಿಡ್ತು ಸರ್, ಹಂಗಾಗಿ ಮುಂದೆ ಓದಕ್ಕಾಗಲ್ಲ.
8: ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾ ಇದ್ರು?
9: ಅಪ್ಪ ಅಕ್ಕಿ ವ್ಯಾಪಾರ ಮಾಡ್ತಾ ಇದ್ರು, ಅಮ್ಮ ಇಲ್ಲ, ಹೌಸ್ ವೈಫು.
8: ನಿಮ್ಮನ್ನ ಯಾವ ಊರಿಗೆ ಕೊಟ್ಟು ಮದುವೆ ಮಾಡಿದ್ರು?
9: ಸರ್, ಮನೇಲೆ ಅತ್ತೆ ಮಗಂಗೆ ಕೊಟ್ಟಿದ್ದಾರೆ ಸರ್.
8: ನಿಮ್ಮ ಯಜಮಾನ್ ಏನ್ ಕೆಲಸ ಮಾಡ್ತಾರೆ?
9: ಅಕೌಂಟೆಂಟ್ ಇದ್ದಾರೆ ಸರ್.
8: ಅಕೌಂಟೆಂಟ್ ಇದ್ದಾರೆ. ಮತ್ತೆ ನೀವು ಈ ಒಂದು ಸ್ವಉದ್ಯೋಗ ಅಂದ್ರೆ ಏನ್ ಸ್ವಉದ್ಯೋಗ ಮಾಡ್ತೀರಾ?
9: ಸರ್, ನಾನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು ಸರ್, ಶ್ರೀರಾಮ್ ಹೋಮ್ ಮೇಡ್ ಪ್ರಾಡಕ್ಟ್ ಅಂತ. ಅದು ನನ್ಗೆ ಇಷ್ಟಪಟ್ಟು ನಾನು ಆ ನೇಮ್ನ ಇಟ್ಟೆ. ಅದು ನನಗೆ ಶ್ರೀರಾಮ್ ಮೇಲೆ ಅದೇ ಒಂದು ಒಂದು ಗೌರವ, ಒಂದು ಅಭಿಮಾನ. ಆ ಹೆಸರು ಇವತ್ತು ನನ್ನ, ಇವತ್ತು ಜಸ್ಟ್ 3 ಮಂತ್ ಆಗಿದೆ ಸರ್, ಬಟ್ ನನ್ನನ್ನು ಎಲ್ಲೋ ಬೆಳೆಸಿ ಎಲ್ಲೋ ತಂದು ನಿಲ್ಸಿದೆ ಸರ್, ಅದನ್ನು ಖುಷಿಯಿಂದ ಹೇಳ್ತೀನಿ. ಯಾಕಂದರೆ ನಾನು ಏನೂ ಮಾಡ್ತಿದ್ದಿಲ್ಲ, ಆರಾಮ್ಸೆ ಸುಮ್ಮನೆ ಮನೇಲಿದ್ದೆ. ಸುಮ್ಮನೆ ಆರಾಮ್ಸೆ ಮನೇಲಿರೋದ್ರಿಂದ ಅರ್ಥ ಇಲ್ಲ, ನಮ್ಮ ಲೈಫ್ನ ನಾವೇ ವೇಸ್ಟ್ ಮಾಡ್ಕೊತಾ ಇದ್ದೀವಿ ಅನ್ನೋ ಫೀಲ್ ನನಗೆ ಜಾಸ್ತಿ ಬಂತು. ಮಕ್ಕಳು ಅವ್ರವ್ರ ಎಜುಕೇಷನ್ಗೆ ಹೊರಗಡೆ ಹೋದಾಗ ನನಗೆ ಯಾಕೋ ಒಬ್ಳೆ ಅಂತ ಭಾಳ ಫೀಲ್ ಆಗ್ತು. ಅವಾಗ ಅಮ್ಮ ಅಕ್ಕ ಸಪೋರ್ಟ್ ಮಾಡಿದ್ರು, ನಿನ್ನ ಕೈಯಲ್ಲಿ ಎಲ್ಲ ಆಗ್ತತೆ, ನೀನೇನಾದ್ರು ಮಾಡು, ಯಾಕೆ ಸುಮ್ಮನೆ ಕೂತ್ರೆ, ಸುಮ್ಮನೆ ಟೈಮ್ ವೇಸ್ಟು ಅಂತ. ಅವಾಗ ತಕ್ಷಣ ಈ ಡಿಸಿಷನಿಗೆ ಬಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಪುಳಿಯೋಗರೆ ಸರ್, ಪುಳಿಯೋಗರೆ ಗೊಜ್ಜು. ಸರ್, ಈ 3 ಮಂತ್ಸ್ಗೆ ಏನಿಲ್ಲ ಅಂದ್ರು 50 kg ರೀಚ್ ಆಗಿದ್ದೀವಿ ಸರ್. ಬರೀ ಗೊಜ್ಜನೇ 50 kg ಮಾರಿರೋದು, 800 ರೂಪಾಯಿ kg ಹಂಗೆ 50 kg ಮಾರಿದ್ದೀವಿ ಸರ್. ಅಕ್ಕ ಅಮ್ಮ ಸಪೋರ್ಟ್ ಮಾಡಿಕೊಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಎಲ್ಲ ಕಸ್ಟಮರ್ಸ್ನ ಲಿಂಕ್ ಮಾಡ್ಕೊಳ್ಳೋದಾಗಲಿ, ಅದನ್ನು ನಾನು ಯಾವ ಥರ ಮಾತಾಡಬೇಕು ಆ ಥರ ಎಲ್ಲ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿಕೊಂಡು. ಇವಾಗ ಇನ್ನೊಂದು ಏನಂದರೆ ಸರ್, ಜನ ಕೇಳ್ತಿರೋದು ಮೇನು ಕ್ವಾಲಿಟಿ ಕೇಳ್ತಾ ಇದ್ದಾರೆ. ಆಮೇಲೆ ಇವಾಗ ಎಲ್ಲರೂ ತುಂಬ ಬ್ಯುಸಿ ಇರೋದ್ರಿಂದ ಯಾರಿಗೂ ಮನೇಲಿ ಮಾಡೋ ಟೈಮ್ ಇಲ್ಲ. ಶುಚಿ ರುಚಿ ಎರಡಿತ್ತು ಅಂದರೆ ಸರ್, ನಮ್ಮ ಹಿಂದೆ ಬರ್ತಾರೆ ಸರ್. ಅದನ್ನು ನಾವು ಕೊಡಬೇಕು. ನಾನು ಅದನ್ನು ಅವ್ರಿಗೆ ಗ್ಯಾರಂಟಿಯಾಗಿ ಕೊಟ್ಟೆ, ಯಾವುದೇ ಥರ ಕರ್ದ ಎಣ್ಣೆ ಬಳಸಲ್ಲ, ಅದೆಲ್ಲನೂ ನಾನು ಅವರಿಗೆ ವಿತ್ ವಿಡಿಯೋ ಥರ ಮಾಡಿನೂ ಕಳಿಸಿದ್ದೀನಿ ಸರ್. ನಾನು ಏನೇ ಒಂದು ಪ್ರಾಡಕ್ಟ್ ರೆಡಿ ಮಾಡುವಾಗ ಮೇನ್ ಪ್ರಾಡಕ್ಟ್ ಬಂದು ಪುಳಿಯೋಗರೆ, ಬಟ್ ಸೈಡ್ ಪ್ರಾಡಕ್ಟ್ಸ್ ತುಂಬ ಇದೆ. ರೊಟ್ಟಿ, ಚಪಾತಿ, ಚಟ್ನಿ ಪುಡಿಗಳು, ಕೆಂಪು ಚಟ್ನಿ, ಕರಿ ಹಿಂಡಿ, ಉಪ್ಪಿನಕಾಯಿಗಳು, ಯಾವುದೇ ಸ್ವೀಟ್ ಐಟಮ್ಸ್ ಆಗಿರ್ಬೋದು. ನಾನು ಒಂದೇ ಮತ್ತೆ ಹೇಳಿ ಸರ್, ವೆಜ್ ಐಟಮ್ ಏನೇ ಕೇಳಿ ನೀವು, ಎಲ್ಲಾನು ನಾವು ಮಾಡಿಕೊಡ್ತೀವಿ. ಈಗ ನಾವು ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿದಾಗ ಎಲ್ಲಾನು ಬರೆಯೋಕ್ಕಾಗಲ್ಲ ಸರ್. ಅದಕ್ಕೆ ನಾವು ಒಂದೇ ಡೈಲಾಗ್ ಹೇಳಿದ್ದು ಅವರಿಗೆ, ನೀವು ವೆಜ್ ಪ್ಯೂರ್ ವೆಜ್ ಐಟಮ್ಸ್ ಏನೇ ಕೇಳಿ ನಮ್ಮ ಕಡೆಯಿಂದ ಸಾಧ್ಯ. ಆಮೇಲೆ ಕ್ಯಾಟ್ರಿಂಗ್ ಎಲ್ಲ ತೊಗೊಂಡು ಆ ಥರನೂ ಮಾಡಿಕೊಟ್ಟಿದ್ದೀವಿ ಸರ್. ಅದರಲ್ಲೂ ಎಲ್ಲಾನು ತುಂಬ ಒಳ್ಳೆ ಪ್ರೊಫೆಸರ್ಸು, ಡಾಕ್ಟರ್ಸು, ಲೆಕ್ಚರ್ಸ್ ಎಲ್ಲ ಪರಿಚಯ ಆಗಿದ್ದಾರೆ ಸರ್. ಅದೊಂಥರ ಖುಷಿ ಆಗುತ್ತೆ. ಅವರು ಫೋನ್ ಮಾಡಿ, ಏನಮ್ಮ ಎಷ್ಟು ಕೈ ರುಚಿ ಚೆನ್ನಾಗಿದೆ ನಿಮ್ದು, ಇವಾಗ ನೋಡಮ್ಮ ಎಲ್ಲರೂ ಮಾಡಲ್ಲ ಈ ತರ, ರುಚಿ ಕೊಡದೆ ಕಡಿಮೆ ಆಗಿದೆ, ನೀವು ಎಷ್ಟು ಚೆನ್ನಾಗಿ ಮಾಡ್ಕೊಡ್ತೀರಾ, ಬಹಳ ಖುಷಿ ಆಯ್ತು ಅಂತ. ನಾ ಹೇಳಿದ ಅಮೌಂಟ್ಗಿಂತ ಎಷ್ಟೋ ಜನ ನನಗೆ ಜಾಸ್ತಿ ಅಮೌಂಟ್ ಕೊಟ್ಟಿರೋರು ಇದ್ದಾರೆ ಸರ್. ಈ 3 ತಿಂಗಳಲ್ಲಿ ಇಷ್ಟೆಲ್ಲ ಅನುಭವ ಆಗಿದೆ, ಅದನ್ನ ಖುಷಿಯಿಂದ ಹೇಳ್ಕೊಂತೀನಿ.
8: ಯಾಕೆ ಈ ಫೀಲ್ಡ್ ಯಾಕೆ ಮಾಡ್ಕೊಂಡ್ರೆ? ಸಾಕಷ್ಟು ಸಹೋದ್ಯೋಗಗಳು, ಉಪಕಸಗಳಿದ್ವು. ಈಗ ಟೈಲರಿಂಗ್ ಮಾಡ್ಬೋದಾಯ್ತು, ಯಾವುದೋ ಉದ್ಬತ್ತಿ ಮಾಡ್ಬೋದಾಯ್ತು, ಬೇರೆ ಎಲ್ಲ ಅದನ್ನು ಬಿಸ್ನೆಸ್ ಮಾಡ್ಬೋದಿತ್ತು. ಈ ಒಂದಿನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
9: ಇದು ನನಗೆ ಯಾಕೆ ತುಂಬ ಇಷ್ಟ ಆಯ್ತಂದ್ರೆ, ಮೇನ್ ನಮ್ಮ ಮನೇಲಿ ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನನ್ನ ಸೋದರತ್ತೆ ಇದ್ದಾರೆ ಅವರಾಗಿರ್ಬೋದು, ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಕೈ ರುಚಿ ಅಂದರೆ ಎತ್ತಿದ ಕೈ ಅಂತ ನಮ್ಮ ಫ್ಯಾಮಿಲಿಗೆ ತುಂಬ ಹೊಗಳಿಕೆ. ಅಜ್ಜಿ ಕಾಲದಿಂದ ನಮ್ಮ ರಿಲೇಟಿವ್ಸ್ ಎಲ್ಲರೂ ನಮ್ಮ ಮನೆಯಲ್ಲೇ ಊಟ ಮಾಡೋದು, ಯಾರೇ ಬಂದ್ರು ಯಾರು ನೋಡು ನಿಮ್ದು ದಾಸೋದ ಮನೆ ಅಂತೆಲ್ಲ ಹೆಸರಿಟ್ಟಿದ್ದಾರೆ ನನ್ನ ತವ್ರ ಮನೆ ಬಗ್ಗೆ ಹೇಳ್ಬೇಕಂದ್ರೆ. ಹಂಗಾಗಿ ಅದು ಒಂಥರ ನಮಗೆಲ್ಲ ಅದು ಬಂದ್ಬಿಡ್ತು ಸರ್. ಆ ಪ್ಲಸ್ ಅಂಡ್ಗೆ ಇವತ್ತಿನ ಕಾಲದಾಗ ಯಾರು ಜಾಸ್ತಿ ಹಿಂಗೆಲ್ಲ ನಮ್ಮ ವಯಸ್ಸಿನವ್ರು ಮಾಡೋದು ಕಡಿಮೆ ಸರ್. ನಾವೆಲ್ಲ ನಾವೇ ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡು ಹಪ್ಪಳ ಮಾಡೋದು, ಸಂಡಿಗೆ ಮಾಡೋದು, ಮಜ್ಜಿಗೆ ಮೆಣಸಿನಕಾಯಿಗಳು,

0: ಇದೆಲ್ಲ ಮಾಡೋದನ್ನ ನೋಡಿ ನೋಡಿ ನಾನು ಇದೆಲ್ಲ ಬಹಳ ಜನ ಮಾಡ್ತಾ ಇಲ್ಲಲ್ಲ, ನಾವೇ ಇದನ್ನ ಮಾಡಿದ್ರೆ ಹೆಂಗಿರುತ್ತೆ. ಆಮೇಲೆ ಫಸ್ಟ್ ಮಾಡಿದ್ದು ಸರ್ ಗೃಹ ಶೋಭಾ ಅಂತಾನೆ ಒಂದು ಗೃಹ ಶೋಭಾ ಅಂತ ಇದೆ ಅಲ್ಲ ಸರ್, ಅಲ್ಲಿ ಅಗಸೆ ಬೀಜ ರೋಸ್ಟೆಡ್ ಆಗಿ ಸಿಗುತ್ತೆ ಸರ್, ಅದು ಬೇರೆ ಕಡೆ ಕಡಿಮೆ ಸರ್ ಸಿಗೋದು, ಅಲ್ಲಿ ಮಾತ್ರ ತಗೊಂಡು ಎಲ್ಲರೂ ಟೇಸ್ಟ್ ಮಾಡ್ತಿದ್ವಿ. ಅದನ್ನೇ ಫಸ್ಟ್ ನಾನು ಮಾಡಬೇಕು ಅಂತ ಅದನ್ನ ಫಸ್ಟ್ ಮಾಡಿದ್ದೆ ಸರ್. ಫಸ್ಟ್ ಮಾಡಿದ್ದೆ ಅಗಸೆ ಬೀಜ ಹುರಿದು ಕೊಟ್ಟೆ, ಅದು ಎಲ್ಲರೂ ಏನು ಸೇಮ್ ಶೋಭಾ, ನನ್ನ ಹೆಸರು ಶೋಭಾ ಸರ್, ಅದು ಗೃಹ ಶೋಭದ್ದೇ ನನಗೆ ಬಂದಿದ್ದೊಂದು. ಕೆಲವರು ನನಗೆ ಸಜೆಸ್ಟ್ ಮಾಡಿದ್ರು ಗೃಹ ಶೋಭಾ ಅಂತ ಇಡ್ಬೋದಿತ್ತಲ್ಲ ಅಂತ, ಬೇಡ ಬೇರೆಯವ್ರು ಇಟ್ಟಿದ್ದನ್ನು ನಾವು ಇಡಬಾರ್ದು, ನಮ್ಮ ಸ್ವಂತಕ್ಕೇನೆ ನಾವು ಕೊಡಬೇಕು ಅಂತ ನಾವು ಅವಾಗ ಶ್ರೀರಾಮ್ ಅಂತಾನೆ ಸೆಲೆಕ್ಟ್ ಮಾಡಿದ್ವಿ. ಅದನ್ನು ಅಗಸೆ ಬೀಜನ ತುಂಬ ಚೆನ್ನಾಗೇ ಬಂತು ಸರ್, ಅದನ್ನು ಜನ ಹಂಗೆ ತಗೊಂಡ್ರು ಸರ್, ಅದನ್ನು ಏನಿಲ್ಲ ಅಂದ್ರೆ ಒಂದು 25 kg ಮಾರಿದ್ದೀವಿ ಸರ್ ಅಗಸೆ ಬೀಜನ. ಆಮೇಲೆ ಸರ್ ನಾವು ಜನಕ್ಕೆ ನಾವು ಬಹಳ ಹೆವಿ ರೇಟು ಕೊಡ್ತಾ ಇಲ್ಲ, ಒಂದು ಮೀಡಿಯಂ ರೇಟಲ್ಲೇ ಕೊಡ್ತೀವಿ, ಅಂಗಡಿ ರೇಟ್ಗಿಂತ ಕಡಿಮೆ ಕೊಡ್ತೀವಿ. ಯಾಕಂದ್ರೆ ನಾನೇನು ಅಂಗಡಿ ಮಾಡಿಲ್ಲ, ಆ ಅಂಗಡಿ ರೆಂಟ್ ಇವ್ರಿಗೆ ಹಾಕ್ಬೇಕು ಅನ್ನೋ ಇದನ್ನು ನನಗಿಲ್ಲ, ಮನೆಯಲ್ಲೇ ನಾನು ಮಾಡೋದ್ರಿಂದ ನನಗೆ ಅದು ಒಂದು ಬೆನಿಫಿಟ್ಟು. ಮನೇಲೆಲ್ಲ ಮಕ್ಕಳನ್ನು ನೋಡ್ಕೊಂಡು ನಮ್ಮ ಮನೆಯವ್ರಿಗೂ ನಾವು ಮನೆಯಲ್ಲೇ ಇದ್ದಂಗೆ ಆಗುತ್ತೆ, ಹೊರಗಡೆ ಹೋಗೋದು ತಪ್ಪುತ್ತೆ ಅನ್ನೋದೊಂದು ಕಾರಣ ಸರ್.
1: ಈಗ ಇದು ಆಹಾರ ಪದಾರ್ಥದ ವಿಷಯ ಆಗಿರೋದ್ರಿಂದ ತರಬೇತಿ ಬೇಕಾಗುತ್ತೆ ಅಥವಾ ತರಬೇತಿ ಪಡ್ಕೋಬೇಕಾಗುತ್ತೆ, ಇಲ್ಲಾದ್ರೆ ಏನಾದ್ರೂ ತರಬೇತಿ ಪಡ್ಕೊಂಡಿದ್ರೆ ರೂಟ್ ಶೆಡ್ ಸಂಸ್ಥೆ ಈ ತರ ಅಂತದೆಲ್ಲ ಸಾಕಷ್ಟು ತರಬೇತಿ.
0: ಎಲ್ಲೂ ತರಬೇತಿ ಇಲ್ಲ ಸರ್, ಯಾಕಂದ್ರೆ ನಾನು 3 ತಲೆಮಾರನ್ನ ಹೊಡೆದಂಗೆ ಸರ್. ಈಗ ನನ್ನ ಅಜ್ಜಿ, ನನ್ನಮ್ಮ, ನನ್ನ ಅಕ್ಕ ಇವರೇ ಎಲ್ಲರೂ ನನಗೆ ಸಪೋರ್ಟರು, ಅವರೆಲ್ಲರ ತರಬೇತಿನೇ ನನಗೆ ಬೇಕಾದಷ್ಟಾಗಿದ್ದರಿಂದ ಬೇರೆ ಯಾವ ತರಬೇತಿ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಯಾಕಂದ್ರೆ ಇವಾಗ ಕೊಟ್ಟಿರೋದು ಹಂಗೆ ಕೊಡ್ತಾ ಇದ್ದೀವಿ, ನಮ್ಮ ಕೈ ರುಚಿ ಇಷ್ಟ ಆಗೇನೆ ಅಲ್ಲ ಜನ ನಮಗೆ ಸಪೋರ್ಟ್ ಮಾಡ್ತಾ ಇರೋದು, ಚೆನ್ನಾಗಿದೆ ಸರ್. ನಾನು ಅವರೇ ಎಲ್ಲರೂ ನನಗೆ ಸಪೋರ್ಟ್, ಬೇರೆ ಯಾವ ತರಬೇತಿ ಬೇಡ ಅನ್ನಿಸ್ತು.
1: ಈಗೆಲ್ಲ ಏನೇನು ತಯಾರು ಮಾಡ್ತಾರೆ? ಪುಳಿಯೋಗರೆ, ಗೊಜ್ಜು, ರೊಟ್ಟಿ, ಚಟ್ನಿ ಪುಡಿ,
0: ಚಪಾತಿ, ಚಟ್ನಿ ಪುಡಿಗಳು, ಶೇಂಗಾ ಚಟ್ನಿ ಪುಡಿನೂ ಕೊಟ್ಟಿದ್ದೀವಿ ಸರ್. ಏನಿಲ್ಲ ಅಂದ್ರೆ ಒಂದು 15-20 kg ಅದು ಕೊಟ್ಟಿದ್ದೀವಿ. ಯಾಕಂದ್ರೆ ಎಲ್ರಿಗೂ ಅದು ಪುಡಿಯಾಗಿ ಉದ್ರಾಗಿ ಮಾಡೋ ಟ್ಯಾಲೆಂಟ್ ಇಲ್ಲ ಸರ್, ಆ ತರ ಕೊಡ್ಬೇಕು ಅದನ್ನ. ಅಗಸೆ ಚಟ್ನಿ ಈಗ ಯಾರಿಗೂ ಗೊತ್ತೇ ಇಲ್ಲ ಸರ್, ತುಂಬಾ ಜನಕ್ಕೆ ಅಗಸೆ ಚಟ್ನಿ ಪುಡಿ, ಗುರಳ್ ಚಟ್ನಿ ಪುಡಿ ಏನು ಹಂಗಂದ್ರೆ ಅಂತಾರೆ ಸರ್ ಕೆಲವು ಜನ. ಮತ್ತೆ ಕೊಟ್ಮೇಲೆ ತಿಂದು ಆ ಚೆನ್ನಾಗಿದೆ ಹೌದು, ನಮಗೂ 1/2 kg ಕುಡಿ. ಈ ಚಳಕಾಯಿ ಉಪ್ಪಿನಕಾಯಿ, ಕವಳಿಕಾಯಿ ಉಪ್ಪಿನಕಾಯಿ, ಆ ಮಾವಿನಕಾಯಿ ಉಪ್ಪಿನಕಾಯಿ, ಆಮೇಲೆ ಕಳ್ಳಿಕಾಯಿ ಉಪ್ಪಿನಕಾಯಿ, ಅದು ಸರ್ ಎಷ್ಟು ಹೆಲ್ತಿಗೆ ಒಳ್ಳೇದು ಸರ್. ಕಳ್ಳಿಕಾಯಿ ಅಂತ ಕರೀತಾರೆ, ದೊಡ್ಡದು ಕಿತ್ಲೆ ಹಣ್ಣು ಇದ್ದಂಗೆ ಇರುತ್ತಲ್ಲ ಸರ್ ದೊಡ್ಡದು, ಅದು ಕಳ್ಳಿಕಾಯಿ ಅದೆಲ್ಲ ಸಿಗೋದು ತುಂಬಾ ಕಡಿಮೆ. ಎಳ್ಳಿಕಾಯಿನೂ ಅಂತಾರೆ, ಕಳ್ಳಿಕಾಯಿನೂ ಅಂತಾರೆ, ಅದನ್ನ ಅದನ್ನೆಲ್ಲ ಉಪ್ಪಿನಕಾಯಿ ಕೊಡ್ತೀವಲ್ಲ ಸರ್. ಜನ ಎಲ್ಲ ಹೆಲ್ತ್ ಇಶ್ಯೂ ನೋಡ್ಕೊಂತಾರೆ ಮೇನ್, ಹಂಗಾಗಿ ಆ ತರದ್ದೆಲ್ಲ ತಗೊಂತಾರೆ ಸರ್.
1: ಇದಕ್ಕೆಲ್ಲ ಸ್ವಂತ ಬಂಡವಾಳ ಹಾಕಿದ್ರೆ, ಈಗೆಲ್ಲ ಸಾಕಷ್ಟು ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದ್ದಾವೆ, PMFM ಈ ಥರ ಎಲ್ಲ ಸ್ಕೀಮ್ಗಳೆಲ್ಲ ಸಾಕಷ್ಟು ಸಹಕಾರ ಮಾಡ್ತವೆ, ಸಹಾಯಧನ ಸಿಗುತ್ತೆ. ಏನಾದರೂ ಸಹಾಯಧನ ಪಡ್ಕೊಂಡು ಇದು ಮಾಡಿದ್ರೆ ನೀವೆಲ್ಲ ಸ್ವಂತ ಬಂಡವಾಳ ಹಾಕಿದ್ರೆ
0: ಸರ್? ಈಗ ಸದ್ಯಕ್ಕೆ ನಾನು ಸ್ವಂತ ಬಂಡವಾಳದಲ್ಲೇ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಅದು ಲೈಸೆನ್ಸೆಲ್ಲ ಬಂದಮೇಲೆ ನಾನು ಅದೆಲ್ಲನೂ ಕೇಳಬೇಕು ಅಂತ. ಫಸ್ಟ್ ನಾವು ಎಲ್ಲ ಕರೆಕ್ಟ್ ಇರಬೇಕಲ್ಲ ಸರ್, ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ ಅಂತ ಬೇರೆಯವ್ರು ಬಂದು ಬೆರಳು ಮಾಡೋಕ್ಕಿಂತ ಮುಂಚೆ ನಾವು ಅದು ಅಪ್ಲೈನೂ ಮಾಡಿದ್ದೀವಿ ಸರ್. ಅದು ಆದ ತಕ್ಷಣ ನೆಕ್ಸ್ಟ್ ಅದನ್ನು ಯೋಜನೆಗಳು ಯಾವಿದಾವೋ ಅದನ್ನು ನಾನು ಅಳವಡಿಸ್ಕೊತೀನಿ.
1: ಎಲ್ಲ ಮನೆಯಲ್ಲೇ ಮಾಡ್ತಾರೆ ಏನಾದರೂ ಹೊರಗಡೆ ಅಂಗಡಿ ಟೈಪ್
0: ಸರ್? ಮನೆಯಲ್ಲೇ ಮಾಡ್ತೀವಿ.
1: ಮನೆಯಲ್ಲೇ ಮಾಡಿ ಮುಂದೆ ಏನಾದರೂ ಅಂಗಡಿ ಮಾಡ್ಬೇಕನ್ನೋ ಉದ್ದೇಶ ಇದೆಯಾ?
0: ತುಂಬ ಇದೆ ಸರ್, ಬಟ್ ಮಕ್ಕಳು ಸೆಟ್ಲ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಸರ್.
1: ಈಗ ಮಾಡಿದಂಥ ಪದಾರ್ಥಗಳೆಲ್ಲ ಮಾರ್ಕೆಟಿಂಗ್ ಮಾಡ್ಬೇಕಲ್ಲ, ಮನೇಲಿ ಇಟ್ಕೊಳ್ಲಿಕ್ಕಂತೂ ಆಗಲ್ಲ, ಹೆಂಗ್ ಮಾಡ್ತೀರಾ ಮತ್ತೆ ಮಾರ್ಕೆಟಿಂಗ್?
0: ಸರ್ ನಾನು ಮೇಯ್ನಾಗಿ ನಾನು ಹೆವಿಯಾಗಿ ಏನು ಮಾಡೋಕ್ಕೂ ಹೋಗಿರಲ್ಲ, ನನಗೆ ಹೆಂಗೆ ಆರ್ಡ್ರ್ ಬರುತ್ತೋ ಹಂಗೆ ಬಲ್ಕಾಗಿ ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಿ ಸರ್. ನಾನು ಈಗ 3 ತಿಂಗಳಲ್ಲೇ ಚಿತ್ರದುರ್ಗಕ್ಕೂ ಕೊಟ್ಟಿದ್ದೀನಿ ಸರ್ ಐಟಮ್ನ. ಸುರ್ಪುರ್ ಅಂತ ಸರ್ SMS ಸೈಡ್ ಬರುತ್ತೆ, ಅಲ್ಲಿ ಕಳಿಸಿದ್ದೀನಿ ಸರ್. ಶಿವಮೊಗ್ಗಕ್ಕೂ ಕಳಿಸಿದ್ದೀನಿ ಸರ್. ಎಲ್ಲ ಹಿಂಗೆ ತಗೊಂಡಿದ್ದಾರೆ ಬೇರೆ ಬೇರೆ ಎಲ್ಲೂ. ನಮ್ಮ ದಾವಣಗೆರೆಯಲ್ಲೇ ನನಗೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲರೂ ತುಂಬ ಜನ ಇದ್ದಾರೆ ಸರ್ ಕಸ್ಟಮರ್ಸು. ಅದು ನನಗೆ ಗೊತ್ತಾಗ್ಬಿಡುತ್ತೆ ಸರ್ ಯಾವ ಐಟಮ್ ಖಾಲಿ ಆದಾಗ ಯಾರು ಏನು ಕೇಳ್ತಾರೆ, ಆ ಟೈಮಿಗೆ ಏನು ಬೇಕು ಅಷ್ಟು ಮಾಡ್ತೀನಿ ಸರ್. ಹೆವಿಯಾಗಿ ಮಾಡಿ ಕೆಡಿಸೋದಾಗಲಿ ಆ ಥರ ಮಾಡಲ್ಲ.
1: ಅಲ್ಲ ಈಗ ಶೋಭಾ ಅವ್ರ ಹತ್ರ ರೊಟ್ಟಿ ಸಿಗುತ್ತೆ, ಚಟ್ನಿ ಪುಡಿ ಸಿಗುತ್ತೆ ಅಂತೆಲ್ಲ ಹೆಂಗೆ ಗೊತ್ತಾಗದೆ? ಹಂಗೆ ಈಗ ಮನೆ ಹತ್ರ ಏನಾದರೂ ಬೋರ್ಡ್ ಹಾಕಿದ್ರ ಅಥವಾ ಪಾಂಪ್ಲೆಟ್ಸ್ ಮಾಡಿ?
0: ವಿಸಿಟಿಂಗ್ ಕಾರ್ಡ್ ಮಾಡಿಸಿದ್ದೀನಿ ಸರ್, ವಿಸಿಟಿಂಗ್ ಕಾರ್ಡ್ ಎಲ್ಲ ಕೊಟ್ಟಿದ್ದೀನಿ ಎಲ್ರಿಗೂ.
1: ಮತ್ತೆ
0: ಆಮೇಲೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಸರ್.
1: ಮತ್ತೆ ಚೆನ್ನಾಗಿ ಮಾಡೋದ್ರಿಂದ ಬಾಯಿಂದ ಬಾಯಿಗೆ ಮಾರ್ಕೆಟ್ ಸೃಷ್ಟಿ ಆಗ್ತಾ ಇದೆ
0: ಸರ್. ಎಲ್ಲ ಫ್ರೆಂಡ್ ಸರ್ಕಲ್ಲೇ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ. ಈಗ ನಮ್ಮ ತಂಗಿ ಸವಿತಾ ಅವರೇ ಆಗಲಿ, ನನ್ನ ದುರ್ಗಕ್ಕೆ ಅವರೇ ಸರ್ ನಂದು ಐಟಮ್ಸ್ ಎಲ್ಲ ಸೆಲ್ ಮಾಡಿಸಿರೋದು. ನಮ್ಮ ಅಕ್ಕ ಚೆನ್ನಾಗಿ ಮಾಡ್ತಾರೆ ತಗೊಳ್ರಿ ಅಂತ ಅವಳು ಹೇಳಿದ್ಲು, ಅವಳು ಹೇಳಿದ್ಕೆ ಮತ್ತೆ 4 ಜನ ತಗೊಂಡ್ರು. ಹಂಗೆ ಸರ್ ತುಂಬಾ ಫ್ರೆಂಡ್ ಸರ್ಕಲ್ ಇಂದಾನೆ ಒಬ್ಬರಿಂದ ಒಬ್ಬರಿಗೆ ಹೋಗಿದೆ ಐಟಮ್.
1: ಈಗ ಶೋಭಾ ಅವ್ರೆ, ಇದಕ್ಕೆಲ್ಲ ಮೂಲ ಉತ್ಪನ್ನಗಳು ಬೇಕಾಗತ್ತೆ. ಈಗ ನಾವು ರೊಟ್ಟಿ ಮಾಡ್ತೀವಿ ಅಂದರೆ ಜೋಳ ಬೇಕು, ಸಜ್ಜೆ ಬೇಕು, ಮತ್ತು ಪುಳಿಯೋಗರೆ ಮಾಡ್ತಂದ್ರೆ ಬೇರೆ ಬೇರೆ, ಮತ್ತು ಚಟ್ನಿ ಪುಡಿ ಮಾಡ್ತಂದ್ರೆ ಶೇಂಗಾ, ಗುರಳ್ಳು, ಇವೆಲ್ಲ ಬೇಕಾಗುತ್ತೆ. ಆ ಮೂಲ ಉತ್ಪನ್ನಗಳೆಲ್ಲ ನೀವೇ ಬೆಳ್ಕೊಂತಾರೆ, ಹೊರಗಡೆ ಅಂತ ಕೊಂಡ್ಕೊಂಬರ್ತಾರೆ
0: ಸರ್? ಎಲ್ಲ ನಾವು ಕೊಂಡ್ಕೊಂತೀವಿ ಸರ್, ಎಲ್ಲಿ ಬೆಳೆಯತ್ತಿಲ್ಲ, ಕಿರಾಣಿ ಅಂಗಡಿಗಳಲ್ಲೆಲ್ಲ ಪರಿಚಯದಲ್ಲಿ ಹೋಲ್ಸೇಲ್ ರೇಟಲ್ಲಿ ತೊಗೊಂಡ್ಬರ್ತೀವಿ ಸರ್.
1: ಹೋಲ್ಸೇಲ್ ರೇಟ್ ಅಂದರೆ ಅಲ್ಲ ನಿಮ್ಮ ದಾವಣಗೆರೆಲ್ಲ ಸಿಗುತ್ತಾ?
0: ಹೌದು ಸರ್.
1: ಈಗೆಲ್ಲ ಸಾಕಷ್ಟು ದವಸ ಧಾನ್ಯಗಳೆಲ್ಲ ತುಂಬ ರೇಟ್ ಆಗಿದೆಯಲ್ಲ?
0: ಆಗಿದೆ ಸರ್, ಅದರಲ್ಲೂ ಮತ್ತೆ ನಾವು ಮತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ನಾವು ಒಂದೊಂದು ಕೆಲವೊಂದನ್ನ ರೇಟ್ ಜಂಪ್ ಮಾಡ್ತೀವಿ, ಹೇಳ್ತೀವಿ ಇದು ಹಿಂಗೆ ರೇಟ್ ಆಗಿದೆ, ಇದಕ್ಕೆ ಇಷ್ಟ ಆಗಿದೆ, ಹಿಂಗೆ ಕೊಡಿ ಅಂದಾಗ ಕೆಲವೊಬ್ರು ಹೇಳ್ತಾರೆ ಹೌದಮ್ಮ ಚೆನ್ನಾಗಿ ರೇಟ್ ಇದೆ, ನೀನು ಕರೆಕ್ಟಾಗಿ ಮಾಡಿದೀಯಾ, ಅದಕ್ಕೆ

0: ನಾವು ಕೊಡ್ಲೇಬೇಕು ಅಂತ ಹೇಳಿ ಮನೆಯವರೆಗೂ ಬಂದು ತಗೊಂಡು ಹೋಗಿರೋರು ಇದಾರೆ.
1: ಇವಕ್ಕೆಲ್ಲ ಈಗ ರೊಟ್ಟಿ ಮಾಡ್ಲಿಕ್ಕೆಲ್ಲ ಮಿಷಿನ್ ಅವೆಲ್ಲ ಬೇಕಾಗುತ್ತೆ ಅಲ್ಲ, ನೀವು ಏನೇನು
0: ಮಿಷನ್ ಎಲ್ಲ ಏನಿಲ್ಲ ಸರ್, ನಾವೇ ಎಲ್ಲ ನಮ್ಮ
1: ಕೈಯಿಂದನೇ ಮಾಡ್ತಾರೆ.
0: ಕೈಯಿಂದ ಎಲ್ಲರೂ ಇಷ್ಟಪಡೋದ್ರಿಂದ ಕೈಯದೇ ಮಾಡ್ತೀವಿ ಸರ್, ಮಿಷನ್ ಇಂದ ಏನಿಲ್ಲ.
1: ತುಂಬಾ ಬಲ್ಕ್ ಆಗಿ ಜಾಸ್ತಿ ಆರ್ಡರ್ ಬಂದ್ರೆ?
0: ಬಲ್ಕ್ ಆಗಿ ಬಂದ್ರೆ ನಮ್ ಬ್ರದರ್ ಒಬ್ಬರದು ಮಿಷನ್ ಇದೆ ಸರ್, ಹಂಗೇನಾರ ಅಂದ್ರೆ ಅವ್ರದೇ ಮಿಷನ್ ಯೂಸ್ ಮಾಡ್ತಾರೆ. ಅದು ಅವ್ನು ಹೇಳ್ತೀವಿ ಸರ್, ಮಿಷನ್ ರೊಟ್ಟಿ ಬೇಕು ಅಂದ್ರೆ ಮಾತ್ರ, ಯಾಕಂದ್ರೆ ಎಲ್ರು ಮಿಷನ್ ರೊಟ್ಟಿ ಇಷ್ಟ ಪಡ್ತಾ ಇಲ್ಲ. ಎಲ್ರು ಬಹಳ ನೋಡಿ ಉದ್ದಿದ ರೊಟ್ಟಿನ ಬಡದ ರೊಟ್ಟಿನ ಕೇಳೋದು ಸರ್. ನಮ್ ಕಡೆ ಉದ್ದಿದ್ದು ಬಡದಿದ್ದು ಎರಡು ಸಿಗುತ್ತೆ ಸರ್.
1: ಕಷ್ಟ ಆಗಲ್ವಾ ನೀವು ಕೈಯಿಂದ ಮಾಡ್ಲಿಕ್ಕೆಲ್ಲ?
0: ನಾನು ಒಬ್ಳೆ ಮಾಡಲ್ಲ ಸರ್, ನನ್ನ ಕೆಳಗೆ ಎಲ್ಲ ಕೆಲಸದವ್ರನ್ನೆಲ್ಲ ಇದಾರೆ, ರೊಟ್ಟಿಗೆ ಎಲ್ಲ ಮಾಡ್ಕೊಡ್ತಾರೆ.
1: ಎಷ್ಟು ಜನ ಇದಾರೆ ಸಹಾಯಕ್ಕೆಲ್ಲ?
0: ನೀವು ಒಂದ್ 4-5 ಜನ ಇದೀವಿ ಸರ್.
1: ಮನೆಯವರು
0: ಒಂದಿಬ್ರು ಇದಾರೆ ಸರ್, ಏನು ಹೊರಗಿಡೋರೆ ಎಲ್ಲ ಇದಾರೆ ಸರ್.
1: ಹೊರಗಡೆಯಿಂದ ಕರ್ಕೊಬೇಕಂದ್ರೆ ಅವ್ರಿಗೆ ಕೂಲಿ ಅದೆಲ್ಲ
0: ಎಲ್ಲ ಅದಕ್ಕೆ ತಕ್ಕಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡೆ ಮಾಡಿರ್ತೀವಿ ಸರ್. ಎಲ್ಲ ಉದ್ದರ್ಗೆ ಇಷ್ಟು, ಬೇಸರ್ಗೆ ಇಷ್ಟು, ಆ ಥರ ಎಲ್ಲ ಕೊಟ್ಕೊಂಡಿರ್ತೀವಿ.
1: ಇವತ್ತು ನಮ್ಮ ಮನೇಲಿ ಯಾವ್ದೋ ಒಂದು ಶುಭ ಕಾರ್ಯ ಇದೆ, ನಮ್ಗೆ ಇಷ್ಟು ರೊಟ್ಟಿ ಬೇಕು, ಇಷ್ಟು ಚಟ್ನಿ ಪುಡಿ ಬೇಕು ಅಂತಂದ್ರೆ ಸ್ವಲ್ಪ ಮುಂಚೆನೆ ಎಲ್ಲ ನಿಮ್ಗೆ ಅಡ್ವಾನ್ಸ್ ಕೊಟ್ಟು ಹೇಳಿರ್ಬೇಕಾ ಹೆಂಗೆ?
0: ಹೌದು ಸರ್, ನಮ್ಗೆ 2 ದಿನ ಅಟ್ಲೀಸ್ಟ್ 2 ದಿನ ಮುಂಚೆ ನಮ್ಗೆ ಬಂದ್ರೆ ನಾವು ಅದಕ್ಕೆ ಪ್ರಿಪೇರ್ ಆಗೋಕೆ ಟೈಮ್ ಸಿಗುತ್ತೆ. ಯಾಕಂದ್ರೆ ಈಗ ಒಂದೇ ಈಗ ಬೇಕು ಕೊಡಿ ಅಂದ್ರೆ ಎಲ್ಲಾನು ರೆಡಿ ಇರಲ್ಲ, ಕೆಲವೊಂದಿರುತ್ತೆ ಕೆಲವೊಂದಿರಲ್ಲ ಸರ್. ನಾವ್ ಯಾರಿಗಾದ್ರೂ ಹೇಳೋದಷ್ಟೇ ಸರ್, ಅಟ್ಲೀಸ್ಟ್ 2 ದಿವಸ ಮುಂಚೆ ನಮ್ಗೆ ಇನ್ಫಾರ್ಮ್ ಮಾಡಿ ನಾವು ಪ್ರಿಪೇರ್ ಆಗ್ತೀವಿ. ಈ ರೋಸ್ಟ್ ರೊಟ್ಟಿ ಕೇಳ್ತಾರೆ ಸರ್, ಅದು ಅವಾಗ ತಕ್ಷಣ ಮಾಡ್ಕೊಡಕ್ ಆಗಲ್ಲ, ಒಂದಿನ ಮುಂಚೆ ಮಾಡಿ ರೋಸ್ಟ್ ಮಾಡ್ಬೇಕು ನಾವು, ಹಂಗಾಗಿ 1-2 ದಿನ ಮುಂಚೆ ಹೇಳ್ಬೇಕು.
1: ಯಾವ ಸಮಯದಲ್ಲಿ ಹೆಚ್ಚು ಆರ್ಡರ್ ಇರುತ್ತೆ ನಿಮಗೆ
0: ಸರ್? ನಮ್ಗೆ ನಾನು ಮಾಡಿರೋದು ಈಗ 3 ಮಂತ್ಸ್ ಅಲ್ಲ, ನಾನು ಬಿಝಿನೇ ಇದ್ದೀನಿ ಸರ್.
1: ಬಿಝಿನೇ ಇದ್ರೆ
0: ಬಿಝಿನೇ ಇದ್ದೀನಿ. ಚೆನ್ನಾಗಿ ಸರ್ ಒಂಥರ ಹಿಂಗೆ ಬಿಝಿ ಇರೋದೆ, ಯಾವುದೇ ಥರ ಬೇರೆ ಯಾವುದೇ ಇದರಲ್ಲಿ ಮೈಂಡು ಹೋಗಲ್ಲ, ಫ್ರೀ ಆಗಿರ್ಬೋದು, ನಾವು ನಮ್ಮ ಕೆಲಸದಲ್ಲಿ ಆರಾಮಾಗಿರ್ಬೋದು.
1: ಹೆಚ್ಚು ಯಾವುದಕ್ಕೆ ಬೇಡಿಕೆ ಇದೆ ಮೇಡಮ್ ನೀವು ಮಾಡ್ತಿರೋ ಉತ್ಪನ್ನಗಳಲ್ಲಿ?
0: ಪುಳಿಯೋಗರೆ, ಉಪ್ಪಿನಕಾಯಿ, ಚಟ್ನಿ ಪುಡಿ, ಕರಿ ಹಿಂಡಿ, ಕೆಂಪು ಚಟ್ನಿ, ಇವೆಲ್ಲ ತುಂಬಾ ಬೇಡಿಕೆ ಇದೆ ಸರ್. ಆಮೇಲೆ ಹಪ್ಪಳಗಳು ಸರ್, ಕಾಳಿನ ಹಪ್ಪಳ ಮಾಡ್ತೀವಿ, ಅದಕ್ಕೂ ತುಂಬಾ ಬೇಡಿಕೆ ಇದೆ. ಮುದ್ದೆ ಹಪ್ಪಳ, ಆಮೇಲೆ ವೈ ಹಪ್ಪಳ ಅಂತ ಮಾಡ್ತಾರೆ ಸರ್, ಅಕ್ಕಿದು, ಅದು ಒಂದು ತುಂಬಾ ಬೇಡಿಕೆ ಇದೆ. ಆಲ್ಮೋಸ್ಟ್ ನಾವು ಮಾಡೋ ಎಲ್ಲ ಐಟಮ್ಗೂ ಬೇಡಿಕೆ ಇದೆ ಸರ್. ಒಂದ್ ಐಟಮ್ ಹೋಯ್ತಂದ್ರೆ ಇನ್ನೊಂದ್ ಐಟಮಿಗೆ ಕಾಲ್ ಬಂದೇ ಇರುತ್ತೆ ಸರ್, ಮೇಡಮ್ ಅದಿದೇನಾ, ಅಕ್ಕ ಇದೇನಾ ಕೇಳ್ತಾರೆ ಸರ್. ಎಲ್ಲ ಐಟಮ್ಗೂ ಬೇಡಿಕೆ ಇದೆ.
1: ಎಲ್ಲ ಮನೆಗೆ ಬಂದು ತಗೊಂಡು ಹೋಗ್ಬೇಕಾ ನೀವು ಅಕಸ್ಮಾತ್ ಕೊರಿಯರ್ ಈ ತರ ಎಲ್ಲ ಮಾಡೋದು?
0: ಇಲ್ಲ ಸರ್, ನಂಗೆ ಸಪೋರ್ಟ್ ಆಗಿ ನನ್ನ ಮೈದ್ನ ಇದಾರೆ. ಏನೇ ಹಂಗೆ ಯಾವಾದ್ರೂ ಕೊಟ್ಟು ಬರೋವಿದ್ರೆ ನಮ್ಮ ಮೈದ್ನ ಕೊಟ್ಟು ಬರ್ತಾರೆ, ಅವ್ರು ಕೊಟ್ಟು ಬರ್ತಾರೆ. ಆಮೇಲೆ ಅವರು ಕ್ಲೈಂಟ್ ಆದ್ರೆ ಅಷ್ಟೇ ಸರ್, ನಾವು ಹೋಗಿದ್ದು ಚಾರ್ಜ್ ಕೊಡ್ತಾರೆ ಸರ್.
1: ಈಗ ಕೆಲವು ಮಹಿಳೆಯರು ಜಾಸ್ತಿ ಮಾಡಿಬಿಟ್ಟು ಅಂಗಡಿಗಳಿಗೆಲ್ಲ ಹೋಲ್ಸೇಲ್ ಕೊಡ್ತಾರೆ, ನೀವು ಆ ಥರನೂ ಮಾಡ್ಬೇಕನ್ನೋ ಉದ್ದೇಶ ಇದೆಯೇನು?
0: ಇಲ್ಲ ಸರ್, ನಾನು ಬೇರೆ ಅಂಗಡಿಗಳಿಗೆ ಕೊಡೋ ಉದ್ದೇಶ ಇಲ್ಲ. ನನಗೇನಿದ್ರು ಎಲ್ಲ ಜನಗಳಿಗೆ ಉಣಿಸ್ಬೇಕು ಅನ್ನೋದೇ ಮೇನ್ ಇಂಟೆನ್ಷನ್ನು. ಯಾಕಂದ್ರೆ ಜನಗಳಿಗೆ ಈಗ ಯಾರಿಗೂ ಮಾಡ್ಕೊಂಡು ಕುತ್ಕೊಳ್ಳೋ ಟೈಮ್ ಇಲ್ದರಿಗೆಲ್ಲ, ಆಮೇಲೆ ವಯಸ್ಸಾದವರೆಲ್ಲ ಭಾಳ ಕಷ್ಟಪಡ್ತಾ ಇದ್ದಾರೆ, ಆಂಟಿಯರ್ ಆಗಿರಲಿ ಅಂಕಲ್ ಆಗಿರಲಿ. ನಮ್ಮ ಮನೆಗೆ ಒಬ್ಬೊಬ್ರು ಬಂದಿರ್ತಾರೆ, ಆಟೋದಲ್ಲಿ ಬಂದು ತೊಗೊಂಡೋಗ್ತಾರೆ, ಕೊಡಮ್ಮ ನಿಮ್ಮ ಆಂಟಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಅವಾಗ ನಮಗೆ ಅನಿಸ್ತೈತೆ ಸರ್, ಎಷ್ಟು ಪ್ರಪಂಚದಲ್ಲಿ ಎಲ್ಲ ಇದೆ ಅವರಿಗೆ, ಬಟ್ ಮಾಡ್ಕೊಂಡು ಉಣ್ಣಕ್ ಆಗ್ತಿರಲ್ಲ. ಅಂತವ್ರಿಗೆಲ್ಲಾನು ಮೇನ್ ಕೊಡ್ಬೇಕು ಅನ್ನೋ ಇಂಟೆನ್ಷನ್. ಆ ಥರದ್ರಿಗೆ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡೋದು ಅಂತವ್ರಿಗೆ ಸರ್. ಶುಗರ್ ಪೇಷಂಟು, ಬಿ ಪಿ ಪೇಷಂಟು, ಪಾಪ ಅವ್ರು ಬಂದಾಗ ನನಗೆ ಒಂಥರ ಅನಿಸ್ಬಿಡ್ತು, ಅವ್ರು ವಯಸ್ಸಾದವ್ರು ಹಿಂಗೆ ಮನೆ ಮಠ ನನ್ನ ಹತ್ರ ಬಂದ್ರಲ್ಲ ಅಂತ. ಅವಾಗ ಅವ್ರು ಹೇಳ್ತಾರೆ, ನೀನು ಎಷ್ಟಾರು ಅಮೌಂಟ್ ತಗೊಳಮ್ಮ, ನಮಗೆ ತಿಂಗಳ ಕಳಿಸು, ಆ ಥರ ಎಲ್ಲ ಇದ್ದಾರೆ ಸರ್. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಹಿಡ್ಕೊಂಡಿರೋ ತಾಯಂದ್ರು, ಹಾಂ ಅವರು ಸರ್ ಡೈಲಿ ಕಸ್ಟಮರ್ ಇದ್ದಂಗೆ ಅವರೆಲ್ಲ ನಮಗೆ.
1: ಆರ್ಡರ್ ಬರ್ತಾ ಇರುತ್ತೆ ನಿಮಗೆ?
0: ಹೌದು ಸರ್, ಈಗೆಲ್ಲ
1: 3 ತಿಂಗಳಿಂದ ಸಾಕಷ್ಟು ಆರ್ಡರ್ ಸಿಕ್ಕಿದೆ ನಿಮಗೆ.
0: ಹಾಂ, ಚೆನ್ನಾಗಿ ಅರ್ನ್ ಮಾಡಿದೀವಿ ಸರ್, ಅದ್ರಾಗ ಯಾಕೆ ನಾವು ಹೇಳ್ಬೇಕು.
1: ಮುಂದಿನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಇದೆಯಾ?
0: ಹ್ಞೂ ಇದೆ ಸರ್, ನನಗೆ ದೊಡ್ಡ ಶಾಪ್ ಮಾಡಬೇಕು. ನಾನಿನ್ನು ತುಂಬ ಜನಕ್ಕೆ ನನ್ನ ಕೈಯಿಂದ ನನ್ನ ಕೆಲಸ ಕೊಟ್ಟೆ ಅನ್ನೋದಕ್ಕಿಂತ ಶೋಭನಿಂದ ನಾವು ಬೆಳೆದ್ವಿ ಅನ್ನೋರು ಬೇಕು ಸರ್ ನಂಗೆ. ನಾನು ಕೆಲಸ ಕೊಟ್ಟೆ ಅಂತ ನನಗೆ ಹೇಳ್ಕೊಳಕ್ ಇಷ್ಟ ಇಲ್ಲ, ನನ್ನಿಂದ 4 ಜನ ಬೆಳಿಬೇಕು ಅನ್ನೋ ಆಸೆ ತುಂಬಾ ಇದೆ ಸರ್, ಬೆಳೆಸ್ಬೇಕು ಅನ್ನೋ ಆಸೆನೂ ತುಂಬಾ ಇದೆ.
1: ಯಾರಾದ್ರೂ ನಿರುದ್ಯೋಗ ಮಹಿಳೆಯರು ಬಂದ್ಬಿಟ್ಟು ನನಗೆ ಇದನ್ನ ಹೇಳ್ಕೊಡಿ ಶೋಭಾ ಅವರೇ, ನನಗೆ ರೊಟ್ಟಿ ಮಾಡದಂಗೆ, ಚಟ್ನಿ ಪುಡಿ ಮಾಡದಂಗೆ ಎಲ್ಲ ಹೇಳ್ಕೊಡ್ತೀರಾ?
0: ಹಾ ಸರ್, ಖಂಡಿತ ಸರ್, ಬೆಳಿಲಿ ಯಾರಾದ್ರೂ ಬೆಳಿಲಿ. ಯಾರ ಅನ್ನನು ಯಾರು ಕಿತ್ಕೊಳಕಾಗಲ್ಲ ಸರ್. ನಾನ್ ದುಡಿಯೋದು ನನಗೆ ಇದ್ರೆ ಅವ್ರು ದುಡಿಯೋದು ಅವ್ರಿಗೆ. ಈಗ ಇದನ್ನ ನಾನು ಹೇಳ್ಕೊಟ್ಬಿಟ್ರೆ ಅವ್ರು ಕಲ್ತ್ ಬಿಡ್ತಾರೆ, ಅವ್ರು ಕಲ್ತು ಅವ್ರು ಬೆಳಿತಾರೆ ಅಂತಂದು. ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇಂದ ಮಾತ್ರ ಸರ್ ನಾನು ಇವತ್ತಿಗೂ ಬಹಳ ಜನ ಕೇಳಿದ್ರೆ ಅದೊಂದೆರಡು ಐಟಮ್ಗಳ ಬಗ್ಗೆ ಹೇಳಿಲ್ಲ, ಯಾಕಂದ್ರೆ ಅದನ್ನ ಎಲ್ಲರೂ ಮಾಡೋಕ್ಕಾಗಲ್ಲ. ಅದನ್ನ ನಾನು ಮಾಡಿದಾಗ ಅದೊಂದನ್ನು ನಾನು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿ ಒಪ್ಕೊಂತೀನಿ. ಬಟ್ ಕೆಲವು ಮಾಮೂಲು ಎಲ್ಲ ಗೊತ್ತಿರೋನ, ಈಗ ನಮ್ಮ ಅಕ್ಕನೇ ಆಗಿರ್ಬೋದು, ಯಾರು ಈಗ ನಾವು ಉಪ್ಪಿನಕಾಯಿನ ನಾವು ಸೇಲೆ ಮಾಡ್ತಾ ಇದ್ದೀವಿ, ಬಟ್ ಯಾರು ಬಂದು ಬಾ ನಮ್ಗೊಂದು ಸ್ವಲ್ಪ ಉಪ್ಪಿನಕಾಯಿ ಹಾಕೊಡ್ಬಾರ್ರಿ ಅಂದಾಗ ನಾವು ಹಾಕೊಟ್ಬರ್ತೀವಿ. ಏ ನಾವು ಸೇಲ್ ಮಾಡ್ತಿದೀವಿ, ನೀವು ನಮ್ಮ ಹತ್ರನೇ ತಗೊಳ್ರಿ ಅನ್ನಲ್ಲ. ಕೆಲವೊಬ್ರು ಮಾಡ್ಕೊಡ್ರಿ ಅಂದಾಗ ಅವ್ರಿಗೂ
1: ಮಾಡ್ಕೊಟ್ಟಿದ್ರು.
0: ಬಿಸ್ನೆಸ್ ಮಾಡ್ಲೇಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ಸರ್, ನಾ ಜನದಲ್ಲಿ ಗುರ್ತಾಗಬೇಕು, ಒಂದು ಹೆಸರು ಮಾಡಬೇಕು ಅನ್ನೋ ಇಂಟೆನ್ಷನ್ ಭಾಳ ಇದೆ ಸರ್.
1: ಈಗ ಸಾಕಷ್ಟು ಕಾಂಪಿಟೇಷನ್ ಇದೆ, ಕೆಲವರೆಲ್ಲ ದೊಡ್ಡ ದೊಡ್ಡ ಅಂಗಡಿಯವರು ಗುಣಮಟ್ಟದ ಪದಾರ್ಥಗಳನ್ನು ತರದೆ ಯಾವುದೋ ಒಂದು ಕಳಪೆ ಪದಾರ್ಥಗಳನ್ನು ಉಪಯೋಗಿಸಿ ರೇಟ್ ಕಡಿಮೆ ಮಾಡಿ, ಈಗ ಶೋಭಾ ಅವ್ರ ಹತ್ರ 8 ರೂಪಾಯಿ ರೊಟ್ಟಿ ಅದರ

0: ನಾನು ರೂಪಾಯಿ ಕೊಡ್ತೀನಿ. ಈ ತರ ಎಲ್ಲ ಸಾಕಷ್ಟು ಕಾಂಪಿಟೇಷನ್ ಇದೆ. ನಿಮ್ಗೂ ಈ ತರ ಏನಾದ್ರೂ ಸವಾಲುಗಳು ಎದುರಾಗಿದಾವ?
1: ಸರ್, ಪುಳಿಯೋಗರೆ ಆಗಿತ್ತು ಸರ್, ಮೇಲ್ಕೋಟೆ ಪುಳಿಯೋಗರೆ ತರದ ಶೈಲಿ ಅಂತ ನಾನು ಫಸ್ಟ್ ಅಡ್ವರ್ಟೈಸ್ಮೆಂಟ್ ಹೇಳ್ಬಿಟ್ಟಿದ್ದೆ. ಅದು ರೇಟ್ ಕಡಿಮೆ ಇದೆ, ಅದು 600 ರೂಪಾಯಿ ಕೆ ಜಿ ಇದೆ, ನೀನು 800 ರೂಪಾಯಿ ಕೆ ಜಿ ಯಾಕೆ ಕೊಡ್ತೀಯ, ನೀನು ಕಡಿಮೆ ಕೊಡು, 100 ರೂಪಾಯಿ ಕಾಲು ಕೆ ಜಿ ಕೊಡು, 150 ರೂಪಾಯಿ ಕಾಲು ಕೆ ಜಿ ಕೊಡು ಅಂತ ಕೇಳಿದ್ರು. ಇಲ್ಲ, ನಮ್ದು ಕ್ವಾಲಿಟಿನೂ ಹಂಗೆ ಇದೆ, ಕ್ವಾಂಟಿಟಿನೂ ಹಂಗೆ ಇದೆ, ಬಳಸಿ ನೋಡಿ ಆಮೇಲೆ ಅಮೌಂಟ್ ಕೊಡ್ರಿ. ಇವತ್ತಿಗೂ 800 ರೂಪಾಯಿ ಕೆ ಜಿ ಗೆರೆ ಹೊಡೆದಿದ್ದೀನಿ ಸರ್, ಯಾರೂ ಅದಕ್ಕಿಂತ ಕಡಿಮೆ ತಗೊಂಡಿಲ್ಲ ಸರ್, ಎಲ್ರಿಗೂ 800 ರೂಪಾಯಿ ಕೆ ಜಿ ಹಂಗೆ ತಗೊಂಡಿರೋದು ಸರ್.
0: ಈಗ ಬೇರೆ ಬೇರೆ ಕೃಷಿ ಮೇಳಗಳು, ಸಾಕಷ್ಟು ಒಳ್ಳೊಳ್ಳೆ ಉತ್ಸವಗಳು ಈ ತರದವೆಲ್ಲ ಆಗ್ತಾವಲ್ಲ, ಅಲ್ಲೂ ನೀವು ಸ್ಟಾಲ್ಗಳು ಹಾಕೋದು ಆ ಥರ ವ್ಯವಸ್ಥೆ ಮಾಡಿದ್ರ?
1: ಇನ್ನೂ ಮಾಡಿಲ್ಲ ಸರ್, ಇನ್ನು ಮುಂದೆ ಬಂದರೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಇದ್ದೀವಿ ನಾವು.
0: ಈ ತರ ಈ ಕೃಷಿ ಇಲಾಖೆ, ಈ ಬೇರೆ ಬೇರೆ ತೋಟಗಾರಿಕೆ ಇಲಾಖೆ ಇವುಗಳ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಮುಂದೆ ಈಗ ಕೃಷಿ ವಿಜ್ಞಾನ ಕೇಂದ್ರಗಳು ಬೇರೆ ಬೇರೆ ಈ ಥರ ಎಲ್ಲ ಒಂದು ಕೃಷಿ ಮೇಳಗಳನ್ನ ಆಯೋಜನೆ ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ಸಾಕಷ್ಟು ಅವಕಾಶ ಕಲ್ಪಿಸಿಕೊಡ್ತಾರೆ.
1: ಹೌದು ಸರ್, ಅದಕ್ಕೆ ಸವಿತಾನು ಇದ್ದಾರೆ ಸರ್ ದುರ್ಗದಲ್ಲಿ, ಈಗ ಅವಳು ಅದೆಲ್ಲ ಇದ್ರೆ ಹೇಳ್ತೀನಿ ಅಕ್ಕ ಅಂತ ಹೇಳಿದ್ದಾರೆ. ಆ ಥರ ಏನರ ಇದ್ದಾಗ ನಾವು ಬರ್ತೀವಿ ಅಂತ ನಾವು ಅವ್ರಿಗೆ ಹೇಳಿದೀವಿ.
0: ಮತ್ತೆ ನೀವು ಈ ಕ್ಯಾಟ್ರಿಂಗ್ ಬೇರೆ ಮಾಡ್ತೀವಿ ಅಂತಂದ್ರೆ, ಯಾರಾದರೂ ಈಗ ಊಟ ನಮಗೆ ಇಷ್ಟು ಬೇಕು, ಇಲ್ಲ ತಿಂಡಿ ಬೇಕು, ಈ ಥರ ಎಲ್ಲ ಆರ್ಡರ್ ಕೊಟ್ಟರೆ ಅದನ್ನು ಮಾಡ್ಕೊಡ್ತೀರಾ?
1: ಹೌದು ಸರ್, ಖಂಡಿತ ಮಾಡ್ಕೊಟ್ಟಿದ್ವಿ, ಆಲ್ರೆಡಿ ಮಾಡಿ ಕೊಟ್ಟಿದ್ದೀವಿ ಸರ್. ಈಗ 3 ಮಂತ್ಸಲ್ಲೇ ಒಂದು 2-3 ಕ್ಯಾಟ್ರಿಂಗ್ ಕೊಟ್ಟಿದ್ದೀವಿ ಸರ್.
0: ಅಂದ್ರೆ ಚಿಕ್ಕ ಪ್ರಮಾಣದಲ್ಲ, ತುಂಬಾ ದೊಡ್ಡ ಪ್ರಮಾಣದಲ್ಲಿ
1: ಒಂದು 25 ಜನದ್ದೆಲ್ಲ ಕೊಟ್ಟಿದ್ದೀವಿ ಸರ್.
0: ಅಲ್ಲೇ ನಿಮ್ಮೂರಲ್ಲೇನ?
1: ನಮ್ಮೂರಲ್ಲೇ.
0: ನಿಮ್ಮೂರಲ್ಲೇ? ಇವುಗಳು ಮಾಡೋದ್ರ ಜೊತೆ ಈ ತರ ಕ್ಯಾಟ್ರಿಂಗ್ ವ್ಯವಸ್ಥೆ ಇದ್ರು ಅದು ಹೆಚ್ಚು ಅನುಕೂಲ ಆಗುತ್ತಾ?
1: ಅದು ಚೆನ್ನಾಗಿ ಬರುತ್ತೆ ಸರ್ ಅದನ್ನ, ಯಾಕಂದ್ರೆ ಅದು ಒಂದೇ ದಿನ ಕಷ್ಟಪಟ್ಟು ಬಿಡೋದು. ಇನ್ನು ರೊಟ್ಟಿ ಚಪಾತಿ ಏನರ ಇದ್ರೆ ಅದು ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ರೊಟ್ಟಿನ, ಚಪಾತಿನ ಹಂಗೆ ಬೆಳಗ್ಗೆ ಮಾಡೋದು, ಪಲ್ಯಗಳು, ರೈಸು, ಸ್ವೀಟು ಏನ್ ಕೇಳಿರ್ತಾರೆ, ಸಾಂಬಾರು ಎಲ್ಲ ಒಂದಿನ ಮಾಡ್ಬಿಡ್ತೀವಲ್ಲ, ಒಂದೇ ದಿನಕ್ಕೆ ಬಂದ್ಬಿಡುತ್ತೆ ಅಮೌಂಟ್ ಎಲ್ಲ. ಅದು ಒಂಥರ ಚೆನ್ನಾಗೇನೆ
0: ಚೆನ್ನಾಗಿರುತ್ತೆ. ಎಲ್ಲ ವೆಜ್ ಐಟಮ್ಸ್?
1: ಹಾಂ ಸರ್, ಪ್ಯೂರ್ ವೆಜ್ ಸರ್.
0: ನಾನ್ ವೆಜ್ ಏನು ಮಾಡೋದಿಲ್ವಾ?
1: ಇಲ್ಲ ಸರ್, ನಮ್ಮ ಹೋಮ್ ಮೇಡ್ ನೇಮೇ ಶ್ರೀರಾಮ್.
0: ಶ್ರೀರಾಮ್ ಆರ್ಡರ್ ಬಂದ್ರೂ ಮಾಡಲ್ಲ?
1: ಇಲ್ಲ ಸರ್, ನಾವು ಮುಟ್ಟದೇ ಇಲ್ಲ.
0: ಮತ್ತೆ ಇದರಲ್ಲೇ ಇನ್ನು ಮುಂದೆ ಯಾವ್ಯಾವ ತರ ಬೇರೆ ಬೇರೆ ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ?
1: ಸರ್, ಈಗ ಮೇನ್ ಆಗಿ ಎಲ್ಲರೂ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಬೆಳಗ್ಗೆ ಟಿಫನ್ ಇಂದೇ ಪ್ರಾಬ್ಲಮ್ ಸರ್ ಎಲ್ಲ ಪೇರೆಂಟ್ಸ್ಗೂ. ಮಕ್ಕಳಿಗೆ ಏನ್ ತಿನ್ಸ್ಬೇಕು ಏನ್ ಕಟ್ಬೇಕು, ಈಗ ಅವಾಗೆಲ್ಲ ಅಮ್ಮಂದ್ರು ಏನೋ ಒಂದ್ ತಿನ್ಸಿ ಕಳಿಸ್ಬಿಡ್ತಿದ್ರು ಸರ್, ನಾವೆಲ್ಲ ಹಂಗೆ ಬೆಳೆದಿರೋದು. ಈಗಿನ ಪೇರೆಂಟ್ಸ್ ಹಂಗಲ್ಲ, ಮಕ್ಕಳು ಬೆಳಗ್ಗೆ ತಿನ್ನದೇ ಒಂದ್ ಬೇರೆ ತಿನ್ಬೇಕು, ಬಾಕ್ಸಿಗೆ ಬೇರೆ ಒಯ್ಬೇಕು, ಮತ್ತೆ ಸಂಜೆ ಸ್ನಾಕ್ಸ್. ಅದಕ್ಕೆ ನಾವು ದೋಸೆ ಹಿಟ್ಟನ್ನ ನಾನು ರೆಡಿ ಮಾಡ್ಬೇಕು ಅಂತ ಪೌಡ್ರ್ ಸರ್, ಅದ್ರಲ್ಲಿ ಈಗ ಇದ್ರಲ್ಲೇ ಇದೀನಿ ಸರ್, ನಿನ್ನೆ ಒಂದು ಹಂತಕ್ಕೆ ಬಂದಿದೆ, ಈಗ ನೋಡ್ಬೇಕು ಸರ್ ನೆಕ್ಸ್ಟ್ ಒಂದು ಇನ್ನೊಂದು ಸ್ಟೆಪ್ ಮಾಡ್ಬೇಕು. ಅದು ನಾವು ರೆಡಿ ಹಿಟ್ಟನ್ನ ರೆಡಿ ಮಾಡಿಕೊಟ್ರೆ ಅವ್ರು ನೈಟ್ ಏನಿಲ್ಲ ಸರ್, ಜಸ್ಟ್ ನೀರಲ್ಲಿ ಕಲಸಿಟ್ಟು ಮಲ್ಗೋದು ಹಿಟ್ಟನ್ನ, ಬೆಳಗ್ಗೆ ದೋಸೆ ಒಯ್ಬೋದು, ಇಡ್ಲಿನು ಮಾಡ್ಬೋದು, ಎರಡಕ್ಕೂ ಬರುತ್ತೆ ಸರ್. ಅದು ಆ ತರ ಒಂದು ಇಂಗ್ರೀಡಿಯಂಟ್ ಕಂಡಿಡಿತಾ ಇದ್ದೀನಿ ಸರ್.
0: ಮಹಿಳೆಯರಿಗೆ ಮಕ್ಕಳಿಗೆ ಅನುಕೂಲ ಆಗಲಿ ಬೆಳಗ್ಗೆ ಟೈಮ್ ಅಂತ.
1: ನಂಗೆ ತುಂಬಾ ಜನ ಕೇಳ್ತಿರೋದು ಈಗ ಅದೇ ಸರ್, ಈಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಒಂದ್ ಟಿಫನ್ ನಿನ್ ಪುಳಿಯೋಗರೆ ಕೊಡ್ತೀಯ, ಇನ್ನೊಂದೆರಡು ಯಾವ್ದಾದ್ರು ಕಂಡಿಡಿ ಅಂತ. ಮಾವಿನಕಾಯಿ ಗೊಜ್ಜು ಚಿತ್ರಾನ್ನ ಅದು ಅದು ಒಂದು ಮಾಡಿದ್ವಿ ಸರ್, ಬಟ್ ಅದು ಪುಳಿಯೋಗರೆ ಗೊಜ್ಜು ಇಟ್ಟಂಗೆ ಅದು ಬಹಳ ದಿನ ಇಡಕ್ಕಾಗಲ್ಲ ಸರ್. ಮಾವಿನಕಾಯಿ ಚಿತ್ರಾನ್ನ ಅಂತೀವಲ್ಲ ಅದು ಬಹಳ ದಿನ ಇಡಕ್ಕಾಗಲ್ಲ. ಸೊ ಇದು ಇಟ್ಟಾದ್ರೆ ಇಡ್ಬೋದು ಸರ್, ನೀನು 8 ತಿಂಗಳು ಇಟ್ಟರೆ ಏನೂ ಆಗಲ್ಲ ಸರ್. ಇದನ್ನ ಅಷ್ಟು ಈಗ ಅದೇ ಹೇಳಿದ್ನಲ್ಲ ಸರ್, ಈಗ 70% ರೆಡಿ ಮಾಡಿದ್ದೀನಿ ಸರ್, ಇನ್ನು 30% ಮಾಡ್ಬೇಕು ಸರ್.
0: ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಈ ತರ ಸ್ಕೂಲ್ಗಳು ಮಕ್ಕಳಿಗೆ, ಚಿಕ್ಕದೊಂದು ಹೋಟೆಲ್ ತರ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಮನೆ ಮುಂದೆ?
1: ಸರ್ ಅದೇ ಹೇಳಿದ್ನಲ್ಲ ಸರ್, ಹೋಟೆಲ್ ಎಲ್ಲ ಬೇಡ ಸರ್, ಹೋಟೆಲ್ ಎಲ್ಲ ತುಂಬಾ ಇದಾವೆ ಸರ್ ದಾವಣಗೆರೆಯಲ್ಲಿ. ನನ್ಗೆ ಹೇಳಿದ್ನಲ್ಲ ಸರ್, ಹೋಮ್ ಮೇಡ್ ಪ್ರಾಡಕ್ಟ್ ಅಂದಾಗೆ ನಾನು ಹಳೆ ಕಾಲದ ಊಟನು ಕೊಡ್ಬೇಕು ಅನ್ನೋ ಇಂಟೆನ್ಷನ್ಸ್. ಈ ಕೀಲ್ಸ ಎಷ್ಟೋ ಜನಕ್ ಗೊತ್ತಿಲ್ಲ, ಮಾದ್ಲಿ ಎಷ್ಟೋ ಜನಕ್ ಗೊತ್ತಿಲ್ಲ, ಕರ್ಚಿಕಾಯಲ್ಲೇ ಮರ್ತಿದ್ದಾರೆ ಈಗ ಆಲ್ರೆಡಿ. ಈ ತರ ಎಲ್ಲ ಹಳೆ ತಿನಿಸುಗಳನ್ನ ನಾನು ಇವಾಗಿನ ಮಕ್ಕಳಿಗೆ ಕೊಡ್ಬೇಕು ಸರ್. ಮಕ್ಳು ಇವಾಗಿನ ಮಕ್ಳು ಅವ್ನಿ ಮಾದ್ಲಿ ಅಂದ್ರೆ ಏನು ಅಂತ ಕೇಳ್ತಾರೆ ಸರ್. ಮಕ್ಳಿಗೆ ಪಾಪ ಮಾದ್ಲಿ ಗೊತ್ತಿಲ್ಲ. ಆ ತರ ಎಲ್ಲ ಮಕ್ಕಳಿಗೆ ಹಳೆ ಕಾಲದ ಊಟ ಉಣಿಸ್ಬೇಕು. ಕೀಲ್ಸ್ ಅಂದ್ರೆ ಏನಂತಾರೆ ಸರ್, ಅದ್ರ ಗೋಧಿ ರಾಗಿ ಒಳಗೆ ಮಾಡೋದು ಕೀಲ್ಸ್ ಅಂದ್ರೆ ದೊಡ್ಡವ್ರಿಗೆ ಗೊತ್ತಿಲ್ಲ ಸರ್ ಮಕ್ಳಿಗೆ ನೆನ್ಸ್. ಹಂಗಾಗಿ ಆ ತರ ನಾವು ಹೋಟೆಲ್ ಅಂದ್ರೆ ಮಾಮೂಲಿ ಸರ್, ಊಟ ರೆಡಿ ಇರುತ್ತೆ, ಚಪಾತಿ ಊಟ ರೆಡಿ ಇದೆ, ರೊಟ್ಟಿ ಊಟ ರೆಡಿ ಇದೆ,
0: ಬೆಳಗ್ಗೆ ತಿಂಡಿ
1: ರೆಡಿ ಇದೆ, ನಾರ್ತ್ ಇಂಡಿಯನ್ ರೆಡಿ ಇದೆ. ಬಟ್ ಇದಂದ್ರೆ ಎಲ್ಲಾ ಟೈಪು ಸಿಗುತ್ತಲ್ಲ, ಜನನು ವೆರೈಟಿ ಟೇಸ್ಟ್ಗಳು ಬೇಕಂದ ಕೇಳಿ ಮಾಡಿಸ್ಕೊಂಡು ತಿಂತಾರೆ.
0: ಅಲ್ಲ ಶೋಭಾ ಅವರು, ಇತ್ತೀಚೆಗೆ ಈ ಸಿರಿಧಾನ್ಯಗಳನ್ನ ಉತ್ಪನ್ನಗಳನ್ನ ಹೆಚ್ಚು ಕೇಳ್ತಿದ್ದಾರೆ ಜನ, ಇವನ್ನು ಉಪಯೋಗಿಸ್ಕೊಂಡು ಏನನ್ನ ಮಾಡ್ಬೇಕನ್ನೋ ಉದ್ದೇಶ ಇದೆಯಾ?
1: ಹಾ ಸರ್, ಅದೇ ನಾನು ಹೇಳಿದೆ ಸರ್, ನಾನು ನಿಮ್ಗೆ ಅಗಸೆ ಬೀಜ ಒಂದು, ಕುಂಬಳಕಾಯಿ ಬೀಜ ಒಂದು, ಆಮೇಲೆ ಇದು ಸೂರ್ಯಕಾಂತಿ ಬೀಜ, ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಇದನ್ನು ತುಂಬಾ ಕೊಟ್ಟಿದ್ದೀನಿ ಸರ್. ಈ ಸಿರಿಧಾನ್ಯ ಅಂತ ಬಂದಾಗ ಇದರಿಂದ ನಾನು
0: ರಾಗಿ ಇರಬಹುದು, ನವಣೆ ಇರಬಹುದು.
1: ಹಾ ಸರ್, ಈ ಸಿರಿಧಾನ್ಯಗಳಿಂದ ಏನಂದ್ರೆ ಈ ಬೆಳಗ್ಗೆನೆ ಮಕ್ಕಳಿಗೆ ಇದು ಕೊಡ್ತಾರಲ್ಲ ಸರ್ ಗಂಜಿ ಅಂತ, ಆ ತರದೊಂದು ಅದನ್ನು ಒಂದು ಪ್ಲಾನ್ ಅಲ್ಲಿ ಇದೀವಿ ಸರ್. ಈಗ ಅದು ತುಂಬಾ ಜನ ಮಾಡಿ ಆಲ್ರೆಡಿ ಬಾಕ್ಸ್ ಎಲ್ಲ ಬಂದ್ಬಿಟ್ಟಿದೆ ಸರ್ ಮಾರ್ಕೆಟ್ಗೆ. ಹಂಗಾಗಿ ನಾವು ಅದನ್ನೊಂದು ಟ್ರೈ ಮಾಡ್ಬೇಕು, ವಿತ್ ಡ್ರೈ ಫ್ರೂಟ್ಸ್ ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇದೀವಿ ಸರ್.
0: ಮತ್ತೆ ಇತ್ತೀಚೆಗೆ ರಾಗಿಯಿಂದ ಸಾಕಷ್ಟು ಉಪ ಉತ್ಪನ್ನಗಳು ಮಾಡ್ತಾರೆ, ರಾಗಿ ಮಾಲ್ಟು, ರಾಗಿ ಹಿಟ್ಟು, ಬೇರೆ ಬೇರೆ ಎಲ್ಲ ಅದ್ರಲ್ಲಿ

0: ಏನಾದರೂ ಮುಂದೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರು?
1: ಇಲ್ಲ ಸರ್, ಆ ಥರ ಏನಿಲ್ಲ. ಬಟ್ ಏನ್ ಗೊತ್ತಾ, ರಾಗಿ ಒಂದೇ ಅಂದ್ರೆ ಈಗ ಸರ್ ನಾವು ಡ್ರೈ ಐಟಮ್ ಕೊಡೋದ್ರಿಂದ ನಮ್ಗೆ ತಗೊಂಡ್ ಕಸ್ಟಮರ್ಗೆ ನಾವು ಲಿಕ್ವಿಡ್ ಕೊಡೋದಾದ್ರೆ ನಾನು ಡೈಲಿನೇ ರಾಗಿ ಗಂಜಿ ಅದೆಲ್ಲ ವೆರೈಟಿ ವೆರೈಟಿ ಮಾಡ್ಕೊಟ್ಬಿಡ್ತಿದ್ದೆ. ನಾವು ಪೌಡ್ರ್ ಮಾತ್ರ ರೆಡಿ ಮಾಡ್ಕೊಡ್ಬೇಕು, ಅವರೇ ಅದನ್ನ ಮನೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕಲ್ಲ, ಹಂಗಾಗಿ ಅಷ್ಟೊಂದು ಅದನ್ನ ತಲೆ ಕೆಡಿಸ್ಕೊಳ್ಳಿಲ್ಲ ಸರ್.
0: ಈಗ ಇವನ್ನೆಲ್ಲ ಉತ್ಪನ್ನಗಳು ತಗೊಂಬಂದ್ಬಿಟ್ಟು ಅವನ್ನೆಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿ ನೀವು ಹೇಳ್ದಂಗೆ ಶುಚಿ ರುಚಿಗೆ ಹೆಚ್ಚು ಒತ್ತು ಕೊಡ್ಬೇಕಾಗತ್ತೆ. ಇವನ್ನೆಲ್ಲ ಮಿಷಿನ್ ಹಾಕ್ಸೋದು ಮತ್ತೆ ಅವನ್ನೆಲ್ಲ ಮಾಡೋದು ಅವನ್ನೆಲ್ಲ ಯಾವ ರೀತಿ ಮಾಡ್ತೀವಿ?
1: ಎಲ್ಲರೂ ಮಾಡ್ಕೊಂತೀವಿ ಸರ್, ಎಲ್ಲರೂ ಒಬ್ರಿಗೊಬ್ರು ಒಂದು ಒಂದು ಐಟಮ್ ಒಂದು ಮೆಣಸಿನ್ಕಾಯಿ ತಗೊಂಬಂದ್ರೆ ಎಲ್ಲ ಬಿಸಿಲಿಗೆ ಹಾಕೋದು, ಅದನ್ನ ಬಿಡಿಸೋದು, ಎಲ್ಲ ಲೇಡೀಸೇ ಇರ್ತೀವಲ್ಲ ಸರ್ ಮಾತಾಡ್ಕೊಂತ ಎಲ್ಲ ಬೇಬೇಗ ಬೇಬೇಗ ಅದೆಲ್ಲ ಮಾಡ್ಕೊಂತೀವಿ. ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಮತ್ತೆ ಕ್ಲೀನಾಗಿ ಆಯಿಲ್ ಗೋಲ್ಡ್ ವಿನ್ನರ್ ಬಳಸ್ತೀನಿ ಸರ್ ಎಲ್ಲದಕ್ಕೂ, ಆಯಿಲ್ ಮಾತ್ರ ಹಂಗೆ ಯಾವುದೇ ಬೇರೆ ಆಯಿಲ್ ಬಳಸಲ್ಲ. ಆಮೇಲೆ ಕರ್ದ ಆಯಿಲ್ನೇ ಬಳಸಲ್ಲ. ಈ ಚಕ್ಲಿ ನಿಪ್ಪಟ್ಟಾದ್ರೂ ನಮ್ಮ ಹತ್ರ ಜಾಸ್ತಿ ಹೋಗೋದು ಅದೇ ಕಾರಣಕ್ಕೆ ಸರ್. ಮಕ್ಕಳಿಗೆ ಎಲ್ಲರೂ ಕರ್ದೆಣ್ಣೆಯಿಂದ ಕೊಡಬಾರ್ದು ಅನ್ನೋದು ಇವಾಗ ಭಾಳ ಬಂದು ನಾನು ಹಿಂಗೆ ಚೆನ್ನಾಗಿ ಮಾಡೋದಕ್ಕೆ ಚಕ್ಲಿ ನಿಪ್ಪಟ್ಟನು ಚೆನ್ನಾಗಿ ಸೇಲ್ ಆಗಿದೆ ಸರ್. ಕರ್ದೆಣ್ಣೆ ಬಳಸಲ್ಲ ನಾವು ಮತ್ತೆ ರಿಪೀಟ್. ಅದು ನಾವು ಹೆಂಗೆ ಅಂದರೆ ಹಂಗಂತ ಕರ್ದೆಣ್ಣೆ ಉಳಿತತ್ತಲ್ಲ ಏನು ಮಾಡ್ತೀರಾ ಅಂತ ಕ್ವಶನ್ ಕೇಳ್ತಾರೆ ಸರ್. ನಾವು ಕರ್ದೆಣ್ಣೆ ಉಳಿಲಿಲ್ದಂಗೆ ಅಷ್ಟಷ್ಟಕ್ಕೆ ಆ ಪ್ರಮಾಣಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಹಾಕೊಂಡು ಹಾಕೊಂಡು ಮಾಡ್ತೀವಿ. ಒಂದು ಸ್ವಲ್ಪ ಸ್ವಲ್ಪ ಉಳಿತ ಚಪಾತಿ ರೊಟ್ಟಿ ನಮ್ದು ಚಪಾತಿ ದೋಸೆ ಬೇಯಿಸ್ಕೊಳಕ್ಕೆ ಬಳಸ್ಕೊಂಡ್ಬಿಡ್ತೀವಿ.
0: ಇತ್ತೀಚೆಗೆ ತುಂಬ ಆಕರ್ಷಕವಾಗಿ ಪ್ಯಾಕ್ ಮಾಡ್ತಾರೆ. ನಾವು ಅಲ್ಲಿ ಗುಣಮಟ್ಟ ಇರುತ್ತೋ ಉತ್ಪನ್ನಗಳು ನೀವು ಹೇಳ್ದಂಗೆ ಶುಚಿ ರುಚಿ ಇರುತ್ತೋ ಅದು ಗೊತ್ತಿಲ್ಲ. ಆಕರ್ಷಕವಾಗಿ ತುಂಬ ಚೆನ್ನಾಗಿದ್ದರೆ ಮಾತ್ರ ಹೆಚ್ಚು ಜನ ತಗೊಳ್ತಾರೆ. ಈಗ ಜನನೂ ಅಷ್ಟೇ ತುಂಬ ಆಕರ್ಷಕವಾಗಿ ಪ್ಯಾಕಿಂಗ್ ಇದ್ದರೆ ಮಾತ್ರ ಹೆಚ್ಚು ಆಸೆ ಪಡ್ತಾ ಅಂತಾರೆ. ಈ ಥರ ನೀವು ಉತ್ಪನ್ನಗಳೆಲ್ಲ ಮಾಡ್ತಿರಲ್ಲ, ಚಕ್ಲಿ ನಿಪ್ಪಟ್ಟು ಬೇರೆ ಬೇರೆ ಚಟ್ನಿ ಪುಡಿ ಇದಕ್ಕೆಲ್ಲ ಇದಕ್ಕೇನಾದರೂ ಲೇಬಲ್ ಮಾಡಿಸಿ ಅದಕ್ಕೊಂದು ಏನಾದರೂ ಬ್ರ್ಯಾಂಡ್ ಮಾಡಿ ಅದನ್ನ ಆ ಥರ ಮಾಡಿದ್ರೆ ಸುಮ್ಮನೆ ನಾರ್ಮಲ್ ಪ್ಯಾಕಲ್ಲಿ ನಾರ್ಮಲ್ ಲೇಬಲ್ ಕೊಡ್ತಾರೆ, ಹೆಂಗೆ ಮಾಡ್ತೀರಾ?
1: ಇಲ್ಲ ಸರ್, ನಾವು ಪ್ಯಾಕ್ ಮಾಡ್ತೀವಿ, ನಮ್ಮದೇ ಲೇಬಲ್ನ ಬಳಸ್ತೀವಿ. ಅಂದರೆ ಸರ್ ಗೊತ್ತಿರೋ ಕಸ್ಟಮರ್ಗೆ ಏನು ರಿಪೀಟ್ ರಿಪೀಟ್ ಎಲ್ಲ ಲೇಬಲ್ ಎಲ್ಲ ಮಾಡೋಕ್ಕೋಗಲ್ಲ ಸರ್. ಫಸ್ಟು ಹೊಸ ಕಸ್ಟಮರ್ಗೆ ಎಲ್ಲ ಥರ ತೋರಿಸ್ತೀವಿ, ಈ ಥರ ಹಿಂಗೆಲ್ಲ ಇದೆ ಅಂತ. ಆಮೇಲೆ ಅವ್ರಿಗೆ ಗೊತ್ತಾದ್ಮೇಲೆ ಅಯ್ಯೋ ಅದೆಲ್ಲ ಏನಮ್ಮ ಕವರಿಗೆ ಹಾಕ್ಕೊಟ್ಬಿಡು ಆ ಥರ ಅವರೇ ಕೇಳ್ತಾರೆ ಸರ್ ನಮ್ಮ ಹತ್ರ. ಆ ಥರ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ಸರ್.
0: ಈಗ ಇವು ಚಟ್ನಿ ಪುಡಿ ರೊಟ್ಟಿ ಇವೆಲ್ಲ ಮಾಡ್ತಿರಲ್ಲ, ಎಷ್ಟು ದಿವಸದವರೆಗೆ ಇಟ್ಕೋಬೋದು?
1: ಚಟ್ನಿ ಪುಡಿ ಎಲ್ಲ ತಿಂಗಳ ಗಂಟಲೆ ಇಟ್ಕೋಬೋದು ಸರ್, ಇಟ್ಕೋಬೋದು, ಏನಾಗಲ್ಲ. ಆಮೇಲೆ ಇವಾಗೆಲ್ಲ ಜಾಸ್ತಿ ಎಲ್ಲರೂ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ ಸರ್ ಏನೇ ತಗೊಂಡ್ರು. ನಾನು ಹೇಳಿದ್ದೀನಿ ನಮ್ಮ ಪುಳಿಯೋಗರೆ ಗೊಜ್ಜಿನೂ ನೀವು ಒಂದು ತಿಂಗಳು ಹೊರಗಿಟ್ಟರು ಏನೂ ಆಗಲ್ಲ, ಆರಾಮಾಗಿ ಫ್ರಿಜ್ ಇಲ್ದರೂ ಬಳಸ್ಬೋದು ಅಂತ ಹೇಳೇ ಕೊಟ್ಟಿರ್ತೀವಿ ಸರ್. ಕೆಂಪು ಚಟ್ನಿ ಆದರೂ ಅಷ್ಟೇ ಸರ್, ಕರಿ ಹಿಂಡಿ ಉಪ್ಪಿನಕಾಯಿ ಎಲ್ಲನೂ ಹೊರಗೇ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ, ಇವರು ಬಳಸ. ಆಮೇಲೆ ನಾವು ಮಾಡೋ ರೀತಿಯಲ್ಲಿರುತ್ತೆ ಸರ್, ಅತಿಯಾಗಿ ಯಾವುದಕ್ಕೂ ನೀರು ಮುಟ್ಟಿಸ್ತೇ, ನೀಟಾಗಿ
0: ಮತ್ತೆ ಯಾವುದೇ ಕೆಮಿಕಲ್ ಪೌಡರ್
1: ಕೆಮಿಕಲ್ಸ್ ಯಾವುದು ಯೂಸ್ ಮಾಡಲ್ಲ ನಾವು, ನೀಟಾಗಿ ಮಾಡೋದ್ರಿಂದ ನೀರೆಲ್ಲ ಬಳಸ್ಬಾರ್ದು ಸರ್ ಅತಿಯಾಗಿ. ಪುಳಿಯೋಗ್ರಿಗೆ ಗೊಜ್ಜಿಗೆ ನಾವು ಹುಣ್ಸೆ ಹಣ್ಣು ಏನು ಕುದಿಸಿರ್ತೀವಲ್ಲ ಅದರ ನೀರು ಬಿಟ್ಟರೆ ನಾವು ಬೇರೆ ಎದಕ್ಕೂ ಒಂದು ಡ್ರಾಪ್ ನೀರು ಮುಟ್ಸಲ್ಲ ಸರ್ ಗೊಜ್ಜಿಗೆ. ಹಂಗಾಗಿ ಅದು ಒಂದು ತಿಂಗಳು ಇಟ್ಟರು ಏನೂ ಆಗಲ್ಲ,
0: ಏನೂ ಆಗಲ್ಲ. ಅದೇ ಈಗ ಇತ್ತೀಚೆಗೆಲ್ಲ ಈ ಕೆಡ್ದಂಗೆ ಇರ್ಲಿಕ್ಕೋಸ್ಕರ ಕೆಮಿಕಲ್ ಪೌಡರ್ ಎಲ್ಲ ಯೂಸ್ ಮಾಡಿ ಉಪಯೋಗಿಸ್ತಾರೆ, ಅದೆಲ್ಲ ಸಾಕಷ್ಟು ಆರೋಗ್ಯಕ್ಕೆ ತುಂಬ ತೊಂದರೆ ಆಗುತ್ತೆ.
1: ನಾವು ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಲ್ಲ ಸರ್, ನಾವೇನು ನಾವು ಐಟಮ್ಸ್ ಏನು ಹಾಕ್ಬೇಕಾದ್ರೆ ಅದನ್ನ ನಿಧಾನವಾಗಿ ನಾವು ಹೆಂಗೆ ಮಾಡ್ಬೇಕು ಅನ್ನೋ ಕಲೆ ನಮಗೆ ಗೊತ್ತಿದ್ರೆ ಅದು ಯಾವ ಕಾರಣಕ್ಕೂ ಕೆಡಲ್ಲ ಸರ್. ಅವಸರ ಬವಸರದ್ಲೆ ಯಾವ್ದನ್ನು ಮಾಡಬಾರ್ದು, ಸಮಾಧಾನದ್ಲೆ ಇದನ್ನ ಹಾಕಿಂದ ಇದನ್ನೇ ಹಾಕ್ಬೇಕು, ಇದನ್ನ ಹಾಕಿಂದ ಇದನ್ನ ಹಾಕ್ಬೇಕು ಅಂತ ನಮಗೆ ಗೊತ್ತಿರ್ಬೇಕು, ಅದನ್ನ ನಾವು ತಿಳ್ಕೊಂಡಿದ್ದೀನಿ ಸರ್. ನಾನು ಯಾವ್ದು ಏನ್ ಹಾಕಿಂದ ಏನಾಗುತ್ತೆ, ಏನ್ ಮಾಡಿದ್ರೆ ಏನಾಗುತ್ತೆ ಅದೆಲ್ಲ ಹಂಗಿರೋದ್ರಿಂದ ಹೇಳಿದ್ನಲ್ಲ ಸರ್, ಅಜ್ಜಿ ಅಮ್ಮ ಅತ್ತೆ ಎಲ್ಲರೂ ಇವು ತಲೆಮಾರುಗಳಿಂದ ನಮ್ ಬ್ರ್ಯಾಂಡ್ ಆಗ್ಬಿಟ್ಟೈತೆ ಸರ್. ನಮ್ಗೆಲ್ರಿಗೂ ಅಡುಗೆ ಕಲೆ ಬಂದ್ಬಿಟ್ಟೈತೆ ಎಲ್ರಿಗೂ, ಒಬ್ರಿಂದ ಒಬ್ರಿಗೆ. ಆದ್ರೆ ಎಲ್ಲರೂ ಮನೆಗೆ ಸೀಮಿತ ಆಗಿದ್ರು, ನಾನೊಬ್ಳೆ ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟಿದ್ದೀನಿ ಸರ್.
0: ಈಗ ನೀವು ಹೇಳ್ದಂಗೆ ಅಜ್ಜಿ ಅಮ್ಮ ಅವರೆಲ್ಲ ನಿಮ್ಗೆಲ್ಲ ಕಲಿಸ್ಕೊಟ್ಟಿದ್ರಲ್ಲ, ನೀವು ಮುಂದಿನ ಪೀಳಿಗೆಗೆ ಏನಾದ್ರೂ ಕಲಿಸ್ಕೊಡ್ತಾರ ಹೆಂಗೆ?
1: ಕಲಿಯ ಆಸಕ್ತಿ ಇದ್ರೆ ಕಲಿಸ್ಬೋದು ಸರ್, ಇವಾಗ ಆರ್ಡರ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸರ್. ಇವಾಗ ಕಡಿಮೆ ಜನ ಸರ್ ಕಲಿಯಕ್ ಇಷ್ಟಪಡೋದು, ಬಹಳ ಕಡಿಮೆ. ಬ್ಯಾಡ್ ಲಕ್ ನನಗೆ ಹುಡುಗಿ ಇಲ್ಲ ಸರ್, ಮಗಳು ಇಬ್ರು ಗಂಡ್ ಮಕ್ಳೇ, ಮತ್ತೆ ಯಾರಿಗೆ ಕಲ್ಸ್ಲಿ, ಬರೋ ಸ್ವಸ್ತ್ರಿ ಕಲ್ಸ್ಬೇಕಷ್ಟೇ.
0: ಹೌದು, ಈಗ ಇಷ್ಟೊಂದೆಲ್ಲ ಮಾಡ್ತಿರಲ್ಲ, ಮನೆಗೆ ಸಂಸಾರಕ್ಕೂ ಕೆಲವು ಸಮಯ ಕೊಡಬೇಕಾಗತ್ತೆ, ಸಮಯ ಎಲ್ಲ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂತೀರ?
1: ಸರ್ ನಾನು ಏನ್ ಮಾಡ್ತೀನಿ, ಮಕ್ಕಳು ನಮ್ಮ ಮನೆಯವರೆಲ್ಲ ಹೋದ್ಮೇಲೆ ನಾವೆಲ್ಲ ಇದನ್ನ ಐಟಮ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತೀವಿ. ಅವರೆಲ್ಲ ಬರೋ ಅಷ್ಟೊತ್ತಿಗೆ ನಾವೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಆದ್ರೂ ನಮ್ಮ ಮನೆಯವರಾಯ್ತು ಮಕ್ಕಳಾಯ್ತು ಎಲ್ಲ ಸಪೋರ್ಟ್ ಮಾಡ್ತಾರೆ, ಖುಷಿ ಪಡ್ತಾರೆ, ಏನೋ ಅಮ್ಮ ಏನೋ ಒಂದು ಮಾಡ್ತಾ ಇದ್ದಾರೆ ಅಮ್ಮ ಬೆಳೀಲಿ ಅಂತ ಇಷ್ಟಪಡ್ತಾರೆ ಮಕ್ಕಳು. ನಮ್ಮ ಮನೆಯವರಾದ್ರೂ ಅಷ್ಟೇ, ಮಾಡು ನಿನ್ನ ಇಷ್ಟ, ನೀನು ಏನಾದ್ರು ಮಾಡು, ಖುಷಿ ಪಡ್ತಾರೆ, ಸಪೋರ್ಟ್ ಮಾಡ್ತಾರೆ.
0: ಈಗ ಶೋಭಾ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ನೀವು ಹೇಳ್ತೀರ, ಮತ್ತೆ ನಿಮ್ಮ ಹತ್ರ ತಗೊಂಡೋದಂಥ ಗ್ರಾಹಕರು ಅದೇ ರೀತಿ ಹೇಳ್ಬೇಕಾಗತ್ತೆ, ಅವರೆಲ್ಲ ಅಭಿಪ್ರಾಯ ಹೆಂಗಿರುತ್ತೆ?
1: ಸರ್ ನಂಗೆ ಹೇಳಿದ್ನಲ್ಲ ಸರ್, ದಾವಣಗೆರೆಯಲ್ಲಿ ತುಂಬ ಎಲ್ಲ ಒಳ್ಳೊಳ್ಳೆ ಜನಗಳೇ ನನಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಏರಿಯಾದಲ್ಲಿ ಕಡಿಮೆ ಸರ್, ನಾನು ಒಪ್ಕೊಂತೀನಿ. ನಮ್ಮ ಏರಿಯಾದಲ್ಲಿ ಎಲ್ಲರೂ ನಮ್ಮಂಗೆ ಮಾಡ್ಕೊಂಡು ಊಟ ಮಾಡೋರೇ ಇರೋದ್ರಿಂದ ನನಗೆ ಏನಿಂದ ಹಳಿಯಿಂದ ಆ ಕಡೆ ಸೈಡ್ ಕಸ್ಟಮರ್ಸೇ ತುಂಬ ಇರೋದು. ಎಲ್ಲರೂ ಫೋನ್

0: ಮಾಡಿ ತುಂಬಾ ಚೆನ್ನಾಗಿ ಮಾಡಿದೆ. ಒಬ್ರು ಎ ಆರ್ ಜಿ ಕಾಲೇಜಲ್ಲಿ ಪ್ರೊಫೆಸರ್ ಇದ್ದಾರೆ, ಅವರು ಅವತ್ತು ಊಟ ತಗೊಂಡಿದ್ರು ಸರ್. ಅವ್ರು ಕಾಲ್ ಮಾಡಿ ಫಸ್ಟ್ ನಡಿಗೆ ಫೋನ್ ಮಾಡಿ, ಏನಮ್ಮ ಸ್ವಲ್ಪ ಅಡುಗೆನೆ ಚೆನ್ನಾಗಿಲ್ಲ, ಒಂದು ಅಡುಗೆ ಚೆನ್ನಾಗಿಲ್ಲ, ಹೆಂಗ್ ಮಾಡಿಯಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೌದಾ ಸರ್, ಇರ್ಲಿ ಪರವಾಗಿಲ್ಲ ಸರ್ ಅಂದೆ. ಅಲ್ಲಮ್ಮ ಎ ಪ್ಲಸ್ ಅಮ್ಮ, ನಾನು ಕೊಡ್ತಿರೋದು ಎ ಪ್ಲಸ್ ಅಂತ ಅಂದು, ನಾನು ಏನಾರು ಅಂತೀಯನಂದ್ರೆ ಇರ್ಲಿ ಬಿಡ್ರಿ ಸರ್ ಪರವಾಗಿಲ್ಲ, ನಾನು ಇನ್ನೊಂದ್ಸರಿ ಚೆನ್ನಾಗಿ ಮಾಡ್ತೀನಿ ಅಂದ್ಬಿಟ್ಟೆ. ನೋಡಮ್ಮ ನಿನ್ ಮೇಲೆ ನಿನಗೆ ಎಷ್ಟು ನಂಬಿಕೆ ಇದೆ. ಹೌದು ಸರ್ ನಂಬಿಕೆ ಇದೆ, ನಂಬಿಕೆ ಇರೋದಕ್ಕೆ ಸರ್ ಈ ಫೀಲ್ಡಿಗೆ ಬಂದಿರೋದು ಅಂತೆಲ್ಲ ಮಾತಾಡಿದೆ. ಅವ್ರು ತುಂಬ ಖುಷಿಪಟ್ಟು ಭಾಳ ಚೆನ್ನಾಗಿ ಮಾಡಿದೀಯಮ್ಮ, ಎಲ್ಲ ಚೆನ್ನಾಗಿದೆ, ಒಂದು ಐಟಮ್ನು ಇಲ್ಲ ಅನ್ನಲ್ಲ, ನೀನು ಯಾವಾಗಲೇ ಯಾವುದೇ ಆರ್ಡ್ರ್ ಬರಲಿ ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿರು, ನಂದೊಂದು 5 ಊಟ ಫಿಕ್ಸ್ ಅಂತ ಹೇಳಿದ್ರು ಸರ್.
1: ಮಹಿಳೆಯರಿಗೆ ನಾವು ಎಷ್ಟು ದುಡ್ಡು ಕೊಡ್ತೀವೋ ಅದು ಸೆಕೆಂಡ್ರಿ, ನಾವು ಮಾಡಿದಂಥ ಅಡುಗೆನ ಯಾರನ್ನ ಊಟ ಮಾಡಿ ತುಂಬ ಚೆನ್ನಾಗಿದೆ ಅಂತ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ ತುಂಬ ಸಂತೋಷ ಅನ್ಸತ್ತಲ್ವ?
0: ಅಯ್ಯೋ ಸರ್ ತುಂಬಾನೇ ಖುಷಿ ಆಗುತ್ತೆ ಸರ್. ಅವಾಗೆಲ್ಲ ಫಸ್ಟ್ ನಮ್ಮ ಅಕ್ಕಂಗೆ ಕ್ರೆಡಿಟ್ ಹೇಳೋದು, ಆಕ್ಚುಲಿ ನಮ್ಮ ಅಕ್ಕ ತುಂಬಾ ಸಪೋರ್ಟ್ ಮಾಡೋದು ಸರ್. ಅವಳೊಂಥರ ಎಲೆಮರೆಕಾಯಿ, ಅವಳು ಹಿಂದೆ ನಿಲ್ತಾಳೆ ಸರ್, ಮುಂದೆ ಬರಲ್ಲ, ನನಗೆ ಕೊಟ್ಟಿದ್ದಾಳೆ ಸರ್ ಎಲ್ಲ ಅವಕಾಶನು.
1: ಮುಂದಿನ ಏನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ?
0: ಅದೇ ಸರ್, ದೊಡ್ಡ ಶಾಪ್ ಮಾಡ್ಬೇಕು, ತುಂಬಾ ಜನ ನಮ್ಮಿಂದ ಕಲಿಬೇಕು ಅನ್ನೋದು ತುಂಬಾ ಆಸೆ ಇದೆ.
1: ತುಂಬಾ ಆಸೆ ಇದೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ಇದಕ್ಕೆಲ್ಲ ನಿಮ್ಗೆ ಯಾವ ರೀತಿ ಸಹಕಾರ ಸಿಗುತ್ತೆ ಮೇಡಮ್?
0: ನಾವು ಮನೇಲಿ 5 ಜನ ಇದೀವಿ ಸರ್, ನಾನು ನಮ್ಮ ಮನೆಯವರು, ನಮ್ಮ 5 ನನ್ನ 2 ಮಕ್ಕಳು.
1: ಮಕ್ಕಳು ಏನು ಕೆಲಸ ಮಾಡ್ತಾರೆ?
0: ದೊಡ್ಡ ಮಗ ಇವಾಗ MBBS ಓದ್ಬೇಕು ಅಂತ ಹೇಳಿ ಸೈನ್ಸ್ ತಗೊಂಡು PUC ಮುಗೀತು ಸರ್, ಈಗ ಎಕ್ಸಾಮ್
1: ಬರೀಬೇಕು.
0: ಮೊನ್ನೆ ಬರ್ದಿದ್ದೆ ಸರ್, 640 ಆಗಿತ್ತು ಸ್ಕೋರ್ನು, ಬಟ್ ರೀ ಎಕ್ಸಾಮ್ ಬಂದಿದೆ, ಈಗ ಮತ್ತೆ ತಯಾರಿ ತಗೊಂತ ಇದ್ದಾನೆ ಸರ್ ಬರೀಬೇಕು ಅಂತ. ಒಂದು ಗೌರ್ಮೆಂಟ್ ಸೀಟೇ ತಗೋಬೇಕು ಸರ್, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯರ್, ಗೌರ್ಮೆಂಟ್ ಸೀಟಲ್ಲೇ ಓದ್ಬೇಕಲ್ಲ. ಇನ್ನು ಚಿಕ್ಕನು ಈ ಸಾರಿ ಫಸ್ಟ್ PUC ಸರ್, ಕಾಮರ್ಸ್ ತಗೊಂಡಿದ್ದೆ ಸರ್.
1: ನಿಮ್ಗೆ ಸ್ವ ಉದ್ಯೋಗ ಇದೆಲ್ಲ ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೀಯಾ?
0: ತುಂಬಾನೇ ತಂದ್ಕೊಟ್ಟಿದೆ,
1: ತುಂಬಾ ತಂದ್ಕೊಟ್ಟಿದೆ. ಶೋಭಾ ಅವ್ರ ಈ ಕಾರ್ಯಕ್ರಮ ಕೇಳಂತ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು
0: ಸರ್? ನಮ್ ಬಂದು ಬಸರಾಜಪೇಟೆಯಲ್ಲಿ ಯಾರೇ ಆದ್ರೂ ದೊಡ್ಡಪ್ಪರ ಮಗಳು ಶೋಭಾ ಅಂದ್ರೆ ಯಾರಾದ್ರೂ ಹೇಳ್ತಾರೆ ಆತರ ಹೇಳ್ಬೇಕಂದ್ರೆ, ನನ್ನ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾ ಇದ್ದೀನಿ, 8970362572. ಯಾರೇ ಕಾಲ್ ಮಾಡಿ ನಿಮ್ಗೆ ಯಾವುದೇ ಥರ ಆರ್ಡರ್ಸ್ ಇದ್ರೆ ನಮ್ಗೆ ಹೇಳ್ಬೋದು, ನಾವು ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಗುಣಮಟ್ಟದ್ದು ನಾವು ನಿಮಗೆ ಮಾಡ್ಕೊಡಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ.
1: ಕೇಳಿದ್ರೆ ಶೋಭಾ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8973636572. ಬಹಳ ಸಂತೋಷ ಶೋಭಾ ಅವರ ಇಲ್ಲಿವರೆಗೆ ಬಂದ್ಬಿಟ್ಟು ನಿಮ್ಮ ಸ್ವಉದ್ಯೋಗದಲ್ಲಿ ಸಾಕಷ್ಟು ಅನುಭವಗಳನ್ನ ನಮ್ಮ ಕೇಳುಗರ ಜೊತೆ ನಮ್ಮ ರೈತ ಬಾಂಧವರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಈ ಉದ್ಯಮದಲ್ಲಿ ಈ ಉದ್ಯೋಗದಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗ್ಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ತುಂಬ ಹೃದಯದ ಧನ್ಯವಾದಗಳು ಸರ್, ನಮಸ್ಕಾರ.
2: ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗದಲ್ಲಿಯ ಅನುಭವಗಳ ಕುರಿತು ದಾವಣಗೆರೆಯ ಬಸವರಾಜಪೇಟೆಯ ಶ್ರೀಮತಿ ಶೋಭಾ ಡಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದನ್ನು ತಿನ್ನೋದ್ರ ಚಾಂಪಿಯನ್ಶಿಪ್ ಇತ್ತಾ? RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಇದೀಗ ಹವಾಮಾನ ವರದಿ. ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿಯಲ್ಲಿ 4 cm, ದಾವಣಗೆರೆ ಜಿಲ್ಲೆ ಜಗಳೂರಿನಲ್ಲಿ 4 cm, ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದಲ್ಲಿ 2 cm ಹಾಗೂ ಹಿರಿಯೂರಿನಲ್ಲಿ 1 cm ಮಳೆಯಾಗಿದೆ. ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಹಲವೆಡೆ ಹಗುರದಿಂದ ಮಧ್ಯಮ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡಿನ ಬೀದರ್, ಕಲಬುರಗಿ, ವಿಜಯಪುರ, ಗದಗ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ

0: ಭಾರಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಬಾಗಲಕೋಟೆ, ಬೆಳಗಾವಿ, ಹಾವೇರಿ, ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಮಳೆಯಾಗುವ ಸಾಧ್ಯತೆ ಇದೆ. ಹಾಗೂ ಮುಂದಿನ 24 ಗಂಟೆಗಳಲ್ಲಿ ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಗೆ ಭಾಗಶಃ ಮೋಡ ಕವಿದ ವಾತಾವರಣ ಇರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಗಾಳಿಯೊಂದಿಗೆ ಹಗುರದಿಂದ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 34 ಡಿಗ್ರಿ ಸೆಲ್ಸಿಯಸ್ ಮತ್ತು 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಹೆಚ್ಚು. ಮುಂದಿನ 48 ಗಂಟೆಗಳಲ್ಲಿ ಸಂಜೆ ವೇಳೆಗೆ ಭಾಗಶಃ ಮೋಡ ಕವಿದ ವಾತಾವರಣ, ಕನಿಷ್ಠ ಹಾಗೂ ಗರಿಷ್ಠ ತಾಪಮಾನವು ಕ್ರಮವಾಗಿ 22 ಡಿಗ್ರಿ ಸೆಲ್ಸಿಯಸ್ ಹಾಗೂ 34 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಹೆಚ್ಚು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದ್ರಿ. ಇದೀಗ ರೈತರಿಗೆ ಸಲಹೆ ಕೇಳೋಣ.
1: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಎಂ ವಿ ಅಂತ ಹೇಳಿ. ನಾನು ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಡಿಕೆ ತೋಟಗಳಲ್ಲಿ ಬಹಳಷ್ಟು ರೈತರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಉತ್ತಮವಾದ ಫಸಲನ್ನು ಗಳಿಸೋದು. ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಒದಗಿಸೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಯಾವುದೇ ಬೆಳೆಗೆ ಬೇರಿನ ಭಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ನೀರು ಶೇಖರಣೆ ಆದಲ್ಲಿ ತೊಂದರೆ ಹೆಚ್ಚು ಅಂತ ಹೇಳ್ಬೋದು. ಯಾಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಅಡಿಕೆ ಗಿಡವನ್ನೇ ತೆಗೆದುಕೊಂಡ್ರೆ, ನೀವು ಅಡಿಕೆ ಗಿಡದ ಬುಡದಲ್ಲಿ ನೀವು ಮುಟ್ಟಿದ್ರೆ ತೇವ ಇದ್ರೆ ಅಷ್ಟು ತೇವಾಂಶ ಸಾಕು, ನೀರನ್ನ ನಿಲ್ಲಿಸ್ಬೇಕು ಭತ್ತದ ಗದ್ದೆ ರೀತಿ ಅನ್ನೋದು ತಪ್ಪು ಕಲ್ಪನೆ. ಅದು ಅತಿ ಹೆಚ್ಚು ನೀರು ನಿಂತಾಗ ಏನಾಗುತ್ತೆ, ಮಣ್ಣಿನಲ್ಲಿ ನೀವು ನೋಡ್ತಾ ಹೋದ್ರೆ 45% ಮಾತ್ರ ನಿಮ್ಗೆ ಮಣ್ಣಿನ ಕಣ ಇರ್ತವೆ, 5% ನಿಮ್ಗೆ ಸಾವಯವ ಅಂಶ ಇರಬೇಕು, 25% ನೀರು, 25% ಗಾಳಿ ಇರಬೇಕು. ನೀವು ಯಾವಾಗ ಅತಿ ಹೆಚ್ಚು ನೀರನ್ನ ಕೊಡ್ತಾ ಹೋಗ್ತೀರಿ, ನಾನು ಏನ್ 25% ಗಾಳಿ ಹೇಳಿದೆ, ಆ ಗಾಳಿ ಜಾಗವನ್ನ ನೀರು ಆವರಿಸ್ಕೊಂತ ಹೋಗ್ತಾ ಇರುತ್ತೆ. ಆವಾಗ ಏನಾಯ್ತು, ಅದರ ಅರ್ಥ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಅಥವಾ ಬೇರಿಗೆ ಉಸಿರಾಟ ಆಗೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ರೈತರ ಹೊಲದಲ್ಲಿ ನೀವು ಕಾಣಬಹುದಂತ ಹಿಡಿಮುಂಡಿಗೆನು ಕೂಡ ಅಂತದ್ರಲ್ಲಿ ಒಂದು. ಹಿಡಿಮುಂಡಿಗೆ ಇದೊಂದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳಲ್ಲ, ಗಟ್ಟಿಯಾದ ಮಣ್ಣಿನ ಪದರ, ನೀರು ಅತಿ ಹೆಚ್ಚಾಗಿ ನಿಲ್ಲೋದು, ಬೇರಿನ ಉಸಿರಾಟದ ಸಮಸ್ಯೆ, ಕೆಲವೊಂದು ಲಘು ಪೋಷಕಾಂಶ ಬೋರಾನ್ ಜಿಂಕ್ ಅಂತ ಲಘು ಪೋಷಕಾಂಶದ ಕೊರತೆ ಇದೆಲ್ಲ ಬರ್ತದೆ. ಹಾಗಾಗಿ ನೀರಿನ ನಿರ್ವಹಣೆ ನಮ್ಗೆ ಬಹಳ ಮುಖ್ಯ. ಈ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಕಡೆ ನಾವು ಈ ನೀರು ಹೆಚ್ಚಾಗಿ ನಿಲ್ಲೋದನ್ನ ನೋಡಿದಾಗ ಅಡಕೆ ಗಿಡ ಹಳದಿ ಆಗೋದು, ಫಲ ಕಚ್ಚದೇ ಇರೋದು, ಇವೆಲ್ಲ ಸಮಸ್ಯೆಯನ್ನು ನೋಡ್ತಾ ಬರ್ತೀವಿ. ಇದಕ್ಕಿರುವಂತ ಉತ್ತಮವಾದ ಮಾರ್ಗೋಪಾಯ ಅಂತ ಹೇಳಿದ್ರೆ, ಉತ್ತಮವಾದ ಬಸುಗಾಲುವೆಗಳನ್ನ ನಾವು ತೋಟದಲ್ಲಿ ಮಾಡ್ಕೊಳ್ಳುವಂಥದ್ದು. ಯಾವ ರೀತಿ ಮಾಡಬೇಕು, ಬಹಳಷ್ಟು ಕಡೆ ತೋಟಗಳು ಮಟ್ಟವಾಗಿದ್ದಂತ ಸಂದರ್ಭದಲ್ಲಿ ನೀರು ಹೊರ ಹೋಗಕ್ಕಾಗಲ್ಲ, ಅಂತ ಕಡೆ ಕೂಡ ನೀವು ಬಸಿಗಾಲಬೇಕು. ಕೆಲವೊಂದ್ ಕಡೆ ನೀವು ಆಗ್ಲೇ ಇಳಿಜಾರು ಇರ್ತದೆ, ನೀವು ಹಂಗೆ ಬಿಟ್ಟರು ಕೂಡ ಮಣ್ಣಿನ ಸವಕಳಿ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಈಗ ನಿಮ್ಮ ಇಳಿಜಾರು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರು ಇದೆ ಅಂತ ಹೇಳಿದ್ರೆ, ನೀವು ಬಸಿಗಾಲುವೆ ಯಾವಾಗ್ಲೂ ಉತ್ತರ ದಕ್ಷಿಣಕ್ಕೆ ಬಸಿಗಾಲುವೆ ಮಾಡ್ಬೇಕು, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸ್ಲೋಪ್ ಅಂತ ಹೇಳ್ತೀವಿ. ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಬಸಿಗಾಲುವೆಗಳನ್ನು ಮಾಡ್ಬೇಕು. ಉದಾಹರಣೆಗೆ ಸಾಲ್ ಬಿಟ್ ಸಾಲು 9 ಅಡಿದಾಯ ಅಂತ ಹೇಳಿದ್ರೆ, ಒಂದ್ ಸಾಲ್ ಬಿಟ್ ಸಾಲು 18 ಅಡಿಗೊಂದೊಂದು ನೀವು ಈ ಅಡ್ಡ ಟ್ರೆಂಚ್ ಅನ್ನ ಒಡ್ಕೋಬಹುದು. ಸರಿ ಸುಮಾರು 1.5 ಅಡಿ ಆಳ ಇದ್ರೆ ಒಳ್ಳೇದು. ಮತ್ತೆ ಅದನ್ನ ಒಂದ್ ಕಡೆ ಓಟ ಕೊಟ್ಕೊಂಡು ಆ ನೀರೆಲ್ಲ ಬಸ್ತು ನಿಮ್ಗೆಲ್ಲ ಕೆಳಗೋಗೋ ರೀತಿ ಒಂದು ಮುಖ್ಯ ಕಾಲುವೆಯನ್ನು ಕೂಡ ನೀವು ಮಾಡ್ಕೋಬಹುದು, ಒಂದು 2.5 ಅಡಿ ಆಳಕ್ಕೆ. ಇದರ ಉಪಯೋಗ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅತಿ ಹೆಚ್ಚಾದಂತಹ ನೀರು ಬಸ್ತು ಹೋಗುತ್ತೆ ಮೊದಲನೇದು, ಅದರಿಂದಾಗಿ ಬೇರು ಉಸಿರಾಡಕ್ಕೆ ಅವಕಾಶ ಆಗ್ತದೆ. ಎರಡನೇದು ಬಂದು ನಿಮ್ಗೆ ಎಲ್ಲಿ ನಿಮ್ಗೆ ಕಪ್ಪು ಮಣ್ಣಿರ್ತದೆ, ಬೇರಿನ ಉಸಿರಾಟ ಸಾಮಾನ್ಯವಾಗಿ ತೊಂದರೆ ಇರ್ತದೆ. ಈ ಟ್ರೆಂಚ್ ಹೊಡೆದಂತ ಸಂದರ್ಭದಲ್ಲಿ ಒಂದ್ ಗಿಡಕ್ಕೆ ಒಂದ್ ಕಡೆ ಆದ್ರೂ ಟ್ರೆಂಚ್ ಸಿಗುತ್ತೆ, ಆ ಜಾಗಕ್ಕೆ ಬೇರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿ ಉಸಿರಾಟಕ್ಕೆ ಆಡ್ಕೊಳ್ಳಕ್ಕೆ ಒಂದು ಅವಕಾಶ ಆಗ್ತದೆ. ಹಂಗಾಗಿ ಈ ಬಸಿಗಾಲುವೆಗಳನ್ನ ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ತಿಳ್ಕೊಬಹುದು. ಇದರ ಜೊತೆ ಜೊತೆಗೆ ನಾವು ಬಹಳ ಜನದ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಆಯ್ತು ಸರ್ ನಾವು ಬಸಿಗಾಲುವೆ ಮಾಡ್ತೀವಿ ಮಳೆಗಾಲಕ್ಕೆ ಸರಿಯೋದು, ಬೇಸಿಗೆಗಾಲದಲ್ಲಿ ಏನ್ ಮಾಡೋದು ಆ ಬಸಿಗಾಲುವೆಗಳನ್ನ ಅಂತ ಹೇಳೋದಾದ್ರೆ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಮಳೆಗಾಲದಲ್ಲಿ ನೀವು 3-4 ತಿಂಗಳು ಅಡಿಕೆ ತೋಟನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಅದೇ ರೀತಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ತೋಟಕ್ಕೆ ನೀರ್ ಕಟ್ಟದಾಗ ನಾವು ನೀರ್ ಬಸ್ತು ಹೋಗುತ್ತಲ್ಲ ಅನ್ನೋದಾದ್ರೆ, ಮುಖ್ಯವಾಗಿ ನಾವ್ ಹೇಳೋದು ಆದಷ್ಟು ಸೂಕ್ಷ್ಮ ನೀರಾವರಿ ಪದ್ಧತಿಗೆ ಹೋಗಿ, ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್, ಅವೆರಡನ್ನು ಮಾಡ್ಕೊಂಡು ನೀವು ಅವಶ್ಯಕತೆ ಇದ್ದಾಗ ನೀರನ್ನು ಒದಗಿಸ್ಬೋದು. ಆಯೋ ನೀರ್ ಕಡೆ ಹೌದು ಖಂಡಿತವಾಗಿ ತೊಂದರೆ ಬದ್ದೇ ಬರ್ತದೆ. ಆದ್ರೆ ಇಂಥ ಸಂದರ್ಭದಲ್ಲೂ ಕೂಡ ನೀವೇನ್ ಮಾಡ್ಬೋದು, ಬೇಸಿಗೆ ಉದಾಹರಣೆಗೆ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ನೀವೇನು ಬ್ರಷ್ ಕಟರ್ ನಲ್ಲಿ ಹುಲ್ಲು ಕಸಕಡ್ಡಿಯನ್ನ ಕತ್ತರಿಸ್ತೀರಿ, ಅದನ್ನೆಲ್ಲ ಗುಂಡಿ ಒಳಗೆ ತುಂಬಕೋಬಹುದು ನೀವು. ಆ ಗುಂಡಿ ಒಳಗೆ ತುಂಬಿಕೊಳ್ಳೋದು ಏನಾಗುತ್ತೆ, ನೀರು ಸುಲಭವಾಗಿ ಹರಿದೋಗಲ್ಲ. ಏನೇ ನೀರು ಬಂದ್ರೂ ಒಂದು ಅಡ್ಡ ಮಳೆ ಬಂದ್ರೂ ಕೂಡ ನಿಮ್ಗೆ ಆ ಶೀತ ಅದರಲ್ಲಿ ಶೇಖರಣೆ ಆಗಿರ್ತದೆ, ನೀರನ್ನ ಒದಗಿಸ್ತಾ ಇರ್ತದೆ. ಅದೇ ಈಗ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ, ಈ ಕಾಲುವೆಗಳ ಅದನ್ನೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ನೀರು ಸುಲಭವಾಗಿ ಬಸ್ತೋಗೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾವು ಇದಿಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡದ್ದೇ ಆದಲ್ಲಿ ಈ ಮುಂಗಾರು ಹಿಂಗಾರು ಆಗಮನಲ್ಲಿ ನಮ್ಮ ಅಡಿಕೆ ಬೆಳೆಯನ್ನು ಪೋಷಿಸ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ.

0: ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 8277206549. ಧನ್ಯವಾದ.
1: ಇದುವರೆಗೂ ರೈತರಿಗಾಗಿ ಸಲಹೆ ಕೇಳಿದ್ರಿ. ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಅವರೇ ಕ್ವಿಂಟಲ್ಗೆ ಕನಿಷ್ಠ 2429 ರೂಪಾಯಿಗಳಿಂದ ಗರಿಷ್ಠ 3900 ರೂಪಾಯಿಗಳು. ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 6159 ರೂಪಾಯಿಗಳಿಂದ ಗರಿಷ್ಠ 6215 ರೂಪಾಯಿಗಳು. ಶೇಂಗಾ ನಾಟಿ ಕ್ವಿಂಟಲ್ಗೆ ಕನಿಷ್ಠ 3639 ಗರಿಷ್ಠ 8699 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1751 2235 ರೂಪಾಯಿಗಳು. ರಾಗಿ 2850 3589 ರೂಪಾಯಿಗಳು. ಸೂರ್ಯಕಾಂತಿ 5925 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4710 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1700 ರೂಪಾಯಿಗಳು. ಭತ್ತ ಕ್ವಿಂಟಲ್ಗೆ ಕನಿಷ್ಠ 2500 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಒಣಮೆಣಸಿನಕಾಯಿ ಬ್ಯಾಡಗಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6300 ರೂಪಾಯಿಗಳು. ಕಡಲೆಕಾಯಿ ಬೀಜ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 10000 ರೂಪಾಯಿಗಳು. ರಾಗಿ ಕನಿಷ್ಠ ಹಾಗೂ ಗರಿಷ್ಠ 2700 ರೂಪಾಯಿಗಳು. ಹಾಗೂ ಅಕ್ಕಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2200 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2150 ರೂಪಾಯಿಗಳು. ಹೊಸದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 18000 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಬಿಕೆ ಸುಮಿತ್ರಾ ಹಾಗೂ ಎಂಎಲ್ ಸುಧಾಕರ್ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ, ಮೂರು ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು ಮೂರು ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ ಮೂರು ಪ್ರಮುಖ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಎಐ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕೃತಕ ಬುದ್ಧಿಮತ್ತೆ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ವಿವರಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಒಳಗಿನ ಸಾಗಾಣೆ, ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ನ್ಯಾಯಬೆಲೆ ಅಂಗಡಿಗಳ ವಿತರಕರ ಲಾಭಾಂಶ ನಿರ್ವಹಣೆ ಮತ್ತು ಕೇಂದ್ರದ ನೆರವಿನ ಅಸ್ತಿತ್ವದಲ್ಲಿರುವಂತಹ ನಿಧಿಯ ಮಾದರಿಯ ಮುಂದುವರಿಕೆಗಾಗಿ ಕೇಂದ್ರದ ನೆರವಿನ ಮಾನದಂಡಗಳನ್ನು ಪರಿಷ್ಕರಿಸಲು ಸಿಸಿಇಎ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಷ್ಟೀಯ ಆಹಾರ ಭದ್ರತಾ

ಕಾಯ್ದೆಯ ಅಡಿಯಲ್ಲಿ ಬರುವ 81.35 ಕೋಟಿ ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಯೋಜನೆ ಕೆಲಸ ಮಾಡುತ್ತದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವಂತಹ ಪಿಡಿಎಸ್ ಯೋಜನೆಯ ಬದಲಿಯಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ಧತೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ಧವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. ಭಾರತ ಸಂವಿಧಾನದ ಜನಪ್ರತಿನಿಧಿ ಕಾಯ್ದೆ 1950ರ 324ನೇ ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಯಾವುದೇ ಸಮಯದಲ್ಲೂ ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಇಂದು ಮಹತ್ವದ

0: ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿತು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ನಡೆಸುವುದರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಸಾಧ್ಯ ಎಂದು ಹೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಆರಂಭ ಮಾಡಲಾಗಿತ್ತು. ಇದೀಗ ವಿವಿಧ ಹಂತಗಳಲ್ಲಿ ದೇಶದ ಎಲ್ಲೆಡೆ ನಡೆಸಲಾಗುತ್ತಿದೆ. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಲು ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರದ ನ್ಯಾಯಪೀಠ ಈ ವಿಷಯವು ತಾಂತ್ರಿಕ ಸ್ವರೂಪದ್ದಾಗಿದೆ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದೆ. ವಿವಿಪ್ಯಾಟ್ ಸ್ಲಿಪ್ಗಳಲ್ಲಿ ಸಮಯದ ಮುದ್ರತೆಯನ್ನು ಸೇರಿಸುವುದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಪರಿಶೀಲನೆ ಮತ್ತು ಲೆಕ್ಕ ಪರಿಶೋಧನೆಯನ್ನು ಸುಧಾರಿಸುತ್ತದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಎನ್ಸಿಇಆರ್ಟಿಗೆ ನೋಟಿಸ್ ಜಾರಿಗೊಳಿಸಿದ್ದು 2 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಕೋರಿದೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಹೊರಡಿಸಿದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ಜುಲೈ 1ರಿಂದ ಪ್ರಾರಂಭವಾಗುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕ್ರಮವು ಸಿಬಿಎಸ್ಇ ತನ್ನ ಅಧ್ಯಯನ ಯೋಜನೆಯನ್ನು ರಾಷ್ಟೀಯ ನೀತಿ ಶಿಕ್ಷಣ 2020 ಮತ್ತು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟೀಯ ಪಠ್ಯಕ್ರಮ 2023ರೊಂದಿಗೆ ಜೋಡಿಸುವ ಭಾಗವಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2026ರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೇಶದ 49 ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾತೂರ್ ಮೂಲದ ಡಾ ಮನೋಜ್ ಶಿರೂರೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಸಿಬಿಐ ತಿಳಿಸಿದೆ. ಕೇರಳ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ತಿರುವನಂತಪುರಂನಲ್ಲಿರುವಂತಹ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಬೆಳಗ್ಗೆಯಿಂದ ತಪಾಸಣೆ ಆರಂಭ ಮಾಡಿದೆ. ಕೇರಳದಾದ್ಯಂತ 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಆದರೆ ಕಾರ್ಯಾಚರಣೆಗಳ ಬಗ್ಗೆ ಜಾರಿ ನಿರ್ದೇಶನಾಲಯ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಅಸ್ಸಾಂ ವಿಧಾನಸಭೆ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ದೇಶದ ಒಟ್ಟಾರೆ ಪ್ರಗತಿಗೆ ಈಶಾನ್ಯದ ಅಭಿವೃದ್ಧಿ ಅತ್ಯಗತ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗ್ಯಾಂಗ್ಟಾಕ್ನಲ್ಲಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾವೀನ್ಯತೆ, ಆಲೋಚನೆಗಳು ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಗ್ಯಾಂಗ್ಟಾಕ್ನಲ್ಲಿ ಆಮ್ ದೀದಿ ಬಹಿನಿ ಬಸ್ ಸೇವೆ ಎಂಬ ಮಹಿಳಾ ಕೇಂದ್ರಿತ ಸಾರ್ವಜನಿಕ ಸಾರಿಗೆ ಸೇವೆಗೆ ಚಾಲನೆಯನ್ನು ನೀಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೊರಾಂಟೋದಲ್ಲಿ ಕೆನಡಾ ಸಚಿವ ಮಣಿಧರ್ ಸಿಧು ಅವರೊಂದಿಗೆ

0: ಕೆನಡಾ ಭಾರತ ಹೂಡಿಕೆ ದುಂಡು ಮೇಜಿನ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕೆನಡಾದ ಪ್ರಮುಖ ಹೂಡಿಕೆದಾರರು, ಕೆನಡಾ ಭಾರತ ವ್ಯವಹಾರ ಮಂಡಳಿಯ ಸದಸ್ಯರು ಹಾಗೂ ಇತರ ಪಾಲುದಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ವಿಸ್ತರಿಸುವ ಮತ್ತು ವರ್ಷದಾದ್ಯಂತ ವೇಳೆಗೆ ಸಿಇಪಿಎ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವ ತಮ್ಮ ಹಂಚಿಕೆ ಉದ್ದೇಶವನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಓಪನ್ನಲ್ಲಿ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶಟ್ಲರ್ HS ಪ್ರಣಯ್ ಇಂದು ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನೊಂದೆಡೆ ಮತ್ತೊಂದು ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಸಿಂಗಾಪುರದ ಲೋಹ್ ಕೀನ್ ಯು ವಿರುದ್ಧ 20-22, 21-19, 17-21 ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಧ್ರುವ್ ಕಪಿಲ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಮೊದಲ ಸುತ್ತಿನಲ್ಲಿ ಮಲೇಷ್ಯಾದ ಜೋಡಿಯಾದ ವಾಂಗ್ ಟಿಎನ್ ಸಿ ಮತ್ತು ಲಿಮ್ ಚಿವ್ ಸಿಯೆನ್ ಅವರನ್ನು 21-14, 20-22, 21-13 ಸೆಟ್ಗಳಿಂದ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನುಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 7:45. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಮೊಹರಾ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಆಲ್ಕಾ ಯಾಜ್ಞಿಕ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದೀಗ ಕೇಳೋಣ ದಿಲ್ ಸೇ ಚಿತ್ರದ ಹಾಡು.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಹಿಂದೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ ಗಳಲ್ಲಿ ಸಮಯ ಆಗಿದೆ 7:55:12. ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಹಾಡು.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹ್ಯಾಟ್ಸ್ಗಳು. ಇದೀಗ ಕೇಳಿ

0: ಜನರಂಜನೆ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಸ್ನೇಹಿತರೆ, ಸಮಯ 8 ಗಂಟೆ ಆಗಿದೆ ಅಂತಂದ್ರೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಜನರಂಜನೆ ಶುರುವಾಗಿದೆ ಅಂತಾನೆ ಅರ್ಥ. ಸ್ನೇಹಿತರೆ, ನೀವು ಕೂಡ ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳಬೇಕಾ? ಹಾಗಾದ್ರೆ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು ಹೀಗಿವೆ: 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970772. ಹಾಗಾದ್ರೆ ಕಾರ್ಯಕ್ರಮದಲ್ಲಿ ಯಾರು ಕರೆ ಮಾಡಿದ್ದಾರೆ, ಯಾವ ಗೀತೆನ ಇಷ್ಟಪಡ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ನೋಡೋಣ. ಕಾರ್ಯಕ್ರಮದ ಮೊದಲ ಕರೆ. ಹಲೋ.
1: ಹಲೋ,
0: ನಮಸ್ತೆ, ತಮ್ಮ ಹೆಸರು ಹೇಳಿ.
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡ್ತಿದ್ದೇನೆ.
0: ಓಕೆ, ಪುತ್ತೂರಿನ ಸರಸ್ವತಿ ಅವರೇ, ಈ ದಿನ ನಿಮಗೆ ಯಾವ ಗೀತೆಯನ್ನ ಪ್ರಸಾರ ಮಾಡ್ಲಿ?
1: ನನಗೆ ಚಲಿಸುವ ಮೋಡಗಳ ಚಿತ್ರದಿಂದ ಮೇಡಮ್. ಬೇನಿನ ಒಳೆಯು ಹಾಲಿನ ಮಲೆಯು ಸುದೆಯೋ ಕನ್ನಡ ಸವಿ ನುಡಿಯೋ ಅಂತ ಒಂದು ಹಾಡು
0: ಉಂಟಲ್ಲ
1: ಕುಮಾರ್ ಹಾಡಿದ್ದು.
0: ಖಂಡಿತ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡೋದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.
0: ನಮಸ್ತೆ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ओके स्नेहित्रे मुंदिन आकरे हेलो
2: हेलो
1: हेलो नमस्ते
2: नमस्ते मैडम
1: तम हेसरेली
2: ಮೇಡಮ್ ಚಿರತ ಗುಂಡುವಿನಿಂದ ಎರಳ ನಾಯಕ ಮೇಡಮ್
1: ಚಿರತ ಗುಂಡುವಿನಿಂದ ಎರಳ ನಾಯಕ ಅವರ ಓಕೆ ಯಾವ ಗೀತೆನ ಪ್ರಸಾರ ಮಾಡೋಣ ಇವತ್ತು ತಮಗಾಗಿ ಓಕೆ ಯಾಕೆ ನಿಮ್ಗೆ ಇಷ್ಟ ಈ ಗೀತೆ
2: ಹಾಡು
1: ಚೆನ್ನಾಗಿದ್ದೇನೆ ಅಂತನಾ ಓಕೆ ನೀನ್ ಮಾಡ್ಕೊಂಡಿದ್ದೀರಿ ತಾವು ರೈತರು ಹಾಗಾದ್ರೆ ಇವಾಗ ಮಳೆಗಾಲ ಪ್ರಾರಂಭ ಆಗಿದೆ ಅಲ್ವಾ ಎಲ್ಲ ಅಣಿ ಮಾಡ್ಕೊಂಡಿದ್ದೀರಿ ಓಕೆ ಖಂಡಿತ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗತ್ತೆ ಒಂದು ಪ್ರಕಟಣೆಯ ನಂತರ ಕರೆ ಮಾಡೋದಕ್ಕಾಗಿ ಧನ್ಯವಾದ
3: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನ

0: ಕರ್ನಾಟಕಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
1: ಇದೀಗ ಕೇಳೋಣ ಬಾಬಾ ಭಾಮೈದ ಚಿತ್ರದ ಹಾಡನ್ನ. ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಚಿತ್ರ ಹಂಸಲೇಖ ಅವರು ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯ ರಚನೆಯನ್ನ ಮಾಡಿದ್ದಾರೆ.

0: ಓಕೆ ಸ್ನೇಹಿತರೆ, ಮುಂದಿನ ಕರೆ. ಓಕೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640273 9444826273 ಹಾಗೂ ಮತ್ತೊಂದು ಸಂಖ್ಯೆ 9141970272 9141970272. ಓಕೆ, ಮುಂದಿನ ಕರೆ. ಹಲೋ
1: ಹಲೋ,
0: ನಮಸ್ತೆ.
1: ಸತೀಶ್
0: ಕುಮಾರ್ ಅವರೇ, ಈ ದಿನ ನಿಮ್ಗೆ ಯಾವ ಗೀತೆನ ಪ್ರಸಾರ ಮಾಡ್ಲಿ?
1: ದೇವರ ಕಣ್ಣು ಇಂದ ನಿನ್ನ ನೀನು ಮರೆತೆ ಅನ್ನೋ ಸುಖವಿದೆ ಅಂತ ಬರ್ತಾನೆ.
0: ದೇವರ ಕಣ್ಣು ಚಿತ್ರದಿಂದನಾ? ಓಕೆ, ಖಂಡಿತ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡೋದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.

0: ಓಕೆ ಸ್ನೇಹಿತರೆ, ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ದೇವರಾಜ್ ಚಿತ್ರದುರ್ಗದಿಂದ.
0: ದೇವರಾಜ್ ಅವರು ಚಿತ್ರದುರ್ಗದಿಂದನಾ?
1: ಚೆನ್ನಾಗಿದ್ದೀರಿ ಮೇಡಮ್ ಅವರೇ?
0: ಹಾ, ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
1: ತುಂಬಾ ಚೆನ್ನಾಗಿದೆ ಮೇಡಮ್ ಅವರೇ.
0: ಓಕೆ, ಯಾವ ಗೀತೆ ಇವತ್ತು ಪ್ರಸಾರ ಮಾಡೋಣ?
1: ಬಿಲಿ ಅಂಡ್ ಕೀ ಸಿನಿಮಾ ಇದೆಯಾ ನಿಮ್ಮ ಹತ್ರ? ಬಿಲಿ ಅಂಡ್ ಕೀ,
0: ಬಿಳಿ ಹೆಂಡತಿ, ಆ ಸಿನಿಮಾದ ಹಾಡು ಬಿಟ್ಟು ಬೇರೆ ಯಾವ್ದಾದ್ರು ಹಾಡು? ಗಾನ ಯೋಗಿ ಪಂಚಾಕ್ಷರಿ ಗವಾಯಿ ಗೌಡು, ಆ ಸಿನಿಮಾದ ಒಂದು ಗೀತೆನ? ಹೌದು ಹೌದು, ಖಂಡಿತ ಪ್ರಸಾರ ಮಾಡ್ತೇನೆ ನಿಮ್ಮ ನೆಚ್ಚಿನ ಗೀತೆಯನ್ನ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಸಮಯ ಆಗಿದೆ 8:24:33. ಮುಂದಿನ ಕರೆ. ಹಲೋ, ಓಕೆ, ಕರೆ ತಂಟಾಗಿದೆ. ಮುಂದಿನ ಕರೆ. ಹಲೋ ಹಲೋ ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ತಮ್ಮ ಹೆಸರು ಹೇಳಿ. ಮಲ್ಲಾಪುರದ
1: ಗೊಲ್ರಟ್ಟಿ.
0: ಓಕೆ, ನಿಮ್ಮ ಹೆಸರು?
1: ನಾಗವೇಣಿ ಅಂತ.
0: ನಾಗವೇಣಿ ಅವರು. ನಾಗವೇಣಿ ಅವರೇ, ಇವತ್ತು ಯಾವ ಗೀತೆನ ಪ್ರಸಾರ ಮಾಡ್ಲಿ ನಿಮ್ಗೆ?
1: ನಮಗೆ ಸೈಕಲ್ ಸವಾರಿ ಫಿಲಂ ನಗರಿತ ನನ್ನ ಬಂಗಾರ ಮುದ್ದಾದ ಬಂಗಾರ ಸಂಗ್ರಹ.
0: ಓಕೆ, ಯಾರ ನಟನೆಯ ಚಿತ್ರ ಇದು?
1: ಏನ್ ಮೇಡಮ್?
0: ಯಾರ ನಟನೆಯ ಚಿತ್ರ ಇದು ಅಂತ ಹೇಳೋಕಾಗತ್ತಾ? ಆ ಗೀತೆ ಸಿಗ್ತಾ ಇಲ್ವಲ್ಲ, ಬೇರೆ ಗೀತೆ ಯಾವ್ದಾದ್ರು ಕೇಳೋಕ್ ಇಷ್ಟ ಪಡ್ತೀರಾ? ಆಯ್ತು, ಖಂಡಿತ ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡೋದಕ್ಕಾಗಿ ಧನ್ಯವಾದ. ನಮಸ್ತೆ. ಈಗ ಕೇಳೋಣ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಚಿತ್ರದ ಹಾಡು.

0: ಅಲೀನಾ ಕರೆ. ಹಲೋ ಹಲೋ
1: ಹಲೋ
0: ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್, ಅಶೋಕ್ ಕುಮಾರ್ ಅಂತ ಹೇಳಿ.
0: ಅಶೋಕ್ ಕುಮಾರ್ ಅವರು ಎಲ್ಲಿಂದ?
1: ಅಶೋಕ್ ಕುಮಾರ್ ಅಂತ ಹೇಳಿ.
0: ಓಕೆ, ಎಲ್ಲಿಂದ?
1: ಪರಶುರಾಮ್ಪುರ ಮೇಡಮ್, ಚಳಿಕೇರ್ ತಾಲೂಕು.
0: ಪರಶುರಾಮ್ಪುರದಿಂದನಾ? ಓಕೆ, ಯಾವ ಗೀತೆನ ಕೇಳಲು ಇಷ್ಟಪಡ್ತೀರಿ ಇವತ್ತು?
1: ನಾವು ಮೇ ಏಪ್ರಿಲ್ 29 ಮಂತ್ರಾಲಯ ಹೋಗಿದ್ವಿ ಫ್ಯಾಮಿಲಿ.
0: ಓಕೆ,
1: ರಾಘವ ಸಂಗ್ ಭಕ್ತಿ ಗೀತೆ ಬೇಕಾಯ್ತು ಮೇಡಮ್. ದೇವತಾ ಮನುಷ್ಯರಲ್ಲಿ ಹಾಲಲ್ಲ ಆಧಾರಾಸು ನೀರಲ್ಲ ರಾಘವೇಂದ್ರ ಅಂತ ಹೇಳಿದ್ರು, ರಾಘವ ಸಂಗ್ ಭಕ್ತಿ ಗೀತೆ.
0: ಓಕೆ, ಹಾಗಾದ್ರೆ ದರ್ಶನ ಎಲ್ಲ ಚೆನ್ನಾಗಾಯ್ತಾ?
1: ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಮೇಡಮ್, ದರ್ಶನ ಚೆನ್ನಾಗಾಯ್ತು ಮೇಡಮ್. ಅವ್ರೆ ಹೋಗಿದ್ ಗುರುವಾರ ಬಂದಿದ್ವಿ, ಏಪ್ರಿಲ್ 29-30.
0: ಓಕೆ ಓಕೆ,
1: ಇಲ್ಲಿ ನೆನಪು ಬಂತು ಮೇಡಮ್, ಅದಕ್ಕೆ ನನಗೆ ಆಸೆ ಆಯ್ತು.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದಕ್ಕಾಗಿ ಧನ್ಯವಾದ.
1: ಧನ್ಯವಾದ ಮೇಡಮ್.

0: ಓಕೆ ಸ್ನೇಹಿತರೆ, ಮುಂದಿನ ಕರೆ. ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ. ನಾಗರತ್ನಮ್ಮ ಅವರು. ಓಕೆ, ಎಲ್ಲಿಂದ? ಜಗಳೂರು ತಾಲೂಕು ತೋರಣಗಟ್ಟೆಯಿಂದನಾ? ಓಕೆ, ಯಾವ ಗೀತೆನ ಪ್ರಸಾರ ಮಾಡೋಣ ಇವತ್ತು? ಮತ್ತೊಮ್ಮೆ ಓಕೆ, ಅದರಲ್ಲಿ
1: ಅಂತರಂಗದ
0: ಓಕೆ. ಖಂಡಿತ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತೇನೆ. ಕರೆ ಮಾಡೋದಕ್ಕಾಗಿ ಧನ್ಯವಾದ. ಇದೀಗ ಒಂದು ಪ್ರಕಟಣೆಯನ್ನ ಕೇಳೋಣ.
2: ಸವಿ ಸವಿ ನೆನಪು,
3: ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಏಳು ಸುತ್ತಿನ ಕೋಟೆ ಚಿತ್ರದ ಹಾಡು. ಈ ಗೀತೆಗೆ ಸಾಹಿತ್ಯವನ್ನು ರಚಿಸಿದ್ದಾರೆ ದೊಡ್ಡರಂಗೇಗೌಡ.

0: ಕೇಳ್ತಾ ಇದ್ರೆ ನೀವು ಕೇಳ್ತಾ ಇದ್ರಿ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳಲ್ಲಿ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯ ಕರೆ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ನಮಸ್ತೆ, ನಮ್ಮ ಹೆಸರು ಹೇಳಿ.
1: ಸ್ವರ್ಣ ಕುಮಾರಿ ಅಂತ.
0: ಸ್ವರ್ಣ ಕುಮಾರಿ ಅವರು ಎಲ್ಲಿಂದ?
1: ಕೊಂಡ್ಲಹಳ್ಳಿಯಿಂದ ಮೇಡಮ್.
0: ಓಕೆ, ಕೊಂಡ್ಲಹಳ್ಳಿಯಿಂದ ಕರೆ ಮಾಡ್ತಾ ಇದ್ದೀರಿ. ಯಾವ ಗೀತೆನ ಪ್ರಸಾರ ಮಾಡ್ಬೇಕು ಇವತ್ತು?
1: ನಗುತ್ತಾ ನಗುತ್ತಾ ಬಾಳು ಅಂತ ಸಾಂಗ್.
0: ಯಾವ ಚಿತ್ರದ್ದು ಅಂತ ಗೊತ್ತಾ?
1: ಚಿತ್ರ ಗೊತ್ತಿಲ್ಲ ಮ್ಯಾಮ್. ಮೂವಿ ನೇಮು
0: ಏನ್ ಹೇಳಿ?
1: ಮೂವಿ ನೇಮ್ ಗೊತ್ತಿಲ್ಲ
0: ಮ್ಯಾಮ್. ಓಕೆ, ಖಂಡಿತ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಓಕೆ, ಸ್ವರ್ಣಲತಾ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ಆಯ್ತು, ಖಂಡಿತ ಒಳ್ಳೇದಾಗ್ಲಿ. ಕರೆ ಮಾಡಿದಕ್ಕಾಗಿ ಧನ್ಯವಾದ.
1: ಇದೀಗ
0: ಪರಶುರಾಮ್ ಚಿತ್ರದ ಹಾಡು.

0: ಇದುವರೆಗೂ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ ಹಾಗೆ, ಕರೆ ಮಾಡಲು ಪ್ರಯತ್ನ ಮಾಡಿದ ಹಾಗೆ ಕೇಳುಗರಿಗೂ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 8:45:55 ಇದೀಗ ವಚನಗಳು.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಇದೀಗ ಮೋಳಿಗೆ ಮಹಾದೇವಿ ಅವರ ವಚನವನ್ನ ಕೇಳೋಣ. ಹಾಡಿದ್ದಾರೆ ಆರ್ ವಿ ಅನುಪಮಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಇದೀಗ ಅಕ್ಕ ಮಹಾದೇವಿ ಅವರ ವಚನವನ್ನ ಕೇಳೋಣ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಜಯದೇವಿ ಜಂಗಮ ಶೆಟ್ಟಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ವಚನಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಹಡಪದ ಅಪ್ಪಣ್ಣ ಅವರ ವಚನ. ಹಾಡಿದ್ದಾರೆ ಶಿವಾನಂದ ಪಾಟೀಲ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಇದುವರೆಗೂ ವಚನಗಳ ಕಾರ್ಯಕ್ರಮ ಕೇಳಿದ್ರಿ. ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ

ಇವ್ನಿಂಗ್ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ: ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಸ್ತ್ರಜ್ಞರಾದ ಡಾಕ್ಟರ್ ದಿವ್ಯಾ ಆರ್ವಿ. ಕೇಳುಗರು ಕರೆ ಮಾಡಲು ಬಳಸಬಹುದಾದ ನಮನಿಲಯದ ಸಂಖ್ಯೆಗಳು 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970272. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ದ್ಯಾಮಲಾಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 9:15ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಪ್ರಸಾರವಾಗುವುದು. ಇನ್ನು 9:30ಕ್ಕೆ ಕ್ರೀಡಾ ಲೋಕ ಕೇಳುವಿರಿ. 10 ಗಂಟೆಗೆ ಮುಂಬೈ ವಿವಿಧ ಭಾರತಿಯಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಓದುತ್ತಿರುವವರು ಬಿಎ ಅಜರುದ್ದೀನ್. ವಿಷಯ: ಭಾರತದ ಜನಗಣತಿ, ಪ್ರಗತಿ ಮತ್ತು ಅಭಿವೃದ್ಧಿಗೆ ಭದ್ರ ಬುನಾದಿ. ಭಾರತದಲ್ಲಿ ಜನಗಣತಿಯು ಕೇವಲ ಜನಸಂಖ್ಯೆಯ ಎಣಿಕೆಯಲ್ಲ, ಬದಲಾಗಿ ಇದು ದೇಶದ ಒಟ್ಟಾರೆ ನೀತಿ ರೂಪಿಸುವ ಚೌಕಟ್ಟಿನ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ. ಸಾಮಾನ್ಯವಾಗಿ ಪ್ರತಿ ದಶಕದ ಆರಂಭದಲ್ಲಿ ನಡೆಸಲಾಗುವ ಈ ದಶವಾರ್ಷಿಕ ಜನಗಣತಿ ಈ ಬಾರಿ COVID-19 ಕಾರಣದಿಂದಾಗಿ ವಿಳಂಬವಾಗಿ April 2026 ಪ್ರಾರಂಭವಾಗಿದ್ದು, ಈಗ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಲು ಸಜ್ಜಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ಡಿಜಿಟಲ್ ಕ್ರಾಂತಿಯನ್ನು ಬಳಸಿಕೊಳ್ಳುತ್ತಿರುವ ಈ ಪ್ರಕ್ರಿಯೆಯು ಸ್ವಯಂ ಗಣತಿ ಮತ್ತು ಜಾತಿ ಗಣತಿಯನ್ನು ಒಳಗೊಂಡಿದ್ದು ದೇಶದ ಭವಿಷ್ಯದ ಹಾದಿಯನ್ನು ನಿರ್ಧರಿಸಲಿದೆ. 150 ವರ್ಷಗಳ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿರುವ ಜನಗಣತಿ 2027 ಈ ಅಮೃತ ಕಾಲದಲ್ಲಿ ದೇಶದ ಭವಿಷ್ಯದ ರೂಪುರೇಷೆಗಳನ್ನು ವ್ಯಾಖ್ಯಾನಿಸಲಿದೆ. ಇದು ಪ್ರತಿಯೊಬ್ಬ ನಾಗರಿಕನ ವಿವರಗಳು, ಸಹಭಾಗಿತ್ವ, ಪ್ರಗತಿಯನ್ನು ದಾಖಲಿಸಲಿದೆ. ಕೇವಲ ಒಂದು ಎಣಿಕೆಯಲ್ಲ, ಆತ್ಮನಿರ್ಭರ ಭಾರತಕ್ಕಾಗಿ ಅಭಿವೃದ್ಧಿಯ ಹೊಸ ಪರಿವರ್ತನೆಯ ಕಥೆಯನ್ನು ಬರೆಯಲು ಸಿದ್ಧವಾಗಿದೆ. ಭಾರತದ ಜನಗಣತಿ 2027 ಕೇವಲ ಅಂಕಿಅಂಶಗಳ ಪ್ರಕ್ರಿಯೆಗಿಂತ ಮಿಗಿಲಾದದ್ದು. ಇದು ದೇಶದ ಭವಿಷ್ಯದ ಪಥವನ್ನು ನಿರ್ಧರಿಸುವ ಒಂದು ಸಮಗ್ರ ರಾಷ್ಟ್ರೀಯ ಕಾರ್ಯವಾಗಿದೆ. ಇದು ರಾಷ್ಟ್ರಕ್ಕೆ ತನ್ನನ್ನು ತಾನು ನೋಡಿಕೊಳ್ಳುವ ಒಂದು ಕನ್ನಡಿಯಂತೆ ಸೇವೆ ಸಲ್ಲಿಸುತ್ತದೆ. ಇದು ರಾಷ್ಟ್ರದ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದರ ಭವಿಷ್ಯವನ್ನು ರೂಪಿಸಲು ಉದ್ದೇಶಿಸಿರುವ ಒಂದು ಸ್ಮರಣೀಯ ಪ್ರಯತ್ನವಾಗಿದೆ. ಭಾರತವು ತನ್ನನ್ನು ಹೊಸ ದೃಷ್ಟಿಕೋನದಿಂದ ನೋಡಲು, ಅಂದರೆ ತನ್ನ ಮಾನವ ಬಂಡವಾಳ, ವೈವಿಧ್ಯತೆ, ಸವಾಲುಗಳು ಮತ್ತು ಅಪಾರ ಸಾಮರ್ಥ್ಯವನ್ನು ನಿರ್ಣಯಿಸಲು ಇದು ಒಂದು ಅನನ್ಯ ಅವಕಾಶವನ್ನು ಒದಗಿಸುತ್ತದೆ. ಆದ್ದರಿಂದ ಜನಗಣತಿಯು ಕೇವಲ ದತ್ತಾಂಶಗಳ ಸಂಗ್ರಹವೂ ಅಲ್ಲ, ಅಥವಾ 10 ವರ್ಷಕ್ಕೊಮ್ಮೆ ನಡೆಸುವ ಕೇವಲ ಒಂದು ಔಪಚಾರಿಕ ಸಂಪ್ರದಾಯವೂ ಅಲ್ಲ. ಬದಲಾಗಿ ಇದು ರಾಷ್ಟ್ರದ ಶಕ್ತಿ ಮತ್ತು ಸಾಮರ್ಥ್ಯಗಳ ನಿಜವಾದ ಪ್ರತಿಬಿಂಬವಾಗಿದೆ. ಇದು ಭವಿಷ್ಯದ ಅಡಿಪಾಯವನ್ನು ಹಾಕುವ ಪ್ರಬಲ ಸಾಧನವಾಗಿದೆ. ಈ ಸಂದರ್ಭದಲ್ಲಿ ಭಾರತವು ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವಾಗ ಮತ್ತು 2047 ವೇಳೆಗೆ ವಿಕಸಿತ ಭಾರತದ ಬೃಹತ್ ಗುರಿ ನಮ್ಮ ಮುಂದಿರುವಾಗ ಜನಗಣತಿ 2027 ಮಹತ್ವವು ಇನ್ನಷ್ಟು ಮುಖ್ಯವಾಗುತ್ತದೆ. ಒಟ್ಟಾರೆಯಾಗಿ ಜನಗಣತಿಯು ಅತ್ಯುನ್ನತ ರಾಷ್ಟ್ರೀಯ ಪ್ರಾಮುಖ್ಯತೆಯ ಕಾರ್ಯವಾಗಿದೆ. ಇದು ಸೃಷ್ಟಿಸುವ ದತ್ತಾಂಶವು ಮುಂಬರುವ ವರ್ಷಗಳಲ್ಲಿ ರಾಷ್ಟ್ರೀಯ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ನಿರ್ಣಾಯಕ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಆ ಮೂಲಕ ಮುಂದಿನ ದಶಕಗಳ ಯೋಜನೆಗಳಿಗೆ ಹೊಸ ಆಯಾಮಗಳನ್ನು ಮತ್ತು ಆಕಾರವನ್ನು ನೀಡುತ್ತದೆ. 1951 ಸ್ವಾತಂತ್ರ್ಯ ನಂತರದ ದೇಶದ ಮೊದಲ ಜನಗಣತಿಯಲ್ಲಿ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ರಾಷ್ಟ್ರಕ್ಕೆ ಜನಗಣತಿಯ ಮಹತ್ವವನ್ನು ಸ್ಪಷ್ಟಪಡಿಸಿದರು. ಜನಗಣತಿಯು ಸಾಂಸ್ಥಿಕವಾಗಿ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಇದರ ಕೆಲಸ ಕೇವಲ ಜನರನ್ನು ಎಣಿಸುವುದು ಮಾತ್ರವಲ್ಲ, ಬದಲಾಗಿ ನಮ್ಮ ಅನೇಕ ಆಡಳಿತಾತ್ಮಕ ನೀತಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಾಹಿತಿಯನ್ನು ಹೊರತೆಗೆಯುವುದು ಕೂಡ ಆಗಿದೆ. ಈ ಪ್ರಕ್ರಿಯೆಯ

ಮೂಲಕ ಸಂಗ್ರಹಿಸಲಾದ ಮಾಹಿತಿಯು ಅಪಾರ ಸಾಮಾಜಿಕ ಮಹತ್ವದ ಅಮೂಲ್ಯವಾದ ವೈಜ್ಞಾನಿಕ ದತ್ತಾಂಶವನ್ನು ನೀಡುತ್ತದೆ. ಇದು ಕೇವಲ ಆರ್ಥಿಕ ನೀತಿಗಳ ಕ್ಷೇತ್ರದಲ್ಲದೆ ಇತರ ವಿಷಯಗಳಲ್ಲಿಯೂ ಸಹ ಉಪಯುಕ್ತ ಮಾರ್ಗದರ್ಶನ ನೀಡುತ್ತದೆ. ಜನಸಂಖ್ಯಾ ಸಿದ್ಧಾಂತವು ಸ್ವತಃ ಅರ್ಥಶಾಸ್ತ್ರದ ಒಂದು ಆಕರ್ಷಕ ಆಯಾಮವಾಗಿದೆ. ಈ ಸಿದ್ಧಾಂತಗಳನ್ನು ಪರೀಕ್ಷಿಸಲು ಮತ್ತು ಅವುಗಳೊಂದಿಗೆ ವಾಸ್ತವಿಕ ಸಂಬಂಧವನ್ನು ಸ್ಥಾಪಿಸಲು ಜನಗಣತಿಯು ನಮಗೆ ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ವಾಸ್ತವವಾಗಿ ಜನಗಣತಿಯಿಂದ ಪಡೆದ ದತ್ತಾಂಶವು ಸರ್ಕಾರದ ನೀತಿಗಳ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಆರೋಗ್ಯ ರಕ್ಷಣೆ, ಉದ್ಯೋಗ ಮತ್ತು ಗ್ರಾಮೀಣ ನಗರ ಅಭಿವೃದ್ಧಿಗೆ ಸಂಬಂಧಿಸಿದ ನೀತಿಗಳನ್ನು ರೂಪಿಸುವಲ್ಲಿ ಮತ್ತು ಜಾರಿಗೆ ತರುವಲ್ಲಿ ಜನಗಣತಿ ದತ್ತಾಂಶವು ಕೇವಲ ನಿಖರವೆಂದು ಮಾತ್ರವಲ್ಲದೆ ಅತ್ಯಂತ ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಜನಗಣತಿಯು ಸಾಮಾಜಿಕ ಸಾಮರಸ್ಯವನ್ನು ಬಲಪಡಿಸಲು ಮತ್ತು ನ್ಯಾಯವನ್ನು ಉತ್ತೇಜಿಸಲು ಒಂದು ಪ್ರಮುಖ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಅಭಿವೃದ್ಧಿಯ ಓಟದಲ್ಲಿರುವ ಸಮಾಜದ ವರ್ಗಗಳನ್ನು ಇದು ಗುರುತಿಸುತ್ತದೆ. ಬಡತನ ನಿರ್ಮೂಲನೆ, ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣಾಭಿವೃದ್ಧಿಯಂತಹ ವಿವಿಧ ಸರ್ಕಾರಿ ಯೋಜನೆಗಳು ಈ ದತ್ತಾಂಶದಿಂದ ರೂಪಿತವಾಗುವುದರಿಂದ ಅವು ಗುರಿ ತಲುಪುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಈ ಪ್ರಕ್ರಿಯೆಯು ಅಭಿವೃದ್ಧಿಯ ಬೆಳಕು ಸಮಾಜದ ಕಟ್ಟೆಕಡೆಯ ವ್ಯಕ್ತಿಯನ್ನು ತಲುಪುವುದನ್ನು ಖಚಿತಪಡಿಸುತ್ತದೆ. ಯೋಜನೆಗಳವರೆಗೆ ಈ ದತ್ತಾಂಶವೇ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇದೇ ದತ್ತಾಂಶವನ್ನು ಸಂಶೋಧನೆಗೆ ಅನುಕೂಲ ಮಾಡಿಕೊಡಲು ಮತ್ತು ಆರ್ಥಿಕತೆಯ ಸಮಗ್ರ ಚಿತ್ರಣವನ್ನು ನಿರ್ಮಿಸಲು ಬಳಸಲಾಗುತ್ತದೆ. ದತ್ತಾಂಶದ ಆಳವಾದ ಪ್ರಾಮುಖ್ಯತೆ ಮತ್ತು ಉಪಯುಕ್ತತೆಯನ್ನು ಪ್ರಸಿದ್ಧ ಅಮೆರಿಕನ್ ಅಂಕಿ ಅಂಶ ಶಾಸ್ತ್ರಜ್ಞ ವಿಲಿಯಂ ಎಡ್ವರ್ಡ್ಸ್ ಡೆಮಿಂಗ್ ಅವರ ಮಾತುಗಳ ಮೂಲಕ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು. ದತ್ತಾಂಶವಿಲ್ಲದೆ ಅವು ಕೇವಲ ಅಭಿಪ್ರಾಯವನ್ನು ಹೊಂದಿರುವ ಇನ್ನೊಬ್ಬ ವ್ಯಕ್ತಿಯಷ್ಟೇ. ಅಂದರೆ ದತ್ತಾಂಶವು ಯಾವುದೇ ಆಲೋಚನೆ, ನೀತಿ ಅಥವಾ ಯೋಜನೆಯನ್ನು ಬಲಪಡಿಸುವ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಜನಸಂಖ್ಯೆಯ ಎಣಿಕೆಯನ್ನು ವಿಶ್ವಸಂಸ್ಥೆಯ ದಾಖಲೆಯಲ್ಲಿ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ನಿರ್ದಿಷ್ಟವಾಗಿ ರಾಷ್ಟ್ರೀಯ ಜನಗಣತಿಯ ತತ್ವಗಳು ಮತ್ತು ಶಿಫಾರಸುಗಳಲ್ಲಿ ಜನಸಂಖ್ಯೆಯ ಎಣಿಕೆಯನ್ನು ಒಂದು ದೇಶ ಅಥವಾ ಒಂದು ನಿರ್ದಿಷ್ಟ ಪ್ರದೇಶದೊಳಗಿನ ಎಲ್ಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ಸಾಮಾಜಿಕ, ಆರ್ಥಿಕ ಮತ್ತು ಜನಸಂಖ್ಯಾ ದತ್ತಾಂಶಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಸಂಗ್ರಹಿಸುವ, ಸಂಕಲಿಸುವ ಮತ್ತು ಪ್ರಕಟಿಸುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಲಾಗಿದೆ. ಸೆನ್ಸಸ್ ಎಂಬ ಪದವು ಲ್ಯಾಟಿನ್ ಪದವಾದ ಸೆನ್ಸೆರೆಯಿಂದ ಬಂದಿದೆ. ಇದರರ್ಥ ಮೌಲ್ಯಮಾಪನ ಮಾಡುವುದು ಅಥವಾ ಪರಿಶೀಲಿಸುವುದು. ಇದರ ಇತಿಹಾಸವು ಕ್ರಿಸ್ತಪೂರ್ವ 1 ಅಥವಾ 2ನೇ ಶತಮಾನದಷ್ಟು ಹಳೆಯದಾಗಿದ್ದು ಆಗ ರೋಮ್ನ ಮ್ಯಾಜಿಸ್ಟ್ರೇಟ್ಗಳು ತೆರಿಗೆ ವಿಧಿಸುವ ಮತ್ತು ಕಡ್ಡಾಯ ಸೇನಾ ಸೇವೆಗಾಗಿ ವಯಸ್ಕ ಪುರುಷರ ಲಭ್ಯತೆಯನ್ನು ನಿರ್ಧರಿಸುವ ಉದ್ದೇಶದಿಂದ ಜನಸಂಖ್ಯೆಯ ನೋಂದಣಿಗಳನ್ನು ಸಂಕಲಿಸಬೇಕಾಗಿತ್ತು. ರೋಮನ್ ಸಾಮ್ರಾಜ್ಯದ ಸ್ಥಾಪನೆಗೆ ಮುಂಚೆಯೇ ವಿವಿಧ ಪೂರ್ವ ಜನಗಣತಿಗಳ ಅಂದರೆ ಹೆಚ್ಚಾಗಿ ಭೂಮಿಗೆ ಸಂಬಂಧಿಸಿದ ಸಮೀಕ್ಷೆಗಳ ರೂಪದಲ್ಲಿ ಪುರಾವೆಗಳು ಲಭ್ಯವಿವೆ. ಇಂತಹ ಎಣಿಕೆಗಳನ್ನು ಪ್ರಾಚೀನ ಬ್ಯಾಬಿಲೋನಿಯಾ ಮತ್ತು ಈಜಿಪ್ಟ್ನಲ್ಲಿ ಕ್ರಿಸ್ತಪೂರ್ವ 30ನೇ ಶತಮಾನದಷ್ಟು ಹಿಂದೆಯೇ ನಡೆಸಲಾಗಿತ್ತು. ಹೆರೋಡೋಟಸ್ ನೈಲ್ ಕಣಿವೆ ಮತ್ತು ಪ್ರಾಚೀನ ಪರ್ಷಿಯಾದಲ್ಲಿ ನಡೆದ ಇಂತಹ ಪ್ರಯತ್ನಗಳನ್ನು ದಾಖಲಿಸಿದ್ದಾರೆ. ಜನಗಣತಿ ದಾಖಲೆಗಳ ವಿವರಗಳನ್ನು ಹಳೆಯ ಒಡಂಬಡಿಕೆಯ ಭಾಗಗಳಲ್ಲೂ ಕಾಣಬಹುದು. ಎಕ್ಸೋಡಸ್ ಅಂದಾಜು ಕ್ರಿಸ್ತಪೂರ್ವ 1500ರ ಮೊದಲು ಸೆಸ್ ಇಸ್ರೇಲ್ನ ಹೋರಾಟಗಳನ್ನು ಎಣಿಕೆ ಮಾಡಿದ್ದರು. ಅಂತೆಯೇ 12ನೇ ಶತಮಾನದ ಕೊನೆಯಲ್ಲಿ ಮತ್ತು 13ನೇ ಶತಮಾನದ ಆರಂಭದಲ್ಲಿ ಚೆಂಗಿಸ್ ಖಾನ್ ತಾನು ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ತೆರಿಗೆ ಸಾಮರ್ಥ್ಯವನ್ನು ಅಳೆಯಲು ಜನಸಂಖ್ಯೆಯ ಗಣತಿಯನ್ನು ನಿಯೋಜಿಸಿದ್ದನು. ಆಧುನಿಕ ಯುಗದಲ್ಲಿ ಅಂಕಿಅಂಶಗಳ ಪ್ರಾಮುಖ್ಯತೆಯನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಯಾವುದೇ ರಾಷ್ಟ್ರದ ಪ್ರಸ್ತುತ ವಾಸ್ತವ ಮತ್ತು ಭವಿಷ್ಯವನ್ನು ನಿರ್ಧರಿಸುವಲ್ಲಿ ದತ್ತಾಂಶವು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ದತ್ತಾಂಶವು ಬಹಳ ಮುಖ್ಯವಾಗಿದೆ. ಭಾರತವು ತನ್ನ ಮೊದಲ ಏಕಕಾಲಿಕ ಜನಗಣತಿಯನ್ನು 1881ರಲ್ಲಿ ನಡೆಸಿತು. ಆದಾಗ್ಯೂ ದೇಶದಲ್ಲಿ ಜನಗಣತಿಯ ಆರಂಭಿಕ ಉಲ್ಲೇಖಗಳು ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಅಬುಲ್ ಫಜಲ್ನ ಐನಿ ಅಕ್ಬರಿ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತವೆ. ಭಾರತವು ಜನಗಣತಿಯನ್ನು ನಡೆಸುವ ಸುದೀರ್ಘ ಮತ್ತು ಭವ್ಯ ಪರಂಪರೆಯನ್ನು ಹೊಂದಿದೆ. ಜನಗಣತಿಯ ಬಗ್ಗೆ ಅತ್ಯಂತ ಹಳೆಯ ಉಲ್ಲೇಖವು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕ್ರಿಸ್ತಪೂರ್ವ 321-296 ನಡುವೆ ಕಂಡುಬರುತ್ತದೆ. ದೇಶದಲ್ಲಿ ಮೊದಲ ಬಾರಿಗೆ ವ್ಯವಸ್ಥಿತ ಮತ್ತು ಆಧುನಿಕ ಜನಗಣತಿಯನ್ನು ಪ್ರಸ್ತುತ ವೈಜ್ಞಾನಿಕ ರೂಪದಲ್ಲಿ 1865 ಮತ್ತು 1872ರ ನಡುವೆ ಏಕಕಾಲಿಕವಲ್ಲದ ರೀತಿಯಲ್ಲಿ ನಡೆಸಲಾಯಿತು. 1951ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರದ ಮೊದಲ ಜನಗಣತಿಯನ್ನು ನಡೆಸಲಾಯಿತು. ಈ ಸರಣಿಯು 2011ರವರೆಗೆ ಮುಂದುವರೆಯಿತು. ಅಂದಿನಿಂದ ಜನಗಣತಿಯನ್ನು ನಿರಂತರವಾಗಿ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರಲಾಗುತ್ತಿತ್ತು. COVID-19 ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ 2021ಕ್ಕೆ ನಿಗದಿಯಾಗಿದ್ದ ಜನಗಣತಿಯನ್ನು ನಡೆಸಲು ಸಾಧ್ಯವಾಗಲಿಲ್ಲ. ಅದನ್ನು ಈಗ ಕೈಗೆತ್ತಿಕೊಳ್ಳಲಾಗಿದೆ. 2027ರ ಜನಗಣತಿಯು ಒಂದು ಮಹಾಯಜ್ಞಕ್ಕಿಂತ ಕಡಿಮೆ ಏನಲ್ಲ.
ಎರಡು ಹಂತಗಳಲ್ಲಿ ನಡೆಸಲಾಗುವ 2027 ಜನಗಣತಿಯು ವಿಶ್ವದ ಅತಿದೊಡ್ಡ ಜನಗಣತಿ ಪ್ರಕ್ರಿಯೆಯಾಗಿದ್ದು ಇದರ ಪ್ರಾರಂಭವು ಏಪ್ರಿಲ್ 2026 ಆರಂಭವಾಗಿದೆ. ಇದು ಸಂಪೂರ್ಣವಾಗಿ ಡಿಜಿಟಲ್ ಆಗಿರುವ ಮೊದಲ ಜನಗಣತಿಯಾಗಿದೆ. ಇದೇ ಮೊದಲ ಬಾರಿಗೆ ಮೊಬೈಲ್ ಆಪ್ ಮತ್ತು ಆನ್ಲೈನ್ ಸ್ವಯಂ ಗಣತಿಯ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಎಲ್ಲಾ ಸಮುದಾಯಗಳನ್ನು ಒಳಗೊಂಡ ಜಾತಿ ಗಣತಿಯನ್ನು ಸಹ ಈ ಜನಗಣತಿಯ ಜೊತೆಗೆ ನಡೆಸಲಾಗುವುದು. ಇದನ್ನು

ಮುಗಿಸಲು ಭಾರತದಾದ್ಯಂತ 31 ಲಕ್ಷಕ್ಕಿಂತಲೂ ಹೆಚ್ಚು ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡಲಾಗಿದೆ. ಜೂನ್ 16, 2025 ಗೃಹ ಸಚಿವಾಲಯವು 2027 ಜನಗಣತಿಗಾಗಿ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಭಾರತೀಯ ಜನಗಣತಿಯು ಭಾರತದ ಜನರ ವಿವಿಧ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಅಂಕಿಅಂಶಗಳ ಮಾಹಿತಿಯ ಏಕೈಕ ಅತಿದೊಡ್ಡ ಮೂಲವಾಗಿದೆ. ಸ್ವಯಂ ಗಣತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಿವಾಸಿಗಳು ತಮ್ಮ ಸ್ವಯಂ ಗಣತಿ ಐಡಿ ಅಂದರೆ ಎಸ್ಇಐಡಿಯನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ಮತ್ತು ಎಣಿಕೆದಾರರು ಭೇಟಿ ನೀಡಿದಾಗ ಅದನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕು. ಸ್ವಯಂ ಗಣತಿಯನ್ನು ಆರಿಸಿಕೊಳ್ಳದ ಕುಟುಂಬಗಳನ್ನು ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ ಹಂತದಲ್ಲಿ ಎಣಿಕೆದಾರರು ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಭರ್ತಿ ಮಾಡುತ್ತಾರೆ. 2027 ಜನಗಣತಿಯ ಅವಧಿಯಲ್ಲಿ ಸಾರ್ವಜನಿಕರಿಂದ ಸಂಗ್ರಹಿಸಲಾಗುವ ಯಾವುದೇ ದತ್ತಾಂಶವನ್ನು ಕಾನೂನುಬದ್ಧವಾಗಿ ಸಂಪೂರ್ಣವಾಗಿ ಗೌಪ್ಯ ಮತ್ತು ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಸಂದರ್ಭದಲ್ಲೂ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸುವುದಿಲ್ಲ. ಇದಲ್ಲದೆ ದತ್ತಾಂಶವನ್ನು ರಕ್ಷಿಸಲು ಮತ್ತು ಹ್ಯಾಕಿಂಗ್ ಹಾಗೂ ಅನಧಿಕೃತ ಪ್ರವೇಶದ ವಿರುದ್ಧ ರಕ್ಷಣೆ ಖಚಿತಪಡಿಸಲು ಬಹುಪದರದ ಸೈಬರ್ ಶೀಲ್ಡ್ ಅನ್ನು ಸ್ಥಾಪಿಸಲಾಗಿದೆ. ತಾಂತ್ರಿಕ ಆವಿಷ್ಕಾರಗಳಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಅಂತರ್ಗತ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ 2027 ಜನಗಣತಿಯು ನಿಖರ, ಸುರಕ್ಷಿತ ಮತ್ತು ಸಮಗ್ರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲಾಗುವುದು. 2027 ಜನಗಣತಿಗಾಗಿ ಸುರಕ್ಷಿತ ಮೊಬೈಲ್ ಅಪ್ಲಿಕೇಶನ್ ಬಳಸಿ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತಿದೆ. ಈ ಅಪ್ಲಿಕೇಶನ್ ಸದೃಢವಾದ ಭದ್ರತಾ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಮತ್ತು ದತ್ತಾಂಶ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಅಗತ್ಯ ಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಮೊಬೈಲ್ ಸಾಧನಗಳಲ್ಲಿ ದತ್ತಾಂಶ ಸಂಗ್ರಹಣೆಯಿಂದ ಹಿಡಿದು ಅದರ ರವಾನೆ ಮತ್ತು ಸರ್ವರ್ ಮಟ್ಟದಲ್ಲಿ ಅದರ ಸಂಗ್ರಹಣೆಯವರೆಗೆ ಸಂಪೂರ್ಣ ಪ್ರಕ್ರಿಯೆಯ ಉದ್ದಕ್ಕೂ ದತ್ತಾಂಶ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. 2027 ಜನಗಣತಿಗಾಗಿ ಬಳಸಲಾಗುವ ಡಿಜಿಟಲ್ ಪರಿಕರಗಳು ಉನ್ನತ ಮಟ್ಟದ ದತ್ತಾಂಶ ಭದ್ರತೆಯನ್ನು ಖಾತರಿಪಡಿಸಲು ಬಲವಾದ ಎನ್ಕ್ರಿಪ್ಷನ್ ಮತ್ತು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್ ಅನ್ನು ಹೊಂದಿವೆ. ಜನಗಣತಿಗಾಗಿ ದತ್ತಾಂಶ ಸಂಗ್ರಹಣೆಯನ್ನು ಜನಗಣತಿ ಕಾಯಿದೆ 1948 ಮತ್ತು ಜನಗಣತಿ ನಿಯಮಗಳು 1990 ನಿಬಂಧನೆಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಾಗಿ ನಡೆಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಸಂಗ್ರಹಿಸಲಾದ ಎಲ್ಲ ವೈಯಕ್ತಿಕ ದತ್ತಾಂಶವನ್ನು ಸಂಪೂರ್ಣ ಗೌಪ್ಯವಾಗಿ ನಿರ್ವಹಿಸಲಾಗುತ್ತದೆ. ದತ್ತಾಂಶ ಭದ್ರತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಆದ್ಯತೆ ನೀಡಿ ವಿವಿಧ ಆಡಳಿತಾತ್ಮಕ ಮಟ್ಟಗಳಲ್ಲಿ ಸಂಕಲಿಸಲಾದ ಒಟ್ಟುಗೂಡಿಸಿದ ದತ್ತಾಂಶವನ್ನು ಮಾತ್ರ ಪ್ರಕಟಿಸಲಾಗುತ್ತದೆ. 2027 ಜನಗಣತಿಗೆ ಸಂಬಂಧಿಸಿದಂತೆ ವಿವಿಧ ಚಟುವಟಿಕೆಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಸುಗಮಗೊಳಿಸಲು ಮೀಸಲಾದ ವೆಬ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಜನಗಣತಿಯ ಸುಗಮ ನಿರ್ವಹಣೆಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಏಕೆಂದರೆ ದತ್ತಾಂಶ ಸಂಗ್ರಹಣೆ, ಪರಿಶೀಲನೆ, ಉಸ್ತುವಾರಿ, ಮೇಲ್ವಿಚಾರಣೆ ಮತ್ತು ಪ್ರಗತಿ ಪರಿಶೀಲನೆ ಸೇರಿದಂತೆ ವಿವಿಧ ತಳಮಟ್ಟದ ಚಟುವಟಿಕೆಗಳನ್ನು ಆಯಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತಗಳು ನೇಮಿಸಿದ ಜನಗಣತಿ ಅಧಿಕಾರಿಗಳು ಜನಗಣತಿ ಕಾಯಿದೆ 1948 ಮತ್ತು ಜನಗಣತಿ ನಿಯಮಗಳು 1990 ನಿಬಂಧನೆಗಳಿಗೆ ಅನುಗುಣವಾಗಿ ನಿರ್ವಹಿಸುತ್ತಾರೆ. ಜನಗಣತಿಯು 16 ಭಾಷೆಗಳಲ್ಲಿ ಆನ್ಲೈನ್ ಸೌಲಭ್ಯ ಲಭ್ಯವಿದೆ. ಇದು ದೇಶದ ಒಟ್ಟಾರೆ 16ನೇ ಜನಗಣತಿ ಮತ್ತು ಸ್ವಾತಂತ್ರ್ಯ ನಂತರದ 8ನೇ ಜನಗಣತಿಯಾಗಿದೆ. ಜನಗಣತಿಯನ್ನು ಐತಿಹಾಸಿಕವಾಗಿ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತಿದ್ದರೂ ಈ ಬಾರಿ 16 ವರ್ಷಗಳ ಅಂತರದ ನಂತರ ನಡೆಯುತ್ತಿದೆ. ಈ ಕಾಲಮಿತಿಗಳಿಗಿಂತ ಹೆಚ್ಚು ಗಮನಾರ್ಹವಾದುದು ಮತ್ತು ಈ 16 ಜನಗಣತಿಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎನ್ನುವಂತೆ ಡಿಜಿಟಲ್ ಜನಗಣತಿಯನ್ನು ಪರಿಚಯಿಸಲಾಗಿದೆ. ನಾಗರಿಕರಿಗಾಗಿ ಸ್ವಯಂ ಗಣತಿ ಆಯ್ಕೆಯನ್ನು ಒದಗಿಸಲಾಗಿದೆ. ಜನಗಣತಿ ತಿದ್ದುಪಡಿ ನಿಯಮಗಳು 2022 ಸೆಕ್ಷನ್ 6 ಸ್ವಯಂ ಗಣತಿಯು 16 ಪ್ರಾದೇಶಿಕ ಭಾಷೆಗಳಲ್ಲಿ ಲಭ್ಯವಿರುವ ಸುರಕ್ಷಿತ ವೆಬ್ ಆಧಾರಿತ ಸೌಲಭ್ಯವಾಗಿದೆ. SE.census.gov.in ಒಂದು ಮೀಸಲಾದ ವೆಬ್ ಪೋರ್ಟಲ್ ಆಗಿದ್ದು ಇದನ್ನು ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಸಾಧನಗಳ ಮೂಲಕ ಸುಲಭವಾಗಿ ಪ್ರವೇಶಿಸಬಹುದು. ಸ್ವಯಂ ಗಣತಿಯನ್ನು ದೇಶದ ಯಾವುದೇ ಸ್ಥಳದಿಂದ, ದೂರದ ಪ್ರದೇಶಗಳಿಂದಲೂ ಸಹ ಆನ್ಲೈನ್ನಲ್ಲಿ ಮಾಡಬಹುದು. ಈ ಸೌಲಭ್ಯವು ಆಯಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮನೆಗಳ ಪಟ್ಟಿ ಮಾಡುವ ಹಂತ ಪ್ರಾರಂಭವಾಗುವ 15 ದಿನಗಳ ಮೊದಲು ಸಾರ್ವಜನಿಕರಿಗೆ ಲಭ್ಯವಾಗುತ್ತದೆ. ಇದು ಅವರ ಕುಟುಂಬದ ವಿವರಗಳನ್ನು ಮೊದಲೇ ದಾಖಲಿಸಲು ಅನುವು ಮಾಡಿಕೊಡುತ್ತದೆ. ಎಣಿಕೆದಾರರು ತಮಗೆ ನಿಗದಿಪಡಿಸಿದ ಮನೆ ಪಟ್ಟಿ ಬ್ಲಾಕ್ಗಳ ವ್ಯಾಪ್ತಿಯಲ್ಲಿರುವ ಪ್ರತಿಯೊಂದು ಮನೆಗೂ ಭೇಟಿ ನೀಡುವುದನ್ನು ಮುಂದುವರಿಸುತ್ತಾರೆ. ಆದರೆ ಅವರ ಭೇಟಿಗಿಂತ ಮೊದಲು ಸ್ವಯಂ ಗಣತಿಯು ಹೆಚ್ಚುವರಿ ಮತ್ತು ಪೂರಕ ಸೌಲಭ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಸ್ಸಂದೇಹವಾಗಿ ಜನಗಣತಿಯು ಆಡಳಿತದ ಪ್ರಮುಖ ಸಾಧನವಾಗಿದ್ದು ಮುಂಬರುವ ದಶಕದ ಭಾರತ ಅಭಿವೃದ್ಧಿಯ ನೀಲನಕ್ಷೆಗೆ ಅಡಿಪಾಯವನ್ನು ಒದಗಿಸುತ್ತದೆ. ಅದರಂತೆ ಜನಗಣತಿ 2027 ಕೇವಲ ಅಂಕಿಅಂಶಗಳ ಸಂಕಲನವಲ್ಲ, ಬದಲಾಗಿ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಒಂದು ನಿರ್ಣಾಯಕ ಆಧಾರ ಸ್ತಂಭವಾಗಿದೆ. ಇದು ಸರ್ಕಾರ ಮತ್ತು ಸಮಾಜದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪರಿಣಾಮವಾಗಿ ಜನಗಣತಿ 2027 ಕೇವಲ ಒಂದು ಆಡಳಿತಾತ್ಮಕ ಪ್ರಕ್ರಿಯೆ ಎಂದು ಕರೆಯಲಾಗದು, ಬದಲಾಗಿ ಇದು ಪ್ರತಿ ಪ್ರಜೆಯ ಭಾಗವಹಿಸುವಿಕೆ ಅನಿವಾರ್ಯವಾಗಿರುವ ಒಂದು ಜನಾಂದೋಲನವಾಗಿದೆ.
ಒಂದು ಅಭಿಯಾನವಾಗಿದೆ. ಆದ್ದರಿಂದ ನಿಖರವಾದ ಮಾಹಿತಿಯನ್ನು ಒದಗಿಸುವ ಮೂಲಕ ಮತ್ತು

0: ಜಾಗೃತಿಯನ್ನು ಮೂಡಿಸುವ ಮೂಲಕ ಈ ರಾಷ್ಟ್ರೀಯ ಪ್ರಯತ್ನಕ್ಕೆ ತಮ್ಮ ಪಾಲಿನ ಕೊಡುಗೆಯನ್ನು ನೀಡುವುದು ನಾಗರಿಕರ ಕರ್ತವ್ಯವಾಗಿದೆ. ಆ ಮೂಲಕ ಸಾರ್ವಜನಿಕ ಸಹಭಾಗಿತ್ವವೇ ಸಶಕ್ತ, ಸಮೃದ್ಧ ಮತ್ತು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಅಡಿಪಾಯವಾಗುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಇದುವರೆಗೆ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ನ್ಯೂ ಇಂಡಿಯಾ ಸಮಾಚಾರ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಸಮಯ 9:30 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ఆకాశవాణి క్రీడాలోక ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ತರಬೇತುದಾರರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರು. ನಾಗಳ್ಳಿ ಅನಿಲ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು.
0: ಸರ್, ಸ್ಕೇಟಿಂಗ್ ಕ್ರೀಡೆಯತ್ತ ಆಸಕ್ತಿ ಹೇಗ್ ಬೆಳೀತು? ನಿಮ್ಮ ಹಿನ್ನೆಲೆಯನ್ನ ನೋಡೋದಾದ್ರೆ,
1: ನಾನು 13 ವರ್ಷದಿಂದ ಈ ಲೈನ್ ಅಲ್ಲಿ ಬಂದಿದ್ದೀನಿ. ಅದ್ರ ಬಿಫೋರ್ ನಾನು ಬಳ್ಳಾರಿಯವನು, ಅಲ್ಲಿ ನಂದು ಪ್ರಿಂಟಿಂಗ್ ಅಡ್ವರ್ಟೈಸಿಂಗ್ ಆತರ ಲೈನ್ ಇತ್ತು. ನನಗೆ ಸ್ವಲ್ಪ ಕಾರಣಾಂತರಗಳಿಂದ ಹೆಲ್ತ್ ಸ್ವಲ್ಪ ಇಶ್ಯೂ ಆಗೋಯ್ತು. ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರು ಶಿಫ್ಟ್ ಆದಾಗ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಪೀಸ್ಫುಲ್ ಆಗಿರ್ಬೇಕು, ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಅಂತ. ಒಂದು ಗ್ರೌಂಡ್ ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಪುಟಾಣಿಗಳು ಮಾಡೋದನ್ನ ನೋಡ್ತಾ ಇದ್ದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಬಳ್ಳಾರಿಯಲ್ಲಿ ಇದ್ದಾಗೆ ನನಗೆ ಸ್ಕೇಟಿಂಗ್ ಮೇಲೆ ಒಂದು ಪ್ಯಾಷನ್ ಇತ್ತು. ಬಳ್ಳಾರಿಯಲ್ಲಿ ಈ ತರ ಸವಲತ್ತು ಇದ್ದಿಲ್ಲ, ರಿಂಕ್ ಆಗ್ಲಿ ಇನ್ನೊಂದಾಗ್ಲಿ. ಅಲ್ಲಿ ಪೊಲೀಸ್ ಜಿಮ್ಖಾನ ಅಂತ ನಮ್ಮ ನಿಂಬೇಲ್ಕರ್ ಸರ್ ಮಾಡಿಸ್ತಿದ್ರು, ಎಲ್ಲಾರನ್ನ ಬಿಸ್ನೆಸ್ ಪೀಪಲ್ ನ ಕರೆದು ಬಿಟ್ಟು. ಬಟ್ ಅದಾದ ಚಿಕ್ಕದಾಗಿ ಮಾಡಿದ್ವಿ, ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಇದ್ದಿಲ್ಲ. ಇಲ್ಲಿ ಮತ್ತೆ ನಾನು ಅದ್ರ ಮೇಲೆ ಫೋಕಸ್ ಮಾಡಿದೆ. ಹೌದಲ್ಲ, ಇದು ಚೆನ್ನಾಗಿ ಅನ್ಸುತ್ತೆ, ಮನಸ್ಸಿಗೆ ಶಾಂತಿ ಸುಖ ಕೊಡುತ್ತೆ, ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನಾನು ಸ್ಕೇಟಿಂಗ್ ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಸ್ವತಃ ಕಲ್ತ್ಕೊಂಡೆ. ನಾನು ಎಲ್ಲಾ ಕ್ಲಬ್ಸ್ ಅಲ್ಲಿ ಹೋಗ್ಬಿಟ್ಟು, ಬಿಕಾಸ್ ಒಂದು ಕ್ಲಬ್ ಒಂದ್ ಜಾಗ ಬೇಕು. ಬೆಂಗಳೂರಲ್ಲಿ ಬಳ್ಳಾರಿಂದ ಬಂದಿರೋರಿಗೆ ಯಾರು ತಕ್ಕಂತ ಇಲ್ಲಿ ರಿಂಕ್ ಇದೆ ಮಾಡ್ಕೊಳ್ಳಿ ಅಂತ ಯಾರು ಏನು ಕೊಡಲ್ಲ. ಅದಕ್ಕಾಗಿ ನಾನು ಒಂದು 4-5 ಕ್ಲಬ್ಸ್ ಕೇಳ್ಕೊಂಡೆ, ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಬಟ್ ಒಬ್ರು ಬಸವೇಶ್ವರ ನಗರ ಸ್ಪೋರ್ಟ್ಸ್ ಕ್ಲಬ್ ಅಂತ ಶಾಂತಲಾ ಮೇಡಮ್ ಅಂಡ್ ಸತೀಶ್ ಸರ್ ಅಂತ ಇದ್ರು, ಅವರು ನನಗೆ ಅವಕಾಶ ಮಾಡಿಕೊಟ್ರು. ಅವಾಗ ಅವರು ಕ್ಲಬ್ ಅಲ್ಲಿ ಕೋಚಿಂಗ್ ಇನ್ಸ್ಟ್ರಕ್ಟರ್ ಆಗಿ ಜಾಯ್ನ್ ಆದೆ. ನನಗೆ ಟೆಕ್ನಿಕಲ್ ಆಗಿ ಓದ್ಕೊಂಡು ಎಲ್ಲಾ ಡೆಪ್ತ್ ಅಲ್ಲಿ ನೋಡ್ಕೊಂಡು ಇದ್ರ ಬಗ್ಗೆ ಎಲ್ಲಾ ಫಾರಿನ್ ವಿಡಿಯೋಸ್, ಇಂಡಿಯಾ ಗೇಮ್ಸ್ ಎಲ್ಲಾದು ನೋಡಿ ನೋಡಿ ನೋಡಿ ತಿಳ್ಕೊಂಡು ಬುಕ್ಸ್ ಸ್ವಲ್ಪ ರೆಫರ್ ಮಾಡ್ಕೊಂಡು ನಾನು ಒಂದು ಮಟ್ಟಕ್ಕೆ ರೆಡಿ ಆಗಿದ್ದೆ. ಬಟ್ ಅದನ್ನ ಸ್ಕಿಲ್ ತೋರ್ಸ್ಲಿಕ್ಕೆ ನನಗೊಂದು ಜಾಗ ಅಂತ ಸಿಕ್ಕಿದ್ದಿಲ್ಲ ಅಲ್ಲಿ. ಅವಾಗ ಅವ್ರ ಹತ್ರ ಒಂದು 10-15 ಸ್ಟೂಡೆಂಟ್ ಇದ್ರು. ನನ್ನ ಶಕ್ತಿ ನನ್ನ ಟೆಕ್ನಿಕಲಿ ನಾನು ಏನೆಲ್ಲ ನೋಡ್ಕೊಂಡಿದ್ದೆ ಕಲ್ತಿದ್ದೆ ಅದನ್ನೆಲ್ಲ ಅಲ್ಲಿ ಬಳಸಿದೆ. ಸೊ ಒಂದು 3-4 ತಿಂಗಳಲ್ಲಿ ವಿ ರೀಚ್ಡ್ ಅರೌಂಡ್ 120 ಸ್ಟ್ರೆಂತ್ ಬರೋ ತರ ಮಾಡ್ಕೊಂಡೆ. ಅದು ಆ ಕ್ಲಬ್ನ ಚರಿತ್ರೆಯಲ್ಲೇ ಹೈಯೆಸ್ಟ್ ಸ್ಟ್ರೆಂತ್. ಸೊ ಒಂದು ತಾಸು 1.5 ತಾಸಲ್ಲಿ ನೀವು 100 ಮಕ್ಕಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಹಂಗೆ ಬರುತ್ತೆ. ನನ್ನ ಸ್ಕಿಲ್ ಇಂದ ನಾನು ಡಿಫ್ರೆಂಟ್ ಆಗಿ ಯೂಸ್ ಮಾಡಿ ಎಲ್ಲಾ ಮಕ್ಕಳನ್ನ ಉತ್ತೀರ್ಣರಾಗಿ ಮಾಡ್ತಾ ಇದ್ದೆ, ಮೆಡಲ್ಸ್ ತರಿಸ್ತಾ ಇದ್ದೆ. ಅಲ್ಲಿವರೆಗೂ ಮಕ್ಕಳು ರೆಡಿ ಆಗ್ತಾ ಇದ್ರು. ಇನ್ನೊಂದು ಏನಾಯ್ತಂದ್ರೆ ಆ ಮಕ್ಕಳಲ್ಲಿ ನಗು, ಆ ಸಂತೋಷ, ಅದು ನೋಡ್ಬಿಟ್ಟು ನನಗೆ ಸಂತೋಷ ಆಗುತ್ತೆ. ಬಿಕಾಸ್ ಆಫ್ ದಟ್ ಹ್ಯಾಪಿನೆಸ್ ಏನಾಗುತ್ತೆ, ನಾವು ಇಷ್ಟೇ ಸಂಪಾದನೆ ಮಾಡಿ ಏನೇ ಮಾಡಿದ್ರು ಒಂದು ಮಗು ಮುಖದಲ್ಲಿ ಬರೋ ನಗುನ ನೋಡ್ಬಿಟ್ರೆ ನಿಮಗೂ ಆಗ್ಲಿ ಯಾರಿಗೆ ಆಗ್ಲಿ ಎಷ್ಟೋ ಸಂತೋಷ ಆಗುತ್ತೆ. ನನಗದು ಸಿಕ್ತು, ಓ ನನ್ನ ದೇವರು ಮಾಡಿದ್ದು ಇದಕ್ಕೆ ಅಂತ ಅವತ್ತು ಫಿಕ್ಸ್ ಆಗ್ಬಿಟ್ಟು ನಾನು ಫುಲ್ ಟೈಮ್

0: ಕೋಚಿಂಗ್ಗೋಸ್ಕರನೇ ನಿಂತ್ಕೊಂಡ್ಬಿಟ್ಟೆ ನಾನು ಅವತ್ತಿಂದ. ಸೊ ಅವತ್ತಿಂದ ನಂದು ಜರ್ನಿ ಸ್ಟಾರ್ಟ್ ಆಯ್ತು 2013. ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಬಂದು ಒಂದು 2019 ಅಲ್ಲಿ ನಮ್ದೇ ಸ್ವಂತ ಅಕಾಡೆಮಿನ ಇಟ್ವಿ, ಅದು ಆರ್ಯನ್ ಸ್ಕೇಟರ್ಸ್ ಅಂತ. ಅಂಡ್ ನಾನು ಹೆಮ್ಮೆ ಪಡ್ತೇನೆ, ನನ್ನ ಮಗ ಸ್ಪೆಷಲ್ ಚೈಲ್ಡ್, ಹೂಸ್ ನೇಮ್ ಇಸ್ ಆರ್ಯನ್ ಅಂತ. ಅವನು ಸ್ಪೆಷಲ್ ಚೈಲ್ಡ್ ಆಗಿ ಹುಟ್ಟಿದ್ದಕ್ಕೆ ಏನಪ್ಪ ದೇವ್ರೆ ಅಂತ ನಾನು ಯಾವತ್ತು ಚಿಂತೆ ಪಟ್ಟಿಲ್ಲ. ಅವನಿಗೆ ಒಂದು ಅವಕಾಶ ಎಲ್ಲೋ ಇರುತ್ತೆ, ಏನೋ ಒಂದು ಕೊಟ್ಟಿರ್ತಾನೆ, ಇಲ್ಲ ಅಂದ್ರೆ ನನಗೆ ಈ ಮಗನ ದೇವರು ಸುಮ್ಮನೆ ಕೊಟ್ಟಿಲ್ಲ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಬರ್ತಾ ಬರ್ತಾ ಗೊತ್ತಾಯ್ತು ಏನು ಅಂತ, ಬಿಕಾಸ್ ಅವನ್ನ ಎಲ್ಲರೂ ಅವಾಯ್ಡ್ ಮಾಡಿದ್ರು. ಒಂದು ಸ್ಕೂಲಿಂದಾನು ಇಲ್ಲ, ಇವನು ಇಲ್ಲಿ ಓದಕ್ಕಾಗಲ್ಲ, ನೀವು ಬೇರೆ ಕಡೆ ಹಾಕ್ಬೇಕು, ಅನ್ನ ಸ್ಪೆಷಲ್ ಸ್ಕೂಲ್ಗೆ ಹಾಕ್ಬೇಕು, ಇಲ್ಲಿ ಇನ್ನೊಂದ್ ಕಡೆ ಹಾಕ್ಬೇಕಂತ ಎಲ್ಲಾ ಪ್ರಯತ್ನಗಳು ಪಟ್ವಿ, ಎಲ್ಲಿ ಸಕ್ಸಸ್ ಅನ್ನೋದು ರೀಚ್ ಆಗಿಲ್ಲ. ಲಾಸ್ಟ್ಗೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಮನೆಯಲ್ಲಿ ಅವನ್ಗೆ ಏನ್ ಇಂಟ್ರೆಸ್ಟ್ ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಸುರೇಶ್ ರಾವ್ ಅವರು ಅಂತ ತಜ್ಞರು ಇದಕ್ಕೆ, ಅವರು ಅದೇ ಮಾತಂದ್ರು, ಅವನಿಗೆ ಏನ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ, ಓದೋದು ಬರೆಯೋದು ಅವನಿಗೆ ಸಾಧ್ಯ ಇಲ್ಲ, ಕಷ್ಟ ಇದೆ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವತ್ತು ನಾನು ಸ್ಟೆಪ್ ತಗೊಂಡೆ. ಅವನಿಗೆ ಅವತ್ತಿಂದ ನಾವು ಸ್ಕೇಟಿಂಗ್ ಮೇಲೆ ಫೋಕಸ್ ಮಾಡಿಸ್ತಾ ಕಲಿಸ್ತಾ ಬಂದ್ಕೊಂಡ್ವಿ. ಸೊ ಸತತವಾಗಿ 8 ವರ್ಷ ಪ್ರಾಕ್ಟೀಸ್ ಕೊಟ್ಟ ಮೇಲೆ ಈ ಬಿಕಮ್ ಎ ಪ್ರೊಫೆಷನಲ್ ಸ್ಕೇಟರ್ ತರ ರೆಡಿ ಆದ. ಅದೇ ತರ ನಾವು ಇನ್ನೂ ಬೇರೆ ಸ್ಪೆಷಲ್ ಮಕ್ಕಳಿಗೂ ಕಲಿಸ್ತೀವಿ, ಅದು ನಮ್ದು ಸ್ಪೆಷಾಲಿಟಿ. ಯಾಕೆ ಅಂದ್ರೆ ವಿ ಆರ್ ಟ್ರೈನ್ಡ್ ಬೈ ಸ್ಪೆಷಲ್ ಒಲಿಂಪಿಕ್ಸ್. ನಾವು ಟ್ರೈನಿಂಗ್ ತಗೊಂಡಿರೋದು ಒಂದು ಸ್ಪೆಷಲ್ ಒಲಿಂಪಿಕ್ ಇಂದಾನು ತಗೊಂಡಿದೀವಿ. ಅಲ್ಲಿ ಬರೇ ಈ ಸ್ಪೆಷಲ್ ಮಕ್ಕಳಿಗೆ ಮಾತ್ರ, ಸ್ಪೆಷಲ್ ಮಕ್ಕಳು ಅಂದ್ರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರೋಂತ ಮಕ್ಕಳಿಗೆ,
1: ವಿಶೇಷ ಚೇತನ
0: ಮಕ್ಕಳು ಅಂತ ಮಕ್ಕಳಿಗೆ ಮಾತ್ರ ಆ ಫೆಡರೇಷನ್ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಬೋರ್ಡ್ ಇಂದಾನು ನಾನು 5 ರೌಂಡ್ ಈ ತರ ಇರುತ್ತೆ, ಎಲ್ಲಾ ಎಕ್ಸಾಮ್ಸ್ ಪಾಸ್ ಆಗಿ ಐ ಎಮ್ ಅ ಸರ್ಟಿಫೈಡ್ ಕೋಚ್ ಆಫ್ ಸ್ಪೆಷಲ್ ಚಿಲ್ಡ್ರನ್ಸ್ ಗೆ, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಕೋಚ್ ಅಂತ ನನ್ನ ತಗೊಂಡ್ರು. ಬಿಕಾಸ್ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾನೆ ಬಂದಿದ್ದಾರೆ. ಎಕ್ಸಾಂಪಲ್, ನಮಗೆ ಅಫಿಷಿಯಲ್ ಆಗಿ ಬಂದಾಗ ಪಿ ಕೆ ಸಿಂಗ್ ಅಂತ ನಮ್ಮ ಇಂಡಿಯಾ RSFI ಚೇರ್ಮನ್ STC ಟೆಕ್ನಿಕಲ್, ಅವರು ನಮ್ಮ ಸ್ಟೇಟ್ ಗೆ ಬಂದಾಗ ರವೀಶ್ ಸರ್ ಅಂತ, ಅದಾದ್ಮೇಲೆ ಜೇಮ್ಸ್ ಸರ್ ಅಂತ. ನಾನು ಒಂದು ಹೆಮ್ಮೆ ಏನ್ ಪಡ್ತೀನಿ ಅಂದ್ರೆ, ನಾನು ಅಫಿಷಿಯಲ್ ಆಗಿ ಕೆಲ್ಸಕ್ಕೆ ಬರ್ತೀನಿ ಅಂದ್ರೆ, ಈಗ ಕೋಚಿಂಗ್ ಬೇರೆ ಅಫಿಷಿಯಲ್ ವರ್ಕ್ ಬೇರೆ, ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ನಿಂದಿರಿಸಿ ಸ್ಟಾರ್ಟರ್ ಪೊಸಿಷನ್ ಕೊಟ್ಟಿದ್ದು, ದೇವನ್ನೇ ಸ್ಟಾರ್ಟರ್ ಕೊಟ್ಬಿಟ್ರು, ಯಾರು ಕೊಡಲ್ಲ ಲೈಫ್ ಅಲ್ಲಿ ಸ್ಟಾರ್ಟರ್ ಪೊಸಿಷನ್, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೊಡ್ತಾರೆ ಅಂತದ್ದು. ಜೇಮ್ ಸರ್ ನನಗೆ ಫಸ್ಟ್ ಟೈಮ್ ಫಸ್ಟ್ ಕಾಂಪಿಟೇಷನ್ ನಿಂದಿರಿಸಿ ವಿಸಿಲ್ ಹಾಕಕ್ ಕೊಟ್ರು.
1: ವಿಶಿಷ್ಟ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾಗಿ ಇದುವರೆಗೆ 1500ಕ್ಕೂ ಹೆಚ್ಚು ಸ್ಕೇಟರ್ಗಳಿಗೆ ತರಬೇತಿಯನ್ನ ನೀಡಿದ್ದೀರಿ, ಈ ಕುರಿತಾಗಿ ಹೇಳಿ.
0: ನಾನು ಅಕಾಡೆಮಿ ಅಂತಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ 1500ಕ್ಕಿಂತ ಮೇಲೆ ಮಕ್ಕಳನ್ನ ರೆಡಿ ಮಾಡಿದ್ದೀನಿ. ಅದರಲ್ಲಿ ನಾರ್ಮಲ್ ಮಕ್ಕಳಿದ್ದಾರೆ, ವಿಶೇಷ ಚೇತನ ಮಕ್ಕಳಿದ್ದಾರೆ, ಎಲ್ಲಾ ತರದ ಮಕ್ಕಳಿದ್ದಾರೆ. ಅವ್ರನ್ನೆಲ್ಲಾರದಲ್ಲಿನೂ ಒಂದು ಉನ್ನತ ಪ್ರೊಫೆಷನಲ್ ಸ್ಟೇಟಸ್ ಅನ್ನೋದು ಮಾಡಿದ್ದೀನಿ. ಆಮೇಲೆ ನ್ಯಾಷನಲ್ ಪ್ಲೇಸ್ ಮಾಡಿದ್ದೀನಿ, ಡಿಸ್ಟ್ರಿಕ್ಟ್ ಮಾಡಿದ್ದೀನಿ, ಸ್ಟೇಟ್ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಸಮಾಧಾನ ಆಗಿರೋದು, ಜೀವನದಲ್ಲಿ ಹುಟ್ಟಿ ಸಾರ್ಥಕ ಆಗಿದ್ದಪ್ಪ ಅಂತ. ಈ ವಿಶೇಷ ಚೇತನ ಮಕ್ಕಳಿಗೆ ಕಲ್ಸದೆ ದೊಡ್ಡ ಕಷ್ಟ ಅಂತ ಎಲ್ಲರೂ ಭಾವನೆ ಮಾಡ್ತಾರೆ.
1: ಹೌದು ಸರ್, ಯಾಕಂದ್ರೆ ಸಾಮಾನ್ಯ ಮಕ್ಕಳಿಗಾದ್ರೆ ನೀವು ಹೇಳಕೊಟ್ಬಿಡ್ಬೋದು, ಅವರಿಗೊಂಥರ ವಿಶೇಷವಾದ ತರಬೇತಿನೇ ಬೇಕಾಗುತ್ತೆ. ಯಾವ ರೀತಿ ಅವರಿಗೆ ತರಬೇತಿ ಕೊಟ್ರಿ? ಈಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಇದಾರೆ ನಿಮ್ಗೆ ವಿಶೇಷ ಚೇತನರು, ಯಾವ ರೀತಿ ತರಬೇತಿ ಕೊಟ್ರಿ, ಮತ್ತೆ ನೀವು ಅವರಿಗೆ ಕಲಿಸುವಾಗ ಏನು ಸಮಸ್ಯೆಗಳನ್ನ ಎದುರಿಸಿದ್ರಿ?
0: SOBK ಅಂದ್ರೆ ಸ್ಪೆಷಲ್ ಒಲಿಂಪಿಕ್ ಭಾರತ್ ಕರ್ನಾಟಕ ಅಂತ ಇದೆ, ಅದರಲ್ಲಿ ಅಮರೇಂದ್ರ ಸರ್ ಅಂತ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿದ್ರು, ಈಗ ಏರಿಯಾ ಡೈರೆಕ್ಟರ್ ಆಗಿದ್ದಾರೆ. ಅವರು ತುಂಬಾ ಇನ್ಪುಟ್ಸ್ ಕೊಡ್ತಾ ಇದ್ರು, ನೀನ್ ಈ ತರ ಬಿಹೇವ್ ಮಾಡ್ಬೇಕು, ಈ ತರ ಟ್ರೈನ್ ಮಾಡ್ಬೇಕು, ಹಿಂಗೆಲ್ಲ ಇರಬೇಕು ಅಂತ ತುಂಬಾ ಗೈಡೆನ್ಸ್ ಆ ಮಕ್ಕಳಿಗೆ ಕೊಟ್ಟಿದ್ದಾರೆ. ರಾಜಶೇಖರ್ ಸರ್ ಅಂತ ಒಬ್ರು ಇದಾರೆ, ಹರಿಪ್ರೀತ್ ಸಿಂಗ್ ಅಂತ ಇದಾರೆ, DG ಚೌಧರಿ ಸರ್ ಅಂತ ಇದಾರೆ, ಮಲ್ಲಿಕಾ ನಡ್ಡಾ ಮ್ಯಾಮ್, ನಡ್ಡಾ ಸರ್ ಏನಿದ್ದಾರೆ ಅವ್ರ ವೈಫ್, ಅವರು ನಮ್ಮ ಸ್ಪೆಷಲ್ ಒಲಿಂಪಿಕ್ ಭಾರತ್ ಪ್ರೆಸಿಡೆಂಟ್ ಆಗಿದ್ದಾರೆ ಈಗ. ಅವರೆಲ್ಲರ ಸಹಾಯದಿಂದ ನಾನು ಈ ಮಕ್ಕಳಿಗೆ ಕಲಿಸೋದಕ್ಕೆ ಮಾಡಿದೆ. ಬಿಕಾಸ್ ಏನು ಅಂದ್ರೆ, ಆ ಪ್ಲಾಟ್ಫಾರ್ಮ್ ಡಿಫ್ರೆಂಟ್, ನಿಮಗೆ ಆನ್ಲೈನ್ ಅಲ್ಲಿನೇ ಕ್ಲಾಸಸ್ ನಡೆಯುತ್ತೆ. ಆ ಮಕ್ಕಳನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಏನ್ ಸಮಸ್ಯೆಗಳು ಬರುತ್ತೆ, ನೀವ್ ಯಾವ ತರ ಎಲ್ಲ ಅವ್ರನ್ನ ರೆಕ್ಟಿಫೈ ಮಾಡಬಹುದು. ಬಿಕಾಸ್ ಒಂದೊಂದ್ ಮಗುಗೂ ಒಂದೊಂದು ಇಶ್ಯೂ ಇರುತ್ತೆ. 4-5 ವರ್ಷ ನನಗೆ ಸತತವಾಗಿ ಟ್ರೈನಿಂಗ್ ಕೊಟ್ಮೇಲೆ ನನ್ನ ಕ್ವಾಲಿಫೈಡ್ ಕೋಚ್ ಅಂತ ಕರೀತಾರೆ. ಅದರಿಂದ ನಾನು ಇಂಡಿಯಾ ಟೀಮ್ ಹೆಡ್ ಕೋಚ್ ಆಗಿ ಹೋದೆ. ನನ್ನ ಅಂಡರ್ 4 ಕೋಚಸ್ ಇರ್ತಾರೆ ಮತ್ತೆ. ಸೊ ಇದೆಲ್ಲ ತಗೊಂಡು 16 ಮಕ್ಕಳನ್ನ ನಾನು 2023 ಅಲ್ಲಿ ವರ್ಲ್ಡ್ ಸಮ್ಮರ್ ಗೇಮ್ ಬರ್ಲಿನ್ ಜರ್ಮನಿಗೆ ಕರ್ಕೊಂಡು ಹೋದ್ರು, ನಾನು ಆಸ್ ಎ ರೆಪ್ರೆಸೆಂಟೆಡ್ ಇಂಡಿಯನ್ ಟೀಮ್ ಹೆಡ್ ಕೋಚ್ ಆಗಿ. ನಾವು ಹೋಗಿರೋ ಕಡೆ ನಮಗೆ ಒಲಿಂಪಿಕ್ ಅಲ್ಲಿ ಎಷ್ಟು ಗೇಮ್ಸ್ ಇರುತ್ತೋ ಆತರ ಇದರಲ್ಲಿಯೂ ಅಷ್ಟೇ ಗೇಮ್ಸ್ ಇರುತ್ತೆ. ಅದರಲ್ಲಿ ಸ್ಕೇಟಿಂಗಿಗೆ ನಾನು ಹೆಡ್ ಕೋಚ್ ಆಗಿ ಹೋಗಿದ್ದೆ ಇಂಡಿಯನ್ ಟೀಮ್ಗೆ. ಅಲ್ಲಿ 16 ಮಕ್ಕಳನ್ನ ಕರ್ಕೊಂಡೋಗಿ 31 ಮೆಡಲ್ ತಗೊಂಡ್ಬಂದೆ ಇಂಡಿಯಾಗೆ. ಅದು ಆ ಟೋಟಲ್ ಇಂಡಿಯನ್ ಕಾಂಟಿಂಜೆಂಟ್ ಬಂದಿರೋ ಎಲ್ಲಾ ಗೇಮ್ಸ್ ಅಲ್ಲಿನೂ ಸ್ಕೇಟಿಂಗ್ ಇಸ್ ದ ಹೈಯೆಸ್ಟ್. ಅದನ್ನ ESPN ಚಾನೆಲ್ ಅಲ್ಲಿ, ಎಲ್ಲಾ ಮೀಡಿಯಾದಲ್ಲಿ, ದೂರದರ್ಶನ ಅಲ್ಲಿ, ಎಲ್ಲದರಲ್ಲಿ ಹೈಲೈಟ್ ಮಾಡಿದ್ರು. ಅಂಡ್ ನಮ್ಮ ಮಕ್ಕಳು, ಭಾರತೀಯ ಮಕ್ಕಳು ಎಲ್ಲಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ, ಅದು ವಿಶೇಷ ಮಕ್ಕಳ ಚೇತನ ಕಮ್ಮಿನೇ ಅಲ್ಲ ಅಂತ ತೋರಿಸೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ರು. ಆ ಮಕ್ಕಳು ಮೆಡಲ್

0: ಕೆಲವರು ಆದ್ರೆ ಒಬ್ಬೊಬ್ಬರು ಲೈಫ್ ಕೇಳ್ಬಿಟ್ರೆ ನೀವು, ಒಬ್ರು ಪಾನಿಪುರಿ ಮಾರ್ಕೊಳ್ಳೋ ಅಂತ ಮಕ್ಕಳು, ಒಬ್ರು ಬಡವರು, ಇಂಥವ್ರಿಗೋಸ್ಕರ ಮಲ್ಲಿಕಾರ್ಜುನ ಡ್ಯಾಮ್ ದೇವ್ರ ತರ ನಿಂತಿದ್ದಾರೆ ನಿಮಗೆ. ಆ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್, ಅವ್ರಿಗೆ ಅಂತ ಒಂದು ಕಾಸು ಅಂದ್ರೆ ಒಂದು ಮೆಡಲ್ ತಗೊಂಬಂದ್ರೆ 5 ಲಕ್ಷ ರೂಪಾಯಿ ಬರುತ್ತೆ. ಪಾನಿಪುರಿ ಮಾರ್ಕೊಳ್ಳೋ ಮಕ್ಕಳಿಗೆ 5 ಲಕ್ಷ ರೂಪಾಯಿ ಬಂದ್ರೆ ಲೈಫ್ ಸೆಟಲ್ ತಾನೆ. ತಂದೆ
1: ಅಂದ್ರೆ ಅವ್ರ ತಂದೆ ತಾಯಿ ಎಲ್ಲ ಆರ್ಥಿಕವಾಗಿ ಬಹಳ ಕಳಮಟ್ಟದಲ್ಲಿ ಇದ್ರು, ಅಂತ ಮಕ್ಕಳನ್ನ ನೀವು ಆರಿಸಿ ಇದು ಮಾಡಿದ್ರೆ ತರಬೇತಿ ಹೇಗಿದೆ?
0: ತರಬೇತಿ ಹೆಂಗಿರುತ್ತೆ ಅಂದ್ರೆ ಬೇಸಿಕ್ಸ್ ಅವ್ರವ್ರ ಸ್ಟೇಟ್ ಅಲ್ಲಿ ಅವ್ರವ್ರದ್ದು ನಡೆಯುತ್ತೆ. ನಮಗೆ ನ್ಯಾಷನಲ್ ಕ್ಯಾಂಪ್ ಅಂತ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಬಂದಾಗ ನಾನು ಬರ್ತೇನೆ.

0: ಟೇಕ್ ಮಾಡೋದು, ಅವ್ರ ಫುಡ್ ಏನ್ ತಿನ್ಬೇಕು, ಈ ತರ ಪ್ರತಿ ಒಂದು ನಾನು ಗೈಡ್ ಮಾಡ್ಕೊಂತ ಬರ್ತಿರ್ತೀನಿ. ಅದನ್ನ ಲಾಸ್ಟ್ 2 ಇಯರ್ಸ್ ಸತತವಾಗಿ ಕ್ಯಾಂಪ್ ಕಂಡಕ್ಟ್ ಮಾಡಿ ಫುಲ್ ಫ್ಲೆಡ್ಜ್ ಅಲ್ಲಿ ನಮ್ಮ ಕಂಟ್ರೋಲ್ ಅಲ್ಲಿ ಇದ್ದು ನಾವು ಮಾಡ್ಕೊಂಡು ರೆಡಿ ಮಾಡಿಬಿಟ್ಟು ಅವ್ರನ್ನ ಸ್ಪೆಷಲ್ ಒಲಿಂಪಿಕ್ ಥ್ರೂ ಇಂದ ವರ್ಲ್ಡ್ ಸಮ್ಮರ್ ಗೇಮ್ ಗೆ ಕರ್ಕೊಂಡು ಹೋಗ್ತೀವಿ. ಅವಾಗ ಆ ಸಾಧನೆ.
1: ನೀವು ಬರ್ಲಿನ್ ಹೋಗಿ ಮೆಡಲ್ ತಗೊಂಡ್ಬಂದ್ರಲ್ಲ, ಸೊ ಆ ಮಕ್ಕಳನ್ನ ನೀವು 16 ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಲ್ಲ, ಅವ್ರನ್ನ ಹೇಗೆ ಆರಿಸಿದ್ರಿ? ಅಂದ್ರೆ ಇಡೀ ಇಂಡಿಯಾದಿಂದ ರ್ಯಾಂಕಿಂಗ್ ಅಲ್ಲಿದ್ದ ಮಕ್ಕಳ ಹೇಗೆ ಅಂತ.
0: ಪ್ರತಿಯೊಂದು ಡಿಸ್ಟ್ರಿಕ್ಟ್ ತಾಲೂಕು ಪಾಸ್ ಆಗಿ ಸ್ಟೇಟಿಗೆ ಬರ್ತಾರೆ, ಆ ಸ್ಟೇಟ್ ಇಂದ ಇಷ್ಟು ಮಕ್ಕಳು ಅಂತ ಬರ್ತಾರೆ. ಹಂಗೆ ಸುಮಾರು 230 ಮಕ್ಕಳು ಇಂಡಿಯಾದಿಂದ ಬಂದಿದ್ರು, ಅದರಲ್ಲಿ ಫಿಲ್ಟರ್ ಆಗ್ತಾರೆ. 16 ಮಂದಿಗೆ ಬರ್ತಾರೆ ಲಾಸ್ಟ್ಗೆ. ಒಂದು ಫಸ್ಟ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಸೆಕೆಂಡ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಮೂರನೇ ಕ್ಯಾಂಪ್ ಅಲ್ಲಿ ಮ್ಯಾಕ್ಸಿಮಮ್ ಫಿಲ್ಟರ್ ಆಗ್ತಾರೆ. ಸೊ ಆತರ ಫಿಲ್ಟರ್ ಆಗಿ ಬಂದಾಗ ಲಾಸ್ಟ್ಗೆ 16 ಮಕ್ಕಳು ಉಳಿತಾರೆ. ಆ 16 ಮಕ್ಕಳಿಗೆ ನಾನು ಫೋಕಸ್ ಮಾಡಿ ಕಲಿಸಬೇಕಾಗುತ್ತೆ. ಹಂಗೆ ನಮ್ಮ ಸ್ಟೇಟ್ ಇಂದ ನಾನು ಕೋಚ್ ಇದ್ದೆ, ಸ್ಟೇಟ್ ಕೋಚ್ ಆಗಿದ್ದೆ. ಅವಾಗ ಎಲ್ಲ ಮಕ್ಕಳನ್ನ ಟ್ರೈನ್ ಮಾಡಿ ಇಲ್ಲಿಂದ 30-40 ಮಕ್ಕಳು ಕರ್ಕೊಂಡೋಗಿದ್ದೆ. ಬಟ್ ಆ 30 ಮಕ್ಕಳು ಮಂಗಳೂರಿಂದ ಸ್ವಲ್ಪ, ಹುಬ್ಳಿಯಿಂದ ಸ್ವಲ್ಪ, ಹಿಂಗೆ ಆತರ ಎಲ್ಲ ಡಿಸ್ಟ್ರಿಕ್ಟ್ ಇಂದ ಬಂದಿದ್ರು. ನಾವು ಸ್ಟೇಟ್ ಲೆವೆಲ್ ಮಾಡಿದಾಗ ನಾನು ನೋಡ್ಕೊಂಡಿದ್ದೆ, ಎಲ್ಲಾ ಕೋಚಸ್ ಸೇರಿ ಎಲ್ಲ ಮಕ್ಕಳ ಮೇಲೆ ಫೋಕಸ್ ಮಾಡಿ ಟ್ರೈನ್ ಮಾಡ್ತೀವಿ. ಅದಾದ್ಮೇಲೆ ಅದರಲ್ಲಿ ಕ್ವಾಲಿಫೈ ಆಗಿರೋರ್ನ ನ್ಯಾಷನಲ್ಗೆ ಕಳಿಸ್ತೀವಿ. ಎಕ್ಸಾಂಪಲ್, ನಮ್ಮ ಸ್ಟೇಟ್ ಇಂದ ಒಂದು 20 ಜನ ಕಳಿಸ್ತೀವಿ. ಆತರ ಬಂದಿರೋ ಕೋಟಾ ಇರುತ್ತೆ, ಇಷ್ಟು ಜನ ಬರಬೇಕು ನಿಮ್ ಸ್ಟೇಟ್ ಇಂದ ಅಂತ. ಆ ಕೋಟಾ ಪ್ರಕಾರ ಮಕ್ಕಳನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಅಲ್ಲಿ ಅವರು ಟೋಟಲ್ ಬಂದಿರೋ ಸ್ಟ್ರೆಂತ್ ಅಲ್ಲಿ ಪರ್ಫಾರ್ಮೆನ್ಸ್, ಟೈಮಿಂಗ್ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಒಬ್ಬೊಬ್ಬರನ್ನ ಫಿಲ್ಟರ್ ಮಾಡ್ಕೊಂತ ಬರ್ತಾರೆ. ಹಂಗೆ ನಮಗೆ ಒಂದು ಪ್ರಾಸೆಸ್ ಬಹಳ, ಅದು ಒಂದು ಉನ್ನತ ಮಟ್ಟ ಇದು. ನಾನು ನೀವು ಇನ್ನೊಂದು ಇನ್ನೊಂದು ಎಲ್ಲ ಸಾಫ್ಟ್ವೇರ್ ಬೇಸ್ಡ್. ಅವ್ರದ್ದು ಟೈಮಿಂಗ್ ಎಂಟರ್ ಮಾಡಿಬಿಟ್ರೆ ಅವ್ರ IQ, ಅವ್ರದ್ದು ಟೈಮಿಂಗ್, ಅವ್ರ ಬಿಹೇವಿಯರ್ ಎಲ್ಲ ನೋಡ್ತಾರೆ. ನಾಟ್ ಓನ್ಲಿ ಟೈಮಿಂಗ್, ಎಷ್ಟೊಂದು ಆಸ್ಪೆಕ್ಟ್ಸ್ ಅಲ್ಲಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್, ಅವ್ರ ಬಟ್ಟೆ ಅವ್ರು ಎತ್ತಿಟ್ಕೊಳ್ತಾರ, ಅವ್ರ ಬ್ರಷ್ ಔಟ್ ಮಾಡ್ತಾರಾ, ಬೇರೆಯವ್ರಿಗೆ ಹಾರ್ಮ್ ಮಾಡಲ್ವಾ, ಹೆಂಗಿರ್ತಾರೆ. ಬಿಕಾಸ್ ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಈ ತರ ಚಿಕ್ಕ ಚಿಕ್ಕದನ್ನು ಕ್ರಾಸ್ ಚೆಕ್ ಮಾಡಿ ಟೈಮ್ ತಗೊಂಡು 4 ವರ್ಷಕ್ಕೊಂದ್ಸತಿ ವರ್ಲ್ಡ್ ಗೇಮ್ಸ್ ಅಂತ ಬರುತ್ತೆ. ಅದಕ್ಕೆ ಆ ಮಕ್ಕಳು ಆಯ್ಕೆ ಆಗಿ ಬರ್ತಾರೆ. ಹೆಡ್ ಕೋಚ್ ಆಗಿ ಹೋಗಿದ್ದಕ್ಕೆ ತುಂಬಾ ಅದೃಷ್ಟ ಮಾಡ್ಕೊಂಡಿದ್ರಿ. ನನ್ನ ತಂದೆ ತಾಯಿ ಆಶೀರ್ವಾದ, ಈ ಎಲ್ಲ ಅಸೋಸಿಯೇಷನ್ಸ್ ಆಶೀರ್ವಾದ. ಎಸ್ಪೆಷಲಿ ಈ ಮಕ್ಕಳು ಇದ್ದಿದ್ದಕ್ಕೆ ನಾನು ಇವತ್ತು ಈ ಸ್ಥಾನಕ್ಕೆ ಬಂದೆ. ಈ ಮಕ್ಕಳೇ ಇಲ್ಲ ಅಂದ್ರೆ ನಾನಿಲ್ಲ. ಈ ಸ್ಪೆಷಲ್ ಮಕ್ಕಳೇ ನನಗೆ ಒಂದು ಎಕ್ಸಾಂಪಲ್, ಅವರಿಂದಾನೇ ನಾನು ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೇನೆ.
1: ಸರ್, ಈಗ ಬಹಳಷ್ಟು ಜನರಿಗೆ ಅವರಿಗೆ ಯಾವ ರೀತಿ ತರಬೇತಿ ಕೊಡೋದು ಅನ್ನೋದು ಗೊತ್ತಿರಲ್ಲ. ಸ್ಪೋರ್ಟ್ಸ್ ಅಲ್ಲಿ ಹಾಕೋದೇ ಇಲ್ಲ ವಿಶೇಷ ಚೇತನ ಮಕ್ಕಳು. ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ಆ ಮಕ್ಕಳನ್ನ ತಗೊಂಡ್ಬರ್ಬೇಕು, ವಿಶೇಷವಾಗಿ ಸ್ಕೆಟಿಂಗ್ ಅಲ್ಲಿ ಅಂತಂದ್ರೆ, ಈಗ ಒಬ್ಬ ಮಗು ನಿಮ್ ಹತ್ರ, ವಿಶೇಷ ಚೇತನ ಮಗು ನಿಮ್ ಹತ್ರ ಬಂದಿದೆ, ಮೊದಲೇದಾಗಿ ಏನ್ ನೋಡ್ತೀರಾ ಆ ಮಗುನ ಹತ್ರ?
0: ನಾನು ಹೇಳ್ತಿರೋದು, ವಿಶೇಷ ಚೇತನ ಮಕ್ಕಳಿಗೆ ಬೇರೆ ಏನೇ ಕಲ್ಸಿದ್ರು ಸ್ಪೋರ್ಟ್ಸ್ ನ ಸಪೋರ್ಟ್ ಮಾಡಿ. ಯಾಕೆ ಅಂದ್ರೆ ಫೋಕಸಿಂಗ್ ಅನ್ನೋದು ಡೆವಲಪ್ ಆಗುತ್ತೆ. ಲೆಂತ್ ಅಂಡ್ ಲೈನ್ ಅಂತ ಏನ್ ಕರಿತೀವಿ ನಮ್ ಫೋಕಸಿಂಗ್, ಶಾರ್ಪ್ ಆಗೋದು. ಎಷ್ಟೊಂದು ಮಕ್ಕಳು ಡಾಕ್ಟರ್ಸ್ ನನ್ನ ಕರ್ಕೊಂಡ್ ಬಂದಿದ್ದಾರೆ, ಈ ಮಗು ಮನೆಯಲ್ಲೇ ಇದ್ದಿಂಗ್ ಆಗೋಗಿದೆ, ಇಲ್ಲ ನಮ್ ಮಗ ಸ್ಪೆಷಲ್ ಚೈಲ್ಡ್, ಅವ್ನಿಗೆ ಏನು ಗೊತ್ತಾಗ್ತಿಲ್ಲ, ಈ ತರದ್ದೇ ನನ್ನ ಹತ್ರ ಟ್ರೈನಿಂಗ್ ತಗೊಂಡಿದ್ದಾರೆ. ಸೊ ನನ್ನ ಹತ್ರ ಬಂದು ಚೇಂಜ್ ಆಗಿ ನಾರ್ಮಲ್ ಮಕ್ಕಳಾಗಿ ಕನ್ವರ್ಟ್ ಆಗಿರೋರು ಇದಾರೆ, ಒಂದು ಮಟ್ಟಕ್ಕೆ ಚೇಂಜ್ ಆಗಿರೋರು ಇದಾರೆ. ಆಮೇಲೆ ಅವರು ಹಠ ಮನೆಯಲ್ಲಿ ಜಾಸ್ತಿ ಹಠ ಮಾಡ್ತಿರ್ತಾರೆ, ಅಂತದೆಲ್ಲ ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತೀನಿ, ಯಾವಾಗಾದ್ರೂ ನನ್ನ ಹತ್ರ ಜಾಯ್ನ್ ಆಗಕ್ ಬಂದಾಗ ಊಟ ಮಾಡಲ್ಲ, 4 ಹತ್ರ ಮಿಂಗಲ್ ಆಗಲ್ಲ, ಓದಲ್ಲ, ಹಠ ಮಾಡ್ತಾರೆ, ಏನು ಕಂಟ್ರೋಲ್ ಸಿಗ್ತಾ ಇಲ್ಲ. ಇಂಥವ್ ಏನೇ ಸಬ್ಜೆಕ್ಟ್ಸ್ ಇದ್ರು ಒಂದ್ ಕಡೆ ಪೇಪರ್ ಅಲ್ಲಿ ಬರ್ಕೊಳ್ಳಿ, 1.5 ತಿಂಗಳು ನನಗೆ ಟೈಮ್ ಕೊಡಿ, ನಿಮ್ ಮಗುವಲ್ಲಿ ನೀವ್ ಏನೇನ್ ಚೇಂಜಸ್ ಮಾಡಿದ್ರೆ ನನಗೆ ಬಂದ್ ಹೇಳಿ ಅಂತ. ಈ ಗೇಮ್ ಏನಾಗುತ್ತೆ ಅಂದ್ರೆ ಮೈಂಡ್ ಅಂಡ್ ಬಾಡಿ ಬೋತ್. ಈಗ ನೀವ್ ಯಾವ್ದೇ ಸ್ಪೋರ್ಟ್ಸ್ ತಗೊಳ್ಳಿ, ಎಲ್ಲದಕ್ಕಿಂತ 10x ಜಾಸ್ತಿ ಇದು. ಯಾಕೆ ಅಂದ್ರೆ ಈಗ ಕ್ರಿಕೆಟ್ ಆಡಿದ್ರೆ ಕೈ ಮೇಲೆ ಜಾಸ್ತಿ, ಕಾಲ್ ಮೇಲೆ ಅಷ್ಟೇ, ಚೆಸ್ ತಗೊಂಡ್ರೆ ನಮ್ ಬ್ರೈನ್ ಗೇಮ್ ಹಂಗೆ. ಬಟ್ ಇದು ಬಂದ್ಬಿಟ್ಟು ಬ್ರೈನ್ ಅಂಡ್ ಬಾಡಿ ಎಲ್ಲಾನು ಸಿಂಕ್ ಆಗಿರ್ಬೇಕು. ಹಂಗಾಗಿ ಮಕ್ಕಳು ಓವರ್ ಆಲ್ ಡೆವಲಪ್ಮೆಂಟ್ ನ ನೀವು ನೋಡೋದು ಈ ಸ್ಪೋರ್ಟ್ ಅಲ್ಲೇ, ಬೇರೆ ಸ್ಪೋರ್ಟ್ ಇದೆ, ಇದು ಇನ್ ಸ್ವಲ್ಪ ಜಾಸ್ತಿ.
1: ಅಂದ್ರೆ ಬ್ಯಾಲೆನ್ಸಿಂಗ್ ಗೇಮ್, ಲೈಫ್ ನು ಬ್ಯಾಲೆನ್ಸ್ ಮಾಡಬಹುದು.
0: ಎಕ್ಸಾಂಪಲ್, ಒಂದ್ ದಾರದ ಮೇಲೆ ನಿಂತ್ಕೊಳ್ಳೋದು, ನಾನು ಎಷ್ಟು ಹೇಳ್ಕೊಟ್ರು ನಿಂದ್ರೆ ಅವನಿಗೆ ಗೊತ್ತು ನೋವು ಹೆಂಗಿರುತ್ತೆ ಅಂತ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಗೇಮ್. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಈ ಮಕ್ಕಳ ಚೇಂಜಸ್ ಅನ್ನೋದನ್ನ ಈ ಗೇಮ್ ಅಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಮಕ್ಕಳು, ನಮ್ಮ ಮಗು ಸ್ಪೆಷಲ್ ಸೈಡ್, ಅವ್ನು ಎಲ್ಲಿ ನಿಂತ್ಕೊಳ್ತಾನೆ, ಎಲ್ಲಿ ಮಾಡ್ತಾನೆ ಅಂತ, ಅದನ್ನ ಬಿಟ್ಬಿಡಿ. ಧೈರ್ಯ ತಗೊಂಡ್ ಬನ್ನಿ, ನನ್ನ ಮಗ ಎಲ್ಲಾದ್ರೂ ಸಾಧನೆ ಮಾಡ್ತಾನೆ, ಅವ್ನ ಏನಾದ್ರೂ ಮಾಡಬಲ್ಲ ಅನ್ನೋ ಧೈರ್ಯ ಫಸ್ಟ್ ನಿಮ್ಮಲ್ಲಿ ಬರ್ಲಿ, ಅದನ್ನ ಅವ್ರನ್ನ ಮುಂದಕ್ಕೆ ಕರ್ಕೊಂಡ್ ಬಂದ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಮೂವ್ ಫ್ರಮ್ ದ ಪೇರೆಂಟ್. ಸೊ ನಿಮಗೆ ಫಸ್ಟ್ ನಂಬಿಕೆ ಬಂದ್ರೆ ಆ ಮಗುಗೂ ಆಟೋಮೆಟಿಕ್ ನಂಬಿಕೆ ಬರುತ್ತೆ.
1: ಸರ್, ಈಗ 2023 ಬರ್ಲಿನ್ ನಲ್ಲಿ ನೀವು ಒಲಿಂಪಿಕ್ಸ್ ವಿಶ್ವ ಬೇಸಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಲ್ಲ, ಅಲ್ಲಿ ಎಷ್ಟು ರಾಷ್ಟ್ರದವರು ಬಂದಿದ್ರು, ಮತ್ತೆ ವಿಶೇಷ ಚೇತನ ಮಕ್ಕಳನ್ನ ಕರ್ಕೊಂಡೋದಾಗ ಅಲ್ಲಿ ಏನೇನ್ ಸಮಸ್ಯೆ ಎದುರಾಯ್ತು ನಿಮ್ಗೆ?
0: ಅಲ್ಲಿ 198 ದೇಶ ಬಂದಿದ್ದು, ಅದಾದ್ಮೇಲೆ ಎಲ್ಲಾ ದೇಶದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಇಯರ್ ಐ ವಿಲ್ ಸೇ ಥ್ಯಾಂಕ್ ಯು ಫಾರ್ ಮೋದಿಜಿ, ಬಿಕಾಸ್ ಅವರು ಹೋಗಕ್ ಮುಂಚೆ ಬರಕ್ ಮುಂಚೆ ನಮಗೆ ಟ್ವೀಟ್ ಮುಖಾಂತರ ಒಂದು ಮೆಸೇಜ್ ಕಳ್ಸಿದ್ರು. ಬಟ್

0: ಅವ್ರ ಸ್ಪೋರ್ಟ್ಸ್ ಗೆ ಈ ಮಕ್ಕಳಿಗೆ ಏನೆಲ್ಲ ಬೇಕು ನಂಬ್ತಿರ ಇಲ್ಲ. ಯಾವ ಸ್ಪೋರ್ಟ್ಸ್ ಅಲ್ಲಿ ನಾನು ಕಂಡಿಲ್ಲ, ಅವ್ರ ಮನೆ ಆಟೋ ಹತ್ತದ್ರಿಂದ ಮತ್ತೆ ಮನೆಗೆ ರೀಚ್ ಆಗೋವರೆಗೆ ಒಂದು ರೂಪಾಯಿ ಪೇರೆಂಟ್ ಇಂದ ಖರ್ಚು ಮಾಡಕ್ ಬಿಡಲ್ಲ. ಪ್ರತಿ ಒಂದು ಸ್ಪೆಷಲ್ ಒಲಿಂಪಿಕ್ ಭಾರತ್, ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ ಇವರೆಲ್ಲ ಸಹಯೋಗದಿಂದ ಬಹಳಷ್ಟು ಸ್ಪಾನ್ಸರ್ಸ್ ಮುಂದೆ ಬರ್ತಾರೆ. ಹಂಗೆ ಎಲ್ಲರನ್ನ ಸೇರ್ಕೊಂಡು ಆ ಮಕ್ಕಳನ್ನ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದೀವಿ. ಫ್ಲೈಟ್ ಅನ್ನೋದೇ ನೋಡಿರಲ್ಲ ಎಷ್ಟು ಫ್ಲೈಟ್ಸ್ ಹೆಚ್ಚಿದೀವಿ ಎಷ್ಟು ಸತಿ. ಆಮೇಲೆ ನಾಟ್ ಓನ್ಲಿ ಫಾರ್ ದ ಇಂಟರ್ನ್ಯಾಷನಲ್ ಐ ಆಮ್ ಸೇಯಿಂಗ್, ಈಗ ನಾನು ಬೆಂಗಳೂರು, ನನ್ನ ಡೆಲ್ಲಿಯಲ್ಲಿ ಕ್ಯಾಂಪ್ ಇರುತ್ತೆ, 24 ಅವರ್ಸ್ ಗಿನ ಮೇಲೆ ತಾನೆ. ಸೊ ಕಂಪಲ್ಸರಿ ಫ್ಲೈಟ್ ಬೆಂಗಳೂರಿಗೆ. ನನ್ನ ಮನೆಯಿಂದ ಕ್ಯಾಬ್ ಅವರೇ ಕೊಡ್ತಾರೆ, ಕ್ಯಾಬ್ ಫ್ಲೈಟ್ ಅವರೇ ಮಾಡ್ತಾರೆ, ಟಿಕೆಟ್ ಅವರೇ ಮಾಡಿ ಮನೆಗೆ ಕಳಿಸ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಎಲ್ಲಿ ಒಂದ್ ರೂಪಾಯಿ ಆ ಮಕ್ಕಳಿಗಾಗ್ಲಿ ಆ ಪೇರೆಂಟ್ ಆಗ್ಲಿ ಬರ್ಡನ್ ಅನ್ನೋದಿಲ್ಲ. ಮಾಡಿದ್ರೂ ಬಿಲ್ಸ್ ಕೊಡಿ, ಇಮಿಡಿಯೇಟ್ ಪೇಮೆಂಟ್ ಆಗ್ಬಿಡುತ್ತೆ. ಅಷ್ಟು ಬ್ಯೂಟಿ ಇದೆ ಸ್ಪೆಷಲ್ ಒಲಿಂಪಿಕ್ ಭಾರತ್ ಅಲ್ಲಿ. ದಿಸ್ ಇಸ್ ವಾಟ್ ಐ ಫೆಲ್ಟ್ ವೆರಿ ಗ್ರೇಟ್ ಅಬೌಟ್ ದ ಸ್ಪೋರ್ಟ್ ಅಂಡ್ ದ ಸಪೋರ್ಟ್ ಫಾರ್ ದ ಸ್ಪೆಷಲ್ ನೀಡ್ಸ್.
1: ಈಗ ಬೆಂಗಳೂರು ಓಕೆ ಎಲ್ಲ ನಡೆಯುತ್ತೆ, ಸಿಟಿ ಎಲ್ಲಾದ್ರೆ ಸ್ಕೆಟಿಂಗ್ ಅನ್ನೋದು ಬಹಳ ಪ್ರಚಲಿತದಲ್ಲಿದೆ, ಆದ್ರೆ ಗ್ರಾಮೀಣ ಭಾಗದಲ್ಲೂ ಬಹಳಷ್ಟು ಪ್ರತಿಭೆಗಳಿದಾರಲ್ಲ, ಅವ್ರು ಯಾವ ರೀತಿ ಮುಂದ್ಗಡೆ ಬರಬೇಕು?
0: ಈಗ ಏನಾಗಿದೆ, ಕ್ಲಸ್ಟರ್ಸ್ ಅಂತ ಮಾಡಿದ್ದಾರೆ. ಈಗ ನಮ್ಮ ಸ್ಟೇಟ್ ಬಾಡಿ ಒಂದು ಡಿಸ್ಟ್ರಿಕ್ಟ್ ಬಾಡಿ, ಡಿಸ್ಟ್ರಿಕ್ಟ್ ಅಸೋಸಿಯೇಷನ್, ಅಲ್ಲಿಂದ ತಾಲೂಕು ಅಸೋಸಿಯೇಷನ್ ಅಂತ ಇದೆ. ಸೊ ಯಾವುದೇ ಎಲ್ಲೇ ಹೋದ್ರು ಆಯಾ ತಾಲೂಕಿಗೆ ಒಂದು ಸ್ಪೆಷಲ್ ಸ್ಕೂಲ್ ಅಂತ ಇರುತ್ತೆ, ಇಲ್ಲಾಂದ್ರೆ ನಮ್ಮ ಫಿಸಿಕಲಿ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೊಂದು ಹಾಕ್ತಾ ಇರ್ತಾರೆ, ಸರ್ಕ್ಯುಲರ್ಸ್ ಹಾಕ್ತಾ ಇರ್ತಾರೆ. ಅವ್ರ ಆಫೀಸ್ ಗೆ ಭೇಟಿ ಆಗ್ಬೇಕು, ಬಹಳ ಮಂದಿಗೆ ಅದು ಗೊತ್ತಿಲ್ಲ, ಇದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ, ನಾವು ಈ ತರ ಭೇಟಿ ಆಗ್ಬೇಕು, ಇಷ್ಟೆಲ್ಲ ಸ್ಕೀಮ್ಸ್ ಇದೆ ಅಂತ. ಎಷ್ಟು ಜನ ಸ್ಕೀಮ್ಸ್ ನ ಯುಟಿಲೈಸ್ ಮಾಡ್ಕೊಳ್ತಿಲ್ಲ. ಸಬಲೀಕರಣ ಇಲಾಖೆ ಅವರು ನೀವು ನಾನು ನ್ಯಾಷನಲ್ ಸೆಲೆಕ್ಟ್ ಆಗ್ತಾನೆ ಇಲ್ಲ ಈ ತರ ಸ್ಪೋರ್ಟ್ಸ್ ಹೋಗ್ತಾ ಇದ್ದೀನಿ ಅಂತ ಮೊದಲೇ ಹೋಗಿ ಇಂಟಿಮೇಟ್ ಮಾಡಿದ್ರೆ 50,000 ರೂಪಾಯಿವರೆಗೂ ಸಪೋರ್ಟ್ ಸಿಗುತ್ತೆ ಅವರಿಂದ. ಖರ್ಚುಗಳಿಗೆ, ನಿಮ್ ಶೂಗೆ, ಬಟ್ಟೆಗೆ, ನಿಮ್ ಗೇಮ್ಗೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಡಿಡಬ್ಲ್ಯೂ ಆಫೀಸರ್ ಅಂತ ಇರ್ತಾರೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ಇರ್ತಾರೆ. ಆ ತಂದೆ ತಾಯಿಗಳು ಯಾರು ಅಂತ ತಿಳ್ಕೋಬೇಕು, ಅಲ್ಲಿಂದ ಬರಬೇಕು. ಇಲ್ಲ ಅಂದ್ರೆ ಅವ್ರ ತಾಲೂಕಲ್ಲಿ ಸ್ಪೆಷಲ್ ಸ್ಕೂಲ್ಸ್ ಇದ್ರೆ ಆ ಸ್ಕೂಲ್ ಥ್ರೂ ಅಪ್ರೋಚ್ ಆದ್ರೆ ಸ್ಕೂಲ್ ಅವರೇ ಮಾಡಿಕೊಡ್ತಾರೆ. ಈಗ ಹಾಸ್ಟೆಲ್ಸ್ ಆಗಿದೆ, ಸ್ಕೂಲ್ಸ್ ಆಗಿದೆ. ಈಗ ಮಲ್ಲಿಕಾ ನಡ್ಡಾಜಿ ಅವ್ರದ್ದು ಒಂದೇ ಟಾರ್ಗೆಟ್ ಇದ್ದಿದ್ದು, ನಮ್ಮ ಇಂಡಿಯಾದಲ್ಲಿ 750 ಸೆಂಟರ್, ಸ್ಪೋರ್ಟ್ಸ್ ಸೆಂಟರ್ ಈ ಸ್ಪೆಷಲ್ ಮಕ್ಕಳಿಗೋಸ್ಕರ ಮಾಡಬೇಕು ಅಂತ. ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಆಗಿರ್ಲಿ, ತಾಲೂಕ್ ಆಗಿರ್ಲಿ, ಒಂದೊಂದು ಸ್ಟೇಟ್ ವೈಸ್ ಆಲ್ ಓವರ್ ಇಂಡಿಯಾ ಸೇರ್ಬಿಟ್ಟು ಇಷ್ಟು ಮಾಡಬೇಕು ಅಂತ ಆಯ್ತು. ಈಗ ಹಿಮಾಚಲ್ ಪ್ರದೇಶ ಅಲ್ಲಿ ಸ್ಟಾರ್ಟ್ ಆಗಿದೆ, ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಉತ್ತರ ಪ್ರದೇಶ ಅಲ್ಲಿ ಆಯ್ತು ಮೊನ್ನೆ. ಹಿಂಗೆ ಕಂಟಿನ್ಯೂ ಎಲ್ಲಾ ಕಡೆನು ಮುಂದುವರಿಸ್ತಾ ಬರ್ತಾ ಇದೆ. ಬಟ್ ಜಾಸ್ತಿ ದಿವಸ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗೋದು, ಅದರದ್ದು ಒಂದು ವಿಸ್ತೀರ್ಣವಾಗಿ ಬೆಳೆಯುವಂತ ದಿನಗಳು ತುಂಬಾ ದೂರ ಇಲ್ಲ.
1: ಸರ್, ಈಗ 4 ಗಿನ್ನೆಸ್ ವಿಶ್ವ ದಾಖಲೆಯನ್ನ ಮಾಡಿದ್ರಿ, ಹಾಗೆ 24 ಏಷ್ಯಾ ಮತ್ತು ಭಾರತ ಪುಸ್ತಕ ದಾಖಲೆಗಳು ಆಗಿದೆ, ಈ ಕುರಿತಾಗಿ ಹೇಳಿ ಸರ್.
0: ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಅಂತ, ನಮ್ ಲೈಫ್ ಅಲ್ಲಿ ಸಿಕ್ಕಾಗ ನಾವು ಬಳಸ್ಕೊಂಡ್ ಬಿಡ್ಬೇಕು. ಒಂದ್ ಸತಿ ಬ್ಯಾಂಗ್ಳೂರಲ್ಲಿ ನಮಗೆ ಬೇರೆ ಸ್ಟೇಟ್ ಗಳಿಂದ ಕಾಲ್ ಬಂತು, ಈ ತರ ನಡೀತಾ ಇದೆ, ಇದರಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದ್ರೆ ಇದು ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ಬರುತ್ತೆ ಅಂತ. ಎಕ್ಸಾಂಪಲ್, ಒಂದು ನಾನ್ ಸ್ಟಾಪ್ ಸ್ಕೇಟಿಂಗ್ ಅಂತ ಬರುತ್ತೆ, ಫಾರ್ ಎಕ್ಸಾಂಪಲ್ 72 hours, 36 hours ಅಂತೇಳಿ ಬರುತ್ತೆ. ಅದನ್ನ ಒಂದು ಯಾವ್ದೋ ಒಂದು ಸಂಸ್ಥೆ ಆರ್ಗನೈಸ್ ಮಾಡುತ್ತೆ, ಬಿಕಾಸ್ ಇದು ತುಂಬಾ ದುಡ್ಡಿಂದ ಬಂದಿರೋದು ಅಂತ. ಅದರಲ್ಲಿ ನಾವು ಹೋಗಿ ಜಾಯ್ನ್ ಆಗ್ತೀವಿ. ಸೊ ಹಂಗೆ ನಾವು ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ಟು, ಇಟ್ ಈಸ್ ಇನ್ ದ ಬಿಗಿನಿಂಗ್ ಆಫ್ ದ ಮೈ ಜರ್ನಿ, ನಾನು ಆ ತರ ಮಾಡಿ ಆ ಮಕ್ಕಳಿಗೆ ಅಲ್ಲಿ ಭಾಗವಹಿಸ್ಬಿಟ್ಟು ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್ ಸಾಧನೆ ಮಾಡಿದ್ದೆ. ಅದೇ ತರ ರೋಲ್ ಬಾಲ್ ಅಂತ ಹೊಸ ಗೇಮು, ತುಂಬಾ ಪ್ರಸಿದ್ಧವಾದಂತ ಗೇಮ್ ಆಗಿತ್ತು. ಒಂದೇ ದಿವಸ ಒಂದೇ ಟೈಮ್ ಅಲ್ಲಿ ಎಲ್ಲಾ ಕಡೆ ಆ ಗೇಮ್ ನ ಆಡ್ತಾ ಇರಬೇಕು, ಅದೊಂದು ರೆಕಾರ್ಡ್ ಇತ್ತು, ಅದನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದರಲ್ಲಿ ಅದನ್ನ ಸಾಧನೆ ಮಾಡಿತ್ತು. ಸೊ ಇದೆಲ್ಲ ಏನಾಗತ್ತಂದ್ರೆ ಆ ಮಕ್ಕಳಿಗೆ ಹುಮ್ಮಸ್ಸು, ನಾನು ಅಚೀವರ್, ಐ ಹ್ಯಾವ್ ಗಾಟ್ ಅ ಸಿ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಿಮ್ಗೆ ಗೊತ್ತು, ಏನೇ ಒಂದು ವಿಶೇಷವಾಗಿ ಮಾಡ್ತಿರೋ ಅದಕ್ಕೆ ನಿಮಗೆ ಪ್ರಶಸ್ತಿ ಕೊಡುವಂತದ್ದು. ಸೊ ಇದು ಆ ತರ ಮಾಡಿರೋದ್ರಲ್ಲಿ ನಾವು ಸಾಧನೆ ಮಾಡಿರೋದು. ಸೊ ಆ ಮಕ್ಕಳ ಲೈಫ್ ಟೈಮ್ ಹೇಳ್ಕೋಬಹುದು, ಬಟ್ ಐ ಆಮ್ ಹ್ಯಾಪಿ ವಾಟ್ ವಿ ಹ್ಯಾವ್ ಡನ್ ಅರ್ಲಿಯರ್, ಅಂಡ್ ದೋಸ್ ಕಿಡ್ಸ್ ಆರ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ದಟ್ ಅಚೀವ್ಮೆಂಟ್.
1: ಸರ್, ಈವರೆಗೆ ನಿಮ್ಗೆ ಅನೇಕ ಪ್ರಶಸ್ತಿಗಳು ಬಂದಿದೆ, ಯಾವ್ಯಾವ ಬಂದಿದೆ ಪ್ರಮುಖವಾಗಿ ಹೇಳೋದಾದ್ರೆ?
0: ಸ್ಪೆಷಲ್ ಅಲ್ಲಿ ನನಗೆ ಡಿಪಾರ್ಟ್ಮೆಂಟ್ ಇಂದ ಒಂದು ಬಂತು. ಯಾವಾಗ ನಾನು ಬರ್ಲಿನ್ ಇಂದ ಬಂದ ಮೇಲೆ ಕಂಠೀರವ ಶ್ರೇಣಿ ಮಕ್ಕಳ ದಿನಾಚರಣೆ, ಸ್ಪೆಷಲ್ ಮಕ್ಕಳ ದಿನಾಚರಣೆ ಇದೀಗ ಕರ್ನಾಟಕ ಸರ್ಕಾರದಿಂದ ಒಂದು ಸೆರೆಮನಿ ಮಾಡಿ ಅವಾರ್ಡ್ ಮಾಡಿ ಕೊಟ್ರು. ದಟ್ ಈಸ್ ದ ಗ್ರೇಟ್ ಐ ಫೀಲ್. ಒಂದು ಇನ್ನು ಮಿಕ್ಕಿದ್ದು ಹಲವಾರು ಇದೆ.
1: ಸರ್, ಇಲ್ಲಿವರೆಗೆ ನಿಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ತರಬೇತಿಗೊಳಿಸಿದ ಎಷ್ಟು ಜನ ಕ್ರೀಡಾಪಟುಗಳು ಇದ್ದಾರೆ
0: ಇಂಟರ್ನ್ಯಾಷನಲ್ ಗೆ ಅಂತಂದ್ರೆ? ಅದೇ 16 ಸ್ಕೇಟರ್ಸ್ ಏನಿದ್ರು ಅವರು ನನ್ನ ಟ್ರೈನಿಂಗ್ ಅಲ್ಲಿ ಬಂದಿರೋದು. ನಮ್ಮ ಸ್ಟೇಟ್ ಪರವಾಗಿ ನೋಡ್ಕೊಂಡ್ರೆ ನನ್ನ ಅಕಾಡೆಮಿಯಿಂದಾನೇ ಇಬ್ರು ಸೆಲೆಕ್ಟ್ ಆಗಿದ್ದು. ಬೇರೆ ಮಕ್ಕಳು ಬಂದಿದ್ರು ಸ್ಟೇಟ್ ಇಂದ, ಬಟ್ ಆಗಿರೋದು ನಮ್ಮ ಇಬ್ಬರು ಆರ್ಯನ್ ಮತ್ತೆ ದಿಪೇನ್ ಅಂತ. ಆರ್ಯನ್ 2 ಗೋಲ್ಡ್ ಮೆಡಲ್ ತಂದ, ದಿಪೇನ್ ಅನ್ನ ಹುಡುಗ 3 ಗೋಲ್ಡ್ ಮೆಡಲ್ ತಂದ. ಸೊ ಇಬ್ಬರು ಇಂಟರ್ನ್ಯಾಷನಲ್ ಆಗಿ ರೆಡಿ ಆಗಿ ಬಂದ್ರು. ಬಿಕಾಸ್ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಟು ರೀಚ್ ದೇರ್. ಸೊ ತುಂಬಾ ವರ್ಷಗಳು ಕಷ್ಟಪಟ್ಟರೆ ಇಂಟರ್ನ್ಯಾಷನಲ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಅವ್ರನ್ನ ರೆಡಿ ಮಾಡೋದಕ್ಕೆ 8-9 ವರ್ಷ ತಗೊಳ್ಳೋದು.

0: ಇರುತ್ತೆ. ಅಲ್ಲಿಂದನೂ ಲೆಕ್ಕ ಹಾಕಿದ್ರು ರೆಡಿ ಆದ ಕೂಡಲೇ ವಿತಿನ್ ಫೋರ್ ಇಯರ್ಸ್ ಐ ಗಾಟ್ ಎ ಗೋಲ್ಡನ್ ಆಪರ್ಚುನಿಟಿ ಆತರ ಮಾತ್ರ. ಬಟ್ ಈಗಲೂ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಕರ್ನಾಟಕದಲ್ಲಿ, ಒಂದು ಡೆಡಿಕೇಟೆಡ್ ಟೈಮ್ ಸ್ಲಾಟ್ ಅಂಡ್ ಸೆಂಟರ್ ಅನ್ನೋ ತರ ಶ್ರೀ ಗೋಪಾಲಯ್ಯ ಜಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಎಂ ಎಲ್ ಆಗಿರುವಂತಹ ಇವರ ಸಹಯೋಗದಲ್ಲಿ ಆಶಾ ಸ್ಕೂಲ್ ಅಂತ ಒಂದು ಸ್ಪೆಷಲ್ ಸ್ಕೂಲ್ ಇದೆ. ಆ ಸ್ಕೂಲ್ ಅವರು ಇಬ್ಬರು ಸಪೋರ್ಟ್ ಇಂದ ನಾವು ಒಂದು ಸ್ಪೆಷಲ್ ಮಕ್ಕಳಿಗೆ ಒಂದು 20 ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ತರ ಮಾಡ್ತಾ ಇದೀವಿ. ಅವರು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆದಷ್ಟು ಕಷ್ಟ ಪಡ್ತಾ ಇದೀನಿ, ನೋಡೋಣ. ದೇವರಿದ್ದಾರೆ, ಮಕ್ಕಳು ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ನಮಗೀಗ ಪೇರೆಂಟ್ ಸಪೋರ್ಟ್ ಬೇಕಾಗುತ್ತೆ, ಬಿಕಾಸ್ ಅವರೆಲ್ಲ ಸ್ವಲ್ಪ ಎಂಪ್ಲಾಯೀಸ್ ರೆಗ್ಯುಲರ್ ಆಗಿ ಬರಕ್ ಆಗಲ್ಲ, ಒಂದ್ ದಿವಸ ಬರ್ತಾರೆ ಒಂದ್ ದಿವಸ ಈಗಲ್ಲ. ಅದನ್ನ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ. ಮಗು ಚೆನ್ನಾಗಿ, ಒಂದ್ 4-5 ಜನ ತುಂಬಾ ಚೆನ್ನಾಗಿದ್ದಾರೆ. ಅವ್ರಿಗೆ ಹೇಳಿದೀವಿ ಪರ್ಸನಲ್ ಆಗಿ, ಮ್ಯಾಮ್ ನೀವು ಮಿಸ್ ಮಾಡಬೇಡಿ, ದಯಮಾಡಿ ನೀವು ಬನ್ನಿ, ನಿಮ್ ಮಕ್ಕಳು ಇವತ್ತಲ್ಲ ನಾಳೆ ಏನಾದ್ರೂ ಅಚೀವ್ ಆಗ್ಬಹುದು. ಅವ್ರಿಗೂ ತುಂಬಾ ಖುಷಿ ಇರುತ್ತೆ ಬಂದಾಗನು, ಅವ್ರು ಮಿಸ್ ಮಾಡಲ್ಲ.
1: ಸರ್, ಈಗ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗ ಒಂದು ಮಗು ಸ್ಕೆಟಿಂಗ್ ಕಲಿಬೇಕಂದ್ರೆ ಭವಿಷ್ಯ ಬೇಕದಕ್ಕೆ. ಯಾವ ರೀತಿ ಭವಿಷ್ಯ ಇದೆ ಸ್ಕೆಟಿಂಗ್ ಅಲ್ಲಿ?
0: ನಾವು ಭವಿಷ್ಯ ಅನ್ನಕ್ಕಿಂತ ಅಡ್ವಾಂಟೇಜಸ್ ಆಫ್ ದ ಸ್ಕೇಟಿಂಗ್ ನಾನು ಹೇಳಕ್ಕೆ, ಫಸ್ಟ್ ನಿಮ್ ಬಾಡಿ, ನಿಮ್ ಮೈಂಡ್, ನಿಮ್ ಹೆಲ್ತ್ ತುಂಬಾ ಸೂಪರ್ ಆಗಿರುತ್ತೆ. ಫಸ್ಟ್ ಅದು ನೀವ್ ಎಷ್ಟು ಲಕ್ಷ ಇಟ್ರು ಅದನ್ನ ಕಾಪಾಡ್ಕೊಳ್ಳೋದೇ. ಇವತ್ತಿನ ದಿವಸದಲ್ಲಿ ಬರ್ತಿರೋ ಹೆಲ್ತಿ ಫುಡ್ ಅದು ಇದು ಎಲ್ಲ ನೋಡಿದ್ರೆ ಅವ್ರು ಶಾರ್ಪ್ ಆಗಿರ್ಬೇಕು. ಇವತ್ತಿನ ಮಕ್ಕಳು ಅವೆಲ್ಲ ಚೆನ್ನಾಗಿ ಆಗ್ಬೇಕಂದ್ರೆ ದಿಸ್ ಇಸ್ ದ ಬ್ಯೂಟಿ ನಮ್ಮ ಸ್ಪೋರ್ಟ್ ಅದು ಸ್ಕೇಟಿಂಗ್. ಒಂದು ಸೆಕೆಂಡ್ ಥಿಂಗ್, ನಿಮ್ಗೆ ವೈಲ್ಡ್ ರೇಂಜ್ ಆಫ್ ಗೇಮ್ಸ್ ಇದೆ. ಈಗ ಒಂದೇ ಡಿಸಿಪ್ಲಿನ್ ಇಲ್ಲ, ಸ್ಪೀಡ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್, ರೋಲರ್ ಹಾಕಿ, ಇನ್ಲೈನ್ ಹಾಕಿ, ಡೌನ್ ಹಿಲ್, ಆಲ್ಪೈನ್, ಫ್ರೀ ಸ್ಟೈಲ್, ಸ್ಕೇಟ್ ಬೋರ್ಡಿಂಗ್, ಸ್ಕೂಟರ್, ಆರ್ಟಿಸ್ಟ್, 11 ಡಿಸಿಪ್ಲಿನ್, ವೈಲ್ಡ್ ರೇಂಜ್ ಆಫ್ ಪ್ಲಾಟ್ಫಾರ್ಮ್ ಫಾರ್ ದ ಕಿಡ್ಸ್. ನಾನು ಇದ್ರಲ್ಲಿ ಸೆಟ್ ಆಗಿಲ್ಲ ಅಂದ್ರೆ ಫಸ್ಟ್ ವೀಲ್ ಮೇಲೆ ನಿಂತ್ಕೊಳ್ಳೋದು ಬಂದ್ಬಿಟ್ರೆ ಅವರೆಲ್ಲಾದ್ರೂ ಶಿಫ್ಟ್ ಆಗ್ಬೋದು. ಹಂಗೆ ಈಗ ಎಕ್ಸಾಂಪಲ್, ನಾನು ಯಾವ್ದೋ ಒಂದು ಗೇಮ್ ತಗೋತೀನಿ, ಫುಟ್ಬಾಲ್ ಆಡೋನು ಫುಟ್ಬಾಲ್ ಆಡ್ಬೋದು, ಫುಟ್ಬಾಲ್ ಅಲ್ಲಿ ಸಪರೇಟ್ ಮತ್ತೆ ಇನ್ನೇನು ಕ್ಯಾಟಗರೀಸ್ ಇಲ್ಲ ಆಡ್ಲಿಕ್ಕೆ. ಬಟ್ ಅದೇ ಸ್ಕೇಟಿಂಗ್ ಅಲ್ಲಿ ಬಂದಾಗ ಸ್ಕೇಟಿಂಗ್ ಅಲ್ಲಿ ಡಿಫ್ರೆಂಟ್ ಆಡ್ಬೋದು. ಅವ್ನಿಗೆ ಸ್ಕೇಟಿಂಗ್ ಗೊತ್ತಿದ್ರೆ ಸೊ ಅದು ನನಗೆ ಯಾಕೋ ಅಡ್ವಾಂಟೇಜ್ ಅಂತ ಅನಿಸ್ತು.
1: ಈ ಸ್ಪೋರ್ಟ್ಸ್ ಕೋಟಾ ಎಲ್ಲ ಸಿಗ್ಬೋದಾ ಈ ಸ್ಕೇಟಿಂಗ್ ಅಲ್ಲಿ, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಮಾಡಿದ್ರೆ?
0: ಆಗ್ತಾ ಇದೆ ಮ್ಯಾಮ್, ಈಗ ಡೆವಲಪಿಂಗ್ ಗೇಮ್ ಆಗಿರೋದ್ರಿಂದ ನಮಗೆ ಸಿಇಟಿ ಸಿಇಟಿಗೂ ಸ್ಪೋರ್ಟ್ಸ್ ಕೋಟಾ ಅಂತ ಕೊಡ್ತಾ ಇದಾರೆ. ಸಿಬಿಎಸ್ಇ ಅವರು ಬೋರ್ಡ್ ಇಂದ ಅನೌನ್ಸ್ ಮಾಡಿದ್ರು ಸ್ಪೋರ್ಟ್ಸ್ ಅಂತಾನೆ ಅದಕ್ಕೆ ಒಂದು ದೊಡ್ಡ ಪೀಠ ಹಾಕ್ತಾ ಇದೀವಿ, ಅವ್ರಿಗಂತಾನೆ ಸಪರೇಟ್ ಅಲೋಕೇಶನ್ ಮಾಡ್ತಾ ಇದೀವಿ. ಸೆಕೆಂಡ್ ಥಿಂಗ್, ನಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಜಾಬ್ಸ್ ಬರೋದ್ರಲ್ಲಿನ ಒಂದೊಂದ್ ಕಡೆ ಈಗ ರೋಲ್ ಬಾಲ್ ಅಂತೇಳಿ ಇನ್ನೊಂದಂತೇಳಿ ಹಾಕ್ತಾ ಇದೆ, ರೋಲರ್ ಸ್ಕೇಟಿಂಗ್ ಬಗ್ಗೆ ಬರ್ತಾ ಇದೆ. ಕರ್ನಾಟಕದ ಅಷ್ಟೇ ಹೈಯೆಸ್ಟ್ ಏಕಲವ್ಯ ಅವಾರ್ಡ್ ಅವೆಲ್ಲ ಬಂದಿದೆ. ನಮ್ಮಲ್ಲಿ ತುಂಬಾ ಸ್ಕೇಟರ್ಸ್ ದೊಡ್ಡ ದೊಡ್ಡವರು ಹಲವರು ತುಂಬಾ ಜನ ತಗೊಂಡಿದ್ದಾರೆ. ಬಟ್ ಈಗ ಸದ್ಯ ಏಕಲವ್ಯ ಅವಾರ್ಡ್ ಇಲ್ಲ, ಬಟ್ ಇನ್ ಫ್ಯೂಚರ್ ಮತ್ತೆ ಬರುತ್ತೆ ನಮ್ಗೆ ಅಂತ ಆಸೆಯಿಂದ ಇದೀವಿ.
1: ಒಲಿಂಪಿಕ್ಸ್ ಅಲ್ಲಿ ಇಲ್ಲಲ್ಲ ಸರ್?
0: ಇಲ್ಲ, ಒಲಿಂಪಿಕ್ಸ್ ಅಲ್ಲಿ ಎರಡು ಗೇಮ್ ಬಂದಿದೆ, ಆರ್ಟಿಸ್ಟಿಕ್ ಅಂತ ಒಂದು, ಆಮೇಲೆ ಸ್ಕೇಟ್ ಬೋರ್ಡಿಂಗ್. ಈ ಎರಡು ಗೇಮ್ ಅದರಲ್ಲಿ ಬಂದಿದೆ.
1: ಖೇಲೋ ಇಂಡಿಯಾದಲ್ಲಿ,
0: ಖೇಲೋ ಇಂಡಿಯಾದಲ್ಲಿನೂ ನಾವು ಹೋಗಿದ್ವಿ, ಅದರಲ್ಲಿ ಲಾಸ್ಟ್ 1 ಇಯರ್ ಬಿಫೋರ್ ಏನೋ ತೆಗೆದಿದ್ದಾರೆ, ಮತ್ತೆ ಅದ್ ಪ್ರಪೋಸಲ್ ಇಟ್ಟಿದ್ದಾರೆ ನಮ್ಮ ಅಸೋಸಿಯೇಷನ್ ಅವರು. ಗೋಯಿಂಗ್ ಆನ್, ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್. ಖೇಲೋ ಇಂಡಿಯಾಗೆ ನಮ್ಮ ಈಗಿನ ಜಾಯಿಂಟ್ ಸೆಕ್ರೆಟರಿ ಆಫ್ RSFI ಕರ್ನಾಟಕ ಜನರಲ್ ಸೆಕ್ರೆಟರಿ ಆಗಿರುವಂತ ಇಂದೂಧರ್ ಸೀತಾರಾಮ್, ಆಶಾ ಮೇಡಮ್ ಅಂತ ಅವರು ಇಬ್ಬರು ಗಂಡ ಹೆಂಡತಿ ಎಷ್ಟು ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡಿ ಆ ಖೇಲೋ ಇಂಡಿಯಾಗೆ ಎಷ್ಟು ತಿರುಗಿ ನಮ್ಮನ್ನ ಇನ್ವಾಲ್ವ್ ಆಗೋ ತರ ಮಾಡಿದ್ರು ಅನ್ನೋದು ನನಗೆ ಪರ್ಸನಲಿ ಗೊತ್ತು. ನಮ್ಮ ಕರ್ನಾಟಕ ಮಕ್ಕಳು ಖೇಲೋ ಇಂಡಿಯಾದಲ್ಲಿ ಬರಬೇಕು ಅಂತ ಅಲ್ಲಿ ಹೋಗಿ ಆಡಿ ಬಂದಿದ್ದಾರೆ. ನಮ್ಮ ಸ್ಟೇಟ್ ಇಂದ ಫಾಸ್ಟೆಸ್ಟ್ ಇಂಡಿಯನ್ ಪ್ಲೇಯರ್ ಅಂತ ಏನ್ ಕರಿತೀವಿ ನಮ್ಮ ಧನುಷ್ ಬಾಬು ಅಂತ, ಖೇಲೋ ಇಂಡಿಯಾದಲ್ಲಿ ಎಂಟ್ರಿ ತಗೊಂಡೋಗಿ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ.
1: ಒಳ್ಳೇದು ನೀಲ್ ಕುಮಾರ್ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ, ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳು.
2: ನನ್ನ ಹೆಸರು ಇಶಾನ್ ಅಂತ. ನಾನು ಸ್ಕೇಟಿಂಗ್ ಶುರು ಮಾಡಿದ್ದು ನನಗೆ 4 ವರ್ಷ ಇದ್ದಾಗ. ಸುಮಾರು 13 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಸ್ಕೇಟಿಂಗ್ ಯಾಕೆ ಮಾಡ್ತೀನಿ ಅಂದ್ರೆ, ನಂಗೆ ಸ್ಕೇಟಿಂಗ್ ಮಾಡಿದಾಗ ಒಂದ್ ಟೈಪ್ ಆಫ್ ಖುಷಿ ಇರುತ್ತೆ ನಂಗೆ. ಮತ್ತೆ ನಾನು ಯಾವಾಗ ಸ್ಕೇಟಿಂಗ್ ಶುರು ಮಾಡಿದ್ರು ನಂಗೆ ನಿಲ್ಲಿಸಬಾರ್ದು, ಮಾಡ್ತಾನೆ ಇರಬೇಕು. ನಂಗೆ ಸ್ಕೇಟಿಂಗ್ ಅಂದ್ರೆ ಫುಲ್ ಇಷ್ಟ. ನಾನು ಚಿಕ್ಕವನಿದ್ದಾಗಿಂದ ಸ್ಕೇಟಿಂಗ್ ಮಾಡ್ತಾನೆ ಇದ್ದೆ. 8 ಟೈಮ್ಸ್ ನ್ಯಾಷನಲ್ ಪ್ಲೇಯರ್ ನಾನು. ಮತ್ತೆ ಮೊನ್ನೆ 24th April ಚಂಡೀಗಢ್ ಅಲ್ಲಿ ನಮ್ಗೆ ನ್ಯಾಷನಲ್ ಕಾಂಪಿಟಿಷನ್ ನಡೆದಿತ್ತು. ಅಲ್ಲಿ ನಾವು ಕರ್ನಾಟಕ ಟೀಮ್ ಗೆ ಬ್ರಾಂಜ್ ಮೆಡಲ್ ತಗೊಂಡ್ಬಂದಿದೀವಿ. ಮತ್ತೆ ನಾನು ನ್ಯಾಷನಲ್ ಪ್ಲೇಯರ್ ಸುಮಾರು ಡಿಸಿಪ್ಲಿನ್ಸ್ ಅಲ್ಲಿ ಇದ್ದೀನಿ. ಸ್ಪೀಡ್ ಸ್ಕೇಟಿಂಗ್ ಅಲ್ಲಿ, ರೋಲರ್ ದರ್ಬಿಯಲ್ಲಿ, ಇನ್ಲೈನ್ ಫ್ರೀ ಸ್ಟೈಲ್ ಅಲ್ಲಿ, ಇನ್ಲೈನ್ ಡೌನ್ ಹಿಲ್ ಅಲ್ಲಿ, ಇನ್ಲೈನ್ ಆಲ್ಪೈನ್ ಅಲ್ಲಿ, ಐಸ್ ಸ್ಕೇಟಿಂಗ್ ಅಲ್ಲಿ, ರೋಲ್ ಬಾಲ್ ಅಲ್ಲಿ, ಈ ತರ ತುಂಬಾ ಅದರಲ್ಲಿ ನಾನು ನ್ಯಾಷನಲ್ ಪ್ಲೇಯರ್. ನನಗೆ 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ನಾನು ಇಲ್ಲಿ ಬಹಳ ಮಕ್ಕಳಿಗೆ ಟ್ರೈನ್ ಮಾಡ್ತೀನಿ, ಗೈಡ್

0: ಕೊಡ್ತೀನಿ. ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು. ನಾನು ಇಷ್ಟು ವರ್ಷ ನ್ಯಾಷನಲ್ಸ್ ಹೋಗಿದ್ದೀನಿ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೀನಿ, ಕರ್ನಾಟಕಗೆ ಮೆಡಲ್ ತಗೊಂಡ್ಬಂದಿದ್ದೀನಿ. ಇವಾಗ ನನ್ನ ಗುರಿ ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಎಲ್ಲಾ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ.
1: ನನ್ನ ಹೆಸರು ನಿತಿನ್, ನಾನು 7th ಸ್ಟ್ಯಾಂಡರ್ಡ್. ಇವಾಗ ಸ್ಕೇಟಿಂಗ್ ನ 7 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ನಾನು ಡಿಸ್ಟ್ರಿಕ್ಟ್ಸ್ ಅಲ್ಲಿ 20 ಮೆಡಲ್ಸ್ ಮಾಡಿದ್ದೀನಿ, ಸ್ಟೇಟ್ ಅಲ್ಲಿ 32 ಮೆಡಲ್ಸ್ ಮಾಡಿದ್ದೀನಿ, ನ್ಯಾಷನಲ್ಸ್ ಅಲ್ಲಿ 14 ಮೆಡಲ್ಸ್ ಮಾಡಿದ್ದೀನಿ. ಅನಿಲ್ ಸರ್ ನನ್ನ ಮೇನ್ ಕೋಚ್. ನನ್ಗೆ ಸ್ಕೇಟಿಂಗ್ ಮಾಡಿದ್ರೆ ನಂಗೆ ಒಂಥರ ಎನರ್ಜೆಟಿಕ್ ಫೀಲ್ ಕೊಡುತ್ತೆ. ನಂಗೆ ಇಷ್ಟು ಸ್ಟ್ಯಾಮಿನಾ ಬಿಲ್ಡ್ ಮಾಡಿದೆ, ಇದು ನನ್ಗೆ ಫುಲ್ ಫಿಟ್ ಆಗಿ ಇರೋಕೆ ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ನಾನು ಇವಾಗ ನ್ಯಾಷನಲ್ಸ್ ಅಲ್ಲಿ ಇಷ್ಟು ಮೆಡಲ್ ಮಾಡಿದ್ದೀನಿ. ಒಂದ್ಸತಿ ಆದ್ರೂ ಇಂಟರ್ನ್ಯಾಷನಲ್ಗೆ ಹೋಗ್ಬೇಕಂತ ನನ್ನ ಗುರಿ.
2: ನನ್ನ ಹೆಸರು ಅಮೃತ. ನಾನು ಇವಾಗ 1st ಸ್ಟ್ಯಾಂಡರ್ಡ್. 1 ವರ್ಷಗಳಿಂದ ಸ್ಕೇಟಿಂಗ್ ಮಾಡಕ್ ಶುರು ಮಾಡಿದ್ದೀನಿ. ನನ್ನ ಹತ್ರ 10 ಮೆಡಲ್ಸ್ ಇದೆ ಡಿಸ್ಟ್ರಿಕ್ಟ್ ಲೆವೆಲ್. ಸ್ಟೇಟ್ ಲೆವೆಲ್ ಅಲ್ಲಿ ನನ್ಗೆ 4 ಮೆಡಲ್ ಗೆದ್ದಿದ್ದೀನಿ. ನಾನು ನ್ಯಾಷನಲ್ಸ್ಗೂ ಹೋಗಿದ್ದೀನಿ.
3: ನನ್ನ ಹೆಸರು ನಿಶಾ ಗರಡಿ. ನಾನು ಈಗ 6th ತರಗತಿಯಲ್ಲಿ ಓದ್ತಿದ್ದೀನಿ. 2.5 ವರ್ಷಗಳಿಂದ ಸ್ಕೇಟಿಂಗ್ ಆಡುತ್ತಿದ್ದೇನೆ. ನಾನು ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 16 ಮೆಡಲ್ಸ್ ಗೆದ್ದಿದ್ದೀನಿ. ಸ್ಟೇಟ್ ಮತ್ತು ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಿದ್ದೇನೆ. ಸ್ಪೀಡ್ ಸ್ಕೇಟಿಂಗ್ ಜೊತೆಗೆ ಒಂದು ಹೊಸ ಡಿಸಿಪ್ಲಿನ್ ಅನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನಂಗೆ ಸ್ಕೇಟಿಂಗ್ ಇಷ್ಟ, ಯಾಕಂದ್ರೆ ಅದ್ ನಂಗೆ ಫೋಕಸ್ಡ್ ಆಗಿ ನಂಗೆ ಮಾಡಕ್ಕೆ ಕೊಡತ್ತೆ, ಮತ್ ನನ್ಗೆ ಮೈಂಡ್ ಫ್ರೆಶ್ ಆಗಿ ಮಾಡುತ್ತೆ.
4: ನನ್ನ ಹೆಸರು ಪುನರ್ವಿ ಎಸ್ ಕುಮಾರ್. ನಾನು 9 ವರ್ಷ. ನಾನು 3 ವರ್ಷದಿಂದ ಸ್ಕೇಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಆರ್ಯನ್ ಸ್ಕೇಟರ್ಸ್ ಇಂದ. ನಾನು ಐಸ್ ಹಾಕಿ, ನಾರ್ಮಲ್ ಹಾಕಿ ಮತ್ತೆ ಸ್ಕೇಟಿಂಗ್ ಮಾಡ್ತಾ ಇದ್ದೀನಿ. ನಾನು ಐಸ್ ಹಾಕಿಲಿ 1 ಗೋಲ್ಡ್ ಮತ್ತೆ ಹಾಕಿಲಿ 1 ಬ್ರಾನ್ಸ್ ಮತ್ತೆ ನಾನು ಸ್ಕೇಟಿಂಗ್ ಅಲ್ಲಿ 32 ಟೋಟಲ್ ಮೆಡಲ್ಸ್ ಆಗಿದೆ. ಸ್ಟೇಟ್ ಅಲ್ಲಿ 4 ಮೆಡಲ್ಸ್, ನನಗೆ ಇಂಟರ್ ಡಿಸ್ಟ್ರಿಕ್ಟ್ ಅಲ್ಲಿ 25 ಮೆಡಲ್ಸ್.
5: ನನ್ನ ಹೆಸರು ನಾಗಳ್ಳಿ ಮುರುಗನ್. ನಾನು ಒಂದು ನ್ಯಾಷನಲ್ ಚಾಂಪಿಯನ್ ಮತ್ತು ನಾನು ನನ್ನ ಸ್ಕೇಟಿಂಗ್ ಜರ್ನಿನಲ್ಲಿ ನಾನು ಟೋಟಲ್ 13 ಇಯರ್ಸ್ ನ ಸ್ಪೆಂಡ್ ಮಾಡಿದ್ದೆ. ಥ್ರೂ ಔಟ್ ಮೈ 13 ಇಯರ್ಸ್ ಆಫ್ ಸ್ಕೇಟಿಂಗ್ ಜರ್ನಿ ನಾನು ಐಸ್ ಸ್ಕೇಟಿಂಗ್ ಆಡಿದ್ದೆ, ಸ್ಪೀಡ್ ಸ್ಕೇಟಿಂಗ್ ಆಡಿದ್ದೆ, ರೋಲರ್ ಹಾಕಿ ಆಡಿದ್ದೆ, ರೋಲರ್ ದರ್ಬಿ ಆಡಿದ್ದೆ, ರೋಲ್ ಬಾಲ್ ಆಡಿದ್ದೆ, ಇನ್ನು ಹಲವಾರು ಮಲ್ಟಿ ಡಿಸಿಪ್ಲಿನ್ಸ್ ಆಡಿದ್ದೆ. ನಾನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನು ಪಡೆದಿದ್ದೇನೆ. ಹಲವಾರು ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ಮೆಡಲ್ಸ್ ಅನ್ನು ನಾನು ಗೆದ್ದಿದ್ದೀನಿ. ರೀಸೆಂಟ್ ಆಗಿ ನಾನು ಇಂಡಿಯಾ ಸ್ಕೇಟ್ ಗೇಮ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್ ಅನ್ನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಗೆದ್ದಿದ್ದೆ. ರೋಲರ್ ದರ್ಬಿ ಅನ್ನೋ ಡಿಸಿಪ್ಲಿನ್ ಅಲ್ಲಿ ನಾವು ವಿನ್ ಮಾಡಿದ್ದೀವಿ. ಲಾಸ್ಟ್ 2 ಇಯರ್ಸ್ ಇಂದ ನಾನು ಕರ್ನಾಟಕ ಟೀಮ್ ಕ್ಯಾಪ್ಟನ್ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂಡರ್ ಮೈ ಕರ್ನಾಟಕ ಕ್ಯಾಪ್ಟನ್ಸಿ ನಾನು ಈ ಬ್ರಾನ್ಸ್ ಮೆಡಲ್ ಅನ್ನು ಗೆದ್ದೆ ತರಲಿಕ್ಕಾಯ್ತು. ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್, ಕರ್ನಾಟಕ ರೋಲರ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, SOB ಭಾರತ್ ಅಂಡ್ ಸಾಯಿ ಸ್ಪೋರ್ಟ್ಸ್, ಇವೆಲ್ಲರೂ ನನಗೆ ಕಾನ್ಸ್ಟೆಂಟ್ ಸಪೋರ್ಟ್ ಕೊಡೋದ್ರಿಂದ ನಾನು ಇಷ್ಟೊಂದು ಅಚೀವ್ ಮಾಡೋದಕ್ಕೆ ಪಾಸಿಬಲ್ ಆಯ್ತು. ನನಗೆ ಸ್ಕೇಟಿಂಗ್ ನಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಇದರಲ್ಲಿ ಗ್ರೂಪ್ ಗೇಮ್ಸ್ ಇದಾವೆ. ಗ್ರೂಪ್ ಗೇಮ್ಸ್ ಅಲ್ಲಿ ಅಂತಂದ್ರೆ ನಾನು ಸದ್ಯಕ್ಕೆ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲಿ ರೋಲರ್ ಹಾಕಿ ಮತ್ತೆ ರೋಲರ್ ದರ್ಬಿ ಅಂತ. ರೋಲರ್ ಹಾಕಿ ನಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಫಾರ್ವರ್ಡ್ 4 ಪ್ಲೇಯರ್ಸ್ ಇರ್ತಾರೆ ಮತ್ತೆ ಒಂದು ಗೋಲ್ ಕೀಪರ್ ಇರ್ತಾನೆ. ಸೊ ಅದರಲ್ಲಿ 5 ಮೆಂಬರ್ಸ್ ಅಟ್ ಎ ಟೈಮ್ ಆಡ್ತಿರ್ತಾರೆ. ಸೊ ಕರ್ನಾಟಕ ಒಂದ್ ಟೀಮ್ ಮತ್ತೆ ಆಪೋಸಿಟ್ ಇನ್ನೊಂದು ಸ್ಟೇಟ್ ಇಂದ ಬೇರೆ ಟೀಮ್ ಇರ್ತಾರೆ. ಈ ತರ ಒಂದು ಯೂಸಿಂಗ್ ಸ್ಟಿಕ್ ಅಂಡ್ ಬಾಲ್ ಗೋಲ್ಸ್ ನ ಸ್ಕೋರ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಯಾರಿಗೆ ಹೆಚ್ಚು ಗೋಲ್ಸ್ ಅನ್ನೋದು ಸ್ಕೋರ್ ಆಗಿರುತ್ತೆ ಅವ್ರಿಗೆ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದೇ ತರ ನಾವು ಸ್ಕೇಟ್ಸ್ ಹಾಕೊಂಡು ಹಾಕಿ ಆಡೋದನ್ನ ರೋಲರ್ ಹಾಕಿ ಅಂತ ಕರಿತೀವಿ. ಇದೇ ತರ ರೋಲರ್ ದರ್ಬಿ ಅಂತ ಇದೆ. ರೋಲರ್ ದರ್ಬಿ ನಲ್ಲಿ ಹೆಂಗೆ ಅಂತಂದ್ರೆ 5 ಮೆಂಬರ್ಸ್ ಪ್ಲೇ ಮಾಡ್ತೀವಿ ಒಳಗಡೆ, 2 ಟೀಮ್ ಇಂದ ಟೋಟಲ್ 10 ಮೆಂಬರ್ಸ್ ಗೇಮ್ ಅದು. ಕರ್ನಾಟಕದಿಂದ 5 ಮೆಂಬರ್ಸ್, ಬೇರೆ ಸ್ಟೇಟ್ ಇಂದ 5 ಮೆಂಬರ್ಸ್ ಆಡ್ತಾ ಇರ್ತೀವಿ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಜಾಮರ್ ಅಂತ ಒಬ್ರು ಹಿಂದೆ ನಿಂತಿರ್ತಾರೆ, ಮಧ್ಯದಲ್ಲಿ ಬ್ಲಾಕರ್ಸ್ ಅಂತ ಇರ್ತಾರೆ, ಮುಂದೆ ಪಿವಟ್ ಅಂತ ಇರ್ತಾರೆ. ಜಾಮರ್ ಗೆ ನಾವು ಬ್ಲಾಕರ್ಸ್ ಆಗಿ ನಮ್ಮ ಓನ್ ಜಾಮರ್ ಗೆ ನಾವು ಸ್ಪೇಸ್ ಮಾಡ್ಕೊಡ್ಬೇಕಾಗತ್ತೆ. ಅದೇ ತರ ಪ್ಯಾರಲಲ್ ಆಗಿ ಆಪೋಸಿಟ್ ಬ್ಲಾಕರ್ಸ್ ನ ನಮ್ಮ ಜಾಮರ್ ನ ಬ್ಲಾಕ್ ಮಾಡ್ತಾ ಇರ್ತಾರೆ. ಕರ್ನಾಟಕ ಜಾಮರ್ ಬಂದ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಪಾಯಿಂಟ್ಸ್ ಚೇಸ್ ಮಾಡ್ಕೊಂಡು ಓವರ್ ಲ್ಯಾಪ್ ಮಾಡಿದಾಗ ಅವರೆಷ್ಟು ಜನ ಹಿಂದೆ ಹಾಕಿ ಕ್ಲೋಸ್ ಮಾಡ್ತಾರೋ ಜಾಮ್ ನ ಅಷ್ಟು ಪಾಯಿಂಟ್ಸ್ ಅನ್ನು ಗೆಲ್ತಾರೆ. ಇದೇ ತರ ರೋಲರ್ ದರ್ಬಿ ಅಂತ ಇರುತ್ತೆ. ಸೊ ಸ್ಕೇಟಿಂಗ್ ಅಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಗ್ರೂಪ್ ಗೇಮ್ಸ್ ಹಲವಾರು ಇದಾವೆ.
6: ಇದುವರೆಗೆ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳನ್ನ ಕೇಳಿದ್ರಿ. ಪ್ರಸ್ತುತಿ ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ.

0: ये था विविध भारती का नजराना।
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದುವರೆಗೂ ಚಂದ್ರವಳ್ಳಿ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ಚಂದ್ರವಳ್ಳಿ ಪ್ರಸಾರ ಮುಗಿಸುತ್ತೇವೆ. ನಾಳಿನ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತೇವೆ. ಸಮಯ ಆಗಿದೆ 11:05. ಇನ್ನು ಕಾರ್ಯಕ್ರಮದಲ್ಲಿ ಲತಾ ಆರ್ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.